ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 17 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 8 ತಾರೀಖು ಬುಧವಾರ. ಈಗ ಸಮಯ 5:58:45. ಆತ್ಮೀಯ ಕೇಳುಗರಿಗೆಲ್ಲ ಅಶ್ವಿನಿ ಕಲ್ಲೂರ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ ಕೇಳುಗರೆ, ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ಹಾಗೂ 6:50 ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:45 ರೈತರಿಗೆ ಸಲಹೆ, 7:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಸವಿಗಾನ, 8:30 ರೇಡಿಯೋ ಡಾಕ್ಟರ್. ಇಂದಿನ ವಿಷಯ ಗಂಟಲಿನ ಸಮಸ್ಯೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಗತಿ ಬಿಎಸ್. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳ್ವಾರ್. 9:00 ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೀಲು ಮೂಳೆ ಮತ್ತು ನರಗಳ ಸಮಸ್ಯೆಗೆ ಶಸ್ತ್ರರಹಿತ ಚಿಕಿತ್ಸೆ. ಭಾಗವಹಿಸುತ್ತಾರೆ ಹಾಸನದ ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರುಗಳಾದ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಹಾಗೂ ಶಾರೂಖ್ ಅಬ್ದುಲ್ಲಾ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ. ಈ ಬೆಳಗ್ಗೆ 10:00 ಹೇಮಕೂಟ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಮಳೆ ಬಂದಾಗ ಮಳೆ ನಿಂತಾಗ. 10:30 ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಕೇಳಲಿದ್ದೀರಿ. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಾರುಮತಿ ರಾಮಚಂದ್ರನ್ ಅವರ ಹಾಡುಗಾರಿಕೆ. 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ಮಹಿಳಾ ವೇದಿಕೆ ನರ್ನಾಡ್ ಮದಗ ಅಮ್ಮುಂಚೆ ಉಡುಪಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಸಂಚಿಕೆಯಲ್ಲಿ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂರ್ ಅವರೊಂದಿಗೆ ಸಂದರ್ಶನ. 11:00 ಪ್ರಗತಿಪಥ, 1:20 ಭಾವಗೀತೆಗಳು, 1:30 ಹಾಗೂ 2:40 ಚಿತ್ರಗೀತೆಗಳನ್ನು ಕೇಳಬಹುದು. 3:00 ಮುಂಬೈ ವಿವಿಧ ಭಾರತೀ ಕೇಂದ್ರದ ಸಹಪ್ರಸಾರದಲ್ಲಿ ಸಖಿ ಸಹೇಲಿ. 4:00 ಆಜ್ ಕಿ ಮೆಹಮಾನ್ ಪ್ರಸಾರವಾಗಲಿದೆ.

ಇನ್ನು ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಅನ್ನನಾಳ ಹಾಗೂ ಹೊಟ್ಟೆಯ ಕ್ಯಾನ್ಸರ್. ಭಾಗವಹಿಸುತ್ತಾರೆ ಡಾ ಕೆಸಿ ಲಕ್ಷ್ಮಯ್ಯ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಲ್ವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. 5:30 ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:51 ಕೃಷಿರಂಗ. ಇದರಲ್ಲಿ ಕೆಸ, ಕಲ್ಲಂಗಡಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಚಿಕ್ಕಿ ಹಳುವಾರ ಗ್ರಾಮದ ಯುವ ಕೃಷಿಕ ಎಪಿ ಗುರುರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. 7:45 ಚಿತ್ರಗೀತೆಗಳು. 8:00 ಸುರಗಿ ಸಾಹಿತ್ಯ ಸಂಚಿಕೆಯಲ್ಲಿ ಕನ್ನಡ ಆತ್ಮಕಥೆಗಳ ಮಾಯಾಲೋಕ, ಈ ಕುರಿತು ರವಿ ಎನ್ಸಿ ಅವರಿಂದ ಭಾಷಣ. 8:30 ಗಜಲ್ಸ್. 9:15 ಸ್ಪಾಟ್ಲೈಟ್. 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ. 10:00 ನಮ್ಮ ನಿಲಯದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚಲ್ ಪ್ರಸಾರವಾಗಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಭಕ್ತಿಗೀತೆಗಳ ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ಸರ್ಪಭೂಷಣ ಶಿವಯೋಗಿಗಳ ರಚನೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಕೇಳಿ ಸ್ಮಿತಾ ಬೆಲ್ಲೂರು ಅವರ ಸ್ವರದಲ್ಲಿ.

ಕೇಳುಗರೆ, ಈ ಬೆಳಗ್ಗೆ 9 ಗಂಟೆಗೆ ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಕೀಲು, ಮೂಳೆ ಮತ್ತು ನರಗಳ ಸಮಸ್ಯೆಗೆ ಶಸ್ತ್ರರಹಿತ ಚಿಕಿತ್ಸೆ. ಭಾಗವಹಿಸುತ್ತಾರೆ ಹಾಸನದ ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರುಗಳಾದ ಡಾ ವಿಕೆ ಅಬ್ದುಲ್ ಬಶೀರ್ ಹಾಗೂ ಶಾರುಕ್ ಅಬ್ದುಲ್ಲಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258 ಎಸ್ಟಿಡಿ ಕೋಡ್ 08172. ತಪ್ಪದೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಬೆಳಗ್ಗೆ 9 ಗಂಟೆಗೆ ಹಲೋ ರೇಡಿಯೋ ಡಾಕ್ಟರ್ ನಿಮ್ಮ ಹಾಸನ ಆಕಾಶವಾಣಿ ಕೇಂದ್ರದಿಂದ. ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಗೋಪಾಲದಾಸರ ರಚನೆ, ಹಾಡಿದ್ದಾರೆ ರೂಪಾ ಮತ್ತು ದೀಪಾ.

0: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಆದಿಚುಂಚನಗಿರಿ ಆರೋಗ್ಯವಾಣಿಯಲ್ಲಿ ಕೇಳಿ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್. ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾ ಕೆಸಿ ಲಕ್ಷ್ಮಯ್ಯ ಇವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ತಪ್ಪದೇ ಕೇಳಿ ಆದಿಚುಂಚನಗಿರಿ ಆರೋಗ್ಯವಾಣಿ ಇಂದು ಸಂಜೆ 5 ಗಂಟೆಗೆ.
1: ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಧ್ವೇಶ ವಿಠಲರ ರಚನೆ ಕೃಷ್ಣ ಕೃಪೆ ಮಾಡೋ ಕೇಳಿ ಪುತ್ತೂರು ನರಸಿಂಹನಾಯಕ ಅವರ ಸ್ವರದಲ್ಲಿ.

ಇದುವರೆಗೂ ಹಾಸನ ಆಕಾಶವಾಣಿಯಿಂದ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ.

0: ಈಗ ಚಿಂತನ ಮಾಣಿಕ್ ನೇಳಗಿ ಅವರಿಂದ.
1: ಸಂಬಂಧಗಳು ಬದುಕಿನ ದಿಕ್ಕನ್ನು ಬದಲಿಸುತ್ತವೆ. ಒಳ್ಳೆಯ ಸಂಬಂಧಗಳು ಜೀವನದ ಸೌಂದರ್ಯವನ್ನು ಹೆಚ್ಚಿಸಿ ಆನಂದದ ಕಡಲೆಡೆಗೆ ಕೊಂಡೊಯ್ಯುತ್ತವೆ. ಆಗ ಬದುಕು ಹಗುರವೆನಿಸಿ ಮನ ಉಲ್ಲಾಸದಲ್ಲಿ ತೇಲುತ್ತದೆ. ಕೆಟ್ಟ ಸಂಬಂಧಗಳು ಬಾಳಿಗೆ ಕೆಟ್ಟ ತಿರುವು ನೀಡಿ ಅಪಘಾತಗಳಿಗೆ ಈಡು ಮಾಡಿ ದುಃಖಮಯ ಬದುಕಾಗಿಸಿ ಚಿಂತೆಗಳ ಗೂಡಾಗಿಸಿ ದುರಂತದಲ್ಲಿ ಕೊನೆಗೊಳಿಸಲೂ ಬಹುದು. ಮನುಜ ಮಧುರ ಸಂಬಂಧಗಳತ್ತ ಹೆಚ್ಚು ಗಮನ ಕೊಡಬೇಕಾಗಿದೆ. ಇಂದಿನ ಯಾಂತ್ರಿಕ ಯುಗದಲ್ಲಿ ವ್ಯಕ್ತಿ ಸಂಬಂಧಗಳಿಂದ ದೂರವಾಗುತ್ತಿದ್ದಾನೆ. ತನ್ನ ಮಡದಿ, ಮಕ್ಕಳು, ತಾಯಿ, ತಂದೆಯವರೊಂದಿಗೂ ಹೆಚ್ಚು ಬೆರೆಯದೆ ಹಬ್ಬಗಳ ದಿನದಂದು ಸಹ ಕುಟುಂಬಗಳಿಂದ ದೂರ ಇರುತ್ತಿರುವುದು ನೋವಿನ ಸಂಗತಿ. ಹಣವಂತರು ದುಡ್ಡಿದ್ದವರ ಜೊತೆ ಹೆಚ್ಚು ಸಂಬಂಧಗಳನ್ನು ಬೆಳೆಸಿ ಆರ್ಥಿಕವಾಗಿ ಅವರ ಸಂಬಂಧಗಳು ಕುಸಿದಾಗ ಅವರ ಜೊತೆಗಿನ ಬಾಂಧವ್ಯ ಕಡಿದುಕೊಂಡು ಅವರಿಗೆ ಮಾನವೀಯ ದೃಷ್ಟಿಯಿಂದಲೂ ಸಹ ಸಂತೈಸದೆ ಅವರಿಗೆ ನಡುನೀರಿನಲ್ಲಿ ಬಿಟ್ಟು ಬಿಡುತ್ತಿರುವುದು ಸರ್ವಸಾಮಾನ್ಯವಾಗಿದೆ. ಹೆತ್ತ ತಂದೆ ತಾಯಿಗಳನ್ನು ಉಳ್ಳವರು ಮನೆಯಲ್ಲಿ ಆರೈಕೆ ಮಾಡುವುದು ಮರೆತಿದ್ದಾರೆ. ಜೀವಂತ ದೇವರುಗಳಾದ ಮಾತಾಪಿತರನ್ನೇ ವೃದ್ಧಾಶ್ರಮಕ್ಕೆ ತಳ್ಳುತ್ತಿರುವ ವಿಷಯ ನೋಡಿದರೆ ಕರಳು ಕಿತ್ತು ಬರುತ್ತದೆ. ತಮ್ಮ ಇಡೀ ಬದುಕೆ ಮಕ್ಕಳಿಗಾಗಿ ಮೀಸಲಿಟ್ಟು ಅರೆ ಹೊಟ್ಟೆಯಲ್ಲಿ ಉಂಡು ಮಕ್ಕಳಿಗೆ ಯಾವುದೇ ತೆರದಲ್ಲಿ ಕೊರತೆಯಾಗದಂತೆ ನೋಡಿಕೊಂಡು ಮಳೆ ಬಿಸಿಲೆನ್ನದೆ ಹಗಲಿರಳು ದುಡಿದು ಯಾವುದಕ್ಕೂ ಕಡಿಮೆಯಾಗದಂತೆ ಎಚ್ಚರ ವಹಿಸಿ ಒಳ್ಳೆಯ ಶಾಲೆ ಕಾಲೇಜಿನಲ್ಲಿ ಓದಿಸಿದ ತಂದೆ ತಾಯಿಯರನ್ನು ಅನಾಥಾಶ್ರಮಕ್ಕೆ ದೂಡುತ್ತಿರುವುದು ಕರಳು ಕಿವುಚುವ ಕೆಲಸ. ಆರ್ಥಿಕವಾಗಿ ಸಬಲರಾದ ಬಹುತೇಕರು ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು ಬಳಗದವರ ಸಂಬಂಧಗಳನ್ನು ನಯವಾಗಿ ಕಡಿದುಕೊಳ್ಳುತ್ತಿರುವುದು ಅಮಾನವೀಯ ಲಕ್ಷಣ. ಉದ್ದುದ್ದ ಭಾಷಣ ಮಾಡುತ್ತಿರುವವರು, ಉನ್ನತ ಶಿಕ್ಷಣ ಪಡೆದ ಹಲವರು ಗಟ್ಟಿ ಸಂಬಂಧಗಳಿಂದ ಅಂತರ ಕಾಪಾಡಿಕೊಂಡಿದ್ದಾರೆ. ನೆಂಟರಿಷ್ಟರ ಜೊತೆಗಿನ ಸಂಬಂಧಗಳು ಸಹ ಹೆಚ್ಚು ಮಧುರತೆಯಿಂದ ಕೂಡಿರುವುದಿಲ್ಲ. ಗಂಡ ಹೆಂಡತಿಯ ಸಂಬಂಧಗಳು ಕೆಲವರಲ್ಲಿ ಹಳಸುತ್ತಿವೆ. ಇದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮಗಳು ಬೀರಲು ಕಾರಣ. ಮಕ್ಕಳು ತಂದೆ ತಾಯಿಯನ್ನು ಅನುಸರಿಸಿ ಬೆಳೆಯುತ್ತಾರೆ. ನಾವು ಯಾರನ್ನು ಪ್ರೀತಿಸುವೆವೋ ಅವರಿಗೆ ಮಕ್ಕಳು ಸಹ ಪ್ರೀತಿಸುತ್ತಾರೆ. ನಾವು ದ್ವೇಷಿಸಿದರೆ ಅವರೂ ಸಹ ದ್ವೇಷ ಭಾವನೆಯಿಂದಲೇ ನೋಡುತ್ತಾರೆ. ದ್ವೇಷ, ಅಸೂಯೆ, ಅಹಂಕಾರಗಳು ಸಂಬಂಧ ಹದಗೆಡಲು ಕಾರಣವೆನ್ನಲಡ್ಡಿಯಿಲ್ಲ. ಇವುಗಳು ನಮ್ಮ ಮನಗಳಿಂದ ಹೊರಹಾಕಬೇಕಾಗಿದೆ. ಮನವನ್ನು ಕಲುಷಿತಗೊಳಿಸಿ ಸಂಬಂಧಗಳನ್ನು ಹಾಳು ಮಾಡುತ್ತಿರುವ ಇವುಗಳಿಂದ ಮನುಷ್ಯ ಎಚ್ಚರದಿಂದ ಇರಬೇಕಾಗಿದೆ. ಬದುಕಿನಲ್ಲಿ ಏಳು ಬೀಳುಗಳು ಸಮುದ್ರದ ಅಲೆಯಂತೆ ಬಂದು ಹೋಗುತ್ತವೆ. ಉತ್ತಮ ಸಂಬಂಧಗಳು ಕಷ್ಟದ ಕಾಲದಲ್ಲಿ ನೆರವಿಗೆ ಬಂದು ನಮ್ಮನ್ನು ರಕ್ಷಿಸಿ ಪೋಷಿಸುತ್ತವೆ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿಯರು, ಬಾಲ್ಯದ ಗೆಳೆಯರು, ನೆರೆಹೊರೆಯವರ ಸಂಬಂಧಗಳನ್ನು ಯಾವ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಬದುಕಿನಲ್ಲಿ ಬಡತನ, ಸಿರಿತನ ಶಾಶ್ವತವಲ್ಲ. ಸಂಬಂಧಗಳು ಎಂದೆಂದಿಗೂ ಹಸಿರು ಬಳ್ಳಿಯಂತೆ ಸದಾಕಾಲ ಚಿಗುರೊಡೆದು ಬೆಳೆಯುತ್ತಿರಬೇಕು. ಆನಂದ ಮತ್ತು ನೆಮ್ಮದಿ ಸದಾ ಮನದೊಳಗಿರಬೇಕಾದರೆ ಉತ್ತಮ ಸಂಬಂಧಗಳು ಬದುಕಿನ ಅವಿಭಾಜ್ಯ ಅಂಗವಾಗಿರಬೇಕು. ಕಷ್ಟಕಾಲದಲ್ಲಿ ನೆರವಿಗೆ ಧಾವಿಸುವುದು, ದುಃಖ ದುಮ್ಮಾನಗಳಲ್ಲಿ ಸಾಂತ್ವನ ಹೇಳುವುದು, ನೋವಿಗೆ ಸ್ಪಂದಿಸಿ ಅವುಗಳ ಪರಿಹಾರಕ್ಕೆ ಸಹಾಯಹಸ್ತ ಚಾಚುವುದರಿಂದ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ. ಜೊತೆಗೆ ಅನಂತ ಕಾಲದವರೆಗೆ ಜೀವಂತವಾಗಿರುತ್ತವೆ. ಈ ಬಗೆಯಲ್ಲಿ ನಾವು ಬಂಧು ಬಳಗ ನೆರೆಹೊರೆಯವರ ಸಂಗಡ ಬೆರೆತು ಬಾಳಲು ಅದುವೇ ಸಿಹಿ ಮಾವಿನ ಹೋಳು. ಅಸೂಯೆ ಅಹಂಕಾರ ಗರ್ವ ಅಳಿದು ಸಂಬಂಧಗಳು ಬೆಳೆದು ಹೆಮ್ಮರವಾಗಲಿ. ಸಂತಸದ ಬಾಳು ಎಲ್ಲರದಾಗಲಿ.
0: ಇದುವರೆಗೆ ಮಾಣಿಕ್ ನೇಳಗಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಟ್ಸ್ಗಳಲ್ಲಿದ್ದು ಆಕಾಶವಾಣಿಯ ಹಾಸನ ಎಫ್ಎಂ. ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿಯವರ ರಚನೆ ಹುಚ್ಚುಕೋಡಿ ಮನಸ್ಸು ಅದು 16 ವಯಸ್ಸು. ಕೇಳಿ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿಯೇ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
2: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ. ಕೇಳುಗರೆ, ಈ ಬೆಳಗ್ಗೆ 8:30 ಕಾರ್ಯಕ್ರಮ ರೇಡಿಯೋ ಡಾಕ್ಟರ್. ಇಂದಿನ ವಿಷಯ ಗಂಟಲಿನ ಸಮಸ್ಯೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಗತಿ ಬಿಎಸ್. ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ ಆರ್ಸಿ ಭೂಸನೂರ್ಮಠ್ ಅವರ ರಚನೆ ಜೀವ ಕುಸುಮವಿದು ಮೀಸಲು ನಿನಗೆ ನೇಸರನ ಹೊಂಗಿರಣ ಸೋಂಕದ ಮುನ್ನ. ಹಾಡಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್.

0: ಸಮಯ ಆಗ್ತಾ ಇದೆ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಸಾಂದ್ರ ಬೇಸಾಯ ಮತ್ತೆ ಅತಿಸಾಂದ್ರ ಬೇಸಾಯ ಅನ್ನುವಂಥದ್ದು ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಾಂದ್ರ ಅಥವಾ ಅತಿಸಾಂದ್ರ ಅಂತ ಅಂದರೆ ಬೇರೇನೂ ಅಲ್ಲ, ನಾವು ಸಾಂಪ್ರದಾಯಿಕವಾಗಿ ಯಾವುದೇ ಒಂದು ಬೆಳೆಯನ್ನು ಇಷ್ಟಿಷ್ಟು ಅಂತರದಲ್ಲಿ ಅಂತ ಅಂದರೆ ಗಿಡದಿಂದ ಗಿಡಕ್ಕೆ ಒಂದು ಅಂತರ ಹಾಗೂ ಸಾಲಿನಿಂದ ಸಾಲಿಗೆ ಒಂದು ಅಂತರವನ್ನು ನೀಡಿ ನಾಟಿಯನ್ನು ಮಾಡ್ತಾ ಇದ್ವಿ, ತೋಟಗಳನ್ನು ನಿರ್ಮಾಣ ಮಾಡ್ತಾ ಇದ್ವಿ. ಅದಕ್ಕೆ ಬದಲಾಗಿ ಇವತ್ತು ಕಡಿಮೆ ಭೂಮಿಯಲ್ಲಿ ಹೆಚ್ಚು ಗಿಡಗಳನ್ನು ನಾಟಿಯನ್ನು ಮಾಡಿ ಬೆಳೆಯನ್ನು ಮಾಡುವಂಥದ್ದನ್ನು ಸಾಂದ್ರ ಬೇಸಾಯ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನೂ ಹೆಚ್ಚು ಒತ್ತು ಒತ್ತಾಗಿ ಗಿಡಗಳನ್ನು ನೆಟ್ಟು ಬೆಳೆಯುವಂತಹ ಬೇಸಾಯ ಪದ್ಧತಿಯನ್ನು ಅತಿಸಾಂದ್ರ ಬೇಸಾಯ ಅಂತಲೂ ಕೂಡ ಕರೆಯಲಾಗುತ್ತೆ. ಒಂದು ಸಣ್ಣ ಉದಾಹರಣೆಯನ್ನೇ ನೋಡೋದಾದರೆ, ಈಗ ಸಾಮಾನ್ಯವಾಗಿ ತೋಟಗಾರಿಕಾ ಬೆಳೆಗಳು ಏನಿರುತ್ತೋ ಇಂತಹ ಬೆಳೆಗಳಲ್ಲಿ ಸಾಂದ್ರ ಮತ್ತು ಅತಿಸಾಂದ್ರ ಬೇಸಾಯ ಪದ್ಧತಿಯನ್ನು ಅಳವಡಿಕೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಉದಾಹರಣೆಗೆ ಮಾವನ್ನು ನಾವು ತೆಗೆದುಕೊಳ್ಳೋದೇ ಆದರೆ, ಸಾಮಾನ್ಯವಾಗಿ ನಾವು ಸಾಂಪ್ರದಾಯಿಕವಾಗಿ 10 ಮೀಟರ್ ಗಿಡದಿಂದ ಗಿಡಕ್ಕೆ ಅಂತರ ಹಾಗೂ 10 ಮೀಟರ್ ಸಾಲಿನಿಂದ ಸಾಲಿಗೆ ಅಂತರವನ್ನು ಇಟ್ಟು ಮಾವಿನ ಬೆಳೆಯನ್ನು ಮಾಡ್ತಾ ಇದ್ವಿ. ಇಲ್ಲಿ ಪ್ರತಿ ಎಕರೆಗೆ ಸುಮಾರು 40 ಗಿಡಗಳನ್ನು ನಾವು ನಾಟಿ ಮಾಡಿಕೊಳ್ಳಬಹುದಾಗಿತ್ತು, ಕೃಷಿಯನ್ನು ಮಾಡಬಹುದಾಗಿತ್ತು. ಅದೇ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಗಿಡದಿಂದ ಗಿಡಕ್ಕೆ 5 ಮೀಟರ್ ಹಾಗೂ ಸಾಲಿನಿಂದ ಸಾಲಿಗೆ 5 ಮೀಟರ್ ಅಂತರದಲ್ಲಿ ಮಾವಿನ ಗಿಡಗಳನ್ನು ನಾಟಿಯನ್ನು ಮಾಡಲಾಗುತ್ತೆ. ಹೀಗೆ 5 ಮೀಟರ್ ಹಾಗೂ 5 ಮೀಟರ್ ಅಂತರವನ್ನು ನಾವು ಕಾಪಾಡಿಕೊಂಡಂತಹ ಸಂದರ್ಭದಲ್ಲಿ ಸುಮಾರು 160 ಗಿಡಗಳು 1 ಎಕರೆಗೆ ನಾವು ನಾಟಿಯನ್ನು ಮಾಡಿಕೊಳ್ಳಬಹುದು. ಅದೇ ರೀತಿ ಅತಿಸಾಂದ್ರ ಬೇಸಾಯ ಪದ್ಧತಿ ಅಂತ ಅಂದರೆ ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟೇಷನ್ ಅಂತ ಹೇಳಿ

0: ಕರೆಯಲಾಗುತ್ತೆ. ಇಲ್ಲಿ ಸಾಲಿನಿಂದ ಸಾಲಿಗೆ 3 ಮೀಟರ್ ಅಂತರ ಹಾಗೂ ಗಿಡದಿಂದ ಗಿಡಕ್ಕೆ 2 ಮೀಟರ್ ಅಂತರದಲ್ಲಿ ಮಾವಿನ ಗಿಡಗಳನ್ನು ನಾಟಿಯನ್ನು ಮಾಡಿಕೊಳ್ಳಲಾಗುತ್ತೆ. ಹೀಗೆ ನಾವು ನಾಟಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 1 ಎಕರೆಗೆ 666 ಗಿಡಗಳನ್ನು ನಾವು ನಾಟಿಯನ್ನು ಮಾಡಿಕೊಳ್ಳಬಹುದು ಅಥವಾ ನೆಟ್ಕೊಳ್ಬಹುದು. ಈಗ ಸಸಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸಸಿಗಳ ಸಂಖ್ಯೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ನಾವು ಈ ಒಂದು ಸಾಂದ್ರ ಬೇಸಾಯ ಪದ್ಧತಿ ಅಥವಾ ಅತಿಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ನಾವು ಸಾಂಪ್ರದಾಯಿಕ ಕೃಷಿ ಅಥವಾ ಬೇಸಾಯ ಪದ್ಧತಿಗಳನ್ನು ಅಳವಡಿಕೆಯನ್ನು ಮಾಡಿಕೊಂಡ್ರೆ ಇಲ್ಲಿ ಯಶಸ್ಸನ್ನು ಸಾಧಿಸತಕ್ಕಂಥದ್ದು ತುಸು ಕಠಿಣವಾಗುತ್ತೆ. ಹಾಗಾಗಿ ಕೆಲವೊಂದು ತಂತ್ರಜ್ಞಾನವನ್ನು ಕೂಡ ಬೇಸಾಯ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಅಳವಡಿಕೆಯನ್ನು ಮಾಡಿಕೊಳ್ಳಬೇಕು. ಬಹಳ ಮುಖ್ಯವಾಗಿ ಈ ಸಾಂದ್ರ ಬೇಸಾಯ ಮತ್ತು ಅತಿಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಕಸಿ ಗಿಡಗಳನ್ನೇ ಆಯ್ಕೆ ಮಾಡಿಕೊಂಡು ನಾವು ನಾಟಿಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈ ಗಿಡಗಳು ಸುಮಾರು 12-18 ತಿಂಗಳ ಅಂತರದಲ್ಲಿ ಇರಬೇಕು. ಅತ್ಯಂತ ಕಡಿಮೆ ವಯಸ್ಸಿನ ಗಿಡಗಳನ್ನು ಹಾಗೂ 18 ತಿಂಗಳು ಮೀರಿದಂತಹ ಗಿಡಗಳನ್ನು ನಾಟಿ ಮಾಡಿಕೊಂಡಾಗ ಅದು ಸಾಂದ್ರ ಬೇಸಾಯ ಮತ್ತು ಅತಿಸಾಂದ್ರ ಬೇಸಾಯಕ್ಕೆ ಒಗ್ಗಿಕೊಳ್ಳೋದಿಲ್ಲ, ಕೆಲವೊಂದಷ್ಟು ಸಮಸ್ಯೆಗಳು ಉದ್ಭವವಾಗುತ್ತೆ. ಅದೇ ರೀತಿ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ನಾವು ಆಕಾರವನ್ನು ನಿರ್ವಹಣೆಯನ್ನು ಮಾಡಬೇಕು. ಅದನ್ನು ಪ್ರೂನಿಂಗ್ ಮಾಡುವ ಮೂಲಕ, ಚಾಟ್ನಿ ಮಾಡುವ ಮೂಲಕ ಒಂದು ಆಕಾರವನ್ನು ನೀಡಿ ಅದನ್ನು ಪ್ರತಿ ವರ್ಷವೂ ಕೂಡ ಅದನ್ನೇ ನಾವು ನಿರ್ವಹಣೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಈ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಹೊದಿಕೆ ಪದ್ಧತಿಯನ್ನು ಅಳವಡಿಕೆಯನ್ನು ಮಾಡಿಕೊಳ್ಳಬೇಕು. ಇದರಿಂದ ಕಳೆ ಬರುವಂಥದ್ದನ್ನು ನಾವು ತಪ್ಪಿಸಬಹುದು, ತೋಟದಲ್ಲಿ ತೇವಾಂಶವನ್ನು ಕಾಪಾಡಬಹುದು, ಏನು ಪೋಷಕಾಂಶಗಳ ನಷ್ಟ ಸಂಭವಿಸುತ್ತೋ ಅದನ್ನು ಕೂಡ ಕಾಪಾಡಿಕೊಳ್ಳಬಹುದು. ಜೊತೆಗೆ ಅನೇಕ ರೋಗ ಕೀಟಗಳಿಂದಲೂ ಕೂಡ ನಾವು ಸಂರಕ್ಷಣೆಯನ್ನು ಪಡೆದುಕೊಳ್ಳಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿ ಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
2: ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ. ಈಗ ಕೇಳೋಣ ಡಾ ರೋಹಿಣಿ ಮೋಹನ್ ಮತ್ತು ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರ ಹಾಡಿರುವ ಎಂ ಗೋಪಾಲಕೃಷ್ಣ ಅಡಿಗರ ರಚನೆಯ ಒಂದು ಭಾವಗೀತೆಯನ್ನು.

0: ಇದುವರೆಗೂ ಗೋಪಾಲಕೃಷ್ಣ ಅಡಿಗರ ರಚನೆಯ ಒಂದು ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ರಚಾಜ. ಅಥ ವಾರ್ತಾಃ. ಭಾರತ ಇಂಡೋನೇಷಿಯಾ ರಣನೀತಿಕ ಸಹಭಾಗಿತ್ವಸ್ಯ ಸುದೃಢಾಹ್ವಾನಂ ಕುರ್ವನ್ ಪ್ರಧಾನಮಂತ್ರಿ ಮೋದಿ ಅವದತ್ ಯತ್ ಏತತ್ ನ ಕೇವಲಂ ದ್ವಯೋಃ ದೇಶಯೋಃ ಸಮೃದ್ಧೌ ಅಪಿತು ಕ್ಷೇತ್ರೀಯ ವೈಶ್ವಿಕ ಶಾಂತಿ ಸ್ಥಿರತಾಸು ಚ ಯೋಗದಾನಂ ಪ್ರದಾಸ್ಯತಿ ಇತಿ. ಜಕಾರ್ತಾ ನಗರೆ ಇಂಡೋನೇಷಿಯಾ ದೇಶಸ್ಯ ಸಂಸದಂ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಭಾರತಂ ವಿಕಾಸಸ್ಯ ಮಾರ್ಗಂ ಅನುಸರತಿ ನತು ವಿಸ್ತಾರವಾದಸ್ಯ.
2: भारत विस्तारवाद नहीं विकासवाद की नीति पर चलता है और इसलिए हम भारत में कहते हैं सबका साथ सबका विकास. आज मैं यही मंत्र यही भावना लेकर इंडोनेशिया के आप सभी सांसद सदस्यों के बीच आया हूं. भारत और इंडोनेशिया के बीच समुद्र ताजा भविष्य का केंद्र है.
1: ಶ್ರೀಮೋದಿ ದ್ವಯೋಃ ದೇಶಯೋಃ ಜನಾನಾಂ ಲಾಭಾಯ ಯುಪಿಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟ್ಅಪ್ ಇತ್ಯೇತಾನ್ ಶಿಕ್ಷಾಂ ನವಾನವೇಷಣಂ ಚ ಸಮೇತ್ಯ ಆಂಕಿಕೀಯ ಸಾರ್ವಜನಿಕ ಅವಸಂರಚನಾಯಾಂ ಸಹಯೋಗಸ್ಯ ವರ್ಧನಾಯ ಅಪಿ ಬಲಂ ಪ್ರದತ್ತವಾನ್. ತತ್ಪೂರ್ವಂ ಪ್ರಧಾನಮಂತ್ರಿ ಮೋದಿ ಜಕಾರ್ತಾ ನಗರೆ ಇಂಡೋನೇಷಿಯಾ ದೇಶಸ್ಯ ರಾಷ್ಟ್ರಪತಿನಾ ಪ್ರಬೋವು ಸುಬಿಯಾಂತೋ ಇತ್ಯನೇನ ಸಹ ಪ್ರತಿನಿಧಿಮಂಡಲಸ್ತರೀಯ ವಾರ್ತಾಂ ಕೃತವಾನ್. ಉಭಯ ನೇತೃಭ್ಯಾಂ ಪರಸ್ಪರ ಹಿತಸ್ಯ ಕ್ಷೇತ್ರೇಷು ಸಹಯೋಗಂ ವರ್ಧಯಿತುಂ ಜ್ಞಾಪನಪತ್ರಾಣಾಂ ಆದಾನ ಪ್ರದಾನಮಪಿ ಕೃತಂ. ಶ್ರೀಮೋದಿ ವರ್ಯಾಯ ಏಕಸ್ಮಿನ್ ಸಮಾರೋಹೆ ರಾಷ್ಟ್ರಪತಿನಾ ಪ್ರಬೋವು ಸುಬಿಯಾಂತೋ ಇತ್ಯನೇನ ಇಂಡೋನೇಷಿಯಾ ಗಣರಾಜ್ಯಸ್ಯ ಸರ್ವೋಚ್ಚ ನಾಗರಿಕ ಪುರಸ್ಕಾರಂ ಬಿಂತಾಂಗ ಆದಿಪೂರ್ಣ ಇತಿ ಪ್ರದತ್ತ. ಶಿಲಾತೈಲ ಪ್ರಾಕೃತಿಕ ವಾತೇಂಧನ ಮಂತ್ರಿ ಹರದೀಪ ಸಿಂಘಪುರಿ ಅವದತ್ ಯತ್ ಯದಿ ಅಂತಾರಾಷ್ಟ್ರೀಯ ಸ್ತರೆ ಅಶೋಧಿತ ತೈಲಸ್ಯ ಮೂಲ್ಯಾನಿ ಸ್ಥಿರಾನಿ ಉತವಾ ನ್ಯೂನಾನಿ ಭವಂತಿ ತರ್ಹಿ ಆಂತರಿಕ್ ಪೆಟ್ರೋಲ್ ಡೀಸೆಲ್ ಇತ್ಯೇತಯೋಃ ಮೂಲ್ಯಾನಿ ಸಕಾರಾತ್ಮಕ ದಿಶಿ ಪ್ರವರ್ಧಂತೆ ಇತಿ ಅಪೇಕ್ಷಾ ಅಸ್ತಿ. ಮಂತ್ರಿ ವಿಶ್ವಾಸಂ ಪ್ರಕಟಿತವಾನ್ ಯತ್ ಉಪಭೋಕ್ತೃಭ್ಯಃ ದೃಕ್ಪಥಃ ಅನುಕೂಲಃ ಏವಸ್ತಿ ಯತಃ ವೈಶ್ವಿಕ ತೈಲ ವಾತೇಂಧನಾಪೂರ್ತಿಃ ನಿರಂತರಂ ವಿಸ್ತೃತ ಅಸ್ತೀತಿ. ನವದೆಹಲಿಯಾಂ ಅಸ್ಯ ವರ್ಷಸ್ಯ ವಿಕಸಿತ ಭಾರತ ಶಿಖರ ಸಮ್ಮೇಳನಂ ಸಂಬೋಧಯನ್ ಶ್ರೀಪುರಿ ಅವದತ್ ಯತ್ ಭಾರತೇನ ಅದ್ಯತನೀಯೇಷು ದಶಕೇಷು ವೈಶ್ವಿಕೋರ್ಜಾ ವ್ಯವಧಾನಾನಾಂ ಕೂಟನೀತಿಕ ಸಂವಾದಸ್ಯ ಸಮಾಯೋಜಿತ ನೀತಿಗತ ಹಸ್ತಕ್ಷೇಪಸ್ಯ ದೇಶೀಯೋತ್ಪಾದನ ವರ್ಧನಸ್ಯ ಆಯಾತಸ್ಯ ವಿವಿಧೀಕರಣಸ್ಯ ಚ ಸಂಯೋಜನ ಮಾಧ್ಯಮೇನ ಸಫಲತಯಾ ಸಮಾಧಾನಂ ಅಕರೋತಿತಿ.

0: ಏಳು ಗಂಟೆಯ ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿಯ ಹಾಸನ ಎಫ್ಎಂ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಹೈಟೆಕ್ ಫರ್ನಿಚರ್ ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾ ನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3-ಡೋರ್ ಅಂಡ್ 2-ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕೇಳುಗರ, ಈ ಬೆಳಗ್ಗೆ 9 ಗಂಟೆಗೆ ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಕೀಲು, ಮೂಳೆ ಮತ್ತು ನರಗಳ ಸಮಸ್ಯೆಗೆ ಶಸ್ತ್ರರಹಿತ ಚಿಕಿತ್ಸೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಹಾಸನದ ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರುಗಳಾದ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಹಾಗೂ ಶಾರೂಖ್ ಅಬ್ದುಲ್ಲಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ ಪುರಂ ಹಾಸನ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2458, ಎಸ್ಟಿಡಿ ಕೋಡ್ 08172. ತಪ್ಪದೇ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಬೆಳಗ್ಗೆ 9 ಗಂಟೆಗೆ ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಹಾಸನ ಆಕಾಶವಾಣಿ ಕೇಂದ್ರದಿಂದ. ಸಮಯ ಆಗ್ತಾ ಇದೆ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ.

0: ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
2: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
1: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
3: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸರ್ವರ ಶ್ರೇಯೋಭಿವೃದ್ದಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ದತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಈಗ ವಾರ್ತೆಗಳ ವಿವರ. ಪರಿಶುದ್ದ ಆಡಳಿತ ಸರ್ವರನ್ನು ಒಳಗೊಳ್ಳುವ ಅಭಿವೃದ್ದಿ ಮತ್ತು ಕಟ್ಟಕಡೆಯ ವ್ಯಕ್ತಿಗೂ ಅವರ ನಾಗರಿಕ ಹಕ್ಕುಗಳನ್ನು ತಲುಪಿಸುವುದು ತಮ್ಮ ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಈ ಗುರಿ ಸಾಧಿಸಲು ಅಧಿಕಾರಿ ವರ್ಗ ಅತ್ಯಂತ ಕ್ರಿಯಾಶೀಲರಾಗಿ, ಜನಪರವಾಗಿ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಪ್ರಾದೇಶಿಕ ವಿಭಾಗ ಮಟ್ಟದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬರ ಪರಿಸ್ಥಿತಿ ಅವಲೋಕನ, ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಹಾಗೂ ಅಭಿವೃದ್ದಿ ಕಾಮಗಾರಿಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ದೇಶಾದ್ಯಂತ ಮಳೆಯ ಪರಿಸ್ಥಿತಿ ಕುರಿತು ಆತಂಕ ವ್ಯಕ್ತವಾಗುತ್ತಿರುವ ನಡುವೆಯೂ ರಾಜ್ಯದಲ್ಲಿ ಪರಿಸ್ಥಿತಿ ಸಮಾಧಾನಕರವಾಗಿದೆ. ಯಾವ ಕಾಲದಲ್ಲೂ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು. ಕೃಷ್ಣಾ, ಕಾವೇರಿ ಮತ್ತು ಗೋದಾವರಿ ನದಿಗಳ ಜೋಡಣೆ ಯೋಜನೆಯನ್ನು ಸುಮಾರು 1,00,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದುವರೆಸುವ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರವೂ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ 50 ಜಾಗತಿಕ ಪ್ರವಾಸಿ ತಾಣಗಳ ಅಭಿವೃದ್ದಿ ಯೋಜನೆಯಡಿ ರಾಜ್ಯದ ಐತಿಹಾಸಿಕ ತಾಣಗಳಾದ ಹಂಪಿ, ಮೈಸೂರು ಮತ್ತು ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ತೀವ್ರ ಸಿದ್ದತೆ ನಡೆಸಿದೆ. ರಾಜ್ಯದ ಪ್ರವಾಸೋದ್ಯಮದ ಸರ್ವತೋಮುಖ ಬೆಳವಣಿಗೆಗೆ ಖಾಸಗಿ ಸಹಭಾಗಿತ್ವ ಅಗತ್ಯ ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಪ್ರವಾಸಿ ತಾಣಗಳನ್ನು ಅಭಿವೃದ್ದಿಪಡಿಸುವ ಕುರಿತು ಹೊಸಪೇಟೆಯಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಾಗತಿಕ ಪ್ರವಾಸಿ ತಾಣಗಳ ಪಟ್ಟಿಗೆ ಕರ್ನಾಟಕದಿಂದ 3 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ಪ್ರಸ್ತಾಪಿಸಲಾಗಿದೆ. ಯುನೆಸ್ಕೋ ಜಾಗತಿಕ ಪಾರಂಪರಿಕ ತಾಣವಾಗಿರುವುದರಿಂದ ಹಂಪಿಗೆ ಪ್ರಥಮ ಆದ್ಯತೆ ನೀಡಲಾಗಿದ್ದು ಇದನ್ನು ಭಾರತದ ಪ್ರವಾಸೋದ್ಯಮದ ಪ್ರಮುಖ ಹೆಗ್ಗುರುತನ್ನಾಗಿ ರೂಪಿಸಲಾಗುವುದು, ಮೈಸೂರನ್ನು ಮತ್ತಷ್ಟು ಆಧುನಿಕ ಸೌಲಭ್ಯಗಳೊಂದಿಗೆ ಪ್ರವಾಸೋದ್ಯಮದ ಬೃಹತ್ ಹಬ್ ಆಗಿ ಬಲಪಡಿಸಲಾಗುವುದು, ಕಲ್ಯಾಣಿ ಚಾಲುಕ್ಯರ ಶೈಲಿಯ ಲಕ್ಕುಂಡಿ ತಾಣವನ್ನು ಭವಿಷ್ಯದ ಪ್ರಮುಖ ಪ್ರವಾಸಿ ಆಕರ್ಷಣೆಯನ್ನಾಗಿ ಅಭಿವೃದ್ದಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಳೆ ಕೊರತೆಯಿಂದ ಜಿಲ್ಲೆಯಲ್ಲಿ ಉಂಟಾಗಿರುವ ಬೆಳೆ ಹಾನಿ ಕುರಿತು ಕೇಂದ್ರ ಸರ್ಕಾರಕ್ಕೆ ನಿಯಮಾನುಸಾರ ತಕ್ಷಣ ವರದಿ ಸಲ್ಲಿಸುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ರಾಜ್ಯ ಸರ್ಕಾರವನ್ನು

0: ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಮತ್ತು ತೇವಾಂಶದ ಕೊರತೆಯಿಂದ ಜಿಲ್ಲೆಯ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದರು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮಾವಳಿಗಳ ಅಡಿಯಲ್ಲಿ ನಿಗದಿತ ನಮೂನೆಯಲ್ಲಿ ಸಂಪೂರ್ಣ ಮಾಹಿತಿ ನೀಡಿ ಪ್ರಸ್ತಾವನೆ ಸಲ್ಲಿಸಬೇಕು. ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದರೆ ತಾವು ಕೂಡ ಕೇಂದ್ರದ ಹಣಕಾಸು ಹಾಗೂ ಕೃಷಿ ಸಚಿವರನ್ನು ಭೇಟಿ ಮಾಡಿ ಜಿಲ್ಲೆಗೆ ಅಗತ್ಯ ಪರಿಹಾರ ಮತ್ತು ನೆರವು ದೊರಕಿಸಲು ರಾಜ್ಯ ಸರ್ಕಾರದೊಂದಿಗೆ ಜಂಟಿಯಾಗಿ ಪ್ರಯತ್ನಿಸುವುದಾಗಿ ಅವರು ತಿಳಿಸಿದರು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಭಾರತ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026ಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಎಣಿಕೆ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಒಟ್ಟಾರೆ 983 ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 8,80,224 ಮತದಾರರಿದ್ದಾರೆ. ಈ ಪೈಕಿ 7,65,573 ಮಂದಿ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು 1,38,953 ಗಣತಿ ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಎಸ್ಆರ್ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ಎಸ್ ಕೀರ್ತನ ಅವರು ಅಜ್ಜಂಪುರ ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯತ್ಗೆ ತೆರಳಿ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳು ಮತ್ತು ನಿಪ್ಪಾಣಿ ತಾಲೂಕು ವ್ಯಾಪ್ತಿಯಲ್ಲಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪಿಯುಸಿ ಹಾಗೂ ಸಮವರ್ತಿತ ಕಾಲೇಜುಗಳಿಗೂ ಇಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಗಾಳಿ ಸಹಿತ ಮಳೆ ಮುಂದುವರೆದಿದೆ. ಕಳೆದ 5 ದಿನಗಳಿಂದ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದೆ. ನಿನ್ನೆ ಸಹ ಚಿಕ್ಕಮಗಳೂರು, ಮೂಡಿಗೆರೆ, ತರೀಕೆರೆ, ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್, ಕಳಸ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ ಎರಡು ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಚಾರ್ಮಾಡಿ ಘಾಟ್, ಕುದುರೆಮುಖ, ಮುಳ್ಳಯ್ಯನಗಿರಿ ಭಾಗದಲ್ಲಿ ದಟ್ಟ ಮಂಜು ಹಾಗೂ ಮಳೆಯಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗುತ್ತಿದೆ. ಶೃಂಗೇರಿಯ ತುಂಗಾನದಿ ದಡದಲ್ಲಿರುವ ಕಪ್ಪೆ ಶಂಕರಗುಡಿಯವರೆಗೂ ನೀರು ಹರಿಯುತ್ತಿದೆ. ಈ ಭಾರೀ ಮಳೆಗೆ ಜಿಲ್ಲೆಯಲ್ಲಿ 5ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಹಲವೆಡೆ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲಾಡಳಿತ ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮ ಕೈಗೊಂಡಿದೆ. ಸಾರ್ವಜನಿಕರು ಸಹಾಯವಾಣಿ ಸಂಖ್ಯೆ 08262 2238950ಗೆ ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ ಗಾಳಿ ಮಳೆಯಿಂದ ಪ್ರಸಕ್ತ ವರ್ಷ ಒಟ್ಟು 58 ಮನೆಗಳಿಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ ಅವರು, ವ್ಯಾಪಕ ಮಳೆಗೆ ಗುಡ್ಡಜರಿತ ಹಾಗೂ ನೆರೆ ಸೃಷ್ಟಿಯಾಗಬಹುದಾದ ಸಮವರ್ತಿ ಪ್ರದೇಶಗಳಲ್ಲಿ 294 ಪುನರ್ವಸತಿ ಕೇಂದ್ರಗಳನ್ನು ತೆರೆಯಲು ಸಿದ್ದತೆ ಕೈಗೊಳ್ಳಲಾಗಿದೆ ಎಂದರು.
4: ನಮ್ಮ ಜಿಲ್ಲೆನಲ್ಲಿ 2 ಅನಿಮಲ್ ಡೆತ್ ಆಗಿದೆ, ಅದಕ್ಕೆ ಕಾಂಪನ್ಸೇಷನ್ ಪೇಮೆಂಟ್ ಆಗಿದೆ. ಮತ್ತೆ ಹೌಸ್ ಡ್ಯಾಮೇಜ್ ಈಗ ಲಾಸ್ಟ್ 2 ದಿನದಲ್ಲಿ ಜಾಸ್ತಿ ಆಯಿತು. ಮಾನ್ಸೂನ್ ಸ್ಟಾರ್ಟ್ ಆದಿಂದ ಇಲ್ಲಿ ತನಕ 58 ಮನೆಗಳಿಗೂ ಹಾನಿಯಾಗಿದೆ. 2 ಮನೆ ಪೂರ್ಣವಾಗಿ ಹಾನಿಯಾಗಿದೆ ಅಂತ ನಮಗೆ ರಿಪೋರ್ಟ್ ಇದೆ. ಲಾಸ್ಟ್ 24 ಅವರ್ಸ್ ಅಲ್ಲಿ ಏನು ಆಗಿದೆಯೋ ಡ್ಯಾಮೇಜಸ್ ತಕ್ಷಣ ನಾವು ಪೇಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಮ್ಮಲ್ಲಿ ಪ್ರಿಕಾಷನರಿ ಮೆಷರ್ ಆಗಿ ಲ್ಯಾಂಡ್ಸ್ಲೈಡ್ ಆಗಬಹುದಾದ ಜಾಗಗಳಲ್ಲಿ ಮತ್ತೆ ಫ್ಲಡ್ ಪ್ರೋನ್ ಏರಿಯಾಸ್ ಅಲ್ಲಿ ರಿಲೀಫ್ ಸೆಂಟರ್ಸ್ ಆಲ್ರೆಡಿ ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಒಂದು 294 ಶೆಲ್ಟರ್ಸ್ ಅನ್ನು ನಮ್ಮ ಸರ್ಕಾರಿ ಕಟ್ಟಡಗಳಲ್ಲಿ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಇದು ಅಷ್ಟೇ ಇಲ್ಲದೆ ನಾವು ಜಾನುವಾರುಗಳಿಗೆ ಅದಕ್ಕೆ ಒಂದು 107 ಕಡೆ ನಾವು ವೆಟನರಿ ರಿಲೀಫ್ ಸೆಂಟರ್ ಕೂಡ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೇಜರ್ ಲ್ಯಾಂಡ್ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಇದೆ. ತಮಗೆ ಗೊತ್ತಿರುವ ಹಾಗೆ 2019 ಅಲ್ಲಿ ಒಂದು

0: 439 ಲೊಕೇಶನ್ಸ್ ನಮಗೆ ಐಡೆಂಟಿಫೈ ಮಾಡಿ ಕೊಟ್ಟಿದ್ರು. ನಮ್ಮ ಜಿಲ್ಲೆನಲ್ಲಿ ಸುಮಾರು ಒಂದು 200 ಕ್ವಾರ್ಟರ್ಸ್ ಅನ್ನು ಐಡೆಂಟಿಫೈ ಮಾಡಿ ಲ್ಯಾಂಡ್ ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಅಲ್ಲಿ ನಾವು ಆಲ್ರೆಡಿ ಹಾಕಿದೀವಿ. ಕಂಟಿನ್ಯೂಸ್ ಆಗಿ ನಮಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅವರು ಪ್ರತಿದಿನ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಅನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ.
1: ಮೇ ತಿಂಗಳಿನಲ್ಲಿ ಸುರಿದ ಪೂರ್ವ ಮುಂಗಾರು ಮಳೆ ರೈತನಿಗೆ ಹೊಲ ಪ್ರವೇಶಿಸಲು ಅನುಮತಿ ನೀಡಿ ಜೂನ್ ತಿಂಗಳಲ್ಲಿ ಮಳೆ ಬಾರದೆ ನಿರಾಸೆಯುಂಟು ಮಾಡಿ ಇದೀಗ ತಡವಾಗಿ ಆರಂಭವಾದ ಮಳೆಯಿಂದ ರೈತರ ಕೃಷಿ ಚಟುವಟಿಕೆ ತೀವ್ರಗೊಂಡಿದೆ. ಸೋಯಾಬೀನ್, ಹೆಸರು, ತೊಗರಿ ಮೊದಲಾದ ತೋಟಗಾರಿಕೆ ಬೆಳೆಗಳು ಮರುಜೀವ ಪಡೆದುಕೊಂಡಿವೆ. ಮುಂಗಾರು ಮಳೆ ಬೆಳೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಚ್ಡಿ ಕೋಳೇಕರ್ ಅವರು.
2: ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ 752,312 ಹೆಕ್ಟೇರ್ ಪ್ರದೇಶವನ್ನ ನಾವು ವಿವಿಧ ಬೆಳೆಗಳ ಅಡಿಯಲ್ಲಿ ಬಿತ್ತನೆಗೆ ಒಳಪಡಿಸಬೇಕು ತಿಳ್ಕೊಂಡು ಗುರಿ ಹಾಕೊಂಡಿದ್ದೇವೆ. ಇಲ್ಲಿವರೆಗೆ ನಾವು ಈ ನಮ್ಮ ಬೆಳೆ ಅವರಿಕೆ ಕ್ಷೇತ್ರವನ್ನು ತಗೊಂಡ್ರೆ ಸುಮಾರು 601,688 ಹೆಕ್ಟೇರ್ ಪ್ರದೇಶದೊಳಗ ಸುಮಾರು 80% ಪ್ರದೇಶದೊಳಗೆ ನಮಗೆ ಬಿತ್ತನೆ ಆಗಿದೆ. ಮೃಗಶಿರಾ ಮಳೆ ಕಡಿಮೆ ಆಯ್ತು. ಏನ್ ಬಿತ್ತಿದ್ರು ರೈತರು ಬಿತ್ತಿದ ನಂತರ ಹುಟ್ಟಿತ್ತು. ಆಮೇಲೆ ಒಂದು 10-15 ಡೇಸ್ ಬೆಳೆಯಿದ್ದಾಗ ಸ್ವಲ್ಪ ನಮ್ಮ ಮಳೆ ಕೊರತೆ ನಮ್ಮ ಜಿಲ್ಲೆ ಒಳಗೆ ಕಾಣಿಸ್ತು. ವಿಶೇಷವಾಗಿ ಸವದತ್ತಿ ಮತ್ತು ರಾಮದೂರು ಪ್ಯಾಕೆಟ್ನಾಗ ಬೆಳೆಗಳ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಮತ್ತೆ ನಮಗೆ 4 ದಿವಸದಿಂದ ಬೆಳಗಾವಿ ಜಿಲ್ಲೆ ಒಳಗೆ 79 ನಮಗೆ ಎಮ್ಎ ಮಳೆಯಾಗಿ 134% ಪ್ಲಸ್ ಆಗಿದೆ.
1: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವರ ಶ್ರೇಯೋಭಿವೃದ್ದಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ದತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಶ್ರೋತೃಗಳೇ ನಮಸ್ಕಾರ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿಯ 2ನೇ ಕಾರ್ಯಕ್ರಮದಲ್ಲಿ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ನ ಕೆಲವು ಮೂಲಭೂತ ಅಂಶಗಳನ್ನ ಹಾಗೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಬಳಕೆಯಲ್ಲಿದೆ ಅನ್ನೋದನ್ನ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತ ಮತ್ತು ರೋಚಕ ತಂತ್ರಜ್ಞಾನದ ಜಗತ್ತನ್ನ ಇನ್ನಷ್ಟು ಆಳವಾಗಿ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
3: ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟರ್ಗೂ ಸಾಮಾನ್ಯ ಕಂಪ್ಯೂಟರ್ಗೂ ಏನು ವ್ಯತ್ಯಾಸ ಇದೆ ಅಂತೀರಾ ಸರ್?
5: ಬಹಳ ಒಳ್ಳೆ ಪ್ರಶ್ನೆ ಇದು. ಸಾಮಾನ್ಯ ಕಂಪ್ಯೂಟರ್ಗಳು ಮತ್ತು ಕ್ವಾಂಟಮ್ ಕಂಪ್ಯೂಟರ್ಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮೂಲಭೂತವಾಗಿ ಅವು ಈ ಮಾಹಿತಿಯನ್ನ ಹೇಗೆ ಸಂಸ್ಕರಣೆ ಮಾಡುತ್ತೆ ಅನ್ನೋ ವಿಷಯದ ಮೇಲೆ ಇವುಗಳಲ್ಲಿ ವ್ಯತ್ಯಾಸಗಳಿವೆ. ಒಂದು ಸರಳ ಉದಾಹರಣೆ ತಗೋಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಬೀಗ ಇದೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಅನೇಕ ಕೀಲಿಗಳಿದೆ ನಮ್ಮ ಹತ್ರ. ಈ ನಮ್ಮ ಹತ್ರ ಇರುವಂತಹ ಉಪಲಬ್ಧ ಇರುವಂತಹ ಎಲ್ಲಾ ಕೀಲಿಗಳಲ್ಲಿ ಯಾವುದೋ ಒಂದು ಕೀಲಿ ಮಾತ್ರ ಈ ಬೀಗವನ್ನು ತೆಗೆಯೋದಕ್ಕೆ ಆಗುತ್ತೆ. ಅದು ಯಾವ ಕೀಲಿ ಅಂತ ಕಂಡುಹಿಡಿಬೇಕಾದ್ರೆ, ನಾವು ಸಾಧಾರಣ ಕಂಪ್ಯೂಟರ್ಗಳನ್ನು ಬಳಸಿದ್ರೆ ಒಂದೊಂದಾಗಿ ಎಲ್ಲಾ ಕೀಲಿಗಳನ್ನು ಬಳಸಿ ಯಾವುದೋ ಒಂದು ಕೀಲಿ ಮಾತ್ರ ಇದನ್ನು ತೆರೆಯಲಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಡುಹಿಡ್ಕೊಳ್ಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಿ ಎಲ್ಲ ಕೀಲಿಗಳನ್ನು ಒಂದೇ ಸಮಯದಲ್ಲಿ ಪ್ರಯೋಗಿಸಿ ಅದರಿಂದ ಯಾವ ಕೀಲಿ ಈ ಬೀಗವನ್ನ ತೆಗೆಯಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ಹಳೆ ಸಂಚಿಕೆಯಲ್ಲೇ ನಾನು ಈಗಾಗಲೇ ಹೇಳಿದಂತೆ, ಈ ಸಾಮಾನ್ಯ ಕಂಪ್ಯೂಟರ್

0: ಮಾಹಿತಿಯನ್ನು ಶೇಖರಣೆ ಮಾಡೋದಕ್ಕೆ ಮತ್ತು ಮಾಹಿತಿಯನ್ನು ಸಂಸ್ಕರಣೆ ಮಾಡುವುದಕ್ಕೆ ಬಿಟ್ ಅನ್ನೋ ಒಂದು ಘಟಕವನ್ನು ನಾವು ಬಳಸ್ತೇವೆ. ಈ ಬಿಟ್ ಅನ್ನೋ ಘಟಕದಲ್ಲಿ 0 ಅಥವಾ 1 ಈ ರೀತಿಯಾದಂತಹ ಮಾಹಿತಿಯನ್ನು ನಾವು ಶೇಖರಣೆ ಮಾಡಬಹುದು ಮತ್ತು ಸಂಸ್ಕರಣೆ ಮಾಡಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಈ ಮಾಹಿತಿಯನ್ನು ನಾವು ಸಂಸ್ಕರಣೆ ಮಾಡೋದಕ್ಕೆ ಕ್ಯೂಬಿಟ್ ಅನ್ನು ಬಳಸ್ತೀವಿ. ಈ ಕ್ಯೂಬಿಟ್ ನಲ್ಲಿ ಈ 0 ಅಥವಾ 1 ಜೊತೆಗೆ ಈ 0 ಮತ್ತು 1 ನಡುವಿನ ಅನೇಕ ಸ್ತರಗಳಲ್ಲಿ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಇರಬಹುದಾಗಿದೆ. ಇದರಿಂದ ಆಗುವಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಾನೀಗಾಗಲೇ ಹೇಳಿದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಹಂತ ಹಂತವಾಗಿ ಆ ಕಾರ್ಯವನ್ನು ನಡೆಸಬೇಕಾಗತ್ತೆ, ಅಂದ್ರೆ ಸ್ಟೆಪ್ ವೈಸ್ ಮಾಡಬೇಕು. ಇದನ್ನ ನಾವು ಸೀರಿಯಲ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಈ ಕ್ಯೂಬಿಟ್ಗಳನ್ನ ಬಳಸಿ ನಾವು ಗಣನೆ ಮಾಡೋದಾದ್ರೆ ಅನೇಕ ಸ್ಟೆಪ್ಸ್ ಅನ್ನ ಒಂದೇ ಸತಿ ನಾವು ಮಾಡಬಹುದಾಗಿದೆ, ಅಂದ್ರೆ ಎಕ್ಸಿಕ್ಯೂಟ್ ಮಾಡಬಹುದು. ಅಂದ್ರೆ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ನಾವು ಏನೇ ಹೇಳ್ತೀವಿ, ಆ ಪ್ಯಾರಲಲ್ ಪ್ರೊಸೆಸಿಂಗ್ಗೆ ನೈಸರ್ಗಿಕವಾಗಿಯೇ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರವಾಗಿ ನಾವು ಉಪಯೋಗಿಸಬಹುದಾಗಿದೆ. ಹೀಗಾಗಿ ಎಷ್ಟೋ ಸಮಸ್ಯೆಗಳು ಸಾಮಾನ್ಯ ಕಂಪ್ಯೂಟರ್ಗಳು ಎಲ್ಲಿ ಸೋಲುತ್ತವೆಯೋ ಅಂತ ಕಡೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಸಮರ್ಪಕವಾಗಿ ನಾವು ಅದನ್ನ ಬಳಸಬಹುದಾಗಿದೆ. ಈ ಕ್ಯೂಬಿಟ್ಗಳು ಅಂತ ನಾನು ಏನ್ ಹೇಳಿದೆ, ಈ ಕ್ಯೂಬಿಟ್ಗಳನ್ನ ವಾಸ್ತವಿಕವಾಗಿ ನಾವು ಹೇಗೆ ನಿರ್ಮಿಸಲಬಹುದು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ಇರುವಂತಹ ವಸ್ತುಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಆಟಮ್ಸ್ ಮತ್ತೆ ಒಳಗಡೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಇವುಗಳನ್ನ ಬಳಸಿ ಈ ಕ್ಯೂಬಿಟ್ಗಳನ್ನು ನಾವು ನಿರ್ಮಾಣ ಮಾಡಬಹುದಾಗಿದೆ. ಈ ರೀತಿಯಾದಂತಹ ಕಣಗಳಲ್ಲಿ ಉದಾಹರಣೆಗೆ ನಾವು ಎಲೆಕ್ಟ್ರಾನ್ ಅಥವಾ ಈ ಫೋಟಾನ್ಸ್ ಅಂತ ಏನ್ ಹೇಳ್ತೀವಿ, ಪ್ರಕಾಶದ ಕಣಗಳು, ಈ ರೀತಿಯಾದಂತಹ ಕಣಗಳಲ್ಲಿ ಅನೇಕ ಸ್ತರಗಳಲ್ಲಿ ಅನೇಕ ಸ್ಥಿತಿಗಳಲ್ಲಿ ಒಂದೇ ಸಮಯದಲ್ಲಿ ಇರಬಹುದಾದಂತಹ ಗುಣಲಕ್ಷಣಗಳು ಇರುತ್ತವೆ. ಇದನ್ನ ನಾವು ಸೂಪರ್ ಪೊಸಿಷನ್ ಅಂತ ಹೇಳ್ತೀವಿ. ಅದೇ ರೀತಿ ಎರಡು ಅಥವಾ ಅನೇಕ ಕಣಗಳು ಪರಸ್ಪರ ಸಂಬಂಧದಿಂದ ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಇದನ್ನ ನಾವು ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ಅನೇಕ ಕ್ವಾಂಟಮ್ ಗುಣಲಕ್ಷಣಗಳನ್ನ ನಾವು ಬಳಸಿ ಕಂಪ್ಯೂಟಿಂಗ್ ಅಥವಾ ಗಣನೆಗೆ ನಾವು ಬಳಸಿದ್ರೆ ಅದನ್ನ ನಾವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ಏನು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ನಮಗೆ ಉಪಲಬ್ಧವಿರುವಂತಹ ಅಣುಗಳು ಅಥವಾ ಪರಮಾಣುಗಳು ಅಥವಾ ಇನ್ನು ಉಪ ಪರಮಾಣು ಕಣಗಳಲ್ಲಿ ಇರುವಂತಹ ಅದು ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಿ ಈ ಗುಣಲಕ್ಷಣಗಳನ್ನು ನಾವು ಕಂಪ್ಯೂಟಿಂಗ್ಗೆ ಹೇಗೆ ಬಳಸಬಹುದು ಅನ್ನೋದನ್ನ ಸಮರ್ಪಕವಾಗಿ ನಾವು ನಿರ್ಮಿಸಬೇಕಾಗುತ್ತೆ.
1: ಈಗ ಹೇಳಿದ್ರಿ ಕ್ವಾಂಟಮ್ ತಂತ್ರಜ್ಞಾನ ಅಣು ಮತ್ತು ಉಪ ಅಣು ಕಣಗಳ ಸಹಜ ಗುಣಲಕ್ಷಣಗಳ ಮೇಲೆ ಆಧಾರಿತ ಆಗಿದೆ ಅಂತ ಹೇಳಿದ್ರಿ. ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವು ಕಣಗಳಿಂದ ಕೂಡಿದೆ ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತಿದೆ. ಹಾಗಾದ್ರೆ ಪ್ರಕೃತಿಯಲ್ಲಿ ಕ್ವಾಂಟಮ್ ತತ್ವಗಳು ಕಾರ್ಯನಿರ್ವಹಿಸುವ ಉದಾಹರಣೆ ನೀಡಬಹುದಾ?
0: ಖಂಡಿತ. ಈಗಾಗಲೇ ನಾನು ಹೇಳಿದಂತೆ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿನೇ ಅನೇಕ ಪ್ರಕ್ರಿಯೆಗಳು ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆಯನ್ನ ನಡೆಸಿದ್ದಾರೆ. ಒಂದು ಎಲ್ಲರಿಗೂ ಗೊತ್ತಿರುವಂತಹ ಉದಾಹರಣೆ ಏನು ಅಂತ ಹೇಳಿದ್ರೆ, ನಾವು ಫೋಟೋಸಿಂಥಸಿಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಈ ಸಸ್ಯಗಳು ಆಹಾರವನ್ನ ಉತ್ಪಾದನೆ ಮಾಡಬೇಕಾದ್ರೆ ಸೂರ್ಯನಿಂದ ಬರುವಂತಹ ಬೆಳಕನ್ನ ಉಪಯೋಗಿಸಿಕೊಂಡು ತಮ್ಮದೇ ಆದಂತಹ ಆಹಾರವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕ್ರಿಯೆಯಲ್ಲಿ ಸೂರ್ಯನಿಂದ ಬರುವಂತಹ ಬೆಳಕಿನಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿಯನ್ನ ಎಲೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆ ಮಾಡಬೇಕಾದರೆ ಈ ಕ್ವಾಂಟಮ್ ಮೆಕ್ಯಾನಿಕಲ್ ಎಫೆಕ್ಟ್ಸ್ ತುಂಬಾ ಬಳಕೆ ಆಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆ ನಡೆಸಿದ್ದಾರೆ. ಮತ್ತು ಅತ್ಯಂತ ಸಮರ್ಪಕವಾಗಿ ಈ ಸಂವಹನೆ ನಡೆಯುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಇದರ ಜೊತೆಗೆ ಈ ಪಕ್ಷಿಗಳು ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರತಿ ವರ್ಷನು ಸಾವಿರಾರು ಕಿಲೋಮೀಟರ್ ದೂರ ಹೋಗಿ ಮತ್ತೆ ವಾಪಸ್ ತಮ್ಮ ಗೂಡುಗಳಿಗೆ ಬಂದು ಸೇರಿಕೊಳ್ಳುತ್ತವೆ. ಅದು ಹೇಗೆ ಅಷ್ಟು ನಿಖರವಾಗಿ ಅಷ್ಟು ದೂರ ಹೋಗಿ ಮತ್ತೆ ತನ್ನ ಗೂಡಿಗೆನೆ ವಾಪಸ್ ಬರುತ್ತೆ ಅಂತ ವಿಜ್ಞಾನಿಗಳು ಅನೇಕ ವರ್ಷಗಳಿಂದ ಸಂಶೋಧನೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಕೂಡ ಕ್ವಾಂಟಮ್ ಎಫೆಕ್ಟ್ಗಳ ಪರಿಣಾಮ ಇದೆ ಅಂತ ಹೇಳಿ ಕೂಡ ವಿಜ್ಞಾನಿಗಳು ಸಂಶೋಧನೆಯಿಂದ ಕಂಡುಕೊಂಡಿದ್ದಾರೆ. ಹೀಗೆ ನಿಸರ್ಗದಲ್ಲಿ ಅನೇಕ ಪ್ರಕ್ರಿಯೆಗಳಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅದರ ಪ್ರಿನ್ಸಿಪಲ್ಸ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು.
1: ಬಹುಶಃ ಪ್ರಕೃತಿನೇ ಇದಕ್ಕೆ ಪ್ರೇರಣೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಅನ್ಸುತ್ತೆ.
0: ಖಂಡಿತ ಖಂಡಿತ.
1: ಇನ್ನು ಬಹಳ ಜನರಿಗೆ ಕ್ವಾಂಟಮ್ ಅಂದ್ರೆ ಕೇವಲ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನುವ ಕಲ್ಪನೆ ಇದೆ, ಇದು ಎಷ್ಟು ಸರಿ?
0: ಕ್ವಾಂಟಮ್ ತಂತ್ರಜ್ಞಾನ ಅಂತ ನಾವು ಹೇಳೋದಾದ್ರೆ ಅನೇಕ ವಿಷಯಗಳು ಇದರಲ್ಲಿ ಒಳಪಡುತ್ತವೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋದು ಖಂಡಿತ ಒಂದು ಪ್ರಮುಖವಾದಂತಹ ವಿಷಯ. ಅದರ ಜೊತೆಗೆ ಕ್ವಾಂಟಮ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ, ಅಂದ್ರೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಸಂವಹನ ಹೇಗೆ ಮಾಡುವುದು ಅಂತ ಹೇಳಿ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳ್ತೀವಿ, ಇದರ ಜೊತೆಗೆ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ಹೇಳ್ತೀವಿ. ಸೊ ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಿರುವಂತಹದ್ದು ಈ ಕ್ವಾಂಟಮ್ ತಂತ್ರಜ್ಞಾನ.
1: ಒಟ್ಟಾರೆ ಒಂದು ತಂತ್ರಜ್ಞಾನದಲ್ಲಿ ಇಷ್ಟೆಲ್ಲ ವಿಷಯ ಅಡಕವಾಗಿದೆ ಅಂತ ಹೇಳಬಹುದು.
0: ಖಂಡಿತ.
1: ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದು ಪ್ರಶ್ನೆ ಉದ್ಭವ ಆಗಬಹುದು ಅನ್ಸತ್ತೆ, ಕ್ವಾಂಟಮ್ ಕಂಪ್ಯೂಟರ್ಗಳು ಅಷ್ಟು ಶಕ್ತಿಶಾಲಿ, ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳ ಸ್ಥಾನವನ್ನ ಇದು ಆಕ್ರಮಿಸಿಕೊಳ್ಳಲ್ವಾ? ಅವು ವಿಶೇಷವಾಗಿ ಸಂಕೀರ್ಣ ಸಮಸ್ಯೆ

0: ಸಮಸ್ಯೆಗಳನ್ನು ಪರಿಹರಿಸಲು ಸಾಮಾನ್ಯ ಕಂಪ್ಯೂಟರ್ಗಳ ಜೊತೆ ಕೆಲಸ ಮಾಡುತ್ತೆ ಅಂತ ಉದಾಹರಣೆ ಮೂಲಕ ನೀವು ತಿಳಿಸಿದ್ರಿ. ಈ ಕಂಪ್ಯೂಟರ್ಗಳು ಬಂದ್ರೆ ನಮ್ಮ ಮೊಬೈಲ್ ಲ್ಯಾಪ್ಟಾಪ್ಗಳು ಮೂಲೆ ಗುಂಪಾಗತ್ತಾ?
1: ಇಲ್ಲ, ಹಾಗೇನು ಆಗೋದಿಲ್ಲ. ಈಗ ಈ ತಂತ್ರಜ್ಞಾನ ಪ್ರಗತಿ ಕಾಣ್ತಾ ಇರುವಂತ ನಾವು ಅದರ ರೋಡ್ ಮ್ಯಾಪ್ ಅನ್ನು ನೋಡಿದ್ರೆ ಕ್ವಾಂಟಮ್ ಕಂಪ್ಯೂಟರ್ಗಳು ನಮ್ಮ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ ಫೋನ್ಗಳನ್ನ ಮೂಲೆ ಗುಂಪು ಮಾಡುವುದಿಲ್ಲ. ಒಂದು ಉದಾಹರಣೆ ನಾವು ಹೇಳಿದ್ರೆ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನಾವು ಅತಿ ಹತ್ತಿರವಾದಂತಹ ಒಂದು ಗುರಿಯನ್ನು ನಾವು ತಲುಪಬೇಕಾದ್ರೆ ನಾವು ದ್ವಿಚಕ್ರ ವಾಹನವನ್ನು ಯಾವುದನ್ನು ನಾವು ಬಳಸ್ತೀವಿ. ಅದೇ ದೊಡ್ಡ ಸರಕು ಸಾಗಣೆಗಳನ್ನ ನಾವು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಟ್ರಕ್ ಅನ್ನ ಬಳಸ್ತೀವಿ. ಇದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಅತ್ಯಂತ ಸಂಕೀರ್ಣವಾದಂತಹ ವೈಜ್ಞಾನಿಕ ಬಳಕೆಗಾಗಿ ಈ ರೀತಿಯಾದಂತಹ ಶಕ್ತಿಶಾಲಿಯಾದಂತಹ ಕಂಪ್ಯೂಟರ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಮುಂದೆಯೂ ಕೂಡ ನಮ್ಮ ಲ್ಯಾಪ್ಟಾಪ್ ಅಥವಾ ನಮ್ಮ ಸ್ಮಾರ್ಟ್ ಫೋನ್ಗಳನ್ನ ರೀಪ್ಲೇಸ್ ಅಂತೂ ಮಾಡುವುದಿಲ್ಲ.
0: ಇನ್ನೊಂದು, ಈಗ ಎಲ್ಲಾ ಕಡೆ AI ಅದರದೇ ಹವಾ ಅಂತಾನೆ ಹೇಳಬಹುದೇನೋ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇದ್ದೀವಿ. ನಮ್ಮ ಯುವಕ ಯುವತಿಯರು ಆಸಕ್ತಿ ಕೂಡ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಈ ವಿಷಯಗಳಲ್ಲಿ, ಅವರ ಆಸಕ್ತಿ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು AI ನಡುವೆ ಏನು ಸಂಬಂಧ?
1: ಖಂಡಿತ, ಕ್ವಾಂಟಮ್ ಮತ್ತು ಈ AI ಅಥವಾ ಮಷಿನ್ ಲರ್ನಿಂಗ್ ಅನ್ನೋ ಈ ಏರಿಯಾನಲ್ಲಿ ಬಹಳ ಆಸಕ್ತಿದಾಯಕ ಒಂದು ಸಂಬಂಧ ಇದೆ. ಕ್ವಾಂಟಮ್ ಮಷಿನ್ ಲರ್ನಿಂಗ್ ಅನ್ನೋದೇ ಒಂದು ದೊಡ್ಡ ಕ್ಷೇತ್ರವಾಗಿ ಇಂದು ನಾವು ನೋಡ್ತಾ ಇದ್ದೇವೆ. ಈ ಕ್ವಾಂಟಮ್ ತತ್ವಗಳನ್ನು ಉಪಯೋಗಿಸಿ ಇವತ್ತು ನಮಗೆ ಗೊತ್ತಿರುವಂತಹ AI ಅಥವಾ ಮಷಿನ್ ಲರ್ನಿಂಗ್ ಮಾಡೆಲ್ಗಳನ್ನ ಹೇಗೆ ನಾವು ಅತ್ಯಂತ ಸಮರ್ಪಕವಾಗಿ ಮಾಡಬಹುದು ಅನ್ನೋದನ್ನ ಅನೇಕ ವಿಜ್ಞಾನಿಗಳು ಇವತ್ತು ಸಂಶೋಧನೆ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ರೀತಿಯಾದಂತಹ AI ಮಾಡೆಲ್ಗಳು ಕಾರ್ಯಾಚರಣೆಗಿಂತ ಮುಂಚೆ ಅದು ಒಂದು ಟ್ರೈನಿಂಗ್ ಅಂತ ಒಂದು ಫೇಸ್ ಇರುತ್ತೆ, ಅದನ್ನ ತರಬೇತಿ ಮಾಡಬೇಕು. ಈ ಮಾಡೆಲ್ಗಳನ್ನ ತರಬೇತಿ ಮಾಡಬೇಕು. ಈ ಟ್ರೈನಿಂಗ್ ಫೇಸ್ ಅಥವಾ ತರಬೇತಿ ಮಾಡುವಂತ ಸಮಯ ತುಂಬಾ ಸಮಯ ತಗೊಳ್ಳುತ್ತೆ. ಇವಕ್ಕೆ ಈಗ ನಾವು ಸೂಪರ್ ಕಂಪ್ಯೂಟರ್ಗಳನ್ನ ಬಳಸ್ತಾ ಇದ್ದೇವೆ. ಈ ತರಬೇತಿಯ ಸಮಯವೇ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಕೂಡ ನಡೀಬಹುದು ಕೆಲವು ಕಡೆ. ಈ ಸಮಯವನ್ನು ನಾವು ಹೇಗೆ ಸಂಕುಚಿತಗೊಳಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಬಹುದು.
0: ಇಂದು ಎಲ್ಲ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ,
1: ನಾನು ಈಗಾಗಲೇ ಹೇಳದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಅಥವಾ ನಮಗೆ ಈಗ ಉಪಲಬ್ಧವಿರುವಂತಹ ಸೂಪರ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿಯಾಗಿ ಇವೆ. ಆದರೆ ಕೆಲವೊಂದು ರೀತಿಯಾದಂತಹ ಸಂಕೀರ್ಣ ವೈಜ್ಞಾನಿಕ ಸಮಸ್ಯೆಗಳು ಈ ಸೂಪರ್ ಕಂಪ್ಯೂಟರ್ಗಳಲ್ಲಿ ಕೂಡ ಅನೇಕ ತಿಂಗಳುಗಳು ಅಥವಾ ಅನೇಕ ದಿನಗಳು ಅಥವಾ ಅನೇಕ ವರ್ಷಗಳು ಕೂಡ ಬೇಕಾಗುತ್ತವೆ ಅಂತ ಸಮಸ್ಯೆಗಳನ್ನು ಇವು ಸಾಲ್ವ್ ಮಾಡಬೇಕಾದ್ರೆ. ಈ ಕ್ವಾಂಟಮ್ ಕಂಪ್ಯೂಟರ್ಗಳು ನಾನು ಈಗಾಗಲೇ ಹೇಳಿದಂತೆ ಹೊಸ ಔಷಧಗಳನ್ನು ನಾವು ಕಂಡುಹಿಡಿಯೋದಕ್ಕೆ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಇದನ್ನ ಬಳಕೆ ಮಾಡುವುದಕ್ಕೆ ಈ ರೀತಿಯಾದಂತಹ ಅನೇಕ ಕ್ಷೇತ್ರಗಳಲ್ಲಿ ನಾವು ಬಳಕೆ ಮಾಡಬಹುದಾಗಿದೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಬಳಕೆ ಏನು ಅಂತ ಹೇಳಿದ್ರೆ, ನಾವು ಈಗಾಗಲೇ ನಮ್ಮ ಆನ್ಲೈನ್ ವ್ಯವಹಾರಗಳು ಮತ್ತು ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಎಲ್ಲ ತಂತ್ರಜ್ಞಾನಗಳಿಗೂ ಎನ್ಕ್ರಿಪ್ಷನ್ ಅಥವಾ ಸೈಬರ್ ಸೆಕ್ಯೂರಿಟಿ ಅಂತ ನಾವು ಏನ್ ಕರಿತೀವಿ ಅಂದ್ರೆ ಭದ್ರತೆಯನ್ನು ಒದಗಿಸುವುದು, ಇದಕ್ಕೆ ಎನ್ಕ್ರಿಪ್ಷನ್ ಅನ್ನೋ ಒಂದು ನಾವು ತಂತ್ರಜ್ಞಾನವನ್ನು ಬಳಸ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ, ಇದೇ ತಂತ್ರಜ್ಞಾನ ಉಪಯೋಗಿಸಿ ಇನ್ನೂ ಹೆಚ್ಚು ಸುರಕ್ಷಿತವಾಗಿ ಕೂಡ ಮಾಡಬಹುದು. ಈ ಭವಿಷ್ಯದಲ್ಲಿ ಶಕ್ತಿಶಾಲಿ ಕ್ವಾಂಟಮ್ ಕಂಪ್ಯೂಟರ್ಗಳು ನಾವು ಇಂದು ಬಳಕೆಯಲ್ಲಿ ಇರುವಂತಹ ಅನೇಕ ಭದ್ರತಾ ವ್ಯವಸ್ಥೆಗಳನ್ನು ಮುರಿಯುವಂತಹ ಸಾಧ್ಯತೆ ಇದೆ. ಇನ್ನೊಂದೆಡೆ ಇದೇ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಅತ್ಯಂತ ಸುರಕ್ಷಿತವಾದಂತಹ ಸಂವಹನ ವ್ಯವಸ್ಥೆಯನ್ನು ಕೂಡ ನಾವು ನಿರ್ಮಾಣ ಮಾಡಬಹುದಾಗಿದೆ. ನಾವು ನಮ್ಮ ರಕ್ಷಣಾ ಸಂವಹನೆಯಲ್ಲಿ ಮತ್ತು ಅನೇಕ ರೀತಿಯಾದಂತಹ ಈ ಸೆಕ್ಯೂರ್ ಕಮ್ಯುನಿಕೇಷನ್ಸ್ ಎಲ್ಲಿ ನಮಗೆ ಬೇಕೋ ಅಲ್ಲೆಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ನಾವು ಅತ್ಯಂತ ಸುರಕ್ಷಿತವಾಗಿ ಸಂವಹನೆಯನ್ನು ಮಾಡಬಹುದಾಗಿದೆ. ಹೀಗಾಗಿ ಎಲ್ಲ ದೇಶಗಳು ಸಹ ಈ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದೆ. ರಾಷ್ಟ್ರೀಯ ಭದ್ರತೆಯ ವಿಚಾರ ಕೂಡ ಇದರಲ್ಲಿ ಇರೋದ್ರಿಂದ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕೆ, ನಾವು ಹಿಂದೆ ನೋಡಿದಂತೆ ಈ ಬಾಹ್ಯಾಕಾಶ ತಂತ್ರಜ್ಞಾನ ಅಥವಾ ಸೂಪರ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಹೇಗೆ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆಯೋ ಅದೇ ರೀತಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ಕಂಡುಹಿಡಿದು ಅದಕ್ಕೆ ಅನೇಕ ಹೂಡಿಕೆಗಳನ್ನು ಇದರ ಈ ತಂತ್ರಜ್ಞಾನದಲ್ಲಿ ಮಾಡ್ತಾ ಇದೆ.
0: ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಯ್ತು, ಆದ್ರೆ ಮುಂದಿನ ವಾರ ಮತ್ತಷ್ಟು ಇದರ ಬಗ್ಗೆ ಮಾಹಿತಿ ನೀಡುವುದಕ್ಕೆ ನಮ್ಮ ಜೊತೆಯಲ್ಲಿರ್ತಾರೆ ಡಾಕ್ಟರ್ ಆಶ್ವಿಜ ಬಿ. ಈ ಭರವಸೆಯೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್.
2: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cidac.in

0: ಇನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. 102.2 ಮೆಗಾಹರ್ಟ್ಸ್ ಗಳಲ್ಲಿದ್ದು ಆಕಾಶವಾಣಿಯ ಹಾಸನ FM.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಹೈಟೆಕ್ ಫರ್ನಿಚರ್ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
5: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
6: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚೋ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
7: ರತ್ನಂ ಸಿಲ್ಕ್ಸ್ ನಿಯರ್ NCC ಆಫೀಸ್, RC ರೋಡ್, ಹಾಸನ.
8: ಪ್ರಕಾರ PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ಕಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
3: ಕೇಳುಗರೆ, ಈ ಬೆಳಗ್ಗೆ 8:30 ರೇಡಿಯೋ ಡಾಕ್ಟರ್ ಇಂದಿನ ವಿಷಯ ಗಂಟಲಿನ ಸಮಸ್ಯೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಗತಿ ಬಿಎಸ್. 9:00 ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಕೀಲು, ಮೂಳೆ ಮತ್ತು ನರಗಳ ಸಮಸ್ಯೆಗೆ ಶಸ್ತ್ರರಹಿತ ಚಿಕಿತ್ಸೆ. ಭಾಗವಹಿಸುತ್ತಾರೆ ಹಾಸನದ ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರುಗಳಾದ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಹಾಗೂ ಶಾರೂಖ್ ಅಬ್ದುಲ್ಲಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258, ಎಸ್ಟಿಡಿ ಕೋಡ್ 08172. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ. ಈ ಬೆಳಗ್ಗೆ 9:00 ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಹಾಸನ ಆಕಾಶವಾಣಿ ಕೇಂದ್ರದಿಂದ. 10:00 ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಮಳೆ ಬಂದಾಗ ಮಳೆ ನಿಂತಾಗ. 10:30 ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಕೇಳಲಿದ್ದೀರಿ. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಕೆಳಗುರೆ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237044888, 2237449999, ಎಸ್ಟಿಡಿ ಕೋಡ್ 08 0. ಕೇಳಿ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
5: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನಲ್ಲಿ ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇದು ಉಭಯ ರಾಷ್ಟಗಳ ಅಭಿವೃದ್ಧಿಗೆ ಮಾತ್ರವಲ್ಲ ಪ್ರಾದೇಶಿಕ ಹಾಗೂ ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೂ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಅವರು ಹೇಳಿದ್ದಾರೆ. ಜಕಾರ್ತದಲ್ಲಿ ನಿನ್ನೆ ಇಂಡೋನೇಷ್ಯಾ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತವು ವಿಸ್ತರಣಾವಾದದ ಮಾರ್ಗವನ್ನು ಅನುಸರಿಸುವುದಿಲ್ಲ, ಅಭಿವೃದ್ಧಿಯ ಪಥವನ್ನೇ ಅನುಸರಿಸುತ್ತದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಬಿಯಾಂಟೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ದ್ವಿಪಕ್ಷೀಯ ಸಂಬಂಧಗಳ ವಿವಿಧ ಆಯಾಮಗಳ ಕುರಿತು ನಾಯಕರು ಸಮಗ್ರವಾಗಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಪರಸ್ಪರ ಹಿತಾಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಉದ್ದೇಶದ ಹಲವು ಒಡಂಬಡಿಕೆಗಳಿಗೆ ಉಭಯ ನಾಯಕರು ಸಾಕ್ಷಿಯಾದರು. ಎಲ್ನಿನೋದ ಸಂಭವನೀಯ ಪರಿಣಾಮ ಮತ್ತು ವಿವಿಧ ಕ್ಷೇತ್ರಗಳ ಸನ್ನದ್ಧತೆ ಕುರಿತು ಪ್ರಧಾನಮಂತ್ರಿ ಕಚೇರಿ ಪಿಎಂಒ ನವದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಡಾ ಪಿಕೆ ಮಿಶ್ರಾ ಅವರ ಅಧ್ಯಕ್ಷತೆಯಲ್ಲಿ ಸೇವಾತೀರ್ಥದಲ್ಲಿ ನಡೆದ ಸಭೆಯಲ್ಲಿ 15ಕ್ಕೂ ಹೆಚ್ಚು ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟಾರೆ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸಬೇಕು. ಮುಂಗಾರು ವಿಳಂಬದಿಂದ ತೊಂದರೆಗೊಳಗಾಗಬಹುದಾದ ಜಿಲ್ಲೆಗಳ ಪರಿಸ್ಥಿತಿಯನ್ನು ರಾಜ್ಯಗಳೊಂದಿಗೆ ಸಮನ್ವಯ ಸಾಧಿಸಿ ಮೌಲ್ಯಮಾಪನ ನಡೆಸಬೇಕು. ಅಗತ್ಯವಿದ್ದಲ್ಲಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಡಾ ಮಿಶ್ರಾ ಸೂಚಿಸಿದರು. ಮುಂಗಾರು ವಿಳಂಬವಾಗುವ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಮೇವು ಲಭ್ಯತೆ ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ಮೇವು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿ ರಾಜ್ಯಗಳೊಂದಿಗೆ ನಿರಂತರವಾಗಿ ಮೇಲ್ವಿಚಾರಣೆ ನಡೆಸುವಂತೆ ಅವರು ನಿರ್ದೇಶನ ನೀಡಿದರು. ಕುಡಿಯುವ ನೀರಿನ ಸಮರ್ಪಕ ಲಭ್ಯತೆ ಖಚಿತಪಡಿಸುವುದಕ್ಕೂ ಆದ್ಯತೆ ನೀಡುವಂತೆ ಸೂಚಿಸಿದರು. ಜಲಾಶಯಗಳ ನೀರಿನ ಮಟ್ಟವನ್ನು ನಿರಂತರವಾಗಿ ಪರಿಶೀಲಿಸಲಾಗುತ್ತಿದ್ದು ನೀರಿನ ಸಮರ್ಪಕ ಬಳಕೆ ಹಾಗೂ ಲಭ್ಯವಿರುವ ನೀರಿನ ಮಿತವ್ಯಯದ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಲಾಗಿದೆ. ಸಭೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳು ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಇದುವರೆಗೆ ದಾಖಲಾಗಿರುವ ಮಳೆಯ ಕುರಿತು ಮಾಹಿತಿ ನೀಡಿದರು. ದೇಶದಲ್ಲಿ ಮುಂಗಾರು ವ್ಯಾಪ್ತಿ ಮತ್ತು ಎಲ್ ನಿನೋದ ಸಂಭವನೀಯ ಪರಿಣಾಮದ ಬಗ್ಗೆ ಹವಾಮಾನ ಇಲಾಖೆಯ ಮಹಾನಿರ್ದೇಶಕರು ವಿವರಿಸಿದರು.

0: ಕಾರ್ಯದರ್ಶಿ ಮುಂಗಾರು ಹಂಗಾಮಿನಲ್ಲಿ ಎಲ್ ನಿನೋದ ಸಂಭವನೀಯ ಪರಿಣಾಮ ಎದುರಿಸಲು ಕೈಗೊಂಡಿರುವ ಸಿದ್ದತೆಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು. ಮಳೆ, ಜಲಾಶಯಗಳ ನೀರಿನ ಸಂಗ್ರಹ, ಬಿತ್ತನೆ ಪ್ರಗತಿ, ಕೃಷಿ ಪರಿಕರಗಳ ಲಭ್ಯತೆ, ಮಾರುಕಟ್ಟೆ ಪ್ರವೃತ್ತಿ, ಕೀಟ ಹಾಗೂ ರೋಗಬಾಧೆ ಕುರಿತಂತೆ ರಾಜ್ಯಗಳೊಂದಿಗೆ ಬೆಳೆ ಹವಾಮಾನ ಮೇಲ್ವಿಚಾರಣಾ ಸಮಿತಿಯ ವಾರದ ಸಭೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ವ್ಯಾಪ್ತಿಯನ್ನು ಹೆಚ್ಚಿಸಲು ಅಭಿಯಾನ ಆರಂಭಿಸಲಾಗಿದ್ದು, ಕೃಷಿ ಹಣಕಾಸು ಸೇವೆಗಳು ಹಾಗೂ ಸಹಕಾರ ಇಲಾಖೆಗಳು ನಿಗದಿತ ಅವಧಿಯಲ್ಲಿ ಗರಿಷ್ಠ ವ್ಯಾಪ್ತಿ ಸಾಧಿಸುವಂತೆ ಸೂಚಿಸಲಾಗಿದೆ. ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಗೆ ಒಣಮೇವು, ಹಸಿರು ಮೇವು ಹಾಗೂ ಜಾನುವಾರು ಆಹಾರದ ಲಭ್ಯತೆಯನ್ನು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮೌಲ್ಯಮಾಪನ ಮಾಡುವಂತೆ ಸೂಚಿಸಲಾಗಿದೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಪಾಯದ ಜಿಲ್ಲೆಗಳಲ್ಲಿ ಸೂಕ್ಷ್ಮ ಮಟ್ಟದ ಯೋಜನೆ ಮತ್ತು ಮೇಲ್ವಿಚಾರಣೆಗೆ ಆದ್ಯತೆ ನೀಡುವಂತೆ ನಿರ್ದೇಶಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕ ಆರ್ದ್ರತೆ ಹಾಗೂ ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿದ್ದು, ಎಚ್ಚರಿಕೆ ಹಾಗೂ ಸಲಹೆಗಳನ್ನು ಗ್ರಾಮ ಮಟ್ಟದವರೆಗೆ ಪರಿಣಾಮಕಾರಿಯಾಗಿ ತಲುಪಿಸುವಂತೆ ಸೂಚಿಸಲಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆ ಅಕ್ಕಿ, ಗೋಧಿ ಮತ್ತು ಬೇಳೆಕಾಳುಗಳ ದಾಸ್ತಾನು ಹಾಗೂ ಚಿಲ್ಲರೆ ಬೆಲೆಗಳ ಕುರಿತು ಮಾಹಿತಿ ನೀಡಿದೆ. ರಸಗೊಬ್ಬರ ಇಲಾಖೆಯು ರಸಗೊಬ್ಬರಗಳ ಸಮರ್ಪಕ ಲಭ್ಯತೆ ಮತ್ತು ಮುಂಬರುವ ರಬಿ ಹಂಗಾಮಿನ ಆರಂಭಿಕ ದಾಸ್ತಾನು ಕುರಿತು ವಿವರಿಸಿದೆ. ಅಗತ್ಯ ವಸ್ತುಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಸೂಚಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಅಭಿಯಾನದಡಿ ಜುಲೈ 1ರಿಂದ ಆರಂಭಿಸಿರುವ ಕಾಮಗಾರಿಗಳ ಮೂಲಕ ಇದುವರೆಗೆ 1 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಿರುವುದಾಗಿ ತಿಳಿಸಿತು. ವಿದ್ಯುತ್ ಇಲಾಖೆಯು ವಿದ್ಯುತ್ ಉತ್ಪಾದನೆ ಮತ್ತು ಲಭ್ಯತೆಯ ಸ್ಥಿತಿಗತಿಗಳನ್ನು ಸಭೆಗೆ ವಿವರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಬಹ್ರೇನ್ ನಡುವಿನ ಸಹಕಾರ ನಿರಂತರವಾಗಿ ಮತ್ತಷ್ಟು ಗಾಢವಾಗುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಬಹ್ರೇನ್ನ 2 ದಿನಗಳ ಅಧಿಕೃತ ಪ್ರವಾಸವನ್ನು ನಿನ್ನೆ ಪೂರ್ಣಗೊಳಿಸಿದ ಡಾ ಜೈಶಂಕರ್ ಬಹ್ರೇನ್ ರಾಜ ಅಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಯುವರಾಜ ಹಾಗೂ ಪ್ರಧಾನಮಂತ್ರಿ ಸಲ್ಮಾನ್ ಬಿನ್ ಅಹಮದ್ ಅಲ್ ಖಲೀಫಾ ಅವರ ಉಪಸ್ಥಿತಿಯಲ್ಲಿ ಭೇಟಿ ಮಾಡಿದರು. ಬಳಿಕ ಉಪಪ್ರಧಾನಮಂತ್ರಿ ಶೇಖ್ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರೊಂದಿಗೂ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ಈ ವೇಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಶುಭಾಶಯಗಳನ್ನು ಬಹ್ರೇನ್ ನಾಯಕತ್ವಕ್ಕೆ ತಿಳಿಸಿದ ಡಾ ಜೈಶಂಕರ್ ಉಭಯ ದೇಶಗಳ ದೀರ್ಘಕಾಲದ ಸ್ನೇಹಪರ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಭಾರತದ ಬದ್ದತೆಯನ್ನು ಪುನರುಚ್ಚರಿಸಿದರು. ಬಹ್ರೇನ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸುರಕ್ಷತೆ, ಭದ್ರತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುವುದಕ್ಕಾಗಿ ಬಹ್ರೇನ್ ನಾಯಕತ್ವಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಡಾ ಜೈಶಂಕರ್ ಅವರು ಬಹ್ರೇನ್ ವಿದೇಶಾಂಗ ಸಚಿವ ಡಾ ಅಬ್ದುಲ್ಲಾ ತೀಫ್ ಬಿನ್ ರಶೀದ್ ಅಲ್ ಜಯಾನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ಸಚಿವರು ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಭಾರತ ಬಹ್ರೇನ್ ದ್ವಿಪಕ್ಷೀಯ ಸಂಬಂಧಗಳ ಪರಿಶೀಲನೆ ನಡೆಸಿದ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಸಾಧ್ಯತೆಗಳ ಕುರಿತು ಚರ್ಚಿಸಿದರು. 2026-27 ಸಾಲಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರಾಗಿ ಆಯ್ಕೆಯಾಗಿರುವ ಬಹ್ರೇನ್ಗೆ ಡಾ ಜೈಶಂಕರ್ ಅಭಿನಂದನೆ ಸಲ್ಲಿಸಿದರು. ಡಾ ಜೈಶಂಕರ್ ಅವರು ಪ್ರಸ್ತುತ ಕತಾರ್, ಬಹ್ರೇನ್, ಕುವೈತ್, ಒಮಾನ್, ನ್ಯೂಯಾರ್ಕ್ ಹಾಗೂ ಬ್ರಸೆಲ್ಗಳಿಗೆ ಒಳಗೊಂಡ 11 ದಿನಗಳ ವಿದೇಶ ಪ್ರವಾಸದಲ್ಲಿದ್ದಾರೆ. ಕಳೆದ ಜೂನ್ 24ರಂದು ವೆನೆಜುವೆಲಾದಲ್ಲಿ ಸಂಭವಿಸಿದ ಅವಳಿ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 3,685ಕ್ಕೆ ಏರಿಕೆಯಾಗಿದೆ. 7.2 ಮತ್ತು 7.5 ತೀವ್ರತೆಯ ಈ ಭೂಕಂಪಗಳು ಕಳೆದ 100 ವರ್ಷಗಳಲ್ಲಿ ವೆನೆಜುವೆಲಾಕ್ಕೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಭೂಕಂಪಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಸಾವಿನ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ಸುಮಾರು 16,740 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಭೂಕಂಪದಿಂದ ರಾಜಧಾನಿ ಕಾರಾಕಸ್ ಸಮೀಪದ ಸಿಮೋನ್ ಬೋಲಿವರ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದ್ದು ವಿಮಾನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪರ್ಯಾಯ ರನ್ವೇ ಬಳಸಿ ಸಾಧ್ಯವಾದಷ್ಟು ಬೇಗ ವಾಣಿಜ್ಯ ವಿಮಾನ ಸಂಚಾರವನ್ನು ಪುನರಾರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ವ್ಯಾಂಕೋವರ್ನಲ್ಲಿ

0: ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ ಫುಟ್ಬಾಲ್ನಲ್ಲಿ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ನ ತಂಡವು ಪೆನಾಲ್ಟಿ ಶೂಟೌಟ್ನಲ್ಲಿ ಕೊಲಂಬಿಯಾವನ್ನು 4-3 ಗೋಲುಗಳಿಂದ ಸೋಲಿಸಿತು ಮತ್ತು ಫಿಫಾ ವಿಶ್ವಕಪ್ನಲ್ಲಿ ಸ್ವಿಟ್ಜರ್ಲೆಂಡ್ ತಂಡವು ಕ್ವಾರ್ಟರ್ ಫೈನಲ್ಗೆ ತಲುಪಿದ್ದು ಇದೇ ಮೊದಲಾಗಿದೆ. ಅಟ್ಲಾಂಟಾದಲ್ಲಿ ನಡೆದ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವು ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಅರ್ಜೆಂಟೀನಾ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿತು. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಿನ್ನೆ ರಾತ್ರಿ ನಡೆದ ಪುರುಷರ ಕ್ರಿಕೆಟ್ನ 3ನೇ ಟಿ20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಭಾರತವನ್ನು 125 ರನ್ಗಳಿಂದ ಸೋಲಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಇಂಗ್ಲೆಂಡ್ ತಂಡವು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳಿಗೆ 201 ರನ್ ಗಳಿಸಿತು. ಭಾರತ ಪರ ಪ್ರಿನ್ಸ್ ಯಾದವ್ ಮತ್ತು ಅರ್ಷಿತ್ ರಾಣಾ ತಲಾ 2 ವಿಕೆಟ್ಗಳನ್ನು ಪಡೆದರು. 202 ರನ್ಗಳ ಗುರಿಯನ್ನು ಬೆನ್ನತ್ತಿದ ಭಾರತ ತಂಡವು 11.4 ಓವರ್ಗಳಲ್ಲಿ 76 ರನ್ಗಳಿಗೆ ಆಲ್ಔಟ್ ಆಯಿತು. ಮೊದಲ ಟಿ20 ಪಂದ್ಯ ಮಳೆಯಿಂದಾಗಿ ಯಾವುದೇ ಫಲಿತಾಂಶವಿಲ್ಲದೆ ಕೊನೆಗೊಂಡಿತು. ಸರಣಿಯ ಕೊನೆಯ 2 ಪಂದ್ಯಗಳನ್ನು ಬ್ರಿಸ್ಟಲ್ ಮತ್ತು ಸೌತಂಪ್ಟನ್ ಆಯೋಜಿಸಲಿವೆ. ಟಿ20 ಸರಣಿಯ ನಂತರ ಭಾರತವು 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, 16ರ ಸುತ್ತಿನಲ್ಲಿ ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಹಾಸನ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಆದಿಚುಂಚನಗಿರಿ ಆರೋಗ್ಯವಾಣಿಯಲ್ಲಿ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್, ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆಸಿ ಲಕ್ಷ್ಮಯ್ಯ ಇವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ತಪ್ಪದೇ ಕೇಳಿ ಆದಿಚುಂಚನಗಿರಿ ಆರೋಗ್ಯವಾಣಿ ಇದೇ ಬುಧವಾರ ಸಂಜೆ 5 ಗಂಟೆಗೆ.
5: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
6: ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರು ಹಾಡಿರುವ ತಂದೆ ಮಕ್ಕಳು ಚಿತ್ರದ ಗೀತೆಯನ್ನ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಇನ್ನು ಮುಂದೆ ಕೇಳಿ ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತವಿರುವ ಮಣ್ಣಿನ ಮಗ ಚಿತ್ರದ ಈ ಗೀತೆಯನ್ನ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಜಾನಕಿ.

0: ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಆದಿಚುಂಚನಗಿರಿ ಆರೋಗ್ಯವಾಣಿಯಲ್ಲಿ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್ ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆಸಿ ಲಕ್ಷ್ಮಯ್ಯ ಇವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ತಪ್ಪದೇ ಕೇಳಿ ಆದಿಚುಂಚನಗಿರಿ ಆರೋಗ್ಯವಾಣಿ ಇದೇ ಬುಧವಾರ ಸಂಜೆ 5 ಗಂಟೆಗೆ.
1: ಕೇಳುಗರೆ, ಈ ಬೆಳಗ್ಗೆ 8:30 ರೇಡಿಯೋ ಡಾಕ್ಟರ್. ಇಂದಿನ ವಿಷಯ ಗಂಟಲಿನ ಸಮಸ್ಯೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಗತಿ ಬಿಎಸ್. 9:00 ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೀಲು, ಮೂಳೆ ಮತ್ತು ನರಗಳ ಸಮಸ್ಯೆಗೆ ಶಸ್ತ್ರರಹಿತ ಚಿಕಿತ್ಸೆ. ಭಾಗವಹಿಸುತ್ತಾರೆ ಹಾಸನದ ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರುಗಳಾದ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಹಾಗೂ ಶಾರೂಖ್ ಅಬ್ದುಲ್ಲಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ. 10:00 ಹೇಮಕೂಟ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮಳೆ ಬಂದಾಗ, ಮಳೆ ನಿಂತಾಗ. ಈ ಎರಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258, ಎಸ್ಟಿಡಿ ಕೋಡ್ 08172. ಸವಿಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪಿ ಸುಶೀಲ ಅವರು ಹಾಡಿರುವ ಸ್ಪಂದನ ಚಿತ್ರದ ಈ ಗೀತೆಯನ್ನು, ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಈ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸಿ ಅಶ್ವಥ್.

ಆಕಾಶವಾಣಿ ಹಾಸನ. ಸಮಯ ಆಗ್ತಾ ಇದೆ 8 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: Holland went home early while Italy were a no-show. And finally, Ernest Hemingway's novel The Sun Also Rises on Bull runs turn 100. Valdinian Express writes that Nobel laureates work places Spanish city Pamplona on the map for millions of people. And with that, it's back to you, Abhishek.
1: Thank you, Shagun. And now, before we end the bulletin, the headlines once again. India and Indonesia strongly condemn terrorism in all its forms and call for decisive and coordinated international efforts to combat this menace. Prime Minister Narendra Modi becomes the first Indian Prime Minister to address Indonesian Parliament, calls for deeper strategic partnership between the two countries. Prime Minister's office reviews El Nino impact, asks central ministries to work with states on preparedness measures. ED conducts searches at multiple locations in Kolkata in connection with financial irregularities involving bank accounts linked to Trinamool Congress. US launches strikes against Iran after attacks on vessels in Strait of Hormuz, also revokes sanctions relief on Iranian oil. And in football, Argentina and Switzerland enter quarterfinals of FIFA World Cup. And with that, we end the morning news. Have a nice day.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಆಕಾಶವಾಣಿ ಹಾಸನ. ರೇಡಿಯೋ ಡಾಕ್ಟರ್ ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಗಂಟಲಿನ ಸಮಸ್ಯೆಗಳು ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ಪ್ರಗತಿ ಬಿಎಸ್. ಇವರೊಂದಿಗೆ ಸುಜಾತಾ ಎಫ್ ತಳವಾರ್.
4: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಗತಿ ಬಿಎಸ್. ಮೇಡಮ್ ನಮಸ್ತೆ.
5: ನಮಸ್ತೆ ಮೇಡಮ್,
4: ಕಾರ್ಯಕ್ರಮಕ್ಕೆ ಸ್ವಾಗತ.
5: ಥ್ಯಾಂಕ್ ಯು.
4: ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕಿವಿ ಗಂಟಲು ಮತ್ತು ಮೂಗು ತಜ್ಞರಾಗಿರೋದ್ರಿಂದ ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಗಂಟಲಿಗೆ ಸಂಬಂಧಪಟ್ಟಂಗೆ ಒಂದು, ನಮಗೆ ತುಂಬಾ ಶೀತ ಆದಾಗ ಗಂಟಲು ನೋವು ಬರುತ್ತೆ ಅನ್ನೋದು ಮಾತ್ರ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಏನೇನು ಸಹಜವಾಗಿ ತೊಂದರೆಗಳಾಗಬಹುದು?
5: ಮೊದಲನೇದಾಗಿ ಗಂಟಲಿನ ಸಮಸ್ಯೆ ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಕಾಣಿಸುತ್ತೆ. ನಾವು ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಕ್ ಆಗದೆ ಇದ್ರು ಸೂಪರ್ಫಿಷಿಯಲ್ ಆಗಾದ್ರು ಯಾವ್ಯಾವ ಏಜ್ ಗ್ರೂಪ್ ಅಲ್ಲಿ ಏನೇನು ಕಾಮನ್ ಡಿಸೀಸಸ್ ಅದ್ರ ಬಗ್ಗೆ ಮಾತಾಡೋಣ. ಯಾವುದೇ ಕಂಪ್ಲೇಂಟ್ ಇಟ್ಕೊಂಡು ಗಂಟ್ಲು ನೋವು ಅಥವಾ ಗಂಟ್ಲಲ್ಲಿ ಏನೋ ನುಂಗಕ್ ಕಷ್ಟ ಆಗ್ತಿದೆ ಅಥವಾ ಉಸಿರಾಟ ಕಷ್ಟ ಆಗ್ತಿದೆ, ಧ್ವನಿ ಬದಲಾವಣೆ, ಇವು ಮೋಸ್ಟ್ ಕಾಮನ್ ಆಗಿ ಈ ಕಂಪ್ಲೇಂಟ್ಸ್ ಇಂದ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ. ಸೊ ಯಾವುದೇ ಕಂಪ್ಲೇಂಟ್ ಇಂದ ಬಂದ್ರು ಗಂಟ್ಲಕ್ ಸಂಬಂಧಪಟ್ಟ ಹಾಗೆ ನಾವು ಫಸ್ಟ್ ಅವ್ರನ್ನ ಒಂದು ಬೇಸಿಕ್ ಕ್ವಶನ್ಸ್ ನ ಕೇಳ್ತೀವಿ. ಅದರಲ್ಲಿ ಅದ್ ಹೇಗ್ ಶುರುವಾಯ್ತು, ಸಡನ್ ಆಗಾಯ್ತು ಅಥವಾ ಕ್ರಮೇಣ ದಿನ ಹಾಕ್ತಿದ್ಯಾ ಅಥವಾ ಎಷ್ಟು ದಿನದಿಂದ ಇದೆ ಮತ್ತೆ ಹೇಗೆ ಮುಂದುವರಿತಾ ಇದೆ, ಒಂದಿನ ಜಾಸ್ತಿ ಇರೋದು ಒಂದಿನ ಕಡಿಮೆ ಇರೋದು ಆತರ ಏನಾರು ಆಗ್ತಿದ್ಯಾ, ಮತ್ತೆ ಯಾವಾಗ ಜಾಸ್ತಿ ಆಗುತ್ತೆ ಯಾವಾಗ ಕಡಿಮೆ ಆಗುತ್ತೆ, ದಿನದಲ್ಲಿ ಏನಾರು ಬೆಳಿಗ್ಗೆ ಎದ್ದಾಗ ಜಾಸ್ತಿ ಇರುತ್ತಾ, ಸಾಯಂಕಾಲ ಆಗ್ತಾ ಆಗ್ತಾ ಕಡಿಮೆ ಆಗುತ್ತಾ ಅಥವಾ ಸಂಜೆ ಜಾಸ್ತಿ ಆಗುತ್ತಾ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಇವ್ರದ್ದು ಅಭ್ಯಾಸಗಳು, ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಸ್ಮೋಕಿಂಗ್ ಹಿಸ್ಟ್ರಿ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಪಾನ್, ಈ ಟೊಬ್ಯಾಕೋ ಯೂಸೇಜ್ ಇವೆಲ್ಲಾನು ಕೇಳಬೇಕಾಗತ್ತೆ. ಮತ್ತೆ ಅವ್ರದ್ದು ಕೆಲಸ, ಅವ್ರು ಏನ್ ಕೆಲಸ ಮಾಡ್ತಾರೆ, ಮಾತು ಜಾಸ್ತಿ ಆಡೋ ಕೆಲಸನ ಆತರದ್ದು ಕಿರ್ಚಾಟ ಅದೆಲ್ಲ ಇದೆಯಾ, ಈ ಬೇಸಿಕ್ ಇನ್ಫಾರ್ಮೇಶನ್ ಇಂದ ನಮ್ಗೆ ತುಂಬಾ ಮಾಹಿತಿ ಸಿಕ್ಕೋಗುತ್ತೆ. ಸೊ ಇಷ್ಟು ಫಸ್ಟ್ ನಾವು ಕೇಳ್ಕೊಂಡ್ರೆ ನಮ್ ತಲೆಯಲ್ಲಿ ಏನೋ ಒಂದು ಓ ಇದಕ್ಕೆ ಸಂಬಂಧಪಟ್ಟಂಗೆ ಅಂತ ಇರುತ್ತೆ. ಇಷ್ಟು ಮಾಹಿತಿ ಕೇಳ್ಕೊಂಡು ನೆಕ್ಸ್ಟ್ ನಾವು ಮುಂದುವರಿತೀವಿ. ಯಾವ್ದೇ ಏಜ್ ಗ್ರೂಪ್ ಅಲ್ಲಿ ಏನೇ ಗಂಟು ನೋವು ಅಂತ ಬಂದ್ರೆ ಬೇಸಿಕ್ ಇಷ್ಟು ಇನ್ಫಾರ್ಮೇಶನ್ ಕೇಳಲೇಬೇಕು. ಇದ್ರ ಮೇಲೆ ಡಿಫ್ರೆಂಟ್ ಡಿಸೀಸಸ್ ನ ನಾವು ಐಡೆಂಟಿಫೈ ಮಾಡಬಹುದು.
4: ಏನೇನು ಸಮಸ್ಯೆಗಳು ಇರುತ್ತೆ
5: ಈಗ ನಾನು ಅದನ್ನ ಏಜ್ ವೈಸ್ ಹೇಳ್ತಾ ಬರ್ತೀನಿ. ಫಸ್ಟ್ ಹುಟ್ಟಿದ ಮಕ್ಕಳಲ್ಲಿ ಕಂಜನೈಟಲ್ ಲೀಷನ್ಸ್ ಅಂತ ಹೇಳ್ತೀವಿ. ಕಂಜನೈಟಲ್ ಲೀಷನ್ಸ್ ಅಂತಂದ್ರೆ ಅದು ಬೆಳವಣಿಗೆಯಲ್ಲೇನೆ, ಗರ್ಭದಲ್ಲೇ ಇದ್ದಾಗ ಬೆಳವಣಿಗೆ ಸರಿಯಾಗಿ ಆಗದಲೆ ಏನೇನ್ ಸಮಸ್ಯೆಗಳು ಕಾಣಬಹುದು ಅಂತ. ಧ್ವನಿ ಪೆಟ್ಟಿಗೆ ಅಂತ ಹೇಳ್ತೀವಿ ನಾವು, ಲ್ಯಾರಿಂಗ್ಸ್ ಮೇನ್. ಸೊ ಥ್ರೋಟ್, ಆಡು ಭಾಷೆಯಲ್ಲಿ ನಿಮ್ಗೆ ಗಂಟ್ಲು ಅಂತ ಹೇಳ್ತೀವಿ. ಬೇಸಿಕಲಿ ಗಂಟ್ಲು, ಈಗ ನಾನು ಬಾಯಿ ಬಿಟ್ಬಿಟ್ಟು ಇನ್ನ ಮುಂದಕ್ಕೆ ನಾವು ಊಟ ಮಾಡಿದ್ದು ಬಾಯಿಂದ ಒಳಗಡೆ ಹೋಗುತ್ತೆ ಅಲ್ವಾ, ಅಲ್ಲಿಂದ ಕೆಳಗಡೆ ಭಾಗಕ್ಕೆ ಹೇಳ್ತೀನಿ. ಎಲ್ಲಿವರೆಗೂ ಅಂದ್ರೆ ವಿಂಡ್ ಪೈಪ್ ವರೆಗೂ, ಅಂದ್ರೆ ಟ್ರೇಕಿಯಾ, ಶ್ವಾಸಕೋಶ ಸ್ಟಾರ್ಟ್ ಆಗೋವರೆಗೂ ಈ ಪೋರ್ಷನ್ ನಾವು ಲ್ಯಾರಿಂಗ್ಸ್ ಅಂತ ಹೇಳ್ತೀವಿ. ಸೊ ಇದು ಈ ಪೋರ್ಷನ್ ಅಲ್ಲಿ ಏನೇನ್ ಸಮಸ್ಯೆಗಳು ಬರ್ತವೆ ನಾನು ಹೇಳ್ತೀನಿ. ಧ್ವನಿ ಪೆಟ್ಟಿಗೆ ಬೆಳವಣಿಗೆನೆ ಆಗಿಲ್ದಲೇ ಇರೋದು ಇರ್ಬೋದು ಮಕ್ಕಳಲ್ಲಿ. ಮತ್ತೆ ಧ್ವನಿ ಪೆಟ್ಟಿಗೆಯಲ್ಲಿ ಎರಡು ಕಡ್ಡಿಗಳಿರ್ತವೆ, ವೋಕಲ್ ಕಾರ್ಡ್ಸ್ ಅಂತ. ಅವು ವೈಬ್ರೇಟ್ ಆದ್ರೆ ವಾಯ್ಸ್ ಪ್ರೊಡಕ್ಷನ್ ಆಗೋದು. ಸೊ ಅದರಲ್ಲಿ ಏನಾದ್ರು ನ್ಯೂನತೆಗಳಿರ್ತವೆ, ಏನಂದ್ರೆ ಅದಕ್ಕೆ ಸಪ್ಲೈ ಮಾಡೋ ನರನೇ ವೀಕ್ ಇರಬಹುದು. ಸೊ ಕಂಜನೈಟಲಿನೇ ಅದು ವೋಕಲ್ ಕಾರ್ಡ್ ಮೂವ್ಮೆಂಟ್ ಇಲ್ದಲೇ ಇರಬಹುದು, ಅಥವಾ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ಕೊಂಡಿರ್ಬೋದು, ಅಥವಾ ಹುಟ್ಟತಾನೆ ವೈರಲ್ ಇನ್ಫೆಕ್ಷನ್ ಇಂದನೋ ಅಥವಾ ಅದು ಗೊತ್ತಾಗಿರಲ್ಲ, ಸ್ವಲ್ಪ ಅದು ಬೆಳೀತಾ ಬೆಳೀತಾ ದೊಡ್ಡದಾಗ್ಬಿಟ್ಟು ಪಾಲಿಪ್ಸ್ ಅಂತ ಹೇಳ್ತೀವಿ, ಅದು ಪ್ಯಾಪಿಲೋಮಾ ಅಂತ ಹೇಳ್ತೀವಿ, ಇವು ಆಗಿರಬಹುದು. ಇವೆಲ್ಲನೂ ಕೆಲವು ಮಕ್ಕಳಲ್ಲಿ ಕಾಣಿಸುತ್ತೆ. ಬಟ್ ತಕ್ಷಣ ಹೆಂಗ್ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ ಇವೆಲ್ಲ ಸ್ಕ್ಯಾನಿಂಗ್ ಅಲ್ಲಿ ಅಷ್ಟು ಗೊತ್ತಾಗದಿರಲ್ಲ. ಅದು ಹುಟ್ಟದ ಮೇಲೆ ಮಗು ಹಾಲು ಸರಿಯಾಗಿ ಕುಡಿತಿಲ್ಲ, ಅಳದು ಸೌಂಡ್ ಡಿಫ್ರೆಂಟ್ ಆಗಿದೆ, ನಾರ್ಮಲ್ ಕ್ರೈ ಅಲ್ಲ, ಅಬ್ನಾರ್ಮಲ್ ಕ್ರೈ ಅಂತ ಹೇಳ್ತೀವಿ, ಮತ್ತೆ ಅದು ಉಸಿರಾಡಕ್ಕೆ ಕಷ್ಟಪಟ್ಟು ಪಟ್ಟು ಮೈ ಎಲ್ಲ ನೀಲಿ ಆಗುತ್ತೆ, ಸೈನೋಸಿಸ್ ಅಂತ ಹೇಳ್ತೀವಿ, ಮತ್ತೆ ನೆತ್ತಿಗೇರೋದು, ಮತ್ತೆ ಅಂಗಾತ ಮಲಗಿಸಿದ್ರೆ ಒಂಥರ ಅಳು ಜಾಸ್ತಿ ಮಾಡೋದು, ಉಲ್ಟಾ ಮಲಗಿಸಿದ್ರೆ ಅಳು ಕಡಿಮೆ ಮಾಡೋದು, ಇವೆಲ್ಲಾನು ಡಿಫೆಕ್ಟ್ಸ್. ಸೊ ಒಳಗಡೆ ಬೆಳವಣಿಗೆ ಸರಿಯಾಗಿ ಆಗಿರಲ್ಲ ಗಂಟ್ಲು. ಸೊ ಹಂಗಾಗಿ ಈ ಒಂದ್ ಐದಾರು ಅಂಶನ ನಾವು ಗಮನಿಸಬೇಕು. ಈ ತರ ಅಬ್ನಾರ್ಮಲ್ ಕ್ರೈ, ಉಸಿರಾಟಕ್ಕೆ ತೊಂದರೆ ಆಗ್ತಿದೆ, ಹಾಲು ಸರಿಯಾಗಿ ಕುಡಿತಿಲ್ಲ, ನೆತ್ತಿಗೆರುತ್ತೆ, ಮತ್ತೆ ನೀಲಿಯ ಗಟ್ಟತೆ ಮೈ ಅಂತರ ಎಲ್ಲ ಇದ್ದಾಗ ದಯವಿಟ್ಟು ಹಾಸ್ಪಿಟಲ್ ಕನ್ಸಲ್ಟ್ ಮಾಡಿ. ಸೊ ಈ ತರ ಏನಾದ್ರು ಇದ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಲೆರಿಂಗೋಸ್ಕೋಪಿ ಫ್ಲೆಕ್ಸಿಬಲ್, ಅದು ಗಂಟ್ಲೊಳಗಡೆ ಟ್ಯೂಬ್ ಬಿಟ್ಬಿಟ್ಟು ನೋಡ್ತೀವಿ ಒಳಗಡೆ ಏನಾದ್ರು ಸರಿಯಾಗಿ ಡೆವಲಪ್ ಆಗಿಲ್ವಾ ಅಂತ ಒಂದು ಗೊತ್ತಾಗುತ್ತೆ. ಇದ್ರಲ್ಲಿ ಐದಾರು ತರ ಕಾಯಿಲೆಗಳಿದಾವೆ. ಒಂದ್ ಕೆಲವೊಂದೆರಡು ವಯಸ್ಸಾಗ್ತಾ ಸರಿಯೋಗುತ್ತೆ ಅಂತ ವೇಟ್ ಮಾಡೋಂತವಿದಾವೆ, ಕೆಲವೊಂದಕ್ಕೆ ಅರ್ಜೆಂಟ್ ಆಗಿ ಟ್ರೀಟ್ಮೆಂಟ್ ಸರ್ಜರಿ ಬೇಕಾಗಬಹುದು.
4: ಇದು ಎಷ್ಟು ವಯಸ್ಸಿನ ಮಕ್ಕಳು?
5: ಎಳೆ ಮಕ್ಕಳಲ್ಲಿ, ಮೋಸ್ಟ್ ಆಫ್ ಲೈಕ್ ಲೆಸ್ ದಾನ್ 1 ಇಯರ್, 6 ಮಂತ್ಸ್ ಟು 1 ಇಯರ್, ಅಥವಾ ಹುಟ್ಟಿದ ಮಕ್ಕಳಲ್ಲೇ ಒಂದ್ ಎರಡು ದಿನದಲ್ಲಿ ಕಾಣಿಸ್ಕೊಳ್ಳೋದು. ಸೊ ಅದಕ್ಕೆ ನಾನು ವಯಸ್ಸಿನ ಅನುಗುಣವಾಗಿ ಡಿವೈಡ್ ಮಾಡ್ತಿದ್ದೀನಿ. ಇದು ಈ ಮಕ್ಕಳಲ್ಲಿ ಕಾಮನ್. ಸೊ ಈ ತರ ಇದ್ದಾಗ ಆಲ್ಮೋಸ್ಟ್ ಎಲ್ಲ ಹುಟ್ಟಿದ ಮಕ್ಕಳನ್ನು ಪೀಡಿಯಾಟ್ರಿಷಿಯನ್ ಚೆಕ್ ಮಾಡ್ತಾರೆ. ಈ ತರ ಸಮಸ್ಯೆಗಳಿದ್ರೆ ಅಥವಾ ಮನೆ ಕರ್ಕೊಂಡು ಹೋದ್ಮೇಲೆ ಈ ತರ ಏನಾದ್ರು ಆಗಿ ಆಫ್ಟರ್ ಡಿಲಿವರಿ ಅಥವಾ ಹೋಮ್ ಡಿಲಿವರಿಗಳಾಗಿರ್ತವೆ, ಹಳ್ಳಿ ಕಡೆ ಗೊತ್ತಾಗಿರಲ್ಲ, ಅಬ್ನಾರ್ಮಲ್ ಕ್ರೈ ಫಸ್ಟ್ ಅದನ್ನ ನೀವು ನೋಡ್ಕೋಬೇಕು. ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಹಂಗೇನಾರ ಇದ್ರೆ, ಈ ತರ ಸಿಂಪ್ಟಮ್ಸ್ ಇದ್ರೆ ನಾವು ಎಂಡೋಸ್ಕೋಪಿ, ಫ್ಲೆಕ್ಸಿಬಲ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ, ಅಲ್ಲಿ ಏನಾರ ಫೈಂಡಿಂಗ್ಸ್ ಇದ್ರೆ ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಇದು ಮಕ್ಕಳಲ್ಲಿ ಕಂಡು ಬರೋದು. ಅದಾದ್ಮೇಲೆ ರಿಪೀಟೆಡ್ ಆಗಿ ಏನಾರು ಶ್ವಾಸಕೋಶ ತೊಂದರೆಗಳು ಆಗ್ತಾನೆ ಇದಾವೆ ಅಂತಂದ್ರೆ, ಅವಾಗ್ಲೂ ಹಂಗೆ ನೆತ್ತಿಗೆ ಏರಿಸಿಕೊಂಡು ಹಾಲು ಏನಾದ್ರು ಶ್ವಾಸಕೋಶಕ್ಕೆ ಹೋದ್ರೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗ್ತಿದೆ ಅಂತಂದ್ರು ಅವಾಗ್ಲೂ ಒಂದು ಎಕ್ಸ್ರೇ ಮಾಡಿಸಿ ನೋಡ್ತೀವಿ, ಏನಾರು ಒಳಗಡೆನೆ ಇನ್ನೂ ನೀಟಾಗಿ ಬೆಳವಣಿಗೆ ಆಗಿಲ್ವಾ, ಒಂದು ಇನ್ನು ಲ್ಯಾರಿಂಗ್ಸ್ ಆದ್ಮೇಲೆ ಕೆಳಗಡೆ ಹೋಗ್ತಾ ವಿಂಡ್ ಪೈಪ್ ಹೇಳೋದ್ನಲ್ಲ ಟ್ರೇಕಿಯಾ ಅಂತ, ಅಲ್ಲೇ ಏನಾದ್ರು ಕನೆಕ್ಷನ್ ಉಲ್ಟಾ ಆಗಿರುತ್ತೆ, ಅಲ್ಲಿಂದ ಎಲ್ಲೂ ಹೋಗ್ಬಾರ್ದು, ಕುಡ್ದಿ ಗಾಳಿ ಟ್ರೇಕಿಯಾದಲ್ಲೇ ಹೋಗ್ಬೇಕು, ಅನ್ನನಾಳದಲ್ಲಿ ಹಾಲೇ ಹೋಗ್ಬೇಕಿರುತ್ತೆ. ಬಟ್ ಅವುಗಳ ಎರಡರ ಮಧ್ಯೆ ಕನೆಕ್ಷನ್ ಏನಾದ್ರು ವ್ಯತ್ಯಾಸ ಆಗಿದ್ರೆ ಫಿಸ್ಟುಲಾ ಅಂತ ಹೇಳ್ತೀವಿ. ಈ ತರ ಕಂಡೀಷನ್ಸ್ ಅಲ್ಲೆಲ್ಲಾನು ಪ್ರಾಬ್ಲಮ್ಸ್ ಇರ್ತವೆ. ಬಟ್ ಅಸೆಸ್ ಮಾಡಕ್ಕೆ ಈ ಸಿಂಪ್ಟಮ್ಸ್ ಇದ್ರೆ ಬೆಟರ್ ಕನ್ಸಲ್ಟ್ ಫಾರ್ ಡಾಕ್ಟರ್. ಅದ್ರ ಮೇಲೆ ನಾವು ನಮ್ಮ ಇನ್ವೆಸ್ಟಿಗೇಷನ್ಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ನ ಅಡ್ವೈಸ್ ಮಾಡ್ತೀವಿ. ಇದು ಬೇಸಿಕ್ ಇನ್ಫಾರ್ಮೇಶನ್, ಇದು ಮಕ್ಕಳಲ್ಲಿ. ಇನ್ನ ನೆಕ್ಸ್ಟ್ ಶಾಲೆಗೆ ಹೋಗೋ ಮಕ್ಕಳು, ಯು ಕ್ಯಾನ್ ಟೇಕ್ ಅಪ್ ಟು ಹೈಸ್ಕೂಲ್ ಮಕ್ಕಳು, ಅದು ಮುಖ್ಯವರಿಗೂ ಅಂತ ಇಟ್ಕೊಂಡು
4: 16 ವರ್ಷದ
5: ಸ್ಕೂಲ್ 5-15-20 ವರೆಗೂ. ಈ ಮಕ್ಕಳಲ್ಲಿ ಏನ್ ಫಸ್ಟ್ ಕಂಡು ಬರುತ್ತೆ ಅಂತಂದ್ರೆ, ತುಂಬಾ ಕಾಮನ್ ಆಗಿ ಬರುತ್ತಿರೋದು ನೆಗಡಿ ಕೆಮ್ಮು. ಅದು ಸೀಸನ್ ವೈಸ್ ಇರುತ್ತೆ, ಬೇರೆ ಟೈಮಲ್ಲೂ ಇರುತ್ತೆ. ಅದು ಇಮ್ಯುನಿಟಿ ಒಂದು, ಅಥವಾ ಈಗ ಬರ್ತಿರೋ ವೈರಸ್ಗಳು ತುಂಬಾನೇ ಇದಾವೆ, ಕಾಂಪಿಟೆಂಟ್ ಇದಾವೆ. ಕೆಲವು ಮಕ್ಕಳಿಗೆ ಆಲ್ಮೋಸ್ಟ್ ಸಿಟಿಯಲ್ಲಿ ಎಲ್ಲ ವ್ಯಾಕ್ಸಿನ್ಸ್ ಹಾಕಿರ್ತಾರೆ, ಸ್ಟಿಲ್ ಇನ್ಸಿಡೆನ್ಸ್ ವೈಸ್ ಸಿಟಿಯಲ್ಲಿ ಕಡಿಮೆ ಇರಬಹುದು, ಹಳ್ಳಿಯಲ್ಲಿ ಜಾಸ್ತಿ ಇರಬಹುದು ಅಂತ ಅಂದ್ರೂ ಒಂದೊಂದು ರೀಸನ್ಸ್ ಇದಾವೆ. ಬಟ್ ಕಾಮನ್ ಕೋಲ್ಡ್ ಅದಂತೂ ಕಾಮನ್ ಆಗಿದೆ. ಅಂತ ಮಕ್ಕಳಿಗೆ ನಾರ್ಮಲ್, ಅವೆಲ್ಲ ಒಂದ್ ವಾರಕ್ಕೆಲ್ಲ ವಾಸಿ ಆಗ್ಬಿಡುತ್ತೆ, ಅದ್ರಲ್ಲಿ ಏನೋ ಅಂತ ತೊಂದರೆ ಇಲ್ಲ. ವಾಯ್ಸ್ ಚೇಂಜ್ ಆಗಿರುತ್ತೆ, ಮೂಗಲ್ಲೇ ಮಾತಾಡ್ತಿದ್ದಾವೆ ಅಂತ ಹೇಳ್ತಾರೆ. ನಾರ್ಮಲ್ ವೈರಲ್ ಇನ್ಫೆಕ್ಷನ್ ಆದ್ರೆ ಒಂದ್ ವಾರದಲ್ಲಿ ಚೆನ್ನಾಗ್ತಾವೆ. ಸೊ ದಟ್ ಇಸ್ ಕಾಮನ್ ಕೋಲ್ಡ್. ಅದಕ್ಕೇನ್ ಸ್ಪೆಷಲ್ ಇಲ್ಲ, ಆಂಟಿಬಯೋಟಿಕ್ ಕೊಡ್ತೀವಿ, ಟ್ರೀಟ್ಮೆಂಟ್ ಕೊಟ್ಟು ಒಂದ್ ವಾರದಲ್ಲಿ ಚೆನ್ನಾಗ್ತಾರೆ. ಅದರಲ್ಲಿ ಇನ್ನೊಂದು ವೇರಿಯಂಟ್ ಏನಂದ್ರೆ ಟಾನ್ಸಿಲ್ಸ್ ಅಂತ ಹೇಳ್ತೀವಿ, ಶೀತದ ಗಂಟು. ತುಂಬಾ ಜನ, ನಮಗೂ ಮಕ್ಕಳಲ್ಲಾಗಿರುತ್ತೆ, ಎಲ್ಲರಿಗೂ ಆಗುತ್ತೆ. ಕಾಮನ್ ನಮ್ ಈ ಇಂಡಿಯನ್ ಸಿನಾರಿಯೋ ಅಲ್ಲಿ ವರ್ಷಕ್ಕೆ 2-3 ಸಲ ಟಾನ್ಸಿಲ್ ಆಗ್ತಿದೆ, ಕಾಮನ್.
4: ಆದ್ರೆ ಅದು ಕಾಮನ್
5: ಅಂದ್ರೆ ಇಂಡಿಯನ್ ಸಿನಾರಿಯೋ ಅಲ್ಲಿ 2 ವರ್ಷದಲ್ಲಿ 2 ಸಲ 1 ಸಲ 3 ಸಲ ಎಲ್ಲೋ ನೀರ್ ಕುಡಿದ ವ್ಯತ್ಯಾಸ ಆಗಿರ್ಬೋದು, ಇನ್ನೇನೋ ಬೇರೆ ಎಣ್ಣೆ ಪದಾರ್ಥ ತಿಂದಿರ್ಬೋದು, ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಆಗಿರ್ಬೋದು. ಸೊ ಕಾಮನ್ 1-2 ಸಲ. ಅದೇ ನಮ್ಗೆ ಕ್ರೈಟೀರಿಯಾ ಇದೆ, ವರ್ಷದಲ್ಲಿ 5-6 ಸಲ ಬರ್ತಿದೆ, ಇದೇ ತರ 2-3 ವರ್ಷದಿಂದ ಬರ್ತಿದೆ. ಮಗು ಆಲ್ಮೋಸ್ಟ್ 2 ತಿಂಗಳಿಗೊಂದ್ಸತಿ, 1 ತಿಂಗಳಿಗೊಂದ್ಸತಿ, 5-6 ದಿನ ನೋವು ಅಂತ ಏನು ಊಟನೇ ಮಾಡಲ್ಲ ಈ ತರ ಎಲ್ಲ. ಅಥವಾ 1 ಸಲ ಆಗಿದೆ, ಅದ್ರೊಳಗಡೆ ಕೀವಾದಂಗ ಆಗಿದೆ, ಮೇಲೆ ಒಂಥರ ವೈಟ್ ಪದೇ ತರ ಬೆಳೀತಿದೆ, ಅದು ಉಸಿರಾಟ ಕಷ್ಟ ಆಗ್ತಿದೆ, ಇಷ್ಟಿಷ್ಟು ದಪ್ಪ ಗಂಟುಗಳು ಬಾಯಿ ತೆಗೆದ್ರೆ ಕಾಣುತ್ತೆ. ಸೊ ಅದೇನು ಅಂಗಾತ ಮಲಗದಾಗ ಮಗು ಇನ್ನು ಆದ್ಕೊಂಡ್ಬಿಡುತ್ತೆ, ಅದು ಉಸಿರಾಡಕ್ಕೆ ಸ್ಪೇಸೇ ಇರಲ್ಲ. ಮಕ್ಕಳು ಬಾಯಿ ತೆಗೆದೆ ಉಸಿರಾಡಕ್ ಟ್ರೈ ಮಾಡ್ತಿರ್ತವೆ, ಅಥವಾ ಗಂಟ್ಲು ನೋವಾಗಿ ಆಗಿ ಗೊರಕೆ ಒಡೆಯೋದ್ ಶುರು ಮಾಡ್ತದೆ, ಇದೆಲ್ಲ ಇರುತ್ತೆ. ಮೇನ್ ಇನ್ಫೆಕ್ಟಿವ್ ಪಾರ್ಟ್ ಇಂದ ನೋಡೋದಾದ್ರೆ, ತಿಂಗಳಲ್ಲಿ 2 ತಿಂಗಳಿಗೊಂದ್ಸತಿ 5-6 ದಿನ ಊಟ ಮಾಡ್ತಿಲ್ಲ ಅಂದ್ರೆ ಬೆಳವಣಿಗೆನೆ ಆಗಲ್ಲ. ಸೊ ಆ ತರದ ಇದ್ದಾಗ ಆ ಕಂಡೀಷನ್ಸ್ ಒಂದ್ಸಲಿ ಎರಡ್ ಸತಿ ಆದಾಗ ಆಂಟಿಬಯೋಟಿಕ್ ಕೊಡ್ತೀವಿ, ನಾರ್ಮಲ್ ಇನ್ಫೆಕ್ಷನ್ ತರ ವಾಸಿ ಆಗುತ್ತೆ. ಪದೇ ಪದೇ ಆಗ್ತಿದೆ ಅಂತಂದಾಗ ಬ್ಯಾಕ್ಟೀರಿಯಲ್ ಲೋಡ್ ಅಲ್ಲಿ ಜಾಸ್ತಿ ಇದೆ, ಇಟ್ಸ್ ಅ ಸೋರ್ಸ್ ಆಫ್ ಇನ್ಫೆಕ್ಷನ್. ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಸರ್ಜರಿ, ಆಪರೇಷನ್ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಪದೇ ಪದೇ. ಕ್ರೈಟೀರಿಯಾ ಇದೆ ನಮ್ಗೆ, ಎಲ್ಲಾ ಮಕ್ಳಿಗೂ ಆಪರೇಷನ್ ಮಾಡಲ್ಲ, ವರ್ಷದಲ್ಲಿ ಐದಾರು ಸತಿ ಬರ್ತಿದೆ, ಎರಡ್ ಮೂರು ವರ್ಷದಿಂದ ಬರ್ತಿದೆ. ಸೊ ಹಂಗಾದಾಗ ಅಂತ ಟೈಮ್ ಅಲ್ಲಿ ಅದನ್ನ ಆಪರೇಷನ್ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಇದು ಶೀತದ ಗಂಟು. ಶೀತದ ಗಂಟಾದಾಗ ಮಕ್ಕಳು ಎರಡ್ ಮೂರು ದಿನ ಊಟ ಮಾಡಲ್ಲ, ಮೈಕೈ ನೋವು, ಜಾಯಿಂಟ್ ಪೇನು, ಫೀವರ್, ನೀರು ಕುಡಿಯಲ್ಲ.
4: ಒಂದು 18 ವರ್ಷದವರೆಗೂ ವೇಟ್ ಮಾಡೋಣ ಅಂತ

0: ಇನ್ಸಿಡೆನ್ಸ್ ವೈಸ್ ಈಗ ನಮಗೆ ಪದೇ ಪದೇ ಆಗ್ತಿದೆ ಅಂತಂದಾಗ ಮಗು ಬೆಳವಣಿಗೆ ಆಗಲ್ಲ, ಇನ್ಫೆಕ್ಷನ್ ಅಲ್ಲೇ ಇದೆ. ಏನೇ ಈಗ ಒಂದ್ 15 ದಿನ ಚೆನ್ನಾಗಿರುತ್ತೆ, ಊಟ ಮಾಡುತ್ತೆ, ಅದಾದ್ಮೇಲೆ ಇನ್ಫೆಕ್ಷನ್ ಆಯ್ತು ಮತ್ತೆ ಇಳಿದೋಗುತ್ತೆ. ಸೊ ಆಪರೇಷನ್ ಮಾಡಿ ಚೆನ್ನಾಗಿರೋ ಮಕ್ಕಳಲ್ಲಿ ಬೆಳವಣಿಗೆ ನಾವೇ ನೋಡಬಹುದು. 2-3 months ಅಲ್ಲಿ ದೇಲ್ ಗೇನ್ ವೈಟ್. ಒಂದ್ಸಲಿ 2 ಸತಿಗೆ ಯಾರು ಆಪರೇಷನ್ ಮಾಡಲ್ಲ. ವಿಲ್ ಟೆಲ್ ದಮ್ ಇದೇನಕ್ಕೂ ಆಗಿದೆ, ವೈಟ್ ಮಾಡಿ. ಆಗತ್ತೆ ಎಲ್ಲಾ ಕಡೆ ನಾರ್ಮಲ್ ವೈರಲ್ ಇನ್ಫೆಕ್ಷನ್ ಆದಂಗೆ. ಸೊ ಕಣ್ಣಿಗೆ ಕಾಣತ್ತಲ್ಲ ಇದು ಟಾನ್ಸಿಲ್ಲು. ಇನ್ನೊಂದು ಮೂಗಿನ ಹಿಂಭಾಗನು ಇದೇ ತರ ಶೀತದ ಗೆಡ್ಡ ಇರುತ್ತೆ, ಅಡಿನಾಯ್ಡ್ ಅಂತ ಹೇಳ್ತೀವಿ. ಒಂದೊಂದ್ಸತಿ ಟಾನ್ಸಿಲ್ ಅಡಿನಾಯ್ಡ್ ಎರಡು ಊದ್ಕೊಂಡಿರತ್ತೆ, ಕೆಲವೊಂದ್ಸತಿ ಬರೀ ಅಡಿನಾಯ್ಡ್ಸ್ ಅಷ್ಟೇ ಒಂದಿರುತ್ತೆ ಅಥವಾ ಬರೀ ಟಾನ್ಸಿಲ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ 50% ಎರಡು ಒಟ್ಟಿಗೆ ಇರೋ ಚಾನ್ಸಸ್ ನಾವು ಜಾಸ್ತಿ ನೋಡ್ತೀವಿ. ಸೊ ಈ ಗಂಟ್ಲಾಗಿರೋ ಇನ್ಫೆಕ್ಷನ್ ಮೂಗಿಗೆ ಹೊರಡದಾಗ ಮೂಗಿನ ಹಿಂಭಾಗ ಇರೋದನ್ನು ಅಡಿನಾಯ್ಡ್, ಅದು ಕೂಡ ಇನ್ಫೆಕ್ಷನ್ ಆಗ್ತಿರುತ್ತೆ. ಇಲ್ಲಿ ನಾವು ಎರಡು ಕಾರಣಕ್ಕೆ ನಾವು ಆಪರೇಷನ್ ಯೋಚನೆ ಮಾಡ್ತೀವಿ, ಟಾನ್ಸಿಲ್ ಅಥವಾ ಅಡಿನಾಯ್ಡ್ ಅಲ್ಲಿ. ಒಂದು ಪದೇ ಪದೇ ಇನ್ಫೆಕ್ಷನ್ ಆಗ್ತಿದೆ ಅಂತ, ಇನ್ನೊಂದು ಅದು ದಪ್ಪ ಇದ್ದು ಉಸಿರಾಟಕ್ಕೆ ತೊಂದರೆ ಕೊಡ್ತಿದೆ ಅನ್ನೋದಾದ್ರೆ, ಅವರು ಬಾಯಲ್ಲೇ ಉಸಿರಾಡಿ ಆಡಿ ಮುಖದ ಶೇಪೇ ಚೇಂಜ್ ಆಗುತ್ತೆ ಬೆಳವಣಿಗೆ ಆಗ್ಬೇಕಾದ್ರೆ. ಉದ್ದ ಮುಖ ಆಗೋದು, ಹುಬ್ಬಲ್ಲೆಲ್ಲ ಹುಟ್ಟೋದು, ಮೂಗೊಂಥರ ಹಿಂಗ್ ಮೇಲೆ ಹೋಗೋದು, ಈ ತರ ಎಲ್ಲ ಫೇಸ್ದು ಫೀಚರ್ಸ್ ಚೇಂಜ್ ಆಗುತ್ತೆ. ಸೊ ಹಂಗಾಗಿ ಆ ತರ ಕಂಡೀಷನ್ ಅಲ್ಲಿ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅನ್ನೋ ಕಂಡೀಷನ್ಗೋಸ್ಕರ ಆಪರೇಷನ್ ಮಾಡೋದು ಒಂದು ಕ್ರೈಟೀರಿಯಾ. ಇನ್ನೊಂದು ಪದೇ ಪದೇ ಇನ್ಫೆಕ್ಷನ್ ಆಗ್ತಿದೆ ಅಂತ ಮಾಡೋದು ಒಂದು ಕ್ರೈಟೀರಿಯಾ. ಈಗ ಎಷ್ಟೊಂದ್ ಜನ ಮಕ್ಕಳಿಗೆ ಆಲ್ಮೋಸ್ಟ್ ಎರಡು ಗೆಡ್ಡೆ ಅಂಟ್ಕೊಂಡಂಗೆ ಇರುತ್ತೆ ಈ ಕಿರ್ನಾಲ್ಗೆ ಹತ್ರ, ಆದ್ರೆ ಅವ್ರಿಗೆ ಯಾವತ್ತು ನೋವೇ ಬಂದಿರಲ್ಲ. ಅವ್ರಿಗೆ ಆಪರೇಷನ್ ಬೇಕಾ ಬೇಡವಾ ಅನ್ನೋದಾದ್ರೆ ಉಸಿರಾಟಕ್ಕೆ ತೊಂದರೆ ಆಗ್ತಿದೆಯಲ್ಲ ಆ ಕಾರಣಕ್ಕಾದ್ರೂ ಮಾಡ್ಬೇಕು. ಅದೊಂದು. ಇನ್ನೊಂದು, ಈ ಅಡಿನಾಯ್ಡ್ ಅನ್ನೋದು ಏನಾದ್ರು ತುಂಬಾ ದೊಡ್ಡದಿದ್ರೆ, ನಾನು ಲಾಸ್ಟ್ ಟೈಮು ಹೇಳಿದ್ದೆ ಗಂಟ್ಲಿಂದ ಕಿವಿಗೆ ಒಂದು ಟ್ಯೂಬ್ ಕನೆಕ್ಷನ್ ಇರುತ್ತೆ ಅಂತ, ಯೂಸ್ಟೇಷನ್ ಟ್ಯೂಬ್ ಅಂತ, ಅದನ್ನೇನಾದ್ರು ಅದು ಬ್ಲಾಕ್ ಮಾಡ್ತಿದೆ ಅನ್ನೋದಾದ್ರೆ ಕಿವಿನೂ ಕೇಳೋದು ದಿನೇ ದಿನ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಂತ ಟೈಮಲ್ಲಿ ನಾವು ಕಿವಿದು ಜೊತೆಗೆ ಪರೀಕ್ಷೆ ಮಾಡಿಸಿ, ಇಲ್ಲಿ ಇನ್ಫೆಕ್ಷನ್ ಇಲ್ಲ ಬಟ್ ದಪ್ಪ ಇದೆ, ಕಿವಿಯಲ್ಲೆಲ್ಲ ಪ್ರಾಬ್ಲಮ್ ಇದೆ ಅಂದಾಗ್ಲೂ ನಾವು ಓಟಿಗೆ ತಗೋಬೇಕಾಗತ್ತೆ. ಸೊ ಅಡಿನಾಯ್ಡ್ ಮತ್ತೆ ಟಾನ್ಸಿಲ್ ಬಗ್ಗೆ ಇಷ್ಟು ಮಾಹಿತಿ. ಪದೇ ಪದೇ ಆಗ್ತಿದೆ ಅಂದ್ರೆ ಡಾಕ್ಟರ್ಗೆ ಹೇಳಿ, ನಾವು ಅದಕ್ಕೆ ಪ್ರತಿ ಪೇಷಂಟ್ ಬಂದಾಗ ಕೇಳ್ತೀವಿ ಎಷ್ಟು ಸತಿ ಆಗಿದೆ ವರ್ಷದಲ್ಲಿ, 1-2 ಸತಿ ಇಸ್ ಓಕೆ, ತುಂಬಾ ಸಲ ಆಗ್ತಿದೆ ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ಎ ಕಾಲ್. ಇನ್ನ ಈ ಮಕ್ಕಳಲ್ಲಿ ಧ್ವನಿ ಬದಲಾವಣೆ, ಕಿರ್ಚಾಡ್ತಿರ್ತವೆ ಮಕ್ಕಳು, ತುಂಬಾ ಆಟ ಮಾಡ್ತವೆ, ಸ್ಕೂಲಲ್ಲಿ ಗಲಾಟಿ, ಅಷ್ಟು ಕಿರ್ಚಾಡಿ ಆಡಿ ಧ್ವನಿ ಪೆಟ್ಟಿಗೆಲ್ಲ ಎರಡು ಕಡ್ಡಿ ಇರುತ್ತೆ ಅಂತ ಹೇಳಿದ್ನಲ್ಲ ವೋಕಲ್ ಕಾರ್ಡ್ಸ್ ಅಂತ, ಅದರಲ್ಲೇ ಒಂಥರ ಚಿಕ್ಕ ಚಿಕ್ಕ ಗಂಟುಗಳ ತರ ಫಾರ್ಮ್ ಆಗ್ಬಿಟ್ಟಿರುತ್ತೆ ವೋಕಲ್ ಕಾರ್ಡ್ ನಾಡ್ಯೂಲ್ ಅಂತ ಹೇಳ್ತೀವಿ. ಇದು ಮೋಸ್ಟ್ ಕಾಮನ್ ಇನ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ಕಿರ್ಚಿ ಕಿರ್ಚಿ ಆಗಿರುತ್ತೆ. ಆ ಮಕ್ಕಳು ಏನಾರ ವಾಯ್ಸ್ ಚೇಂಜ್ ಆಯ್ತು, ನೆಗಡಿ ಕೆಮ್ಮಿಲ್ಲ ಅಂತ ಬಂದ್ರೆ ನಾವಿಲ್ಲಿ ನಮ್ಮ ಓಪಿಡಿ ಎಲ್ಲ ಇರುತ್ತೆ, ಎಂಡೋಸ್ಕೋಪ್ ವಿಡಿಯೋ ಲ್ಯಾರಿಂಗೋಸ್ಕೋಪಿ ಅಂತ ಮಾಡ್ತೀವಿ, ಅದರಲ್ಲಿ ಆ ಗಂಟೇನಾರು ಕಂಡ್ರೆ ತೋರಿಸಿ ಅವ್ರಿಗೂ ಎಕ್ಸ್ಪ್ಲೈನ್ ಮಾಡ್ಬೇಕು. ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದಟ್ ಈಸ್ ವಾಯ್ಸ್ ರೆಸ್ಟ್. ಉಸಿರಾಡಿದ್ರೇನೆ ಆ ಧ್ವನಿ ಕಡ್ಡಿಗಳಿರೋದು ಅಳ್ಳಾಡ್ತಿರುತ್ತೆ, ಇನ್ ಮಾತಾಡಿದ್ರೆ ಇನ್ನೂ ಜಾಸ್ತಿ ಅಳ್ಳಾಡುತ್ತೆ. ಸೊ ಆ ವೈಬ್ರೇಷನ್ಸ್ ಜಾಸ್ತಿ ಆದಷ್ಟು ಏನಾಗುತ್ತೆ, ಆ ಗಂಟು ಆಗಿರೋದು ವಾಸಿನೇ ಆಗೋದಿಲ್ಲ, ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಸೊ ವಾಯ್ಸ್ ರೆಸ್ಟ್ ಕೊಟ್ಟರೆ ತನಗೆ ತಾನೇ ಕರಗೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸತಿ ಅವಕ್ಕೂ ಸ್ಟಿರಾಯ್ಡ್ಸ್ ಅಂತ ಕೊಡ್ತೀವಿ, ತುಂಬಾ ದಿನ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಏನಾರು ಇದ್ದು ತುಂಬಾ ದಿನ ಆದ್ರೂ ಕರಗಿಲ್ಲ ಅಂದಾಗ ಸ್ಟಿರಾಯ್ಡ್ಸ್ ಕೊಟ್ಟು ಟ್ರೈ ಮಾಡಿ ನೋಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ ವಾಯ್ಸ್ ರೆಸ್ಟ್ ಕೊಟ್ಟರೆ ಕರಗೋ ಚಾನ್ಸಸ್ ಇದೆ ಮಕ್ಕಳಲ್ಲಿ. ಅದೊಂದು. ಇನ್ನ ಪ್ಯಾಪಿಲೋಮಾ ಅಂತ ಒಂದ್ ಹೇಳಿದೆ ನಾನು, ವೈರಲ್ ಇನ್ಫೆಕ್ಷನ್, ಅದು ತಾಯಿ ಗರ್ಭದಿಂದಾನೇ ಬಂದಿರತ್ತೆ, ಬಟ್ ನೋಡ್ಕೊಳ್ಳೋ ವರ್ಷದಿಗೆ ಒಂದ್ 2-3 ವಯಸ್ಸಾಗಿರಬಹುದು, ಅವಾಗ ನೋಡ್ಕೊಂಡಾಗ ಅದು ಕೆಲವೊಂದ್ಸತಿ ಅದಕ್ಕೂ ಲೇಸರ್ ಟ್ರೀಟ್ಮೆಂಟ್ ಇದಾವೆ, ವೋಕಲ್ ಕಾರ್ಡ್ಸ್ ಮೇಲೆ ಬೆಳೆದಿರುತ್ತೆ ಚಿಕ್ಕ ಚಿಕ್ಕ ಈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಂತ ಹೇಳ್ತೀವಿ ವೈರಲ್ ಇನ್ಫೆಕ್ಷನ್, ಅದನ್ನು ನಾವು ಲೇಸರ್ ಮೂಲಕ ತೆಗೆಯುವ ಚಾನ್ಸಸ್ ಇದೆ. ಇನ್ನು ಬಿಟ್ರೆ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಅಲ್ಲಿ ಇನ್ನೇನಂದ್ರೆ ಕ್ಯೂಬರೋಫೋನಿಯಾ ಅಂತ ಹೇಳ್ತೀವಿ, ಈ ಏಜ್ ಅಲ್ಲಿ ಧ್ವನಿ ಒಡೆಯುತ್ತು ಅಂತ ಹೇಳ್ತಾರೆ, ವಾಯ್ಸ್ ಚೇಂಜ್ ಆಗಿದೆ ಅಂತ. ಈ ಹೈಸ್ಕೂಲ್ 7th 8th ಈಗೆಲ್ಲ ಸ್ವಲ್ಪ ಬೇಗನೆ ಇದಾಗ್ತಿದ್ದಾರೆ, ಅವಾಗ ಜಸ್ಟ್ ಒಂದ್ಸತಿ ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ, ಏನು ಇಲ್ಲ ಅಂತಂದ್ರೆ ವಿ ಕ್ಯಾನ್ ರಿಅಶ್ಯೂರ್ ದಮ್.
1: ಅಲ್ಲ ಅದು ಬಹಳ ಸಹಜ ಅಂತ
0: ಸಹಜ ಅದೇ
1: ಎಲ್ಲರಿಗೂ ಆಗುತ್ತೆ,
0: ಎಲ್ಲರಿಗೂ ಆಗುತ್ತೆ ವಾಯ್ಸ್, ಬಿಕಾಸ್ ಅದು ವೋಕಲ್ ಕಾರ್ಡ್ ಡೆವಲಪ್ಮೆಂಟ್ ಹಂಗಿರುತ್ತೆ. ಹಂಗ್ ಬಂದಾಗ ಮನೆಯವ್ರ ಗಾಬರಿಯಾಗಿ ಬಂದಾಗ ನಾವ್ ಒಂದ್ಸತಿ ನೋಡ್ಬಿಟ್ಟು ಇದೇನಿಲ್ಲ ಇದಕ್ಕಾಗಿದೆ ಅಂದಾಗ ಅವ್ರಿಗೊಂದ್ ಸಮಾಧಾನ ಹೇಳಿ ಕಳಿಸೋದು.
1: ಎಷ್ಟು ದಿನಕ್ಕೆ ಸರಿ ಹೋಗುತ್ತೆ?
0: ಹೋಗ್ತಾ ಹೋಗ್ತಾ ಅವ್ರ ವಾಯ್ಸ್ ಹಂಗೆ ಆಗುತ್ತೆ, ಪಿಚ್ ಚೆನ್ನಾಗುತ್ತೆ. ಸೊ ಅದು ಅಟೈನ್ಮೆಂಟ್ ಆಫ್ ಮೆಚುರಿಟಿ ಅಷ್ಟೇ, ಚೆನ್ನಾಗಿ ಆಗ್ತಾರೆ. ವಾಯ್ಸ್ ಸಡನ್ ಆಗಿ ಚೇಂಜ್
1: ಆಗುತ್ತೆ, ಕೀರ್ಲು ಧ್ವನಿ ಎಲ್ಲ ಇರುತ್ತಲ್ಲ ಒಬ್ಬೊಬ್ಬರದು ಧ್ವನಿ ಒಂದೊಂದರ ಇರುತ್ತೆ, ಯಾಕದು?
0: ಅದು ವೋಕಲ್ ಕಾರ್ಡ್ ಎರಡು ಕಡ್ಡಿ ಅಂತ ಹೇಳದೆ ಅಲ್ವಾ, ಅದ್ರ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಮ್ದು ಪಿಚ್ ಜಾಸ್ತಿ ಫಿಮೇಲ್ಸ್ ಅಲ್ಲಿ, ಪಿಚ್ ಜಾಸ್ತಿ ಹುಡುಗರೆಲ್ಲ ಪಿಚ್ ಕಡಿಮೆ ಇರುತ್ತೆ. ಸೊ ಈಗ ನಮ್ ವಾಯ್ಸ್ಗೂ ಅವ್ರ ವಾಯ್ಸ್ಗೂ ಅದೇ ಡಿಫ್ರೆನ್ಸ್ ಲೆಂತ್ ಆಫ್ ದ ವೋಕಲ್ ಕಾರ್ಡ್. ಕೆಲವೊಂದ್ಸತಿ ಹಿಂಗೆ ಉಳಿದ್ರೆ ಇದಕ್ಕೂ ಸರ್ಜರಿಸ್ ಇದಾವೆ, ಆ ವೋಕಲ್ ಕಾರ್ಡ್ ಲೆಂತ್ ನ ಏರುಪೇರು ಮಾಡೋ ಅಂತದ್ದು. ಸೊ ಅದು ಇದಾವೆ ಟೆಕ್ನಿಕ್ಸ್, ಬಟ್ 80% ಕಾಮನ್ ಆಗಿ ಅದು ನಾರ್ಮಲ್ ಇರುತ್ತೆ. ಯಾರಿಗೆ ವಾಯ್ಸ್ ಚೇಂಜ್ ಆಗಲ್ವೋ ಅದು ಅಬ್ನಾರ್ಮಲ್ ಹುಡುಗರಲ್ಲಿ ಅಷ್ಟೇ, ಫಿಮೇಲ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಲ್ಲ, ಮೇಲ್ ಅಲ್ಲಿ ಇದು ವಾಯ್ಸ್ ಆಗಿರುತ್ತೆ.
1: ಈ ಬಹಳ ಧ್ವನಿ ಮೇಲೆನೆ ನಿಂತಿರ ಕೆಲವು ವೃತ್ತಿಗಳಿದಾವಲ್ಲ ಈ ಹಾಡುಗಾರರು,
0: ಅದು ನೆಕ್ಸ್ಟ್ ಮಿಡ್ಲ್ ಏಜ್ ಗೆ ಹೇಳಕ್ ಬಂದೆ.
1: ಹೇಳಿ,
0: ಇದು ಸ್ಕೂಲ್ ಗೋಯಿಂಗ್ ಅಲ್ಲಿ ಇಷ್ಟು ಮೋಸ್ಟ್ ಕಾಮನ್. ನೆಕ್ಸ್ಟ್ ಬಂದ್ರೆ ಮಿಡ್ಲ್ ಏಜ್ಡ್, ಈಗ ಆಫ್ಟರ್ ಲೈಕ್ ಒಂದು ಡಿಗ್ರಿ ಸ್ಟೂಡೆಂಟ್ಸ್, ಇವ್ರದ್ರಲ್ಲಿ ಅತಿ ಹೆಚ್ಚಾಗಿ ನಾವು ಓಪಿಡಿಯಲ್ಲಿ ಕಾಣ್ತಿರೋದು ಗಂಟ್ಲೂರಿ ಗಂಟ್ಲೂರಿ ಗಂಟ್ಲೂರಿ, ಇನ್ಫೆಕ್ಷನ್ ಇಲ್ಲ, ಏನೋ ಇಲ್ಲಿ ಒತ್ಕೊಂಡಂಗ ಆಗ್ತಿದೆ, ಆದ್ಕೊಂಡಂಗ ಆಗ್ತಿದೆ, ಏನೋ ಇಲ್ಲಿ ಒಂದು ಫಾರಿನ್ ಬಾಡಿ ಏನೋ ಸಿಗಾಕೊಂಡಂಗಿದೆ ಅಂತ ಹೇಳ್ತಾರೆ. ಅವಾಗ ನಾವು ಅವ್ರನ್ನ ಕೆಲವೊಂದ್ ಪ್ರಶ್ನೆ ಕೇಳ್ತೀವಿ, ಅದು ವೆರಿ ಇಂಪಾರ್ಟೆಂಟ್ ಈ ಏಜ್ ಅಲ್ಲಿ. ಹೇಳದ್ನಲ್ಲ ಯಾವಾಗಿಂದ ಚೇಂಜ್ ಆಗಿದೆ,

0: ವಯಸ್ಸು, ನಿಮ್ಗೇನಾದ್ರು ನುಂಗ ಕಷ್ಟ ಇದೆಯಾ, ಉಸಿರಾಟ ಕಷ್ಟ ಇದೆಯಾ, ಗಂಟ್ಲು ನೋವಿದ್ಯಾ, ಸಿಗಾಕೊಂಡಿದೆ ಅಂತ ಹೇಳ್ತಿದ್ರಲ್ಲ, ಎಷ್ಟು ದಿನದಿಂದ, ನೆನ್ನೆ ಮೊನ್ನೆ ಆದ್ರೆ ಏನಾದ್ರು ತಿಂದು ಸಿಗಾಕೊಂಡಿದ್ಯಾ, ತುಂಬಾ ದಿನದಿಂದ ಇದೆ ಅಂತಂದ್ರೆ ಓಕೆ ಏನೋ ಆಗಿರಬಹುದು. ಅಥವಾ ಉಸಿರಾಟಕ್ಕೆ ಕಷ್ಟ, ಏನಾದ್ರು ನೀವು ತೂಕ ಕಡಿಮೆ ಆಗ್ತಿದ್ದೀರಾ ದಿನೇ ದಿನೇ, ಮತ್ತೆ ಜ್ವರ ಬರುತ್ತಾ, ಮತ್ ನೀವ್ರದ ಹ್ಯಾಬಿಟ್ಸ್ ಆಕ್ಯುಪೇಷನ್ ಮತ್ತೆ ಮ್ಯಾಟರ್ ಆಗುತ್ತೆ. ಸೊ ಇವುಗಳ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಈಗ ನಾನು ಮಿಡ್ಲ್ ಏಜ್ ಅಂದ್ರೆ ಆಲ್ಮೋಸ್ಟ್ ಈಗ ಎಲ್ಡರ್ಲಿನೂ ನೀವು ಇದರಲ್ಲೇ ಕನ್ಸಿಡರ್ ಮಾಡಬಹುದು. ಇವರಿಷ್ಟೆಲ್ಲ ಮಾಹಿತಿ ತಗೊಂಡ ಮೇಲೆ, ಯಾಕಂದ್ರೆ ಕೆಲವು ಡಿಸೀಸಸ್ ಕೆಲವು ಇದರಲ್ಲೇ ಕಾಮನ್ ಆಗಿ ಕಂಡು ಬರ್ತವೆ, ಈ ಹ್ಯಾಬಿಟ್ಸ್ ಹೇಳದೆ. ಈಗ ನಾವ್ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಒಂದ್ ಎಂಡೋಸ್ಕೋಪಿ ಮಾಡ್ತೀವಿ. ಅದ್ ಆಕ್ಚುಲಿ ಬೋತ್ 35-40 ಇಯರ್ಸ್. ಇವಾಗಿನ ನನ್ನ ಕನ್ಸರ್ನ್ ಇಂದ ಹೇಳ್ತಿರೋದು, ನೆವರ್ ನೆಗ್ಲೆಕ್ಟ್ ಎನಿ ಪೇಷಂಟ್ ಕಮ್ಸ್ ವಿತ್ ಕಂಪ್ಲೇಂಟ್ ಆಫ್ ವಾಯ್ಸ್ ಚೇಂಜ್. ಯಾಕೆ ಅಂತಂದ್ರೆ ಹೌದು, 10 ಜನದಲ್ಲಿ ಒಬ್ರಿಗಾದ್ರೂ ಸಮಸ್ಯೆ ಇರುತ್ತೆ, ಒಂದ್ಸತಿ ಮಾಡ್ಬಿಟ್ಬಿಡಿ. ಇನಿಷಿಯಲ್ ಡೇಸ್ ಅಲ್ಲೇ ನಾವು ನೋಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಚೆನ್ನಾಗಿರ್ತವೆ. ನಾವು ಸುಮ್ನೆ ನೆಗ್ಲೆಕ್ಟ್ ಮಾಡಿ ಏನೋ ಆಗಿದೆ ಏನೋ ಆಗಿದೆ ಬೇಡ. ಈಗ ನಾನಿಲ್ಲ ಹಾಸ್ಪಿಟಲ್ ಅಲ್ಲೂ ಮಾಡೋದೇ 35-40 ಇಯರ್ಸ್, ಈವನ್ ಒನ್ ಡೇ 2 ಡೇಸ್, ಬಿಕಾಸ್ ಇದು ಹೆಂಗೆ ಅಂದ್ರೆ ಪೇಷಂಟ್ ಒಂದಿನ ಗಂಟ್ಲು ನೋವಾದ ತಕ್ಷಣ ಯಾರು ಬರಲ್ಲ, ಬರೋದೇ 1 ವಾರ 10 ದಿವಸ ಆದ್ಮೇಲೆ. ಬಟ್ ಅವ್ರು ಹೇಳೋದು ನಿನ್ನೆಯಿಂದ ಹಂಗಾಗಿದೆ, ಅವ್ರಿಗೆ ಸಿವಿಯರ್ ಅನ್ನಿಸ್ಬೇಕು ಇಲ್ಲಿಗೆ ಬರಕ್ಕೆ. ಇನ್ನು ಕೆಲವರು ಅತಿಯಾಗಿ ಯೋಚನೆ ಮಾಡಿ ಅಯ್ಯೋ ಏನೋ ಆಗ್ಬಿಡುತ್ತೆ, ಕ್ಯಾನ್ಸರ್ ಆಗ್ಬಿಡಿದೆ ಅಂತ ಬಂದಿರೋರು ಇದಾರೆ. ಅವ್ರು ಏನೇ ಹೇಳಿ ಜಸ್ಟ್ ಅದ್ ಒಂದ್ ನಿಮಿಷದ ಕೆಲಸ. ವೆನ್ ವಿ ಹ್ಯಾವ್ ಫೆಸಿಲಿಟೀಸ್ ವಿ ಶುಡ್ ಯೂಸ್ ಇಟ್. ಒಂದ್ ನಿಮಿಷ ಹಂಗ ಒಂದ್ ಎಂಡೋಸ್ಕೋಪ್ ಅಲ್ಲೋ ಇಲ್ಲ ನಮ್ದು ಐಡಿಯಲ್ ಮಿರರ್ ಅಂತ ಇರುತ್ತೆ, ಇವನ್ ಎಂಡೋಸ್ಕೋಪ್ ಇಲ್ಲ ಅಂತಂದ್ರು ಸಣ್ಣ ಸಣ್ಣ ಇನ್ಸ್ಟ್ರೂಮೆಂಟ್ಸ್ ಅಲ್ಲೇ ಓಪಿಡಿ ಬೇಸಿಸ್ ಅಲ್ಲೇ ನೋಡಬಹುದು. ನಾವು ನೋಡಿ ಅಲ್ಲಿ ಏನಾದ್ರು ಒಂದ್ ಕಂಡಿಡಿದ್ರೆ ಇಟ್ಸ್ ಗುಡ್ ಫಾರ್ ದ ಪೇಷಂಟ್, ಟ್ರೀಟ್ಮೆಂಟ್ ವಿ ಕ್ಯಾನ್ ಸ್ಟಾರ್ಟ್ ದೆನ್ ಅಂಡ್ ದೇರ್ ಓನ್ಲಿ. ಅದು ಒಂದು. ಇಷ್ಟೆಲ್ಲ ನೋಡಿದ್ಮೇಲೆ ಏನೇನ್ ಕಾಣುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ಏನು ಫೈಂಡಿಂಗ್ಸ್ ಇಲ್ವಾ, ಎಲ್ಲ ನಾರ್ಮಲ್ ಇದೆಯಾ? ಮೋಸ್ಟ್ ಆಫ್ ದ ಟೈಮ್ ಅದು ಅಸಿಡಿಟಿ ಇರುತ್ತೆ, ಗ್ಯಾಸ್ಟ್ರೈಟಿಸ್. ಬಟ್ ಅದನ್ನ ಫಸ್ಟೇ ಹೇಳಬಾರದು, ಯಾಕಂದ್ರೆ ನಾವು ಸುಮ್ನೆ ಈಗ ಎಷ್ಟೊಂದ್ ಕಡೆ ಅಸಿಡಿಟಿ ಅಸಿಡಿಟಿ ಅಂತ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಇಲ್ಲಿ ಬಂದ ಅವ್ರು ನೋಡಿದಾಗ ದೊಡ್ಡದಾಗ ಅಲ್ಲೇನೋ ಮಾಂಸನೇ ದುರ್ಮಾಂಸನೇ ಬೆಳೆದಿರುತ್ತೆ.
1: ಫಸ್ಟ್ ಅಸಿಡಿಟಿ ಆದ್ರೆ ತಕ್ಷಣ ಹೋಗ್ಬೇಕಲ್ವಾ? ಅದು ಕಡಿಮೆ ಆದಾಗ
0: ಅಸಿಡಿಟಿ ನಾವೇನು ಊಟ ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವೇ ಅನ್ಕೊಂಡ್ಬಿಡ್ತೀವಿ ಅಸಿಡಿಟಿ ಆಗಿದೆ ಅಸಿಡಿಟಿ ಆಗಿದೆ ಅಂತ. ಅದು ಫಸ್ಟ್ ಆಫ್ ಆಲ್ ನಮ್ಮ ಜೀವನ ಶೈಲಿ ಬದಲಾವಣೆ ತುಂಬಾ ಅವಶ್ಯಕತೆ. ಈಗ ಅಸಿಡಿಟಿ ಅಂತ ಇಷ್ಟೆಲ್ಲ ಆದ್ಮೇಲೆ ಏನು ಫೈಂಡಿಂಗ್ಸ್ ಇಲ್ಲ ಅಂದ್ರೆ ಅದು ಅಸಿಡಿಟಿ ಅಂತ ಅನ್ಕೊಂಡು ಅವ್ರನ್ನ ಅವಾಗ ಕ್ವಶನ್ಸ್ ಮತ್ತೆ ಕೇಳ್ತೀವಿ, ತಿಂದಿದ್ದಾಗ ಏನಾದ್ರು ಎದೆ ಒತ್ತುತ್ತಾ, ಊಟ ಆಗಿದ್ಮೇಲೆ ಇಲ್ಲೇ ಇದೆ ಇನ್ನು ಕೆಳಗಡೆ ಇಳಿದಿಲ್ಲ ಅನ್ನೋ ಫೀಲ್ ಇದೆಯಾ, ಅವಾಗ ಹ್ಞೂ ಅಂತಾರೆ, ಕಾಫಿ ಟೀ ಹೆಚ್ಚಿಗೆ ಕುಡಿತೀರಾ? ಸೊ ಅವರಿಗೆ ಆದಷ್ಟು ಅಸಿಡಿಟಿಗೆ ಏನಾದ್ರೆ ಒಳಗಡೆ ಒಂದ್ಸತಿ ಹುಣ್ಣಾದಂಗು ಆಗಿರುತ್ತೆ. ಬಟ್ ತಕ್ಷಣಕ್ಕೆ ನಾವು ಟ್ಯಾಬ್ಲೆಟ್ ಕೊಡೋದು ಆ ಹುಣ್ಣ ವಾಸಿ ಮಾಡುತ್ತೆ. ಬಟ್ ಇವ್ರದ್ದು ಜೀವನ ಶೈಲಿ ಹಂಗೆ ಇದ್ರೆ ವಾಪಸ್ ಆಸಿಡ್ ಅಂಶ ಮೇಲೆ ಬಂದು ಬಂದು ಹೊಟ್ಟೆಯಿಂದ ಆಸಿಡ್ ಅಂಶ ಅನ್ನನಾಳ ಅನ್ನನಾಳಿಂದ ಗಂಟ್ಲಿಗೆ ಬರುತ್ತೆ, ಅದು ರಿಫ್ಲೆಕ್ಸ್ ಆಗಿ ಆಗಿ ಮತ್ತೆ ಮತ್ತೆ ಹುಣ್ಣಾಗ್ತಿರುತ್ತೆ. ಸೊ ನಾವೀಗ ಅವ್ರಿಗೆ ಏನಾದ್ರು ಹೇಳಲೇಬೇಕು, ನಾನಾಯ್ತು 12-15 ರವರೆಗೂ ಇದೆ ರೂಪಾಯಿವರೆಗೂ ಮಾತ್ರ, ನಾನೇ ಆದ್ರೂ ದಿನ ತಗೊಳಲ್ಲ, ಒಂದಿನ ತಗೋಬಹುದು, 2 ದಿನ ತಗೋಬಹುದು, 3ನೇ ದಿನಕ್ಕೆ ಯಾರು ಅಷ್ಟೊಂದು ದುಡ್ಡು ಕೊಟ್ಟು ಮಾತ್ರ ತಗೊಳ್ತಾರೆ? ಸೊ ಫೈನಲಿ ಡಾಕ್ಟರ್ ಚೆನ್ನಾಗಿ ಹೇಳಿಲ್ಲ ನಂಗೆ ಬರುತ್ತೆ. ಅದ್ರ ಬದಲು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಫಸ್ಟ್ ಬಂದಾಗ, ನೋಡಿ ಎಂಡೋಸ್ಕೋಪ್ ಮಾಡಿದೀನಿ, ಎಲ್ಲ ನಾರ್ಮಲ್ ಆಗಿದೆ, ನಿಮ್ಗೆ ಈ ತರ ಸಿಂಪ್ಟಮ್ಸ್ ಇದಾವೆ, ಅದು ಅಸಿಡಿಟಿ ತರ ಅನ್ನಿಸ್ತಿದೆ, ನೀವು ಅಟ್ ಲೀಸ್ಟ್ 1 ವಾರ 10 ದಿವಸ ನಾವು ಕೊಡೋ ಟ್ಯಾಬ್ಲೆಟ್ ತಗೊಂಡು ಕರೆಕ್ಟ್ ಆಗಿ ನಿಮ್ದು ಫುಡ್ ಸ್ಟೈಲ್ ಹ್ಯಾಬಿಟ್ಸ್ ನ ಚೇಂಜ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಇಟ್ ವರ್ಕ್ಸ್. 10 ದಿವಸ ಆದ್ಮೇಲೂ ನಿಮ್ದು ಏನು ಹಿಂಗೆ ಸಿಂಪ್ಟಮ್ಸ್ ಕಡಿಮೆ ಆಗಿಲ್ಲ ಅಂದ್ರೆ ಅವಾಗ ಬನ್ನಿ, ಅವಾಗ ಅನ್ನನಾಳಕ್ಕೆ ಒಂದು ಪೈಪ್ ಹಾಕಿ ನೋಡ್ತೀವಿ ಎಂಡೋಸ್ಕೋಪಿ ಅಂತ. ಏನಾದ್ರೂ ಅನ್ನನಾಳದಲ್ಲಿ ಈಸೋಫೆಗಸ್ ಅಥವಾ ಸ್ಟಮಕ್ ಅಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಂತ ಅವಾಗ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನಾವು ಎಂಡೋಸ್ಕೋಪಿ ಅಂತ
1: ಅದನ್ನ ಇಎನ್ಟಿ ಅವರೇ ನೋಡ್ತಾರೆ ಅಥವಾ ಗ್ಯಾಸ್ಟ್ರೋಎಂಟರೋಲಜಿಸ್ಟ್ ನೋಡ್ತಾರೆ?
0: ನೋಡಬಹುದು. ಈಗ ಸೂಪರ್ ಸ್ಪೆಷಾಲಿಟಿ ಎಲ್ಲ ಈಗ ಬಂದಿದೆ, ಮುಂಚೆ ನನಗೆ ಎಲ್ಲಾ ಕಡೆ ಫೆಸಿಲಿಟೀಸ್ ಇರಲ್ಲ ಅಲ್ವಾ. ಫಸ್ಟ್ ಇಷ್ಟು ನೋಡ್ಬೇಕು ಅವ್ರಿಗೆ. ಸ್ಪೆಷಲಿ ನಾವು ಒಂದ್ 5-6 ಪಾಯಿಂಟ್ಸ್ ಹೇಳಲೇಬೇಕು. 1, ಕರೆಕ್ಟ್ ಟೈಮ್ಗೆ ಊಟ ಮಾಡಿ. 2-2.5 ಗಂಟೆ ಗ್ಯಾಪ್ ಅಲ್ಲಿ ಏನಾದ್ರೂ ಬಾಯ್ ಆಡಬೇಕು. ಒಂದೇ ಸತಿ ಹೆಚ್ಚಿಗೆ ತಿನ್ಬಾರ್ದು. ಇನ್ನೂ ಒಂದು ತುತ್ತು ತಿಂತೀನಿ ಅನ್ಬೇಕಾದ್ರೆ ಎದ್ರೂ ಪರವಾಗಿಲ್ಲ, ಒಟ್ಟಿಗೆ ತಿನ್ಬೇಡಿ, ಸ್ವಲ್ಪ ಗ್ಯಾಪ್ ಕೊಡಿ. ಗ್ಯಾಪ್ ಕೊಟ್ಟು ಖಾಲಿನೂ ಬಿಡಬಾರ್ದು, ಹೆಚ್ಚಿಗೆನೂ ತಿನ್ಬಾರ್ದು. ಮತ್ತೆ ನೆನ್ಪಿಟ್ಕೊಂಡಂಗೆ 2-3 ಲೀಟ್ರು ನಿಮ್ ಬಾಡಿ ವೈಟ್ ಅನುಗುಣವಾಗಿ ನೀರ್ ತಗೋಬೇಕು. ಬಾಯಾರಿಕೆ ಆದಾಗಲ್ಲ, ನೆನ್ಪಿಸ್ಕೊಂಡು ಕುಡಬೇಕು, ಬಿಕಾಸ್ ಆಸಿಡ್ ಉತ್ಪತ್ತಿ ಆಗ್ತಿರುತ್ತೆ, ಅದನ್ನ ನೀವು ಡೈಲ್ಯೂಟ್ ಮಾಡಬೇಕು. ಮತ್ತೆ ಖಾರ, ಎಣ್ಣೆಲ್ ಕರೆದಿದ್ದು, ಉಪ್ಪು, ಉಪ್ಪಿನಕಾಯಿ, ಹಪ್ಪಳ, ಕಾಫಿ ಟೀ ಅಂತ ಕೆಟ್ಟದ್ದು ಇನ್ನೊಂದಿಲ್ಲ ಅಸಿಡಿಟಿಗೆ ಎಸ್ಪೆಷಲಿ, ಅದನ್ನ ಬಿಟ್ಬಿಡಿ. ಇಷ್ಟು ನಾನು ಕಡಿಮೆ ಮಾಡಿ ಅಂತ ಹೇಳೋದಲ್ಲ, ಕಡಿಮೆ ಮಾಡಿದ್ರೆ ಅವ್ರು ಅದೇ ನಾ 10 ಲೋಟ ಕುಡಿಯೋರು 5 ಲೋಟಕ್ಕೆ ಬರ್ತಾರೆ, ಅದು ಯೂಸ್ ಇಲ್ಲ, ಬಿಟ್ಟು ನೋಡಿ. ಮತ್ತೆ ರಾತ್ರಿ ಊಟ ಆದ ತಕ್ಷಣ ಮಲಗಬಾರ್ದು, ಊಟ ಮಾಡಕ್ಕೂ ಮಲಗಕ್ಕೂ ಮಿನಿಮಮ್ 2 ಅವರ್ಸ್ ಗ್ಯಾಪ್ ಕೊಡಬೇಕು. ಸೊ ಊಟ ಮಾಡಿದ್ದು ಅನ್ನನಾಳದಿಂದ ಸ್ಟಮಕ್ ಹೋಗಿ 1.5 ಅವರ್ಸ್ ಆದ್ರೂ ಬೇಕು, ಟ್ರಾನ್ಸಿಟ್ ಟೈಮ್ ಅಂತ ಹೇಳ್ತೀವಿ. ತಕ್ಷಣ ಮಲಗಿದ್ರೆ ಮೇಲೆ ಇರುತ್ತಲ್ಲ, ಮೇಲೆ ಬಂದಂಗೆ ಆಗ್ತಿರತ್ತೆ, ಒತ್ತತ್ತೆ. ಸೊ ನೀವು ಒಂದು 8ಕ್ಕೆ ಊಟ ಮಾಡಿ 10ಕ್ಕೆ ಮಲ್ಗಂಗಿದ್ರೆ, ಸೊ ಈ ತರ ಈ ಒಂದಷ್ಟು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡ್ರೆ 90% ಇಂಪ್ರೂವ್ಮೆಂಟ್ ಆಗಿದೆ. ನಾವೇ ನೋಡ್ತಿದೀವಿ, ಬಟ್ ಅವ್ರಿಗೆ ಕರೆಕ್ಟ್ ಆಗಿ ಮಾಹಿತಿ ಕೊಡ್ಬೇಕು. ನಾನು ಹಂಗೆ ಹೇಳ್ತೀನಿ, ನೀವು ಇಷ್ಟು ಮಾಡಿದ್ರೆ ಬನ್ನಿ, ವಾಪಸ್ ಇಲ್ಲಾಂದ್ರೆ ಬರಬೇಡಿ. ನೀವೇನು ಮಾಡ್ತಾ ಬಂದ್ರೆ ನಾನು ಎಷ್ಟು ಸತಿ ಅಂತ ಮಾತ್ರ ಕೊಡ್ಲಿ,
1: ಬರೀ ಮಾತ್ರೆಯಿಂದ ಔಷಧಿಯಿಂದ
0: ಮಾತ್ರೆ ಕೊಟ್ಟದ್ದು ಅವಾಗಾದ್ರೆ ಹುಣ್ಣು ಹೋಗ್ಬೋದು, ಮತ್ತೆ ಮತ್ತೆ ಆಗೋದು, ಅದನ್ನ ನೀವೇ ಅವಾಯ್ಡ್ ಮಾಡ್ಕೋಬೇಕು. ಇಷ್ಟು ಮಾಡಿ, ಕಾಫಿ ಟೀ ಬಿಟ್ರೆ 50% ಹುಷಾರಾಗ್ತಾರೆ. ಇದಿಷ್ಟು ಸುಡೋದು, ಖಾರವಾಗಿರೋದು ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಇಷ್ಟು ಅವ್ರಿಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ರೆ ದೇಲ್ ಕಮ್ ರಿಕವರಿ ಆಗಿದ್ದಾರೆ. ಸೊ ಹಂಗೂ ಆಗ್ತಿಲ್ವಾ, ದೆನ್ ಗೋ ಫಾರ್ ಎಂಡೋಸ್ಕೋಪಿ. ಒಳಗಡೆ ಬ್ಯಾಕ್ಟೀರಿಯಲ್ ಏನಾದ್ರು ಇನ್ಫೆಕ್ಷನ್ಸ್ ಇರ್ಬೋದು, ಎಚ್ ಪೈಲೋರಿ ಅಂತ ಹೇಳ್ತೀವಿ, ತುಂಬಾ ಕಾಮನ್ ಆಗಿ ಕಂಡು ಬರ್ತಿದೆ. ಇಷ್ಟಕ್ಕೂ ವಾಸಿ ಆಗಿಲ್ಲ ಅಂತಂದ್ರೆ

0: ನೋಡಿ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ನೆಕ್ಸ್ಟ್ ಕೊಡಿಸ್ಬೋದು. ಇದು ವೆರಿ ಕಾಮನ್ಲಿ ಸೀನ್ ಇನ್ ಡೇ ಟು ಡೇ ಇದ್ ಲೈಫ್ ಅಲ್ಲಿ. ಅವ್ರು ಬರದೇ ಗಂಟ್ಲು ನೋವು ಗಂಟ್ಲೋರಿ ಗಂಟ್ಲು ನೋವು ಗಂಟ್ಲೋರಿ, ಅದೊಂದು. ಇನ್ನ ಈ ಟೀಚರ್ಸ್ ಸಿಂಗರ್ಸ್ ಇವ್ರಿಗೆ ಹೇಳಿದ್ನಲ್ಲ ಮಕ್ಕಳಲ್ಲಿ ಕಿರ್ಚಾಡ್ದಾಗ ನಾಡ್ಯೂಲ್ಸ್ ಆಗುತ್ತೆ ಅಂತ, ಸೇಮ್ ಥಿಂಗ್ಸ್ ಅಡಲ್ಟ್ಸ್ ಅಲ್ಲೂ ಆಗುತ್ತೆ. ಅವರಿಗೂ ಅಷ್ಟೇ, ಫಸ್ಟ್ ನೆದೆಲ್ಲ ನೋಡಿ ಅವ್ರ ಆಕ್ಯುಪೇಷನ್ ನಾನು ಏನಕ್ಕೆ ಹೇಳಿದೆ ಅಂದ್ರೆ ಇದಕ್ಕೇನೆ, ಪೊಲಿಟಿಷಿಯನ್ಸ್ ನಾಡ್ಯೂಲ್ಸ್ ಅಂತೀವಿ, ಸಿಂಗರ್ಸ್ ನಾಡ್ಯೂಲ್ಸ್ ಅಂತೀವಿ, ಸ್ಕ್ರೀಮರ್ಸ್ ನಾಡ್ಯೂಲ್ಸ್ ಅಂತೀವಿ. ಸೊ ಆಕ್ಯುಪೇಷನ್ ಇಂದ ನಮ್ಗೆ ಇದು ಒಂದು ಐಡಿಯಾ ಬರಬಹುದು. ಸೊ ಅಲ್ಲಿ ಏನಾರು ಎಂಡೋಸ್ಕೋಪ್ ಅಲ್ಲಿ ನಮಗೆ ಕಾಣಿಸ್ತು ಅಂತಂದ್ರೆ, ದೆನ್ ಮೈನ್ ಥಿಂಗ್ ಅಗೇನ್ ವಾಯ್ಸ್ ರೆಸ್ಟ್ ಅಥವಾ ಸ್ಟಿರಾಯ್ಡ್ ಟ್ಯಾಬ್ಲೆಟ್ಸ್ ಫಾರ್ ಅ ಶಾರ್ಟ್ ಡೋಸ್ ಅಂತ ಹೇಳ್ತೀವಿ. ಈ ತರ ಹೇಳ್ಬಿಟ್ಟು ಮತ್ತೆ ಅವ್ರಿಗೆ ಫುಡ್ ಸ್ಟೈಲ್ ಮಾಡಿಫಿಕೇಶನ್ ಮತ್ತೆ ವಾಯ್ಸ್ ಥೆರಪಿ ಅಂತಾನು ಇರುತ್ತೆ. ಸ್ಪೀಚ್ ಹೇಗ್ ಮಾತಾಡಬೇಕು, ಯಾವ್ದ್ ಅಕ್ಷರನ ಎಷ್ಟು ಉಚ್ಚಾರಣೆ ಮಾಡಬೇಕು, ಧ್ವನಿ ಪೆಟ್ಟಿಗೆಗೆ ತೊಂದರೆ ಆಗ್ದಲೇ ಇರಂಗೆ, ಸ್ಟ್ರೈನ್ ಆಗ್ದಲೇ ಇರಂಗೆ, ಅದನ್ನ ಒಂದು ಹೇಳ್ಕೊಡ್ತೀವಿ. ಸೊ ಇಷ್ಟಾದ್ಮೇಲೆ ಕರಗದ್ರೆ ಗುಡ್, ಕರಗಿಲ್ಲ ಅಂತಂದ್ರೆ ನಾವು ಸರ್ಜರಿಗಳಿರುತ್ತೆ, ಮೈಕ್ರೋಲೆರೆಂಜಲ್ ಸರ್ಜರಿ ಅಂತ ಮಾಡ್ತೀವಿ. ಆ ತುಂಡು ಏನಿರುತ್ತೆ, ಎಷ್ಟು ದಪ್ಪ ಗೆಡ್ಡೆ ಬೆಳೆದಿ, ಅದನ್ನ ಎಕ್ಸಿಷನ್ ಮಾಡಿಬಿಟ್ಟು ಅದನ್ನ ಮತ್ತೆ ಅನಾಲಿಸಿಸ್ ಕಳಿಸ್ತೀವಿ. ಅದರಲ್ಲಿ ನಾರ್ಮಲ್ ಇದೆ ಅಂತ ಬಂದ್ರೆ ನಥಿಂಗ್, ಇಷ್ಟೇ ಟ್ರೀಟ್ಮೆಂಟ್. ಅದೆಲ್ಲ ಏನಾದ್ರು ಕ್ಯಾನ್ಸರಸ್ ತರ ಅನಿಸ್ತಿದೆ ಅಂತಂದಾಗ ನೆಕ್ಸ್ಟ್ ಬೇರೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ, ಅದು ಎಷ್ಟು ಕರಡಿದೆ ಅದನ್ನೆಲ್ಲ ನೋಡ್ಕೊಂಡ್ ಮಾಡೋದು. ಇದು ಸಣ್ಣ ಸಣ್ಣ ಗಂಟಿದ್ದಾಗ. ಇನ್ನೊಂದು ನೋಡ್ತಾನೆ ದೊಡ್ಡ ಗಂಟು ಬರ್ತಾನೆ, ಅವರು ನುಂಗಕ್ಕಾಗ್ತಿಲ್ಲ ಅಂತೆಲ್ಲ ಹೇಳಿ ಬಂದಾಗ ದೊಡ್ಡದಾಗೆ ಬೆಳೆದಿದೆ ಧ್ವನಿ ಪೆಟ್ಟಿಗೆಯಲ್ಲಿ ಎಲ್ಲ ಗೆಡ್ಡೆ ಬೆಳೆದಿದೆ ಅಂದ್ರೆ ಅದನ್ನು ಹಂಗೆ ಬಯೋಪ್ಸಿ ಅಂತ ಮಾಡ್ತೀವಿ. ಬಯೋಪ್ಸಿ ತೆಗೆದು ಕಳಿಸಿದಾಗ ಪ್ರಾಪರ್ ಕ್ಯಾನ್ಸರ್ ಅಂತ ಬಂತು ಅಂದ್ರೆ ಬೈ ದ ಟೈಮ್ ಸಿಟಿ ಸ್ಕ್ಯಾನು ಮಾಡಿಸ್ತೀವಿ. ಸಿಟಿ ಸ್ಕ್ಯಾನ್ ಅಲ್ಲಿ ಎಲ್ಲೆಲ್ಲಿ ಹರಡಿದೆ, ಎಷ್ಟೆಷ್ಟು ಕರಡಿದೆ, ಆಲ್ರೆಡಿ ನಾವು ನೆಕ್ ನೋಡ್ಸ್ ಅಂತ ಹೇಳ್ತೀವಿ ಲಿಂಫಡಿನೋಪತಿ ಅಂತ, ಅದೆಲ್ಲ ಆಗಿದ್ಯಾ ಅದೆಲ್ಲ ನೋಡ್ಕೊಂಡು ಅದ್ರ ಮೇಲೆ ಟ್ರೀಟ್ಮೆಂಟ್. ಈಗ ನಮ್ದು ಸ್ಟೇಜಸ್ ಇರುತ್ತೆ ಕ್ಯಾನ್ಸರ್ ಅಲ್ಲೂ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ. ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ಚಿಕ್ಕ ಚಿಕ್ಕ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಣ್ಣ ಗ್ರೋತ್ ಆದ್ರೆ ಬರೀ ಆಪರೇಷನ್ ಅಲ್ಲಿ ತೆಗೆದು ಬಿಡಬಹುದು, ಬಟ್ ಥರ್ಡ್ ಫೋರ್ತ್ ಸ್ಟೇಜ್ ಅಲ್ಲಿ ಅದು ಒಳಗೆಲ್ಲ ಹರಡಿದೆ ಅನ್ನೋದಾದ್ರೆ ಅದಕ್ಕೆ ತೆಗೆಯೋದ್ರ ಜೊತೆಗೆ ವಿ ಅಡ್ವೈಸ್ ರೇಡಿಯೋಥೆರಪಿ ಅಂಡ್ ಕೀಮೋಥೆರಪಿ ಅದೆಲ್ಲ ಇರುತ್ತೆ, ಆ ಪ್ರೊಸೀಜರ್ನು ಮಾಡಬೇಕಾಗತ್ತೆ ಡಿಪೆಂಡಿಂಗ್ ಆನ್ ವಾಟ್ ಇಟ್ ಈಸ್. ಇನ್ನ ಇದಿಷ್ಟು ಜೊತೆಗೆ ಇನ್ನೂ ಕಾಮನ್ ಆಗಿ ಬರೋದು ಅಂತಂದ್ರೆ ಇವೆಲ್ಲ ನಾರ್ಮಲ್ ಇರುತ್ತೆ, ಬಟ್ ಸ್ಟಿಲ್ ಗಂಟ್ಲು ನೋವು ಗಂಟ್ಲು ನೋವು ಗಂಟ್ಲು ನೋವು
1: ಗಂಟ್ಲು ನೋವು ಮತ್ತೆ ಆ ಧ್ವನಿ ಕೀರ್ಲ್ ಆಗಿರತ್ತಲ್ಲ ಮೇಡಮ್, ಮತ್ತೆ ವಾಪಸ್ ಸಹಜ
0: ಈ ಏಜ್ ಗ್ರೂಪ್ ಅಲ್ಲಿ ಹೇಳದ್ನಲ್ಲ ಪ್ಯೂರೋಫೋನಿಯಾ, ಈ ತರದವಕ್ಕೆಲ್ಲ ಸರ್ಜರಿಸ್ ಇದೆ, ಬಟ್ ಅಭ್ಯಾಸನೇ ಹಂಗ್ ಮಾಡ್ಕೊಂಡ್ರಿಗೆ ಏನು ಮಾಡಕ್ಕಾಗಲ್ಲ. ಇನ್ನು ಕೆಲವ್ರದ್ದು ಫಂಕ್ಷನಲ್ ಏಫೋನಿಯಾ ಅಂತ ಬರುತ್ತೆ, ಅಂದ್ರೆ ಮಾತಾಡ್ತಿಲ್ಲ ಇದಕ್ಕಿದಂಗೆ, ಇಲ್ಲ ನಾನು ಟ್ರೈ ಮಾಡ್ತೀನಿ ವಾಯ್ಸೆ ಬರ್ತಿಲ್ಲ ಅಂತಾರೆ. ಅಂತವರಲ್ಲಿ ಕೆಲವೊಂದ್ಸತಿ ಮ್ಯಾಲಿಂಗರಿಂಗ್ ಸುಮ್ನೆ ಎದುರಿಸೋರು ಇರ್ತಾರೆ, ಇನ್ ಕೆಲವೊಂದ್ಸತಿ ಅವರೇ ಏನೋ ಸೈಕಾಲಜಿಕಲ್ ಇದಾಗ ಹೋಗ್ಬಿಟ್ಟಿರ್ತಾರೆ ಶಾಕ್ ಅಲ್ಲಿ. ಸೊ ಅವ್ರಿಗೆ ಅವ್ರಿಗವಾಗ ನಾವ್ ಏನ್ ಹೇಳ್ತೀವಿ ಕೆಮ್ಮಿ ಒಂದ್ಸತಿ ಅಂತ ಹೇಳ್ತೀವಿ, ಕೆಮ್ಮ ಚೆನ್ನಾಗಿ ಕೆಮ್ತಾರೆ, ಧ್ವನಿ ಪೆಟ್ಟಿಗೆ ತೊಂದ್ರೆ ಇದೆ ಕೆಮ್ಮು ಬರಲ್ಲ ಅಲ್ವಾ. ಸೊ ಅದೊಂದು ಅವಾಗ ಅವ್ರಿಗೆ ಸಮಾಧಾನ ಮಾಡಿಸಿ ವಾಯ್ಸ್ ಥೆರಪಿ ಅಂತ ಇರತ್ತೆ, ಅದನ್ನ ಕೊಟ್ಟು ಮಾಡಬಹುದು. ಅದು ಫಂಕ್ಷನಲ್ ಏಫೋನಿಯಾ ಅಂತ ಹೇಳ್ತೀವಿ ಅದೊಂದು. ಇನ್ನೊಂದು ಮಾನಸಿಕವಾಗಿ ಸುಮ್ನೆ ಸೈಕಾಲಜಿಕಲ್ ಏನೋ ಇದೆ ಏನೋ ಇದೆ ಏನೋ ಬಂದ್ಬಿಟ್ಟಿದೆ ಕ್ಯಾನ್ಸರ್ ಕ್ಯಾನ್ಸರ್ ಅಂತ ಇಷ್ಟೆಲ್ಲ ಹೇಳಿದ್ರು ತಲೆ ತಿಂತಿದ್ರೆ, ಗ್ಲೋಬಸ್ ಅಂತ ಹೇಳ್ತೀವಿ, ಗ್ಲೋಬಸ್ ಫೆರೆಂಜಿಯಸ್ ಕಾರಣನೇ ಇರಲ್ಲ, ಬಟ್ ಅವ್ರ ಪ್ರಕಾರ ಗಂಟ್ಲು ನೋವು ಗಂಟ್ಲು ನೋವು ಗಂಟ್ಲು. ಇಂಥವ್ರಿಗೆ ಸ್ವಲ್ಪ ಸೈಕಿಯಾಟ್ರಿಕ್ ಎವಾಲ್ಯೂಷನ್ ಬೇಕಾಗ್ಬಹುದು. ಇಷ್ಟು ಮೇನ್. ಎಲ್ಲಾದ್ರ ಜೊತೆಗೆ ಕೆಲವೊಂದು ನಮ್ದೇ ಬ್ಯಾಡ್ ಹ್ಯಾಬಿಟ್ಸ್ ಇದಾವೆ, ನಾಲ್ಗೆ ಹಿಂದಕ್ಕಿಟ್ಟು ತಿಕ್ಕ ಅವಶ್ಯಕತೆ ಜಾಸ್ತಿ ಇಲ್ಲ. ಮತ್ತೆ ಕ್ಯಾಕರ್ಸೋದು, ಒಂದು ಸಲ ಕ್ಯಾಕರ್ಸೋದು ಹತ್ತು ಸಲ ಕೆಮ್ಮೋದಕ್ಕೆ ಸಮ, ಅಷ್ಟು ಸ್ಟ್ರೈನ್ ಆಗುತ್ತೆ ವೋಕಲ್ ಕಾರ್ಡ್ಗೆ. ಸುಮ್ನೆ ದಾರಿಯಲ್ಲಿ ನೋಡ್ತಿರ್ತೀವಿ ಸುಮ್ ಸುಮ್ನೆ ಕ್ಯಾಕರ್ಸೋದು ಉಗಿಯೋದು, ದಟ್ ಈಸ್ ವೆರಿ ರಾಂಗ್, ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಕಫನ ತೆಗೆದು ಆಚೆ ಹಾಕ ಅವಶ್ಯಕತೆ ಇಲ್ಲ, ನುಂಗ್ಕೊಳ್ಳಿ. ಅದೇನಂದ್ರೆ ಈಗ ವೋಕಲ್ ಕಾರ್ಡ್ ಈಗ ಸೈಕಲ್ ಚಕ್ರಕ್ಕೆ ನಾವು ಗ್ರೀಸ್ ಹಾಕ್ತಿದ್ವಿ ಏನಕ್ಕೆ ಸ್ಮೂತ್ ಆಗಿ ರನ್ ಆಗ್ಲಿ ಅಂತ. ಸೊ ಕಫನು ದೇವ್ರ ಕೊಟ್ಟರೋದು ಅದಕ್ಕೇನೆ, ಆ ವೋಕಲ್ ಕಾರ್ಡ್ ಮೂವ್ಮೆಂಟ್ ಸ್ಮೂತ್ ಆಗಲಿ ಅಂತಾನೆ ಕಫ ಉತ್ಪತ್ತಿ ಆಗೋದು. ಅದೇನೋ ಇನ್ಫೆಕ್ಷನ್ ಇದ್ದಾಗ ಹಳದಿ ಕಫ ಗ್ರೀನಿಶ್ ಅಥವಾ ಬ್ಲಡ್ ಸ್ಟೈನ್
1: ಅದೇ ಬರುತ್ತೆ,
0: ಅದ್ ಸ್ಮೂತ್ ಆಗಿ ಆಡಕ್ಕೇನೆ ಕಫ ಕೊಟ್ಟಿರೋದು ದೇವರು. ನಾವ್ ಅದನ್ನ ಕ್ಯಾಕರ್ಸಿ ಕ್ಯಾಕರ್ಸಿ ಉಗುತ್ತೆ, ಡ್ರೈನೆಸ್ ಜಾಸ್ತಿ ಆಗುತ್ತೆ, ಇರಿಟೇಷನ್ ಜಾಸ್ತಿ ಆಗುತ್ತೆ. ಸೊ ವಿ ಶುಡ್ ನಾಟ್ ಡೂ ದಟ್. ನುಂಗ್ಕೊಳ್ಳಿ, ನುಂಗ್ಕೊಳ್ಳೋರು ಬುದ್ಧವಂತರು, ಉಗಿತಿರೋರು ದಡ್ರಾಗ್ತೀರ ಅಷ್ಟೇ. ಇದು ಒಂದು ದಯವಿಟ್ಟು ಕ್ಯಾಕರ್ಸ್ ಅಭ್ಯಾಸ ಬೇಡ. ತುಂಬಾ ಜನ ನೋಡಿದೀನಿ ಸುಮ್ನೆ ಅವರೇ ಅದ್ ಅಭ್ಯಾಸ.
1: ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ಉಜ್ಜಿ ಕ್ಯಾಕರ್ಸಿ
0: ಹಂಗ್ ಮಾಡಿ
1: ಮಾಡಿ
0: ಹೋಗುತ್ತೆ. ಅದಿನ್ನು ಕೋವಿಡ್ ಅಲ್ಲಿ ಬೇರೆ ಬಿಸಿ ನೀರು ಸ್ಟಾರ್ಟ್ ಮಾಡ್ಕೊಂಡಿದ್ರು, ಎಲ್ಲ ಬೆಂದೇ ಹೋಗ್ಬಿಟ್ಟಿತ್ತು ಅವ್ರು ಬರೋ ವರ್ಷದಗೆ ಪೇಷಂಟ್ಗಳು. ಅಯ್ಯೋ ಇದೇನಿದು, ಯಾರು ಎಂಡೋಸ್ಕೋಪ್ ಹಾಕಿದ್ರು ಎಲ್ಲ ಹುಣ್ಣು. ಅದು ಇನ್ಫೆಕ್ಷನ್ ಬಿಸಿನೀರ್ಗ ಗೊತ್ತಾಗ್ತಿಲ್ಲ, ಅವಶ್ಯಕತೆ ಇಲ್ಲ, ಎಲ್ಲೂ ಬಿಸಿನೀರು ಕುಡಿಬೇಕಂತ ಎಲ್ಲೂ ಹೇಳಿಲ್ಲ. ಕಾದಾರಿರ ನೀರು, ಇವಾಗ ನಿಮ್ ಏರಿಯಾದಲ್ಲಿ ನೀರು ಚೆನ್ನಾಗಿಲ್ವಾ, ಕಾದಾರ್ಸಿರ ನೀರು ಕುಡೀರಿ, ಫ್ರಿಜ್ ಅಲ್ಲಿರೋ ನೀರು ಕುಡೀರಿ ಅಂತ, ನಾರ್ಮಲ್ ವಾಟರ್ ಕುಡೀರಿ. ಯಾರು ಬಿಸಿನೀರು ಕುಡೀರಿ ಅಂತ ಹೇಳೋದು ತಪ್ಪು, ಮೇ ಬಿ ನಮ್ಗೆ ಆ ಸೂದಿಂಗ್ ಎಫೆಕ್ಟ್ ಬರುತ್ತೆ ಬಿಸಿನೀರು ಕುಡಿದ್ರೆ ಅಂತ ಕುಡಿತಿದ್ದೀರೇನೋ. ಬಿಸಿನೀರು ಕುಡಿದ್ರೆ ಕುಡ್ದಂಗೆ ಆಗಲ್ಲ ಆಕ್ಚುಲಿ, ಅದು ಏನೋ ಜನ. ಬಿಸಿನೀರ್ ಅಂತೂ ದಯವಿಟ್ಟು ಸುಡ ಸುಡ ಅದ ಅವಶ್ಯಕತೆ ಇಲ್ಲ, ಎಲ್ಲೂ ಕೊಟ್ಟಿಲ್ಲ. ಅದು ಐ ಡೋಂಟ್ ನೋ ದ ರೀಸನ್ ಬಿಹೈಂಡ್ ಇಟ್. ಸುಡ ಸುಡ ನೀರು ಕುಡಿಯೋದು, ಒಳಗಡೆ ಎಲ್ಲ ಬೆಂದೋಗಿಸ್ಕೊಳ್ಳೋದು ಬೇಡ. ಮಾಮೂಲಿ ನೀರು ಕುಡೀರಿ, ನಿಮ್ ಬಾಡಿ ವೈಟ್ ತಕ್ಕನಾಗ ಎಷ್ಟು ಬೇಕು ಮಿನಿಮಮ್, ಈ ಅಡಲ್ಟ್ ಅಲ್ಲಿ 2.5 to 3 liters ದಿನ ಅವಶ್ಯಕತೆ ಇದೆ. ನೆನಪಿಸ್ಕೊಂಡು ಕುಡೀರಿ, ಅದನ್ನ ಹಂಗೆ ಡ್ರೈ ಆಗಿ ಇಟ್ಕೊಳ್ಳೋದೆಲ್ಲ ತಪ್ಪು. ನಿಮ್ಗೆ ಗಂಟ್ಲು ಇರಿಟೇಷನ್ ಅಭ್ಯಾಸ ಮಾಡ್ಕೊಂಡು ಬಿಡ್ತೀರಾ, ಇರಿಟೇಷನ್ ಇದ್ ಮಾಡೋದು ಕ್ಯಾಕರ್ಸೋ ಬದಲು ನೀರು ಕುಡೀರಿ. ಆ ಟೈಮ್ಗೆ ಸ್ವಲ್ಪ ನಿಮ್ಗೆ ಕಾಮ್ ಅನ್ಸುತ್ತೆ.

0: ಹನಿ ಇರುತ್ತಲ್ಲ, ಹನಿ ಮತ್ತೆ ಲೆಮನ್, ಹನಿ ಆಂಟಿಸೆಪ್ಟಿಕ್ ಅಂತ ಹೇಳ್ತಾರೆ. ಅದು ನೀವು ಕೆಲವೊಂದ್ಸತಿ ಅಲರ್ಜಿಕ್ ಫರಿಂಜೈಟಿಸ್ ಅಂತ ಇರುತ್ತೆ, ಸುಮ್ನೆ ಇರಿಟೇಷನ್ ಒಳಗಡೆ ಕೆಮ್ಮು ಕೆಮ್ಮು ಕೆಮ್ಮು, ಡ್ರೈ ಕಾಫ್, ಸೊ ಅಂತವ್ರಿಗೆ ಇದು ವರ್ಕ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಮಾಮೂಲಿ ಒಂದ್ ಲೋಟ ನೀರಿಗೆ ಹನಿ ಮತ್ತೆ ಲೆಮನ್ ನ ಮಿಕ್ಸ್ ಮಾಡಿ ಗಾರ್ಗಲ್ ಮಾಡೋದ್ರಿಂದ, ಮೇ ಬಿ ಆಂಟಿಸೆಪ್ಟಿಕ್, ಈಗ ಓಲ್ಡ್ ಇದನ್ನೆಲ್ಲ ಬಿಡೋದಂತ ಅಲ್ಲ, ಎಷ್ಟೋ ಸತಿ ನಾವು ಆಂಟಿಬಯೋಟಿಕ್ ಸ್ಟಿರಾಯ್ಡ್ಸ್ ಎಲ್ಲ ಕೊಟ್ಟು ವಾಸಿ ಆಗದಲ್ಲವರೆಗೂ ಇದಾಗಿದೆ. ತೀರಾ ಬೇಸಿಕ್ ಕಾನ್ಸೆಪ್ಟ್ ಇಲ್ದಲ್ಲ ಇರೋದನ್ನ ಯಾವ್ದೋ ಮನೇಲಿ ಟ್ರೈ ಮಾಡಬೇಡಿ, ಇರದ್ದ ನೋಡ್ಕೊಂಡು ಮಾಡಿ ಅಷ್ಟೇ. ಬಟ್ ಉಪ್ಪು ನೀರು ತುಂಬಾ ಕಾನ್ಸಂಟ್ರೇಷನ್ ಅಲ್ಲಿ ಮಾಡ್ಬೇಕು, ವಾಮಿಟ್ ಆಗತ್ತೆ, ಅದ್ ಮಾಡಕ್ ಆಗಲ್ಲ. ಸೊ ಮೈಲ್ಡ್ ಆಗಿರೋದ್ ಮಾಡೋದ್ರಿಂದ ಯೂಸು ಇಲ್ಲ, ಅದು ಮಾಡಬೇಡಿ,
1: ಸಮಾಧಾನ ಆಗ್ಬೇಕಷ್ಟೇ. ನಮ್ ಡಾಕ್ಟರ್ ಹೇಳಿದಾರೆ ನಾವು ಮಾಡಿದೀವಿ,
0: ಮುಂಚೆ ಹೇಳ್ತಿದ್ರು, ಈಗ ಯಾರು ಹೇಳ್ತಿಲ್ಲ. ಅದೇ ಆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ಬೇಕು, ಹಂಗ್ ಮಾಡಕ್ ಆಗಲ್ಲ. ಅದು ಒಂದಿದೆ. ಅದು ಬಿಟ್ರೆ ಇವಾಗ ಏಜ್ ವೈಸ್ ನಾನು ಹೇಳ್ದಂಗೆ ಏನ್ ಕಂಪ್ಲೇಂಟ್ಸ್ ಇಂದ ಬರ್ತಾರೆ ಅದನ್ನ ನೋಡ್ಕೊಳ್ಳಿ. ಅದನ್ನ ನೋಡ್ಕೊಂಡು ನಮ್ಗೆ ನಾನು ಹೇಳದಲ್ಲ ಬೇಸಿಕ್, ಅವ್ರ ಬೇಸಿಕ್ ಇನ್ಫಾರ್ಮೇಶನ್, ಡ್ಯೂರೇಷನ್, ಪ್ರೋಗ್ರೆಷನ್, ಏಜ್, ಆಕ್ಯುಪೇಷನ್ ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಅವ್ರ ಹ್ಯಾಬಿಟ್ಸ್ ಇಷ್ಟನ್ನ ನೋಡ್ಕೊಂಡು ಅದ್ರ ಮೇಲೆ ನಾವು ಒಂದ್ ಸತಿ ಎಕ್ಸಾಮಿನೇಷನ್ ಮಾಡಿ ಫೈಂಡಿಂಗ್ಸ್ ಏನಿತ್ಯೋ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಬೇಸಿಕ್ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಆಸ್ ಐ ಟೋಲ್ಡ್ ಯು, ಗ್ಯಾಸ್ಟ್ರೈಟಿಸ್ ಗೆಲ್ಲ ನಿಜವಾಗ್ಲೂ ನಿಮ್ದು ಫುಡ್ ಸ್ಟೈಲ್ ಚೆನ್ನಾಗಿದ್ರೆ ಯು ಕ್ಯಾನ್ ಅವಾಯ್ಡ್ ದಟ್. ಮತ್ತೆ ಈ ಹ್ಯಾಬಿಟ್ಸ್ ಅಲ್ಲಿ ಬಂದೆ ಸ್ಮೋಕಿಂಗ್, ಆಲ್ಕೋಹಾಲ್, ಚಿಕ್ಕ ಚಿಕ್ಕ 20-25 ವರ್ಷದಲ್ಲಿ ಕ್ಯಾನ್ಸರ್ ಕಾಣಿಸ್ತಿದೆ. ನಾವು ಸುಮ್ನೆ ಚಿಕ್ಕ ವಯಸ್ಸಿಗೆ ಇನ್ನು ನಾವ್ ಹೆಂಗ್ ಹೇಳೋದು ಅಂತ ನಮಗೆ ಮನ್ಸ್ ಬರಲ್ಲ. ಈಗ ಆಲ್ರೆಡಿ ಎಷ್ಟೋ ಜನ ಏನು ಮಾಡ್ದಲ್ಲ, ಹ್ಯಾಬಿಟ್ಸ್ ಇಲ್ದಲೇನೆ ಅನ್ನೋ ಇಂಗ್ಲಿ ಕ್ಯಾನ್ಸರ್ ಕಾಣಿಸ್ಕೊತಾ ಇದೆ. ಇನ್ನ ಅಭ್ಯಾಸ ಇರೋರಲ್ಲಿ ದಯವಿಟ್ಟು, ಅದಾದ್ಮೇಲೆ ಕೆಲವರಂತೂ ಬರ್ತಾರೆ 25-30 ವರ್ಷದವರು ಸ್ಮೋಕಿಂಗ್ ಹಿಸ್ಟ್ರಿ ಇರುತ್ತೆ, ಕ್ಯಾನ್ಸರ್ ಆಲ್ರೆಡಿ ಬಂದಿದೆ ಅಂತ ಬೈದಲ್ ಬರ್ತಾರೆ. ಅದ್ರ ಬದಲು ಮುಂಚೆನೆ ಎಚ್ಚೆತ್ಕೊಳ್ಳಿ. ನೀವ್ ಇವತ್ ಬಿಡ್ತೀರಾ, ಆಯ್ತು ಈಗ 10 ವರ್ಷದಿಂದ ಮಾಡಿ ಇವತ್ ಬಿಟ್ಟಿದ್ದೀನಿ ಕ್ಯಾನ್ಸರ್ ಬರಲ್ವಾ ಅಂದ್ರೆ ಇಲ್ಲ, ಡ್ಯಾಮೇಜ್ ಆಗಿರೋದು ಆಗೋಗಿರುತ್ತೆ. ಫ್ರಮ್ ಡೇ ಒನ್ನೇ ಎಚ್ಚೆತ್ಕೊಳ್ಳಿ, ಹ್ಯಾಬಿಟ್ಸ್ ನ ಬಿಡಿ. ಆಲ್ರೆಡಿ ಪೊಲ್ಯೂಷನ್ ಇಸ್ ಆಡಿಂಗ್, ಅದ್ರ ಜೊತೆ ನಾವು ಆಡ್ ಮಾಡ್ಕೊಂಡು ಫುಡ್ ಚೆನ್ನಾಗಿಲ್ಲ ಅದ್ರ ಜೊತೆ ಇವೆಲ್ಲ ಮಾಡ್ಕೊಂಡು ನಾವೇ ಆಮೇಲೆ ಕೊನೆಗೆ ಕಷ್ಟ ಪಡ್ಬೇಕಾಗತ್ತೆ. ಆ ಸರ್ಜರೀಸ್, ಅದ್ರ ಪೋಸ್ಟ್ ಆಪ್ ಅವ್ರನ್ನ ನೋಡೋದು ತುಂಬಾ ಕಷ್ಟ, ಅವ್ರ ಸರ್ವೈವ್ ಆಗದೆ ಕಷ್ಟ ಅನ್ನಂಗಿರುತ್ತೆ. ಸೊ ಆತರ ಎಲ್ಲ ಬೇಡ. ಸೊ ಬೇಸಿಕ್ ಇನ್ಫಾರ್ಮೇಶನ್ ಇಷ್ಟೇ, ಯಾವ ಏಜ್ ಗ್ರೂಪ್, ಏನ್ ಸಿಂಪ್ಟಮ್ಸ್, ಎಲ್ಲದಕ್ಕೂ ಆಲ್ಮೋಸ್ಟ್ ಟ್ರೀಟ್ಮೆಂಟ್.
1: ಮತ್ತೆ ಮಾತಾಡೋಣ ಇದ್ರ ಬಗ್ಗೆ, ಸಾಕಷ್ಟು ಪ್ರಶ್ನೆಗಳಿದೆ ಇನ್ನು. ಯಾಕಂದ್ರೆ ಕಿವಿ ಗಂಟ್ಲು ಮೂಗು ತಜ್ಞರಾಗಿರೋದ್ರಿಂದ ಕಿವಿಯಿಂದ ಗಂಟ್ಲಿಗೆ ಆಗೋ ಸಮಸ್ಯೆಗಳು, ಮೂಗಿನ ಸಮಸ್ಯೆಯಿಂದ ಗಂಟ್ಲಿಗಾಗುವ ಸಮಸ್ಯೆಗಳು ಇವೆಲ್ಲದರ ಕುರಿತಂತೆ ಮತ್ತೊಂದು ಎಪಿಸೋಡ್ ಅಲ್ಲಿ ನಾವು ಮಾತಾಡೋಣ. ಈಗ ಇಲ್ಲಿಗೆ ವಿರಾಮ ಕೊಡೋಣ. ಧನ್ಯವಾದಗಳು.
2: ಇದುವರೆಗೆ ಗಂಟಲಿನ ಸಮಸ್ಯೆಗಳು ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಡಾಕ್ಟರ್ ಪ್ರಗತಿ ಬಿಎಸ್, ಇವರೊಂದಿಗೆ ಸುಜಾತಾ ಎಫ್ ತಳವಾರ್.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಆದಿಚುಂಚನಗಿರಿ ಆರೋಗ್ಯವಾಣಿಯಲ್ಲಿ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್, ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆಸಿ ಲಕ್ಷ್ಮಯ್ಯ ಇವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ತಪ್ಪದೇ ಕೇಳಿ ಆದಿಚುಂಚನಗಿರಿ ಆರೋಗ್ಯವಾಣಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಕೇಳುಗರೆ, ಬೆಳಗ್ಗೆ 10 ಗಂಟೆಗೆ ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಸಮಯ ಸರಿಯಾಗಿ 9 ಗಂಟೆ. ನ್ಯೂ ಟ್ಯೂನ್ ಮಾಡಿದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಕೀಲು, ಮೂಳೆ ಮತ್ತು ನರಗಳ ಸಮಸ್ಯೆಗೆ ಶಸ್ತ್ರರಹಿತ ಚಿಕಿತ್ಸೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಹಾಸನದ ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರುಗಳಾದ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಹಾಗೂ ಡಾಕ್ಟರ್ ಶಾರೂಖ್ ಅಬ್ದುಲ್ಲಾ. ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕೋಡ್ 08172.
1: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಈಗ ಕೇಳಿ ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ.
5: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಹಲೋ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಇವತ್ತು ಆಯ್ಕೆಯನ್ನು ಮಾಡಿಕೊಂಡಿರತಕ್ಕಂಥ ವಿಷಯ ಕೀಲು, ಮೂಳೆ ಮತ್ತು ನರಗಳ ವಿವಿಧ ಸಮಸ್ಯೆಗಳಿಗೆ ಶಸ್ತ್ರರಹಿತ ಚಿಕಿತ್ಸೆ. ಸಾಮಾನ್ಯವಾಗಿ ನಮ್ಮ ಸಾಮಾನ್ಯ ನಾಗರಿಕರ ಒಂದು ದೂರಿದೆ, ಇವತ್ತು ಯಾವ ಕಾಯಿಲೆ ಅಂತ ಹೋದರೂ ಕೂಡ ನಮಗೆ ಆಪರೇಷನ್ ಮಾಡಿಬಿಡ್ತಾರೆ, ಹಾಗಾಗಿ ಭಯ ಆಗುತ್ತೆ ಮತ್ತು ಹೆಚ್ಚು ಖರ್ಚಾಗುತ್ತೆ ಅನ್ನುವಂಥ ಒಂದು ಆತಂಕ ಇದೆ. ಈ ಸಂದರ್ಭದಲ್ಲಿ ಈಗ ಆಗ್ತಾ ಇರತಕ್ಕಂಥ ಹೊಸ ಹೊಸ ಅಧ್ಯಯನಗಳು, ಹೊಸ ಹೊಸ ಸಂಶೋಧನೆಗಳು ಶಸ್ತ್ರರಹಿತ ಚಿಕಿತ್ಸೆಯವರೆಗೂ ಕೂಡ ನಮ್ಮನ್ನು ತಂದು ನಿಲ್ಲಿಸಿದ್ದಾವೆ. ಹಾಗಾಗಿ ಈ ಕೀಲು, ಮೂಳೆ ಮತ್ತು ನರಗಳ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ನಾಗರಿಕರು ಭಯಪಡ್ತಕ್ಕಂತಹ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಶಸ್ತ್ರರಹಿತ ಚಿಕಿತ್ಸೆ ಅನ್ನುವಂಥದ್ದು ಇವತ್ತು ಇದೆ. ಆಪರೇಷನ್ ಇಲ್ಲದೆ ಎಂತಹ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡುವಂಥದ್ದೇ ಈ ಶಸ್ತ್ರರಹಿತ ಚಿಕಿತ್ಸೆ ಅನ್ನುವಂಥದ್ದು. ಹಾಗಿದ್ರೆ ಈ ಶಸ್ತ್ರರಹಿತ ಚಿಕಿತ್ಸೆ ಅಂತ ಅಂದರೆ ಏನು, ಹೇಗೆ ಇದನ್ನು ಮಾಡ್ತಾರೆ, ಯಾರೆಲ್ಲ ಇದರ ಒಂದು ಸೇವಾ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದು ಒಂದು. ಎರಡನೇದಾಗಿ, ನಮಗೆ ಅನೇಕ ಸಾರಿ ಈ ಕೀಲು ಮತ್ತು ಮೂಳೆ ಅನ್ನೋಂಥದ್ದೇನಿದೆಯೋ ಇದರ ನಡುವಿನ ವ್ಯತ್ಯಾಸ ನಮಗೆ ಗೊತ್ತಾಗಲ್ಲ. ಕೀಲಿನ ಸಮಸ್ಯೆ ಇದ್ದಾಗ ಮೂಳೆಯ ನೋವು ಅಂತೇಳಿ ಹೇಳ್ತೀವಿ, ಮೂಳೆಯ ನೋವಿದ್ದಂಥ ಸಂದರ್ಭದಲ್ಲಿ ಕೀಲಿನ ಸಮಸ್ಯೆ ಅಂಥೇಳಿ ಹೇಳ್ತೀವಿ. ಈ ನಿಟ್ಟಿನಲ್ಲಿ ಈ ಕೀಲು ಯಾವುದು, ಮೂಳೆ ಯಾವುದು, ಕೀಲಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಹಾಗೆಯೇ ಮೂಳೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಮತ್ತು ನರಗಳ ಸಮಸ್ಯೆಗಳು ಏನಿರುತ್ತೆ, ಅದಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ನಿಮ್ಮ ಜೊತೆ ಮಾತನಾಡ್ತಾ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಅವರು ಈಗ ನಮ್ಮ ಸ್ಟುಡಿಯೋದಲ್ಲಿ ಅವರು ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ.

0: ಇವರ ಜೊತೆಗೆ ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರಾದಂತಹ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಇವರು ಈ ಕೀಲು ಮೂಳೆ ಮತ್ತು ನರಗಳ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಅಧ್ಯಯನವನ್ನು ಮಾಡಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಕಲಿತುಕೊಂಡು ಇವತ್ತು ಚಿಕಿತ್ಸೆಯನ್ನು ನೀಡ್ತಾ ಇರತಕ್ಕಂಥವರು. ಡಾಕ್ಟರ್ ಶಾರುಖ್ ಅಬ್ದುಲ್ಲಾ ಅವ್ರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಸರ್. ಈಗ ಅನೇಕರಿಗೆ ಈ ಸಮಸ್ಯೆ ಏನು ಅಂತ ಹೇಳಿ ಗೊತ್ತಾಗೋದಿಲ್ಲ. ಸಮಸ್ಯೆಯನ್ನು ಕರೆಕ್ಟಾಗಿ ಟ್ರೇಸ್ ಔಟ್ ಮಾಡಿದರೆ ಪರಿಹಾರ ಸಿಗುತ್ತೆ, ಚಿಕಿತ್ಸೆನೂ ಕೂಡ ಸಿಗುತ್ತೆ, ಗುಣ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಈ ಕೀಲು ಮತ್ತು ಮೂಳೆಯ ನಡುವಿನ ವ್ಯತ್ಯಾಸ ಅನೇಕರಿಗೆ ಗೊತ್ತಿರೋದಿಲ್ಲ ಸರ್. ಕೀಲು ಅಂತ ಅಂದ್ರೇನು ಮತ್ತು ಮೂಳೆ ಅಂತ ಅಂದ್ರೇನು ಸರ್?
2: ಅಂದರೆ ಇನ್ ಜನರಲ್ ಏನಂದರೆ ಮೂಳೆ ಅಂತ ಬರುತ್ತೆ, ಅಂದರೆ ಜನರಿಗೆ ಭಾವನೆ ಏನಿರುತ್ತೆ ಅಂದರೆ
0: ಮೂಳೆ,
2: ಕೀಲು ಮತ್ತು ಮೂಳೆ ಅಂದರೆ ಅವನಂದ ಸೇಮ್ ಅಂತ ಇರುತ್ತೆ. ಸೊ ಇದು ಬೋನ್ ಆ್ಯಂಡ್ ಜಾಯಿಂಟ್ ಅಂತಾರೆ, ಮೂಳೆ ಬೇರೆ ಕೀಲು ಬೇರೆ, ಎರಡು ಮೂಳೆಗಳು ಸೇರಿದ್ರೇ ಅದು ಕೀಲಾಗ್ಬೋದು.
0: ಅಷ್ಟೇ,
2: ಅಂದರೆ ಈ ಎರಡು ಮೂಳೆ ಮಧ್ಯೆ ಇರುವಂತಹ ಜಾಗ ಏನು ನಾವು ಹೇಳ್ತೀವಿ ಅದಕ್ಕೆ ನಾವು ಕೀಲು ಅಂತ ಹೇಳ್ತೀವಿ.
0: ಓಕೆ,
2: ಮೂಳೆ ಏನು, ಮೂಳೆ ಎಲ್ಲ ಕಡೆ ಇರುತ್ತೆ, ದೊಡ್ಡ ಮೂಳೆ ಇರುತ್ತೆ, ಚಿಕ್ಕ ಮೂಳೆ ಇರುತ್ತೆ, ಎಲ್ಲ ಕಡೆ. ಇವಾಗ ಕೈಯಲ್ಲಿ, ಮೊಣಕೈಯಲ್ಲಿ, ಕಾಲಲ್ಲಿ, ತೊಡೆ ಮೂಳೆ, ಬೆನ್ಮೂಳೆ, ಎಲ್ಲ ಕಡೆನೂ ಮೂಳೆ ಇರುತ್ತೆ. ಎರಡು ಮೂಳೆ ಮಧ್ಯೆ ಇರುವಂತ, ಇವಾಗ ಒಂದು ಮೂಳೆ ನೆಟ್ಟಿಗಿರುತ್ತೆ ಅಲ್ಲಿ ಅಲ್ಲಾಡಲ್ಲ.
0: ಸೊ
2: ಅಲ್ಲಾಡ್ಬೇಕಂದ್ರೆ ಕೀಲು ಬೇಕೇ ಬೇಕು. ಸೊ ಎರಡು ಮೂಳೆಗಳು ಸೇರಿ ಕೀಲುಗಳಾಗೋದು. ಸೊ ಆ ಕೀಲ್ ಹತ್ರ ಏನಾಗುತ್ತೆ, ಮೂಮೆಂಟ್ ಆಗ್ಬೋದು. ಸೊ ಸಾಮಾನ್ಯವಾಗಿ ಬರೋದು ಎಲ್ಲಿ, ಮಂಡಿ, ಮಂಡಿ ನೋವು ಅಂತ ಕೀಲು, ಮಂಡಿ ನೋವು ಅದೇ ವೆರಿ ಕಾಮನ್. ಅಂದ್ರೆ ಇಡೀ ಪ್ರೆಷರ್ ಎಲ್ಲ ಬೀಳುವಂಥದ್ದು ಆ ಥರ ಇರುತ್ತೆ. ಸೊ ಮೂಳೆ, ಎರಡು ಮೂಳೆ ಸೇರಿ ಕೀಲು ಆಗುವಂಥದ್ದು. ಸೊ ಕೀಲು ನೋವು ಬೇರೆ, ಮೂಳೆ ನೋವು ಬೇರೆ. ಸೊ ಮೂಳೆಗೆ ನೋವು ಬರೋ ಏನಿದೆ ಕಾರಣಗಳು ಬೇರೆ, ಕೀಲುಗಳು ನೋವು ಬರುವ ಕಾರಣಗಳು ಬೇರೆ. ಜೊತೆಯಲ್ಲಿ ಇವಾಗೆಲ್ಲ ಆಗುತ್ತೆ ನರಗಳು ಅಂತಾರೆ. ನರಗಳಂದ್ರೆ ಜನರಿಗೆ ನರನ ಬೇರೆ ಬೇರೆ ನರ ಇರುತ್ತೆ. ಸೊ ಅದರಲ್ಲಿ ತಲೆಯಿಂದ ಬರುವಂತ ನರಗಳು ಬೇರೆ, ನರು ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ನಮ್ಮ ಹೃದಯದಿಂದ ಬರುವಂತಹ ನರಗಳು, ಅದು ರಕ್ತನಾಳಗಳು, ಆರ್ಟರಿ ವೈನ್, ಅಭಿಧಮನಿ, ಅಪಧಮನಿ ಅಂತ ಹೇಳ್ತಾ ಹೇಳ್ತೀವಲ್ಲ, ಅದು ಹಾರ್ಟ್ ಇಂದ ಬರುವಂತದ್ದು. ಆಮೇಲೆ ಕೆಲವೊಂದರ ಟೆಂಡಾನ್ ಅಂತಾರೆ, ನಮ್ಮ ಈ ಕೀಲಿನ ಚಲನವಲನ ಮಾಡ್ಲಿಕ್ಕೆ, ಅಂದ್ರೆ ಮೂವ್ಮೆಂಟ್ ಮಾಡಲಿಕ್ಕೆ ಒಂದು ಅದು ಬೇರೆ ನರ ಇರುತ್ತೆ. ಸೊ ಅದಕ್ಕೆ ಟೆಂಡಾನ್ ಅಂತಾರೆ. ಸೊ ವಿವಿಧ ಬಗೆಯ ನರಗಳಿರುತ್ತೆ. ಸೊ ಈ ನರಗಳಲ್ಲಿ ಹೆಚ್ಚಿನ ನರಗಳು ಏನಿರುತ್ತೆ, ಬೇರೆ ಬೇರೆ ರೀತಿಯ ನರಗಳಿರುತ್ತೆ. ಸೊ ಜನರಿಗೆ ನೋವು ಅಂದರೆ, ನರಗಳ ನೋವು ಅಂದರೆ ಬೇರೆ ಬೇರೆ ನರಗಳಿರುತ್ತೆ, ಅದಕ್ಕೆ ತಕ್ಕಂತೆ ಬೇರೆ ಬೇರೆ ನರ ಡಾಕ್ಟರ್ಗಳು ಅದನ್ನು ಪರಿಶೀಲನೆ ಮಾಡ್ತಾರೆ.
0: ಹಾಂ, ಹೀಗೆ ಕೀಲು ಮತ್ತು ಮೂಳೆಗೆ ಇರುವಂತಹ ವ್ಯತ್ಯಾಸ, ಎರಡು ಮೂಳೆಗಳು ಸೇರುವಂತಹ ಸ್ಥಳವನ್ನು ನಾವು ಕೀಲು ಅಂತ ಹೇಳಿ
2: ಸರಿ
0: ಕರೆಯಬಹುದು ಅಲ್ವಾ? ಹೀಗೆ ಸರ್ ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದಾವಾಗಲೇ. ಯಾಕೆ ಅಂತ ಅಂತಂದರೆ, ನಾವು ಇವತ್ತು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಏನಿದೆಯೋ, ಕೀಲು ಮತ್ತು ಮೂಳೆಯ ಸಮಸ್ಯೆ, ಇದು ಹೆಚ್ಚಾಗಿ ಇವತ್ತು ಜನರನ್ನು ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇನ್ನೊಂದಷ್ಟು ವಿಚಾರಗಳನ್ನು ನಾವು ಹಂಚಿಕೊಳ್ಳೋಣ. ಮೊದಲ ಕರೆಯನ್ನು ಯಾರು ಮಾಡಿದಾರು ನೋಡೋಣ. ನಮಸ್ತೆ. ನಮಸ್ತೆ ನಮಸ್ತೆ, ಮಾತನಾಡಿ. ಕರೆಯಲ್ಲೇನೋ ವ್ಯತ್ಯಯ ಉಂಟಾಯಿತು. ನೀವು ಕರೆಗಳನ್ನು ಮಾಡಬಹುದು, ನಿಮ್ಮ ಕರೆಗಳನ್ನು ನಾವೀಗ ಸ್ವೀಕಾರವನ್ನು ಮಾಡ್ತೇವೆ. ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 246-289, ಮತ್ತೊಂದು ಸಂಖ್ಯೆ 245-258. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ, 246-289, ಮತ್ತೊಂದು ಸಂಖ್ಯೆ 245-258. STD ಕೋಡ್ ಸಂಖ್ಯೆ 08172. ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ.
3: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
3: ಸರ್, ಅರಸೀಕೆರೆ ತಾಲೂಕು ಶಿಶುವಾಳ ಗ್ರಾಮ. ಚಂದ್ರಶೇಖರ್ ಸರ್.
0: ಚಂದ್ರಶೇಖರ್ ಅವರು ಮಾತಾಡಿ.
3: ಸರ್, ನಮಗೆ ಒಂದು 12 ದಿನದಿಂದ ಹಿಂದೆ ಸೊಂಟ ತುಂಬಾ ನೋವು ಬಂದಿತ್ತು ಸರ್. ಅಲ್ಲಿ ಡಾಕ್ಟರ್, ಮೂಳೆ ಡಾಕ್ಟರ್ ಅರಸೀಕೆರೆ ಯೋಗೇಶ್ ಅಂತ ಹೇಳಿ ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಾಂಡಿದ್ದು. ಆ ಸೊಂಟದ ಭಾಗೆಲ್ಲ ಕಡಿಮೆ ಆಯ್ತು. ಎಡಗಾಲದ ಒಂಡಿ ಚಪ್ಪೆ ಮೇಲಿಂದ ಮುಂದಕ್ಕೆ ಸೊಂಟ, ಅದು ಮಧ್ಯೆ ತುಂಬಾ ನೋವಿದೆ ಸರ್. ಕಡಿಮೆ ಆಗ್ತಲೇ ಇಲ್ಲ ಸರ್.
0: ಕಡಿಮೆ ಆಗ್ತಾ ಇಲ್ಲ.
3: ತುಂಬಾ ನೋವು, ತುಂಬಾ ನೋವಿದೆ ಸರ್.
0: ಡಾಕ್ಟರ್ ಇದ್ದಾರೆ
2: ನಿಮ್ಮ? ಅದೇ ತಾವು ಹೇಳಿದ್ದು ಏನು ಪ್ರಾಬ್ಲಮ್ ಅಂದ್ರೆ, ಈ ಬೆನ್ನು ನೋವು ಇತ್ತು, ಅದು ಕಾಲಿಗೆ ಏನಾದ್ರೂ ಬರ್ತಾ ಇತ್ತು ತಮ್ಗೆ ನೋವು
3: ಸರ್? ಕಾಲು, ಎಡಗಾಲು, ಮಂಡಿ ನೋವು ತುಂಬಾ ಇದೆ ಸರ್.
2: ಅಲ್ಲ ಅಲ್ಲ, ಮಂಡಿ ನೋವಲ್ಲ, ಬೆನ್ನು ನೋವು ಏನಾದ್ರೂ ಕಾಲಿಗೆ ಎಳುತ್ತಾ ಇರುತ್ತಾ? ಇಲ್ಲ
3: ಸರ್, ಎಳ್ತಾ ಇದೆ.
2: ಎಳ್ತಾ ಇದೆ. ಎಷ್ಟು ವಯಸ್ಸು ನಿಮ್ಗೆ?
3: ನಮ್ಗೆ 58 ಸರ್.
2: 58 ವಯಸ್ಸು. ಓಕೆ. ಇವಾಗ ನಾವು ಹೇಳ್ದಂಗೆ, ಬೆನ್ನು ನೋವು ನಾನು ಯಾವಾಗಲೂ ಹೇಳ್ತೀನಿ, 4 ಕಾಲಿನ ಪ್ರಾಣಿಗಳಿಗೆ ಬೆನ್ನು ನೋವು ಬರೋದು ಭಾರಿ ಕಡಿಮೆ, ಆದರೆ 2 ಕಾಲಿನ ಪ್ರಾಣಿಗಳಿಗೆ ಬೆನ್ನು ನೋವು ಸಾಮಾನ್ಯವಾಗಿ ಬರುತ್ತೆ. ಸೊ ಜನರು ಯಾರು ಅದ್ರ ಬಗ್ಗೆ ಭಯಪಡುವಂಗಿಲ್ಲ.

0: ಯಾಕಂದರೆ ಈ ನಾಲ್ಕು ಕಾಲಿನ ಪ್ರಾಣಿಗಳಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಎಲ್ಲ ಬಾಡಿ ವೆಯ್ಟ್ ಎಲ್ಲ ಎರಡು ಕೈ ಎರಡು ಎರಡು ಹಿಂದ್ಗಡೆ ಮುಂದ್ಗಡೆ ಕಾಲಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆದರೆ ಎರಡು ಕಾಲಿನ ಪ್ರಾಣಿ ಅಂದರೆ ಮನುಷ್ಯ ಏನಾಗುತ್ತೆ ಅಂದರೆ ಒಂದು ಎರಡು ಕಾಲಲ್ಲಿ ಮಾತ್ರ ನಡೀತಾರೆ, ಬಗ್ಗಬೇಕು, ಬಗ್ಗದಾಗ ಏನಾಗುತ್ತೆ ಬೆನ್ನುಮೂಳೆ ಪ್ರೆಷರ್ ಬೀಳುತ್ತೆ. ಮೋಸ್ಟ್ ಆಫ್ ದ ಟೈಮು ಬೆನ್ನು ನೋವು ಬರುವಂಥದ್ದು ಏನಂದರೆ ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಒಂದು ಪಾಶ್ಚರ್ ಅವರು ಕೂತ್ಕೊಳ್ಳುವ ಜಾತಿ ಹೊತ್ತು ಕೂತ್ಕೊಳ್ಳೋದು, ಆಮೇಲೆ ಬಗ್ಗಿ ಬಾರಾಗಿ ಎತ್ತುವಂಥದ್ದು, ಆ ವಿಧಾನದಲ್ಲೇ ಅವರಿಗೆ ಬೆನ್ನು ನೋವು ಬರುತ್ತೆ. ಇದೆ ಮೆಕ್ಯಾನಿಕಲ್ ಪ್ರಾಬ್ಲಮ್. ತಾವು ಏನು ಹೇಳಿದಿರಿ ಆ ಬೆನ್ನು ನೋವು ಏನು ಬೆನ್ನು ಮೂಳೆಯಲ್ಲಿ ನೋವು ಬರುತ್ತೆ, ಕೆಲವೊಂದ್ಸಲ ಕಾಲಿಗೆ ಎಳುತ್ತಾ ಇರುತ್ತೆ ಅಂದರೆ ಕಾಮನ್ ಪ್ರಾಬ್ಲಮ್ ಅಂದರೆ ಡಿಸ್ಕ್ ಅಂತ ಹೇಳ್ತೀವಿ, ನಿಮ್ಗೆ ಗೊತ್ತಿರ್ಬೋದು ಡಿಸ್ಕ್ ಅಂತೇಳಿ ಎರಡು ಮೂಳೆ ಮಧ್ಯೆ ಒಂದು ಪದರ ಇರುತ್ತೆ. ಆ ಪದರ ಒಂದು ಸ್ವಲ್ಪ ಸ್ಲಿಪ್ಪಾಗಿ ನರಕ್ಕೆ ಒತ್ತಿದಾಗ ಬೆನ್ನುಮೂಳೆ ಫಸ್ಟಿಗೆ ಬೆನ್ನುಮೂಳೆ ಇರುತ್ತೆ, ಬರ್ತಾ ಬರ್ತಾ ಅವರಿಗೆ ಕಾಲಿಗೆ ಎಳೆತ ಕೂಡ ಬರುತ್ತೆ. ಅದು ಸಾಮಾನ್ಯವಾಗಿ ನಿಮಗೆ ಹಿಂದ್ಗಡೆ ನೋವು ಬರುತ್ತಾ ಮುಂದ್ಗಡೆ ನೋವು ಬರುತ್ತಾ, ಅಂದರೆ ನಿಮ್ಮ ಶರೀರದ ಹಿಂದ್ಗಡೆಯಿಂದ ಬರುತ್ತಾ ಮುಂದ್ಗಡೆಯಿಂದ ಬೆನ್ನು ನೋವು ಬರುತ್ತಾ, ಕೆಳಗಡೆ ಬೆನ್ನಿಂದ ಕೆಳಗಡೆ ಹಿಂದ್ಗಡೆ ಬರುತ್ತಾ ಮುಂದ್ಗಡೆ ಬರುತ್ತಾ, ಕಾಲಿನ ಹಿಂದ್ಗಡೆನಾ ಮುಂದ್ಗಡೆನಾ?
1: ಕಾಲಿನ ಹಿಂಭಾಗ ಸರ್.
0: ಹಾ ಓಕೆ, ಅದೇ ಸಯಾಟಿಕ್ ಪೇನ್ ಕೆಲವರು ಹೇಳ್ತಾರೆ, ಸಯಾಟಿಕ್ ಪೇನ್ ಅಂದರೆ ಬೆನ್ಮೂಳೆ ಆ ಥರ. ಸೊ ಇದಕ್ಕೆ ಕಾಮನ್ ಪ್ರಾಬ್ಲಮ್ ಅಂದರೆ ಏನಂದರೆ ಇದು ಸಯಾಟಿಕ್ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮೇನ್ಲಿ ಏನಂದರೆ ಸ್ವಲ್ಪ ದಿನ ಬಗ್ಗುದು ಅವಾಯ್ಡ್ ಮಾಡಬೇಕು, ಅಂದರೆ ಬಗ್ಬಾರ್ದು. ಸೊ ಮಲ್ಕೊಂಡು ಹೇಳುವಾಗ ನೀವು ಯಾವುದಾದ್ರೂ ಮಗ್ಗುಲಿಗೆ ಹೇಳಬೇಕು, ರೈಟ್ ಸೈಡ್ ಅವ್ರ ಲೆಫ್ಟ್ ಸೈಡ್ ಹೇಳಬೇಕು. ಆಮೇಲೆ ಕೂತ್ಕೊಂಡು ಹೇಳುವಾಗ ನೀವು ಬಗ್ಗುದಿದ್ರೂ ಕೂಡ ಏನು ಮಾಡಬೇಕಂದ್ರೆ, ನಾವು ಸಾಮಾನ್ಯ ಹೇಳ್ತೀವಿ ಅಂದರೆ ನೀವು ಏನಾದರೂ ಬಗ್ಗೆ ಟಕ್ಕ ಏನಾದರೂ ಬೀಳುತ್ತೆ, ಇವಾಗ ಕೀ ಬೀಳುತ್ತೆ, ಮೊಬೈಲ್ ಬೀಳುತ್ತೆ, ಸಾಮಾನ್ಯ ವಸ್ತುಗಳು ಬಿದ್ದಾಗೂ ಬಗ್ಬಿಟ್ಟು ನಾರ್ಮಲ್ ಆಗಿ ಅವಾಗ ಗೊತ್ತಾಗಲ್ಲ, ಬಗ್ಗೆ ಹೇಳುವಾಗ ಗೊತ್ತಾಗುತ್ತೆ ಸೊಂಟ ಇಟ್ಕೊಂಡಿದೆ, ಬೆನ್ನು ಇಟ್ಕೊಂಡಿದೆ, ನರ ಇಟ್ಕೊಂಡಿದೆ ಅಂತ ಹೇಳ್ತಾರೆ. ಸೊ ಆದಷ್ಟು ನಮಗೆ ಬೆನ್ನು ನೋವು ಇರುವವರು ಕೂತ್ಕೊಂಡು ಏನಾದರೂ ಬಿತ್ತು ಅಂದರೆ ಕೂತು ಅದನ್ನೆತ್ತಿ ನೆಟ್ಟಿಗೆ ಹೇಳಬೇಕು, ಅಂದರೆ ನಮ್ಮ ಬೆನ್ನಿನ ಭಾಗ ಬಗ್ಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಮಲ್ಕೊಂಡು ಹೇಳುವಾಗ ಸೈಡ್ ಈವನ್ ಟಾಯ್ಲೆಟ್ ಕೂರುವಾಗಲೂ ಏನಿಲ್ಲ ಕೂರುವಾಗ ಕೂಡ ನೆಟ್ಟಿಗೆ ಕೂರೋದು, ನೆಟ್ಟಿಗೆ ಹೇಳೋದು, ಅದು ಮಾಡಿದರೆ ಅವಾಯ್ಡ್ ಮಾಡು ಸಾಮಾನ್ಯವಾಗಿ. ಮತ್ತು ಅಂಥ ಟೈಮಲ್ಲಿ ನಾವು ಏನು ಹೇಳ್ತೀವಿ ಅಂದರೆ, ಜಾಸ್ತಿ ಸಾಮಾನ್ಯವಾಗಿ ಒಂದು ಎರಡು ಮೂರು ವಾರದಲ್ಲಿ ಇದು ಆಟೋಮೆಟಿಕ್ ಸರಿಯಾಗುತ್ತೆ, ಜಾತಿ ನೋವಿದ್ರೆ ನೋವಿನ ಮಾತ್ರ ಅದು ಇದು ಫಿಸಿಯೋಥೆರಪಿ ಮಾಡ್ಕೊಳ್ಬೋದು. ಆಮೇಲೆ ಇನ್ನೂ ಜಾಸ್ತಿ ನೋವು ಆ ಥರ ನೋವು ಬರ್ತಾ ಇದ್ದರೆ ಅವರಿಗೆ ನಾವು ಮತ್ತೆ ಎಕ್ಸ್ರೇ ಮಾಡಿ ನೋಡ್ತೀವಿ, ಅದರಲ್ಲೂ ಅವರಿಗೇನಾದರೂ ಡೌಟ್ ಬಂದಿದ್ದರೆ ಮುಂದಿನ ಅಂತ ಫೈನಲ್ ಏನಂದರೆ ಎಲ್ಲರಿಗೆ ಎಂಆರ್ಐ ಬರಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಬೆನ್ನು ನೋವು ನಾವು ಇವಾಗ ಸಪೋಸ್ ಒಂದು 10 ಪೇಷಂಟ್ ನೋಡಿದರೆ 8 ಪೇಷಂಟು ಕೂಡ ಮೆಕ್ಯಾನಿಕಲ್ ಪ್ರಾಬ್ಲಮಿಂದ ನೋವು ಬರುತ್ತೆ ಹೊರತು ಕಾಯಿಲೆಯಿಂದ ಬರೋದಿಲ್ಲ. ನಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇರೋದು ಏನಂದರೆ, ಸಾಮಾನ್ಯವಾಗಿ 10 ಜನರಲ್ಲಿ 8 ನೋವು ಮೆಕ್ಯಾನಿಕಲ್ ಪ್ರಾಬ್ಲಮ್, ಅಂದರೆ ಬಗ್ಗಿ ಇದು ಮಾಡೋದು ಆ ಥರ ಬಿಟ್ಟರೆ ಕಾಯಿಲೆ ಬರುತ್ತೆ. ಬಟ್ ಬೆನ್ನು ನೋವಿಗೆ ಹಲವಾರು ಕಾರಣಗಳು ಇರುತ್ತೆ, ಡಿಸ್ಕ್ ಪ್ರಾಬ್ಲಮ್ ಮಾತ್ರ ಅಲ್ಲ. ಅದು ಸಾಮಾನ್ಯವಾಗಿ ಏನು ಬರುತ್ತೆ ಅದನ್ನು ನಾವು ಅಸೆಸ್ಮೆಂಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಿರ್ತೀವಿ. ಅದಕ್ಕೂ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ಅಂತ ಏನು ಮಾಡಬೇಕು, ಎಕ್ಸ್ರೇ ಮಾಡಬೇಕು, ರಕ್ತ ಪರೀಕ್ಷೆ ಮಾಡಬೇಕು, MRI ಎಲ್ಲ ಮಾಡಬೇಕು. ಆಮೇಲೆ ಇವಾಗ ಏನಾಗಿದೆ ಅಂದರೆ, ಇವಾಗ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳಿದಿನಲ್ಲ, ಡಿಸ್ಕ್ ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಿರುತ್ತೆ, ಸೊಂಟ ನೋವು ಎಲ್ಲ ಸಾಮಾನ್ಯವಾಗಿ ಬರುವಂಥದ್ದು, ಕಾಲಿಗೆ ಎಳೆತ ಬರುವಂಥದ್ದು, ಬಗ್ಗಿ ಬರುವಂಥದ್ದು. ಇದಕ್ಕೆ ಏನಾಗುತ್ತೆ, ಈ ಸೊಂಟ ಡಿಸ್ಕ್ ಪ್ರಾಬ್ಲಮ್ ರಿಯಲಿ ಇದ್ದವರಿಗೂ ಕೂಡ ಕಾಲು ಏನಾದರೂ ಇಷ್ಟು ದೂರ ಹೋಗುವಾಗ ಜುಮ್ ಜುಮ್ ಅಂತದೆ, ಅವರಿಗೆ ನಮ್ನೆಸ್ ಅಂತಾರೆ, ಒಂದು ಜವಾದಂಗೆ ಆಗುತ್ತೆ, ಅಂಥ ಟೈಮಲ್ಲಿ ಅದೇನಾಗುತ್ತೆ ನರಕ್ಕೆ ಒತ್ತುತ್ತಾ ಅಂತಾರೆ. ಕೆಲವೊಂದ್ಸಲ ಕಾಲಿನ ಸ್ಟ್ರೆಂತ್ ಕಡಿಮೆ ಆಗ್ಬೋದು, ಅಂದರೆ ವೀಕ್ ಆಗಿರ್ಬೋದು, ಮತ್ತು ಒಂಥರ ಜವ್ವಾಗಿರ್ಬೋದು ಕಾಲು. ಇವಾಗ ಸಪೋಸ್ ಬಲದ ಕಾಲಿಗೆ ನೋವು ಬರುತ್ತೆ ಅಂದರೆ ಎಡದ ಕಾಲು ಮತ್ತು ಬಲದ ಕಾಲು ಇಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ, ಎಡದ ಕಾಲು ಬಲದ ಕಾಲು ಒಂಥರ ಜವ್ ಜುಮ್ ಜುಮ್ ಜುಮ್ ಜುಮ್ ಅಂತ ಹೇಳ್ತಾ ಇದೆ ಅಂದರೆ ಅದು ನರಕ್ಕೆ ಒತ್ತಡ ಇರುತ್ತೆ ಅಂತ ಹೇಳ್ಬೋದು. ಆ ಥರ ಒತ್ತಡ ಇರುವಾಗ ಕಾಲು ಸ್ಟ್ರೆಂತ್ ಕಡಿಮೆ ಆಗಿದೆ ಅಂದರೆ ಜವ್ ಆಗ್ತಾ ಇದ್ರೆ ಅಂಥ ಟೈಮಲ್ಲಿ ನಾವು MRI ಸ್ಕ್ಯಾನಿಂಗ್ ಮಾಡಿ ನೋಡಬೇಕು. ಸೊ ಇದು ಏನಿದೆ ಇವಾಗ ಈ MRIಯಲ್ಲಿ ಡಿಸ್ಕ್ ಪ್ರಾಬ್ಲಮ್ ಇದ್ದವರಿಗೂ 90% ಜನರಿಗೂ ಸರ್ಜರಿಯ ಅವಶ್ಯಕತೆ ಇರುವುದಿಲ್ಲ. ಸಾಮಾನ್ಯವಾಗಿ ಡಿಸ್ಕ್ ಪ್ರಾಬ್ಲಮ್ ಎಲ್ಲರಿಗೂ ಡಿಸ್ಕ್ ಪ್ರಾಬ್ಲಮ್ ಇದ್ದವರಿಗೆ 90% ಬೇಡ, 10% ಜನರಿಗೆ ಬೇಕಾಗುತ್ತೆ. ಯಾರಿಗೆ ಬೇಕಾಗುತ್ತೆ ಅಂದರೆ ಅದೇ ನಾನು ಹೇಳಿಲ್ವಾ, ಕಾಲು ಸ್ಟ್ರೆಂತ್ ಕಡಿಮೆ ಆಗಿದೆ, ಅವರಿಗೆ ಯುರಿನ್ ಮೋಷನ್ ಕಕ್ಕಸ್ಗೆ ಮತ್ತು ರಿಸಸ್ಗೆ ಸಮಸ್ಯೆ ಆಗ್ತಾ ಇದೆ ಅಂಥವರಿಗೆ ಮಾತ್ರ ಇದು ಮಾಡಬೇಕು. ಇಲ್ಲ ಕ್ರಾನಿಕ್ ಪೇನ್ ಅಂತಾರೆ, ಲಾಂಗ್ ಟರ್ಮ್ 3 ತಿಂಗಳು 6 ತಿಂಗಳು ಕಂಟಿನ್ಯೂಸ್ ಪೇನ್ ಇದೆ, ಅವರ ದೈನಂದಿನ ಚಟುವಟಿಕೆಗೆ ತೊಂದರೆ ಆಗ್ತಾ ಇದೆ ಅಂಥ ಟೈಮಲ್ಲಿ ಮಾತ್ರ ಶಸ್ತ್ರಚಿಕಿತ್ಸೆ ಮಾಡಬೇಕು. ಅದು ಕೂಡ MRI ಇನ್ನೊಂದು ಇನ್ನೇನಂತ ಜನರಿಗೆ MRI ಮಾಡಿರ್ತಾರೆ, ನಮ್ಮ ವಾಟ್ಸಪ್ಪಲ್ಲಿ ತೊಗೊಂಬಂದಿರ್ತಾರೆ, ಇದರಲ್ಲಿ ಸರ್ ಇದು ಈ ಥರ ಇದೆ ಆಪ್ರೇಷನ್ ಮಾಡಬೇಕು. ಇಂಥ ಕೇಸಲ್ಲಿ ಪೇಷಂಟ್ ನೋಡಿನೇ ಟ್ರೀಟ್ಮೆಂಟ್ ಮಾಡಬೇಕು ಹೊರತು MRI ಅಲ್ಲ. ಯಾಕಂದರೆ MRIಯಲ್ಲಿ ಏನೇನೋ ಕಾಣುತ್ತೆ, ಯಾರಿಗೆ MRI ಮಾಡಿ ಏನಾದ್ರು ಕೊಡೋದು. ಸೊ ಎರಡು ನಾವು ಹೋಲಿಸ್ಬೇಕು, ಒಂದು ಪೇಷಂಟ್ ಜೊತೆಲಿ MRI ನೋಡ್ಕೊಂಡು ಡಿಸಿಷನ್ ತೊಗೊಳ್ಳೋ ಸರ್ಜರಿ ಬೇಕಾ ಬೇಡುವ ಅಂತೇಳಿ. 90% ಕೇಸಸ್ಸಲ್ಲಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇಲ್ಲ. ಸೊ ಈ ಏನಿದೆ ಬೆನ್ನು ನೋವು ಡಿಸ್ಕ್ ಪ್ರಾಬ್ಲಮ್ಗೆ ಈ ಹೊಸ ವಿಧಾನ ನಾವು ಏನು ಹಿಡಿದೀವಿ,

0: ಇ ಎಫ್ ಸಿ ಥೆರಪಿ ಅಂತ, ಗ್ರೋತ್ ಫ್ಯಾಕ್ಟರ್ಸ್ ಕಾನ್ಸಂಟ್ರೇಷನ್ ಅಂತೇಳಿ ನಾವು ಹೊಸ ವಿಧಾನ ಏನಿದೆ ಇದು ಆಧುನಿಕ ವಿಧಾನ. ಇವಾಗ ನಾವು ಹಾಸನದಲ್ಲಿ ನಮ್ಮ ಜನಪ್ರಿಯ ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡಿದೀವಲ್ಲ ಈ ಚಿಕಿತ್ಸೆ, ಅದು ಒಂದು ಸಿಂಪಲ್ ಇಂಜೆಕ್ಷನ್. ಆ ಇಂಜೆಕ್ಷನಿಂದ ಏನಾಗುತ್ತೆ ಅಂದರೆ ಈ ಆಪರೇಷನ್ ಇಲ್ಲದೇ ಡಿಸ್ಕ್ಗೆ ನಾವು ಇಂಜೆಕ್ಷನ್ ಕೊಟ್ಟು ಸರಿ ಮಾಡ್ಕೊಡ್ಬೋದು. ಇದೇ ಹೊಸ ವಿಧಾನ.
1: ಈಗ ಈ ಚಂದ್ರಶೇಖರ್ ಅವರು ಏನು ಮಾಡ್ಬೇಕು ಸರ್? ಅವರು
0: ಚಂದ್ರಶೇಖರ್ ಅವರು ಏನು ಹೇಳಿದ್ದಾರೆ, ಮುಖ್ಯವಾಗಿ ಬಗ್ಗುದ್ಬೇಡಿ, ಮಲ್ಕೊಂಡೊಳಗ ಸೈಡಿಂದ ಹೇಳಿ, ಸ್ಥಳೀಯವಾಗಿ ಆಲ್ರೆಡಿ ಒಂದು ಡಾಕ್ಟ್ರನ್ನು ಭೇಟಿಯಾಗಿರೋ ಮಾತ್ರೆ ಅವರು ತಗೊಂಡಿದ್ದಾರೆ, ಸ್ವಲ್ಪ ಬಗ್ಗುದ ಅವಾಯ್ಡ್ ಮಾಡಿ ಮಾತ್ರೆನ ಕಂಟಿನ್ಯೂ ಮಾಡಿ ಸ್ವಲ್ಪ ಆದಷ್ಟು ಬಗ್ಗುದು ವಿಶ್ರಾಂತಿ ತಗೊಂಡು ಕಡಿಮೆ ಆಗಲಿಲ್ಲ ಅಂದರೆ ಎಕ್ಸ್ರೇ ಮಾಡಿ ತೋರಿಸ್ಕೊಂಡು ಮುಂದುವರಿಯೋದು ಒಳ್ಳೇದು. ಯಾಕೆಂದರೆ ಎಕ್ಸಾಕ್ಟ್ ಏನು ಕಾರಣಕ್ಕೆ ಈ ಥರ ಆಗಿದೆ ಅಂತ ಪತ್ತೆ ಮಾಡಬೇಕು.
1: ಚಂದ್ರಶೇಖರ್ ಅವರೇ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಅನ್ಕೊಂಡು ಮುಂದಿನ ಕರೆಗೆ ಹೋಗೋಣ.
2: ಇದು ಕುತ್ತಿಗೆದು ನೋವು ಇದೆ ಸರ್, ತುಂಬಾ ಎಡಭಾಗ ಕುತ್ತಿಗೆ ಕುತ್ತಿಗೆದು ತುಂಬಾ ನೋವು 4 ವರ್ಷದಿಂದ ಇತ್ತು ಸರ್. ಅದು ಒಂದ್ಸತಿ ಅಲ್ಲೇ ಹಾಸನದಲ್ಲಿ ಮಂಗಳ ಆಸ್ಪತ್ರೆಯಲ್ಲಿ ತೋರಿಸಿದ್ದೆ ಸರ್.
0: ಅದೇ ತಾವು ಹೇಳ್ದಂಗೆ ಕುತ್ತಿಗೆ ನೋವು 58 ವರ್ಷ ಅಂದರೆ ಸ್ವಲ್ಪ ಮೂಳೆಗಳ ಸ್ವಲ್ಪ ಸವೆದು ಅಂದರೆ ಸ್ಪಾಂಡೆಲೋಸಿಸ್ ಅಂತ ಹೇಳ್ತೀವಿ ಆ ಥರ ಆಗಿರ್ಬೋದು. ನಿಮಗೆ 4 ವರ್ಷದಿಂದಲೂ ನೋವು ಇದೆ ಅಂತ ಹೇಳಿದರೆ ಜಾತಿ ತಲೆ ಕೆಡಿಸ್ಕೊಳ್ಳಿ ಅಂತ ಮಹಾ ಕಾಯಿಲೆ ಇಲ್ಲ ಅಂತ ಅಲ್ಲೇ ರೂಲ್ ಔಟ್ ಆಗುತ್ತೆ. ತುಂಬ ಈ ನೋವು ಇದೆ ಅಂದರೆ ದೊಡ್ಡ ಕಾಯಿಲೆ ಇಲ್ಲ
1: ಇಲ್ಲ.
0: ಸೊ ಆದರೆ ದೊಡ್ಡ ಕಾಯಿಲೆ ಇದ್ದರೆ ಏನಾಗುತ್ತೆ, 4 ವರ್ಷದವ್ರಿಗೆ ಕಾಯಲ್ಲ. ಸೊ ವರಿ ಮಾಡಬೇಡಿ. ಸೊ ತೆಳ್ಳಗಿರೋ ದಿಂಬು ಅಂದರೆ ಪಿಲ್ಲೋ ದಿಂಬನ್ನು ಆದಷ್ಟು ತೆಳ್ಳಗಿರೋದು ಹಾಕೊಂಬಿಡಿ. ಮಾತ್ರೆ ಎಲ್ಲ ತಗೊಂಡು ನಿಮ್ಮ ಡಾಕ್ಟರ್ ತೋರಿಸಿದ್ರೆ ಇಲ್ಲ ನೀವು ಒಂದ್ಸಲ ಬಂದು ನಮ್ಮನ್ನು ಕಾಣಿ, ನಾವು ಮುಂದಿನ ನಿಮಗೆ ಸಲಹೆಯನ್ನು ಕೊಡ್ತೀವಿ.
1: ಧನ್ಯವಾದ ಚಂದ್ರಶೇಖರ್ ಅವರೇ. ಮುಂದಿನ ಕರೆಗೆ ನಾವು ಹೋಗ್ತೇವೆ. ಮುಂದಿನ ಕರೆಯನ್ನು ಯಾರು ಮಾಡಿದ್ರು ನೋಡೋಣ. ನಮಸ್ತೆ.
3: ಹಲೋ ಸರ್, ನಮಸ್ತೆ. ನಾನು ಹಾಸನಿಂದ ಅರ್ಪಿತಾ ಅಂತ
1: ಮಾತಾಡಿ.
0: ನಮಸ್ಕಾರ ಮೇಡಮ್, ಹೇಳಿ.
3: ಹಾಂ ಸರ್, ನಮಸ್ತೆ. ಅದು ನಮ್ಮ ಮನೆಯವ್ರಿಗೆ ಸರ್ 3 ತಿಂಗಳಿಗೆ ಒಂದ್ಸಲ ಸೊಂಟ ನೋವು ಬರ್ತಾರತ್ತೆ. ಮತ್ತೆ ಅವರು ಸೊಂಟ ನೋವು ಬಂದಾಗೆಲ್ಲ ಕೋಲ್ ಹಿಡ್ಕೊಂಡು ಓಡಾಡ್ತಾರೆ ಒಂದೆರಡು ದಿನ. ಆಮೇಲೆ ಅವರು ಮಾತ್ರೆ ತಗೊಳ್ತಾ ಒಂದ್ 5 ದಿನ ಮಾತ್ರೆ ತಗೊಳ್ತಾರೆ. ಆಮೇಲೆ ನೋವಿಂದ ಸ್ಪ್ರೇ ಹಾಕ್ತಾರೆ, ಆಯಿಂಟ್ಮೆಂಟ್ ಹಾಕ್ತಾರೆ. ಆಮೇಲೆ ಅವರಿಗೆ ಸರಿ ಹೋಗಿ ಆಮೇಲೆ 5 ದಿನ
1: ಏನೋ ಕರೆಯಲ್ಲಿ ವ್ಯತ್ಯಯ ಉಂಟಾಯ್ತು. ಸೊಂಟ ನೋವು
0: ಸೊಂಟ
1: 3 ತಿಂಗಳಿಗೆ ಒಂದ್ಸರಿ ಬರುತ್ತೆ
0: ಮೇಡಮ್. ವಯಸ್ಸೆಷ್ಟು ತಮ್ಮ ಯಜಮಾನರಿಗೆ?
1: ಇಲ್ಲ, ಅವರು ಸಂಪರ್ಕದಲ್ಲಿ ಇಲ್ಲ ಸರ್ ಈಗ.
0: ಓಕೆ. ಈ ಸೊಂಟ ನೋವು ಆಲ್ರೆಡಿ ನಾನು ಹೇಳಿದ್ದೀನಿ, ಸೊಂಟ ನೋವಿಗೆ ಹಲವಾರು ಕಾರಣಗಳಿದೆ. ಮೋರ್ ಕಾಮನ್ ಅಂದರೆ ಸಾಮಾನ್ಯವಾಗಿ ಇರುವಂಥ ಡಿಸ್ ಪ್ರಾಬ್ಲಮ್. ಇವಾಗ ಸೊಂಟ ನೋವು ಏನು ಹೇಳ್ತಾರೆ, ಭಾರಿ ಕಾಮನ್ ಪ್ರಾಬ್ಲಮ್ ಅದು. ಮಕ್ಕಳಿಂದ ಹಿಡಿದು ಚಿಕ್ಕ ಹುಟ್ಟುವಾಗಲೇ ಸೊಂಟ ನೋವು ಬರುತ್ತೆ ಕೆಲವರಿಗೆ ಬೈ ಬರ್ತ್ ಅಂದರೆ ಮಕ್ಕಳಿಗೆ. ಇನ್ನೊಂದು ನಾನು ಇಷ್ಟೊಂದು ಹೇಳಲು ಇಷ್ಟಪಡ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೆ ಒಂದು 10-12 ವರ್ಷದೊತ್ತಿಗೆ ಮಕ್ಕಳಿಗೆ ಬೆನ್ಮೂಳೆ ಈ ಥರ ಓರೇ ಇರುತ್ತೆ, ಅದು ಯಾರೂ ನೋಟಿಫೈ ಮಾಡಿರಲ್ಲ. ಬರ್ತಾ ಬರ್ತಾ ಏನಾಗುತ್ತೆ, ಗ್ರೋತ್ ಅಂದರೆ ಯಾವಾಗ ಬೆಳವಣಿಗೆ ಜಾತಿ ಆಗ್ತದೆ ಅಂಥ ಟೈಮಲ್ಲಿ ಏನಾಗುತ್ತೆ ಅದು ತೆಗೆದು ಕಾಣುತ್ತೆ, ಅಲ್ಲಿವರೆಗೆ ಅಷ್ಟು ಈಸಿಯಾಗುತ್ತೆ ಕಾಣಲ್ಲ. ಅದೇ ಸ್ಕೋಲಿಯೋಸಿಸ್ ಅಂತಾರೆ, ಬೆನ್ಮೂಳೆ ಈ ಥರ ಡುಂಕಾಗೋದು, ಒಂಥರ ಓರೆ ಆಗೋದು, ಅದು ಯಾರೂ ನೋಡೋದಿಲ್ಲ. ನಾವು ನೋಡ್ಕೊಂಡಿದ್ದೀವಿ, ಅವರು ಬರುವತ್ತಿಗೆ 14-15 ವರ್ಷ ಆಗಿರುತ್ತೆ, ಅಷ್ಟೊತ್ತಿಗೆ ಆಲ್ರೆಡಿ ಅದು ಬೆಳವಣಿಗೆ ಆಗಿರ್ತದೆ. ಸೊ ಈ ಥರ ಇರೋರಿಗೆ ಸ್ಕೋಲಿಸ್, ಕಂಜನೇಟರ್ ಸ್ಕೋಲಿಸ್ ಇರ್ತಾರೆ. ಅವು ಈ ಬಿಗಿನಿಂಗ್ ಪೀರಿಯಡಲ್ಲಿ ಅವ್ರಿಗೆ ಸಿಂಪಲ್ ಬೆಲ್ಟಲ್ಲಿ ಅದನ್ನು ಸರಿ ಮಾಡ್ಬೋದು. ಇಲ್ಲ ಬರ್ತಾ ಬರ್ತಾ ಮೂಳೆ ಕೂಡ ಏನು ಬೆನ್ಮೂಳೆ ಫುಲ್ ಡೊಂಕಾಗಿ ಒಂದು ಹಂತಕ್ಕೆ ಫಿಕ್ಸ್ ಆದರೆ ಅದು ಏನು ಮಾಡೋಕ್ಕಾಗಲ್ಲ. ಸೊ ನಾನು ಅದನ್ನೇ ಹೇಳ್ತಾ ಇರೋದು, ಇವಾಗ ಸಿಂಪಲ್ ಆಗಿ ಮೂಳೆ ಮುರಿದಿದ್ದೆ ಅಂದರೆ ಮೂಳೆ ಮುರಿದಿದೆ ಅಂತ ಅಂದ್ಕೊಳ್ಳಿ. ಒಂದು ಮೂಳೆ ಮುರಿದಿರುತ್ತೆ ಅಂದರೆ ನಾವು ಮೂಳೆ ಮುರಿದು ಅದು ಅಲ್ಲಾಡಿಲ್ಲ ಅಂದರೆ ಏನು ಆ ಕಡೆ ಈ ಕಡೆ ಆಗಲಿ ಸಿಂಪಲ್ ಆಗಿ ಏನು ಹೊರಗಡೆಯಿಂದ ಪ್ಲಾಸ್ಟರ್ ಆಗ್ತೀವಿ ಅದು ಸರಿಯಾಗ್ತದೆ. ಮೂಳೆ ಮುರಿದು ಬೇರೆ ಬೇರೆ ಆದರೆ ನಾವು ಅದನ್ನು ಪೊಸಿಷನ್ಗೆ ಕರೆಕ್ಟ್ ಪೊಸಿಷನ್ಗೆ ತರೋದು ವೆರಿ ಇಂಪಾರ್ಟೆಂಟ್. ಇಲ್ಲ ಅದೇ ಪೊಸಿಷನ್ಗೆ ಜಾಯಿಂಟ್ ಆಗುತ್ತೆ. ಜಾಯಿಂಟ್ ಮಾಡೋದು ಯಾರು? ನಮ್ಮದು ಜೋಡಣೆ, ಜೋಡಿಸೋದು ದೇವರು. ಸೊ ನ್ಯಾಚುರಲಿ ಅದು ಜೋಡಣೆ ಆಗೇ ಆಗುತ್ತೆ. ನಾವು ಆಪರೇಷನ್ ಮಾಡ್ತೀವೋ ಮಾಡಿಲ್ವಾ ಇಲ್ವಾ, ನಾವು ಏನು ಮಾಡಿದ್ರು ಸರಿ. ಆದರೆ ಇವಾಗ ಏನಂದ್ರೆ ಒಂದು ಇಟ್ಟಿಗೆ ಇಟ್ಟು ಒಂದು ಗಾರೆ ಹಾಕಿ ಇನ್ನೊಂದು ಇಟ್ಟಿಗೆ ಇಟ್ಟಂಗೆ, ನೆಟ್ಟಿಗೆ ಇಟ್ಟರೆ ನೆಟ್ಟಿಗೆ, ಕ್ರಾಸ್ ಆದರೆ ಕ್ರಾಸ್ ಆಗಿ ಸೆಟ್ ಆಗುತ್ತೆ. ಅದೇ ರೀತಿ ಮೂಳೆ ನ್ಯಾಚುರಲಿ ಸೆಟ್ ಆಗುತ್ತೆ, ಅದು ದೇವರೇ ಮಾಡಬೇಕು ಅಂತ ಯಾರ ಕೈಯಲ್ಲಿ ಗಮ್ಮು ಗಿಮ್ಮ ಅಂಟಿಸೋದು ಏನಿಲ್ಲ, ನಮ್ಮದು ಜೋಡಣೆ ಕೆಲಸ. ಸೊ ಅದೇ ರೀತಿ ಈ ಏನು ಬೆನ್ಮೂಳೆ ಓರೆ ಇದ್ದಾಗ ಮಕ್ಕಳೆಲ್ಲ ಇರುವಾಗ ಅದಕ್ಕೆ ಬೆಲ್ಟ್ ಗಿಲ್ಟ್ ಮಾಡಿ ಮತ್ತೆ ಅದು ಬರೋದಕ್ಕೆ ನೋಡ್ಕೊಳ್ಬೋದು. ಒಂದ್ಸಲ ಫಿಕ್ಸ್ ಆದರೆ ಕಷ್ಟ
1: ಕಷ್ಟ.
0: ಆಮೇಲೆ ಇನ್ನೊಂದು ಈ ಸಂದರ್ಭ ಜನರಿಗೆ ಹೇಳಲು ಇಷ್ಟಪಡ್ತಾ ಇದ್ದೇನೆ ಅಂದರೆ, ಇವಾಗ ಪರ್ಟಿಕ್ಯುಲರ್ ಇವಾಗ ಹೈಟು, ಕೆಲವರು ಮೊನ್ನೆ ಒಬ್ಬ ಬಂದಿದ್ದು 21 ವರ್ಷದ ಹುಡುಗ, ಸರ್ ನನಗೆ ಇನ್ನು ಹೈಟ್ ಆಗಬೇಕು ಹೈಟ್ ಆಗಬೇಕು ಸರ್. ನಾನು ವೆರಿ ಸಿಂಪಲ್, ಎಲ್ಲರಿಗೂ ಒಂದು ಗ್ರೋತ್ ಪ್ಲೇಟ್ ಅಂತ ಇರುತ್ತೆ, ಮೊಗ್ಗು ಮೊಗ್ಗು ಇದ್ದಂಗೆ, ಮರದಲ್ಲಿ ಒಂದು ಮೊಗ್ಗು ಇರುತ್ತಲ್ಲ, ಮೊಗ್ಗು ಇರುವವರಿಗೆ ಅದು ಬೆಳೀತಾ ಇರುತ್ತೆ, ಮತ್ತೆ ಬೆಳೆಯೋಕ್ಕಾಗಲ್ಲ, ಇನ್ನೇನದು ಉದ್ದಾಗಲ್ಲ ಅಗಲಾಗ್ತಾ ಹೋಗುತ್ತೆ. ಸೇಮ್ ಥಿಂಗ್ ಒಂದು ಜೆಂಟ್ಸಿಗೆ ಅಂದರೆ ಮ್ಯಾಕ್ಸಿಮಮ್ 20 ವರ್ಷದಾದಮೇಲೆ ಯಾವ ಹುಡುಗರಿಗೆ ಆ ಗ್ರೋತ್ ಆಗಲ್ಲ, ಇನ್ನೇನಿದ್ರು ಅಗಲಲ್ಲದೆ ಉದ್ದಾಗಕ್ಕೆ ಸಾಧ್ಯ ಇಲ್ಲ. ಅದೇ ಲೇಡೀಸ್ಗೆ ಅಂದ್ರೆ ಗರ್ಲ್ಸ್ಗೆ 18 ವರ್ಷಕ್ಕಿಂತ ಜಾತಿ ಮತ್ತೆ ಉದ್ದಾಗಲ್ಲ, ಇನ್ನೇನಿದ್ರು ಅಗಲಾಗ್ಬೋದು ಅಷ್ಟೇ. ಸೊ

0: ವೆರಿ ಸಿಂಪಲ್, ಜನರು ಅರ್ಥ ಮಾಡ್ಕೊಳ್ಬಿ ಎರಡು, ಬಟ್ ಅದಕ್ಕೆ ಬೇಕಾದಂಗೆ ಏನು ಹೆಂಗೆ ಮಾಡೋದು ಒಳ್ಳೇದು. ಸೊ ಗ್ರೋತ್ ಒಂಥರ ಮೊಗ್ಗು ಅಂದರೆ ಏನು ಗ್ರೋತ್ ಪ್ಲೇಟ್, ಅದು ಸ್ಟಾಪ್ ಆದಮೇಲೆ ಇನ್ನು ಏನು ಆಗಲಾಗ್ಬೋದು. ಅದು ವೆರಿ ಸಿಂಪಲ್, ಇದು ಪೀಪಲ್ ಶುಡ್ ನೋ ಈ ಅಬೌಟ್ ಇದ್ರೆ ನೋಡಿ ಗೊತ್ತಾಗಬೇಕಾಗುತ್ತೆ.
1: ಮುಂದಿನ ಕರೆಗೆ ಹೋಗೋಣ ಸರ್. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ.
2: ಸಕಲೇಶ್ಪುರ ನೀಲಕನಹಳ್ಳಿಯಿಂದ ಪ್ರಸಾದ್ ಅಂತ.
1: ಪ್ರಸಾದ್, ಏನ್ ಪ್ರಶ್ನೆ ಇದೆ ಕೇಳಿ.
2: ಸರ್, ನಮ್ಗೆ ನರದ ಬಗ್ಗೆ ಮಾತಾಡಬೇಕಿತ್ತು ಸರ್. ಇದು
1: ಮಾತಾಡಿ ಮಾತಾಡಿ ಡಾಕ್ಟರ್ ಜೊತೆ ಮಾತಾಡಿ.
0: ಹೇಳಿ ಸರ್. ಹೇಳಿ ಅಣ್ಣ, ಹೇಳಿ.
2: ಎಡದೆಕಲ್ ಮಂಡಿಯಿಂದ ಹಿಂದ್ಗಡೆ ಸರ್ ನರ ಉಬ್ಬಿದೆ. ಅದು ನೋವು ಗಿವು ಏನಿಲ್ಲ ಸರ್. ಇವಾಗ ಮುಂದೆ ಏನೋ ಪ್ರಾಬ್ಲಮ್ ಇದೆಯಾ ಇರ್ಬೋದಂತ ಕೇಳ್ತಿಳ್ಕೊಳ್ಳಂತ.
0: ಮಂಡಿಯ ಹಿಂದ್ಗಡೆನಾ? ಮಂಡಿಯ ಹಿಂದ್ಗಡೆ ನರ ಊದಿದೆ ಅಂದ್ರೆ ಒಂಥರ ನೀಲಿ ನೀಲಿ ಆಗಿದೆ ಆ ತರ ಕಾಣುತ್ತೆ ನಿಮ್ಗೆ? ತಮ್ಗೆ ಎಷ್ಟು ವಯಸ್ಸಣ್ಣ? ಮೂವತ್ತೊಂಬತ್ತು. ಓಕೆ, ತಾವ್ ಏನ್ ಹೇಳ್ತೀರಿ? ಇದು ನರಗಳು ಊದಿದೆ ಅಂದ್ರೆ ಅದು ಈ ನರಗಳು ವೇಯ್ನ್ ಅಂತಾರೆ, ಆ ವೇಯ್ನ್ ಮಾತ್ರ ನಿಮ್ಗೆ ಕಾಣುತ್ತೆ. ವೇಯ್ನ್ ಅಂದ್ರೆ ಅದು ಹಾರ್ಟಿಂದ ಹಾರ್ಟಿಗೆ ವಾಪಸ್ ಬ್ಲಡ್ ಬರುವಂತದ್ದು ಆರ್ಟ್ರಿ ಅಂತ ಹೇಳ್ತೀವಿ. ವಾಪಸ್ ಹೋಗೋದು ವೇಯ್ನ್ ಅಂತ ನಾವು ಹೇಳ್ತೀವಿ. ಹಾರ್ಟಿಂದ ಬ್ಲಡ್ ಬರುತ್ತೆ, ಅದು ಎಲ್ಲಾ ಕಡೆಗೂ ಬರುತ್ತೆ, ವಾಪಸ್ ಅದು ರಿಟರ್ನ್ ಹೋಗುತ್ತೆ ಅಲ್ಲ, ಅದಕ್ಕೆ ವೇಯ್ನ್ ಅಂತಾರೆ. ನೀವು ಸಾಮಾನ್ಯ ಕೈಯಲ್ಲಿ ನೋಡಿದ್ವಿ, ಇವಾಗ ನಾವು ಸೂಜಿ ಹಾಕೋದು ಇಂಜೆಕ್ಷನ್ ಕೊಡೋದು ಅಂದರೆ ಆ ನರಕ್ಕೆ ಕೊಡುವಂಥದ್ದು. ಸೊ ಅದು ಎದ್ದಿರ್ಬೋದು, ಅದು ಏನಿಲ್ಲ, ಅದರ ಬಗ್ಗೆ ವರಿ ಮಾಡಬೇಡ. ಆ ನರ ಎದುರು ಏನು ತೊಂದರೆ ಇಲ್ಲ. ಒಂದೊಂದು ಸಲ ಏನಾದರೂ ಕಾಲು ಊತ್ತಾ ಇದ್ದರೆ, ಕಾಲಲ್ಲಿ ನಿಮಗೆ ಗಾಯ ಆಗಿ ವಾಸಿ ಆಗ್ತಾ ಇಲ್ಲ ಅಂಥ ಟೈಮಲ್ಲಿ ನಾವು ಅದೊಂದು ಡಾಕ್ಟರ್ ಸ್ಕ್ಯಾನ್ ಅಂತ ಮಾಡಿ ನೋಡ್ತೀವಿ. ಯಾಕೆಂದರೆ ಅದು ಸಾಮಾನ್ಯ ವೆರಿಕೋಸ್ ವೇಯ್ನ್ ಅಂತ ಹೇಳ್ತೀವಿ, ಅದು ಏನು ತೊಂದರೆ ಕೊಡಲ್ಲ. ಏನಾದರೂ ಪಾದ ಊತ್ತಾ ಇದೆ, ಇಲ್ಲ ನಿಮಗೆ ಗಾಯ ಆಗಿ ಸಮಸ್ಯೆ ಆಗ್ತಾ ಇದೆ, ಹೀಲಪ್ಪ ಅಂದರೆ ಅದು ವಾಸಿ ಆಗ್ತಾ ಇಲ್ಲ ಅಂತ ಟೈಮಲ್ಲಿ ನೀವು ಅದು ಸ್ಕ್ಯಾನಿಂಗ್ ಮಾಡಿ ನೋಡೋಣ. ಇಲ್ಲ ಅಂದರೆ ನದೇನು ವರಿ ಮಾಡಕ್ಕೆ ಹೋಗುವಂಥದ್ದು ಏನಿಲ್ಲ. ನಥಿಂಗ್ ಟು ವರಿ.
2: ಓಕೆ ಸರ್,
1: ಧನ್ಯವಾದ ಪ್ರಸಾದ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ.
3: ನಮಸ್ತೆ.
1: ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ.
3: ಹಾಂ ಸರ್, ಆಲೂರು ತಾಲೂಕು ಕೆಂಚಮಸ್ಕೋಟೆಯಿಂದ ಶಿವಕುಮಾರ್ ಆರಾಧ್ಯ ಅಂತ ಹೇಳಿ.
1: ಹಾಂ ಮಾತಾಡಿ, ಆರಾಧ್ಯರೆ.
3: ಹಾಂ ಸರ್, ಡಾಕ್ಟರ್ ಹತ್ರ.
0: ಹೇಳಿ.
3: ನಮಸ್ಕಾರ ಸರ್.
0: ನಮಸ್ಕಾರ ಅಣ್ಣ, ಹೇಳಿ.
3: ಸರ್, ನನಗೆ ಈ ಎಡಗಾಲು ಈ ಇಂಬಡಿ ಇದೆಯಲ್ಲ ಸರ್.
0: ಹೌದು,
3: ಅದು ಎಡಗಾಲಿನ ಇಂಬಡಿ ಇದೆಯಲ್ಲ ಸರ್, ಅದು ನಡೀತಾ ಇದ್ರೆ ನೋವು ಪ್ರಾರಂಭ ಆಗುತ್ತೆ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಡೆದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದು ಏನು ಅಂತ ಗೊತ್ತಿಲ್ಲ ಸರ್. ನಾನು
0: ತಮ್ಗೆ ವಯಸ್ಸು ಅದೇ ಅಣ್ಣ, ತಾವು ಹೇಳಿದ್ ಗೊತ್ತಾಯ್ತು, ಅದು ವೆರಿ ಕಾಮನ್ ಪ್ರಾಬ್ಲಮ್ ಆಗಿರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂದರೆ ನೀವು ಬೆಳಿಗ್ಗೆ ಎದ್ದು ನಡೆಯೋಕೆ ಕಷ್ಟ, ಎಲ್ಲದು ಕೂತ್ಕೊಂಡು ನಡೆಯೋಕೆ ಕಷ್ಟ, ನಡೀತಾ ನಡೀತಾ ಸರಿ ಆಗ್ತದೆ ಅಲ್ವಣ್ಣ? ನೀವು ಹೇಳ್ತಾ ಇರೋದು ಕರೆಕ್ಟ್. ಅದಕ್ಕೆ ಅದು ಎರಡು ಪ್ರಾಬ್ಲಮ್, ಒಂದು ಚಿಕ್ಕದಾಗಿ ಅಲ್ಲಿ ಮೂಳೆ ಬೆಳೀತದೆ, ಅದಕ್ಕೆ ಕ್ಯಾಲ್ಕೇನಿಯಸ್ ಪರ್ರ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಅದು ಇನ್ನೊಂದು ಒಂದೊಂದು ಸಲ ಪ್ಲಾಸ್ಟರ್ ಪೇಷಿಯೆಟಿಸ್ ಅಂತ, ನರ ಸ್ವಲ್ಪ ಮೂಳೆಯಿಂದ ಎದ್ದಿರ್ತದೆ, ಅದು ಕಾಮನ್ ಪ್ರಾಬ್ಲಮ್, ಅದೇನು ವರಿ ಇಲ್ಲ. ಸೊ ಇದು ಏನು ತಾವು ಹೇಳ್ತಾ ಇದ್ದೀರಿ, ಇದಕ್ಕೇ ನಾವು ಇವಾಗ ಜಿ ಎಫ್ ಸಿ ಥೆರಪಿ ಅಂತ ಒಂದು ಹೊಸ ಇಂಜೆಕ್ಷನ್ ಥೆರಪಿ ಇದೆ ಅಲ್ಲ, ಅದು ವೆರಿ ಯೂಸ್ಫುಲ್. ನಾವು ಇವಾಗ ಹೇಳಿದ್ವಲ್ಲ, ಅದು ಅದಕ್ಕೆ ಯಾವ ಸಾಮಾನ್ಯ 99% ಈ ಪ್ರಾಬ್ಲಮ್ಗೆ ಆಪರೇಷನ್ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇಲ್ಲ. ಇದು ಶಸ್ತ್ರಚಿಕಿತ್ಸೆ ಇಲ್ಲದೇ ಸರಿ ಹೋಗುವಂಥದ್ದು ಒಂದು. ಎರಡನೇದು ಸಾಮಾನ್ಯ ಇದು ಇರುತ್ತೆ, ಅದರ ಬಗ್ಗೆ ನೀವು ವರಿ ಮಾಡೋದು ತಲೆ ಕೆಡ್ಸ್ಕೊಳ್ಳೋಕೆ ಏನಿಲ್ಲ. ತುಂಬ ಪ್ರಾಬ್ಲಮ್ ಇದ್ದರೆ, ನಿಮಗೆ ದೈನಂದಿನ ಚಟುವಟಿಕೆ ತೊಂದರೆ ಆಗ್ತಾಯಿದೆ, ಜಾಸ್ತಿ ನೋವಿದೆ ಅಂದಾಗ ಏನು ಈ ಹೊಸ ವಿಧಾನ? ಮುಂಚೆ ನಾವು ಹಳೆ ವಿಧಾನ ಇತ್ತು, ಅಲ್ಲಿಗೆ ಒಂದು ಸ್ಟೀರಾಯ್ಡ್ ಕೊಡುವಂಥ ವಿಧಾನ. ಆದರೆ ಇದು ಇತ್ತೀಚಿನಿಂದ, ಇದು ಒಂದು 6 ತಿಂಗಳು 1 ವರ್ಷದಿಂದ ಬಂದ ಹೊಸ ಏನು ಈ ಜಿ ಎಫ್ ಸಿ ಥೆರಪಿ ಅಂತ ಏನು ಹೇಳ್ತೀವಿ, ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಷನ್ ಅಂತ ನೀವು ಏನು ಹೇಳ್ತೀವಿ, ಅದ್ರ ಬಗ್ಗೆ ಇನ್ನೊಬ್ಬರು ಡಾಕ್ಟರ್ ನಿಮಗೆ ಇವಾಗ ಹೇಳ್ತಾರೆ. ಅವರು ಅದೇ ಇಂಜೆಕ್ಷನನ್ನು ಅಲ್ಲಿ ಕೊಡ್ಬೋದು.
1: ಏನು ಜಿ ಎಫ್ ಸಿ ಥೆರಪಿ ಅಂದರೆ ಏನು, ಒಂಚೂರು ವಿವರವಾಗಿ ಹೇಳಿ.
4: ನಮಸ್ತೆ. ಇದು ಜಿ ಎಫ್ ಸಿ ಅಂದರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ ಹೇಳ್ತಾರೆ. ಇದು ನಮ್ಮದೇ ದೇಹದಿಂದ ರಕ್ತವನ್ನು ತೆಗೆದು ಅದನ್ನು ಮೆಷಿನ್ ಎಲ್ಲ ಹಾಕಿ ಅದನ್ನು ತಯಾರಿ ಮಾಡಿ ಎಲ್ಲ ಜನರಲ್ಲೂ ಅವರೇ ಆದ ಗುಣಮುಖಲ ಅಂಗಗಳಿರುತ್ತೆ, ಅದನ್ನ ಕಾನ್ಸಂಟ್ರೇಷನ್ ತೆಗೆದ್ಬಿಟ್ಟು ಅಲ್ಲಿಗೆ ಹಾಕೋದು. ಹೆಂಗಂದ್ರೆ ರಕ್ತದಲ್ಲಿ ಕೆಂಪು ರಕ್ತ ಇರುತ್ತೆ, ಬಿಳಿ ರಕ್ತ ಇರುತ್ತೆ ಅಂತ, ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ. ಸೊ ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ ಡಿರೈವ್ಡ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಈ ಪ್ಲೇಟ್ಲೆಟ್ ಇಂದ ಬರೋ ತುಂಬಗಳು ನಮಗೆ ಗುಣಮುಖವಾದ ಅಂಶಗಳಿರುತ್ತೆ, ಬಟ್ ಅದು ನಮ್ಮ ದೇಹದಲ್ಲಿ ಯಾವ ಭಾಗಕ್ಕೆ ತಲುಪಬೇಕಲ್ಲಿ ತಲುಪಲ್ಲ. ಸೊ ಅದನ್ನ ನಾವು ಅದನ್ನ ತಲುಪಿಸೋದಲ್ಲಿ ಸೊ ಇದು ಯಾವುದು ಔಷಧಿ ಅಲ್ಲ, ನಮ್ಮದೇ ದೇಹದಲ್ಲಿ ನಮಗೆ ಶಕ್ತಿ ಇರುತ್ತೆ ಗುಣಮುಖವಾಗುವಂಥದ್ದು.
1: ಅಂದ್ರೆ ಡಾಕ್ಟರ್ ಅವಾಗಲೇ ಹೇಳಿದ್ರು, ಜೋಡ್ಸಂತದ್ದಷ್ಟೇ ನಮ್ಮ ಕೆಲಸ, ಗುಣ ಆಗುವಂಥದ್ದು ದೇವ್ರದ್ದು ಅಂತೇಳಿ ಹೇಳಿದ್ರು. ಹಂಗ ಅದು ಒಂಥರ ಸ್ವಾಭಾವಿಕವಾಗಿ ಆಗುವಂಥದ್ದು.
4: ಅದೇ ಸ್ವಾಭಾವಿಕವಾಗುತ್ತೆ, ಇದು ಔಷಧಿ ಅಲ್ಲ, ಅದು ಇಮಿಡಿಯೇಟ್ ಆಗಿ ಮ್ಯಾಜಿಕ್ ಆಗಿ ಅದು ಸರಿಯಾಗದಲ್ಲ, ಅದಕ್ಕೆ ಟೈಮ್ ಕೊಟ್ಟು ಸ್ಟೆಪ್.

0: ಸ್ಟೆಪ್ ಸರಿ ಆಗುತ್ತೆ.
1: ಯಾಕಂದ್ರೆ
0: ಇದರಿಂದ ತುಂಬಾ ಜನಕ್ಕೆ ಮಾತ್ರೆಯಿಂದ ರಿಯಾಕ್ಷನ್ ಆಗುತ್ತೆ, ಒಂದೊಂದು ಇಂಜೆಕ್ಷನ್ ರಿಯಾಕ್ಷನ್ ಆಗುತ್ತೆ. ಸೊ ಇದು ಬಟ್ ಏನಂದ್ರೆ ಇದರಿಂದ ಏನು ಅಲರ್ಜಿಕ್ ಆಗಲ್ಲ, ಯಾಕಂದ್ರೆ ಇದು ನಮ್ಮದೇ ದೇಹದಿಂದ ತಗೊಂಡ್ ಮಾಡಿರೋ ರಕ್ತದಿಂದ ಮಾಡಿರೋ ಇದು ಆತರ, ಇದು ಕಂಪ್ಲೀಟ್ಲಿ ಸೇಫ್ ಅಂಡ್ ನ್ಯಾಚುರಲ್ ಪ್ರೊಸೆಸ್ ತರ. ಇದು
1: ಯಾವುದೇ ತರದ ಅಡ್ಡ ಪರಿಣಾಮಗಳಾಗಲ್ಲ.
0: ಇಲ್ಲ,
1: ಇದೇನಾದ್ರೂ ದುಬಾರಿನ ಸರ್ ಇದು, ಯಾಕೆಂದ್ರೆ ಹೊಸ ತಂತ್ರಜ್ಞಾನ ಇದು.
0: ಇಲ್ಲ, ಯಾಕಂದ್ರೆ ಇದು ಇವಾಗ ಇವಾಗ ಇಲ್ಲವಾಗಿ ಹೇಳೋದೇನಂದ್ರೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತಾರೆ. ಎಲ್ಲ ರಿಸರ್ಚ್ ಮಾಡಿ ಅದ್ರ ಮೇಲೆ ಅಷ್ಟೊಂದು ಪೇಪರ್ಗಳೆಲ್ಲ ಮಾಡಿ ಓಕೆ, ಇಲ್ಲ ಇದು ತುಂಬಾ ಜನರ ಮೇಲೆ ಅದನ್ನೆಲ್ಲ ಪ್ರಯೋಜನ ಮಾಡಿಬಿಟ್ಟು ಒಂದು ರಿಸಲ್ಟ್ ಮಾಡಿರೋದು ಎಲ್ಲ ಅದನ್ನು. ಇದು
1: ದುಬಾರಿ ಏನಾಗಲ್ವಾ?
2: ದುಬಾರಿ ಏನಿಲ್ಲ, ಇದು ದುಬಾರಿ ಏನಲ್ಲ. ಅದು ಮೇನ್ ಒಂದು ಮಿಷನ್ ಇರುತ್ತೆ, ಆ ಮಿಷನ್ಗೆಲ್ಲ ಹಾಕಿ ಅದು ಏನಿದ್ರು ಒಂದು 5,000-6,000 ಅಲ್ಲಿ ಎಲ್ಲಾನು ಆಗುತ್ತೆ. ದುಬಾರಿ ಏನಿಲ್ಲ,
1: ದುಬಾರಿ ಏನಿಲ್ಲ.
2: 5,000-6,000 ರೂಪಾಯಿದಲ್ಲಿ ಚಿಕಿತ್ಸೆ ಆಗುತ್ತೆ. ಅಂದ್ರೆ ಅದು ಮೇನ್ ಅದಕ್ಕೊಂದು ಈ ಬ್ಲಡ್ ತೆಗೆದು ಮಿಷನ್ಗೆ ಹಾಕ್ತಾರಲ್ಲ, ಅದಕ್ಕೆ ಒಂದು ಬಾಟ್ಲ್ ಇರುತ್ತೆ. ಆ ಬಾಟ್ಲ್ ಸ್ವಲ್ಪ ಕಾಸ್ಟ್ಲಿ. ಆ ಬಾಟ್ಲ್ ಎಲ್ಲ ಇಲ್ಲ ಸೇರಿನೇ ಅವರಿಗೆ ಅಷ್ಟು ಆಗ್ತಾ ಇರುತ್ತೆ. 5,000-6,000 ಎಲ್ಲಾನ ಅವರಿಗೆ ಆಗ್ತದೆ.
1: ಯಾಕೆಂದ್ರೆ ಹೊಸ ತಂತ್ರಜ್ಞಾನ ಅಂದಾಗ ಸ್ವಲ್ಪ ಕಾಸ್ಟ್ಲಿ
2: ಇರಬೇಕು. ಏನಂದ್ರೆ ನಮ್ದೇ ಹೊರಗಡೆಯಿಂದ ಮೆಡಿಸಿನ್ ಇಲ್ಲ ಇಲ್ಲಿ, ಅವ್ರು ಹೇಳ್ದಂಗೆ ಮೆಡಿಸಿನ್ ಹೊರಗಡೆ ಇಲ್ಲ. ನಮ್ಮ ದೇಹದ ಶಕ್ತಿನ ಎಲ್ಲಿಗೆ ತಲುಪ್ತಾ ಇಲ್ಲ, ನಾವು ಅಲ್ಲಿಗೆ ತಲುಪಿಸುವಂತದ್ದು. ಇವಾಗ ಕಾಮನ್ ಆಗಿರುವಂತದ್ದು ಮಂಡಿ ನೋವು, ಎಲ್ಲರಿಗೂ ಗೊತ್ತಿರುತ್ತದೆ. ಮಂಡಿ ಸವದ್ ಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ರಕ್ತನಾಳ ಬರಲ್ಲ, ಸವದಿರುತ್ತೆ, ಒಣಗಿರುತ್ತೆ. ಇವಾಗ ಒಂದ್ ಕಡೆ ಮರ ಒಣಗಿದೆ ಅಂದ್ರೆ ಅಲ್ಲಿಗೆ ಏನ್ ಹೋಗಲ್ಲ, ನೀರು ಹೋಗಲ್ಲ,
1: ನೀರು ಹೋಗಲ್ಲ.
2: ಸೇಮ್ ಥಿಂಗ್ ಏನಾಗುತ್ತೆ, ಮಂಡಿ ಸವದಿರುತ್ತೆ ಅಲ್ಲ, ಎಲ್ಲಾ ಭಾಗದಲ್ಲಿ ಡ್ಯಾಮೇಜ್ ಆದಾಗ ರಕ್ತನಾಳ ಅಲ್ಲಿ ಹೋಗಲ್ಲ, ಅಲ್ಲಿ ಬೆಳವಣಿಗೆ ಆಗಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ ಅವರ ರಕ್ತವನ್ನ ತೆಗೆದು ಅದನ್ನ ಅದರಲ್ಲಿ ಕಾನ್ಸಂಟ್ರೇಷನ್ ಬೇರೆ ಬೇರೆ, ಅದು ಆಲ್ರೆಡಿ ಅವ್ರು ಹೇಳಿದ್ರು, ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ಆಮೇಲೆ ಪ್ಲಾಸ್ ಬೇರೆ ಬೇರೆ ಬೇರೆ ಇರುತ್ತೆ. ಆ ಏನಿದೆ ಇದಕ್ಕೆ ಬೇಕಾದ ಅಂಶಗಳನ್ನ ಅದು ಸಪ್ರೇಟ್ ಮಾಡಿ ಅಲ್ಲಿಗೆ ಕೊಡುವಂಥದ್ದು ಒಂದು ವಿಧಾನ. ಅವಾಗ ಅದೇನಾಗುತ್ತೆ, ಅಲ್ಲಿ ಗ್ರೋತ್ ಆಗ್ತದೆ. ಇವಾಗ ನಾನು ಹೇಳ್ದಂಗೆ ಈ ಒಂದು ಮರ ಒಣಗಿ ಹೋಗಿದೆ, ಇನ್ನೊಂದು ಬೀಜ ಬಿತ್ತೋದಲ್ಲಿ, ಅವಾಗ ಏನಾಗುತ್ತೆ, ಬರ್ತಾ ಬರ್ತಾ ಅದು ಮತ್ತೆ ಮರ ಆಗ್ತದೆ. ಸೊ ಲಾಂಗ್ ಟರ್ಮ್ಗೆ ಎಸ್ಪೆಷಲಿ ಅವ್ರು ಹೇಳಿದ್ದೇನಿದೆ, ಜಿ ಎಫ್ ಸಿ ಥೆರಪಿ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಇವ್ರಿಗೆ ಫಸ್ಟ್ ಮಾತಾಡ್ಬಿಡ್ತೀನಿ, ಅವ್ರು ಕಾಯ್ತಾ ಇರ್ಬೇಕು. ಅವರಿಗೆ ಏನಾಗಿದೆ ಅಣ್ಣ, ನೀವು ಮೇಯ್ನ್ಲಿ ಬಿಸಿನೀರಿಗೆ ಕಾಲಾಕಿ ಬೆಳಿಗ್ಗೆ ಸಂಜೆ, ಹಲೋ, ಅದೇ ನೀವು ಬಿಸಿನೀರಿಗೆ ಕಾಲಾಕಿ ಒಂದು ಟಬ್ಬಲ್ಲಿ ನೀರು ತಗೊಂಡು ಆಮೇಲೆ ಸ್ವಲ್ಪ ಸಾಫ್ಟ್ ಚಪ್ಪಲ್ ಮೆತ್ತಿಗಿರೋ ಚಪ್ಪಲ್ ಹಾಕಿ ಓಡಾಡಿ, ಹಂಗೇನಾದ್ರೂ ಕಡಿಮೆ ಆಗಲಿಲ್ಲ ಅಂದರೆ ಎರಡು ಥರ ಇಂಜೆಕ್ಷನ್ ಇದೆ. ಇನ್ನೊಂದು ಸ್ಟಿರಾಯ್ಡ್ ಅಂತ ಅಲ್ಲಿಗೆ ಕೊಡ್ತೀವಿ, ಅದೇ ನಿಮಗೆ ಕಡಿಮೆ ಆಗುವಂಥದ್ದು 500-700 ರೂಪಾಯಿ ಆಗುವಂಥದ್ದು ಒಂದು ಚಿಕಿತ್ಸೆ, ಅದು ಟೆಂಪರರಿ. ಆದರೆ ಜಿ ಎಫ್ ಸಿ ಥೆರಪಿ ಏನಿದೆ, ಇದು ಶಾಶ್ವತವಾಗಿ ಕೊಡುವಂಥದ್ದು, ಅದಕ್ಕೆ ಒಂದು 5,000-6,000 ಕಾಸ್ಟ್ ಬರ್ತದೆ ಸಾಮಾನ್ಯವಾಗಿ, ಅದು ಬರುತ್ತೆ. ಅದು ಇಂಜೆಕ್ಷನ್ ಏನಿದೆ ಅದೇನು ವರಿ ಮಾಡಬೇಡಿ. ಅಥವಾ ಜಾತಿ ಸಮಸ್ಯೆ ಇದ್ರೆ ಇಂಜೆಕ್ಷನ್ ತಗೊಳ್ಳಿ. ಜಾತಿ ನೋವಿರುವಾಗ ಒಂದು ಚಿಕ್ಕದಾಗಿ ಒಂದು ಪ್ಯಾರಾಸ್ಟಮಾಲ್ ಏನು ಸಾಮಾನ್ಯವಾಗಿ ಏನು ಜ್ವರಕ್ಕ ತಗೊಳ್ತಾರೆ ಆ ಮಾತ್ರ ಸಾಕು. ಮೆತ್ತಿಗಿರ ಚಪ್ಪಲಿ ಆಗಿ ವರಿ ಇಲ್ಲ, ಹಂಗೆ ಸಮಸ್ಯೆ ಇದ್ರೆ ಬಂದು ಕಾಣಿ ಅಣ್ಣ.
3: ತುಂಬಾ ಉಪಕಾರ ಆಯ್ತು,
1: ಥ್ಯಾಂಕ್ ಯು. ಧನ್ಯವಾದ ಆರಾಧ್ಯ ಅವರೇ, ನಾವು ಮುಂದಿನ ಕರೆಗೆ ಹೋಗ್ತೀವಿ. ಹಾಂ, ನಮಸ್ತೆ. ನಮಸ್ತೆ. ಜಿ ಎಫ್ ಸಿ ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟ್ರೆ, ಇನ್ನೊಂಚೂರು ಮುಂದುವರಿಸಿ ನಮ್ಮ ಜನರಿಗೆ ಒಂಚೂರು ಅರ್ಥ ಆಗೋ ಥರ ಹೇಳ್ಕೊಡಿ ಅದನ್ನು.
0: ಅದನ್ನೇ ಇವಾಗ ಹೇಳಿದ್ರೆ ಜಿ ಎಫ್ ಸಿ ಅಂದರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್. ಇದು ನಮ್ಮದೇ ದೇಹದಲ್ಲಿರುವ ಅಂಶಗಳನ್ನು, ಗುಣಮುಖವಾಗುವ ಅಂಶಗಳನ್ನು ತಗೊಂಡು ಒಂದು ಯಾವ ದೇಹದಲ್ಲಿ ಯಾವುದೇ ಅಂಗಗಳ ಹರವಾಗಿ ಹೋಗಿ ಕೊಡ್ಬೋದು. ಇವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಮಂಡಿ ನೋವು ಅಂತ ಲೈಕ್ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಇವಾಗ ಎಲ್ಲ ಕಡೆ. ಸೊ ಇವಾಗ ತುಂಬ ಜನಕ್ಕೆ ಅನ್ಕೋತಾರೆ ಇವಾಗ ಮಂಡಿ ನೋವು, ಮಂಡಿ ನೋವು ಕಮ್ಮಿ ಆಗೋದು ನಡು ತುಂಬ ವಾಕಿಂಗ್ ಮಾಡಿದ್ರೆ ನನ್ನ ಮಂಡಿ ನೋವು ಕಮ್ಮಿ ಆಗುತ್ತೆ ಅಂತ. ಬಟ್ ಇದೊಂದು ರಾಂಗ್ ಇನ್ಫಾರ್ಮೇಶನ್ ತರ. ಇವಾಗ ಮಂಡಿ ನೋವು ಯಾವಾಗ ಬರುತ್ತೆ, ಮಂಡಿಗೆ ಪ್ರೆಷರ್ ಬೀಳುತ್ತೆ,
1: ಪ್ರೆಷರ್ ಬಿದ್ದಾಗ ಸೌದಾಗ
0: ಬರುತ್ತೆ. ಸೊ ನಾವು ನಡೀತಾ ಇದ್ರೆ ಮಂಡಿ ಮೇಲೆ ಪ್ರೆಷರ್ ಬೀಳ್ತಾನೆ ಇರುತ್ತೆ. ಸೊ ಇವಾಗ ತುಂಬಾ ಜನ ಮಂಡಿ ನೋವು ಇರೋ ಏನ್ ಮಾಡ್ತಾರೆ, ಓ ವಾಕಿಂಗ್ ಮಾಡಿದ್ರೆ ಅಲ್ಲ ಮಂಡಿ ನೋವು ಕಮ್ಮಿ ಆಗುತ್ತೆ ಅಂತಾರೆ. ಇದನ್ನ ನಾವು ತುಂಬಾ ಕೇಳಿರೋ ಅಂತಾರೆ ಇವಾಗ. ಸೊ ಈಗ ಮಂಡಿ ನೋವು, ತುಂಬಾ ಮಂಡಿ ನೋವು ಇರೋರು ಸ್ವಲ್ಪ ವಾಕಿಂಗ್ ನ ಅವಾಯ್ಡ್ ಮಾಡ್ಬೇಕು. ದಿನನಿತ್ಯ ಕಾರ್ಯಗಳೆಲ್ಲ ಮಾಡ್ಬೋದು, ಈ ವಾಕಿಂಗ್ ಅಂತ ಮಾಡ್ಕೊಂಡು ಹೋಗ್ತಾರಲ್ಲ ಅದನ್ನ ಅವಾಯ್ಡ್ ಮಾಡಿ ಪ್ರಿಫರಬಲಿ ಏನಂದ್ರೆ ಸ್ವಿಮ್ಮಿಂಗ್ ಮತ್ತೆ ಸೈಕ್ಲಿಂಗ್ ಮಾಡಿದ್ರೆ ಪ್ರಿಫರಬಲ್ ಅದು. ಯಾಕಂದ್ರೆ ಸ್ವಿಮ್ಮಿಂಗ್ ಮತ್ತೆ ಸೈಕ್ಲಿಂಗ್ ಅಲ್ಲಿ ಮಂಡಿ ಮೇಲೆ ಪ್ರೆಷರ್
1: ಬೀಳಲ್ಲ,
0: ಯಾಕಂದ್ರೆ ನಮಗೆ ಭೂಮಿ ಮೇಲೆ ನಾವು ಪ್ರೆಷರ್ ಹಾಕಲ್ಲ ಅಲ್ಲ. ಸೊ ಆತರ, ಸೊ ಇದು ಜಿ ಎಫ್ ಸಿ ಥೆರಪಿ ಏನ್ ಮಾಡ್ಬೋದು ಅಂದ್ರೆ ಅದರಲ್ಲಿ ಅದೇ ಮಂಡಿ ನೋವು ಎಲ್ಲರಿಗೂ ಅಂತಲ್ಲ, ಪೇಷಂಟ್ ಸೆಲೆಕ್ಷನ್ ಯಾರಿಗೆ ಕೊಡಬಹುದು ಅಂತ ತುಂಬಾ ಮುಖ್ಯವಾಗುತ್ತೆ. ಎಲ್ಲರಿಗೂ ಕೊಡಬಹುದು ಅಂತ ಅಲ್ಲ. ಇವಾಗ ಇನಿಷಿಯಲ್ ಸ್ಟೇಜಸ್ ಅಂತ ಇರುತ್ತೆ, ಏನೇ ಸವೆತ ಆದ್ರೆ. ಇವಾಗ ಸರ್ ಹೇಳಿದಂತೆ ಒಂದು ಮರ ಒಣಗಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗ್ತಾ ಬರುತ್ತೆ. ಅದೇ ತರ, ಸೊ ಒನ್ಸ್ ಕಂಪ್ಲೀಟ್ಲಿ ಕಾರ್ಟಿಲೇಜ್ ಎಲ್ಲ ಡ್ಯಾಮೇಜ್ ಆದ್ಮೇಲೆ ಇದಕ್ಕೆ ಏನು ಮಾಡಕ್ ಆಗಲ್ಲ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕೊಟ್ರೆ ಇನ್ನ ಮುಂದೆ ತುಂಬಾ ಲೈಕ್ ನೆಕ್ಸ್ಟ್ ಗ್ರೋತ್ ಆಗಿ ಪ್ರಿವೆಂಟ್ ಮಾಡಬಹುದು ಇಲ್ಲದಾಗೆ ಆತರ.
1: ಸರ್, ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ.
4: ಹಲೋ ಸರ್, ನಮಸ್ತೆ. ನನ್ನ ಹೆಸರು ಹರ್ಷಿತಾ ಅಂತ.
1: ಹರ್ಷಿತಾ ಮಾತಾಡಿ. ಎಲ್ಲಿಂದ?
4: ಹಾಸನಿಂದಾನೆ ಸರ್, ಯಡಿಯೂರು.
1: ಮಾತಾಡಿ, ಹೇಳಿ ಮೇಡಮ್.
4: ಸರ್, ಇದು ನಮ್ಮ ಅತ್ತೆ ಬಿದ್ದಿ ಫ್ರಾಕ್ಚರ್ ಆಗಿತ್ತು ಬೆನ್ನು, ಸ್ವಲ್ಪ ಕ್ರ್ಯಾಕ್ ಆದಂಗೆ.

0: ಅದು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಅವರಿಗೆ 65 ಅಬೋ ಆಗಿದೆ. ಅದಕ್ಕೆ ಆಪರೇಷನ್ ಮಾಡಬೇಡಿ ಅಂತ ಕೆಲವರು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರು. ಅದಕ್ಕೆ ಅದು ಹಾಗೆ ಹುಷಾರಾಗತ್ತ ಅಂತ ಕೇಳೋಣ ಅಂತ.
1: ಮೇಡಮ್, ಇವಾಗ ನಿಮ್ಮ ಅಮ್ಮನಿಗೆ
2: ಅತ್ತೆಯವರಿಗೆ
1: ಓಕೆ, ಎಲ್ಲಿಗೆ ಏಟ್ ಆಗಿದ್ದು?
0: ಬೆನ್ನು, ಬೆನ್ನು ಮೂಳೆ. ಅದು
1: ಬೆನ್ನು ಮೂಳೆನಾ ಅಲ್ಲ ರುಂಡಿ ಅಂತ, ಹಿಪ್, ಹಿಪ್ ಜಾಯಿಂಟ್?
0: ಹಿಪ್ ಜಾಯಿಂಟ್ ಹತ್ರ.
1: ಹಿಪ್ ಜಾಯಿಂಟ್, ಬೆನ್ನು ಮೂಳೆನಾ?
0: ಬೆನ್ನಲ್ಲ, ಹಿಪ್ ಜಾಯಿಂಟ್.
1: ಹಿಪ್ ಜಾಯಿಂಟ್ ಹತ್ರ. ಓಕೆ, ಎಷ್ಟು ವಯಸ್ಸು?
2: 65.
1: 65 ಓಕೆ. ತಾವು ಹೇಳ್ದಂಗೆ ಬೆನ್ಮೂಳೆಯಿಂದ ಹಿಪ್ ಜಾಯಿಂಟ್ ಅಂತ ಹೇಳ್ತಾರೆ. ಹಿಪ್ ಜಾಯಿಂಟ್ ರುಂಡಿ ಕೀಲು, ಕೀಲಿನ ಹತ್ರ ಈ ಆ ಮೂಳೆ ಇರುತ್ತೆ, ಒಂದು ನೆಕ್ ಫೀಮರ್ ಅಂತಾರೆ. ಇದು ಟ್ರಕ್ ಅಂಡ್ ಟ್ರಕ್ ಫ್ರ್ಯಾಕ್ಚರ್ ವೆರಿ ಕಾಮನ್ ಆಗಿರುತ್ತೆ, ವೆರಿ ಕಾಮನ್. ಇವತ್ತು ನಾನು ಯಾವಾಗಲೂ ಹೇಳೋದಂದರೆ ಯಾರು ಬೆಡ್ಡಲ್ಲಿ ಮಲಗಬಾರ್ದು, ವೆರಿ ಸಿಂಪಲ್. ಯಾಕೆಂದರೆ ಒಂದ್ಸಲ ವಯಸ್ಸಾದವರು ಬೆಡ್ಡಲ್ಲಿ ಮಲ್ಕೊಂಡ್ರೆ ಅಂದರೆ ಮತ್ತೆ ಅವರನ್ನು ಎಬ್ಸೋಕ್ಕೆ ಭಾರಿ ಕಷ್ಟ,
2: ಕಷ್ಟ
1: ಅವರಿಗೂ ಕಷ್ಟ, ಅದಕ್ಕಿಂತ ಜಾಸ್ತಿ ನೋಡೋರಿಗೆ ತುಂಬ ಕಷ್ಟ. ರೀಸಸ್ ಕಕ್ಕಸ್ ಯಾರು ತೆಗೆಯುವಂಥದ್ದು? ವೆರಿ ಸಿಂಪಲ್. ಸೊ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ನಾವು ಚಲಾವಣೆಯಲ್ಲಿರೋದು ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನಾರ್ಮಲ್ ಆಗಿ ಏನು ಊಟ ತಿಂಡಿ ಮಾಡುವಂಥದ್ದು, ಟಾಯ್ಲೆಟಿಗೆ ಹೋಗಿ ಬರುವುದು, ಅಷ್ಟಾದರೂ ಮಾಡಲೇಬೇಕು. ಬಿಕಾಸ್ ಇದೇ ಇವರು ಹೇಳ್ದಂಗೆ, ನಿನ್ನೆ ಒಬ್ಬರು ಅಡ್ಮಿಷನ್ ಆಗಿದೆ, ಅವರಿಗೆ 95 ಇಯರ್ಸ್ ಇದೆ. ಅವ್ರಿಗೆ ಇವತ್ತು ನಾನು ಸರ್ಜರಿ ಮಾಡಬೇಕು, ಆಲ್ರೆಡಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಏನಾಗುತ್ತೆ ಅಂದರೆ ಸರ್ಜರಿ ಮಾಡೋದು ಅಂತ ರಿಸ್ಕ್ ಏನು ಇರುವುದಿಲ್ಲ. ನೀವು ಎರಡೂ ಹೋಲಿಸಿದರೆ ಆಪರೇಷನ್ ವಯಸ್ಸಾದವರಿಗೆ ಮಾಡಬೇಕಾ ಬೇಡ? ಒಂದು, ಈ ಮೂಳೆ ಭಾಗದಲ್ಲಿ ನಾವು ಮಾಡಲೇಬೇಕು. ಇವಾಗ ಸಪೋಸ್ ಓಕೆ, ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು 90 ವರ್ಷದವರಿಗೆ ಬೇಡ, ಯಾಕಂದರೆ ಅದು ರಿಸ್ಕ್, ಅದಾದ ಅಂಥ ರಿಸ್ಕ್ ಇರುತ್ತೆ. ಮೂಳೆಯಲ್ಲಿ ಅಂಥ ರಿಸ್ಕ್ ಇರುವುದಿಲ್ಲ, ಅರ್ಥ ಆಯ್ತಲ್ಲ ನಿಮಗೆ? ಸೊ ಅಂಥ ಟೈಮಲ್ಲಿ ನಾವು ಆಯ್ತು ಸರ್ಜರಿ ಮಾಡಿ ಆ ಪೇಷಂಟನ್ನು ಆದಷ್ಟು ಬೇಗ ಮೊಬಿಲೈಸೇಷನ್ ಅಂತಾರೆ, ಅಂದರೆ ಚಲಾವಣೆ ಮಾಡೋದು ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ಏನಾಗುತ್ತೆ, ಅವರು ನೋವು ನೋವು ಅಂತ ಮಲ್ಕೊಂಡಿರ್ತಾರೆ, ಕೆಮ್ಮು ಬರುತ್ತೆ, ಬೆಡ್ಸೋರು ಬರುತ್ತೆ, ಹಲವಾರು ಪ್ರಾಬ್ಲಮ್ ಬರುತ್ತೆ. ಸೊ ನೀವೇನು ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ನಿಮಗೆ ಏನಾದರೂ ಆರ್ಥಿಕವಾಗಿ ಸಮಸ್ಯೆ ಇದ್ದರೆ ಗೌರ್ಮೆಂಟ್ ಆಸ್ಪತ್ರೆ ಈ ಸೌಲಭ್ಯ ಎಲ್ಲ ಇರುತ್ತೆ, ಏನು ತೊಂದರೆ ಏನೂ ಇಲ್ಲ. ನೀವು ಎಷ್ಟು ದಿನ ಆಯಿತು ಮೇಡಮ್ ಈ ಥರ ಆಗಿ?
0: ಅವರಿಗೆ 6 ಮಂತ್ಸ್
1: ಆಯಿತು. ಅದರಿಂದ ಆಲ್ರೆಡಿ ಅವರು ಓಡಾಡ್ತಾರೆ ವಾಕರ್ ಹಿಡ್ಕೊಂಡು? ಸರಿ, ಹಾಗಾದ್ರೆ ಓಕೆ. ಯಾಕಂದ್ರೆ 6 ಮಂತ್ಸ್ ಆದ್ಮೇಲೆ ಆಮೇಲೆ ಯಾಕಂದ್ರೆ ಮೂಳೆ ಆಲ್ರೆಡಿ ಸ್ವಲ್ಪ ಡೊಂಕಾಗಿ ಜಾಯಿಂಟ್ ಆಗಿರುತ್ತೆ, ಅದು ಏನಾಗುತ್ತೆ, ಅದು ಇವಾಗ ಅವರು ಓಕೆ ಅವರ ದೈನಂದಿನ ಚಟುವಿಗೆ ಅಡ್ಜಸ್ಟ್ ಆಗಿದೆ ಅಂದ್ರೆ ನೀವು ತಲೆ ಕಚ್ಕೊಳ್ಬೇಡಿ, ಅಲ್ಲಿಗೆ ಹಂಗೆ ಬಿಟ್ಬಿಡೋದು ಒಳ್ಳೆಯದು.
0: ಅಂದ್ರೆ ಇನ್ನೂ ಪೇನ್ ಅಂತ ಇರ್ತಾರಲ್ಲ, ಅದಕ್ಕೆ ಅದಕ್ಕೆ ಇಂಜೆಕ್ಟ್ ಏನಾದ್ರೂ ಇದೆಯಾ ಅಂತ, ಇಂಜೆಕ್ಷನ್
2: ಜಿಎಫ್ಸಿ ಏನಾದ್ರೂ?
1: ಅದೇ ಇವಾಗ ಅದು ಯಾವ ರೀತಿ ಆಗಿದೆ ಹೇಗಿದೆ ಅಂದ್ರೆ ನಾವು ಎಕ್ಸ್ರೇ ಮಾಡಿ ನೋಡ್ಬೇಕು. ನೀವು ಹೆಂಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಒಂದ್ಸಲ ಬಂದು ತೋರಿಸಿ ಎಕ್ಸ್ರೇ ಮಾಡಿ ನಾವು ಏನಾಗಿದೆ ಎಂಥದ್ದಾಗಿದೆ ಈ ಇಂಜೆಕ್ಷನ್ ಏನಾದ್ರೂ ಅವ್ರಿಗೆ ಅನುಕೂಲ ಆಗುತ್ತಾ ಅಂತ ನಾವು ನೋಡ್ಕೊಂಡು ಹೇಳ್ಬೋದು.
0: ಅಲ್ಲೂ ಒಬ್ಬರು ಸರ್ಜನ್ ಹೇಳಿದ್ರು ಅವ್ರು ಇಂಜೆಕ್ಷನ್ ಆಗುತ್ತೆ ಸ್ವಲ್ಪ ಪೇನ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವರು ಇಂಜೆಕ್ಷನ್ ಕೊಡ್ಸ್ಕೊಳಕ್ಕೂ ಅದು ನೋವಾಗುತ್ತೆ ಅಂತ ಬೇಡ ಅಂತ ಡಿಲೇ ಮಾಡ್ತಿದ್ರು.
1: ಹಾಗಿದ್ರೆ ನೀವು ಹೇಳ್ತಾ ಇರೋದು ಅದು ಏನು ಎಂಥದ್ದು ಇಂಜೆಕ್ಷನ್ ಏನು ನೋವಿರಲ್ಲ, ಇದು ಬರೀ ಚಿಕ್ಕ ಸೂಜಿ ನಾವು ಕೊಡುವಂಥದ್ದು. ಇಂಜೆಕ್ಷನ್ ಏನಂದ್ರೆ ಅದು ನಾವು ಒಂದು ಇಂಜೆಕ್ಷನ್ ಸೂಜಿ ಚಿಕ್ಕ ಮಿಲಿಮೀಟರ್ ಲೆಕ್ಕದಲ್ಲಿ ಗೊತ್ತಾಗಲ್ಲ, ಅದೇ ದೊಡ್ಡ ಸೂಜಿ ಏನಲ್ಲ, ಅದರಿಂದ ನೋವು ಏನು ಆಗೋದಿಲ್ಲ. ಸೊ ಅದು ಇದೆ ಪೇನ್. ಇವಾಗ ರಕ್ತ ತೆಗೆಯುವಾಗ ಸೂಜಿ ಹಾಕಲ್ಲ, ಅದು ಬ್ಲಡ್ ಟೆಸ್ಟ್ ಮಾಡ್ಬೇಕಂದ್ರೆ ಅದೇ ರೀತಿಯ ಸೂಜಿ ಅಷ್ಟೇ, ವೆರಿ ಸಿಂಪಲ್ ಇರುತ್ತೆ.
2: ಒಂದ್ಸರಿ ತೋರಿಸ್ಕೊಳ್ಳಿ ಹರ್ಷಿತಾ, ಒಂದ್ಸರಿ ಕರ್ಕೊಂಡು ಹೋಗಿ ತೋರಿಸಿ ನೋಡಿ ಹೇಳ್ತಾರೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ, ನಮಸ್ತೆ, ಮಾತನಾಡಿ. ಹಲೋ, ಕರೆಯಲ್ಲಿ ವ್ಯತ್ಯಯ ಉಂಟಾಯಿತು, ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಮುಂದಿನ ಕರೆಗೆ ಹೋಗುವ ಮುನ್ನ ಈ ಶಸ್ತ್ರರಹಿತ ಚಿಕಿತ್ಸೆ ಅಂತ ಅಂದರೆ ಜಿ ಎಫ್ ಸಿನೇನಾ ಸರ್?
1: ಓಕೆ, ತಾವು ಹೇಳಿದಂಗೆ ಇವಾಗ ಜನರಿಗೆ ಏನೇ ಇರಲಿ ಆಪರೇಷನ್ ಅಂದರೆ ಭಯಪಡ್ತಾರೆ.
2: ಹೌದು,
1: ಆಪರೇಷನಲ್ಲಿ ಹಲವಾರು ಥರದ ಆಪರೇಷನ್, ದೊಡ್ಡ ಆಪರೇಷನು, ಸಣ್ಣ ಆಪರೇಷನು, ಮಧ್ಯದ ಆಪರೇಷನ್ ಇರುತ್ತೆ, ಮೇಜರು ಮೈನರು ಆ ಥರ ಇರುತ್ತೆ. ಸೊ ಎಲ್ಲನೂ ಆಪರೇಷನಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಆಪರೇಷನ್ ಯಾವುದೇ ಮಾಡಬೇಕು ಅಂತ ಟೈಮಲ್ಲಿ ರಿಸ್ಕ್ ತಗೊಂಡು ನಾವು ಆಪರೇಷನ್ ಮಾಡಲೇಬೇಕಾಗುತ್ತೆ. ಇವಾಗ ಇವ್ರು ಹೇಳಿದಂಗೆ ವಯಸ್ಸಾಗಿರುವ 95 ಇಯರ್ಸ್, ನಾನು ಅವರ ಮಗನಿಗೆ ಹೇಳಿದೆ, ಮಗ ಹೇಳಿದೆ ಆಯ್ತು ಸರ್ ನೀವು ಮಾಡಿ ಸರ್ ಅಂತ ಒಂದು ಮಾತು ಹೇಳಿದರೆ, ಯಾಕಂದರೆ ಸಾಮಾನ್ಯ ಏನಾಗಲ್ಲ. ಆದರೂ ಇವಾಗ ಅನಸ್ತೀಶಾ ಕೊಡೋದಂದರೆ ನಮಗೂ ರಿಸ್ಕ್ ಇರುತ್ತೆ, ನಿಮಗೂ ಇರುತ್ತೆ, ಮಕ್ಕಳಿಗಿರುತ್ತೆ, ವಯಸ್ಸಾದವರಿಗೆ ರಿಸ್ಕ್. ಯಾಕಂದರೆ ಎಲ್ಲ ಕಡೆಯೂ ಅದು ಸವೆದಿರುತ್ತೆ, ತಲೆಯಿಂದ ಹಿಡಿದ್ಬಿಟ್ಟು ಕಾಲುವರೆಗೆ ಸವೆದಾಗ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಆಗದಿದ್ದರೆ ಆಪರೇಷನ್ ಮಾಡಲೇಬೇಕು, ಮಾಡಿದ್ರೆ ಸಮಸ್ಯೆ ಆಗ್ತದೆ ಅಂದರೆ ನಾವು ಇನ್ನೂ ಜಾಸ್ತಿ ರಿಸ್ಕ್ ತೊಗೊಳಂಗೆ ಬೆಡ್ಮಲ್ಲಿ ಮಲಗಿಸ್ಬಿಟ್ಟು, ವೆರಿ ಸಿಂಪಲ್. ಸೊ ತಾವು ಏನು ಹೇಳಿದ್ರು ಇವಾಗ ಅದು ಶಸ್ತ್ರಚಿಕಿತ್ಸೆ ಸಾಮಾನ್ಯ ಆಲ್ರೆಡಿ ನಾನು ಹೇಳಿದೆ. ಇದರಲ್ಲಿ ಕಾಮನ್ಲಿ ನಾವು ಇದನ್ನು ಎಲ್ಲಿ ಉಪಯೋಗಿಸಿ, ಈ ಜಿ ಎಫ್ ಸಿ ಥೆರಪಿ ಅಂದರೆ ಒಂದು

0: ಬೆನ್ನುಮೂಳೆಯಲ್ಲಿ ನೋವು, ಸಾಮಾನ್ಯ ಡಿಸ್ಕ್ ಪ್ರಾಬ್ಲಮ್ ಅಂತಾರೆ, ಬೆನ್ನುಮೂಳೆ ನೋವು, ಬಗ್ಗಕ್ಕಾಗಲ್ಲ, ನೋಗ್ತಾ ಇರೋದು, ಕಾಲಿಗೆ ಎಳೆತ ಬರೋದು, ಅಂಥ ಟೈಮಲ್ಲಿ ನಾವು ಎಪಿಡ್ಯೂರಲ್ ಇಂಜೆಕ್ಷನ್ ಅಂತ ಕೊಡ್ತೀವಿ, ಆಪ್ರೇಷನ್ ಬೇಡ ಡಿಸ್ಕ್ಗೆ. ಇನ್ನೊಂದು ಜನರು ತಿಳ್ಕೊಳ್ಬೇಕಂದ್ರೆ ಡಿಸ್ಕ್ಗೆ ನಮ್ಮ ಯಾವುದು ನಮ್ಮ ಪ್ರೊಫೆಸರ್ ಹೇಳೋರು ಡಿಸ್ಕ್ಗೆ ಆಪರೇಷನ್ ಮಾಡೋ ಮುಂಚೆ ನೀನು 10 ಸಲ ಆಲೋಚನೆ ಮಾಡಬೇಕು ಅಂತ. ಅರ್ಥ ಆಯ್ತಾ? ಮಾಡಲೇಬೇಕಾ ಅಂತ ಟೈಮಲ್ಲಿ ಮಾತ್ರ ಡಿಸ್ಕ್ ಆಪರೇಷನ್ ಮಾಡಬೇಕು ಹೊರತು ಸುಮ್ಮನೆ ಡಿಸ್ಕ್ ಡಿಸ್ಕ್ ಆಪರೇಷನ್ ಮಾಡಿ. ಅದಕ್ಕೆ ಡೈನ ಬಡ್ತಾರೆ, ಸರ್ ನಮ್ಮವರಿಗೆ ಹಿಂಗೆ ಆಪರೇಷನ್ ಮಾಡಿ, ಕೆಲವರಿಗೆ ಕಾಲು ನಾನು ಯಾವಾಗಲೂ ಹೇಳಿದ್ದೀನಿ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ವೀಕ್ನೆಸ್ ಇದೆ, ಸ್ಟ್ರೋಕ್ ಥರ ಆಗಿದೆ ಅಂಥವ್ರಿಗೆ ಆಪರೇಷನ್ ಮಾಡೋಕೆ ಸರ್ ನಮ್ಮವ್ರಿಗೆ ಹಿಂಗಾಗಿದೆ. ಯಾಕೆಂದರೆ ಸಿಲೆಕ್ಷನ್ ಆಫ್ ದ ಪೇಷಂಟ್ ವೆರಿ ಇಂಪಾರ್ಟೆಂಟ್ ಡಿಸ್ಕ್ಗೆ. ಸುಮ್ಮನೆ ಎಲ್ಲರಿಗೂ ಡಿಸ್ಕ್ ನೋವು ಅಂತ ಆಪರೇಷನ್ ಮಾಡಿಸೋಂಗಿಲ್ಲ, ರಿಯಲಿ ಬೇಕು ಅಂದಾಗ ಮಾತ್ರ ಅವರಿಗೆ ಆಪರೇಷನ್ ಮಾಡಬೇಕು. ಇನ್ನು ಜಿ ಎಫ್ ಸಿ ಥೆರಪಿ ಎಲ್ಲಿಗೆಲ್ಲ ಮೀನ್, ಅವರು ಆಲ್ರೆಡಿ ನಾವು ಇನ್ನೊಬ್ಬರು ಡಾಕ್ಟರ್ ಅವ್ರಿಗೆ ಕೇಳಿದಂಗೆ, ಅದು ಅಂದರೆ ಮಂಡಿ ನೋವು ಇದು ವೆರಿ ಕಾಮನ್ ಪ್ರಾಬ್ಲಮ್. ಇವಾಗ ಮುಂಚೆ ಮಂಡಿ ನೋವು ಅಂದರೆ 60-70 ವರ್ಷ ಬರ್ತಾ ಇತ್ತು, ಇವಾಗ ಏನಿಲ್ಲ, 35 ವರ್ಷಕ್ಕೆ ಮಂಡಿ ನೋವು ಬರ್ತಾ ಇದೆ. ಆ ಮಂಡಿ ನೋವನ್ನು ಈ ಪ್ರಾಥಮಿಕ ಹಂತದಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಈ ಗ್ರೋತ್ ಫ್ಯಾಕ್ಟರ್ಸ್ ಕಾನ್ಸಂಟ್ರೇಷನ್ ಹಾಕುವುದರಿಂದ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಬರ್ತಾ ಬರ್ತಾ ಮಂಡಿ ಸವಿತಾ, ಇವಾಗ 35 ವರ್ಷಕ್ಕೆ ಮಂಡಿ ನೋವು ಬಂದಿದೆ ಅವನಿಗೆ ಸವಿತಾ ಇದೆ ಅಂದರೆ ಅವನಿಗೆ 50 ವರ್ಷಕ್ಕೆ 55 ವರ್ಷಕ್ಕೆ ಮಂಡಿನ ಬದಲಾವಣೆ ಮಾಡಬೇಕು ಅವಶ್ಯಕತೆ ಬರುತ್ತೆ, ಇಲ್ಲ ನಡೀಕೆ ಆಗಲ್ಲ, ಬರ್ತಾ ಬರ್ತಾ ಮಂಡಿ ಡೊಂಕಾಗ್ಬಿಡ್ತದೆ, ಓರೆ ಆಗಿಬಿಡ್ತದೆ. ಅಂಥ ಟೈಮ್ ಮಂಡಿನ ಬದಲಾವಣೆ ಮಾಡಬೇಕಾಗುತ್ತೆ. ಸೊ ಈ ಗ್ರೋತ್ ಫ್ಯಾಕ್ಟರ್ಸ್ ಕಾನ್ಸಂಟ್ರೇಷನ್ ಏನು ಮಾಡ್ತದೆ ಅಂದರೆ ನಮ್ಮ ರಕ್ತ ಕಣಗಳಲ್ಲಿರುವಂತಹ ಗ್ರೋತ್ ಫ್ಯಾಕ್ಟರ್ಸನ್ನು ನಾವು ತೆಗೆದು ಅಲ್ಲಿಗೆ ಹಾಕುವಂಥದ್ದು. ಇದು ಹಾಸನದಲ್ಲಿ ಹೊಸ ವಿಧಾನ ಜಿ ಎಫ್ ಸಿ ಥೆರಪಿ ಅಂತ, ನಾವು ಇತ್ತೀಚೆಗಷ್ಟೇ ನಮ್ಮ ಜನಪ್ರಿಯ ಆಸ್ಪತ್ರೆಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಇವರು ಅದಕ್ಕೋಸ್ಕರನೇ ದೆಲ್ಲಿಯಲ್ಲಿ ಸ್ಪೆಷಲ್ ಆಗಿ ಟ್ರೈನಿಂಗ್ ಮಾಡ್ಕೊಂಡು ಬಂದಿರೋದು ಇದು ಅರ್ಥ ಇತ್ತಲ್ಲ. ಸೊ ಈ ಕಾನ್ಸಂಟ್ರೇಷನ್ ಹಾಕೋದ್ರಿಂದ ಏನು ಸವೈತಾ ಇದೆ ಅದು ನಿಲ್ಲುತ್ತೆ, ಏನೇನು ಸವೆದೋಗಿತ್ತು ಅದನ್ನು ಸ್ವಲ್ಪ ಪುನರ್ಜನ್ಮ ಪುನರ್ಜೀವನ ಕೊಡುವಂತೆ ಆಗ್ತದೆ. ದಿಸ್ ಇಸ್ ದ ಫ್ಯಾಕ್ಟರ್ಸ್ ಇದು ಮಾಡುವಂಥದ್ದು. ಇನ್ನೊಂದೇನಂದ್ರೆ ಕೆಲವರಿಗೆ ಈ ಮೊಣಕೈ ನೋವು, ಎಲ್ಬೋ, ಟೆನಿಸ್ ಎಲ್ಬೋ ಅಂತೇಳಿ, ಈ ಭಾರ ಎತ್ತೋದು, ಯಂಗ್ಸರೆಲ್ಲ ಅದು ಇದು ಕಡೆಗಿಡಬೇಕಾದದು, ಬಟ್ಟೆ ಹಿಂಡೋದು, ಅದು ಇದು ಮಾಡಲೇಬೇಕಾಗುತ್ತಲ್ಲ. ಆ ಥರ ಒಕ್ಕದವ್ರಿಗೆ ಅಲ್ಲಿಗೆ ನಾವು ಸಾಮಾನ್ಯ ಸ್ಟೀರಾಯ್ಡ್ ಕೊಡ್ತಾ ಇದ್ದೀವಿ. ಸ್ಟೀರಾಯ್ಡ್ ಅಲ್ಲ, ಈ ಹೊಸ ವಿಧಾನದಲ್ಲಿ ಅಲ್ಲಿಗೆ ಒಂದು ಇಂಜೆಕ್ಷನ್ ಕೊಡ್ಬೋದು. ಯಾಕಂದರೆ ಈ ಸ್ಟೀರಾಯ್ಡ್ ಒಂದು 500-600 ರೂಪಾಯಿ ಆಗುತ್ತೆ, ಇದಾದರೆ 5,000-6,000 ಆಗುತ್ತೆ. ಇನ್ನೊಂದು ಕಾಮನ್ ಪ್ರಾಬ್ಲಮ್ ಅಂದರೆ ಈ ವಾಚ್ ಕಟ್ತಾರಲ್ಲ ಮೊಣಕೈ, ಅಲ್ಲಿಗೆ ಕೂಡ ಅಷ್ಟೇ ಈ ಥರ ಆಗುವಂಥ ಸಾಮಾನ್ಯವಾಗಿ ಆ ಪ್ರಾಬ್ಲಮ್ ಇರುತ್ತೆ. ಇನ್ನೊಂದು ಅವರು ಹೇಳಿದ್ರಲ್ಲ ಆವಾಗಲೇ ಅವರು ಹೇಳಿದ್ದು ಹೀಲ್ ಪೈನ್ ಅಂದರೆ ಹಿಂಬಡಿ ನೋವು, ಈ ಜಾಗದ ಇದರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಒಂದು ನೋವಿಗೆ ಈ ಥೆರಪಿ ಬಹಳ ಆಪರೇಷನ್ ಇಲ್ಲದಂತೆ ಇದನ್ನು ಸರಿ ಮಾಡಿಕೊಳ್ಳುವುದು. ಎಸ್ಪೆಷಲಿ ಇದು ಮಂಡಿನ ಸವೆತ ಕಡಿಮೆ ಮಾಡಿ ಮುಂದಕ್ಕೆ ಮಂಡಿಯ ಬದಲಾವಣೆ ಇಲ್ಲದಂಗೆ ಮಾಡುವಂಥ ಇದೊಂದು ಹೊಸ ವಿಧಾನ. ಇದು ಒಂದು. ಎರಡನೇದು ಡಿಸ್ಕ್, ಡಿಸ್ಕ್ ಪ್ರಾಬ್ಲಮ್ ಏನಿದೆ ಹಲವಾರು ಆಪರೇಷನ್ ಇಲ್ಲದೇ ಈ ಇಂಜೆಕ್ಷನ್ನಿಂದ ಸರಿ ಮಾಡ್ಕೊಳ್ಬಹುದು. ಇದು ವೆರಿ ಇಂಪಾರ್ಟೆಂಟ್ ಫಾರ್ ದ ಮಂಡಿ ನೋವು ಮತ್ತು ಬೆನ್ನು ನೋವು.
1: ಇನ್ನೊಂದು ವಿಚಾರ ಏನಂದ್ರೆ, ಇವಾಗ ತುಂಬಾ ಜನಕ್ಕೆ ಇವಾಗ ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಆಗುತ್ತೆ, ಲಿಗಮೆಂಟ್ ಇಂಜುರೀಸ್ ಅಂತ ಅಂತಾರೆ. ಭುಜದಲ್ಲೂ ಮತ್ತೆ ಮಂಡಿಲಿ ಬೇರೆ ಬೇರೆ ಬೇರೆ ಲಿಗಮೆಂಟ್ಸ್ ಇರುತ್ತೆ, ಅರೆ ಎಲ್ಲಾ ಲಿಗಮೆಂಟ್ ಇಂಜುರೀಸ್ಗೂ ಸರ್ಜರಿ ಅವಶ್ಯಕತೆ ಇರಲ್ಲ. ಸೊ ಪಾರ್ಷಿಯಲ್ ಟೇರ್ ಅಂತ ಇರುತ್ತೆ, ಕಂಪ್ಲೀಟ್ ಟೇರ್ ಅಂತ ಇರುತ್ತೆ, ಚಿಕ್ಕದು ದೊಡ್ಡದು ಅಂತ ಟೇರ್ಸ್ ಎಲ್ಲ ಮಲ್ಟಿಪಲ್ ಇರುತ್ತೆ. ಸೊ ಅದಕ್ಕೂ ಪಾರ್ಷಿಯಲ್ ಟೇರ್ಸ್ ಎಲ್ಲ ಆದ್ರೆ ಅದರಿಂದಾನು ಜಿ ಎಸ್ ಸಿ ಥೆರಪಿಯಿಂದ ಅವರಿಗೆ ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಇದಕ್ಕೂ ಸರ್ಜರಿ ಅವಶ್ಯಕತೆ ಬರಲ್ಲ. ಅದಕ್ಕೂ ಇವಾಗ ಯಂಗ್ಸ್ಟರ್ಸ್ ಎಲ್ಲ ಎಲ್ಲರೂ ಇವಾಗ ಸ್ಪೋರ್ಟ್ಸ್ ಆಡ್ತಾರಲ್ಲ, ಇಂಜುರೀಸ್ ಸಾಮಾನ್ಯ ಆಗುತ್ತೆ. ಸೊ ಅದರಿಂದ ಎಲ್ಲರಿಗೂ ಸರ್ಜರಿ ಅವಶ್ಯಕತೆ ಬರಲ್ಲ. ಇವಾಗ ಪಾರ್ಷಿಯಲ್ ಟೇರ್ಸ್ ಎಲ್ಲ ಆದ್ರೆ ಭುಜದಲ್ಲಾಗ್ಲಿ ಮಂಡಿಯಲ್ಲಾದ್ರಾಗ್ಲಿ, ಇವಾಗ ಎ ಸಿ ಎಲ್ ಟೇರ್, ಮೆನಿಸ್ಕಲ್, ಬೇರೆ ಬೇರೆ ಇಂಜುರೀಸ್ ಇರುತ್ತೆ, ಶೋಲ್ಡರ್ ಆಗಿ ಇವಾಗ ರೊಟೇಟ್ ಕಫ್ ಅಂತೆಲ್ಲ ಹೇಳ್ತಾರೆ, ಅದರಲ್ಲೂ ನಾವು ಜಿ ಎಫ್ ಸಿ ಥೆರಪಿಯಿಂದ ಅವರಿಗೆ ತುಂಬಾ ಗುಣಮುಖ ಆಗುತ್ತೆ.
2: ಗುಣಮುಖ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ.
3: ಹಲೋ,
2: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
3: ನಮಸ್ತೆ ಸರ್, ನನ್ನ ಹೆಸರು ಲೀಲಾ ಅಂತ ಹೇಳಿ, ತಿಪ್ಟೂರಿಂದ
2: ಮಾತಾಡಿ.
0: ಹೇಳಿ ಮೇಡಮ್.
3: ಸರ್, ನನ್ಗೆ ಸೊಂಟ ನೋವು ಗಾಡಿಲಿ ರೋಡಮ್ಸ್ ಕುಕ್ಕಿದಾಗ ಶುರುವಾಗಿತ್ತು. ಅದು ಎಂ ಆರ್ ಐ ನೆಲ್ಲ ಮಾಡಿಸಿದ್ರು, ಫಸ್ಟ್ ಎಕ್ಸ್ರೇ ಮಾಡಿಸಿ ಟ್ರೀಟ್ಮೆಂಟ್ ಕೊಟ್ಟಿದ್ರು, ಅವಾಗ ಸರಿಯಾಯ್ತು, ಮತ್ತೆ ಹಂಗೆ ಆಗ್ತಾ ಇತ್ತು ಸರ್. ಇವಾಗ ತೋರಿಸ್ದೆ ಮತ್ತೆ ನೋವು ಹೋಗ್ತಾನೆ ಇಲ್ಲ, ಕಾಲಿಂದ ನರ ಕೂಡ ಎಳ್ದಂಗಾಗುತ್ತೆ.
2: ಎಷ್ಟು ದಿವಸ ಆಯ್ತು ಹಂಗಾಗಿ?
3: ಸುಮಾರು 2 ವರ್ಷದಾಗ ಗಾಡಿಲಿ ಕುಕ್ಕಂಗ್ ಆಗಿದ್ದು ಸರ್. ಈಗ 2 ತಿಂಗಳಿಂದ ನೋವು ತುಂಬಾ ಜಾಸ್ತಿ ಆಗೈತಿ.
1: ನಮಸ್ತೆ ಮೇಡಮ್. ಅದು ನಿಮಗೆ ಎಷ್ಟು ವಯಸ್ಸಮ್ಮ?
3: ನಮಗೆ 44 ಸರ್.
1: ಅದೇಮ್ಮ, ನೀವು ದಿನನಿತ್ಯ ಎಷ್ಟು ಟ್ರಾವೆಲ್ ಮಾಡ್ತೀರಾ ಟೂ ವೀಲರ್ ಅಲ್ಲಿ?
3: ಇಲ್ಲ ಸರ್, ಇವಾಗ ಗಾಡಿ ಓಡಾಡಕ್ ಆಗ್ತಾ ಇಲ್ಲ.
1: ಅಲ್ಲ, ಇವಾಗ ನೀವು ಲಾಸ್ಟ್ 2 ವರ್ಷದಿಂದ ತುಂಬಾ ಓಡಾಡ್ತೀರಲ್ಲ ಟೂ ವೀಲರ್ ಅಲ್ಲಿ. ಸೊ ಅರೌಂಡ್
3: ಓಡಾಡಿದೀನಿ.
1: ಅದೇ, ಒಂದ್ ದಿನದಲ್ಲಿ ಎಷ್ಟು ಕಿಲೋಮೀಟರ್ ಓಡಾಡ್ತಿದ್ರಿ ಅಂತ?
3: ಕಂಪಲ್ಸರಿ ಏನು ಹೋಗ್ತಿರ್ಲಿಲ್ಲ ಸರ್, ಹಿಂಗೆ ಎಲ್ಲಾರು ಹೊರಗಡೆ ಹೋದಾಗ ಹೋಗಿ.
1: ನಿಮಗೆ ಬೆನ್ನಲ್ಲಿ ಮಾತ್ರ ನೋವು ಬರ್ತಿತ್ತ, ಬೆನ್ನು ಹಿಂದೆಯಿಂದ ಕಾಲಿಗೆ ಎಳೆತ ಬರ್ತಿತ್ತ?
3: ಈಗ ಸರ್ 2 ತಿಂಗಳಿಂದ ಎಳ್ತಾ ಬಂದಂಗಾಗುತ್ತೆ, ಕೆಳಗಡೆ ಕೂರಕ್ ತುಂಬಾ ಕಷ್ಟ ಆಗುತ್ತೆ.
1: ಅಲ್ಲ, ಕಾಲಿನ ಹಿಂದೆ ಭಾಗ ನೋವು ಬರುತ್ತಾ ಅಥವಾ ಮುಂದೆ ಭಾಗ ನೋವು ಬರುತ್ತಾ?

0: ಹಿಂದಗಡೆ ಸರ್, ಬೆನ್ನಲ್ಲಿ ಹಿಂದ್ಗಡೆ.
1: ಅದೇ ನೀವು ಅದು ಮಾತ್ರ ಎಲ್ಲ ತೋರಿಸಿದ್ರೆ ಎಲ್ಲರೂ ಮುಂಚೆ?
0: ಹೌದು ಸರ್ ತೋರಿಸ್ತೀವಿ, ಡಿಸ್ ಪ್ರಾಬ್ಲಮ್ ಏನು ಇಲ್ಲ ಅಂತ ಹೇಳಿರು, ಹಂಗೂ ನೋವು ಹೋಗ್ತಾ ಇಲ್ಲ ಸರ್.
1: ಅದೇ ಅಮ್ಮ, ಒಂದ್ಸತಿ ಏನಂದ್ರೆ ಅದು ಅದೇ ತೋರಿಸ್ಬಿಟ್ಟು ಅವ್ರು ಎಕ್ಸ್ರೇ ಎಂ ಆರ್ ಏನಾದ್ರು ಮಾಡಿಸಿದಾರಾ?
0: ಅವ್ ಮಾಡಿಸಿದ್ದಾರೆ ಸರ್.
1: ಅದೇ ಅಮ್ಮ, ಸಿ ಏನಂದ್ರೆ ಎಲ್ರಿಗೂ ಸಿ ಹೆಂಗಂದ್ರೆ ನಾವು ಹೇಳಿದಲ್ಲ ಪೇಷಂಟ್ ಸೆಲೆಕ್ಷನ್ ತುಂಬಾ ಮುಖ್ಯ ಅಮ್ಮ. ಇವಾಗ ಎಂ ಆರ್ ಎಲ್ ಕಾಣಿಸೋರಿಗೇನೆ ಇದ್ರಲ್ಲಿ ತೊಂದರೆ ಇರಬೇಕು ಅಂತಲ್ಲ, ನಿಮಗೆ ಏನು ತೊಂದರೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಅದ್ರ ಪ್ರಕಾರ ನಿಮಗೆ ನೀವು ಹೇಳೋ ಪ್ರಕಾರ ಕಾಲಿಗೆ ನೋವು ಬರೋದಾದ್ರೆ ಇಟ್ಸ್ ಯೂಶಲಿ ಡಿಸ್ಕ್ ತೊಂದರೆ ಇರಬಹುದು, ಹೇಳೋಕ್ಕಾಗಲ್ಲ ಇದಕ್ಕೆ ಇದೆ ಅಂತ ಕಂಪಲ್ಸರಿ ಅಂತ ಅಲ್ಲಮ್ಮ. ಸೊ ಸೊ ಇದನ್ನ ನೀವು ಒಂದ್ಸತಿ ಬಂದು ತೋರಿಸಿದ್ರೆ ಅದು ಏನು ಮಾಡ್ಬೇಕು, ನಿಮ್ಮನ್ನ ಎಕ್ಸಾಮಿನ್ ಮಾಡ್ಬಿಟ್ಟು ನಾವು ಹೇಳ್ತೀವಿ ಇದಕ್ಕೆ ಏನು ಮಾಡಬೇಕು. ಇವಾಗ ಡಿಸ್ಕ್ ಪ್ರಾಬ್ಲಮ್ ಅಂದ್ರೆ ಕಾಲಿಗೆ ನೋವು ಬರ್ಬೋದು, ಕಾಲಿನ ಶಕ್ತಿ ಕಮ್ಮಿ ಆಗ್ಬೋದು, ಸೆನ್ಸೇಷನ್, ಅದ್ರಲ್ಲಿ ನಾವು ಅದನ್ನ ಎಕ್ಸಾಮಿನ್ ಮಾಡಿ ನಿಮ್ಗೆ ತಿಳಿಸ್ತೀವಿ ಏನು ಎಕ್ಸಾಕ್ಟ್ಲಿ ಏನು ಬೇಕು ಅದಕ್ಕೆ ಅಂತ.
0: ಡಿಸ್ಕಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿರು, ಹಂಗು ಕಾಲು ನರ ಎಳ್ದಂಗ ಆಗುತ್ತಲ್ಲ ಸರ್, ಹಿಂಭಾಗದಲ್ಲಿ ಎರಡು ಕಾಲುವೆ ಕೂತ್ರೆ ಸ್ಟ್ರೈಟ್ ಆಗಿ ನೀಡಕ್ ಆಗಲ್ಲ, ಕೆಳಗಡೆ ಕೂರಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ.
1: ಅದೇ ಯಾಕಂದ್ರೆ ನೀವು ಇವಾಗ ಸ್ವಲ್ಪ ಹೆಂಗೆ ಅಂದ್ರೆ ನೀವು ಇವಾಗ ಸ್ವಲ್ಪ ಭಾರ ಎತ್ತದೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು, ಮುಂದೆ ನೇರ ಬಗ್ಗದು ಮಲ್ಕೊಂಡು ಎದ್ದೇಳ್ಬೇಕಾದ್ರೆ ಒಂದು ಸೈಡಿಂದ ಒಂದು ಲೆಫ್ಟ್ ರೈಟ್ ಸೈಡಿಂದೆಲ್ಲ ಎದ್ದೇಳ್ಬೇಕು. ಇವಾಗ ಸ್ವಲ್ಪ ನಮ್ದು ಇವಾಗ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಅಂದ್ರೆ ನಮ್ದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತಾರೆ, ಅರ್ಧ ಟ್ರೀಟ್ಮೆಂಟು ನಾವೇ ಸರಿ ಮಾಡ್ಕೋಬಹುದು, ಇದನ್ನೇ ಇದೇ ತರ ಮಾಡಬೇಕು ಅಂತ ಅಲ್ಲ.
2: ನಮ್ಗೆ ಯಾವ್ದಾಗಲ್ವೋ ಅದನ್ನ ಬಿಡ್ತಾ ಹೋದ್ರೆ ಸರಿ ಮಾಡ್ಕೋಬಹುದು. ಒಂದ್ಸರಿ ತೋರ್ಸ್ಕೊಳ್ಳಿ, ಯಾವ್ದಕ್ಕೂ ಒಂದ್ಸರಿ ತೋರ್ಸ್ಕೊಳ್ಳಿ ಇಲ್ಲಿಲ್ಲ ಅವ್ರೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ, ರೇಡಿಯೋಯಿಂದ ದೂರ ಬಂದು ಮಾತಾಡಿ. ನಮಸ್ತೆ, ನಿಮ್ಮ ಹೆಸರೇಳಿ, ರೇಡಿಯೋಯಿಂದ ದೂರ ಬನ್ನಿ.
3: ಬಂದಿದ್ದೀರಿ ಸರ್, ನನ್ನ ಹೆಸರು ಲಕ್ಷ್ಮೀ ನರಸಿಂಹಮೂರ್ತಿ ಅಂತ.
2: ಎಲ್ಲಿಂದ ಲಕ್ಷ್ಮೀ ನರಸಿಂಹಮೂರ್ತಿಗಳೇ?
3: ಚಂದ್ರಪಟ್ಟಣ ತಾಲೂಕು ಅಕ್ಕನಹಳ್ಳಿ ಅಂತ.
2: ಮಾತಾಡಿ ಮಾತಾಡಿ
3: ಸರ್. ನನಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳಿ 2020 ನಾನು ಸಫರ್ ಆಗ್ತಾ ಇದ್ದೀನಿ. ಅದರಿಂದ ಎಲ್ಲಾ ಟ್ರೀಟ್ಮೆಂಟ್ ಆಗಿದೆ, ಆರ್ಥೋ ಆಗಿದೆ, ಸ್ಪೈನಲ್ ಎಕ್ಸ್ಪರ್ಟ್ ಆಗಿದೆ, ನ್ಯೂರಾಲಜಿಸ್ಟ್ ಕೂಡ ಆಗಿದೆ. ನನಗೆ ನೆಕ್ ಅಷ್ಟೇ ಅಲ್ಲದೇನೆ ಬೋತ್ ಶೋಲ್ಡರ್ ಬರುತ್ತೆ, ಬ್ಯಾಕ್ ಬರುತ್ತೆ. ಇತ್ತೀಚೆಗೆ ಸಿನ್ಸ್ ಫ್ರಮ್ 1 month ಮಂಡಿ ಶುರುವಾಗಿದೆ. ನೀವ್ ಹೇಳಿದ್ರ GFC ಅಂತ ಏನೋ ಹೇಳಿದ್ರಲ್ಲ, ಆ ಟ್ರೀಟ್ಮೆಂಟ್ ನಾನು ತಗೊಳ್ಳಿಕ್ ಅವಕಾಶ ಇದೆಯಾ? ನನ್ಗೆ ಒಂದೇ ಕಡೆ ನೋವಿಲ್ಲ, ತುಂಬಾ ಕಡೆ ನೋವಿದೆ.
4: ತಾವು ಹೇಳದಂಗೆ ತಮ್ಮ ವಯಸ್ಸು ಎಷ್ಟಣ್ಣ?
3: 61
4: ಸರ್. ಓಕೆ, ತಾವು ಹೇಳಿದ್ರಿ ಸುಮಾರು 25 ನಿಮ್ಗೆ ಸರ್ವಿಕಲ್ ಸ್ಪಾಂಡಿಲೋಸಿಸ್ ಇದೆ ಅಂತ ಹೇಳಿ.
2: 20 ಕಳೆದ 6 ವರ್ಷದಿಂದ.
4: 25 ಓಕೆ ಓಕೆ, 6 ವರ್ಷದಿಂದ ನಿಮ್ಗೆ ಏನು ಕತ್ತು ನೋವಿದೆ ಅಂದ್ರೆ ಸರ್ವಿಕಲ್ ಸ್ಪಾಂಡಿಲೋಸಿಸ್ ಇದೆ ಅಂತ ಹೇಳಿದ್ರಿ. ಜೊತೆಯಲ್ಲಿ ಈ ಕತ್ತು ನೋವಿದ್ರೆ ಕತ್ತಿನ ನೋವು ಭುಜದವರೆಗೂ ಬರ್ಬೋದು, ನಮ್ಮ ಬೆರಳು ಸಂದಿನವರೆಗೂ ಬರ್ಬೋದು. ಸಿಂಪಲ್ ರೇಡಿಯೇಷನ್ ಅಂತ ಹೇಳ್ತಾರೆ. ಸೊ ಯಾವಾಗ ಈ ನರಗಳು ಈ ಮೂಳೆಗಳು ಸೌದ್ಬಿಟ್ಟು ನರಕ್ಕೆ ಒತ್ತುತ್ತಾ ಇರುವಾಗ ಅಂತ ಟೈಮಲ್ಲಿ ನರ ಎಲ್ಲೆಲ್ಲ ಬರುತ್ತೆ ಅಲ್ಲೆಲ್ಲ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತೆ ಒಂದು. ಬಟ್ಟು ನೀವು ಹೇಳಿದಂಗೆ ಕತ್ತು ನೋವಿಗೂ ಮಂಡಿ ನೋವಿಗೂ ಯಾವುದೇ ಸಂಬಂಧ ಇಲ್ಲ, ಅರ್ಥ ಆಯ್ತಲ್ಲ. ಸೊ ಕತ್ತು ನೋವು ಅದು ನೀವು ಹೇಳ್ದಂಗೆ ಸ್ಪಾಂಡಿಲೋಸಿಸ್, ಅದು ನಾರ್ಮಲ್. ನಾನು ಯಾವಾಗಲೂ ಹೇಳ್ತೀನಿ, ಇವಾಗ ಏನೇ ಮುಂಚೆ 70 ಬರುವಂಥದ್ದು ಇವಾಗ 55 ಸ್ಟಾರ್ಟ್ ಆಗ್ತಾ ಇರುತ್ತೆ. ಎಲ್ಲ ಕಡೆ ಕೂದಲು ಬೆಳ್ಳಗಾದಂಗೆ ಎಲ್ಲ ಕಡೆ ಬೆಳ್ಳಗೆ ಆಗ್ತಾ ಹೋಗುತ್ತೆ, ಅದೇನು ವರಿ ಮಾಡೋದೇನಿಲ್ಲ. ಸವೆದೋಗಿದೆ ಅಂದರೆ ಜನ ಒಂದೇ ಸಲ ಭಯಪಡ್ತಾರೆ ಸವೆದೋಗಿದೆ. ನಾನು ಅದಕ್ಕೆ ಹೇಳ್ತೀನಿ ಏನು ತೊಂದರೆ ಏನಿಲ್ಲ, ಕೂದಲು ಬೆಳ್ಳಗಾಗೋದು ನಮಗೆ ಕಾಣುತ್ತೆ ಕಳ್ಳರ ಕಡ್ಡಿಗೆ. ನಮ್ಗೆ ಏನಾಗುತ್ತೆ ಒಳಗಡೆ ಏನು ಸವೆದಿರೋದು, ಮೂಳೆ ಸವೆದಿರಲಿ ಅದು ನರಗಳು ಸವೆದಿರೋ ಕಾಣಲ್ಲ, ಸಿಂಪಲ್ ಆಗಿ ಹೇಳ್ತಾ ಇರೋದು. ಸೊ ವರಿ ಏನಿಲ್ಲ. ಸೊ 60 ಸ್ಪಾಂಡಿಲೋಸಿಸ್ ಈ ವೆರಿ ಕಾಮನ್ ಪ್ರಾಬ್ಲಮ್, ತೊಂದರೆ ಏನಿಲ್ಲ. ಆದಷ್ಟು ನೀವು ಹೊಡೆದಂಗೆ ಇದು ದಿಂಬು ತಲೆ ದಿಂಬನ್ನು ತೆಳ್ಳಗಿರೋದು ಉಪಯೋಗಿಸ್ಬೇಕು. ಆಮೇಲೆ ಜಾತಿ ನೋವಿದ್ರೆ ಕಾಲರ್ ಅಂತ ಇರುತ್ತೆ, ಅದನ್ನು ರೆಗ್ಯುಲರ್ ಆಗಿ ಉಪಯೋಗಿಸ್ಬಾರ್ದು. ಪ್ರಯಾಣ ತುಂಬ ದೂರ ಪ್ರಯಾಣ ಮಾಡುವಾಗ ಅಂಥ ಟೈಮಲ್ಲಿ ಅಂಥದ್ದನ್ನು ಹಾಕ್ಬೋದು. ಬಟ್ ನಿಮ್ಮ ಈ ಪ್ರಾಬ್ಲಮ್ ಏನಿದೆ ರೇಡಿಯೇಷನ್ ಪೇಯ್ನ್ ಅಂತ ಕತ್ತು ನೋವಿಗೆ, ನಮ್ಮ ಈ GFC ಥೆರಪಿ ಒಳ್ಳೆ ಎಫೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ನೀವು MRI ಮಾಡಿಸಿದ್ದೀರಾ? ಆಯ್ತು, ನೀವು ಒಂದ್ಸಲ ಬಂದು ನಮ್ಮ ಆಸ್ಪತ್ರೆಯಲ್ಲಿ ನಮ್ಗೆ ತೋರಿಸಿ GFC ಥೆರಪಿ ಅದಕ್ಕೆ ಅನುಕೂಲ ಆಗುತ್ತಾ ಇಲ್ವಾ ಅಂತ ನೋಡೋಣ. ಎರಡನೇದು ಮಂಡಿ ಮೇನ್ಲಿ ನಿಮ್ಗೆ ಚಕ್ಲ ಬಕ್ಲ ಕೂರಕ್ಕೆ ಕೂತು ಹೇಳೋಕ್ಕೆಲ್ಲ ಕಷ್ಟ ಆಗ್ತದೆ ಅಣ್ಣ. ಅದೇ ಅದು ಸ್ವಲ್ಪ ಅರ್ಲಿ ಆಸ್ಟಿಯಾರ್ಥೈಟಿಸ್ ಅಂದ್ರೆ ಸವಿದಿರ್ಬೋದು, ಅದು ಕೂಡ ಅದಕ್ಕೇನು MRI ಅವಶ್ಯಕತೆ ಇಲ್ಲ, ಜಸ್ಟ್ ಎಕ್ಸ್ರೇಲ್ಲೇ ಕಾಣುತ್ತೆ. ಅದನ್ನು ಒಂದ್ಸಲ ನೋಡೋಣ. ಇವಾಗ ಅದು ವರಿ ಮಾಡಬೇಡಿ, ಇದಾಲ್ ಪ್ರಾಕೃತಿಕ ನಿಯಮದ ಪ್ರಕಾರ ಸ್ವಲ್ಪ ಸವಿದಿರ್ಬೋದು ಅಂತ ನಂದೊಂದು ಭಾವನೆ. ಸೊ ನಿಮ್ಮನ್ನು ನೋಡಿಲ್ಲಲ್ಲ ನಾವು ಈ ಥರ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ವರಿ ಮಾಡಬೇಡಿ, ಹಂಗೇನ ಸಮಸ್ಯೆ ಇದ್ರೆ ನಮ್ಮನ್ನು ಬಂದು ಕಾಣಿ. ಆಯ್ತಾನ ಬನ್ನಿ, ಎಲ್ಲ ಏನೇನು ರಿಪೋರ್ಟ್ ತಗೊಂಡು ಬನ್ನಿ.
2: ಧನ್ಯವಾದ ಲಕ್ಷ್ಮೀ ನರ್ಸ್.

0: ಮೂರ್ತಿ ಅವರೇ, ಮುಂದಿನ ಕರೆಗೆ ಹೋಗ್ತೇವೆ ನಾವು. ನಮಸ್ತೆ. ಕರೆಯಲ್ಲಿ ವ್ಯತ್ಯಯ ಉಂಟಾಯಿತು. ಸರ್, ಬೇರೆ ಏನೆಲ್ಲ ಸೇವಾ ಸೌಲಭ್ಯಗಳು ಜನಪ್ರಿಯ ಆಸ್ಪತ್ರೆಯಲ್ಲಿ ಇದ್ದಾವೆ
1: ಅಂದರೆ? ನಮ್ಮ ಆಸ್ಪತ್ರೆಯೆಲ್ಲ, ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಹಾಸನದಲ್ಲಿ ಹಾಸನ ಮತ್ತು ಸುತ್ತಮುಚ್ಚಿದರೆ ಒಂದು ಹೃದಯದ ನಾವು ಇವಾಗ ಫಸ್ಟ್ ಟೈಮ್ ಹಾಸನದಲ್ಲೇ ನಾವು ಸ್ಟಾರ್ಟ್ ಮಾಡಿದ್ದು. ಎರಡನೇದು ನರಕ್ಕೆ ಸಂಬಂಧಪಟ್ಟಂಗೆ ನ್ಯೂರೋ ಸರ್ಜರಿ ಅಂತ, ಎರಡೂ ಕೂಡ ನಾವು ಹಾಸನದಲ್ಲಿ ಪ್ರಪ್ರಥಮವಾಗಿ ನಾವು ಮಾಡಿ. ಯಾಕಂದರೆ ಅದಕ್ಕೋಸ್ಕರ ಜನರು ಬೇರೆ ಊರಿಗೆ, ದೂರದ ಊರಿಗೆ ಪ್ರಯಾಣ ಮಾಡಬೇಕಿತ್ತು. ಆವಾಗ ಅನೇಕ ಸಮಸ್ಯೆಗಳು, ಪ್ರಾಣಕ್ಕೆ ಅಪಾಯಗಳು ಬರುವ ಟೈಮಲ್ಲಿ ನಾವು ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಅದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ.
0: ಈಗ ಹೃದಯಕ್ಕೆ ಸಂಬಂಧಪಟ್ಟಂಗೆ ಏನೇನಿದೆ ಸರ್?
1: ಹೃದಯದ ಪಕ್ಕದ ಎಲ್ಲನೂ ಇದೆ. ಆಲ್ರೆಡಿ ಲಾಸ್ಟ್ ಟೈಮ್ ನಮ್ಮ ಡಾಕ್ಟರ್ ಮಂಜುನಾಥ್ ಅಂತ ಹೊಸದಾಗಿ ಸೇರಿದ್ದಾರೆ. ಅವರು ಡಿ ಎಂ ಕಾರ್ಡಿಯಾಲಜಿ. ಅವರು ಅನೇಕ ಏನು ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಅಂದರೆ ಏನೇನು ಇರುತ್ತೆ, ಇವಾಗ ಹೊಸದಾಗಿ ನಾವೊಂದು ಸ್ಕೀಮ್ ಮಾಡಿದ್ದೀವಿ ಹೃದಯಕ್ಕೆ ಸಂಬಂಧಪಟ್ಟಂಗೆ. ಒಂದು 1,000 ರೂಪಾಯಿಗೆ ಕಂಪ್ಲೀಟ್ ಹಾರ್ಟಿನ ಚೆಕಪ್, 1,000 ರೂಪಾಯಿಗೆ. ಅಂದರೆ ಅದರಲ್ಲಿ ಡಾಕ್ಟ್ರು ಕಾರ್ಡಿಯೋಲಜಿಸ್ಟ್ ನೋಡ್ತಾರೆ, ಅವರು ECG ಮಾಡ್ತಾರೆ, ಇಕೋ ಸ್ಕ್ಯಾನಿಂಗ್ ಮಾಡ್ತಾರೆ. ಅಂದರೆ ಇಷ್ಟು ಸ್ಕ್ಯಾನಿಂಗಲ್ಲಿ ಸಮಸ್ಯೆ ಎಲ್ಲ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಏನಿಲ್ಲ, ಕ್ಲಿಯರ್ ಆಗುತ್ತೆ ಜನರಿಗೆ. ಆಟ ಅಂದ್ರೆ ಭಯಪಡ್ತೀವಿ, ಕೈ ನೋವು ಬೇರೆ ಬೇರೆ ಕಾರಣಗಳು ಬರುತ್ತೆ, ಹೃದಯಕ್ಕೆ ಅಂತ ಅಲ್ಲ. ಬಟ್ ನಾವು 40 ವರ್ಷ ಆದಮೇಲೆ ಒಂದು ವರ್ಷಕ್ಕೊಂದ್ಸಲ ಈ ಥರ ಚೆಕಪ್ ಮಾಡೋದು ಒಳ್ಳೆ. ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್, ಆಲ್ವೇಸ್ ಬೆಟರ್. ಒಂದ್ಸಲ ಮಾಡಿದ್ರೆ ಮಾನ ಎಷ್ಟೋ ಜನ ಕಾಲು ನೋವು ಅಂತೇಳಿ ಏನ್ ಮಾಡ್ತಾರೆ, ಈ ಡಾಕ್ಟರ್ ಹೋಗ್ತಾರೆ, ಆ ಡಾಕ್ಟರ್ ಹೋಗ್ತಾರೆ, ಮತ್ತೆ ಖರ್ಚು ಮಾಡ್ತಾ ಇರ್ತಾರೆ. ಸೊ ಅದನ್ನ ಅವಾಯ್ಡ್ ಮಾಡುವ ಒಂದ್ಸಲ ಚೆಕಪ್ ಮಾಡ್ದಂಗೂ ಆಗುತ್ತೆ. ಇದು ಬರೇ 1,000 ರೂಪಾಯಿಗೆ, ಇಲ್ಲಾಂದ್ರೆ 3,000 ಆಗುತ್ತೆ. ಈ ಸಲ ನಾವು ಒಂದ್ ತಿಂಗಳು ಕಂಟಿನ್ಯೂಸ್ ಆಗಿ 1,000 ರೂಪಾಯಿ ಇದನ್ನು ಮಾಡ್ಕೊಡ್ತಾ ಇದ್ವಿ.
0: ಸರ್, ಇನ್ನೂ ಇದೇ ತರಹದ ಅನೇಕ ಸೇವಾ ಸೌಲಭ್ಯಗಳು ಜನಪ್ರಿಯ ಆಸ್ಪತ್ರೆಯಲ್ಲಿ ಇದ್ದಾವೆ. ಅವುಗಳ ಹೆಚ್ಚಿನ ಮಾಹಿತಿಗಾಗಿ ಹೇಗೆ ನಮ್ಮ ಕೇಳುಗರು ಸಂಪರ್ಕವನ್ನು ಮಾಡ್ತಕ್ಕಂಥದ್ದು?
1: ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ಅವರಿಗೆ ಏನಾದರೂ ಮಾಹಿತಿ ಬೇಕಿದ್ರೆ ಲ್ಯಾಂಡ್ಲೈನ್ ನಂಬರ್ 08172 ಅಂದರೆ ಕೋಡು 2327866 ಅನ್ನ ಸಂಪರ್ಕಿಸಬಹುದು. ಇಲ್ಲ ಲಾಸ್ಟ್ ನಂಬರ್ 787 08172 2327866 ಇಲ್ಲ 787 ಇಲ್ಲ ಇನ್ನೊಂದು ಮೊಬೈಲ್ ಸಂಖ್ಯೆ ಅದೇನಂದ್ರೆ 7676464650 7676565550 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿ ಬೇಕಿದ್ರೆ ಅಲ್ಲಿ ಅವ್ರನ್ನ
0: ಕೇಳ್ಬೋದು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ.
2: ನಮಸ್ಕಾರ ಸರ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಏನ್ ಸಮಸ್ಯೆ ಇದೆ ಹೇಳಿ.
2: ನಂಜುನ್ ಸ್ವಾಮಿ, ಮೂಡಿಗೆರೆ ಚಿನ್ನಿಗೆ ಚಿನ್ನಾಪುರ.
0: ಮಾತಾಡಿ ನಂಜುನ್ ಸ್ವಾಮಿ ಅವರೇ.
2: ನಮಸ್ಕಾರ.
1: ನಮಸ್ಕಾರ, ಹೇಳಿ ಅಣ್ಣ.
2: ನಾನು ನಂಜುನ್ ಸ್ವಾಮಿ ಅಂತ ಹೇಳಿ ಸರ್, ಮೂಡಿಗೆರೆ.
1: ಹೇಳಿ ಅಣ್ಣ, ಹೇಳಿ ಹೇಳಿ.
2: ಗುರುಪ್ರಸಾದ್ ಅವ್ರ ಹೋದ ತಿಂಗಳು ಬಂದಿದ್ಮೇಲೆ ಆಪರೇಷನ್ ಆಗಿದೆ ಕಾಲು.
1: ಏನಾಗಿತ್ತು?
2: ಮಂಡಿಗೆಲ್ಲ ರಾಡ್ ಹಾಕಿದ್ರಿ, ಮಂಡಿಗೆ ಪಾದಕ್ಕೆ ತೊಡೆಗೆಲ್ಲ ರಾಡ್ ಹಾಕಿದಿರಲ್ಲ. ನಾನು 3-4 ಸರ್ ಆಪರೇಷನ್ ಆಗಿದೆಯಲ್ಲ ನಿಮ್ಮ ಹಾಸ್ಪಿಟಲ್.
1: ಸರಿ,
2: ಅದು ಸರ್ ಈಗ ಒಂದು 12 ಡೇಸ್ ಆಯ್ತು ನನಗೆ ಸ್ಟ್ರೋಕ್ ಆದಂಗೆ ಆಗ್ಬಿಟ್ಟು.
1: ಸ್ಟ್ರೋಕ್ ಆಗಿದ
2: ಸರ್? ಬಲಗೈ ಸ್ಟ್ರೋಕ್ ಆದಾಗ ಆಗ್ಬಿಡ್ತು. ಈಗ ಕೈ ಸ್ವಲ್ಪ ಪರವಾಗಿಲ್ಲ, ಕಾಲು ಸ್ವಲ್ಪ ವೇಟ್ ಬಿಟ್ಟು ನೆಂಟ್ಗಳಕ್ಕೆ ಶಕ್ತಿ ಆಗ್ತಿಲ್ಲ.
1: ಹೌದಣ್ಣ, ಎಷ್ಟು ದಿನ ಆಯ್ತು ನಮ್ಗೆ ಹಿಂಗಾಗಿ?
2: ಈಗ ಒಂದು 12 ಡೇಸ್ ಆಯ್ತು ಸರ್.
1: ಹೌದಾ? ಓಕೆ. ಸ್ಟ್ರೋಕ್ ಆಗಿ ಅಲ್ಲಿ ನಿಮ್ಮ ಸರ್ ವೈದ್ಯರಿಗೆ ತೋರಿಸಿದೀರಾ?
2: ಚಿಕ್ಕ ಜಾಜೂರು ವೈದ್ಯರಿಗೆ ಹೋಗಿ ತೋರಿಸ್ಕೊಂಡ್ಬಂದೆ.
1: ಅಲ್ಲ, ಅಲ್ಲಿ ಸಿಟಿ ಸ್ಕ್ಯಾನ್ ಏನಾದ್ರು ಮಾಡಿದಾರ ತಲೆ ಸ್ಕ್ಯಾನಿಂಗು?
2: ಅಲ್ಲ, ಅಲ್ಲಿ ಇದ್ ಮಾಡಿ ಔಷಧಿ ಎಲ್ಲ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಕೊಡ್ತಾ ಇದಾರೆ ಸರ್. ಈಗ
1: ಆಯ್ತು, ಸ್ಕ್ಯಾನಿಂಗ್ ಏನಾಗಿಲ್ವಾ?
2: ಸ್ಕ್ಯಾನಿಂಗ್ ಏನಾಗಿಲ್ಲ ಸರ್.
1: ಓಕೆ. ಒಂದು ಬಲದ ಕಡೆ ನೀವು ಹೇಳಿದಂಗೆ ಕೈ ಕಾಲು ವೀಕ್ ಇದೆ ಅಲ್ವಾ? ಬಿ ಪಿ ಶುಗರ್ ಇತ್ತ ನಿಮಗೆ?
2: ಇತ್ತು ಸರ್. ಇತ್ತು ಸರ್.
1: ಓಕೆ ಅಣ್ಣ. ಅದೇ ಇವಾಗ ಬಿ ಪಿ ಶುಗರ್ ಇರುವಿಗೆ ಸ್ಟ್ರೋಕ್ ಅಂತ ಆಲ್ರೆಡಿ ಸ್ಟ್ರೋಕ್ ನೀವು ಏನು ಹೇಳಿದಿರಿ ಅದು. ಆದರೆ ನೀವು ಸ್ಟ್ರೋಕ್ ಆದಮೇಲೆ ಕೈ ಅದು ವೀಕ್ ಇತ್ತು, ಇವಾಗ ಉತ್ತಮ ಆಗ್ತಾ ಇದೆ ಅಂತ ಹೇಳಿದಿರಿ. ಒಂದು ಒಳ್ಳೆ ವಿಷಯನೇ. ಅಂದರೆ ಇದು ನಿಮಗೆ ಒಳ್ಳೆ ಪ್ರೋಗ್ನೋಸಿಸ್ ಅಂತ ಹೇಳ್ತೀವಿ. ಅಂದರೆ ಇದು ಒಳ್ಳೆ ವಿಷಯ, ಗುಡ್ ನ್ಯೂಸ್ ನಿಮಗೆ. ಇದರಿಂದ ನೀವು ಖಂಡಿತವಾಗಿ ಸ್ಟ್ರೋಕ್ ಆದರೆ ಫಸ್ಟಿಗೆ ಸ್ಟ್ರೋಕ್ ಯಾವ ರೀತಿ ಆಗಿದೆ ಅಂತ ಒಂದು ಸ್ಕ್ಯಾನಿಂಗ್ ಮಾಡಿ ಪತ್ತೆ ಮಾಡೋದು ಒಳ್ಳೆಯದು. ಅದಕ್ಕೆ ಬೇಕಾದಕ್ಕಂದರೆ ಯಾವುದಕ್ಕೂ ಡಯಾಗ್ನೋಸಿಸ್ ಏನಕ್ಕೆ ಆಗಿದೆ, ಆವಾಗ ಏನು ಮಾಡಬೇಕಂತ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ನಾವು ಕಣ್ಣು ಮುಚ್ಕೊಂಡು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಅದು ವೆರಿ ಇಂಪಾರ್ಟೆಂಟ್. ಸ್ಥಳೀಯವಾಗಿ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ, ನಿಮ್ಮ ಚಿಕ್ಕಮಗಳೂರು ಹತ್ರ ಅಲ್ಲಿ ಕೂಡ ಸಿಟಿ ಸ್ಕ್ಯಾನ್ ಇರುತ್ತೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ, ಅಲ್ಲಿ ಕೂಡ ನೀವು ಮಾಡಿಕೊಂಡು ಒಂದ್ಸಲ ನೋಡ್ಬೋದು, ಏನು ತೊಂದರೆ ಏನಿಲ್ಲ. ಬಟ್ ನೀವು ಹೇಳಿದಂಗೆ ಸ್ಟ್ರೋಕು ಆಗಿರೋದ್ರಿಂದ ಎರಡು ಥರ ಸ್ಟ್ರೋಕ್ ಆಗಿರುತ್ತೆ. ಸ್ಟ್ರೋಕ್ ಅಂದರೆ ವೀಕ್ ಆಗೋದು, ಕೈ ಕಾಲುಗಳು ವೀಕ್ ಆಗುವಂಥದ್ದು. ಅದು ಎರಡು ಥರ, ಒಂದು ರಕ್ತಸ್ರಾವ ಆಗಿ, ಇನ್ನು ರಕ್ತ ಹೋಗದೆ. ಈಗ ನಾವು ಯಾವಾಗಲೂ ಹೇಳ್ತೀವಿ ಒಂದು ಅತಿವೃಷ್ಟಿ ಅನಾವೃಷ್ಟಿ. ಅತಿವೃಷ್ಟಿ ಅಂದರೆ ಏನು? ಅಲ್ಲಿ ಒಂದು ತೋಟಗದ್ದೆಗೆ ಜಾಸ್ತಿ ಇವಾಗ ಮಳೆ ಬಂದು ಒಳ್ಳೆ ಬೆಳೆ ಎಲ್ಲ ನಾಶ ಆಗ್ತಾ ಇದೆ. ಅತಿವೃಷ್ಟಿ
0: ಇನ್ನೊಂದು ವರ್ಷ ಆಗಿತ್ತಲ್ಲ,
1: ಅತಿವೃಷ್ಟಿ.

0: ಅನವೃಷ್ಟಿ ಅಂದರೆ ಬಿ ಪಿ ಜಾಸ್ತಿ ಆಗಿ ರಕ್ತನಾಳ ಒಡೆಯುವಂಥದ್ದು, ಆವಾಗಲೂ ಸ್ಟಾಪ್ ಆಗ್ಬೋದು. ಇಂದು ಅನವೃಷ್ಟಿ ಅಂದರೆ ಯಾವ ಒಂದು ಕಡೆಗೆ ನೀರು ಹೋಗದೆ ಆ ಮರಗಳು ಬೆಳೆಗಳು ಹಾಳಾಗೋದು ಆ ಥರ ಇರುತ್ತೆ. ಸೊ ಅದು ಕೂಡ ಸ್ಟ್ರೋಕ್ ಅಂತಾರೆ. ಅಂದರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ರಕ್ತನಾಳ ಬ್ಲಾಕ್ ಆಗಿ ನಾವು ಆ ರಕ್ತ ಹೋಗದೆ ಆ ಪರ್ಟಿಕ್ಯುಲರ್ ಡ್ಯಾಮೇಜ್. ಯಾಕಂದರೆ ನಮ್ಮ ಶರೀರದ ಬ್ರೈನ್ ಅಂದರೆ ನಮ್ಮ ಶರೀರದಲ್ಲಿ ಫಸ್ಟಿಗೆ ಡ್ಯಾಮೇಜ್ ಆಗುವ ಒಂದು ಅಂಗ ಅಂದರೆ ಅದು ಮೆದುಳು, ತುಂಬ ಸೂಕ್ಷ್ಮ. ಸೊ 5 ನಿಮಿಷಕ್ಕಿಂತ ಜಾತಿ ಅದಕ್ಕೆ ಸಮಸ್ಯೆ ಆದರೆ ಅದು ಡ್ಯಾಮೇಜ್ ಆಗಿಬಿಡ್ತದೆ. ಸೊ 2 ಕಾರಣಗಳಿಂದಲೂ ಇದಾಗಿರ್ಬೋದು. ಸೊ ಅದಕ್ಕೆ ನೀವು ಏನು ಹೇಳ್ತಾ ಇದ್ದೀರಿ, ನಿಮ್ಮ ಡಾಕ್ಟರ್ ನೋಡಿದ್ರಲ್ಲ ಅವ್ರಿಗೆ ಕೇಳಿ, ಬಟ್ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಅಂದರೆ ಖಂಡಿತ ವರಿ ಮಾಡಬೇಡಿ. ಕೈ ಕಾಲುಗಳನ್ನು ನೀವು ಸ್ವಲ್ಪ ಸ್ವಲ್ಪ ಎಕ್ಸಸೈಸ್ ಮಾಡೋದು ಅದು ಇದೆಲ್ಲ ಮಾಡ್ತಾ ಇರಿ. ಬರ್ತಾ ಬರ್ತಾ ಸಾಮಾನ್ಯ 3 ವಾರದಿಂದ 1.5 ತಿಂಗಳವರೆಗೆ ಸಾಮಾನ್ಯವಾಗಿ ಇಂಥವರು ಹುಷಾರಾಗ್ತಾರೆ. ತಕ್ಷಣ ಇವತ್ತಿಂದ ನಾಳೆಗೆ ಹುಷಾರಾಗಲ್ಲ, ಬಟ್ ನೀವು 10-12 ದಿನದಿಂದ ನೀವು ಹುಷಾರಾಗ್ತಾ ಇದ್ದೀರಿ ಅಂದರೆ ಖಂಡಿತ ದೇವ್ರ ದಯದಿಂದ ನೀವು ಹುಷಾರಾಗ್ತೀರಾ. ವರಿ ಮಾಡಬೇಡಿ ಅಣ್ಣ. ಆಯ್ತಣ್ಣ, ಬನ್ನಿ ಬನ್ನಿ ಬಂದು ನೋಡೋಣ, ಇನ್ನೊಂದ್ಸಲ ಬಂದಾಗ ನೋಡೋಣ. ಏನಣ್ಣ,
1: ಥ್ಯಾಂಕ್ ಯು ಸರ್.
2: ಧನ್ಯವಾದ ನಂಜುನ್ ಸ್ವಾಮಿ ಅವರೇ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಸರ್. ಮತ್ತೊಂದು ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಈ ಕೀಲು ಮತ್ತು ಮೂಳೆಯ ನೋವುಗಳು ಜಾಸ್ತಿ ಆಗ್ತಿದ್ದಾವೆ. ಹಿಂದೆ ಇರಲಿಲ್ಲ, ನೀವು ಹೇಳ್ದಂಗೆ 65 ವರ್ಷ 70 ವರ್ಷದ ನಂತರ ಬರ್ತಾ ಇರ್ತಿತ್ತು. ಯಾಕೆ ಈಗ ತುಂಬ ಇಷ್ಟು ಬೇಗ ಬರ್ತಾ ಇದೆ ಮತ್ತು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಬರ್ತಾ ಇದೆ?
0: ಅದೇ ಆಲ್ರೆಡಿ ಹೇಳ್ದಂಗೆ ಅವರು ಡಾಕ್ಟರ್ ಶಾರೂಖ್ ಅದನ್ನೇ ಹೇಳಿದರು. ಏನಂದರೆ ಈ ನಡುವೆ ಕೀಲು ಮತ್ತು ಮೂಳೆ ನೋವುಗಳು ಜಾಸ್ತಿ ಬರ್ತಾ ಇದೆ. ಒಂದು ಸ್ಟ್ರೈನ್ ಮೆಕ್ಯಾನಿಕಲ್ ಪ್ರಾಬ್ಲಮ್ ನಾನು ಹೇಳ್ತಾ ಇರೋದು ಬಗ್ಗೆ ಎತ್ತೋದು ಅದರಿಂದ ಇರುತ್ತೆ. ಮತ್ತು ಮುಂಚೆ ಏನಿದೆ ಎಲ್ಲನ ಇವಾಗ ಬದಲಾವಣೆ ಆಗ್ತಾ ಇದೆ. ಇವಾಗ ನಮ್ಗೆ ಗೊತ್ತಿರ್ಬೋದು ಮಳೆಗಾಲ ಮಳೆಗಾಲ ಅಂತಾರೆ. ಮಳೆಗಾಲದಲ್ಲಿ ಮಾತ್ರ ಬರಲ್ಲ, ಇವನ್ ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಮಳೆ ಬರ್ತಾ ಇದೆ. ಬೇಸಿಗೆ ಇವತ್ತು ಅದೇ ಚಳಿಗಾಲ ಇದು ಮುಂಚಿನ ಥರ ಅದೆಲ್ಲ ಇವಾಗ ಸೀಸನ್ ಕೂಡ ಒಂದೇ ಅದೇ ರೀತಿ ಅಂತ ಹೇಳೋಕ್ಕೆ ಆಗಲ್ಲ, ವ್ಯತ್ಯಾಸ ಆಗ್ತಾ ಇದೆ. ಇವನ್ ನಿಮ್ಗೆ ಗೊತ್ತಿರ್ಬೋದು ಮುಂಚೆ ಮಲೇರಿಯಾ ಅಂದರೆ ಚಳಿ ಜ್ವರ, ಚಳಿ ಬಂದರೆ ಜ್ವರ, ಇವಾಗ ಏನಿಲ್ಲ ತುಂಬ ಸುಸ್ತಾದರೂ ಮಲೇರಿಯಾ ಬರ್ಬೋದು, ಟೈಫಾಯ್ಡ್ ಬರ್ಬೋದು. ಸೊ ಈ ಥರ ಎಲ್ಲ ಪರಿಸ್ಥಿತಿನೇ ಎಲ್ಲ ಪ್ರಪಂಚನೇ ಬದಲಾವಣೆ ಆಗಿದೆ. ಅದೇ ರೀತಿ ಮುಂಚೆ ಏನು ಬರೇ ಮಂಡಿ ನೋವು ಅಂತ ವಯಸ್ಸಾದವರಿಗೆ ಮಾತ್ರ ಬರುವುದಂತ ಇತ್ತು, ಇವಾಗ ಆ ಥರ ಅಲ್ಲ. ಇವಾಗ ಹಳೆ ಯಾವಾಗಾದರೂ ಹಿಂದೆ ಏಟಾಗಿರ್ಬೋದು ಅವರ ಅಂದರೆ ಲೈಫ್ ಸ್ಟೈಲ್ ಅವಾಗಲೇ ನಮ್ಮ ಲೈಫ್ ಅವರು ಹೇಳ್ದಂಗೆ ಆಲ್ರೆಡಿ ನಮ್ಮ ಕಾಯಿಲೆಗಳನ್ನು 50 ಶತಮಾನದಿಂದ ಜಾಸ್ತಿ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನಿಂದ ನಾವು ಸರಿ ಮಾಡ್ಕೊಳ್ಬೋದು. ಯಾವುದೇ ಕಾಯಿಲೆ ಇರಲಿ, ಸಿಂಪಲ್ ಇವಾಗ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಅಂತ ಸಾಮಾನ್ಯ ಕಾಯಿಲೆಗಳನ್ನು ನಮ್ಮ ಲೈಫ್ ಸ್ಟೈಲಲ್ಲೇ ವೆರಿ ಈಸಿ. ಜನರು ಏನು ಮಾಡ್ತಾರೆ, ನಾನು ವೆರಿ ಸಿಂಪಲ್ ಆಗಿ ಶುಗರ್ ಶುಗರ್ ಅಂದರೆ ಅಷ್ಟೊಂದು ಇದು ಮಾಡ ಶುಗರ್ ಇದೆ ಅಂತ ಹೇಳ್ತಾರೆ ಹೊರತು ಶುಗರು ಎಲ್ಲರಿಗೂ ಇರಬೇಕು, ಬಿ ಪಿ ಎಲ್ಲರಿಗೂ ಇರಬೇಕು. ವೆರಿ ಸಿಂಪಲ್ ಆಗಿ ನಾನು ಹೇಳ್ತಾ ಇರೋದು, ಶುಗರ್ ಇಲ್ಲದೆ ಮನುಷ್ಯ ಮಾತಾಡೋಕ್ಕಾಗಲ್ಲ, ಕೂರಕ್ಕಾಗಲ್ಲ. ಇಟ್ ವೆರಿ ಸಿಂಪಲ್. ಜನರಿಗೆ ಶುಗರು ಕಡಿಮೆ ಆದರೆ ಮಾತ್ರ ಗೊತ್ತಾಗುತ್ತೆ, ತಲೆ ಸುತ್ತ ಬರ್ತಾ ಬೀಳ್ತಾರೆ. ಶುಗರ್ 500-600 ಹೋಗೋರಿಗೂ ಮನುಷ್ಯನಿಗೆ ಗೊತ್ತೇ ಆಗಲ್ಲ, ಟೆಸ್ಟ್ ಮಾಡಬೇಕು ಅಲ್ಲಿವರೆಗೆ ಗೊತ್ತಾಗಲ್ಲ. ಸೊ ಅದೇ ರೀತಿ ಬಿ ಪಿ ಕೂಡ ಅಷ್ಟೇ, ಬಿ ಪಿ ಲೋ ಇದ್ದಾಗ ಸುಸ್ತಾಗಿ ಬಿಡುತ್ತೆ, ಹೈ ಬಿ ಪಿ ಅವರಿಗೆ 200-300 ಹೋಗೋರಿಗೆ ಗೊತ್ತಾಗಲ್ಲ, ಅದು ಸಮಸ್ಯೆಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಜನರು ಏನಾಗುತ್ತೆ, ನಮ್ಮ ಲೈಫ್ ಸ್ಟೈಲಲ್ಲೇ ಮ್ಯಾಕ್ಸಿಮಮ್ ನಮ್ಮ ಸಾಮಾನ್ಯ ಕಾಯಿಲೆ ಬಿ ಪಿ ಶುಗರ್ನಂತಹ ಸಾಮಾನ್ಯ ಕಾಯಿಲೆಗಳನ್ನು ನಮ್ಮ ಲೈಫ್ ಸ್ಟೈಲ್ ಅಂದರೆ ನವಿಧಾನ ಆಹಾರ ಪದ್ಧತಿಗಳು ವ್ಯಾಯಾಮಗಳು ನೆಮ್ಮದಿಯಿಂದ ನಿದ್ದೆ ಮಾಡುವಂಥದ್ದು. ಸಿ ಜನರು ಕೆಲವರು ಏನು ಮಾಡ್ತಾರೆ ಅಂದರೆ ನಿದ್ದೆನೇ ಸರಿಯಾಗಿ ಮಾಡಲ್ಲ. ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಮೆದುಳು ನಮ್ಮ ಎಲ್ಲ ಶರೀರದ ಭಾಗಕ್ಕೂ ವಿಶ್ರಾಂತಿ ಬೇಕು. ನನಗೆ ಗೊತ್ತು ನಾನು ಒಂದಿನ ನಿದ್ದೆ ಮಾಡಿಲ್ಲ, ನೈಟ್ ಇಡೀ ಆಪರೇಷನ್ ಮಾಡಿದರೆ ನೆಕ್ಸ್ಟ್ ನನಗೆ ಪೇಷಂಟ್ ನೋಡೋಕ್ಕೆ ಒಂಥರ ಇದಿರಲ್ಲ, ಮೂಡಿರಲ್ಲ. ಅದೇ ರೀತಿ ನಿದ್ದೆ ಮಾಡೋದು ಆಲ್ರೆಡಿ ನಮ್ಮ ಕಾರ್ಡಿಯಾಲಜಿಸ್ಟ್ ಲಾಸ್ಟ್ ಟೈಮ್ ಹೇಳಿದರು, 6-8 ಗಂಟೆ ಕಂಟಿನ್ಯೂಸ್ ನಿದ್ದೆ ಮಾಡಬೇಕು. ಜನ ಅರ್ಥ ಆಯ್ತಲ್ಲ, ಕಂಟಿನ್ಯೂಸ್ 6-8 ಗಂಟೆ ನಿದ್ದೆ ಮಾಡೋದು ಒಳ್ಳೆಯದು. ಮತ್ತು ಅವರ ಲೈಫ್ ಸ್ಟೈಲ್ ಚೇಂಜ್ ಆಗುವುದರಿಂದ ಈ ನಡುವೆ ಮಂಡಿ ನೋವು ಆಮೇಲೆ ಭುಜ ನೋವು ಆಮೇಲೆ ಇಮ್ಮಡಿ ನೋವು ಆ ಥರ ಎಲ್ಲ ಬರ್ತಾ ಇದೆ. ಅದಕ್ಕೆ ಏನಿಲ್ಲ, ಚಿಕಿತ್ಸೆ ಅದನ್ನು ವರಿ ಮಾಡೋದೇನಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಅದಕ್ಕೆ ಪ್ರಾಬ್ಲಮ್ ಇರಲ್ಲ. ಯಾವಾಗ ನಾವು ವರಿ ಮಾಡಬೇಕು, ಈ ನೋವು ಯಾವುದರಿಂದ ಬಂದಿದೆ, ಹಲವಾರು ಕಾರಣಗಳೇ ಮೂಳೆ ನೋವು ಕೀಳು ನೋವು ಬಂದಿರ್ಬೋದು. ಸಾಮಾನ್ಯವಾಗಿ ಏನು ಮೆಕ್ಯಾನಿಕಲ್ ಪ್ರಾಬ್ಲಮ್, ಎರಡನೇದು ಸವೆತ ಏಜ್ ಪ್ರಾಬ್ಲಮ್, ಮೂರನೇದು ಇನ್ಫೆಕ್ಷನ್ ಸೆಪ್ಟಿಕ್ ಆಗಿರುತ್ತೆ. ಒಂದೊಂದ್ಸಲ ಮಂಡಿ ಊದಿರುತ್ತೆ, ಸಡನ್ ಆಗಿ ಊದಿರುತ್ತೆ ಅಂದರೆ ಸೆಪ್ಟಿಕ್ ಆಗಿರ್ಬೋದು. ಅಂಥ ಟೈಮಲ್ಲಿ ತಕ್ಷಣಕ್ಕೆ ಚಿಕಿತ್ಸೆ ತಗೊಳ್ಬೇಕು, ಇಲ್ಲ ಒಳಗಡೆ ಪ್ರಾಬ್ಲಮ್ ಆಗಿಬಿಡ್ತದೆ. ಯಾಕಂದರೆ ಇನ್ಫೆಕ್ಷನ್ ಆಗಿ ಅದೆಲ್ಲ ತಿಂದುಬಿಡುತ್ತೆ ಕ್ರಿಮಿಗಳು. ಇನ್ಫೆಕ್ಷನ್ ಎಂದರೆ ಏನು, ಸೆಪ್ಟಿಕ್ ಅಂದರೆ ಏನು, ಕ್ರಿಮಿಗಳು ಕ್ರಿಮಿ ಕೀಟಗಳು ಅಲ್ಲಿರುವಂಥದ್ದು. ವೆರಿ ಸಿಂಪಲ್. ಇನ್ಫೆಕ್ಷನ್ ಅಂದರೆ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಕಾಲಲ್ಲಿ ಗಾಯ ಇರ್ಬೋದು. ಇವಾಗ ನಾನು ಯಾವಾಗಲೂ ಹೇಳ್ತೀನಿ ಏನಂದರೆ, ಒಂದು 10 ಹಣ್ಣನ್ನು ಒಂದು ತಟ್ಟೆಯಲ್ಲಿ ಇರ್ತೀರ, ಒಂದು ಹಣ್ಣು ಹಾಳಾಗಿದೆ, ಅದನ್ನು ತೆಗೆದಿಲ್ಲ ಅಂದರೆ ಏನಾಗುತ್ತೆ, ಈ

0: ವಯಸ್ಸು ಗೊತ್ತಾಯ್ತದ, ಚಕ್ಲ ಬಕ್ಲ ಕೂರಕ್ಕೆ ಕೂತ್ಕೊಂಡು ಹೇಳಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗ್ತದೆ. ಅದೇ ಅಣ್ಣ ನೀವ್ ಹೇಳದಂಗೆ ಅದೇ ಮಂಡಿ ನಾನು ಅವಾಗ್ಲೇ ಹಿಡಿದೀನಿ. ಇವಾಗ 60 ವರ್ಷ 55 ವರ್ಷ 60+ ಅಂದ್ರೆ ಸಾಮಾನ್ಯ ಮಂಡಿ ನೋವು ಕಾಮನ್ ಆಗಿರುತ್ತೆ, ಸ್ವಲ್ಪ ಸವದಿರ್ಬೋದು, ವರಿ ಏನಿಲ್ಲ. ಮೇನ್ಲಿ ನೀವು ಆಲ್ರೆಡಿ ನಮ್ಮ ಇನ್ನೊಬ್ರು ಡಾಕ್ಟರ್ ಹೇಳಿದ್ರು ಅಂದ್ರೆ ಈ ಮಂಡಿ ನೋವು ಇರುವವರು ವಾಕಿಂಗ್ ಒಳ್ಳೇದಲ್ಲ, ಅದು ಪ್ರೆಷರ್ ಬೀಳುತ್ತೆ. ಸೊ ಕೂತ್ಕೊಂಡು ಮಾಡುವಂಥ ವ್ಯಾಯಾಮ ಅಂದರೆ ಸ್ವಿಮ್ಮಿಂಗ್, ನೀವು ಸ್ವಿಮ್ಮಿಂಗ್ ಮಾಡೋಕ್ಕೂ ಕಷ್ಟ ಆಗ್ಬೋದು. ಸೈಕ್ಲಿಂಗ್, ಮನೆಯಲ್ಲಿ ಇಟ್ಕೊಂಡ ಸೈಕಲ್ ಬರುತ್ತೆ, ಏನೇನು 4-5 ಸಾವಿರ ಸಿಗುತ್ತೆ ಆ ಸೈಕಲಲ್ಲಿ ಮಾಡೋದು. ಮಂಡಿ ನೋವು ನಾನು ಯಾವಾಗಲೂ ಹೇಳ್ತೀನಿ, ಒಂದು ಮಂಡಿನ ಮಾಂಸಗಳನ್ನು ಸ್ಟ್ರೆಂಥನಿಂಗ್ ಮಾಡೋ ಎಕ್ಸಸೈಸ್ ಮಾಡಬೇಕಂದ್ರೆ ಕೂತ್ಕೊಂಡು ಮಂಡಿನ ಫುಲ್ಲು ಹಿಂಗೆ ಎತ್ತೋದು, ಮಂಡಿಯಿಂದ ಕೆಳಗಡೆ ಕಾಲಿನ ಭಾಗವನ್ನು ಎತ್ತಿ ಒಂದು ಒಂದು ಸ್ವಲ್ಪ ನಾನು ಹೇಳ್ತೀನಿ 25 ಎಣಸಿ 1, 2, 3 25 ಎಣಸುವರೆಗೆ ಇಟ್ಕೊಳ್ಬೇಕು. ಆಮೇಲೆ ಮಾಡಿಸ್ಬೇಕು, ಮತ್ತೆ ನೀಡೋದು 20. ಅವಾಗ ಏನಾಗುತ್ತೆ ಅಂದರೆ ಮಂಡಿ ನೋವು ಇರುವವರು ಇಲ್ಲ ಯಾವುದೇ ಮೇಯ್ನ್ಲಿ ಮಂಡಿ ನೋವು ಇರುವವರು ಆ ಥರ ವ್ಯಾಯಾಮ ಮಾಡೋದರಿಂದ, ಅಂದರೆ ಒಂದು ಮಂಡಿನ ಎತ್ತೋದು, ಸ್ವಲ್ಪ ಹೊತ್ತು ಇಟ್ಕೊಳ್ಳೋದು, ಮಡ್ಚೋದು. ಸುಮ್ಮನೆ ಮಡ್ಚೋದು ನೀಡೋದಲ್ಲ, ಸ್ವಲ್ಪ ಹೊತ್ತು ನೀಡಿ ಇಟ್ಕೊಳ್ಬೇಕು. ಅವಾಗ ಅದಕ್ಕೆ ಪ್ರೆಷರ್ ಬಿಡುತ್ತೆ. ಅವಾಗ ಏನಾಗುತ್ತೆ, ನಾನು ಯಾವಾಗಲೂ ಹೇಳ್ತೀನಿ, ಪಿಲ್ಲರ್ ಕರೆಕ್ಟಾಗಿದ್ದರೆ ಗೋಡೆಯಲ್ಲಿ ಕ್ರ್ಯಾಕ್ ಬರೋಲ್ಲ. ಸೊ ನೀವು ಪಿಲ್ಲರನ್ನು ಕರೆಕ್ಟಾಗಿ ಮಾಡ್ಕೊಂಡು ಬಿಟ್ಟಿದ್ರೆ, ಅಂದರೆ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಮಾಡಿದರೆ ಹೊರೆ ಏನಾಗುತ್ತೆ, ಮೂಳೆ ಮೇಲೆ ಬೀಳಲ್ಲ. ಸೊ ಅದಕ್ಕೆ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟು. ಅಂದರೆ ನಾವು ಹೇಳ್ದಂಗೆ ಕೂತ್ಕೊಂಡು ಮಾಡುವಂಥ ವ್ಯಕ್ತಿ ಇದೆ. ನಿಮ್ಮ ದೈನಂದಿನ ಚಟುವಟಿಕೆ ಏನೇನು ಓಡಾಡ್ತೀರಿ ಮನೆಯಲ್ಲಿ, ಅದು ಇದು ಮಿನಿಮಮ್ ವಾಕಿಂಗ್ ಓಕೆ, ಬಿಯಾಂಡ್ ಜಾತಿ ವಾಕಿಂಗ್ ಒಳ್ಳೇದಲ್ಲ. ಅವರೇ ಬೆಸ್ಟ್ ಅಂದರೆ ಎಕ್ಸಸೈಸ್, ಸೈಕ್ಲಿಂಗ್, ಅಂದರೆ ಸೈಕಲಲ್ಲಿ ಕೂತ್ಕೊಂಡು ಮನೆಯಲ್ಲೇ, ಏನು ಹೊರಗಡೆ ಈ ವಯಸ್ಸಲ್ಲಿ ಹೊರಗಡೆ ಸೈಕ್ಲಿಂಗ್ ಎಲ್ಲ ಬೇಡ, ಮನೆಯಲ್ಲಿ ಇರುವಂಥ ಸೈಕಲ್ ಸಿಂಪಲಾಗಿ ಸಿಗುತ್ತೆ, ಆ ಸೈಕಲನ್ನು ಎಕ್ಸಸೈಸ್ ಮಾಡೋದು ಒಳ್ಳೆಯದು. ಚಕ್ಲ ಬಕ್ಲ ಕೂರೋದು ಕಡಿಮೆ ಮಾಡಿ ಅಣ್ಣ, ಆದಷ್ಟು ಊಟ ಗಿಟ್ಟ ಎಲ್ಲ ನೀವು ಚೇರಲ್ಲಿ ಕೂತ್ಕೊಂಡು ಮಾಡಿ, ಚಿಕ್ಕ ಮನೆ ಮೇಲೆ ಕೂತ್ಕೊಂಡು ಕೆಳಗಡೆ ಮಾಡಿ, ಆದಷ್ಟು ಚಕ್ಲ ಬಕ್ಲ ಕೂರೋದನ್ನು ಅವಾಯ್ಡ್ ಮಾಡಿ.
1: ಚಕ್ಲ ಬಕ್ಲ ಹಾಕಲ್ಲ ಸರ್ ನಾನು.
0: ಹಂಗೇನಾದ್ರು ಜಾತಿ ಇದ್ರೆ ನಿಮ್ಮ ಏನು ಏನು ಹೇಳ್ತೀರಿ, ಇದಕ್ಕೆ ಈ GFC ಥೆರಪಿ ತುಂಬಾ ಅನುಕೂಲ ಆಗುತ್ತೆ. ಓಕೆ,
2: ಒಂದ್ಸರಿ ತೋರಿಸ್ಕೊಳ್ಳಿ ಪುಟ್ಟರಾಜ್.
1: ಸ್ವಲ್ಪ ನರಗಳಿದೆ.
0: ಓಕೆ,
1: ನರಗಳು
2: ಪುಟ್ಟರಾಜ್ ಅವರ ಸಮಯ ಮೀರ್ತಾ ಇದೆ, ಹಂಗಾಗಿ ನೀವು ವೈದ್ಯರನ್ನ ಕಂಡು ತೋರಿಸ್ಕೊಳ್ಳಿ ಒಂದ್ಸರಿ. ನೀವು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಒಂದೇ ನಿಮಿಷದಲ್ಲಿ ಹೇಳಿ ಸರ್, ಸಮಯ ಮೀರ್ತಾ ಇದೆ.
0: ಒಂದು ಏನಂದರೆ ಈ ಕೀಲು ಮೂಳೆ ಮತ್ತು ನರಗಳ ಸಮಸ್ಯೆ ಮೋಸ್ಟ್ ಆಫ್ ದ ಟೈಮ್ ಅದೇನಾಗುತ್ತೆ ಮೆಕ್ಯಾನಿಕಲ್ ಪ್ರಾಬ್ಲಮಿಂದ ಆಗಿರುತ್ತೆ, ಯಾರೂ ವರಿ ಮಾಡುವ ಅವಶ್ಯಕತೆ ಇಲ್ಲ. ಯಾವುದೇ ಕಾಯಿಲೆ ಅದು ಸಿಂಪಲ್ ಆಗಿರ್ಬೋದು, ಕಾಂಪ್ಲಿಕೇಟ್ ಆಗಿರ್ಬೋದು, ಯಾವುದನ್ನು ಸೀರಿಯಸ್ ತಗೊಳ್ಬಾರ್ದು, ಮೇನ್ ಟೈಮ್ ಅದನ್ನು ನೆಗ್ಲಿಜೆನ್ಸು ಮಾಡಬಾರ್ದು. ಗೊತ್ತಾಗಲ್ಲ, ಇವಾಗ ನಿನ್ನೆ ಒಬ್ಬರು ನನಗೆ ರಾತ್ರಿ ಬಂದರು, ಉಗುರು ಸುತ್ತು ಅಂತ ವೆರಿ ಸಿಂಪಲ್ ಆಗಿ ಹೇಳಿದರು. ಉಗುರು ಸುತ್ತು ಆಗಿದಂತೆ, ಉಗುರು ಸುತ್ತು ಅಂತ ಹೇಳ್ಬಿಟ್ಟು ಉರಿ ಇದೆ ಸರ್, ಅಲ್ಲಿ ಇಲ್ಲಿ ಹಾಕಿದೆ, ಔಷಧಿ ಹಾಕ್ತೀವಿ. ನಿನ್ನೆ ಬಂದಾಗ ಏನಾಗಿದೆ ಅಂದರೆ ಅವರಿಗೆ ಉಗುರು ಸುತ್ತು ಆಗಿ ಸುಮ್ಮನೆ ಮೂಳೆ ಎಲ್ಲ ಹೊರಗಡೆ ಕಾಣ್ತಾ ಇದೆ, ಕಂಪ್ಲೀಟ್ ಆ ಬೆರಳೆ ಹೋಗಿದೆ, ಬೆರಳೆ ಕಟ್ ಮಾಡಿ ತೆಗಿಬೇಕು ಅಂತ. ವೆರಿ ಸಿಂಪಲ್. ಇದೇನಾಗಿದೆ ಉಗುರು ಸುತ್ತು ಅಂತೇಳಿ ಅವರೇನು ಔಷಧಿ ಹಾಕಿದ್ದಾರೆ, ಕಪ್ಪು ಕಪ್ಪುಗೆ ಇದೆ ಅಲ್ಲ, ಅವ್ರು ಏನ್ಕೊಂಡು ಔಷಧಿ ಹಾಕಿ ಕಪ್ಪುಗಾಗಿರೋದು ಅಂತ. ಇದು ಕಪ್ಪುಗಾಗಿರೋದು ರಕ್ತನಾಳ ಹೋಗದೆ ಅದು ಸೆಪ್ಟಿಕ್ ಆಗಿ ಆಗಿರೋದು, ಇದೇನು 2-3 ವಾರದಲ್ಲಿ ಆಗಿರುವಂಥ ವಿಷಯ. ಸೊ ಯಾವುದೇ ಮ್ಯಾಟ್ರನ್ನು ನಾವು ಈಸಿಯಾಗಿ ತಗೊಳ್ಬೋದು, ತಗೊಳ್ಬಾರ್ದು. ಮೀನ್ ಟೈಮ್ ಅದನ್ನು ಸೀರಿಯಸ್ ಆಗಿ ತಗೊಳ್ಬಾರ್ದು. ಏನು ನಮ್ಮ ಸ್ಥಳೀಯ ಆಸ್ಪತ್ರೆ, ಅದು ಗೌರ್ಮೆಂಟ್ ಆಸ್ಪತ್ರೆನ ಖಾಸಗಿ ಆಸ್ಪತ್ರೆನ ನೀವು ಭೇಟಿಯಾಗಿ, ವೈದ್ಯರನ್ನು ಭೇಟಿಯಾಗಿ, ನಿಮಗೆ ಯಾರು ಇಷ್ಟ ಆಗ್ತದೆ ಆ ವೈದ್ಯರನ್ನು ನೀವು ಭೇಟಿಯಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ತಗೊಳ್ಳೋದು ತುಂಬ ಮುಖ್ಯ ಅಂತ ನಾನು ಹೇಳಿ ಇಷ್ಟಪಡ್ತೇನೆ.
2: ಸರ್, ಈಗ ಶಸ್ತ್ರರಹಿತ ಚಿಕಿತ್ಸೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡಿದ್ವಿ, ಈ ಚಿಕಿತ್ಸೆ ಬೇಕು ಅಂತ ಹೇಳಿದರೆ ತಮ್ಮ ಒಂದು ಸಂಪರ್ಕ ಸಂಖ್ಯೆಯನ್ನು ನೀಡಿ ಸರ್.
0: ಅದೇ, ಇವಾಗ ಈ GFC ಥೆರಪಿಯನ್ನು ಹಾಸನ ಪ್ರಥಮಪದವರಿಗೆ ನಾವು ಪ್ರಾರಂಭ ಮಾಡಿದ್ದೀವಿ. ಈ ಥೆರಪಿ ಬಗ್ಗೆ ಅವರಿಗೆ ಏನೇ ಮಾಹಿತಿ ಬೇಕಿದ್ರು ಈ ಮೊಬೈಲ್ ನಂಬರಿಗೆ ಕಾಲ್ ಮಾಡ್ಬೋದು, 7676463550. ರಿಪೀಟ್ ಮಾಡ್ತೀನಿ, 7676465550. ಈ ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ನಿಮ್ಮ ಏನಾದರೂ ಮಾಹಿತಿ ಬೇಕಿದ್ರೆ ಈ ಸಂಪರ್ಕಿಸಿ, ನಿಮ್ಮ ಏನು ಇನ್ವೆಸ್ಟಿಗೇಷನ್ ಅಂದರೆ ಎಕ್ಸ್ರೇ ಸ್ಕ್ಯಾನಿಂಗ್ ಏನಾದರೂ ಬೇಕಿದ್ರೆ ಈ ವಾಟ್ಸಪ್ ಮುಖಾಂತರ ಇದನ್ನು ನಮ್ಮ ಕಳಿಸಿದ್ರು ಕೂಡ ನಾವು ನಿಮಗೆ ಮಾಹಿತಿಯನ್ನು ಕೊಡ್ಬೋದು ಅಂತ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ.
2: ಒಳ್ಳೆಯದು ಸರ್, ಇವತ್ತಿನ ಈ ಒಂದು ವಿಶೇಷವಾದಂತಹ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೀಳು ಮೂಳೆ ಮತ್ತು ನರಗಳ ವಿವಿಧ ಸಮಸ್ಯೆಗಳಿಗೆ ಶಸ್ತ್ರರಹಿತ ಚಿಕಿತ್ಸೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ, ಜೊತೆಗೆ ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದಂತಹ ಹಾಸನದ ಜನಪ್ರಿಯ ಆಸ್ಪತ್ರೆಯ ಡಾಕ್ಟರ್ VK ಅಬ್ದುಲ್ ಬಶೀರ್ ಅವರಿಗೆ ಹಾಗೂ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ ಅವರಿಗೆ, ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್.
3: ಥ್ಯಾಂಕ್ ಯು. ಇದುವರೆಗೂ ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು.

ಇಂದಿನ ವಿಷಯ ಕೀಲು, ಮೂಳೆ ಮತ್ತು ನರಗಳ ಸಮಸ್ಯೆಗೆ ಶಸ್ತ್ರರಹಿತ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನದ ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರುಗಳಾದ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಹಾಗೂ ಡಾಕ್ಟರ್ ಶಾರೂಖ್ ಅಬ್ದುಲ್ಲಾ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ಸೋಮಶೇಖರ್ ಹಾಗೂ ರಾಜು.

ಹೇಮಕೂಟ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಮಳೆ ಬಂದಾಗ ಮಳೆ ನಿಂತಾಗ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258 ಎಸ್ಟಿಡಿ ಕೋಡ್ 08172.

ಹೇಮಕೂಟ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತಿನ ವಿಷಯ ನಿಮಗೆಲ್ಲ ಗೊತ್ತಾಗಿದೆ. ಮಳೆ ಬಂದಾಗ, ಮಳೆ ನಿಂತಾಗ, ಬಿಸಿಲ ಧಗೆಗೆ ಬಾಯಾರಿದ ಭೂಮಿಗೆ ಮಳೆ ಬಂದರೆ ಅದೇನೋ ಖುಷಿ. ಮಳೆ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ? ಒಂದು ರೀತಿ ಸಂಭ್ರಮ. ಭೂಮಿಗೆ ಮೋಡಗಳು ಹನಹನಿಯಾಗಿ ಭೂಮಿಗೆ ಇಳಿತಾ ಇದ್ರೆ ಮೈ ಮನಸ್ಸಿನಲ್ಲೆಲ್ಲ ಏನೋ ಒಂದು ರೀತಿಯ ಪುಳಕ. ಮಳೆ ಚೇತೋಹಾರಿ. ಮುಂಗಾರು ಮಳೆ ಅಂದರೆ ಒಲವಿನ ಸುರಿಮಳೆ. ಆಕಾಶ ಭೂಮಿ ಒಂದಾಗುವಂಥ ಹಬ್ಬ. ಮಳೆ ಬಿದ್ದಾಗ ಮಣ್ಣಿನ ಆ ಕಮ್ಮನೆಯ ವಾಸನೆಯನ್ನು ಅನುಭವಿಸಲೇಬೇಕು. ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗೇ ಆಗತ್ತೆ. ಮಳೆ ಬಂದಾಗ ಒಂದು ರೀತಿಯ ಸಂಭ್ರಮ, ಅಂದರೆ ಮಳೆ ನಿಂತಾಗ ವಾತಾವರಣದಲ್ಲಿ ಹೊಸದೊಂದು ಚೈತನ್ಯ ಮೂಡುತ್ತೆ. ಮಳೆ ಬಂದು ನಿಂತ ನಂತರ ಪ್ರಕೃತಿಯ ಸೊಬಗು ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರ ಅನುಭವನೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಕೆಲವರಿಗೆ ಮಳೆ ಸಂಭ್ರಮ ಆದರೆ ಕೆಲವರಿಗೆ ಮಳೆ ಅಂತಂದರೆ ಭಯಾನಕ ಅನಿಸುತ್ತೆ. ಯಾಕಪ್ಪ ಈ ಮಳೆ ಬರ್ತಾ ಇದೆ ಅನ್ನೋ ಪರಿಸ್ಥಿತಿ ಕೂಡ ಎದುರಾಗತ್ತೆ. ನೋಡೋಣ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಈ ವಿಷಯದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಗೆ ಹಂಚಿಕೊಳ್ತಾರೆ ಅಂತ

0: ಕೇಳುಗರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು ಮತ್ತೊಮ್ಮೆ 2462889 ಮತ್ತೊಂದು 2452258 ಎಸ್ಟಿಡಿ ಕೋಡ್ 08172 ಕರೆಗಳು ಬರ್ತಾ ಇದೆ. ನೋಡೋಣ ಮೊದಲನೇ ಕರೆಯನ್ನ ಯಾರಿದ್ದಾರೆ ಅಂತ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಪರಿಚಯವನ್ನ ಮಾಡ್ಕೊಳ್ಳಿ.
1: ನಾನು ಕೆಆರ್ಪುರಂದ ಗುರುಮೂರ್ತಿ ಅಂತ. ಹಾಸನ್.
0: ಗುರುಮೂರ್ತಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
1: ಮಳೆ ಬಂದಾಗ ಮಳೆ ನಿಂತಾಗ.
0: ಮಳೆ
1: ಬಂದ್ರು ಒಳ್ಳೆ, ಬಂದ್ರು ನಿಂತು ಬಿಟ್ರು ಪರವಾಗಿಲ್ಲ ಮೇಡಮ್. ರೇ ಯಾವಾಗ್ಲೂ ಸುರಿತಾ ಇದ್ರೆ ಪ್ರಾಬ್ಲಮ್ ಅಲ್ಲ. ಒಂದು ಅರ್ಧ ಗಂಟೆ ಒಂದ್ ಗಂಟೆ ಏನಾದ್ರೂ ಬಿಡುವಾದ್ರೆ ಮಕ್ಕಳುಗಳನ್ನ ಸ್ಕೂಲಿಂದ ಕರ್ಕೊಂಡ್ಬರೋದು, ಕರ್ಕೊಂಡು ಹೋಗಕ್ಕೆ ಅನುಕೂಲ. ಸುರಿತಲ್ಲ ಇದ್ರೆ ಸಾನೆ ತರ ಏನು ಸ್ವಲ್ಪ ಕಷ್ಟನೇ ಮೇಡಮ್. ರೇ
0: ಅಲ್ಲ, ಮಳೆ ಬೇಕು ಅಲ್ವಾ?
1: ಮಳೆ
0: ಬೇಕಾದ್ರೆ ಮಳೆ ಬೇಕೇ ಬೇಕು. ಮಳೆ ಬಂದಾಗ ಏನನ್ಸುತ್ತೆ, ನಿಲ್ಬೇಕು ಅನ್ಸುತ್ತೆ ನಿಮ್ಗೆ?
1: ಮಳೆ ಬೇಕೇ ಬೇಕು ಮೇಡಮ್. ಮಳೆ ಇದ್ರೆ ಬೆಳೆ, ಬೆಳೆ ಇದ್ರೆ ಜೀವನ. ರೈತರು ಮಳೆ ಇಲ್ಲೋದ್ರೆ ಬಿತ್ತನೆ ಹೆಂಗ್ ಬೆಳಿತಾರೆ? ಬೇಕೇ ಬೇಕಲ್ಲ.
0: ಖಂಡಿತ.
1: ಹಂಗಾಗಿ ಮಳೆ ಬೇಕು, ಬಂದ್ರು ಒಳ್ಳೇದು. ಆಮೇಲೆ ಸ್ವಲ್ಪ ಬಿಡುವು ಕೊಟ್ರು ಇನ್ನು ಒಳ್ಳೇದು ಅಷ್ಟೇ.
0: ಬಿಡುವು ಕೊಟ್ಟು ಬರ್ಲಿ ಅಂತ ಹೇಳ್ತಾ ಇದ್ದೀರಾ ನೀವು?
1: ಹೌದು ಮೇಡಮ್.
0: ಅಂದ್ರೆ ನಿಮ್ಮ ಯಾವ್ದೇ ಚಟುವಟಿಕೆಗಳಿಗೆ, ಕೆಲ್ಸಗಳಿಗೆ ಅಡ್ಡಿ ಆಗ್ದಂಗೆ ಮಳೆ ಬರ್ಲಿ ಅಂತ ಹೇಳ್ತಾ ಇದ್ದೀರಾ?
1: ಅಡ್ಡಿ ಆಗ್ದಂಗೆ ಮಳೆ ಬರ್ಲಿ ಅಂತ ಮೇಡಮ್.
0: ಹೇಗಿರುತ್ತೆ ವಾತಾವರಣ ಅವಾಗ? ಮಳೆ ಬಂದಾಗ
1: ತಂಪಾಗಿರುತ್ತೆ. ಮಳೆ ಬಂದು ಬಿಟ್ಟೋದ್ಮೇಲೆ ತಂಪಾಗೇ ಇರುತ್ತೆ. ಯಾವಾಗ ಒಂಥರ ಕೂಲಾಗಿ ಓಡಾಡಕ್ಕೂ ಚೆನ್ನಾಗಿರುತ್ತೆ. ನೆಮ್ಮದಿ ಇರುತ್ತೆ ಒಟ್ನಲ್ಲಿ.
0: ಮಳೆ ಆದ್ರೆ ನೆಮ್ಮದಿ ಅಲ್ವಾ?
1: ಹೌದು ಮೇಡಮ್.
0: ಆಯ್ತು, ಯಾವ ಗೀತೆ ಬೇಕು ಗುರುಮೂರ್ತಿ ಅವ್ರಿಗೆ?
1: ಮೇಡಮ್ ಅಮೃತ ವರ್ಷಿಣಿಯಿಂದ ತುಂತುರು ಇದೆ ಮೇಡಮ್. ಅದು ನಮ್ಮ ಮೊಮ್ಮಕ್ಳು ಎರಡು ಇಬ್ರಿಗೂ ಇಬ್ರಿದಾರೆ, ಅವರಿಬ್ರು ಆಟ ಆಡ್ತಾ ಅದನ್ನ ಹೇಳ್ತಾ ಇರ್ತಾರೆ.
0: ಅವರಿಗೋಸ್ಕರ ಕೇಳ್ತಾ ಇದ್ದೀರಾ? ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಆದಿಚುಂಚನಗಿರಿ ಆರೋಗ್ಯವಾಣಿಯಲ್ಲಿ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್ ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ KC ಲಕ್ಷ್ಮಯ್ಯ ಇವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, BG ನಗರ, ನಾಗಮಂಗಲ. ತಪ್ಪದೇ ಕೇಳಿ ಆದಿಚುಂಚನಗಿರಿ ಆರೋಗ್ಯವಾಣಿ ಇದೇ ಬುಧವಾರ ಸಂಜೆ 5 ಗಂಟೆಗೆ.
3: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಹೇಮಕೂಟ ಚಿತ್ರಗೀತೆಗಳ ನೇರ ಫೋನಿಂಗ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇಂದಿನ ವಿಷಯ ಮಳೆ ಬಂದಾಗ ಮಳೆ ನಿಂತಾಗ. ನೋಡೋಣ ನಮ್ಮ ಮುಂದಿನ ಕಾಲರ್ ಯಾರು ಅಂತ. ನಮಸ್ತೆ.
4: ನಮಸ್ತೆ ಮೇಡಮ್.
3: ನಮಸ್ತೆ, ಯಾರಿದು? ಪರಿಚಯವನ್ನ ಮಾಡ್ಕೊಳ್ಳಿ.
4: ಜಗದೀಶ್ ಅಂತ ಮೇಡಮ್, ಟಿಪ್ಟೋರಿಂದ ಮಾತಾಡ್ತಾ ಇರೋದು.
3: ಕಾರ್ಯಕ್ರಮಕ್ಕೆ ಸ್ವಾಗತ ಜಗದೀಶ್ ಅವ್ರಿಗೆ.
4: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
3: ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ ಜಗದೀಶ್ ಅವ್ರಿಗೆ?
4: ಗೊತ್ತಾಗಿದೆ ಮೇಡಮ್.
3: ಮಾತಾಡಿ.
4: ಹಾ ಮೇಡಮ್, ಮಳೆ ಬಂದಾಗ ತುಂಬಾ ಸಂತೋಷ ಆಗುತ್ತೆ ಮೇಡಮ್. ನಮ್ಮ ಸಣ್ಣ ಹುಡುಗರಲ್ಲಿ ಆಡೋದು ಮಳೆಯಲ್ಲಿ, ಒಂದು ಅಣೆಕಟ್ಟೆಲ್ಲ ಕಟ್ಟಿ ಅದರಲ್ಲಿ ಒಂದು ಪೈಪ್ ಇಟ್ಟು ತುಂಬಾ ಚೆನ್ನಾಗಿ ಅನ್ಸುತ್ತೆ ಮೇಡಮ್. ಮಳೆ ಇಲ್ಲ ಅಂದ್ರೆ ಜೀವನನೇ ಇಲ್ಲ.
3: ಖಂಡಿತ.
4: ಮಳೆ ಬಗ್ಗೆ ಎಷ್ಟು ಹೇಳೋದು ಸಾಲದು. ಮಳೆ ಬರಬೇಕು. ಈ ವರ್ಷ ಮಳೆ ಕಮ್ಮಿ ಆಗಿದೆ ಅಂದ್ರೆ ಮಳೆ ನಿಂತ ಮೇಲೆ ಅಂದ್ರೆ ಸ್ವಲ್ಪ ಒಂಥರ ಮುಗ್ದೋಯ್ತಲ್ಲ ಮಳೆಗಾಲ ಅನ್ನೋಂಗು ಆಗುತ್ತೆ, ಸ್ವಲ್ಪ ನಿಲ್ತಲ್ಲಪ್ಪ ಅನ್ನೋ ಸಂತೋಷನೂ ಆಗುತ್ತೆ. ಯಾಕೆಂದ್ರೆ ಗಿಡಿ ಹಿಡ್ಕೊಬಿಟ್ಟು ಸ್ವಲ್ಪ ಬೇಜಾರಾಗುತ್ತೆ ಮೇಡಮ್.
3: ಅಂದ್ರೆ ಎಲ್ಲರಿಗೂ ಒಂದೇ ರೀತಿಯ ಒಂದು ಸಂದರ್ಭ ಇರೋದಿಲ್ಲ. ಈಗ ಕೆಲವರಿಗೆ ಮಳೆ ಅಂದ್ರೆ ಸಂಭ್ರಮ, ಖುಷಿ ಇರುತ್ತೆ. ಒಳಗಡೆ ಕುಳಿತು ಮಳೆಯನ್ನ ನೋಡಕ್ಕೆ ಅವ್ರಿಗೇನೋ ಒಂದ್ ರೀತಿಯಲ್ಲಿ

0: ಆಗುತ್ತೆ. ಕೆಲವರಿಗೆ ಮಳೆ ಬರ್ತಾ ಇದೆ ಅಂದ್ರೆ ಅಯ್ಯೋ ಯಾಕಪ್ಪ ಈ ಮಳೆ ಬರ್ತಿದೆ ಇಷ್ಟೊಂದು ಭೀಕರವಾಗಿದೆ ಅಂತ ಆ ಒಂದು ಕೂಡ ಅನುಭವ ಅವ್ರಿಗೆ ಕೆಲವರಿಗೆ ಆಗತ್ತೆ ಅಲ್ವಾ. ಎಲ್ಲರಿಗೂ ಒಂದೇ ರೀತಿಯ ಅನುಭವ ಇರೋದಿಲ್ಲ. ಯಾವ ಗೀತೆ ಬೇಕು ಜಗದೀಶ್ ಅವ್ರಿಗೆ?
1: ನಮಗೆ ಸಿಪಾಯಿ ಫಿಲಂ ಇಂದ ಬಂದ ಮೇಘರಾಜ ಮೇಡಮ್.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಕೇಳುಗರೆ, ಬೆಳಗ್ಗೆ 10:30ಕ್ಕೆ ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಕೇಳಲಿದ್ದೀರಿ. 11:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಾರುಮತಿ ರಾಮಚಂದ್ರನ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 6:50ರ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೆಸ, ಕಲ್ಲಂಗಡಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಚಿಕ್ಕಿ ಹಳುವಾರ ಗ್ರಾಮದ ಯುವ ಕೃಷಿಕ ಎಪಿ ಗುರುರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಹಾಸನ ಆಕಾಶವಾಣಿಯಿಂದ ಹೇಮಕೂಟ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಕರೆಯನ್ನ ನೋಡೋಣ. ನಮಸ್ತೆ. ನಮಸ್ತೆ.
2: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ, ಪರಿಚಯವನ್ನ ಮಾಡ್ಕೊಳ್ಳಿ.
2: ನಾನು ಶಿವಲಿಂಗ ಅಂತ ಮೇಡಮ್, ಈಚೂರು ತಿಪ್ರು ತಾಲೂಕು ಈಚೂರಿಂದ ಮಾತಾಡ್ತೀನಿ ಮೇಡಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ ಶಿವಲಿಂಗಯ್ಯ ಅವ್ರಿಗೆ.
2: ಥ್ಯಾಂಕ್ ಯು ಮೇಡಮ್.
1: ಯಾವ ಗೀತೆ ಬೇಕು ಹೇಳ್ಬಿಡಿ, ಆಮೇಲೆ.
2: ನನಗೆ ಇವಾಗ ಡಾಕ್ಟರ್ ರಾಜ್ಕುಮಾರ್ ಆಡಿರುವ ಗೀತೆ ಸಂಪತ್ತಿನ ಸವಾಲು ಮೇಡಮ್.
1: ಆಯ್ತು, ನಿಮ್ಮ ಗೀತೆ ಪ್ರಸಾರ ಆಗತ್ತೆ. ಇವತ್ತಿನ ವಿಷಯದ ಬಗ್ಗೆ ಮಾತನಾಡಿ.
2: ಮಳೆ ಬಂದಾಗ, ಮಳೆ ನಿಂತಾಗ. ಮಳೆ ನಿಂತ್ರೆ ಜೀವನವೇ ನಿಂತೋದಂಗ ಆಗುತ್ತೆ ಮೇಡಮ್. ಮಳೆ ಬಂದಾಗ ಜೀವನ ಹಸಿರಾಗುತ್ತೆ. ಮಳೆ ಬೇಕೇ ಬೇಕು, ಧರೆಗೆ ಮಳೆ ಬೇಕು, ಬೆಳೆಗೂ ಮಳೆ ಬೇಕು, ಮನುಷ್ಯ ಜೀವನ ಮಾಡಕ್ಕೂ ಮಳೆ ಬೇಕು. ಮಳೆ ಇಲ್ದಲೇ ಇದ್ರೆ ಏನು ಇಲ್ಲ ಮೇಡಮ್. ಮಳೆ ಇಲ್ದಲೇ ಜೀವನನೇ ಇಲ್ಲ.
1: ಖಂಡಿತ.
2: ಹಾಗಾಗಿ ಮಳೆ ಬೇಕೇ ಬೇಕು. ಮಳೆಯಿಂದ ಎಲ್ಲ ಜೀವರಾಶಿಗೂ ಮಳೆ ಬೇಕು. ಮಳೆ ಇಲ್ಲದೆ ಹೋದ್ರೆ ಯಾವ ಜೀವರಾಶಿಗೂ ಉಳಿದ ಕಷ್ಟ. ನೀರೇ ಪ್ರಮುಖವಾದ್ದು, ಗಾಳಿ ಮತ್ತೆ ನೀರು. ಹಾಗಾಗಿ ಮಳೆ ಬೇಕು ಅಂತ ಹೇಳ್ತೀನಿ
1: ಮೇಡಮ್.
2: ಮಳೆ ನಿಂತಾಗ ಅಂದ್ರೆ, ಮಳೆ ನಿಂತಾಗ ಮನಸ್ಸಿನ ಜೀವವೇ ಹೋದಂಗೆ ಆಗುತ್ತೆ ಮೇಡಮ್. ಯಾಕೆಂದ್ರೆ ಮಳೆ ಇಲ್ದಲೆ ಹೋದ್ರೆ ಏನು, ಯಾವ ಇದು ಜೀವರಾಶಿ ಬೆಳೆಯ ಬದುಕಲ್ಲ. ಪ್ರಾಣಿ ಪಕ್ಷಿ ಆಗ್ಲಿ, ಮರ ಗಿಡ ಆಗ್ಲಿ, ಎಲ್ಲದಕ್ಕೂ ನೀರು, ಮಳೆನೆ ಮುಖ್ಯ. ಮಳೆ ಇಲ್ಲದೆ ಇದ್ರೆ ಏನು ಜೀವನವೇ ಇಲ್ಲ ಅಂತ ನನ್ನ ಭಾವನೆ.
1: ಆಯ್ತು ಶಿವಲಿಂಗಯ್ಯ ಅವರೇ, ನಿಮ್ ಗೀತೆ ಪ್ರಸಾರ ಆಗತ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಆಯ್ತು.
1: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ಜಿ ಕೆ ವೆಂಕಟೇಶ್ ರಾಗ ಸಂಯೋಜನೆ ಮಾಡಿದ್ದಾರೆ.

ಕೇಳುಗರೆ, ಮಳೆ ಅಂದರೆ ಸಂಭ್ರಮ. ಸಂಭ್ರಮವನ್ನು ಆಚರಿಸಿ ಅನುಭವಿಸಬೇಕು. ಧರೆಗೆ ಸುರಿಯುವ ಮಳೆಯೇ ನಿನ್ನ ನೋಡಲು ಎಷ್ಟು ಚೆಂದ, ನಿನ್ನ ಸ್ಪರ್ಶಿಸಲು ಕೂಡ ಹೂಗಳು ತಪ್ಪಿಸುತ್ತಿವೆ, ನಿನ್ನ ಸವಿಯಲು ಪ್ರಕೃತಿಯು ಕಾಯುತ್ತಿದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಮಳೆಯನ್ನು ಒಂದು ರೀತಿಯಲ್ಲಿ ಸಂಭ್ರಮಿಸಬೇಕು, ಅನುಭವಿಸಬೇಕು ಅಂತ ಹೇಳ್ತಾ ಇವತ್ತಿನ ಹೇಮಕೂಟ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹ್ಯಾರಡ್ಸ್. ಕೇಳುಗರೆ, ಇಂದು 2026 ಇಸವಿ ಜುಲೈ ತಿಂಗಳ 8ನೇ ತಾರೀಕು ಬುಧವಾರ. ಸಮಯ ಸರಿಯಾಗಿ 10:30:55. ಆತ್ಮೀಯ ಕೇಳುಗರಿಗೆಲ್ಲ ಅನಿತಾ ಎಸ್ಜಿ ಮಾಡುವ ನಮಸ್ಕಾರಗಳು. ಕೆಳಗರೆ ಕಾರ್ಯಕ್ರಮ ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಕೇಳೋಣ. ಇಂದಿನ ಒಂದೇ ಬಳ್ಳಿಯ ಹೂಗಳು ಕಾರ್ಯಕ್ರಮದಲ್ಲಿ ಜೋಡಿ ಚಿತ್ರದ ಹಾಡುಗಳನ್ನು ಕೇಳೋಣ. 2001 ತೆರೆ ಕಂಡ ಹಾಸ್ಯಭರಿತ ಚಿತ್ರ ಇದು. ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಕಿಶೋರ್ ಸರ್ಜಾ. ತಾರಬಳಗದಲ್ಲಿ ಶಿವರಾಜ್ ಕುಮಾರ್, ಜಗ್ಗೇಶ್, ಪೂನಂ ಸಿಂಗ್ ಮುಂತಾದವರ ಅಭಿನಯವಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಜೋಡಿ ಚಿತ್ರದ ಗೀತೆಯನ್ನ ಕೇಳಿ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕೆಳಗುರೆ, ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಅನ್ನನಾಳ ಹಾಗೂ ಹೊಟ್ಟೆಯ ಕ್ಯಾನ್ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಕೆಸಿ ಲಕ್ಷ್ಮಣಯ್ಯ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಆದಿಚುಂಚನಗಿರಿ ಆರೋಗ್ಯವಾಣಿಯಲ್ಲಿ ಕೇಳಿ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್. ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆಸಿ ಲಕ್ಷ್ಮಯ್ಯ ಇವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ತಪ್ಪದೇ ಕೇಳಿ ಆದಿಚುಂಚನಗಿರಿ ಆರೋಗ್ಯವಾಣಿ ಇಂದು ಸಂಜೆ 5 ಗಂಟೆಗೆ.

ಜೋಡಿ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಈ ಗೀತೆಯನ್ನ ಹಾಡಿದ್ದಾರೆ ಅನುರಾಧ ಶ್ರೀರಾಮ್ ಹಾಗೂ ಸಂಗಡಿಗರು.

ಕೇಳುಗರೆ, ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಜೋಡಿ ಚಿತ್ರದಿಂದ ಕಾರ್ಯಕ್ರಮದ ಕಡೆಯಲ್ಲಿ ಮತ್ತೊಂದು ಗೀತೆ ನಿಮಗಾಗಿ.

ಕೆಳಗರೆ ಇದುವರೆಗೂ ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳು ಕಾರ್ಯಕ್ರಮದಲ್ಲಿ ಜೋಡಿ ಚಿತ್ರದ ಗೀತೆಯನ್ನ ಕೇಳಿದಿರಿ.

ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಸರಿಯಾಗಿ 11:20.

ಫುಲ್ವಾರಿ ಗೀತೋಂ ಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಳಗುರಿ ಕಾರ್ಯಕ್ರಮದ ಆರಂಭದಲ್ಲಿ ಸ್ವನಂದ್ ಕಿರ್ಕಿರೆ ಅವರ ಸಾಹಿತ್ಯಕ್ಕೆ ನಿಷತ್ ಖಾನ್ ಅವರ ಸಂಗೀತ ನಿರ್ದೇಶನವಿರುವ ಯಶ್ ಆಲಿ ಜಿಂದಗಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶಿಲ್ಪಾ ರಾವ್ ಹಾಗೂ ಜಯದೇವ್.

ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ತುಂಬಿನ ಚಿತ್ರದ ಗೀತೆಯನ್ನ. ಫಾಜಿ ಅನ್ವರ್ ಅವರು ಬರೆದಿರುವ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ನಿಖಿಲ್ ವಿನಯ್.

0: ಕೇಳುಗರೆ, ಇದುವರೆಗೂ ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದ ಗೀತೆಯನ್ನ ಕೇಳಿದಿರಿ. ಮೆಹಬೂಬ್ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದವರು ಇಸ್ಮಾಯಿಲ್ ದರ್ಬಾರಿ.
1: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಆದಿಚುಂಚನಗಿರಿ ಆರೋಗ್ಯವಾಣಿಯಲ್ಲಿ ಕೇಳಿ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್. ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆಸಿ ಲಕ್ಷ್ಮಯ್ಯ ಇವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ತಪ್ಪದೇ ಕೇಳಿ ಆದಿಚುಂಚನಗಿರಿ ಆರೋಗ್ಯವಾಣಿ ಇಂದು ಸಂಜೆ 5 ಗಂಟೆಗೆ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ

0: ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50 ಕ್ಕೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕೇಳುಗರೆ, ಇಂದು ಸಂಜೆ 5:30ಕ್ಕೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ. ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆಯಲ್ಲಿ ಕನ್ನಡ ಆತ್ಮಕಥೆಗಳ ಮಾಯಾಲೋಕ, ರವಿ ಎನ್ಸಿ ಅವರಿಂದ ಭಾಷಣ ಪ್ರಸಾರವಾಗುವುದು. ಕಾರ್ಯಕ್ರಮ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

ಕೆಳಗುರೆ ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿ ಗೀತೋಂಕ ಆಂಗನ್ ಮೂಡಿಬಂತು. ಇದಾಗಿತ್ತು ಇಂದಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾ ಹರ್ಟ್ಸ್ಗಳಲ್ಲಿ ಸಮಯ ಸರಿಯಾಗಿ 11:30

0: ಮೂವತ್ತೆರಡು ಸೆಕೆಂಡುಗಳು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಕೆಳಗರಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಚಾರುಮತಿ ರಾಮಚಂದ್ರನ್ ಅವರ ಹಾಡುಗಾರಿಕೆ. ಕಾರ್ಯಕ್ರಮದ ಆರಂಭದಲ್ಲಿ ಸಾವಿರಿ ರಾಗ ಆದಿತಾಳದಲ್ಲಿರುವ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಕಲ್ಯಾಣಿರಾಗ ಆದಿತಾಳದಲ್ಲಿ ಸಂತ ತ್ಯಾಗರಾಜರ ಭಕ್ತಿಕೃತಿ.

ಕೇಳುಗರೆ, ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಾರುಮತಿ ರಾಮಚಂದ್ರನ್ ಅವರ ಹಾಡುಗಾರಿಕೆ ಪ್ರಸಾರವಾಯಿತು. ಇದಾಗಿತ್ತು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೇಳುಗರೆ, ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,025 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಮಾರ್ಚ್ 2027 ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಪ್ರಗತಿ ಪಥ ಯೋಜನೆಯಡಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 30 ಕಿಲೋಮೀಟರ್ಗಳಂತೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿತ ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ನಾಡಿನಾದ್ಯಂತ ಒಟ್ಟು 7,110 ಕಿಲೋಮೀಟರ್ ಹಳ್ಳಿ ರಸ್ತೆ

ಸುಧಾರಣೆಗೆ ಎಡಿಬಿ ಬ್ಯಾಂಕ್ನಿಂದ 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ವಿಜಯಪುರ ನಗರಕ್ಕೆ ಸಂಪರ್ಕ ಕಲ್ಪಿಸುವ 957,09,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರಾಷ್ಟೀಯ ಹೆದ್ದಾರಿ 2027 ಮಾರ್ಚ್ ತಿಂಗಳಲ್ಲಿ ಪೂರ್ಣಗೊಂಡು ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದು ಲೋಕಸಭಾ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ನಿರ್ಮಾಣ ಹಂತದಲ್ಲಿರುವ ರಾಷ್ಟೀಯ ಹೆದ್ದಾರಿ ಕುರಿತು ಅಭಿಯಂತರರ ಜೊತೆ ಮಾತುಕತೆ ನಡೆಸಿ ಮಾಹಿತಿ ಪಡೆದ ಸಂಸದರು, ಮಹಾರಾಷ್ಟದ ಮುರುಮ್ನಿಂದ ವಿಜಯಪುರದ ನೇತಾಜಿ ವೃತ್ತದವರೆಗಿನ ಶೇಕಡ 65%ರಷ್ಟು ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ರೈತರ ಕಲ್ಯಾಣಕ್ಕೆ ರಾಜ್ಯ ಸರ್ಕಾರ ಬದ್ದವಾಗಿದೆ. 2025ನೇ ಸಾಲಿನ ಮುಂಗಾರು ಹಂಗಾಮಿನ ಅತಿವೃಷ್ಟಿಯಲ್ಲಿ ಕಲಬುರಗಿ ರೈತರ ಬೆಳೆಹಾನಿಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 585,72,00,000 ರೂಪಾಯಿ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಇದುವರೆಗೂ 243,44,00,000 ರೂಪಾಯಿ ಪರಿಹಾರ ಬಿಡುಗಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಬಾಕಿ ಇರುವ ವಿಮಾ ಪರಿಹಾರವನ್ನು ಶೀಘ್ರದಲ್ಲೇ ರೈತರ ಕೈ ಸೇರುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಹಾರಾಷ್ಟದಲ್ಲಿ ಅಡಿಕೆ ಸಾಗಣೆ ವಾಹನಗಳನ್ನು ತಡೆದಿರುವುದರಿಂದ ಲಕ್ಷಾಂತರ ಅಡಿಕೆ ಬೆಳೆಗಾರರು, ಸಹಕಾರಿ ಸಂಸ್ಥೆಗಳು ಹಾಗೂ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಹೊಸದಿಲ್ಲಿಯಲ್ಲಿ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಮಾತುಕತೆ ನಡೆಸಲಾಗಿದ್ದು, ಮುಖ್ಯಮಂತ್ರಿಯವರು ಅಡಿಕೆ ಸಾಗಣೆಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿರುವುದಾಗಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಭೆಯಲ್ಲಿ ಶಾಸಕ ಅರಗ ಜ್ಞಾನೇಂದ್ರ, ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬಿವೈ ರಾಘವೇಂದ್ರ, ಕೋಟಾ ಶ್ರೀನಿವಾಸ ಪೂಜಾರಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಾಲ್ಗೊಂಡಿದ್ದರು. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಒಳಹರಿವಿನಲ್ಲಿ ಏರಿಕೆ ಕಂಡಿದೆ. ನಿನ್ನೆ 82 ಅಡಿ ಇದ್ದ ಜಲಾಶಯದ ನೀರಿನ ಪ್ರಮಾಣ ಇಂದು 84 ಅಡಿಗಳಿಗೆ ಏರಿಕೆಯಾಗಿದೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಹಾಗೂ ಮಲೆನಾಡು ಪ್ರದೇಶ ನೆರೆ ಬಾಧಿತವಾಗಿದ್ದು, ಶೀಘ್ರ ಸಂಬಂಧಪಟ್ಟ ಉಸ್ತುವಾರಿ ಸಚಿವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಬೇಕು, ನಾಶನಷ್ಟದ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಲ್ ರಮೇಶ್ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗರ್ಭಿಣಿಯರು, ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಆರೈಕೆ ಹಾಗೂ ಆರೋಗ್ಯದ ಕುರಿತು ವೈದ್ಯರಿಂದ ಮಾಹಿತಿ ಪಡೆದ ಅವರು, ತಾಯಂದಿರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಸೂಚಿಸಿದರು. ದಾವಣಗೆರೆ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದ ನೂತನ ಕಟ್ಟಡ ಕುಂದುವಾಡ ಬಳಿ ನಿರ್ಮಾಣಗೊಳ್ಳುತ್ತಿದ್ದು, ಕಾಮಗಾರಿಯನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಪರಿಶೀಲಿಸಿದರು. ಹಾಸನದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಶ್ರೀ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿದೆ. ಭಕ್ತಾದಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ದರ್ಶನದ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರ ನಿಖರ ಸಂಖ್ಯೆ ದಾಖಲಿಸಲು ಆಧುನಿಕ ತಂತ್ರಜ್ಞಾನ ಬಳಸಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿದೆ. ಯಾವುದೇ ಅರ್ಹ ಮತದಾರರ ಹಕ್ಕಿಗೆ ಧಕ್ಕೆಯಾಗುವುದಿಲ್ಲ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಡುಪಿ ಅಮ್ಮುಂಜಯ ಮಹಿಳಾ ವೇದಿಕೆ ನರ್ನಾಡು ಮದಗ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಬಾನುಲಿ ಕೇಳುಗರಿಗೆಲ್ಲ ಪ್ರೀತಿಪೂರ್ವಕ ನಮಸ್ಕಾರಗಳು. ಕೇಳುಗರೇ, ನಮ್ಮೀ ಕಾರ್ಯಕ್ರಮವನ್ನು ವಿಘ್ನ ವಿನಾಯಕನ ಸ್ತುತಿಯೊಂದಿಗೆ ಪ್ರಾರಂಭಿಸಲಿದ್ದೇವೆ. ಸ್ತುತಿಯುವವರು ಶ್ರೀಮತಿಯರಾದ ರೇಖಾ ಪ್ರಶಾಂತ್, ಸುಪ್ರೀತಾ ವಿ ಭಟ್, ಸುಜಾತಾ ಶೇಟ್.

0: ಹಿಂದಿನ ಶಾಂತಿಯುತ ಜೀವನವು ಇಂದು ವ್ಯಸ್ತ ಜೀವನವಾಗಿ ಬದಲಾದ ಬದಲಾವಣೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಶ್ರೀಮತಿ ಸವಿತಾ ಸುಧೀರ್.
1: ಒಂದನೊಂದು ಕಾಲದಲ್ಲಿ ನಾನು ಎದ್ದರೂ ಅದು ಅಮ್ಮನ ಪ್ರೀತಿಯ ಕರೆಯಿಂದಲೇ. ಆ ಕೆಂಪಾದ ಬಾನಂಗಳ ಹಕ್ಕಿಗಳ ಕಲರವದ ಕೂಗು ದಿನದ ಶುಭಾರಂಭಕ್ಕೆ ಸಂಗೀತ ನೀಡುತ್ತಿದ್ದವು. ಆಗ ಮನೆಯಂಗಳವೇ ಆಟದ ಮೈದಾನ. ಅಣ್ಣ ತಂಗಿ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದೆವು. ಸಣ್ಣ ಮನೆಯೊಳಗೆ ಹೃದಯದ ದೊಡ್ಡತನವಿತ್ತು. ನಗು ಇತ್ತು, ನೆಮ್ಮದಿ ಇತ್ತು, ಸಮಯ ಇತ್ತು. ಅಜ್ಜ ಅಜ್ಜಿಯ ಬುದ್ಧಿ ಮಾತು ಇತ್ತು. ಅಪ್ಪನ ತೋಳಿನಲ್ಲಿ ಭದ್ರತೆ ಇತ್ತು. ಅಮ್ಮನ ಅಪ್ಪುಗೆಯಲ್ಲಿ ಪ್ರೀತಿ ಇತ್ತು. ಅಂದಿನ ದಿನಗಳು ಶಾಂತಿಯಿಂದ ತುಂಬಿದ ದಿನಗಳಾಗಿದ್ದವು. ಆದರೆ ನಾವು ಇಂದು ಎಷ್ಟು ದೂರ ಬಂದು ಬಿಟ್ಟಿದ್ದೇವೆ! ಈ ಓಡಾಟದಲ್ಲಿ ನಿಜವಾದ ಬದುಕು ಎಲ್ಲಿ ಕಳೆದು ಹೋಗಿದೆ? ಅಂದು ಬಡತನವಿತ್ತು, ಆದರೆ ಸುಖದಿಂದ ಇದ್ದೆವು. ಈಗ ಎಲ್ಲಾ ಇದೆ, ಆದರೆ ನೆಮ್ಮದಿ ಇಲ್ಲ, ಸಮಯ ಇಲ್ಲ, ತಾಳ್ಮೆ ಇಲ್ಲ. ಬೆಳಿಗ್ಗೆ ಬೆದರಿಸಿ ಏಳಿಸುವ ಅಲರಾಮ್, ತಕ್ಷಣ ಓಡಾಟ ಶುರು. ಚಹಾ ಕೈಲಿ, ಮನಸ್ಸು ಎಲ್ಲೋ. ಸಮಯದ ಕೊರತೆಯಲ್ಲಿ ನಾವು ನಮ್ಮವರ ಜೊತೆ ಕೂಡ ಮಾತನಾಡದೆ ಕಾಲ ಕಳೆಯುತ್ತೇವೆ. ನಾವು ಎಲ್ಲಕ್ಕಿಂತ ಮೊದಲು ಕೆಲಸ, ಫೋನ್, ಟ್ಯೂಷನ್ ಇವುಗಳಿಗೆ ಮಹತ್ವ ನೀಡುತ್ತೇವೆ, ಆದರೆ ಮನಸ್ಸಿಗೆ ಹತ್ತಿರವಾದವರನ್ನು ಹಿಂದೆ ತಳ್ಳುತ್ತೇವೆ. ಸ್ನೇಹಿತರೆ, ಜೀವನದಲ್ಲಿ ಮಾಡುವ ಅತೀ ದೊಡ್ಡ ತಪ್ಪೇನೆಂದರೆ ಕಣ್ಮುಂದೆ ಇರುವ ಪ್ರೀತಿಯ ಸಂಬಂಧಗಳನ್ನು ಮರೆತು ಬಿಡುವುದು. ನಾವು ಈ ಓಡಾಟದ ನಡುವೆ ಕೆಲ ಹೊತ್ತಾದರೂ ನಿಲ್ಲಬೇಕು. ಮೊಬೈಲನ್ನು ಒಂದೆರಡು ಗಂಟೆ ಬದಿಗಿಡುವುದರಲ್ಲಿ ತಪ್ಪೇನಿಲ್ಲ. ನಮ್ಮವರಿಗೆ ಸಮಯ ಕೊಡೋಣ, ಮಕ್ಕಳೊಂದಿಗೆ ನಗೋಣ, ಆಟವಾಡೋಣ, ಸಮಯ ಕಳೆಯೋಣ. ಆಗ ಅದು ಅವರಿಗೆ ನಾಳೆಯ ಸವಿನೆನಪುಗಳು. ಹಳೆಯ ದಿನಗಳು ಮತ್ತೆ ಬರುವುದಿಲ್ಲ, ಆದರೆ ಆ ಭಾವನೆಗಳನ್ನು ಮತ್ತೆ ಮರಳಿಸಬಹುದಲ್ಲ? ನಾವು ಜೀವನದಲ್ಲಿ ಬದಲಾವಣೆ ತರಬೇಕಾದರೆ ಕಾಲದ ಜೊತೆಗೆ ಓಡದೆ ಕಾಲದೊಂದಿಗೆ ನಡೆಯಬೇಕು. ಇದೇ ನಿಜವಾದ ಬದುಕು, ಇದೇ ಸಂತೋಷದ ಮೂಲ. ಮತ್ತೆ ಬದುಕೋಣ ಹೃದಯದೊಂದಿಗೆ, ಸ್ನೇಹದ ನಗೆಯೊಂದಿಗೆ, ನೆನಪಿನ ಬೆಳಕಿನೊಂದಿಗೆ.
0: ಸ್ವಸ್ಥ ಶರೀರಕ್ಕೆ ಶುದ್ಧ ಆಹಾರ ಎಷ್ಟು ಮುಖ್ಯವೋ, ವ್ಯಾಯಾಮ ಮತ್ತು ಚಟುವಟಿಕೆಯಿಂದ ಇರುವುದು ಅಷ್ಟೇ ಮುಖ್ಯ. ಆರೋಗ್ಯಕರ ಜೀವನಕ್ಕೆ ಕ್ರೀಡೆ ಮತ್ತು ವ್ಯಾಯಾಮದ ಅನಿವಾರ್ಯತೆಯ ಕುರಿತು ಮಾತನಾಡಲಿದ್ದಾರೆ ಶ್ರೀಮತಿ ಪೂರ್ಣಿಮಾ.
2: ಯೋಗ ಮತ್ತು ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ಯೋಗವು ಒತ್ತಡವನ್ನು ಕಡಿಮೆ ಮಾಡಲು, ಚಲನಶೀಲತೆಯನ್ನು ಹೆಚ್ಚಿಸಲು ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಕ್ರೀಡೆಗಳು ದೈಹಿಕ ಫಿಟ್ನೆಸ್ ಅನ್ನು ಸುಧಾರಿಸುತ್ತದೆ, ತಂಡದ ಕೆಲಸವನ್ನು ಬೆಳೆಸುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ. ಯೋಗವು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಮಾನಸಿಕ ಯೋಗಕ್ಷೇಮದ ಸುಧಾರಣೆಗೆ ಸಹಕರಿಸುತ್ತದೆ. ಕ್ರೀಡೆಯು ಸಾಮಾಜಿಕ ಕೌಶಲ್ಯ, ನಾಯಕತ್ವ ಗುಣ, ಶಿಸ್ತು ಮತ್ತು ಆತ್ಮವಿಶ್ವಾಸ ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗ ಮತ್ತು ಕ್ರೀಡೆಗಳನ್ನು ಒಟ್ಟಿಗೆ ಅಭ್ಯಾಸ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು. ಯೋಗವು ಕ್ರೀಡೆಯೊಂದಿಗೆ ಸಂಯೋಜಿತವಾಗಿ ಸ್ನಾಯುಗಳ ಬಲ ಮತ್ತು ನಮ್ಯತೆಯನ್ನು ಸುಧಾರಿಸುತ್ತದೆ, ಗಾಯಗಳನ್ನು ತಡೆಯುತ್ತದೆ ಮತ್ತು ಕ್ರೀಡಾಪಟುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಕ್ರೀಡೆ ಎಂಬುದು ಒಂದು ಸ್ಪರ್ಧಾತ್ಮಕ ಜಗತ್ತು. ಇಲ್ಲಿ ಆಟಗಾರನೊಬ್ಬ ತನ್ನ ನಿಜವಾದ ಆಟವನ್ನೇ ದೀರ್ಘಕಾಲ ಉಳಿಸುವತ್ತ ಚಿತ್ತ ಹರಿಸುತ್ತಾನೆ. ಆದರೆ ಅದು ಅಷ್ಟು ಸುಲಭವಲ್ಲ. ಮೈದಾನದಲ್ಲಿ ಗಾಯದ ಸಮಸ್ಯೆ ಎದುರಿಸುತ್ತಾನೆ, ಮೈದಾನದ ಹೊರತಾಗಿ ಮಾನಸಿಕ ಖಿನ್ನತೆಯಲ್ಲಿ ಹೋರಾಡುತ್ತಾನೆ. ಇದೆಲ್ಲದರ ಪರಿಹಾರಕ್ಕೂ ಯೋಗ ಸಹಕಾರಿಯಾಗುತ್ತದೆ. ಆರೋಗ್ಯಕರ ಜೀವನವನ್ನು ನಡೆಸಲು ದೈಹಿಕ ಸದೃಢತೆಯು ಅತ್ಯಂತ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಕ್ರೀಡೆಗಳು ಮಕ್ಕಳಲ್ಲಿ ಶಿಸ್ತು, ಆತ್ಮವಿಶ್ವಾಸ

0: ಸಾಹಸ, ತಂಡ ಮನೋಭಾವ, ಸ್ವಾಭಿಮಾನ, ಹೆಮ್ಮೆ ಮತ್ತು ಸಾಧನೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗವು ಮಕ್ಕಳು ತಮ್ಮೊಳಗಿನ ಸೌಂದರ್ಯ ಮತ್ತು ಬೆಳಕನ್ನು ನೋಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಅವರು ತಮ್ಮ ದೇಹದೊಂದಿಗೆ ಹೆಚ್ಚು ಆರಾಮದಾಯಕವಾಗಲು ಅನುವು ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ನಮ್ಮ ಜೀವನ ಶೈಲಿಯಲ್ಲಿ ಯೋಗ ಮತ್ತು ಕ್ರೀಡೆಗಳ ಅಭ್ಯಾಸವನ್ನು ಮೈಗೂಡಿಸಿಕೊಂಡರೆ ಉತ್ತಮವಾದ ಆರೋಗ್ಯಕರವಾದ ಜೀವನವನ್ನು ನಾವು ಸಾಗಿಸಬಹುದು.
1: ಹೋ, ನಮ್ಮ ವನಿತೆಯರು ಮಾತುಕತೆಯಲ್ಲಿ ತೊಡಗಿದ್ದಾರೆ. ಅವರೇನು ಮಾತನಾಡ್ತಾ ಇದ್ದಾರೆ ಕೇಳೋಣ ಅಲ್ವಾ ಕೇಳುಗರೆ, ಬನ್ನಿ.
2: ಹಾಯ್ ಫ್ರೆಂಡ್ಸ್, ಎಲ್ರೂ ಬಂದ್ರಲ್ಲ. ಓ, ಸೋನಕ್ಕ ಏನು ಇನ್ನು ಬರಲೇ ಇಲ್ಲ? ಅವರಿಗೆ ನಾಟಕ ಶುರುವಾಗುವ ಸರಿಯಾದ ಸಮಯ ಹೇಳಿದ್ರಲ್ಲ ತಕ್ಕ.
3: ಹಾ ಹೌದು ಹೌದು, ಹೇಳಿದ್ದೇನೆ, ಬರಬಹುದು ಇಷ್ಟರಲ್ಲಿ. ಓ ಅಗೋ ಬಂದ್ರಲ್ಲ.
4: ಓ, ಎಲ್ರೂ ಬಂದಾಯ್ತು, ನನ್ನಿಂದ ಲೇಟ್ ಆಯ್ತು ಅಂತ ಅನ್ಸುತ್ತೆ. ಏನ್ ಮಾಡುದು ಹೇಳಿ, ಈ ಮನೆ, ಸಂಸಾರ, ಗಂಡ, ಮಕ್ಕಳು, ಹೀಗೆ ಕೆಲಸಗಳು ಮುಗಿಯುವುದೇ ಇಲ್ಲ. ನಮ್ಮ ಹೆಂಗಸರ ಗೋಳು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು, ಸಾರಿ.
5: ಅಯ್ಯೋ ಸಾರಿ ಬೇಡಪ್ಪ, ನಾವು ನೀವು ಹಾಗೇನೆ ಅಲ್ವಾ, ಮನೆಯ ಕೆಲಸ ಮುಗೀತು ಅಂತ ಉಂಟಾ?
6: ಈ ಕೆಲಸದ ಮಗು ನಾವು ಬಿಡುವು ಮಾಡಿಕೊಂಡು ಈ ಒಂದು ನಾಟಕ ನೋಡಲೇಬೇಕು ಅಂತ ಹೊರಟಿದೇವಲ್ಲ, ಅದು ವಿಶೇಷ.
7: ಹೌದು ಲೀಲಕ್ಕ, ಕೆಲಸ ಅಂತಾನೆ ಇದ್ರೆ ಕೆಲಸ ಮುಗಿಯುವುದೇ ಇಲ್ಲ. ನಾವು ಮಹಿಳೆಯರು ನಮ್ಮ ಖುಷಿಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ನೆಮ್ಮದಿಗೆ ಸ್ವಲ್ಪ ಸಮಯ ಮಾಡಿಕೊಳ್ಳಲೇಬೇಕು ನೋಡಿ.
8: ನಾವು ಇಲ್ಲೇ ಮಾತಾಡ್ತಾ ಕುಳಿತ್ರೆ ಅಲ್ಲಿ ನಾಟಕ ಮುಗಿತದೆ. ಸರಿ, ನಾವು ಹೊರಡೋಣ.
1: ನಾಟಕ ನೋಡಿ ಹಿಂತಿರುಗಿ ಬರುವಾಗ,
9: ವಿದ್ಯಕ್ಕ ಇಂಥ ಒಳ್ಳೆ ನಾಟಕ ನೋಡದೆ ಹೋಗಿದ್ರೆ ನಾವು ಪಶ್ಚಾತ್ತಾಪ ಪಡಬೇಕಿತ್ತು. ಎಷ್ಟು ಅರ್ಥಪೂರ್ಣವಾದ ನಾಟಕ, ಎಲ್ಲ ತುಂಬಾ ಖುಷಿಯಾಯ್ತು.
2: ಹೌದು ಹೌದು, ವಿದ್ಯಕ್ಕನಿಗೆ ಒಂದು ಧನ್ಯವಾದ ಹೇಳಲೇಬೇಕು. ಅವರು ಹೇಳದೆ ಹೋಗಿದ್ರೆ ಈ ನಾಟಕದ ಬಗ್ಗೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ.
9: ಹೌದು, ನಾಟಕ ತುಂಬಾ ಚೆನ್ನಾಗಿತ್ತು. ಆ ನಾಟಕದಲ್ಲಿ ಹುಡುಗ ರಾಮು ಅಷ್ಟು ಚಿಕ್ಕವನಾದ್ರೂ ಮನೆಯ ಹಿರಿಯವರಿಗೆ, ಶಿಕ್ಷಕರಿಗೆ, ನೆರೆಕೆರೆಯವರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಲ್ವಾ.
0: ನಮ್ಮ ಮನೆಯ ಮಕ್ಕಳಿಗೆ ಅವಾಗ ಈ ರೀತಿಯ ಬುದ್ಧಿ ಬರ್ತದೋ, ದೇವರಿಗೆ ಗೊತ್ತು.
2: ಅಷ್ಟೇ ಅಲ್ಲ, ಆ ಮಕ್ಕಳು ಬೇರೆಯವರಿಗೆ ಕಷ್ಟ ಆದಾಗ, ಅವರಿಗೆ ಸಮಸ್ಯೆ ಬಂದಾಗ ಎಲ್ಲರೂ ಸೇರ್ಕೊಂಡು ಹೇಗೆ ಸಹಾಯ ಮಾಡಿದ್ರು ನೋಡಿ.
3: ಅಲ್ಲ, ಆ ರಸ್ತೆಯಲ್ಲಿ ಆದ ಅಪಘಾತ ನೋಡಿ, ಆ ಮಕ್ಕಳು ಎಷ್ಟು ಬೇಗ ಕಾರ್ಯಪ್ರವೃತ್ತರಾದರು. ತಮ್ಮ ಹಂತದಲ್ಲಿ ಎಷ್ಟು ಸಹಾಯ ಮಾಡಲು ಸಾಧ್ಯವಾಗುತ್ತದೆಯೋ ಅದನ್ನು ಪ್ರಾಮಾಣಿಕರಾಗಿ ಮಾಡಿದ್ರು.
4: ಹೌದು, ಅದೇ ಬೇರೆ ಮಕ್ಕಳಾಗಿದ್ದರೆ ಮೊಬೈಲ್ ನಲ್ಲಿ ವಿಡಿಯೋ ಮಾಡುತ್ತಾ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಗೆ ಯಾರು ಫಸ್ಟ್ ಅಪ್ಲೋಡ್ ಮಾಡ್ತಾರಂತ ನೋಡ್ತಿದ್ರು. ಆದ್ರೆ ಆ ಮಕ್ಕಳು ಅವರಲ್ಲಿರುವ ಮೊಬೈಲ್ ಅನ್ನು ಎಷ್ಟು ಒಳ್ಳೆ ಕೆಲಸಕ್ಕೆ ಬಳಸಿದ್ರು ನೋಡಿ. ಆಂಬ್ಯುಲೆನ್ಸ್ ಗೆ, ಪೊಲೀಸರಿಗೆ ಮತ್ತು ಗಾಯಾಳುಗಳ ಮನೆಯವರಿಗೆ ಕರೆ ಮಾಡಲು ಹೇಗೆ ಉಪಯೋಗಿಸಿಕೊಂಡ್ರು ನೋಡಿ.
5: ನೋಡಿದ್ರ, ಮೊಬೈಲ್ ನಿಂದ ಕೇವಲ ತೊಂದರೆಗಳು ಮಾತ್ರವಲ್ಲ, ಅದೆಷ್ಟೋ ಪ್ರಯೋಜನಗಳು ಕೂಡ ಇವೆ. ಆದರೆ ಅದನ್ನು ನಾವು ಹೇಗೆ, ಯಾವುದಕ್ಕೆ, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸುತ್ತೇವೆ ಎನ್ನುವುದೇ ಮುಖ್ಯ ಅಷ್ಟೇ.
6: ನಿಜವಾಗಿಯೂ ಸಮಾಜದ ಕಣ್ಣು ತೆರೆಸುವಂತಿತ್ತು, ಭಾವನಾತ್ಮಕವಾಗಿತ್ತು ನಾಟಕ ನೋಡಿ. ನಾನಂತೂ ಭಾವುಕಳಾದೆ.
7: ನೀವು ನಾವು ಭಾವುಕರಾದದ್ದು ನಿಜ, ಆದರೆ ನಮ್ಮ ಮನೆ ಮಕ್ಕಳಿಗೆ ಭಾವನೆಗೇ ಇಲ್ವಲ್ಲ, ಅದೇ ಬೇಸರ.
8: ಬೇರೆಯವರ ಮನೆ ಕಷ್ಟ ಬಿಡಿ, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಮನೆಯ ಸದಸ್ಯರಿಗೆ ಕಷ್ಟ ಬಂದರೆ ಈ ಮಕ್ಕಳು ಸಮಸ್ಯೆನೇ ಅಲ್ಲ ಅಂದುಕೊಂಡು ಬಿಡ್ತಾರೆ.
9: ಈಗಿನ ಕಾಲದ ಮಕ್ಕಳಿಗೆ ಹುಟ್ಟು ಸಾವು, ನೋವು ಸೋವು ಗೆಲುವು ಎಲ್ಲ ಒಂದೇ ಆಗಿಬಿಟ್ಟಿದೆ. ಒಬ್ಬರ ನೋವಿನಲ್ಲಿ ಹೇಗೆ ಸ್ಪಂದಿಸಬೇಕು ಅನ್ನೋದು ತಿಳಿದಿಲ್ಲ. ಕೇಳಲು ತಾಳ್ಮೆ ಇಲ್ಲ, ಮನಸ್ಸಿಲ್ಲ, ಹೃದಯವೇ ಇಲ್ಲದಂತೆ ನಡೆದುಕೊಳ್ತಾರೆ.
8: ಕಾಲ ಬದಲಾಯಿತು, ನಾವು ಬದಲಾದು, ದೇವರಿಗೆ ಗೊತ್ತು.
0: ನಾವು ಅಪ್ಪ ಅಮ್ಮ ಆದದಕ್ಕೆ ಸಾಕುವುದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ನಮ್ ಕಷ್ಟ ಅವರಿಗೇನ್ ಗೊತ್ತು? ನಾವು ಹಾಗೆ ಬಿಡಿ, ಎಷ್ಟೇ ಕಷ್ಟ ಆದ್ರೂ ಮಕ್ಕಳಿಗೆ ಹೇಳೋದೇ ಇಲ್ಲ, ನಮ್ಮ ಹಾಗೆ ಅವರು ಕಷ್ಟ ಪಡೋದು ಬೇಡ ಅಂತ.
2: ಅವರಿಗೆ ನಮ್ಮ ಕರ್ತವ್ಯದ ಬಗ್ಗೆ ಮಾತ್ರ ಗೊತ್ತು, ಅವರ ಜವಾಬ್ದಾರಿಗಳ ಬಗ್ಗೆ ಗೊತ್ತೇ ಇಲ್ಲ.
3: ಇದಂತೂ ಸತ್ಯವಾದ ಮಾತು ನೋಡಿ. ಮೊನ್ನೆ ನನ್ನ ಮಗನ ಶಾಲೆಯಲ್ಲಿ ಟೀಚರ್ ನನ್ನನ್ನು ಬರ್ಲಿಕ್ಕೆ ಹೇಳಿದ್ದಲ್ಲ.
4: ಹೌದಾ, ಏನು ಟೀಚರ್ ಕರೆಯೋಲೆ ಕೊಟ್ಟದ್ದು? ಮಗನ ಶೌರ್ಯ ಸಾಹಸವನ್ನು ಕೊಂಡಾಡ್ಲಿಕ್ಕೆ ಇರ್ಬೇಕಲ್ಲ.
3: ಹೌದಪ್ಪ, ನನ್ನ ಮಗನಿಗೆ ಶೌರ್ಯ ಪ್ರಶಸ್ತಿ ಸಿಕ್ಕಿದ್ದಲ್ಲ, ಅದಕ್ಕೆ ಮೆರವಣಿಗೆಯಲ್ಲಿ ಅವನ ಹತ್ರ ಕುಳಿತುಕೊಳ್ಳಿಕ್ಕೆ ಕರೆದದ್ದು.
4: ಹಾಗೆ ಕೇಳಿದಕ್ಕೆ ಬೇಜಾರಾಗಬೇಡಿ ರೂಪಕ್ಕ.
5: ಹೌದು, ಏನು ಹೇಳಿದ್ರು ಟೀಚರ್?
3: ಅಯ್ಯೋ, ಮಾಡೋದಿಲ್ಲ, ಕೇಳುದಿಲ್ಲ, ಹೇಳುದಿಲ್ಲ, ಶಿಸ್ತಿಲ್ಲ, ಗೌರವವಿಲ್ಲ, ಭಾವನೆ ಇಲ್ಲ, ಓದೋದ್ರಲ್ಲಿ ಮೊದ್ಲೇ ಇಲ್ಲ, ಹೀಗೆ ಇಲ್ಲ ಇಲ್ಲಗಳ ಪಟ್ಟಿಗಳೇ ಕೊಟ್ರು. ಇಷ್ಟೆಲ್ಲ ನನ್ನ ಎದುರಿಗೆ ಟೀಚರ್ ಹೇಳ್ತಾ ಇದ್ರು, ಅವನು ಕಲ್ಲು ಬಂಡೆ ಹಾಗೇ ನಿಂತಿದ್ದ. ನನ್ನನ್ನೊಮ್ಮೆ ಟೀಚರ್ನೊಮ್ಮೆ, ಟೀಚರ್ನೊಮ್ಮೆ ನನ್ನನ್ನೊಮ್ಮೆ ನೋಡ್ತಾ ನಿಂತಿದ್ದ.
7: ಬದಲಾಗಲಿಕ್ಕೆ ನಮಗೆ ಆಗ್ತದಾ ನೋಡ್ಬೇಕಷ್ಟೇ, ಅವರು ಬದಲಾಗುವುದು ಕಷ್ಟವೇ.
3: ನನ್ನ ಮಗನ

0: ಕತೆ ಬಿಡಿ. ಇನ್ನು ಓದಿನಲ್ಲಿ ಹುಷಾರಿರುವ ಮಕ್ಕಳ ಪೋಷಕರನ್ನು ಕರೆಸಿದ್ರು.
1: ಹೌದು, ಆದ್ರೆ ಹುಷಾರಿರುವ ಮಕ್ಕಳ ಪೋಷಕರು ಯಾಕೆ?
0: ಅವರ ಕತೆ ಬೇರೆನೆ. ಮಕ್ಕಳಿಗೆ ಪುಸ್ತಕದ ಬದನೆಕಾಯಿ ಬಿಟ್ಟರೆ ಬೇರೇನು ಗೊತ್ತಿಲ್ಲಂತೆ.
2: ಈ ಮಕ್ಕಳ ಪೋಷಕರು ಕೇವಲ ಮಾರ್ಕಿನ ಹಿಂದೆ ಬಿದ್ದಿದ್ದಾರೆ. ಅವರಿಗೆ ಮಕ್ಕಳಲ್ಲಿ 100ಕ್ಕೆ 100 ಅಂಕ ತೆಗೆಸುವುದೇ ಮುಖ್ಯ ಗುರಿಯಾಗಿರುತ್ತದೆ. ಸಾಮಾಜಿಕ ಧ್ಯಾನ, ಜೀವನ ಕೌಶಲ್ಯಗಳ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುತ್ತಾರೆ ಹೇಳಿ?
3: ಆದ್ರೆ ಬದುಕಲಿಕ್ಕೆ ಅದೇ ಮುಖ್ಯ ಅಲ್ವಾ? ಮತ್ತೆ ಅದೇ ಅಲ್ವಾ ಸರಿಯಾಗಿ ಬದುಕುವುದು ಹೇಗೆ ಅಂತ ಗೊತ್ತಿಲ್ಲದೆ ಈಗಿನ ಯುವ ಜನತೆ ಆತ್ಮಹತ್ಯೆಗಳಿಗೆ ಶರಣಾಗುವುದು?
4: ಸಾಮಾಜಿಕ ಜ್ಞಾನ ಎಂದಾಗ ನೆನಪಾಯ್ತು ನೋಡಿ, ಮೊನ್ನೆ ಒಂದ್ ಮಗು ಶಾಲೆಯಲ್ಲಿ ಒಂದು ಪ್ರಶ್ನೆ ಕೇಳಿದಂತೆ, ನಿಂಬೆ ಹಣ್ಣು ಭೂಮಿಯ ಅಡಿ ಬೆಳೆಯುವುದಾ ಅಥವಾ ಮೇಲೆ ಬೆಳೆಯುವುದಾ ಅಂತ.
5: ಅಯ್ಯೋ ಭಗವಂತ, ಇಂತ ಮಕ್ಕಳು ಮುಂದೆ ಏನಾಗ್ತಾರೋ.
0: ನಮ್ ಕಾಲದಲ್ಲಿ ನಾವು ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲಾ ಕೆಲಸ ಮಾಡಿ ಶಾಲೆಗೆ ಹೋಗ್ಬೇಕಿತ್ತು. ಕೆಲಸ ಮುಗಿದ್ರೆ ಮಾತ್ರ ಶಾಲೆಗೆ ಕಳಿಸ್ತಾ ಇದ್ರು.
2: ನಮಗಂತೂ ಕೃಷಿ ಕೆಲಸ ಮಾಡಿದರೆ ಮಾತ್ರ ಹೊಟ್ಟೆಗೆ ಊಟ, ಇಲ್ಲವಾದರೆ ಶಾಲೆನೂ ಇಲ್ಲ ಊಟನೂ ಇಲ್ಲ.
6: ಮನೆ ಕೆಲಸ ಬಿಡಿ, ಶಾಲೆ ಕೆಲಸವನ್ನಾದರೂ ಸರಿಯಾಗಿ ಮಾಡಿಕೊಂಡು ಹೋದರೆ ಸಾಕು. ಅದೂ ಮಾಡಿಲ್ಲ ಅಲ್ಲವಾ?
7: ಕೆಲವು ಮನೆಗಳಲ್ಲಿ ಮಕ್ಕಳಿಗೆ ಶೂ, ಸಾಕ್ಸ್, ಬೆಲ್ಟ್, ಯೂನಿಫಾರ್ಮ್ ಎಲ್ಲದೂ ಮನೆಯವರೇ ಹಾಕ್ಬೇಕು. ಮಕ್ಕಳೊಂದು ಮೆಷಿನ್ ಆಗಿ ಬಿಟ್ಟಿದ್ದಾರೆ ಈಗ.
8: ಅಯ್ಯೋ, ನಮ್ಮ ಪಕ್ಕದ ಮನೆ ಹುಡುಗ ಈಗ ಹೈಸ್ಕೂಲ್, ಆದ್ರೂ ಅವನಿಗೆ ಅವನಮ್ಮನೇ ಊಟ ಮಾಡಿಸುವುದು.
9: ಅಯ್ಯೋ ಪಾಪ, ಆ ದೇವರು ಆ ಮಗುವಿನ ಎರಡೂ ಕೈ ಕಿತ್ಕೊಂಡದ್ದ? ಹುಟ್ಟುವಾಗ್ಲೇ ಅಂಕಲನ ಅಥವಾ ಮತ್ತೆ ಆದದ್ದ?
8: ಆದದ್ದು ಅಲ್ಲ, ಹೋದದ್ದು ಅಲ್ಲ, ದೇವರು ಕಿತ್ತುಕೊಂಡದ್ದೂ ಅಲ್ಲ.
0: ಮತ್ತೆ
8: ಅವನ ಎರಡೂ ಕೈಗಳನ್ನು ಮೊಬೈಲ್ ತೆಗೆದುಕೊಂಡದ್ದು. ಎರಡೂ ಕೈಗಳಲ್ಲಿ ಮೊಬೈಲ್ನಲ್ಲಿ ಆಟ ಆಡುತ್ತಿದ್ದರೆ ಊಟ ಅಮ್ಮನೇ ಮಾಡಿಸ್ಬೇಕಲ್ಲ.
0: ಓ ಹಾಗೆ, ತಾಯಿಗೆ ಮಗು ಬೇಕು, ಮಗುವಿಗೆ ಮೊಬೈಲ್ ಬೇಕು, ಎಂತ ವಿಪರ್ಯಾಸ.
3: ಆ ನಾಟಕದಲ್ಲಿದ್ದ ಮಕ್ಕಳು ಎಷ್ಟು ಧೈರ್ಯವಂತರು, ಸಂಸ್ಕಾರವಂತರು. ಆ ಮಕ್ಕಳ ವರ್ತನೆ ಸಮಾಜಕ್ಕೆ ಒಂದು ಮಾದರಿ ಅಲ್ವಾ?
9: ನಿಜವಾಗಿಯೂ ಹೌದು, ಇಂಥ ಮಕ್ಕಳು ನಮ್ಮ ಸಮಾಜದ ಆಸ್ತಿ.
10: ಓಹೋ, ಏನು ಎಲ್ಲ ಮಹಿಳಾ ಮಣಿಗಳು ಒಂದೇ ಕಡೆ ಸೇರಿ ಮೀಟಿಂಗ್ ಮಾಡಿದಾಗುಂಟು, ಏನ್ ವಿಷಯ?
3: ಓ ನಮಸ್ತೆ ಟೀಚರ್. ಏನಿಲ್ಲ, ಅದೇ ನಮ್ಮೂರಿಗೆ ಒಂದು ನಾಟಕ ಬಂದಿತ್ತಲ್ಲ, ಆ ನಾಟಕ ನೋಡಿ ಬಂದು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ.
10: ಓಹೋ, ಹೇಗಿತ್ತು ನಾಟಕ? ನಾನು ನಾಟಕ ನೋಡ್ದೆ, ನಿಮ್ಗೆ ಹೇಗನ್ನಿಸ್ತು?
9: ನೋಡ್ಲೇಬೇಕಾದ ನಾಟಕ. ಈಗಿನ ಮಕ್ಕಳಲ್ಲಿ ಇರಬೇಕಾದ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಿತ್ತು.
10: ಓ, ನೀವು ನಾಟಕ ನೋಡಿದ್ದು ತುಂಬಾ ಒಳ್ಳೆ ವಿಚಾರ, ಒಳ್ಳೆ ಕೆಲಸ ಮಾಡಿದ್ರಿ. ಆದ್ರೆ ಈ ನಾಟಕವನ್ನು ನಿಮ್ಮ ಮಕ್ಕಳಿಗೂ ತೋರಿಸಿ, ಬದ್ಲಾಗ್ಬೇಕಾದವರು ಅವ್ರು ತಾನೇ.
2: ಅಯ್ಯೋ ಬಿಡಿ ಟೀಚರ್, ಆ ಮಕ್ಕಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನೆ ಕೋಣನ ಮುಂದೆ ಕಿನ್ನರಿ ಬರೆಸದ ಹಾಗೆ ಇರ್ತದೆ.
10: ನೋಡಿ, ನೀವು ಇದೇ ತಪ್ಪು ಮಾಡುವುದು. ಮಕ್ಕಳು ಹಸಿ ಮಣ್ಣಿನ ಮುದ್ದೆ ಹಾಗೆ, ಅವರನ್ನ ನಾವು ಹೇಗೆ ರೂಪಿಸ್ತೇವೋ ಹಾಗೆ ಆಗ್ತಾರೆ. ಮಕ್ಕಳು ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚು. ನಾವು ನಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಯರಿಗೆ, ಅತ್ತೆ ಮಾವಂದಿರಿಗೆ ಗೌರವ ಕೊಟ್ರೆ ಮನೆ ಮಕ್ಕಳು ಅದನ್ನ ನೋಡಿ ಇತರರನ್ನು ಖಂಡಿತ ಗೌರವಿಸ್ತಾರೆ.
5: ಹೌದು ಟೀಚರ್, ನಮ್ಮ ಪಕ್ಕದ ಮನೆಯವರು ಅವರ ಮಗನ ಮುಂದೆ ಅಪ್ಪ ಅಮ್ಮನ್ನ ಬೈದು ಆಶ್ರಮಕ್ಕೆ ಸೇರಿಸಿದ್ರು. ಈಗ ಅವರ ಮಗ ಬೆಳೆದು ದೊಡ್ಡವನಾಗಿದ್ದಾನೆ. ಅವನು ಮತ್ತು ಅವನ ಹೆಂಡತಿ ಸೇರಿ ಈಗ ಇವರ ಅನಾಥಾಶ್ರಮಕ್ಕೆ ಸೇರಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ.
10: ನೋಡಿದ್ರಾ, ನಾನು ಇದನ್ನೇ ಹೇಳುದು, ಮನೆಯೇ ಮೊದಲ ಪಾಠಶಾಲೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರೊಂದಿಗೆ, ನೆರೆಕೆರೆಯವರೊಂದಿಗೆ ಒಳ್ಳೆಯ ಭಾವನೆಯೊಂದಿಗೆ ಇದ್ರೆ, ಕೂಡು ಕುಟುಂಬದ ಪ್ರೀತಿ ಮತ್ತು ಅನುಭವಗಳು ನಮ್ಮ ಮಕ್ಕಳಿಗೆ ಸಿಕ್ಕಿದ್ರೆ, ಅವರಿಗೂ ಸಂಬಂಧಗಳ ಅನಿವಾರ್ಯತೆ ಹಾಗೂ ಅದರ ಪ್ರೀತಿ ಅರ್ಥ ಆಗ್ತದೆ. ಆಗತ ಭಾವನೆಗಳು ಹುಟ್ಟಿಕೊಳ್ಳುವುದು.
3: ಹೌದು ಟೀಚರ್, ಈ ಹಿಂದೆ ಇರುತ್ತಿದ್ದ ಕೂಡು ಕುಟುಂಬದ ಬೆಲೆ ನಮ್ಗೆ ಈಗ ಗೊತ್ತಾಗ್ತಾ ಇದೆ.
2: ಹೌದು ಹೌದು, ನಾವು ತಪ್ಪು ಮಾಡುತ್ತಿದ್ದೇವೆ. ನಮ್ಮ ಮಕ್ಕಳಿಗೆ ಶಾಲೆ, ಓದು, ಮಾರ್ಕ್ಸ್ ಅಂತ ಯಾರ ಮನೆಗೂ ಕಳಿಸದೆ, ಪೂಜೆ ಸಭೆ ಸಮಾರಂಭಗಳಿಗೂ ಜೊತೆಗೆ ಕರೆದುಕೊಂಡು ಹೋಗದೆ ದೊಡ್ಡ ತಪ್ಪು ಮಾಡುತ್ತಿದ್ದೇವೆ ಅಲ್ವಾ ಟೀಚರ್?
10: ಹಾ ಹಾ ಖಂಡ. ನೋಡಿ, ಕೇವಲ ಅಂಕ ಗಳಿಸುವುದು ಮಾತ್ರ ಜೀವನ ಅಲ್ಲ, ಜೀವನದ ಅರ್ಥ ಬೇರೆಯೇ ಇದೆ. ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸಿದವರೆಲ್ಲ ಜೀವನದ ಪರೀಕ್ಷೆಯಲ್ಲಿ ಯಶಸ್ವಿಯಾಗುತ್ತಾರೆ ಎನ್ನುವುದಕ್ಕೆ ಯಾವುದೇ ಖಾತ್ರಿ ಇಲ್ಲ.
6: ಅದಕ್ಕೆ ಅಲ್ವಾ ಈಗಿನ ಮಕ್ಕಳು ಸಣ್ಣ ಕಷ್ಟ ಬಂದರೂ ಎದುರಿಸಲಾಗದೆ, ಅನುಭವಿಸಲೂ ಆಗದೆ ಜೀವನದಲ್ಲಿ ವಿಫಲರಾಗುತ್ತಿದ್ದಾರಲ್ಲ.
10: ಹಾ ಹೌದು ನೋಡಿ, ಪೋಷಕರಾದ ನಾವು ನೀವು ವಿದ್ಯಾರ್ಥಿ ಜೀವನದಲ್ಲಿ ಪಟ್ಟ ಕಷ್ಟ, ಈಗ ನಾವು ಎದುರಿಸುತ್ತಿರುವ ಕಷ್ಟ, ನಮ್ಮ ಆರ್ಥಿಕ ಸಂಕಷ್ಟಗಳನ್ನು ಮಕ್ಕಳಲ್ಲಿ ಹೇಳಿಕೊಳ್ಳುವುದರಲ್ಲಿ ಏನು ತಪ್ಪಿಲ್ಲ. ಆಗತಾನೇ ಅವರಿಗೆ ನಮ್ಮ ಕಷ್ಟದ ಅರಿವಾಗುವುದು.
7: ಅಲ್ಲ ಟೀಚರ್, ನಮ್ಮ ಕಷ್ಟ ಕೇಳಿ ಮಕ್ಕಳು ಯಾಕೆ ಕಷ್ಟ ಪಡಬೇಕು ಹೇಳಿ?
10: ಹಾಗಲ್ಲ, ನಿಮ್ಮ ಕಷ್ಟಗಳು ತಿಳಿದ್ರೆ ಮಾತ್ರ ಅವರೂ ಸಹ ಕಷ್ಟಗಳನ್ನು ಎದುರಿಸಲು ಸಿದ್ಧರಾಗ್ತಾರೆ. ಇಲ್ಲವಾದ್ರೆ ಮುಂದೆ ಕಷ್ಟ ಬಂದಾಗ ಅವರ ಜೀವನ ನಾವಿಕನಿದ ದೋಣಿ ಅಂತಾಗ್ತದೆ.
8: ನಿಜವಾಗ್ಲೂ ನಮಗೆ ಇದೊಂದು ಪಾಠ. ನಾವು ನಮ್ಮ ಮಕ್ಕಳೊಂದಿಗೆ ಯಾವತ್ತು

0: ಮುಕ್ತವಾಗಿ ಮಾತನಾಡಿದ್ದೇ ಇಲ್ಲ ನೋಡಿ.
1: ಹಾ ಹೌದು, ಹಾಗಾಗಿ ನಿಮ್ಮ ಪಂಚ ಹಾಗೂ ನಿಮ್ಮ ಮಕ್ಕಳ ಪ್ರಪಂಚ ಬೇರೆ ಬೇರೆ ಆಗಿ ಕಾಣುತ್ತದೆ. ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಬೆರೆತಾಗ ಮಾತ್ರ ಗೌರವ ಮಾನವೀಯ ಮೌಲ್ಯಗಳು ಹುಟ್ಟಿಕೊಳ್ಳುವುದು, ಇಲ್ಲವಾದ್ರೆ ಮಕ್ಕಳು ಮೆಷಿನ್ಗಳಾಗ್ತಾರೆ.
2: ಹಾಗಾದ್ರೆ ನಾವು ನಮ್ಮ ಮಕ್ಕಳಿಗೆ ಆದರ್ಶವಾಗಿರ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ ಟೀಚರ್?
1: ಖಂಡಿತವಾಗಿಯೂ. ನೋಡಿ, ಒಂದೊಮ್ಮೆ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳನ್ನ ಬೈದು ಹೊಡೆದು ಬುದ್ಧಿವಾದ ಹೇಳಿದ್ರೆ, ನೀವು ಮನೆಯಲ್ಲಿ ಶಿಕ್ಷಕರಿಗೆ ವಾಪಸ್ ಬೈಯುವ ಬದಲು ನೀನೇನು ತಪ್ಪನ್ನು ಮಾಡದೆ ಶಾಲೆಯಲ್ಲಿ ಶಿಕ್ಷಕರು ಕಾರಣವಿಲ್ಲದೆ ಯಾವ ವಿದ್ಯಾರ್ಥಿಯನ್ನು ದಂಡಿಸುವುದಿಲ್ಲ ಎಂದು ಮಕ್ಕಳಿಗೆ ಬುದ್ಧಿವಾದ ಹೇಳಿದ್ರೆ, ಖಂಡಿತವಾಗಿಯೂ ಆ ಮಕ್ಕಳು ಶಿಕ್ಷಕರನ್ನ ಗೌರವಿಸ್ತಾರೆ.
0: ನಾವು ಶಾಲೆಗೆ ಹೋಗುವಾಗ ಶಿಕ್ಷಕರು ಒಂದು ಪೆಟ್ ಕೊಟ್ರೆ ನಮ್ಮ ಶಿಕ್ಷಕರು ಇನ್ನೆರಡು ಕೊಡಿ ಎಂದು ಶಿಕ್ಷಕರ ಪರವಹಿಸಿ ಮಾತಾಡ್ತಾ ಇದ್ರು.
2: ಹೌದು ಹೌದು, ಹಾಗಾಗಿ ನಾವು ಈಗಲೂ ನಮ್ಮ ಶಿಕ್ಷಕರಿಗೆ ಗೌರವ ಕೊಡ್ತೇವೆ.
3: ಈಗಿನ ಮಕ್ಕಳು ತುಂಬಾ ಸೂಕ್ಷ್ಮಮತಿ, ಏನೆಲ್ಲ ಗ್ರಹಿಸುತ್ತಾರೋ ಅದನ್ನೇ ವಾಸ್ತವ ಎಂದು ತಿಳಿಯುತ್ತಾರೆ. ಇಂತಹ ಕಾಲ್ಪನಿಕ ಜೀವನದಿಂದ ದೂರವಿಡಲು ಮಕ್ಕಳೊಂದಿಗೆ ಹೆಚ್ಚು ಸಮಯ ನಾವು ಪೋಷಕರಾದ ನಾವು ಕಳೆಯಬೇಕು. ಮನೆಯಲ್ಲಿ ಮಕ್ಕಳನ್ನು ಒಂಟಿಯಾಗಿ ಬಿಡಬಾರದು. ಮಕ್ಕಳು ಸಣ್ಣ ಪುಟ್ಟ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳಬೇಕು. ಸಂಬಂಧಿಕರ ಹಾಗೂ ಸ್ನೇಹಿತರೊಡನೆ ಫೋನ್ ಮಾಡಿಯೋ ಇಲ್ಲ ಭೇಟಿ ಮಾಡಿಯೋ ಮಾತನಾಡುವಂತೆ ಹೇಳಬೇಕು. ಮಕ್ಕಳ ಎದುರು ಪೋಷಕರು ಜಗಳವಾಡಬಾರದು. ಜಂಕ್ ಫುಡ್ಗಳಿಂದ ದೂರವಿಟ್ಟು ಆರೋಗ್ಯಕರ ಆಹಾರದ ಅರಿವು ಮೂಡಿಸಬೇಕು. ಇನ್ನೊಬ್ಬರೊಂದಿಗೆ ಗೌರವ ಘನತೆಯಿಂದ ವರ್ತಿಸಿದರೆ ನಮಗೂ ಅದೇ ಗೌರವ ಸಿಗುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಮಕ್ಕಳಿಗೆ ತಿಳಿಸಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯಂತೆ ನಾವು ನಮ್ಮ ಮಕ್ಕಳು ಸಣ್ಣವರಿರುವಾಗಲೇ ಅವರನ್ನು ತಿದ್ದಿ ಬುದ್ಧಿ ಹೇಳಿದರೆ ಮುಂದೆ ಆಗುವ ಹಲವಾರು ಅನಾಹುತಗಳನ್ನು ತಪ್ಪಿಸಬಹುದು. ಅದೇ ರೀತಿ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಪೋಷಕರಾದ ನಾವು ಮೊದಲು ಅವರಿಗೆ ತಿಳಿಸಬೇಕಾದ ವಿಷಯವೇನೆಂದರೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ಅವರು ತೊಡುವ ಉಡುಗೆಯು ಸಭ್ಯವಾಗಿರಬೇಕು. ನಾವು ತೊಡುವ ಉಡುಗೆಯು ನಮಗೆ ಗೌರವವನ್ನು ತರಬೇಕೇ ಹೊರತು ಇನ್ನೊಬ್ಬರು ಅದನ್ನು ನೋಡಿ ಆನಂದ ಪಡುವ ಹಾಗೆ ಇರಬಾರದು. ಇದನ್ನು ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೇಳಿದರೆ ತುಂಬಾ ಉತ್ತಮವಾಗಿರುತ್ತದೆ. ತಂದೆಯ ಪರಿಶ್ರಮ, ತಾಯಿಯಿಂದ ಸಂಸ್ಕಾರವನ್ನು ಕಲಿತ ಮಕ್ಕಳು ಮುಂದೆ ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿಯಾಗುತ್ತಾರೆ. ಏನಂತೀರಾ ಟೀಚರ್?
1: ಖಂಡಿತವಾಗಿಯೂ, ನೀವೇನೆಲ್ಲ ಹೇಳಿದ್ರಿ ಅದೆಲ್ಲವೂ ಸತ್ಯ. ನಮ್ಮ ಮಕ್ಕಳಿಗೆ ನಾವೇ ಆದರ್ಶ ವ್ಯಕ್ತಿಗಳು. ದುಡ್ಡು, ಆಸ್ತಿ, ಸಂಪತ್ತು ಎಂಬ ಆಮಿಷಗಳ ಬೆನ್ನೇರಿ ನಮ್ಮ ಸ್ವಂತ ಮಕ್ಕಳೊಂದಿಗೆ ಸಮಯ ಕಳೆಯಲು ಆಗದೆ ಭಾವಿ ಭವಿಷ್ಯದ ಪ್ರಜೆಗಳನ್ನು ನಾವು ನಮ್ಮ ಮನೆಯಲ್ಲಿಯೇ ಹೊಸಕಿ ಹಾಕುವುದು ಬೇಡ. ಮನೆ, ಶಾಲೆ, ಸಮುದಾಯ ಎಲ್ಲರ ಸಹಕಾರದಿಂದ ಮಾತ್ರ ಸ್ವಸ್ಥ ಸಮಾಜದ ನಿರ್ಮಾಣ ಸಾಧ್ಯ. ಮಕ್ಕಳಿಗಾಗಿ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಈ ಸಮಾಜದ ಆಸ್ತಿಯಾಗಿಸೋಣ.
4: ಇದೀಗ ಶ್ರೀಮತಿ ಸುಜಾತ ಇವರಿಂದ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಡೆಂಗ್ಯೂ ಜ್ವರದ ಕುರಿತು ಆರೋಗ್ಯ ಮಾಹಿತಿ.
5: ಡೆಂಗು. ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಜ್ವರ ವ್ಯಾಪಕವಾಗಿ ಹರಡುತ್ತಿದೆ. ಡೆಂಗ್ಯೂ ಜ್ವರವು ವೈರಸ್ನಿಂದ ಉಂಟಾಗುವ ಕಾಯಿಲೆಯಾಗಿದ್ದು ಸೋಂಕಿತ ಈಡೀಸ್ ಈಜಿಪ್ತಿ ಸೊಳ್ಳೆಗಳ ಕಡಿತದಿಂದ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಹಗಲಿನಲ್ಲೇ ಮನುಷ್ಯರನ್ನು ಕಚ್ಚುತ್ತವೆ. ಈ ಜ್ವರದ ಪ್ರಮುಖ ಲಕ್ಷಣಗಳು ಇದ್ದಕ್ಕಿದ್ದಂತೆ ಬರುವ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಬದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು, ವಾಂತಿ ಅಥವಾ ಹೊಟ್ಟೆ ನೋವು, ಬಾಯಿ ಹಾಗೂ ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಗಂದೆ ಕಾಣಿಸಿಕೊಳ್ಳುವುದು, ಶರೀರದಲ್ಲಿ ಬಲಹೀನತೆ ಇದರ ಪ್ರಮುಖ ಲಕ್ಷಣಗಳಾಗಿವೆ. ಡೆಂಗ್ಯೂ ಜ್ವರಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೆ ಹೋದರೂ ವೈದ್ಯರ ಸಲಹೆ ಖಂಡಿತವಾಗಿ ಬೇಕು. ವೈದ್ಯರು ಜ್ವರದ ತೀವ್ರತೆ ಮತ್ತು ಲಕ್ಷಣಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಈ ಜ್ವರದಿಂದ ಪೀಡಿತನಾದ ರೋಗಿಯು ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಸೇವನೆ ಮಾಡಬೇಕು. ಹಣ್ಣುಗಳಲ್ಲಿ ಪಪ್ಪಾಯ ಹಣ್ಣು, ದಾಳಿಂಬೆ, ಸೀಬೆ ಇತ್ಯಾದಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ವಿಶ್ರಾಂತಿ ಅಗತ್ಯ. ತೀವ್ರ ಲಕ್ಷಣ ಕಂಡುಬಂದರೆ ಆಸ್ಪತ್ರೆಗೆ ದಾಖಲು ಮಾಡುವುದು ಉತ್ತಮ. ಡೆಂಗು ಬಾರದಂತೆ ತಡೆಗಟ್ಟುವ ಕೆಲವು ವಿಧಾನಗಳು: ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು, ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಸ್ವಚ್ಛವಾದ ನೀರಿನಲ್ಲಿ ಸಹ ಸೊಳ್ಳೆ ಮೊಟ್ಟೆ ಇಡುತ್ತದೆ, ಹಾಗಾಗಿ ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು. ತಿನ್ನುವ ಆಹಾರ ಪದಾರ್ಥ ನೀರಿನ ಪಾತ್ರೆ ಮುಚ್ಚಿ ಇಡಬೇಕು. ಸೊಳ್ಳೆ ಪರದೆ ಬಳಸುವುದು, ಪೂರ್ತಿ ತೋಳಿರುವ ಉಡುಪುಗಳನ್ನೇ ಧರಿಸುವುದು, ಕಿಟಕಿ ಬಾಗಿಲಿಗೆ ಜಾಲರ ಹಾಕುವುದರಿಂದ ಸೊಳ್ಳೆ ಕಚ್ಚುವುದನ್ನು ತಡೆಯಬಹುದು. ಡೆಂಗ್ಯೂ ಜ್ವರ ತಡೆಗಟ್ಟುವುದು ನಮ್ಮ ಕೈಯಲ್ಲಿದೆ. ಸ್ವಚ್ಛತೆ ಕಾಪಾಡಿದರೆ ಸೊಳ್ಳೆ ಬರುವುದಿಲ್ಲ. ತಡೆಗಟ್ಟುವುದು ಚಿಕಿತ್ಸೆಗಿಂತ ಉತ್ತಮ.
1: ಮನೆ ಮದ್ದುಗಳು ನಮ್ಮನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ

0: ಬಹುಬೇಗನೆ ಗುಣಮುಖರನ್ನಾಗಿಸುತ್ತವೆ. ಇಂತಹುದೇ ಕೆಲವು ಮನೆಮದ್ದುಗಳನ್ನು ಪರಿಚಯಿಸಲಿದ್ದಾರೆ ಶ್ರೀಮತಿ ಸುಪ್ರೀತಾ ವಿ ಭಟ್.
1: ಜೇನುತುಪ್ಪವನ್ನು ಗಾಯದ ಕಲೆಗಳ ಮೇಲೆ ಹಚ್ಚುತ್ತಿದ್ದರೆ ಕ್ರಮೇಣ ಕಲೆಗಳು ನಿವಾರಣೆಯಾಗುತ್ತದೆ. ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆ ಹಚ್ಚುವುದರಿಂದ ಕಣ್ಣಿನ ಉರಿ. ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವುದರಿಂದ ಕಣ್ಣಿನ ಉರಿ ಮತ್ತು ತುರಿಕೆ ಕಡಿಮೆಯಾಗುತ್ತದೆ. ಈರುಳ್ಳಿಯನ್ನು ಚೆನ್ನಾಗಿಜ್ಜಿ ಅದರ ರಸವನ್ನು ಬಿರುಕು ಬಿಟ್ಟಿರುವ ಅಂಗಾಲಿಗೆ ಲೇಪಿಸಿದರೆ ಅಂಗಾಲು ಒಡೆದು ಬಿರುಕು ಬಿಟ್ಟಿರುವುದು ಹೋಗುತ್ತದೆ. ಪುದೀನಾ ರಸದೊಂದಿಗೆ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಅನಿಯತ ಮುಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹುರಿದು ತಿಂದರೆ ಇಮ್ಯುನಿಟಿ ಹೆಚ್ಚಾಗುತ್ತದೆ. ನಿಂಬೆ ರಸವನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಮಿಶ್ರ ಮಾಡಿ ರಾತ್ರಿ ಮಲಗುವ ಮುನ್ನ ಈ ತೈಲವನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಿದರೆ ಕ್ರಮೇಣ ಕೂದಲು ಕಪ್ಪಾಗಿ ಕಾಂತಿಯುತವಾಗುತ್ತದೆ. ಸಕ್ಕರೆ ಕಾಯಿಲೆ ಇರುವವರು ಬೆಂಡೆಕಾಯಿಯ ಹೂಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಅದರ ನೀರನ್ನು ಕುಡಿಯುವುದರಿಂದ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿಯಾಗುತ್ತದೆ.
0: ಈಗ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯಿದೆ 2005 ಇದರ ಕುರಿತು ಕಾನೂನು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀಮತಿ ರೇಣುಕಾ.
2: ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಕಾಯ್ದೆಯ ಬಗ್ಗೆ ಮಾತನಾಡುವ ಮೊದಲು ಕೌಟುಂಬಿಕ ದೌರ್ಜನ್ಯ ಎಂದರೇನು ಎಂಬುದನ್ನು ತಿಳಿಯೋಣ. ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ವಿವಾಹದ ನಂತರ ಒಬ್ಬ ವ್ಯಕ್ತಿಯ ಮೇಲೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಲೈಂಗಿಕವಾಗಿ ನಡೆಯುವ ಹಿಂಸೆಯನ್ನು ಕೌಟುಂಬಿಕ ದೌರ್ಜನ್ಯ ಎಂದು ಕರೆಯುತ್ತದೆ. ಭಾರತದಲ್ಲಿ ಕೌಟುಂಬಿಕ ದೌರ್ಜನ್ಯಗಳು ಹೆಚ್ಚುತ್ತಿರುವ ಕಾರಣ ಭಾರತ ಸರ್ಕಾರವು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಕಾಯ್ದೆಯ ಅಡಿಯಲ್ಲಿ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ಅಂದರೆ ಬಾಧಿತ ಮಹಿಳೆಯು ತನ್ನ ವ್ಯಾಪ್ತಿಯಲ್ಲಿ ಬರುವ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅಥವಾ ನೇರವಾಗಿ ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸಬಹುದು. ಬಾಧಿತ ಮಹಿಳೆಯು ಈ ಕಾಯ್ದೆಯಡಿ ದೂರು ದಾಖಲಿಸುವಾಗ ಸರಿಯಾದ ಸಾಕ್ಷ್ಯಾಧಾರಗಳು ಹಾಗೂ ದಾಖಲೆಗಳನ್ನು ಹಾಜರುಪಡಿಸಿ ತನ್ನ ಮೇಲೆ ಕೌಟುಂಬಿಕ ದೌರ್ಜನ್ಯವು ನಡೆದಿರುವ ಬಗ್ಗೆ ಸಾಬೀತುಪಡಿಸಬೇಕಾಗಿರುತ್ತದೆ. ದೌರ್ಜನ್ಯ ನಡೆದಿರುವ ಬಗ್ಗೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದಿದ್ದ ಪಕ್ಷದಲ್ಲಿ ಅಂತಹ ಪ್ರಕರಣಗಳನ್ನು ನ್ಯಾಯಾಲಯವು ವಜಾಗೊಳಿಸುತ್ತದೆ. ಈ ಕಾಯ್ದೆಯಡಿಯಲ್ಲಿ ಕೂಲಂಕುಷವಾಗಿ ವಿಚಾರಣೆ ನಡೆಸಿದ ನ್ಯಾಯಾಲಯವು ಬಾಧಿತ ಮಹಿಳೆಗೆ ಈ ಕೆಳಗಿನಂತೆ ನ್ಯಾಯ ನೀಡಬಹುದು. ಒಂದು, ಗಂಡನ ಮನೆಯಿಂದ ಹೊರಬರದೆ ಅಲ್ಲಿಯೇ ಉಳಿದುಕೊಳ್ಳಲು ತಿಳಿಸಬಹುದು ಮತ್ತು ಯಾರ ವಿರುದ್ಧ ಈ ಕಾಯ್ದೆಯ ಅಡಿಯಲ್ಲಿ ದೂರು ನೀಡಿರುತ್ತಾಳೋ ಅವರಿಗೆ ದೌರ್ಜನ್ಯವಾಗದಂತೆ ಎಚ್ಚರಿಕೆ ನೀಡಬಹುದು. 2, ಆಕೆಯನ್ನು ಮನೆಯಿಂದ ಹೊರಹಾಕದಂತೆ ಹಾಗೂ ಅವಳು ಕೆಲಸ ಮಾಡುವ ಸ್ಥಳದಲ್ಲಿ ತೊಂದರೆ ಕೊಡದಂತೆ ಆದೇಶಿಸಬಹುದು. 3, ಆರೋಪಿಯು ಬಾಧಿತ ಮಹಿಳೆಗೆ ಯಾವುದೇ ರೀತಿಯ ದೂರವಾಣಿ ಕರೆ, ಮೌಖಿಕವಾಗಿ, ಲಿಖಿತವಾಗಿ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಂದೇಶ ಕಳಿಸುವುದನ್ನು ನಿಷೇಧಿಸುತ್ತದೆ. ದೌರ್ಜನ್ಯದಿಂದ ಉಂಟಾದ ಸಕಲ ಕಷ್ಟ ನಷ್ಟಗಳಿಗೆ ಪರಿಹಾರವನ್ನು ನೀಡುವುದು. ಬಾಧಿತ ಮಹಿಳೆ ಹಾಗೂ ಅವಳ ಮಕ್ಕಳ ವೈದ್ಯಕೀಯ ಖರ್ಚು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಭರಿಸಲು ಹಣಕಾಸಿನ ಪರಿಹಾರ ನೀಡುವಂತೆ ಎದುರುದಾರರಿಗೆ ಆದೇಶಿಸಬಹುದು. ಬಾಧಿತ ಮಹಿಳೆಗೆ ಮಾಸಿಕ ಜೀವನಾಂಶ ಕೊಡಲು ಆದೇಶಿಸಬಹುದು. ಇವಿಷ್ಟು ಈ ಕಾಯ್ದೆಯಲ್ಲಿ ಬರುವ ಮುಖ್ಯ ವಿಚಾರಗಳು. ಧನ್ಯವಾದಗಳು.
0: ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಕೇಳುಗರೆ. ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮವನ್ನು ಕೇಳಿ ಸಾಹಿಸಿದ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿಯರಾದ ಸುಪ್ರೀತಾ ವಿ ಭಟ್, ಸಂಧ್ಯಾ ಶರತ್, ದೀಪಾಕ್ಷ ಹರೀಶ್, ರೇಣುಕಾ ರವಿಕಿರಣ್, ಸುಜಾತಾ ಶೇಟ್, ರೇಖಾ ಪ್ರಶಾಂತ್, ಪೂರ್ಣಿಮಾ ಸದಾಶಿವ್, ಸುಜಾತಾ ಮಲ್ಲಿಕಾರ್ಜುನ್, ಸವಿತಾ ಸುಧೀರ್, ವಸುಧಾ ತೇಜ್ಪಾಲ್.
3: ಕಾರ್ಯಕ್ರಮದ ನಿರೂಪಣೆ ಮತ್ತು ರಚನೆ ಶ್ರೀಮತಿ ವಾಣಿಶ್ರೀ.
4: ಇದುವರೆಗೆ ಉಡುಪಿ ಅಮ್ಮುಂಜೆಯ ಮಹಿಳಾ ವೇದಿಕೆ ನರ್ನಾಡು ಮದಗ ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 12:30. ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಆದಿಚುಂಚನಗಿರಿ ಆರೋಗ್ಯವಾಣಿಯಲ್ಲಿ

0: ಹೇಳಿ. ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್ ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆಸಿ ಲಕ್ಷ್ಮಯ್ಯ ಇವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ತಪ್ಪದೇ ಕೇಳಿ ಆದಿಚುಂಚನಗಿರಿ ಆರೋಗ್ಯವಾಣಿ ಇಂದು ಸಂಜೆ 5 ಗಂಟೆಗೆ.
1: ನೆಲ್ಲು, ಅಸಲಿ ನೋಟ್ನಲ್ಲಿ ಯಾಕಾಡ್ತೀಯ?
2: ಬ್ರೋ, ಇದು ಹರಿದಿದೆ.
1: ಇಲ್ಲಿ ಕೇಳು, ಹರಿದು ಗಿಡ್ದಿರೋ ಅಥವಾ ಹಳೆ ನೋಟನ್ನು
3: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
2: ವಾವ್, ಹೊಸ ನೋಟ್ ಸಿಗುತ್ತಾ?
1: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: GRP ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಕೇಳುಗರೆ, ಇದೊಂದು ಪ್ರಕಟಣೆ. ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಕಾಳುಮೆಣಸು, ಅಡಿಕೆ ಮತ್ತು ದಾಳಿಂಬೆ ಬೆಳೆಗಳನ್ನು ವಿಮಾ ವ್ಯಾಪ್ತಿಗೆ ಒಳಪಡಿಸಿ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 15ನೇ ತಾರೀಕಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದೆ. ಇದೇ ಮಾದರಿಯಲ್ಲಿ ಮಾವಿನ ಬೆಳೆಗೆ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 31ನೇ ತಾರೀಕಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದ್ದು, ಆಸಕ್ತ ಕೃಷಿಕರು ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕೆಂದು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಇಂದು ಸಂಜೆ 5:30 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 24-6289 ಮತ್ತೊಂದು 24-5258. ಎಸ್ಟಿಡಿ ಕ್ರಮಾಂಕ 0-8-1-7-2. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು. ಇಂದು ರಾತ್ರಿ 8:00 ಸುರಗಿ ಸಾಹಿತ್ಯಿಕ ಸಂಚಿಕೆಯಲ್ಲಿ ಕನ್ನಡ ಆತ್ಮಕಥೆಗಳ ಮಾಯಾಲೋಕ, ರವಿ ಎನ್ಸಿ ಅವರಿಂದ ಭಾಷಣ ಪ್ರಸಾರವಾಗುವುದು. ಕಾರ್ಯಕ್ರಮ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಆಗ್ತಾ ಇದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರುವುದು.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತಾಗಿ ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೃದಯ ತಜ್ಞರಾದ ಡಾಕ್ಟರ್ ಗಿರೀಶ್ ಮೂಡ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ಇವತ್ತು ನಾವು ಹೃದಯಕ್ಕೆ ಸಂಬಂಧಪಡೋ ಹಾಗೆ ಅನೇಕ ಪರೀಕ್ಷೆಗಳು ಹೇಗಿವೆ ಮತ್ತು ಅದರ ಮಹತ್ವ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಮೊದಲಿಗೆ ಈ ಹೃದಯ ಏನ್ ಕೆಲಸ ಮಾಡುತ್ತೆ ಅದು ಗೊತ್ತಾಗಬೇಕು ನಮ್ಮ ಕೆಲವರಿಗೆ.
2: ಹೌದು, ಮಾನವನ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗ ಹೃದಯ ಅಂದ್ರೆ ಕೆಲವರು ನಾವು ವಾದ ಮಾಡಬಹುದು,

0: ಮೆದುಳುನು ಮುಖ್ಯ ಅಂತೇಳ್ಬಿಟ್ಟು. ಸೊ ಹೌದು, ಮೆದುಳುನು ಮುಖ್ಯ, ಹೃದಯನೂ ಮುಖ್ಯ, ಅದೇ ರೀತಿನಲ್ಲಿ ಎಲ್ಲ ಅಂಗಾಂಗಗಳು ಒಂದರ್ಥದಲ್ಲಿ ಮುಖ್ಯನೇ. ಅದು ಇವಾಗ ನಾವು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅಂತಂದ್ರೆ ಎಲ್ಲ ಅಂಗಾಂಗಗಳು ಮುಖ್ಯ. ಆದ್ರೆ ಆ ಎಲ್ಲ ಅಂಗಾಂಗಕ್ಕೂ ಊಟ ಸಪ್ಲೈ ಮಾಡುತ್ತಲ್ಲ, ಅದು ಹೃದಯ. ಓಕೆ, ಸೊ ಹೃದಯ ಬಡಿತದಲ್ಲಿ ಹೃದಯ ಏನ್ ಮಾಡುತ್ತೆ, ಕಲುಷಿತ ರಕ್ತನ ಶ್ವಾಸಕೋಶಕ್ಕೆ ಕಳಿಸಿ ಅಲ್ಲಿ ಅದು ಫಿಲ್ಟರ್ ಆಗುತ್ತಲ್ಲ, ಫಿಲ್ಟರ್ ಆಗಿ ಆಕ್ಸಿಜನ್ ಆಮ್ಲಜನಕ ಶ್ವಾಸಕೋಶದಿಂದ ಅದು ಆಮ್ಲಜನಕ ರಕ್ತದಲ್ಲಿ ಸೇರ್ಕೊಂಡಾಗ ಎಡಭಾಗದ ಹೃದಯಕ್ಕಿದ್ದು ಆ ರಕ್ತ ಬರುತ್ತೆ, ಅದನ್ನ ಪಂಪ್ ಮಾಡುತ್ತೆ. ನಮ್ಮ ನೆತ್ತಿಯಿಂದ ಕಾಲಿನ ಬೆರಳು ಹೆಬ್ಬೆರಳಿನವರೆಗೂ ಅದನ್ನ ರಕ್ತ ಚಲನೆ ಮಾಡೋ ಕೆಲಸ, ಪಂಪ್ ಮಾಡೋ ಕೆಲಸ ಹೃದಯದ್ದು. ಸೊ ಆ ಹೃದಯ ಪಂಪ್ ಮಾಡೋದಷ್ಟೇ ಅಲ್ದಲೇನೆ ಅದು ಈಕ್ವಲ್ ಆಗಿ ಪಂಪ್ ಮಾಡಬೇಕು, ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಸೊ ಹೃದಯ ಏನ್ ಮಾಡುತ್ತೆ, ಹೃದಯದಲ್ಲಿರುವ ಹಲವಾರು ಕವಾಟಗಳು ಮತ್ತೆ ರಂಧ್ರಗಳಾಗ್ಲಿ ಅಥವಾ ಭಾಗಗಳಿದೆಯಲ್ಲ, ಅವೆಲ್ಲದನ್ನು ಒಂದಕ್ಕೊಂದು ಅರ್ಥ ಮಾಡಿಕೊಂಡು ಈ ರಕ್ತ ಚಲನೆ ಇದ್ದಿದ್ದು ಒಂದೇ ದಿಕ್ಕಿನಲ್ಲಿ ಕ್ಲೀನ್ ಮಾಡಿಕೊಂಡು ದೇಹದ ಎಲ್ಲಾ ಭಾಗಕ್ಕೂ ಹೋಗೋ ಹಾಗೆ ಆ ಕೆಲಸ ಮಾಡುತ್ತಲ್ಲ, ಅದು ಹೃದಯದ ಕೆಲಸ.
1: ನೋಡಿ ಅಂತ ಅಂದ್ರೆ ಜನರಿಗೆ ಹೃದಯ ಅಂತ ಒಳಗಡೆ ಇದೆ, ಅದು ಸುರಕ್ಷಿತ ಜಾಗದಲ್ಲಿ ಇದೆ, ತನ್ನ ಪಡೆಗೆ ತಾನು ಕೆಲಸ ಮಾಡ್ತಿರ್ತದೆ, ನಮ್ಗೇನು ಸಂಬಂಧ ಇಲ್ಲ ಅಂತೇಳಿ.
0: ಹೌದು,
1: ಆದ್ರೆ ಆ ಎಲ್ಲಾ ಅಂಗಾಂಗಗಳ ಒಂದು ಕಾರ್ಯಶೈಲಿ ಏನು ಅಂತ ಅನ್ನೋದನ್ನ ನಮ್ಮ ಕೇಳುಗರು ಆಗ್ಲಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು.
0: ಕರೆಕ್ಟ್,
1: ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದು ಕಲ್ಪನೆ ಇರಬೇಕು. ಮೊದಲಿಗೆ ಹೇಗೆ ಕೆಲಸ ಮಾಡ್ತದೆ ಅಂತೇಳಿ ಡಾಕ್ಟರ್ಗಷ್ಟೇ ಗೊತ್ತಿತ್ತು.
0: ಹೌದು,
1: ಇವತ್ತು ಎಲ್ಲರೂ ಕೂಡ ಈ ಸಾಮಾಜಿಕ ಮಾಧ್ಯಮಗಳು ಬಂದ ಮೇಲೆ ಅನೇಕ ಅನಿಮೇಷನ್ಗಳ ಮೂಲಕವಾಗಿ ಯಾವುದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನ ನೋಡ್ತಾರೆ. ಆದರೂ ಕೂಡ ಅಲ್ಲಿ ಕನ್ಫ್ಯೂಷನ್ಸ್ ತುಂಬಾ ಇರುತ್ತೆ. ನೀವು ತುಂಬಾ ಸುಲಭವಾಗಿ ಒಳ್ಳೆ ಒಂದು ಅರ್ಥವನ್ನ ಕೊಟ್ರಿ. ಇಂತಹ ಒಂದು ಹೃದಯ, ಮನುಷ್ಯನಿಗೆ ಆಯುಷ್ಯ 100 ಅಂತ ಹೇಳ್ತೀವಿ ನಾವು, ಅದು 150 ಬದುಕಿದ್ರೆ ಅಲ್ಲಿವರೆಗೂ ಹೊಡಿತಾ ಇರ್ತದೆ.
0: ಓ ಎಸ್,
1: ಅಲ್ಲಿವರೆಗೂ ಕೆಲಸ ಮಾಡ್ತದೆ.
0: ಹೌದು, ನಾವು ರೆಸ್ಟ್ ತಗೋಬಹುದು, ತಗೊಳ್ಳಬಾರ್ದು.
1: ಅಂತ ಹೃದಯ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಅನೇಕ ಕಾರಣಗಳಿಂದಾಗಿ ನಿಂತು ಬಿಡುತ್ತೆ, ಸ್ತಬ್ಧ ಆಗ್ಬಿಡುತ್ತೆ. ಅದು ಯಾಕೆ ಈ ರೀತಿ ಹೃದಯ ಇದ್ದಕ್ಕಿದ್ದಂಗೆ ನಿಲ್ಲುತ್ತೆ, ನಿಲ್ಬೇಕಂದ್ರೆ ಏನೇನು ಕಾರಣಗಳಿವೆ, ಅದನ್ನ ತಿಳ್ಕೊಬೇಕಂತಂದ್ರೆ ಏನೇನು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ಅನ್ನೋದು ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ.
0: ಕರೆಕ್ಟ್, ಹೌದು. ಹೃದಯದಲ್ಲಿ ಭಾಗಗಳೇನಿರುತ್ತಲ್ಲ, ರಕ್ತ ಬಂದು ರಕ್ತ ಚಲನೆ ಆಗೋದು, ಅದನ್ನ ಚೇಂಬರ್ಸ್ ಅಂತೀವಿ. ಆದ್ರೆ ಆ ಮಾಂಸ ಇರುತ್ತಲ್ಲ ಹೃದಯ ಮಸಲ್, ಅದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಎರಡು ಅಂಗಗಳು ಮುಖ್ಯ ಆಗುತ್ತೆ. ಒಂದು, ಆ ಹೃದಯಕ್ಕೂ ರಕ್ತನಾಳಗಳಿರ್ತವೆ. ಓಕೆ, ಪ್ಲಸ್ ಎರಡನೇದೇನಿದ್ದು ಆ ರಕ್ತನಾಳಗಳ ಜೊತೆಗೆ, ಇವಾಗ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಆ ನರಗಳಿರ್ತಾವಲ್ಲ, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತೀವಿ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಬಹಳ ಮುಖ್ಯ. ಇವೆರಡನ್ನೂ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾದದ್ದು ಏನಕ್ಕೆ ಅಂದ್ರೆ, ನಾವು ಟೆಸ್ಟ್ ಏನ್ ಮಾಡ್ತೀವಲ್ಲ, ಬೇರೆ ಬೇರೆ ಟೆಸ್ಟ್ಗಳು ಬೇರೆ ಬೇರೆ ಅಂಗದ ಒಂದು ಏನು ಫಂಕ್ಷನ್ಗಳಿದಾವಲ್ಲ ಅದನ್ನು ಹೇಳುತ್ತೆ.
1: ನೋಡಿ, ನಾವು ಟೆಸ್ಟ್ ಅಂತಂದ್ರೆ ಎಲ್ಲಿ ಬ್ಲಾಕೇಜ್ ಅದನ್ನಷ್ಟು ನೋಡ್ಕೊಂಡ್ಬಿಟ್ರೆ ಆಯ್ತು ಬಿಡು ಅಂತೀವಿ ನಾವು, ಬಟ್ ಪರೀಕ್ಷೆಗಳಂತಂದ್ರೆ ಇನ್ನೇನೇನೋ ಬಹಳ ಸೂಕ್ಷ್ಮವಾದಂತಹ ವಿಷಯಗಳನ್ನು ಕೂಡ ತಾವು ನೋಡ್ತೀರಿ.
0: ಅಬ್ಸಲ್ಯೂಟ್ಲಿ, ಬಿಕಾಸ್ ಇವಾಗ ಬಹಳಷ್ಟು ಸಮಯದಲ್ಲಿ ಇಲ್ಲಿ ಎಲ್ಲಾ ಟೈಮಲ್ಲೇ ಬರ್ತಾರೆ, ನಾವು ಎಲ್ಲಾ ಟೆಸ್ಟ್ ಮಾಡಿಸಿದ್ವಿ ಡಾಕ್ಟ್ರೆ ಆದ್ರೂ ತೊಂದರೆ ಆಯ್ತು
1: ಅಂತಾರೆ.
0: ಆದ್ರೆ ನಾವು ಯಾವ ವಿಷಯಕ್ಕೆ ಯಾವ ಪರೀಕ್ಷೆಗಳು ಮಾಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
1: ಆಳವಾಗಿ ಪರೀಕ್ಷೆ ಮಾಡಬೇಕು, ಆಳವಾಗಿ ತಿಳ್ಕೊಂಡಿರ್ಬೇಕು.
0: ಹೌದು, ಮುಖ್ಯವಾಗಿ. ಸೊ ಇಲ್ಲಿ ವೈದ್ಯರಷ್ಟೇ ಅಲ್ಲದೇನೆ ನಾವು ಟೆಸ್ಟ್ಗಳನ್ನು ಮಾಡ್ತೀವಲ್ಲ. ಇವಾಗ ಗುರಿ ಇಲ್ದಿರೋ ಭಾಗದಲ್ಲಿ ನಾವು ಬಾಣ ಹೊಡೆದ್ಬಿಟ್ಟು ಅರೆ ಮಾವಿನ ಹಣ್ಣು ಬೀಳಲಿಲ್ಲ ಅಂತಂದ್ರೆ ಹೆಂಗೆ, ಆರೋಗ್ಯ ಅಂದ್ರೆ ಏನು? ಸೊ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ಲ, ಅದ್ರ ಮೂಲಕ ನಾವು ಡೆಫಿನಿಷನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆರೋಗ್ಯ ವ್ಯಕ್ತಿಯ ಡೆಫಿನಿಷನ್ ಏನು ಅಂತಂದ್ರೆ, ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಸೌಂಡ್ ಮೈಂಡ್ ಬಾಡಿ ಅಂಡ್ ಸೋಲ್ ಅಂತೀವಿ. ಅಂದ್ರೆ ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ. ಹೆಚ್ಚಿನದಾಗಿ ಜೀವನದಲ್ಲಿ ಏನ್ ಮಾಡ್ತೀವಿ ನಾವು, ಅಯ್ಯೋ ನಂದು ಟೆಸ್ಟ್ ಎಲ್ಲ ನಾರ್ಮಲ್ ಆಗಿತ್ತು ಆದ್ರೂ ನನಗೆ ತೊಂದರೆ ಇದೆ. ಬಿಕಾಸ್ ಟೆಸ್ಟ್ ನೋಡದೆ ಒಂದು ಭಾಗ, ಆರೋಗ್ಯ ಅನ್ನೋ ವಿಷಯಕ್ಕಿದ್ದು ಹಲವಾರು ವಿಷಯಗಳನ್ನ ನಾವು ಅಳವಡಿಸಿಕೊಂಡು, ಹೌದು ನೀವು ಆರೋಗ್ಯದಲ್ಲಿ ಇದ್ದೀರಾ, ನೀವು ಹಿತವಾಗಿ ಚಿಂತನೆ ಮಾಡ್ತಾ ಇದ್ದೀರಾ, ಹಿತವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಆಟ ಪಾಠಗಳಲ್ಲೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಉತ್ತೇಜನ ಇದೆ, ಪ್ಲಸ್ ಅದೇ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅದನ್ನು ನೋಡ್ತೀವಿ. ಸೊ ಆರೋಗ್ಯಕ್ಕೆ ಇದೆಲ್ಲ ಮುಖ್ಯ,
1: ಒಂಥರ ಪರಿಪೂರ್ಣ ಸಂಪೂರ್ಣವಾದಂತಹ ಆರೋಗ್ಯ ಅದ್ರ ಬಗ್ಗೆ, ಅಂದ್ರೆ ಅದ್ರ ಕಡೆ ಗಮನ ಕೊಡಬೇಕು. ಬರೀ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ, ಮಾನಸಿಕವಾಗಿ ನಾವು ಸರಿ ಇಲ್ಲ ಅಂದ್ರೆ ಹೃದಯ ಕೆಲಸ ಮಾಡ್ತಿದ್ರು ಕೂಡ ಏನು ಉಪಯೋಗ ಇಲ್ಲ ಆಗತ್ತ ಅವಾಗ.
0: ಅಬ್ಸಲ್ಯೂಟ್ಲಿ. ಏನಕ್ಕೆ ಅಂದ್ರೆ ಹೃದಯ ಏನ್ ಮಾಡುತ್ತೆ, ನಮ್ಮ ಬೇರೆ ಅಂಗಾಂಗಗಳಿಂದ ಏನು ಡಿಮಾಂಡ್ಗಳು ಬರುತ್ತಲ್ಲ, ಅದು ಮಾನಸಿಕ ಇರ್ಬೋದು ಅಥವಾ ನಮ್ಮ ಕಿಡ್ನಿಯಿಂದ ಇರ್ಬೋದು ಅಥವಾ ಬೇರೆ ಸ್ಟಮಕ್ ಏನು ಕರುಳು ಜಠರ ಅಂತ ಬಿಟ್ಟು ಹೇಳ್ತೀವಲ್ಲ, ಎಲ್ಲಾ ಕಡೆಯಿಂದ ಬರ್ತಿರೋ

0: ಏನು ಸ್ಟ್ರೆಸ್ ನಿದ್ದಿದ್ದು
1: ಹೃದಯಕ್ಕೆ
0: ಹೋಗುತ್ತೆ. ಬಿಕಾಸ್ ಹೃದಯ ಏನ್ ಮಾಡ್ತಾ ಇದೆ, ಎಲ್ಲಿ ಹಸುವಿದೆ, ಎಲ್ಲಿ ಊಟ ಬೇಕು, ಅದನ್ನ ಸಪ್ಲೈ ಮಾಡೋದು ಕೆಲಸ. ಸೊ ಇವಾಗ ಬೇರೆ ಅಂಗಾಂಗಗಳೆಲ್ಲ ಇದ್ದಿದ್ದು ಏರ್ಪೇರ್ ಅಲ್ಲಿ ಇತ್ತು ಅಂತಂದ್ರೆ, ಅವಾಗ ಹೃದಯ ಏನ್ ಮಾಡುತ್ತೆ, ಅದನ್ನ ಮೀಟ್ ಮಾಡ್ಬೇಕಲ್ಲ,
1: ಸರಿ ಮಾಡ್ಬೇಕು
0: ಅದನ್ನ ಡಿಮ್ಯಾಂಡಿಂಗ್ ಮೀಟ್ ಮಾಡ್ಬೇಕು. ಸೊ ಅವುಗಳ ಕೆಲಸ ಶುರು ಆಗುತ್ತೆ ಜಾಸ್ತಿ ಹೃದಯ.
1: ಹೃದಯ ಈಗ ತಾವು ಊಟ ಅಂತಂದಾಗ, ಆಹಾರ ಅಂತಂದಾಗ ನಾವೇನ್ ತಿಳ್ಕೊಬೇಕು ಅಂದ್ರೆ, ಈ ರಕ್ತ ಪರಿಚಲನೆ ಅದರ ಒಂದು ಶಿಸ್ತುಬದ್ಧವಾದಂತಹ ಕಾರ್ಯ ನಡೀತಾ ಇದೆಯಾ ಅಂತ ಅನ್ನೋದು ಹೃದಯದ
0: ಕೆಲಸ.
1: ಬಹಳ ಇಂಟ್ರೆಸ್ಟಿಂಗ್ ರಿಯಲಿ ತಾವು ಹೇಳ್ತಾ ಇರೋದು. ಈಗ ಸರ್ ಪ್ರಮುಖವಾಗಿ ಒಂದು ಮುಂದಿನ ಹಂತಕ್ಕೆ ಬರೋಣ. ಈಗ ಪರೀಕ್ಷೆಗಳ ಮಹತ್ವ ಅಂತ ಹೇಳ್ತೀವಿ ನಾವು, ಏನೇನು ಪರೀಕ್ಷೆಗಳು ಆಗ್ಬೇಕು? ಈಗ ಒಂದು ತಾವು ಹೇಳಿದ್ರೆ ಬಹಳ ಸೂಕ್ಷ್ಮವಾದಂತಹ ವಿಷಯ ಅದು, ತಾವು ಹೃದಯಕ್ಕೆ ಅದು ಅದಕ್ಕೂ ಕೂಡ ಒಂದು ಮಾಂಸ ಇರ್ತದೆ, ಅಲ್ಲಿ ನರಗಳು ಇರ್ತವೆ, ಅದರ ಕಾರ್ಯಕ್ಷಮತೆಯನ್ನು ಕೂಡ ನೋಡಬೇಕಾಯ್ತು ಅಂತ ಒಂದು ವಿಷಯ. ಏನು ಸರ್ ಪ್ರಮುಖವಾಗಿ ಒಬ್ಬ ನಮ್ಮ ಸಾಮಾನ್ಯ ಕೇಳುಗರಿಗೆ ಒಂದು ಏನೇನು ಪರೀಕ್ಷೆಗಳು ಮಾಡಬೇಕಾಗತ್ತೆ, ಪರೀಕ್ಷೆಗಳ ಮೂಲಕವಾಗಿ ಅವನಿಗೆ ದೋಷ ಇದೆ, ಅವನಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಒಂದೊಂದಾಗಿ ಹೇಳಿ.
0: ಓಕೆ, ಫಸ್ಟ್ ನಾವು ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅವರ ಜೊತೆ ನಾವು ಚರ್ಚೆ ಮಾಡ್ತೀವಿ. ವಯಸ್ಸು, ಹೆಣ್ಣು ಗಂಡು, ಪ್ಲಸ್ ಅವರ ಫ್ಯಾಮಿಲಿ ಹಿಸ್ಟ್ರಿ, ಅವರ ಅಪ್ಪ ಅಮ್ಮ ಆಗಲಿ ಅಜ್ಜ ಅಜ್ಜಿರಲಿ, ಅದು ಇದೆಲ್ಲದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಸೊ ಇವಾಗ ಒಬ್ಬ ವ್ಯಕ್ತಿ, ಇವಾಗ ಇದು ಯಾವ್ದು ನಮಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ. ಇವಾಗ ಒಬ್ಬ ವ್ಯಕ್ತಿಯು ಇದ್ದಿದ್ದು ಯಾವ್ದಾದ್ರು ಒಂದು ತೊಂದರೆಯಿಂದ ಬಂದಿದ್ದಾರೆ ಅಂತಂದಾಗ, ನಾವು ಫಸ್ಟ್ ಅವರು ಪ್ರಶ್ನೆ ಮಾಡೋದೇನು ಅಂತಂದ್ರೆ, ಎಷ್ಟು ಕೆಲಸ ಮಾಡ್ತಿದ್ದೀರಾ, ಯಾವುದು ನಿಮ್ದು ದಿನನಿತ್ಯದ ಕಾರ್ಯಾಚರಣೆ, ಎಲ್ಲದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಇದ್ದಿದ್ದು ಈ ಸ್ಟೇರ್ ಕೇಸ್ ಹತ್ತಿರ್ತಾರೆ, ಇವಾಗ ಎರಡು ಮಹಡಿ ಮೆಟ್ಲು ಹತ್ತೋದಕ್ಕೆ ನನಗೆ ಏನೇನು ತೊಂದರೆ ಇಲ್ಲ, ನಾನು ಆರಾಮಾಗಿ ಹತ್ತುತ್ತೀನಿ ಅಂತಂದ್ರೆ ಅರ್ಥ ನಮ್ಮ ಹೃದಯ ನಿದ್ದಿದ್ದು ನಾವು ಅಲ್ಲೇ ಎಕ್ಸರ್ಸೈಸ್ ಮಾಡ್ತಾ ಇದೀವಿ. ಸೊ ಆ ರೀತಿ ವ್ಯಕ್ತಿಗಳು ಇವಾಗ ಬೇರೆ ಯಾವುದೋ ಒಂದು ಕಾರಣದಿಂದ ಬಂದ್ರು ಅಂತಂದ್ರೆ, ನಾವು ಹೃದಯದ ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ನಮಗೆ ಹೆಚ್ಚು ವಿಷಯ ಸಿಗೋದಿಲ್ಲ, ಬಿಕಾಸ್ ನೀವು ಮಾಡ್ತಿರೋ ಕೆಲಸನೇ ನಾರ್ಮಲ್ ಆಗಿದೆ ಅಂತ. ಇವಾಗ ನೀವು ಟೆಸ್ಟ್ಗಳು ಕೇಳಿದ್ರಿ, ಹೌದು ಇದೆಲ್ಲ ನಾವು ಏನೋ ಒಂದು
1: ಮೊದಲನೇ ಟೆಸ್ಟ್ ಅಂದ್ರೆ ವ್ಯಕ್ತಿಯನ್ನ ಕೇಳೋದು, ಸ್ವಭಾವ, ಅವನ ಪರಿಸರ, ಅವನ ಕಾರ್ಯ ಏನ್ ಮಾಡ್ತಾ ಇದ್ದಾನೆ, ಅದೆಲ್ಲವನ್ನೂ ತಿಳ್ಕೊಳ್ಳೋದು ಮೊದಲನೇ ವಿಷಯ.
0: ಅಬ್ಸಲ್ಯೂಟ್ ಮುಖ್ಯವಾಗಿ ನಾನು ಇಲ್ಲಿ ನಮ್ಮ ಕೇಳುಗರಿಗೆ ನಾನು ಹೇಳೋದೇನು ಅಂತಂದ್ರೆ, ನಿಮ್ಮ ಮನಸ್ಸಿಗೆ ತಕ್ಕಂತೆ ಯಾವುದೋ ಒಂದು ಟೆಸ್ಟ್ ದಯವಿಟ್ಟು ಮಾಡಿಸ್ಕೋಬೇಡಿ.
1: ನನ್ ಮೊನ್ನೆ ECG ಮಾಡಿಸ್ಕೊಂಡೆ, ಆರಾಮ್ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅಂತ ಅನ್ಕೊಂತ ಆರಾಮಾಗಿ ಇರಬಾರ್ದು.
0: ನೋ,
1: ಅಥವಾ ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಮಾಡಿಸಿದೀನಲ್ಲ ಅಂತ.
0: ಹೌದು. ಸೊ ಮುಖ್ಯವಾಗಿ ಫಸ್ಟ್ ನೀವು ಯಾವಾಗ್ಲೂ ವೈದ್ಯರ ಹತ್ರ ಹೋಗ್ಬೇಕು. ಉತ್ತಮವಾದ ವೈದ್ಯರನ್ನ ಫಸ್ಟ್ ನೀವು ಭೇಟಿ ಮಾಡಬೇಕು, ಸಂದರ್ಶನ ಮಾಡಿ ಆದ್ಮೇಲೆ ಅದಕ್ಕೆ ತಕ್ಕಂತೆ ನಾವು ಟೆಸ್ಟ್ಗಳನ್ನ ಕೊಡ್ತೀವಿ. ಇವಾಗ ಕೆಲವೊಂದು ಸಮಯದಲ್ಲಿ ವಿಷಯದಲ್ಲಿ ನಾನು ಇದನ್ನು ಕೇಳಿ ಬಂದೆ, ಬೇರೆಯೊಬ್ಬರಿಗೇನೋ ತೊಂದರೆ ಆಯ್ತು, ನೀವೆಲ್ಲರೂ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದಿತ್ತು.
1: ಹೌದು, ಹೇಳಿದ್ದು ಸರ್ ನಿಜ. ಈಗ ಹಿಂದೆ ಯಾವ್ದೋ ಒಂದು ಘಟನೆ ಇತ್ತು, ಅದಕ್ಕೋ ಸುಮ್ನೆ ಹೋದವರು ಅಪ್ಪನಿಗೆ ತೋರ್ಸಕ್ ಹೋಗಿ ಮಗಳು ಏನೋ ಒಂದು ಇಂಜೆಕ್ಷನ್ ತಗೊಂಡು ಸಾವಾಗಿ ಘಟನೆ ಆದಂತದ್ದು ಕೂಡ ಒಂಥರ ವಿಚಿತ್ರ. ಅಂದ್ರೆ ಎಲ್ಲೋ ಏನೋ ಮಾಡಿಸಿದ್ರೆ ನಾವು ಮಾಡಿಸೋಣ ಅಂತ ಹೋಗೋದು ತಪ್ಪು ಆಗುತ್ತೆ.
0: ತಪ್ಪು. ಸೊ ಅದು ಈ ಸಾಮಾಜಿಕ ಮಾಧ್ಯಮದಲ್ಲೂ ಬಹಳಷ್ಟು ಬರ್ತಾ ಇದಾವೆ. ಇವಾಗ ನನಗೆ
1: ಕಲ್ಪನೆಗಳು, ತಪ್ಪು ವಿಚಾರಗಳು ಸ್ಪ್ರೆಡ್ ಆಗ್ತಿರ್ತವೆ.
0: ರೈಟ್. ಬಿಕಾಸ್ ಒಬ್ಬರಿಗೆ ಆದ ತೊಂದರೆ ಇನ್ನೊಬ್ಬರಿಗೂ ಅದೇ ರೀತಿ ಅನ್ನೋದಿಲ್ಲ. ಮಾನವ ಎಲ್ಲರೂ ಬೇರೆ ಬೇರೆ, ಅವರ ಪರಿಸರನು ಬೇರೆ ಬೇರೆ, ಅವರಿಗೆ ಆಗ್ತಿರುವ ಸಂದರ್ಭಗಳನ್ನು ಬೇರೆ ಇರ್ತವೆ. ಸೊ ನಿಮಗೆ ಏನಾದರೂ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಮೊದಲು ವೈದ್ಯರನ್ನು ಕಾಣಬೇಕು.
1: ಹೌದು ಹೌದು, ಅವ್ರು ಹೇಳಿದಂಗೆ ಪರೀಕ್ಷೆಗಳನ್ನು ಮಾಡಿಸ್ತಾ ಹೋಗಬೇಕು. ಹಂತವಾಗಿ ಕೂಡ ಪರೀಕ್ಷೆ ಮಾಡೋ ಸಾಧ್ಯತೆ ಇರ್ತವೆ. ಯಾಕಂದ್ರೆ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ, ವಿಶೇಷವಾಗಿ ಹೃದಯದ ಕಾಯಿಲೆ ಇದೆ ಅಂತ ಹೇಳಬೇಕಂದ್ರೆ, ಅವರು ಸಾವಿರ ಬಾರಿ ಯೋಜನೆ ಮಾಡ್ತಾರೆ. ಯಾಕಂದ್ರೆ ಸುಮ್ನೆ ಅದು ಅಯ್ಯೋ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ತಗೊಂಡು ಎದೆ ಹೊಡ್ಕೊಂಡ್ಬಿಡ್ತಾನೆ.
0: ಹೌದು,
1: ಆ ಭಯ ಇದೆಯಲ್ಲ, ಸಮಸ್ಯೆ ಇನ್ನೂ ಹೆಚ್ಚ ಮಾಡಬಹುದು ಹೇಳಿದ ಪ್ರಕಾರ.
0: ಕರೆಕ್ಟ್. ಇವಾಗ ಆಕ್ಚುಲಿ 50% ನಾನು ನೋಡುವ ರೋಗಿಗಳಲ್ಲಿ 50% ಜನ ಇವಾಗ ಅವ್ರ ತಲೆ ಒಳಗಡೆ ಒಂದು ಹೊಕ್ಬಿಟ್ಟಿತ್ತು ಅಂತಂದ್ರೆ, ನೀವು ಟೆಸ್ಟ್ ಎಲ್ಲ ಮಾಡಿದ್ರಿ ಆದ್ರೆ ಅದು ನಾರ್ಮಲ್ ಇತ್ತು ಅಂದ್ರೆ ತಲೆ ಒಳಗಡೆಯಿಂದ ಆ ಒಂದು ಸಂದೇಹ ಏನಿದೆಯಲ್ಲ ತೆಗೆಯೋದು ಬಹಳ.
1: ನಿಮ್ಮ ರೀತಿಯಂತ ವೈದ್ಯರು ಅಂತರ ಆತ್ಮೀಯವಾಗಿ ನೋಡಪ್ಪ ಏನಿಲ್ಲ, ಹಂಗಲ್ಲ ಹಿಂಗಲ್ಲ, ಏನಿಲ್ಲ, ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಅದೇನು ಮಾಡಿಸೋ ಅವಶ್ಯಕತೆ ಇಲ್ಲ ಅಂತಂದಾಗ ಅವ್ರಿಗೆ ಪರವಾಗಿಲ್ಲ ಡಾಕ್ಟರ್ ನಮ್ಗೆ ಎಷ್ಟು ಚೆನ್ನಾಗಿ ಧೈರ್ಯ ಕೊಟ್ರಲ್ಲ ಅಂತ ಹೇಳಿ ಇರುತ್ತೆ.
0: ಹೌದು.
1: ಸೊ ವೈದ್ಯರ ಜೊತೆಗೆ ಒಂದು ಸಮಾಲೋಚನೆ ಬಹಳ ಮುಖ್ಯ.
0: ಮುಖ್ಯವಾದ ಅದು ಮೊದಲ ಘಟ್ಟ.
1: ನೆಕ್ಸ್ಟ್
0: ಇದ್ದಿದ್ದು ಸಿಂಪಲ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ. ಇವಾಗ ಮೊದಲನೇದಾಗಿ ಚೀಪೆಸ್ಟ್ ಟೆಸ್ಟ್ ಅಂತಂದ್ರೆ ECG.
1: ಓಕೆ.
0: ECG ಇದ್ದಿದ್ದು ಎಲ್ಲಾ ಒಂದು ಆರೋಗ್ಯ ಘಟಕದಲ್ಲಿ ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ಇದು ಆರಾಮಾಗಿ ಸಿಗುತ್ತೆ. ಆ ECG ಮಾಡ್ಬೇಕಾದ್ರೂ ನಾವು 12-lead ECG ಅಂತೀವಿ, ಅಂದ್ರೆ 12 ಲೀಡ್
1: ಏನೇನೋ ಇರ್ತಾವಲ್ಲ ಇಡ್ತಾರಲ್ಲ
0: ಇಡ್ತಾರಲ್ಲ
1: ಎರಡು ಮೂರು ಇದ್ರೆ ಆಗಲ್ಲ.
0: ECG. ಇವಾಗ ಹೃದಯ ಅನ್ನೋದು ನೀವು 3D ಅಥವಾ 4D ಪಿಕ್ಚರ್ ತರ ಯೋಚನೆ ಮಾಡಬೇಕು.
1: ಓಕೆ.
0: ಅಂಡ್ ಪ್ಲಸ್ ಎರಡನೇದೇನು ಅಂತಂದ್ರೆ, ಇವಾಗ ಅವರು ECG ಮಾಡಬೇಕಾದ್ರು ಅವರು ಅದನ್ನ ತಕ್ಕನಾಗಿನೇ ದೇಹದ

0: ಮೇಲೆ ಅದನ್ನು ಜೋಡಿಸ್ಬಿಟ್ಟು ವಿಷ ತಗೊಳ್ಬೇಕು. ಅದ್ರಲ್ಲೂ ಏರ್ಪೇರ್ ಆಯ್ತು ಅಂತಂದ್ರೆ ವಿಷನು ನಮಗೆ ಸಿಗೋದನ್ನು ಏರ್ಪೇರ್ ಆಗುತ್ತೆ.
1: ಸರಿ ಸರಿ, ಈಗ ತಾವು ಹೇಳೋದು ಅರ್ಥ ಆಯ್ತು ಸರ್. ಈಗ ಅಂದ್ರೆ ಅಲ್ಲಿ ಕೂಡ ತಜ್ಞರೇ ಇರಬೇಕು.
0: ಹೌದು,
1: ಯಾರ್ಯಾರೋ ಎಲ್ಲೆಲ್ಲೋ ಯಾರ್ಯಾರೋ ಟೆಕ್ನಿಷಿಯನ್ ಮಾಡಿದ್ರು ಅಂತ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ಕೊಂಡ್ ಬರೋದಲ್ಲ, ನಿಯಮಬದ್ಧವಾಗಿ ಮಾಡಿರಲ್ಲ ಅಂತ ಅನ್ನೋದು ಮುಖ್ಯ.
0: ಅದನ್ನು ಗಮನಿಸಬೇಕು. ನೆಕ್ಸ್ಟ್ ಇದ್ದಿದ್ದು ಇವಾಗ ತೊಂದರೆ ಇತ್ತು, ಇವಾಗ ನನಗೆ ಎದೆ ನೋವು ಇದೆ, ಉಸಿರಾಟ ತೊಂದರೆ ಇದೆ, ಸುಸ್ತಾಗ್ತಿದೆ, ಯಾವುದೋ ಒಂದು ಇದು ಬಹುಶಃ ಹೃದಯಕ್ಕೆ ಸಂಬಂಧದ ಒಂದು ತೊಂದರೆ ಇರ್ಬೋದು ಅನ್ನಿಸ್ತು ಅಂತಂದಾಗ ಅವಾಗ ನಾವು ರಕ್ತ ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ರಕ್ತ ಪರೀಕ್ಷೆ ನಾವು ಟ್ರೊಪೋನಿನ್ ಟೆಸ್ಟ್ ಅಂತ ಹೇಳ್ತೀವಿ, ಬ್ಲಡ್ ಟೆಸ್ಟ್. ಅದು ಬಹಳ ಸೆನ್ಸಿಟಿವ್. ಅದೇನು ಅಂತಂದ್ರೆ ಹೃದಯದ ಯಾವುದಾದ್ರೂ ಒಂದು ಮಸಲ್, ಒಂದು ಮಸಲ್ನು ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅದು ಬ್ಲಡ್ ಟೆಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಸಿಂಪ್ಟಮ್ಸ್ ಶುರು ಆದಾಗಿಂದ ಕನಿಷ್ಠ ಪಕ್ಷ 3 ಗಂಟೆಯ ನಂತರ ಈ ಪರೀಕ್ಷೆ ಮಾಡ್ತು ಅಂತಂದ್ರೆ ಅದು ನಮಗೆ ಒಂದು ಡೌಟ್ ಕೊಡುತ್ತೆ, ಹೌದು ಇಲ್ಲಿ ತೊಂದರೆ ಇದೆ ಇರಬಹುದು ಅಥವಾ ಖಂಡಿತ ಇದೆ ಅಂತ ಹೇಳ್ಬಿಟ್ಟು.
1: ಸರಿ, ಹಂಗಾರೆ ಈಗ ಎದೆ ನೋವು ಅಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಆ ರಕ್ತ ಪರೀಕ್ಷೆ ಮಾಡಿದಾಗ ಸಮಸ್ಯೆ ಇದೆ ಅಂತ ಸ್ವಲ್ಪ ನಿಮಗೆ ಮೊದಲಿಗೆ ಗೊತ್ತಾಗುತ್ತೆ. ECG ಒಂದು ವಿಷಯ ಆದ್ರೂ ರಕ್ತ ಪರೀಕ್ಷೆಯಿಂದ ಸ್ವಲ್ಪ ಒಂಥರ ಏನೋ ಸಮಥಿಂಗ್ ಈಸ್ ರಾಂಗ್ ಅಂತ,
0: ಸಮಥಿಂಗ್ ಈಸ್ ರಾಂಗ್. ಸೊ ಆವಾಗ ನಮಗೆ ಏನಾಗುತ್ತೆ, ಬಿಕಾಸ್ ಇವಾಗ ದೇಹ ಅನ್ನೋದು ಮಾನವನ ದೇಹ ಮಾತಾಡೋದು ಒಂದೇ ಭಾಷೆ, ನೋವು.
1: ನೋಡಿ, ನೋವು ಅಷ್ಟೇ,
0: ನೋವು, ತಲೆನೋವು, ಕಣ್ಣೋವು, ಕೈ ನೋವು, ಹೃದಯ ನೋವು, ಹೊಟ್ಟೆ ನೋವು, ಆ ನೋವಿನಿಂದ ಅಷ್ಟೇನೆ ಒಬ್ಬ ವ್ಯಕ್ತಿ ಒಬ್ಬ ರೋಗಿ ಇದ್ದಿದ್ದು ವೈದ್ಯರ ಹತ್ರ ಬರೋದು. ಆ ನೋವು ನಿಜವಾಗ್ಲೂ ಯಾವ ಭಾಗದ್ದು ಅಂತ ಹೇಳ್ಬಿಟ್ಟು ನಾವು ಪರೀಕ್ಷೆ ಮಾಡ್ತೀವಲ್ಲ, ಆ ಪರಿಣಿತಿ ಇದ್ದಿದ್ದು ವೈದ್ಯರ ಹತ್ರ ಇರಬೇಕು.
1: ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ದೇಹದ ಭಾಷೆ ನೋವು ಅಂತ ಅನ್ನೋದು ಈಗ ನಮ್ಮ ಕೇಳುಗರಿಗೆ ಅರ್ಥ ಆಯ್ತದೆ. ಓಹೋ, ಹೌದಲ್ಲ, ನಾವು ಪ್ರತಿಯೊಂದಕ್ಕೂ ನೋವು ಶಮನ ಆಗ್ಬೇಕು ಅಂತ ಅನ್ನೋದೇ ಹೋಗೋದು.
0: ಹೌದು,
1: ನೋವು ಯಾವ ಕಾರಣಕ್ಕಾಗಿ ಆಯ್ತು ಅಂತ ಅನ್ನೋದನ್ನ ನೀವು ಕಂಡುಹಿಡಿತೀರಿ.
0: ಹೌದು. ಸೊ ಇವಾಗ ECG ಆಯ್ತು, ನೆಕ್ಸ್ಟ್ ರಕ್ತ ಪರೀಕ್ಷೆ
1: ಆಯ್ತು.
0: ನೆಕ್ಸ್ಟ್ ನಾವು ಏನ್ ಚೆಕ್ ಮಾಡ್ತೀವಿ, ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೀವಿ, ಹೃದಯದ ಅಲ್ಟ್ರಾಸೌಂಡ್.
1: ಸೊ ಅದು ಅಂದ್ರೆ ಈಗ ECGಕ್ಕಿಂತ ಭಿನ್ನ.
0: ಭಿನ್ನ. ಇವಾಗ ECG ಏನ್ ಮಾಡುತ್ತೆ, ಹೃದಯದ ಎಲೆಕ್ಟ್ರಿಸಿಟಿ ಅಷ್ಟೇನೆ ಅದು ನೋಡ್ತಾ ಇರೋದು. ನಮ್ಮ ದೇಹದಲ್ಲಿದ್ದು ಯಾವಾಗ್ಲೂ ಎಲೆಕ್ಟ್ರಿಸಿಟಿ ಚಲನೆ ಇದ್ದೇ ಇರುತ್ತೆ, ಮೆದುಳಿನಿಂದ ಹಿಡಿದು ಬೆರಳಿನ ಕಾಲ್ ಬೆರಳುವರೆಗೂ ಈ ಎಲೆಕ್ಟ್ರಿಕಲ್ ಚಲನೆ ಇದ್ದೇ ಇರ್ತತೆ. ನಾವು ಅದನ್ನ ಒಂದಲ್ಲ ಒಂದ್ ರೀತಿಯಲ್ಲಿ ಟೆಸ್ಟ್ ಮಾಡ್ತಾನೆ
1: ಇರ್ತೀವಿ.
0: ಸೊ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇತ್ತು ಅಂತಂದ್ರೆ ಆ ಅಣು ಇದೆಯಲ್ಲ, ದೇಹದ ಅಣು ಇದ್ದಿದ್ದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಇರಬಹುದು ಅಂತ ಅರ್ಥ. ಸೊ ಇವಾಗ ECG ಇದ್ದಿದ್ದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಚೆಕ್ ಮಾಡ್ತು ಅಂತಂದ್ರೆ, ನೆಕ್ಸ್ಟ್ ಎಕೋಕಾರ್ಡಿಯೋಗ್ರಾಮ್ ಇದ್ದಿದ್ದು ಹೃದಯದ ಈ ಚೇಂಬರ್ಸ್ ಗಳಿರ್ತಾವಲ್ಲ, ಭಾಗಗಳು, ಆಮೇಲೆ ಅವುಗಳ ಕವಾಟಗಳು ಅಂದ್ರೆ ವಾಲ್ವ್ಸ್ ಅಂತ ಹೇಳ್ತೀವಿ, ಅವುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ನೋಡ್ತೀವಿ. ಇವಾಗ ರಕ್ತ ಚಲನೆ ಸೀದಾ ಆಗ್ತಾ ಇದೆಯಾ, ಎಲ್ಲಾದ್ರೂ ಬ್ಯಾಕ್ ಪ್ರೆಷರ್ ಆಗ್ತಾ ಇದೆಯಾ, ಎಲ್ಲಾದ್ರೂ ಒಂದ್ ಕಡೆ ಒತ್ತಡ ಆಗ್ತಾ ಇದೆಯಾ, ಅದನ್ನ ಚೆಕ್ ಮಾಡೋದಕ್ಕೆ ಎಕೋಕಾರ್ಡಿಯೋಗ್ರಾಮ್ ಆಯ್ತು. ನೆಕ್ಸ್ಟ್ ಇವಾಗ ರಕ್ತ ಚಲನೆಯ ತೊಂದರೆಯಿಂದ ಹೃದಯದಲ್ಲಿ ಊಟ ಕಮ್ಮಿ ಆದ, ಹೃದಯದ ಮಾಂಸಕ್ಕೆ ಮಸಲ್ಗೆ ಊಟ ಕಮ್ಮಿ ಆದಂತಾಗ ಅವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಅಬ್ನಾರ್ಮಲ್ ಆಗುತ್ತೆ. ಸೊ ಅದು ECG ನಲ್ಲಿ
1: ಗೊತ್ತಾಗುತ್ತೆ.
0: ಆದ್ರೆ ಅದು ECG ನಲ್ಲಿ ಗೊತ್ತಾದ ತಕ್ಷಣ ನಾವು ಒಂದು ಡೌಟ್ ಪಡಬಹುದು, ಓ ಹೌದು ರಕ್ತನಾಳದಲ್ಲಿ ಇದು ತೊಂದರೆ ಇದೆಯೋ ಇರಬಹುದು ಅಂತ. ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಪರೀಕ್ಷೆಗಳೇನು ಅಂತಂದ್ರೆ, ಇವಾಗ ಆಸ್ಪತ್ರೆಗೆ ಹೋಗೋದಲ್ಲೇನೆ ಬರೀ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲಿ ಮಾಡೋದಿತ್ತು ಅಂತಂದ್ರೆ ನಾವು CT ಆಂಜಿಯೋಗ್ರಾಮ್ ಆಫ್ ದ ಕಾರ್ಡಿಯಾಕ್ ಅಂತೀವಿ, ಅಂದ್ರೆ ಹೃದಯ ಭಾಗದ CT, ಅದ್ರ ಜೊತೆ ಜೊತೆಗೆ ಕ್ಯಾಲ್ಸಿಯಂ ಸ್ಕೋರ್ ಅಂತ ಬಿಟ್ಟು ಒಂದು ಟೆಸ್ಟ್ ಮಾಡ್ತೀವಿ. ಅದು ನಮಗೆ ಒಂದು ಐಡಿಯಾ ಕೊಡುತ್ತೆ ಹೃದಯದ ರಕ್ತನಾಳ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಕೋಕಾರ್ಡಿಯೋಗ್ರಾಮ್ ಮಾಡ್ಕೊಂಡ್ ಬಂದ್ಬಿಟ್ಟು, ಏ ನಂದು ಹಾರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಬ್ಲಾಕೇಜ್ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಎಕೋಕಾರ್ಡಿಯೋಗ್ರಾಮ್ ರಕ್ತನಾಳದ ಬಗ್ಗೆ ಹೇಳೋದಿಲ್ಲ,
1: ಹಂಗೆ
0: ಸಸ್ಪಿಷನ್ ಕೊಡ್ಬೋದಷ್ಟೇ. ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ CT ಕೊರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು MRI ಟೆಸ್ಟ್ ಅಂತ ಬಿಟ್ಟು ಒಂದು ಮಾಡ್ತೀವಿ, ಅದು ನೆಕ್ಸ್ಟ್ ಭಾಗ. ಇದ್ರ ಜೊತೆ ಜೊತೆಗೆ ಇನ್ನೊಂದು ಬಹಳ ಕಾಮನ್ ಟೆಸ್ಟ್ ಒಂದು ಮಾಡ್ತೀವಿ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಬಿಟ್ಟು ಕೇಳಿರ್ಬೋದು,
1: TMT
0: ಟೆಸ್ಟ್. ಅದನ್ನು ಒಂದು ಇಂಪಾರ್ಟೆಂಟ್ ಟೆಸ್ಟ್. ಇವಾಗ ECG, ಎಕೋಕಾರ್ಡಿಯೋಗ್ರಾಮ್, CT, ಆಮೇಲೆ ಬ್ಲಡ್ ಟೆಸ್ಟ್ ಸೇರಿಸ್ಕೊಳ್ಳೋಣ.
1: ಓಕೆ,
0: ಇವೆಲ್ಲದನ್ನು ನಾವ್ ಯಾವಾಗ ಮಾಡ್ತೀವಿ, ಆರಾಮಾಗಿ ಮಲಗಿರುವಾಗ ನಾವು ಆ ಒಂದು ವಿಷಯನ ಕಲೆ ಹಾಕ್ತಾ
1: ಇದ್ದೀವಿ.
0: ಇವಾಗ ನಾವು ಈ ವ್ಯಕ್ತಿ ಕೆಲಸ ಮಾಡಿದಾಗ ಯಾವ ರೀತಿ ಇರುತ್ತೆ ಹೃದಯ ಅಂತ ಚೆಕ್ ಮಾಡ್ಬೇಕಲ್ಲ,
1: ಅದೇ ಟ್ರೆಡ್ಮಿಲ್.
0: ಅದು ಟ್ರೆಡ್ಮಿಲ್.
1: ಓಕೆ, ಟ್ರೆಡ್ಮಿಲ್ ಅಲ್ಲಿ ಓಡದಂಗೆ ಓಡಪ್ಪ ನೀನು ಅಂತ ಈ ಕಡೆ ನೀವು ಟೆಸ್ಟ್ ಮಾಡ್ಬಿಡ್ತೀವಿ.
0: ಟೆಸ್ಟ್ ಮಾಡ್ತೀವಿ ನಾವು ಹೃದಯದಲ್ಲಿ ECG ಫಸ್ಟ್ ಕನೆಕ್ಟ್ ಮಾಡ್ಬಿಟ್ಟು, ನೀವು ಓಡ್ತಾ ಇರಬೇಕಾದ್ರೆ ಅದನ್ನ

0: ಪ್ರತಿ 3 ನಿಮಿಷಕ್ಕೊಮ್ಮೆ ಅದರದ್ದು ಸ್ಲೋಪ್ ಅಂತೀವಿ, ಆಂಗಲ್, ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ಹೃದಯ ಬಡಿತ ಇನ್ಕ್ರೀಸ್ ಆಗ್ಬೇಕು. ಹೃದಯ ಬಡಿತ ಇನ್ಕ್ರೀಸ್ ಆದಂಗೂ ಹೃದಯ ಕೆಲಸ ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹೃದಯದ ಕೆಲಸ ಜಾಸ್ತಿ ಆದಂಗೂ ಹೃದಯನೇ ಅದ್ರ ರಕ್ತನಾಳದಿಂದ ನನಗೆ ಜಾಸ್ತಿ ಊಟ ಬೇಕು ಅಂತ ಕೇಳ್ಕೊತದೆ. ಆ ಕೇಳ್ಕೊತಿರ್ಬೇಕಾದ್ರೆ ಬಡಿತ ಏನಿದೆಯಲ್ಲ ಫಂಕ್ಷನ್ ನಾರ್ಮಲ್ ಇತ್ತು ಅಂತಂದ್ರೆ ಈ ಟ್ರೆಡ್ಮಿಲ್ ಅಲ್ಲಿ ಇದ್ದಿದ್ದು ಇಸಿಜಿನೂ ನಾರ್ಮಲ್ ಆಗಿನೇ ಹೋಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಹಂತದಲ್ಲಿ ಇವಾಗ ಬ್ಲಾಕೇಜ್ ನ ನಾವು ಸಸ್ಪೆಕ್ಟ್ ಮಾಡಿದ್ವಿ, ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ರಕ್ತ ಚಲನೆ ಚೆನ್ನಾಗಿದೆ,
1: ಚೆನ್ನಾಗಿರುತ್ತೆ.
0: ಆದ್ರೆ ಇವಾಗ ಹೃದಯ ಬಡಿತ ಜಾಸ್ತಿ ಆದಾಗ ನನಗೆ ಜಾಸ್ತಿ ರಕ್ತ ಬೇಕಲ್ಲ. ಬಟ್ ಇವಾಗ ಬ್ಲಾಕೇಜ್ ಇದೆ ಅಂದಾಗ ನನಗೆ ಆ ರಕ್ತ ಚಲನೆ ಕಮ್ಮಿ ಆಗೋದಿಲ್ಲ, ಕಮ್ಮಿ ಆಗ್ಬಿಡುತ್ತೆ. ಅವಾಗಿದ್ದು ನಾವು ಟ್ರೆಡ್ಮಿಲ್ ಅಲ್ಲಿ ಏನಾಗುತ್ತೆ ಆ ಭಾಗದಲ್ಲಿ ಆ ಹಂತದಲ್ಲಿ ಅಲ್ಲಿ ಈ ಸೀಜನ್ ಅಲ್ಲಿ ಏರ್ಪೇರ್ ಕಾಣಿಸುತ್ತೆ.
1: ಸಮಾಲೋಚನೆಯಿಂದ ಶುರು, ಮೊದಲು ಮಾತು ಅವರಿಗೆ ಕೇಳೋದ್ರಿಂದ, ಪ್ರಶ್ನೆ ಕೇಳೋದ್ರಿಂದ ಶುರು ಆಗುತ್ತೆ. ಅಲ್ಲಿಂದ ಶುರು ಆದ್ರೆ ಇಲ್ಲಿವರೆಗೂ ಬರ್ತದೆ,
0: ಇಲ್ಲಿವರೆಗೂ
1: ಮುಂದಿನ ಹಂತ. ಮತ್ತೆ
0: ಇವಾಗ ಪರೀಕ್ಷೆ ಎಲ್ಲ ಆದ್ಮೇಲೆ ಇದ್ದಿದ್ದು ಇದು ಡೆಫಿನೆಟಿವ್ ಆಗಿ ಎಲ್ಲ ಹೇಳೋದಿಲ್ಲ, ಇವೆಲ್ಲ ಸಸ್ಪಿಷನ್ ಇನ್ಕ್ರೀಸ್ ಮಾಡುತ್ತೆ, ಸಂದೇಹ ಹೆಚ್ಚು ಮಾಡುತ್ತೆ.
1: ಇವೆಲ್ಲದನ್ನು
0: ಹೌದು ಇವರಿಗೆ ಬಹುಶಃ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ, ಎಲ್ಲೋ ಅಡೆ ತಡೆ ಇದೆ, ರಕ್ತ ಸರಿಯಾಗಿ ಚಲನೆ ಆಗ್ತಾ ಇಲ್ಲ. ಇದನ್ನ ನಾವು ಡೆಫಿನೆಟಿವ್ ಆಗಿ ಟೆಸ್ಟ್ ಮಾಡಬೇಕು ಅಂದಾಗ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರೋದು ಕೊರೋನರಿ ಆಂಜಿಯೋಗ್ರಾಮ್, ಅಂದ್ರೆ ಹಾರ್ಟ್ ಆಂಜಿಯೋಗ್ರಾಮ್ ಅಂತೀವಿ, ಹಾರ್ಟ್ ಕ್ಯಾತ್ ಅಂತ ಬಿಟ್ಟು ಹೇಳ್ತಾರೆ, ಕೊರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು, ಅದು ದಟ್ ಈಸ್ ದಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್.
1: ಓಕೆ, ಅಂದ್ರೆ ಏನ್ ಮಾಡ್ತೀರಿ ನೀವು ಅಲ್ಲಿಗೆ ಟೆಸ್ಟ್ ಮಾಡೋದ?
0: ಅದನ್ನೇನು, ಅದನ್ನ ಉತ್ತಮವಾದ ಆಸ್ಪತ್ರೆ, ಆ ವ್ಯವಸ್ಥಿತ ಆಸ್ಪತ್ರೆ ಅಲ್ಲೇನೆ ಮಾಡಕ್ ಆಗೋದು ಇದು. ಅದಕ್ಕೆ ನಾವೇನ್ ಮಾಡ್ತೀವಿ, ಯಾವುದಾದ್ರೂ ಒಂದು ರಕ್ತನಾಳ ಇಲ್ಲ ಕೈಯಿಂದ ಅಥವಾ ತೊಡೆಸಂದಿಂದ,
1: ಓಕೆ,
0: ಆ ರಕ್ತನಾಳದಲ್ಲಿದ್ದು ಒಂದು ಸಣ್ಣ ನೀಡಲ್ನಿಂದ ನಾವು ವೈರ್ ಹಾಕೊಂಡು ಒಂದು ದೊಡ್ಡ ಕ್ಯಾಥೆಟರ್ ಹೊರಗಡೆ ಭಾಗದಿಂದ ಹೃದಯಕ್ಕೆ ತಲುಪುವಂತಹ ಒಂದು ಕ್ಯಾಥೆಟರ್ ಆಲ್ಮೋಸ್ಟ್ 100 ಸೆಂಟಿಮೀಟರ್ ಇರುತ್ತೆ ಸ್ಟ್ಯಾಂಡರ್ಡ್, ಅಥವಾ 120 ಸೆಂಟಿಮೀಟರ್ ಉದ್ದದ ಒಂದು ಟ್ಯೂಬ್ ತರ. ಅದನ್ನ ನಾವು ಈ ದೇಹದ ಹೊರಭಾಗದಿಂದ ಅಂದ್ರೆ ಕೈಯಿಂದ ಅಥವಾ ತೊಡೆಸಂದಿನಿಂದ ಅದನ್ನ ನಾವು ಹೃದಯದ ಭಾಗದ ತನಕ ಕಳಿಸ್ಕೊಡೋದು. ಆ ಹೃದಯದ ಭಾಗಕ್ಕೆ ಪೋಣಿಸಿದಾಗ ಹೃದಯದ ರಕ್ತನಾಳ ಏನು ಶುರು ಆಗುತ್ತಲ್ಲ ಅಲ್ಲಿಗೆ ನಾವು ಪೋಣಿಸ್ಬಿಟ್ಟು ಈ ಇನ್ನೊಂದು ಕಡೆ ಏನು ಹೊರಗಡೆ ಭಾಗದಲ್ಲಿ ಇರುತ್ತಲ್ಲ ಕ್ಯಾಥೆಟರ್, ಅಲ್ಲಿಂದ ನಾವು ಒಂದು ಕಾಂಟ್ರಾಸ್ಟ್ ಡೈ ಅಂತ ಬಿಟ್ಟಿರ್ತೀವಿ, ಅದನ್ನ ಪುಷ್ ಮಾಡ್ತೀವಿ, ತಳ್ತೀವಿ. ಅದು ತಳ್ಳದಾಗ ಹೃದಯದ ರಕ್ತನಾಳಗಳೆಲ್ಲದನ್ನು ತುಂಬಿಕೊಳ್ತತೆ ಈ ಡೈಯಿಂದ. ತಕ್ಷಣ ನಾವು ಎಕ್ಸ್ರೇ ತೆಗಿತೀವಿ. ಅವಾಗ ನಮಗೆ ಐಡಿಯಾ ಬರುತ್ತೆ,
1: ಓಕೆ,
0: ಈ ರಕ್ತನಾಳ ಇದ್ದಿದ್ದು ಸಂಪೂರ್ಣವಾಗಿ ಸಲೀಸಾಗಿ ಫ್ಲೋ ಆಗ್ತಿದ್ಯಾ ಅಥವಾ ಎಲ್ಲಾದ್ರೂ ಬ್ಲಾಕೇಜ್ ಇದೆಯಾ.
1: ಅಕಸ್ಮಾತ್ ಅಲ್ಲಿ ಆ ಸಂದರ್ಭದಲ್ಲಿ ಬ್ಲಾಕೇಜ್ ಇದೆ ಅಂತ ಗೊತ್ತಾಗುತ್ತೆ, ಏನ್ ಮಾಡ್ತೀರಿ?
0: ಅವಾಗಿದ್ದು ಇದನ್ನ ಸ್ಟೆಂಟ್ ಹಾಕ್ಬಿಟ್ಟು ನಾವು ಓಪನ್ ಮಾಡಕ್ ಆಗುತ್ತಾ, ಅಥವಾ ಬ್ಲಾಕೇಜ್ ಗಳು ಜಾಸ್ತಿ ಇದೆ ಅಂದಾಗ ಬೈಪಾಸ್ ಸರ್ಜರಿ ಮಾಡುತ್ತೆ.
1: ಓಹೋ, ಅರ್ಥ ಆಯ್ತು.
0: ಸೊ ಇದೆಲ್ಲ ಹಂತವಾಗಿ
1: ಅಂದ್ರೆ ಒಂದು ಪರೀಕ್ಷೆಗಳು ಅಂದ್ರೆ ಒಂದು ಬೇಕಾದ್ರೆ ಅದು ಚಿಕಿತ್ಸೆನು ಆ ಕಡೆ ಸರ್ಜರಿ ಟೈಪ್ ಆದಂಗ ಆಗಬಹುದು ಆ ಟೈಮಲ್ಲಿ.
0: ಹೌದು,
1: ಆವಾಗಲೇ ಬೇಕಾದ್ರೆ ನಿರ್ಧಾರ ಮಾಡ್ಬಿಡ್ತೀರಾ ಪರೀಕ್ಷೆ ಟೈಮಲ್ಲಿ, ಇದು ಬ್ಲಾಕೇಜ್ ಇದೆ ಅಂತ ಗೊತ್ತಾದ್ರೆ ಅಲ್ಲಿ ನೀವು ಅದನ್ನ ಸರಿಪಡಿಸ್ಬಿಡ್ತೀರಾ?
0: ಅಂದ್ರೆ ಇವಾಗ ಬ್ಲಾಕೇಜ್ 80% ಗಿಂತ ಜಾಸ್ತಿ ಇತ್ತು ಅಂದ್ರೆ ಮಾತ್ರ ಅದನ್ನ ಓಪನ್ ಮಾಡಬೇಕು. ಇವಾಗ 70% ಬ್ಲಾಕೇಜ್ ಇತ್ತು ಅಂದ್ರೆ ಇವಾಗ ನಾವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ 70% ಬ್ಲಾಕೇಜ್ ಇಟ್ಟು, ಆದ್ರೆ ಅವರ ತೊಂದರೆಗಳು ಸ್ವಲ್ಪ ನಿಜವಾದ ಬ್ಲಾಕೇಜ್ ಇಂದಾನೆ ತೊಂದರೆ ಆಗ್ತಿದೆ ಅಂತ ಬಿಟ್ಟು ನಮಗೆ ಅವರ ಸಂಭಾಷಣೆನಲ್ಲಿ ಗೊತ್ತಾಗಿತ್ತು ಅಂದಾಗ ನಾವು 70% ಬ್ಲಾಕೇಜ್ಗೂ ನಾವು ಓಪನ್ ಮಾಡ್ತೀವಿ.
1: ಓಪನ್ ಮಾಡಿ ಅಲ್ಲಿ
0: ಸ್ಟೆಂಟ್ ಹಾಕ್ತೀವಿ, ಇಲ್ಲ ಬೈಪಾಸ್ ಸರ್ಜರಿ ಕಳಿಸ್ಕೊಡ್ತೀವಿ. ಇವಾಗ 70% ಗಿಂತ ಕಮ್ಮಿ ಇತ್ತು ಬ್ಲಾಕೇಜ್, ಅದಕ್ಕೆ ಓಪನ್ ಮಾಡಬಾರ್ದು. ಮಾತ್ರೆಗಳು, ಸೊ ನಮ್ಮ ಕೇಳುಗರ ಹತ್ರ ನಾನು ಏನ್ ಹೇಳ್ಕೊತೀನಿ ಅಂತ ಕೇಳ್ಕೋಬೇಕು ಅಂತಂದ್ರೆ, ಬ್ಲಾಕೇಜು 70% ಗಿಂತ ಕಮ್ಮಿ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ.
1: ವೈದ್ಯರು ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ. ಸರಿ,
0: ಅಷ್ಟೇ,
1: ಧೈರ್ಯವಾಗಿರಿ.
0: ಸೊ ಇನ್ನೊಂದು ಯೋಚನೆ ಮಾಡ್ಬೇಕು ನಾವು. ಇವಾಗ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಿದೆ ಅಂದ ತಕ್ಷಣ ನನ್ನ ಹತ್ರ 0% ಬ್ಲಾಕೇಜ್ ಅಂತ ಬಿಟ್ಟು ಇಲ್ಲೇ ಇಲ್ಲ,
1: ಇಲ್ಲ ಬ್ಲಾಕೇಜ್ ಇದ್ದೇ
0: ಇರ್ತದೆ. ಮಾನವನ ದೇಹದಲ್ಲಿ 10-20-30 ಹಿಡಿದು 70% ತನಕ ಬ್ಲಾಕೇಜ್ ಇದ್ದೇ ಇರಬಹುದು.
1: 70 ಆಚೆ ಹೋದ್ರೆ ಸಮಸ್ಯೆ ತುಂಬಾ ಗಂಭೀರ,
0: ಸಮಸ್ಯೆಗೆ ಗಂಭೀರ. ಅವಾಗ ನೀವು ಚಿಕಿತ್ಸೆ ಅದ ತಕ್ಕನಾಗಿ ಚಿಕಿತ್ಸೆ
1: ತಗೋಬೇಕು. ಬಹಳ ಸಂತೋಷ ಆಯ್ತು ಅಂದ್ರೆ ತಾವು ಹೇಳಿದ್ದು ವಿವರಣೆ.

0: ತಾವೇನು ಈ ಪರೀಕ್ಷೆಗಳ ಮಹತ್ವ ಎಷ್ಟು ಮುಖ್ಯ ಅಂತ ಹೇಳ್ತೀರಾ?
1: ಸೊ ಇಲ್ಲಿವರೆಗೂ ನಾವು ಟೆಸ್ಟ್ ಮಾಡಿದ್ದು ರಕ್ತನಾಳದ್ದಾಯ್ತು. ಇವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಒಂದಿದೆ. ಎಲೆಕ್ಟ್ರಿಕಲ್ ಆಕ್ಟಿವಿಟಿನೇ ಬೇರೆ, ಅದನ್ನ ಈ ಸೀಜನ್ನಲ್ಲಿ ನಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಇನ್ನೊಂದು ಕೇಳುಗರಲ್ಲಿ ಇನ್ನೊಂದು ನಾನು ಮನವಿ ಏನ್ ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಹಾರ್ಟ್ ಅಟ್ಯಾಕ್ ಅಂದಾಗ ಅದು ರಕ್ತನಾಳದ ಬ್ಲಾಕೇಜ್ ಇಂದ. ಸಡನ್ ಡೆತ್ ಅಂತೀವಿ, ಸಡನ್ ಆಗಿ ಸಾವಾಗೋದು ಎಲ್ಲದನ್ನು ಬ್ಲಾಕೇಜ್ ಇಂದ ಅಂತ ಅಲ್ಲ. ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಏನು ಅಬ್ನಾರ್ಮಲ್ ಆಗುತ್ತಲ್ಲ, ಅದ್ರ ತೊಂದರೆಯಿಂದ ಸಡನ್ ಆಗಿ ನಾವು ಸಾಯೋದು. ಹೃದಯ ಸ್ತಬ್ಧವಾಗೋದು, ಹೃದಯ ಕಂಪನ ಅಥವಾ ಸ್ತಬ್ಧವಾಗೋದು, ಇವೆರಡಕ್ಕೂ ಒಂದು ಕಾರಣ ಬ್ಲಾಕೇಜು. ಬ್ಲಾಕೇಜ್ ಇಲ್ದೇನೂ ಸಹ ನಿಮಗೆ ಇವೆರಡೂ ಆಗಬಹುದು.
0: ಅದಕ್ಕೆ ಹೇಳ್ತಾರಲ್ಲ ಎಷ್ಟೋ ಸಲ, ಏನು ಗೊತ್ತೇ ಆಗ್ಲಿಲ್ರಿ, ಎಲ್ಲವೂ ಚೆನ್ನಾಗಿತ್ತು, ಬಹಳ ಆರೋಗ್ಯವಾಗಿ ಇದ್ರು, ಬಟ್ ಕಾರಣಗಳು ಇನ್ನೂ ಬೇರೆ ಇರ್ತವೆ.
1: ಕರೆಕ್ಟ್.
0: ಅದು ವೈದ್ಯರಿಗೆ ಗೊತ್ತಾಗತ್ತೆ ಯಾವ ಕಾರಣದಿಂದ ಇವರು ತೀರ್ ಹೋದ್ರು ಅಂತ ಹೇಳಿ.
1: ಹೌದು. ಸೊ ನಾರ್ಮಲ್ ಆಗಿತ್ತು ಅಂದ ತಕ್ಷಣ ಹೃದಯದ ಕಂಪನ ಅಥವಾ ಹೃದಯ ಸ್ತಬ್ಧ ಆಗೋದು ಅದನ್ನ ತಡಿಬಹುದು ಅಂತನೂ ಏನಿಲ್ಲ. ಅದಕ್ಕೆ ಇನ್ನೊಂದು ಟೆಸ್ಟ್
0: ಇದೆ.
1: ಹೌದು. ಸೊ ಪ್ಲಸ್ ಕೊನೆಯದಾಗಿ ನಾನು ನಮ್ಮ ಕೇಳುಗರಲ್ಲಿ ಏನ್ ಹೇಳ್ಕೊತೀನಿ ಅಂತಂದ್ರೆ, ಇದೊಂದು ಯೋಚನೆ ಮಾಡಿ. ಇವಾಗ ನಾವು ಏನೇ ಒಂದು ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ಅದು ಇವತ್ತಿನ ದಿನ, ಇವತ್ತಿನ ಹಂತದ
0: ಹಂತಕ್ಕೆ ಮಾತ್ರ,
1: ಇದ ಹಂತಕ್ಕೆ ಮಾತ್ರ.
0: ಸರಿ.
1: ನಾವು ಎಲ್ಲ ಕಲೆ ಹಾಕಿದಾಗ,
0: ಒಂದ್ ವರ್ಷ ಹಿಂದೆ ಮಾಡಿಸಿದೀವಿ ಅವಾಗ ಚೆನ್ನಾಗಿತ್ತು ಅಂದ್ರೆ ಈಗಲೂ ಚೆನ್ನಾಗಿರ್ತೀರಿ ಅಂತ ಹೇಳಕ್
1: ಅಲ್ಲ, ಅದೊಂದನ್ನು ನಾವು ಗಮನದಲ್ಲಿಟ್ಕೊಂಡಿರ್ಬೇಕು. ಹಾಗಾಗಿ ನಾವು ಪರೀಕ್ಷೆಗಳು ಮಾಡಬೇಕಾದ್ರೆ ಆ ವಿಷಯಕ್ಕೆ ತಕ್ಕಂತೆ, ತೊಂದರೆಗೆ ತಕ್ಕಂತೆ ಪರೀಕ್ಷೆ ಮಾಡಿದ್ರೇನೆ ಅದರದ ಲಾಭ ಇದೆ.
0: ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಹೃದಯದ ಮಾತು ಅಂತ ಅನ್ಬೋದು, ಈಗ ಬಹಳ ಹೃದಯಕ್ಕೆ ತಟ್ಟೋ ಹಾಗೆ ತಾವು ಮಾತಾಡಿದಿರಿ. ಈ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತಾಗಿ ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ವಿವಿಧ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ನಿವೃತ್ತ ಬ್ಯಾಂಕ್ ಉದ್ಯೋಗಿ ಜಿತೇಂದ್ರರಾವ್ ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಜಿತೇಂದ್ರರಾವ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಮತ್ತು ಧನ್ಯವಾದಗಳು.
2: ಜಿತೇಂದ್ರರಾವ್ ಅವರೇ, ನಮಗೆ ಇವತ್ತು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡಬೇಕು. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂದ್ರೆ ಏನು?
3: ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಏನು ಅನ್ನೋಕ್ಕಿಂತ ಮುಂಚೆ ಇದು ಏಕೆ ಅಂತ ಕೇಳ್ತೀನಿ. ಏಕಂದ್ರೆ 1947ರಲ್ಲಿ ನಮ್ಮ ಭಾರತ ಸ್ವತಂತ್ರ ಆದ ನಂತರ ಸ್ವಾಸ್ಥ್ಯದ ಬಗ್ಗೆ ನಮ್ಮ ಕಾಳಜಿ ಇತ್ತು. ಭಾರತವು ವ್ಯವಸ್ಥಿತವಾಗಿ ಆರೋಗ್ಯ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. 1947ರಲ್ಲಿ 32 ವರ್ಷಗಳು ಇದ್ದ ಜೀವಿತಾವಧಿಯು ಈಗ ಸದ್ಯಕ್ಕೆ 66.8 ವರ್ಷಗಳಿಗೆ ದ್ವಿಗುಣಗೊಂಡಿದೆ. ಶಿಶು ಮರಣ ಪ್ರಮಾಣ ಪ್ರತಿ 1,000 ಜೀವಂತ ಜನನಗಳಿಗೆ 50ಕ್ಕೆ ಇಳಿದಿದೆ. ಆದಾಗ್ಯೂ ಅಪೌಷ್ಟಿಕತೆಯ ಮಟ್ಟಗಳು ಮತ್ತು ಶಿಶು ಮತ್ತು ತಾಯಂದಿರ ಸಾವಿನ ಪ್ರಮಾಣಗಳು ಇನ್ನೂ ಹೆಚ್ಚೇ ಇವೆ. ಅಸಮರ್ಪಕ ಆರೋಗ್ಯ ಸೌಲಭ್ಯಗಳಿಂದಾಗಿ ಪ್ರತಿ ವರ್ಷ ಸುಮಾರು

0: ಮಿಲಿಯನ್ ಭಾರತೀಯರು ಸಾಯುತ್ತಿದ್ದಾರೆ ಮತ್ತು 700 ಮಿಲಿಯನ್ ಜನರಿಗೆ ತಜ್ಞ ಆರೈಕೆ ಪ್ರವೇಶವಿಲ್ಲ ಮತ್ತು 80% ತಜ್ಞರು ನಗರ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. 1,000 ಜನಸಂಖ್ಯೆಗೆ ಆಸ್ಪತ್ರೆ ಹಾಸಿಗೆಗಳು ಸಂಖ್ಯೆ ಲಭ್ಯತೆಯ ದೃಷ್ಟಿಯಿಂದ ಭಾರತವು ದೊಡ್ಡ ಅಗತ್ಯ ಅಂತರವನ್ನು ಎದುರಿಸುತ್ತಿದೆ. 1,000 ಜನಸಂಖ್ಯೆಗೆ ವಿಶ್ವದ ಸರಾಸರಿ 4 ಆಸ್ಪತ್ರೆ ಹಾಸಿಗೆಗಳೊಂದಿಗೆ ಭಾರತವು 1,000 ಜನಸಂಖ್ಯೆಗೆ 1 ಕಡಿಮೆ ಅಂದರೆ 0.7 ಆಸ್ಪತ್ರೆ ಹಾಸಿಗೆಗಳನ್ನು ಹೊಂದಿದೆ. ಸಾರ್ವಜನಿಕ ಆರೋಗ್ಯ ಸೌಲಭ್ಯದ ವಿಸ್ತರಣೆಗೆ ಬಜೆಟ್ ಬೆಂಬಲವು ಸರ್ಕಾರಗಳಿಂದ ಅಸಮರ್ಪಕವಾಗಿದೆ. ಹೆಚ್ಚಿನ ರಾಜ್ಯಗಳಲ್ಲಿ ಸಂಬಳ ಮತ್ತು ವೇತನವು ಒಟ್ಟು ಆರೋಗ್ಯ ಬಜೆಟ್ನ 70% ಪಾಲನ್ನು ಹೊಂದಿದೆ. ಸೇವೆಗಳ ವಿಸ್ತರಣೆಗೆ ಯಾವುದೇ ಸಂಪನ್ಮೂಲಗಳನ್ನು ಹೊಂದಿಲ್ಲ, ಸಾಕಾಗುವುದಿಲ್ಲ. ಇದಲ್ಲದೆ ಭಾರತದಲ್ಲಿ ಆರೋಗ್ಯ ರಕ್ಷಣೆ ಮೇಲಿನ ವೆಚ್ಚದಲ್ಲಿ ಸಾರ್ವಜನಿಕ ನಿಧಿಯ ಕೇವಲ 22% ಸೃಷ್ಟಿಯೆಂದು ಅಂದಾಜಿಸಲಾಗಿದೆ. ಉಳಿದ 78% ಖಾಸಗಿ ವೆಚ್ಚಗಳು ವಿವಿಧ ವೆಚ್ಚಗಳಾಗಿವೆ. ಒಟ್ಟು ಸಾರ್ವಜನಿಕ ವಲಯದ ಸಬ್ಸಿಡಿಗಳಲ್ಲಿ ಜನಸಂಖ್ಯೆ 20% ಶ್ರೀಮಂತರ ಪಾಲು ಸುಮಾರು 30%. ಇದು ಜನಸಂಖ್ಯೆಯ ಬಡ 20% ಪಾಲು 3 ಹೆಚ್ಚು. ಅಸ್ತಿತ್ವದಲ್ಲಿರುವ ಸನ್ನಿವೇಶವು ಸಾರ್ವಜನಿಕ ಆರೋಗ್ಯ ಸೇವೆಯು 3E ಅಂದರೆ ಇಂಗ್ಲಿಷ್ ಇ ಪದದ ಎಕ್ಸ್ಪ್ಯಾಂಡ್ ಈಕ್ವಿಟಿ ಎಕ್ಸಲೆನ್ಸ್ ಅಂದರೆ ವಿಸ್ತರಣೆ ಈಕ್ವಿಟಿ ಮತ್ತು ಶ್ರೇಷ್ಠತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸುತ್ತದೆ. ಸಾಕಷ್ಟು ಆರೋಗ್ಯ ರಕ್ಷಣೆ ಪ್ರವೇಶಕ್ಕೆ ತೃತೀಯ ಆರೈಕೆ ಸೌಲಭ್ಯಗಳ ವಿಸ್ತರಣೆಯು ಅಗತ್ಯವಿದೆ. ತೃತೀಯ ಆರೈಕೆಯನ್ನು ಜನಸಂಖ್ಯೆ ವಿವಿಧ ಭಾಗಗಳಿಗೆ ಸಮಾನವಾಗಿ ವಿತರಿಸಬೇಕು. ಹೊಸ ಸೌಲಭ್ಯಗಳ ಸ್ಥಾಪನೆಯ 3 ಹಂತಗಳಲ್ಲಿ ಅಸಮತೋಲನವನ್ನು ಪರಿಹರಿಸಬೇಕಾಗುತ್ತದೆ. ಪ್ರಾದೇಶಿಕ ವಿಶೇಷತೆಗಳು ಮತ್ತು ದಾದಿಯರು ಅಂದರೆ ನರ್ಸ್ ಮತ್ತು ಇತರ ಆರೋಗ್ಯ ವೃತ್ತಿಪರರಿಗೆ ವೈದ್ಯಕೀಯ ವೈದ್ಯರ ಅನುಪಾತ ಮುಂದಿನ ಪಂಚವಾರ್ಷಿಕ ಯೋಜನೆಯಲ್ಲಿನ ವಿಸ್ತರಣೆಯು ವ್ಯವಸ್ಥಿತವಾಗಿರಬೇಕು ಮತ್ತು ಭವಿಷ್ಯದ ವೈದ್ಯಕೀಯ ಶಿಕ್ಷಣ ಮತ್ತು ಆರೈಕೆಯಲ್ಲಿ ಗುಣಮಟ್ಟವನ್ನು ತುಂಬುವ ಆಧಾರದ ಮೇಲೆ ಅದರ ಬಾಹ್ಯರೇಖೆಗಳು ಇರಬೇಕು ಎಂದು ಕಾರ್ಯನಿರತ ಗುಂಪು ಅಂದರೆ ಇಂಗ್ಲಿಷ್ನಲ್ಲಿ ವರ್ಕಿಂಗ್ ಗ್ರೂಪ್ ಅಂತ ಕರೆಯುತ್ತಾರೆ, ಅದರ ಸದಸ್ಯರು ಸರ್ವಾನುಮತದಿಂದ ಅಭಿಪ್ರಾಯಪಟ್ಟಿದ್ದಾರೆ. ಇದೇ ದಾರಿಯಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಶುರು ಮಾಡಲಾಗಿದೆ.
1: ಜಿತೇಂದ್ರ ಅವರೇ, ಈಗ ಈ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯ ಉದಯ ಹೇಗಾಯಿತು, ಈ ಬಗ್ಗೆ ಮಾಹಿತಿ ಮಾಡಿಕೊಡಿ.
0: ಈಗಾಗಲೇ ಹೇಳಿದಂತೆ ಈ ಯೋಜನೆಯು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಇದು ಸಾಮಾನ್ಯವಾಗಿ ದೇಶದಲ್ಲಿ ಕೈಗೆಟುಕುವ ವಿಶ್ವಾಸಾರ್ಹ ತೃತೀಯ ಹಂತದ ಆರೋಗ್ಯ ಸೇವೆ ಲಭ್ಯತೆಯನ್ನು ಅಸಮತೋಲನವನ್ನು ಸರಿಪಡಿಸುವ ಮತ್ತು ಕಡಿಮೆ ಸೇವೆ ಸಲ್ಲಿಸುವ ರಾಜ್ಯಗಳಲ್ಲಿ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣಕ್ಕಾಗಿ ಸೌಲಭ್ಯಗಳನ್ನು ಹೆಚ್ಚಿಸುವ ಪ್ರಾಥಮಿಕ ಉದ್ದೇಶವಾಗಿದೆ. ಇದನ್ನು 2 PMSSY ಅನ್ನೋ ಈ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯನ್ನು 2 ವಿಂಗಡಿಸಲಾಗಿದೆ. 1 AIMS ಸ್ಥಾಪನೆ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಹಾಗೂ 2 ಸರ್ಕಾರಿ ವೈದ್ಯಕೀಯ ಕಾಲೇಜು ಸಂಸ್ಥೆಗಳ ಉನ್ನತೀಕರಣ. ಮೊದಲನೇದಾಗಿ ದೇಶದ ವಿವಿಧ ಭಾಗಗಳಲ್ಲಿ ಸುಧಾರಿತ ತೃತೀಯ ಆರೋಗ್ಯ ಮೂಲ ಸೌಕರ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸೌಲಭ್ಯಗಳ ಸೃಷ್ಟಿಗೆ ಪ್ರಮುಖ ಒತ್ತು ನೀಡಲು ಭಾರತ ಸರ್ಕಾರವು ಹೊಸ ಏಮ್ಸ್ ಅಂತ ಶಾರ್ಟ್ಫಾಲ್ ಆಗಿ ಕರೆಯುವ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅನ್ನು ಸ್ಥಾಪಿಸುತ್ತಿದೆ. ದೇಶದಲ್ಲಿ ಈ ಅತ್ಯಂತ ಪ್ರಮುಖ ಸಂಸ್ಥೆಗಳ ರಚನೆಗೆ ಅನುಕೂಲವಾಗುವಂತೆ ಭಾರತ ಸರ್ಕಾರವು ಏಮ್ಸ್ ಕಾಯ್ದೆಯನ್ನು ರೂಪಿಸಿದೆ. ಅದರ ಅಡಿಯಲ್ಲಿ ಈ ಏಮ್ಸ್ ಅನ್ನು ಸ್ಥಾಪಿಸಲಾಗಿದೆ. ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಈ ಹೊಸ ಏಮ್ಸ್ ಅನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆಗಳು ಎಂದು ಕರೆಯಲಾಗುತ್ತದೆ ಮತ್ತು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲಿವೆ. ಕಾಯ್ದೆಯಲ್ಲಿ ಪ್ರತಿಪಾದಿಸಿರುವಂತೆ ಈ ಏಮ್ಸ್ ಸ್ಥಾಪಿಸುವ ಉದ್ದೇಶ ಏನೆಂದರೆ, ಮೊದಲನೆಯದಾಗಿ ಭಾರತದಲ್ಲಿನ ಎಲ್ಲಾ ವೈದ್ಯಕೀಯ ಕಾಲೇಜುಗಳು ಮತ್ತು ಇತರ ಸಂಬಂಧಿತ ಸಂಸ್ಥೆಗಳಿಗೆ ಉನ್ನತ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣವನ್ನು ಪ್ರದರ್ಶಿಸಲು ಅದರ ಎಲ್ಲಾ ಶಾಖೆಗಳಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದಲ್ಲಿ ಬೋಧನೆಯ ಮಾದರಿಗಳನ್ನು ಅಭಿವೃದ್ಧಿಪಡಿಸುವುದು. 2, ಆರೋಗ್ಯ ಚಟುವಟಿಕೆಯ ಎಲ್ಲಾ ಪ್ರಮುಖ ಶಾಖೆಗಳಲ್ಲಿ ಸಿಬ್ಬಂದಿಗಳ ತರಬೇತಿಗಾಗಿ ಅತ್ಯುನ್ನತ ಶ್ರೇಣಿಯ ಶೈಕ್ಷಣಿಕ ಸೌಲಭ್ಯಗಳನ್ನು ಒಂದೇ ಸ್ಥಳದಲ್ಲಿ ತರಲು ಮತ್ತು 3, ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದಲ್ಲಿ ಸ್ವಾವಲಂಬನೆ ಸಾಧಿಸಲು ಈ ಏಮ್ಸ್ 3 ಉದ್ದೇಶಗಳನ್ನು ಸರಿಪಡಿಸಲು ಕೆಲವು ಕಾರ್ಯಕ್ರಮಗಳನ್ನು ಹೊಂದಿಕೊಂಡಿದೆ. ಅದರಲ್ಲಿ ಭೌತಿಕ ಮತ್ತು ಜೈವಿಕ ವಿಜ್ಞಾನಗಳನ್ನು ಒಳಗೊಂಡಂತೆ ಆಧುನಿಕ ವೈದ್ಯಕೀಯ ಮತ್ತು ಇತರ ಸಂಬಂಧಿತ ವಿಜ್ಞಾನಗಳ ವಿಜ್ಞಾನದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಬೋಧನೆಯನ್ನು ಒದಗಿಸುವುದು.
1: ಈಗ ಈ ಒಂದು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯಲ್ಲಿನ ಮುಖ್ಯ ಅಂಶಗಳು ಅಂತಿರೀವು.
0: ಹೌದು, ಏಮ್ಸ್ ಉದ್ದೇಶ ಮಾಡಲು ಈಗಾಗಲೇ ಹೇಳಿದಂತೆ ಇಂತಹ ಶಿಕ್ಷಣದ ತೃಪ್ತಿದಾಯಕ ಗುಣಮಟ್ಟವನ್ನು ತಲುಪಲು ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ

0: ವೈದ್ಯಕೀಯ ಶಿಕ್ಷಣದ ಹೊಸ ವಿಧಾನಗಳನ್ನು ಪ್ರಯೋಗಗಳನ್ನು ನಡೆಸುವುದು, ಅಂತಹ ವಿಜ್ಞಾನಗಳ ವಿವಿಧ ಶಾಖೆಗಳಲ್ಲಿ ಸಂಶೋಧನೆಗೆ ಸೌಲಭ್ಯಗಳನ್ನು ಒದಗಿಸುವುದು, ಭಾರತದಲ್ಲಿನ ವಿವಿಧ ವೈದ್ಯಕೀಯ ಕಾಲೇಜುಗಳಲ್ಲಿ ಶಿಕ್ಷಕರಿಗೆ ತರಬೇತಿ ನೀಡಿ ಹೊಸ ಏಮ್ಸ್ ಸಂಸ್ಥೆಗಳನ್ನು ಮುಂಬರುವ ದಿನಗಳಲ್ಲಿ ಸುಧಾರಿತ ತೃತೀಯ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನೆ ವಿಷಯದಲ್ಲಿ ನಾಯಕತ್ವದ ಸ್ಥಾನವನ್ನು ಪಡೆದುಕೊಳ್ಳಲು ವಿಶೇಷವಾಗಿ ಸಂಶೋಧನೆ ಮತ್ತು ಪ್ರದೇಶಗಳ ನಿರ್ದಿಷ್ಟ ವೈದ್ಯಕೀಯ ಮತ್ತು ಆರೋಗ್ಯ ಸಂಸ್ಥೆಗಳ ಮೇಲೆ ಕೇಂದ್ರೀಕರಿಸಲಾಗಿದೆ. ನಿಮಗೆ ಗೊತ್ತಾಗಿರ್ಬೋದು, ಮೊದಲು ದೆಹಲಿಯಲ್ಲಿ ಏಮ್ಸ್ ಆಸ್ಪತ್ರೆ ಮುಖ್ಯವಾಗಿ ಕೆಲಸ ಮಾಡುತ್ತಿತ್ತು. ಉತ್ತರ ಭಾರತದ ಸುಮಾರು ರಾಜ್ಯಗಳ ಜನರು ಆ ಏಮ್ಸ್ ಒಂದೇ ಸಂಸ್ಥೆಯಾಗಿರುವ ದೆಹಲಿಯಲ್ಲಿ ತಮ್ಮ ಸೇವೆಗಳನ್ನು ಪಡೆದುಕೊಳ್ಳುತ್ತಿದ್ದರು. ಇವತ್ತಿನ ಕಾಲದಲ್ಲಿ ಈಗ ನಾವು ಮಾತಾಡುವ ವೇಳೆಯಲ್ಲಿ 22 ಹೊಸ ಏಮ್ಸ್ಗಳನ್ನು ಆಲ್ರೆಡಿ ಘೋಷಿಸಲಾಗಿದೆ ಮತ್ತು ಕೆಲವೊಂದು ಆಲ್ರೆಡಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಮುಂಬರುವ ದಿನಗಳಲ್ಲಿ 75 ಏಮ್ಸ್ ಆಸ್ಪತ್ರೆಗಳನ್ನು ದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ಇದನ್ನು ಸ್ಥಾಪನೆ ಮಾಡುವ ಸರ್ಕಾರದ ಉದ್ದೇಶವಾಗಿದೆ. ಹೀಗೆ ಇನ್ನೊಂದು ಎರಡನೇ ಇವರ ಕಾರ್ಯಕ್ರಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಸಂಸ್ಥೆಗಳ ಉನ್ನತೀಕರಣ. ಇದರಲ್ಲಿ ಪ್ರತಿ ಉನ್ನತ ದರ್ಜೆಯ ಯೋಜನೆಯು ಸೇರಿಸುತ್ತದೆ. 8-10 ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು, ಸುಮಾರು 15 ಹೊಸ ಪಿಜಿ ಸೀಟುಗಳು, 150-250 ಹಾಸಿಗೆಗಳು ಹಾಗೂ ಇಂತಹ 75 ಸರ್ಕಾರಿ ಈಗಾಗಲೇ ಇರುವ ವೈದ್ಯಕೀಯ ಕಾಲೇಜುಗಳನ್ನು ಹಾಗೂ ಆಸ್ಪತ್ರೆಗಳನ್ನು ಅದನ್ನು ಅಭಿವೃದ್ಧಿ ಈ ರೀತಿಯಲ್ಲಿ ಮುಂದೂಡಬೇಕು ಅಂತ ಸರ್ಕಾರದ ಈ ಯೋಜನೆಯಲ್ಲಿ ಅಳವಡಿಸಲಾಗಿದೆ.
1: ಆಯ್ತು ಜಿತೇಂದ್ರ ಕುಲಕರ್ಣಿಯವರೇ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಹತ್ವವಾದ ಮಾಹಿತಿಯನ್ನ ತಿಳಿಸಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು.
3: ಜೋ ಜೋ ಲಾಲಿ ನಾ ಹಾಡುವೆ.
2: ಬಿಳಿಯೋ ಮಕ್ಕಳಿಗೆ ಜ್ಞಾನದ ಗೂಡು.
4: ಈ ಕನ್ನಡದ ಅಕ್ಷರ ಮಾಲೆ.
2: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
4: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
2: ವಯೋವೃದ್ಧರಿಗೆ ಬದುಕಿನ ಹಿರಿವೆ.
5: ಬಾನಿಗೊಂದು ಎಲ್ಲೆ ಎಲ್ಲಿದೆ.
2: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
6: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕನ್ನಡಿ.
2: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯನೂ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮರ್ಟೆನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯಲೋನಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುವ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ ನೀಡಿದರು. ಪ್ರಧಾನಿ ಅವರಿಗೆ ಇಂಡೋನೇಷ್ಯಾದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಗೆಮೆಲಾನ್ ವಾದ್ಯಗೋಷ್ಠಿ ಹಾಗೂ ಸಾಂಪ್ರದಾಯಿಕ ಯೋಗ್ಯಕಾರ್ತ ನೃತ್ಯ ಪ್ರದರ್ಶನದೊಂದಿಗೆ ಸ್ವಾಗತ ಕೋರಲಾಯಿತು. ಉಭಯ ನಾಯಕರು 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ದೇವಾಲಯ ಸಮುಚ್ಚಯಕ್ಕೆ ಭೇಟಿ ನೀಡಿದರು. ಮುಖ್ಯ ಶಿವನ ದೇವಾಲಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪೂಜೆ ಸಲ್ಲಿಸಿದರು. ದೇವಾಲಯದ ಸೂಕ್ಷ್ಮ ಶಿಲ್ಪಕಲೆಗಳನ್ನು ವೀಕ್ಷಿಸಿದ ಅವರು

0: ಭಾರತ ಇಂಡೋನೇಷ್ಯಾ ಸಹಕಾರದಡಿ ನಡೆಯುತ್ತಿರುವ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾಮಗಾರಿಗಳ ಪರಿಶೀಲನೆಯನ್ನು ನಡೆಸಿದರು. ಜಂಟಿ ಪ್ರಕಟಣೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಪ್ರಾಂಬನಸ್, ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ಹೇಳಿದರು. ದೇವಾಲಯದ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾರ್ಯಕ್ಕೆ ಭಾರತ ನೀಡುತ್ತಿರುವ ಸಹಕಾರಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಸಂಸ್ಕೃತಿಯು ಉಭಯ ದೇಶಗಳನ್ನು ಬೆಸೆಯುವ ಸೇತುವೆಯಾಗಿ ಮುಂದುವರಿದಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ಈ ಭೇಟಿಯನ್ನು ಅತ್ಯಂತ ಆಧ್ಯಾತ್ಮಿಕ ಮತ್ತು ಸ್ಮರಣೀಯ ಅನುಭವ ಎಂದು ಬಣ್ಣಿಸಿದ್ದಾರೆ. ಸುಮಾರು 12 ಶತಮಾನಗಳಿಂದ ಈ ಭವ್ಯ ಪರಂಪರೆಯನ್ನು ಸಂರಕ್ಷಿಸಿರುವ ಇಂಡೋನೇಷ್ಯಾದ ಜನರಿಗೆ ಅವರು ಧನ್ಯವಾದ ಸಲ್ಲಿಸಿದರು. ದೇವಾಲಯದ ಸಂರಕ್ಷಣೆಯಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯು ಉಭಯ ದೇಶಗಳ ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ಈ ಪುನಶ್ಚೇತನ ಯೋಜನೆಯು ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಪ್ರಧಾನಿ, ಇಂಡೋನೇಷ್ಯಾಕ್ಕೆ ತಮ್ಮ 3 ದಿನಗಳ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಎಐಟಿಐಜಿಎ ಪರಿಷ್ಕರಣೆ ಪ್ರಕ್ರಿಯೆಗೆ ವೇಗ ನೀಡುವ ಉದ್ದೇಶದಿಂದ ಭಾರತ 13ನೇ ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಜಂಟಿ ಸಮಿತಿ ಸಭೆ ನವದೆಹಲಿಯಲ್ಲಿ ಆಯೋಜಿಸಿದೆ. ಈ ತಿಂಗಳ 10ರವರೆಗೆ ನಡೆಯಲಿರುವ ಜಂಟಿ ಸಮಿತಿ ಮತ್ತು ಅದರ ಸಂಬಂಧಿತ ಸಭೆಗಳು ಭೌತಿಕ ಹಾಗೂ ಆನ್ಲೈನ್ ಮಾದರಿಯಲ್ಲಿ ನಡೆಯುತ್ತಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಕಾರ ಜಂಟಿ ಸಮಿತಿಯು ವಿವಿಧ ಉಪಸಮಿತಿಗಳಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಿದ್ದು, ಎಐಟಿಐಜಿಎ ಪರಿಷ್ಕರಣೆಗೆ ಸಂಬಂಧಿಸಿದ ಬಾಕಿ ಉಳಿದಿರುವ ಅಧ್ಯಾಯಗಳನ್ನು ಶೀಘ್ರ ಅಂತಿಮಗೊಳಿಸುವಂತೆ ಸೂಚಿಸಿದೆ. ಉಪಸಮಿತಿಗಳಿಗೆ ನಿಗದಿತ ಕಾಲಮಿತಿಯ ಗುರಿಗಳನ್ನು ನೀಡಲಾಗಿದ್ದು, ಪರಸ್ಪರ ಸಹಕಾರದೊಂದಿಗೆ ನಿಗದಿತ ಅವಧಿಯೊಳಗೆ ಸ್ಪಷ್ಟ ಫಲಿತಾಂಶ ಸಾಧಿಸುವಂತೆ ಉತ್ತೇಜಿಸಲಾಗಿದೆ. ಜಂಟಿ ಸಮಿತಿಯ ವ್ಯಾಪ್ತಿಯಲ್ಲಿರುವ 8 ಉಪಸಮಿತಿಗಳ ಪೈಕಿ 3 ಉಪಸಮಿತಿಗಳ ಸಭೆಗಳು ಪ್ರಸ್ತುತ ನಡೆಯುತ್ತಿವೆ. ಇವುಗಳಲ್ಲಿ ಸುಂಕ ಪ್ರಕ್ರಿಯೆಗಳು ಮತ್ತು ವ್ಯಾಪಾರ ಸುಗಮೀಕರಣ, ರಾಷ್ಟೀಯ ಪರಿಗಣನೆ ಮತ್ತು ಮಾರುಕಟ್ಟೆ ಪ್ರವೇಶ ಹಾಗೂ ಮೂಲದ ನಿಯಮಗಳು ಕುರಿತು ಉಪಸಮಿತಿಗಳು ಸೇರಿವೆ. ಈ ಸಭೆಗಳು ಭಾರತ ಮತ್ತು ಆಸಿಯಾನ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು, ಪರಸ್ಪರ ತಿಳುವಳಿಕೆಯನ್ನು ವೃದ್ಧಿಸುವುದು ಹಾಗೂ ರಚನಾತ್ಮಕ ಸಂವಾದವನ್ನು ಉತ್ತೇಜಿಸುವ ಮಹತ್ವದ ವೇದಿಕೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜೂನ್ 24ರಂದು ಸಂಭವಿಸಿದ ಅವಳಿ ಭೂಕಂಪದ ಬಳಿಕ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಭಾರತ ನೀಡಿದ ಮಾನವೀಯ ನೆರವನ್ನು ಅಧಿಕೃತವಾಗಿ ಗುರುತಿಸಿ ಕೃತಜ್ಞತೆ ವ್ಯಕ್ತಪಡಿಸಿರುವುದಕ್ಕಾಗಿ ವೆನೆಜುವೆಲಾಗೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಧನ್ಯವಾದ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಪರಿಹಾರ ಕಾರ್ಯಾಚರಣೆಯು ಭಾರತ ಮತ್ತು ವೆನೆಜುವೆಲಾ ನಡುವಿನ ಶಾಶ್ವತ ಸ್ನೇಹ ಸಂಬಂಧದ ಪ್ರತೀಕವಾಗಿದೆ ಎಂದು ಹೇಳಿದ್ದಾರೆ. ಜೂನ್ 24ರಂದು ವೆನೆಜುವೆಲಾದಲ್ಲಿ ಸಂಭವಿಸಿದ 7.2 ಮತ್ತು 7.5 ತೀವ್ರತೆಯ ಭೀಕರ ಅವಳಿ ಭೂಕಂಪದಿಂದ ವ್ಯಾಪಕ ಹಾನಿ ಸಂಭವಿಸಿದ ಹಿನ್ನೆಲೆಯಲ್ಲಿ ಭಾರತವು ಮಾನವೀಯ ನೆರವು ಒದಗಿಸುವ ಉದ್ದೇಶದಿಂದ ಆಪರೇಷನ್ ಅಮಿಸ್ತಾದ್ ಅನ್ನು ಆರಂಭಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಕೇರಳಂ ಸರ್ಕಾರ ಘೋಷಿಸಿದೆ. ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ತಿರುವನಂತಪುರಂನಲ್ಲಿ ಈ ಮಾಹಿತಿ ನೀಡಿದರು. ವಯನಾಡು ಸುರಂಗ ಯೋಜನೆಯ ಕಾಮಗಾರಿಯನ್ನು ಸಮಗ್ರ ತನಿಖೆ ಪೂರ್ಣಗೊಂಡ ಬಳಿಕವೇ ಪುನರಾರಂಭಿಸಲಾಗುವುದು ಎಂದು ಅವರು ಹೇಳಿದರು. ಘಟನಾ ಸ್ಥಳದಲ್ಲಿ ರಾಷ್ಟೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯ 2 ತಂಡಗಳು ಇನ್ನೂ ಕಾರ್ಯಾಚರಣೆ ನಡೆಸುತ್ತಿವೆ. 5 ಇನ್ನೂ ನಾಪತ್ತೆಯಾಗಿದ್ದು ಅವರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿದಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ

0: ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಸಚಿವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಮತ್ತು ವಿವಿಧ ಕ್ಷೇತ್ರಗಳ ಪರಿಣತರ ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳಲಾಗುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಒಡಿಶಾದ ಭುವನೇಶ್ವರದಲ್ಲಿ ಒಡಿಶಾ ಆಳಸಮುದ್ರ ಮೀನುಗಾರಿಕೆ ಮಿಷನ್ ದಸ್ತಾವೇಜು ಹಾಗೂ ಉನ್ನತ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗಾಗಿ ಅಧಿಕೃತ ಅನುಮತಿ ಪತ್ರ ಬಿಡುಗಡೆ ಮಾಡಲಿದ್ದಾರೆ. ಮೀನುಗಾರಿಕೆ ಇಲಾಖೆಯು ಆಯೋಜಿಸಲಿರುವ ಈ ಕಾರ್ಯಕ್ರಮದಲ್ಲಿ ಸುಮಾರು 1,000 ಮೀನುಗಾರರು, ಮೀನು ಕೃಷಿಕರು ಹಾಗೂ ಮಹಿಳಾ ಮೀನುಗಾರರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಉಪಕ್ರಮದಿಂದ ಮೀನು ಕೃಷಿಕ ಉತ್ಪಾದಕರ ಸಂಘಗಳು ಹಾಗೂ ಮೀನುಗಾರಿಕೆ ಸಹಕಾರ ಸಂಘಗಳ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ದೊರೆಯಲಿದ್ದು ಸುಸ್ಥಿರ ಆಳ ಸಮುದ್ರ ಮತ್ತು ಉನ್ನತ ಸಮುದ್ರ ಮೀನುಗಾರಿಕೆಯಲ್ಲಿ ಅವಕಾಶಗಳು ಹೆಚ್ಚಲಿವೆ. 3 ರಾಷ್ಟಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು 3 ದಿನಗಳ ಅಧಿಕೃತ ಭೇಟಿಗಾಗಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ತೆರಳಿದ್ದಾರೆ. ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥನಿ ಆಲ್ಬನಿಸ್ ಅವರೊಂದಿಗೆ ನಡೆಯಲಿರುವ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಕೈಗಾರಿಕಾ ಮತ್ತು ಉದ್ಯಮ ವಲಯದ ನಾಯಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತಾಳ್ಮೆಯು ಯಾವುದೇ ರಾಷ್ಟದ ಅತ್ಯಂತ ದೊಡ್ಡ ಶಕ್ತಿಯಾಗಿದ್ದು ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲಿಯೂ ದೇಶವನ್ನು ಒಗ್ಗಟ್ಟನಿಂದ ಮುನ್ನಡೆಸಲು ಪ್ರೇರೇಪಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತದ ಶ್ಲೋಕವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ತಾಳ್ಮೆಯು ರಾಷ್ಟವನ್ನು ನಿರಂತರವಾಗಿ ಪ್ರಗತಿ, ಸಮೃದ್ದಿ ಮತ್ತು ಸ್ವಾವಲಂಬನೆಯತ್ತ ಕೊಂಡೊಯ್ಯುತ್ತದೆ ಎಂದು ತಿಳಿಸಿದ್ದಾರೆ. ವಿಂಬಲ್ಡನ್ ಟೆನಿಸ್ನಲ್ಲಿ ಇಂದು ನಡೆಯಲಿರುವ ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ನಲ್ಲಿ ಜೆಕ್ ಗಣರಾಜ್ಯದ ಆಟಗಾರ್ತಿ ಲಿಂಡಾ ನೊಸ್ಕೋವಾ ಬೆಲ್ಜಿಯಂನ ಎಲಿಸ್ ಮಾರ್ಟೆನ್ಸ್ ಅವರನ್ನು ಎದುರಿಸಲಿದ್ದರೆ, ಉಕ್ರೇನಿಯನ್ ಆಟಗಾರ್ತಿ ಮಾರ್ಟಾ ಕಾಸ್ಟ್ಯೂಕ್ ಇಟಾಲಿಯನ್ ಜಾಸ್ಮಿನ್ ಪಯೋಲಿನಿ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರುಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮಾರ್ಟಿನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯೋಲೋನಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಆಕಾಶವಾಣಿ ಹಾಸನ ಸಮಯ ಸರಿಯಾಗಿ 1:29. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಭಾವಗೀತೆ ಹಾಡಿದ್ದಾರೆ ಸುನೀತಾ ಅನಂತಸ್ವಾಮಿ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಭಾವಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ರಚನೆಯ ಭಾವಗೀತೆ, ಬದರಿ ಪ್ರಸಾದ್ ಹಾಗೂ ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ.

ಕೇಳುಗರೆ, ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಮತ್ತಷ್ಟು ಭಾವಗೀತೆಗಳನ್ನು ಆಲಿಸಬಹುದು ಇಂದು ಸಂಜೆ 6:15 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಹಾಸನ, ಎಫ್ಎಂ ಕಂಪನಾಂಕ 102.2 MHz.

ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಜೋಕಾಲಿ ಚಿತ್ರದ ಗೀತೆಯನ್ನ ಕೇಳೋಣ, ರಾಜೇಶ್ ಕೃಷ್ಣನ್ ಹಾಗೂ ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ. ಕೆ

0: ಈ ಕೇಳಿ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್ ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆಸಿ ಲಕ್ಷ್ಮಯ್ಯ ಇವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ತಪ್ಪದೇ ಕೇಳಿ ಆದಿಚುಂಚನಗಿರಿ ಆರೋಗ್ಯವಾಣಿ ಇಂದು ಸಂಜೆ 5 ಗಂಟೆಗೆ.
1: ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಆಲಿಸಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತ ನಿರ್ದೇಶನವಿರುವ ಸೂರ್ಯಕಾಂತಿ ಚಿತ್ರದ ಗೀತೆ. ಗಾಯಕರು ಕಾರ್ತಿಕ್.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಸೂರಗಿ ಸಾಹಿತ್ಯಿಕ ಸಂಚಿಕೆಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳ ಮಾಯಾಲೋಕ ಪ್ರಸಾರವಾಗುವುದು ರವಿ ಸಿಎನ್ ಅವರಿಂದ. ಕಾರ್ಯಕ್ರಮ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಯೋಗರಾಜ್ ಭಟ್ ಅವರು ಬರೆದಿರುವ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿರುವ ಕಿಚ್ಚ ಹುಚ್ಚ ಚಿತ್ರದ ಗೀತೆ ಇದು. ಗೀತೆಯನ್ನು ಹಾಡಿದ್ದಾರೆ ಕೈಲಾಶ್ ಖೇರ್ ಹಾಗೂ ಪ್ರಿಯದರ್ಶಿನಿ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಶ್ರುತಿ ಅನೂಪ್ ಚಂದ್ರನ್ ಅವರು ಹಾಡಿರುವ ಯಕ್ಕಾ ಚಿತ್ರದ ಗೀತೆಯನ್ನ. ಸೋಮಶೇಖರ್ ನವೋದಯ ಅವರ ರಚನೆಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎಂಎನ್ ಕೃಪಾಕರ್.

ಆತ್ಮೀಯ ಕೇಳುಗರೆ, ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೆಸ, ಕಲ್ಲಂಗಡಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಚಿಕ್ಕ ಹಳುವಾರ ಗ್ರಾಮದ ಯುವ ಕೃಷಿಕ ಎಪಿ ಗುರುರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗುವುದು.

ಇಂದು ಸಂಜೆ 5:30 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462 89 ಮತ್ತೊಂದು 2452 5258 ಎಸ್ಟಿಡಿ ಕ್ರಮಾಂಕ 08172. ಕೆಳಗರೆ ಇಂದು ರಾತ್ರಿ 8:00 ಸುರಗಿ ಸಾಹಿತ್ಯಿಕ ಸಂಚಿಕೆಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳ ಮಾಯಾಲೋಕ ರವಿ ಎನ್ಸಿ ಅವರಿಂದ ಭಾಷಣ ಪ್ರಸಾರವಾಗಲಿದೆ. ಕಾರ್ಯಕ್ರಮಕ್ಕೆ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿರುವ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆ ಸೋನು ನಿಗಮ್ ಅವರ ಸ್ವರದಲ್ಲಿ.

ಕೇಳುಗರೆ, ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು ಇಂದು ಮಧ್ಯಾಹ್ನ 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಸಮಯ ಆಗ್ತಾ ಇದೆ 2:00. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ಇಂದು 20 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಬಂಧಿಸಲಾಗಿದ್ದ ಶಂಕಿತ ಭಯೋತ್ಪಾದಕ ನೀಡಿದ ಮಾಹಿತಿ ಮೇರೆಗೆ ರಾಜ್ಯದಲ್ಲೂ ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಚಾರಣೆಯ ವೇಳೆ ಆರೋಪಿಗಳು ಅಲ್ ಮಲಿಕ್ ಇಸ್ಲಾಮಿಕ್ ಯೂತ್ ಎಂಬ ಗುಂಪು ರಚಿಸಿಕೊಂಡಿರುವ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಕೆಲವು ಪಾಕಿಸ್ತಾನಿ ಪ್ರಜೆಗಳು ಈ ಗುಂಪುಗಳ ಸದಸ್ಯರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎನ್ಐಎ ವಿಚಾರಣೆ ತೀವ್ರಗೊಳಿಸಿದೆ. ಆರೋಪಿಗಳಿಗೆ ಬೇರೆ ಯಾವುದೇ ವ್ಯಕ್ತಿಗಳು ಅಥವಾ ಸಂಘಟನೆಗಳೊಂದಿಗೆ ಸಂಪರ್ಕವಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಎನ್ಐಎ ಅಧಿಕಾರಿಗಳು ಅವರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಮೊದಲು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇ ಕಾಂಗ್ರೆಸ್ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕುರಿತಂತೆ ಎನ್ಡಿಎ ನಿಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ಜೆಡಿಎಸ್ ದೂರಿಗೆ ಕೇಂದ್ರ ಚುನಾವಣಾ ಆಯೋಗ ಸ್ಪಂದಿಸಿದೆ, ಆದರೆ ತಾವು ನೀಡಿದ ದೂರಿನ ಬಗ್ಗೆ ಇನ್ನೂ ಪ್ರತಿಕ್ರಿಯಿಸಿಲ್ಲ ಎಂದು ಆಯೋಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ.
1: ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದ್ಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದೀವಿ, ಉತ್ತರ ಬಂದಿಲ್ಲ. ಆದ್ರೆ ವ್ಯತ್ಯಾಸ ನೋಡಿ, ಬಿಜೆಪಿ ಜೆಡಿಎಸ್ ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂತ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ.
0: ರಾಜ್ಯದಲ್ಲಿ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು, ಧಾರವಾಡ, ಶಿವಮೊಗ್ಗ, ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುಂಬಳಗೋಡು ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗೆ ಸಂಬಂಧಿಸಿದ ಮನೆ, ಕಚೇರಿ ಮತ್ತು ಆಸ್ತಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ 4 ಕಡೆ ಏಕಕಾಲದಲ್ಲಿ ದಾಳಿ ನಡೆದಿದೆ. ಶಿವಮೊಗ್ಗದ ಸಹಾಯಕ ಅರಣ್ಯಾಧಿಕಾರಿಯ ಶಿವಮೊಗ್ಗ ಕಚೇರಿ ಹಾಗೂ ಧಾರವಾಡ ನಿವಾಸದ ಮೇಲೂ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ಪರಿಶೀಲನೆ ನಡೆಯುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರ ಆಹ್ವಾನದ ಮೇರೆಗೆ ಮೆಲ್ಬರ್ನ್ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರ ಈ ಭೇಟಿಯು ವೇಗವಾಗಿ ಬದಲಾಗುತ್ತಿರುವ ಇಂಡೋ ಪೆಸಿಫಿಕ್ ವಲಯದ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಜೊತೆಗೆ ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಐತಿಹಾಸಿಕ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ರಚನಾತ್ಮಕ ಪ್ರಯೋಜನಗಳನ್ನು ಬಳಸಿಕೊಂಡು ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ವೇಗವನ್ನು ನೀಡುವ ಗುರಿ ಹೊಂದಿದೆ. ಈ ಕುರಿತಂತೆ ಮೆಲ್ಬರ್ನ್ನಲ್ಲಿರುವ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಅವರಿಂದ ಒಂದು ವರದಿ.
2: ಭಾರತದ ಕಾರ್ಯತಂತ್ರದ ದೃಷ್ಟಿಕೋನದಲ್ಲಿ ಆಸ್ಟ್ರೇಲಿಯಾ ಒಂದು ಪ್ರಮುಖ ಆಧಾರ ಸ್ತಂಭವಾಗಿದೆ. ಈ ಉನ್ನತ ಮಟ್ಟದ ಭೇಟಿಯು ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಈ ರಾಜತಾಂತ್ರಿಕ ಕಾರ್ಯಸೂಚಿಯ ಕೇಂದ್ರ ಬಿಂದು ಮೆಲ್ಬರ್ನ್ನಲ್ಲಿರುವ ಉತ್ಸಾಹಿ ಭಾರತೀಯ ವಲಸಿಗರು. ಇವರು ಎರಡೂ ಪ್ರಜಾಪ್ರಭುತ್ವ ರಾಷ್ಟಗಳ ನಡುವೆ ಜೀವಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ನವದೆಹಲಿ ಮತ್ತು ಕ್ಯಾನ್ಬೆರಾ ಉದಯೋನ್ಮುಖ ನಿರ್ಣಾಯಕ ತಂತ್ರಗಳು, ಶಿಕ್ಷಣ ಮತ್ತು ವ್ಯವಸ್ಥಿತ ಪ್ರತಿಭೆಗಳ ಚಲನಶೀಲತೆಯಲ್ಲಿ ಸಹಯೋಗವನ್ನು ಗಾಢಗೊಳಿಸುತ್ತಿವೆ. ಇದಲ್ಲದೆ ಕ್ರೀಡಾ ವಿಜ್ಞಾನದಲ್ಲಿನ ವಿಶಿಷ್ಟ ಪಾಲುದಾರಿಕೆಗಳು ದ್ವಿಪಕ್ಷೀಯ ಹೆಜ್ಜೆಯನ್ನು ವಿಸ್ತರಿಸಲಿವೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಕಳಪೆ ನಿರ್ವಹಣೆಯಿಂದಾಗಿ ಸಾವಿರಾರು ಸಸಿಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ಸಸಿಗಳ ನಿರ್ವಹಣೆಗೆ ಮೀಸಲಿಟ್ಟ ಹಣವನ್ನು ಹೇಗೆ ಬಳಸಲಾಗಿದೆ ಎಂಬುದನ್ನು ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಮಲೆನಾಡು ಕರಾವಳಿಯಲ್ಲಿ ಭೂಕುಸಿತದ ಭೀತಿ ಎದುರಾಗಿದ್ದು ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಹೈ ಅಲರ್ಟ್ ಘೋಷಿಸಿದ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯ ನೇತೃತ್ವ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರಿದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರಿದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗಾಳಿಯಿಂದಾಗಿ ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆಯ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಹಾರಂಗಿ ಜಲಾಶಯಕ್ಕೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಪ್ರಸ್ತುತ 2100 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. 2859 ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಈಗ 2839 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ವ್ಯಾಪಕ ಏರಿಕೆ ಕಂಡಿದೆ. ನಿನ್ನೆ 5734 ಇದ್ದ ಒಳಹರಿವಿನ ಪ್ರಮಾಣ ರಾತ್ರಿ ವೇಳೆಗೆ 7531 ಏರಿಕೆಯಾಗಿದೆ. ಅಣೆಕಟ್ಟಿನಿಂದ 790 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಈ ಕುಡಿಯುವ ನೀರಿಗೆ ಮಾತ್ರ ಬಳಕೆಯಾಗಲಿದ್ದು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿದೆ. ಜಿಬಿಎ ವ್ಯಾಪ್ತಿಯ ಕೇಂದ್ರ ಪಾಲಿಕೆ ವತಿಯಿಂದ ಕೆಆರ್ ಮಾರ್ಕೆಟ್ನಲ್ಲಿ ಇಂದು ಪಾದಚಾರಿಗಳ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ಪುಲಕೇಶಿನಗರ ವಿಭಾಗದ ಪಾಟರಿ ರಸ್ತೆ, ದಾಸರಹಳ್ಳಿ ವಿಭಾಗದ ಎಂಇಐ ಲೇಔಟ್ ಮುಖ್ಯ ರಸ್ತೆಯಲ್ಲಿಯೂ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಇನ್ನೊಂದೆಡೆ ಪಶ್ಚಿಮ ಮಹಾನಗರ ಪಾಲಿಕೆಯ ಗಿರಿನಗರ ಬಸವನಗುಡಿ ವ್ಯಾಪ್ತಿಯಲ್ಲೂ ಅಧಿಕಾರಿಗಳು ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವುಗೊಳಿಸಿದ್ದಾರೆ. ಸ್ವಚ್ಛ ನಗರ ನಿರ್ಮಾಣವೇ ಮೊದಲ ಆದ್ಯತೆಯಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೂತನ ಮೇಯರ್ ದುರ್ಗಮ್ಮ ಬಿಜವಾಡ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಗಾಲ ಹಿನ್ನೆಲೆಯಲ್ಲಿ ಅವಳಿ ನಗರದಲ್ಲಿ ಅಪಾಯಕಾರಿಯಾಗಿ ನಿಂತಿರುವ ಮರಗಳ ಕೊಂಬೆಗಳನ್ನು ತೆರವುಗೊಳಿಸುವುದು, ಚರಂಡಿಗಳ ಸ್ವಚ್ಛತೆ ಹಾಗೂ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ನಗರದ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಪ್ರತಿ ವಾರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಫುಟ್ಪಾತ್ ಅತಿಕ್ರಮಣ ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸುವ ಜೊತೆಗೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಸ್ವೀಪ್ ವತಿಯಿಂದ ಕೋಲಾರ ನಗರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹಸಿರು ನಿಶಾನೆ ತೋರಿಸುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
6: ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕೆಳಗರೆ ಸಮಯ ಸರಿಯಾಗಿ 2:41. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಪುನೀತ್ ರಾಜ್ಕುಮಾರ್, ಪ್ರಿಯಾ ಹಿಮೇಶ್ ಹಾಗೂ ಸಂಗಡಿಗರು ಹಾಡಿರುವ ಜಾಕಿ ಚಿತ್ರದ ಗೀತೆ. ಗೀತೆಯನ್ನ ಬರೆದಿದ್ದಾರೆ ಯೋಗ ರಾಜ್ ಭಟ್, ಸಂಗೀತ ನಿರ್ದೇಶನ ಮಾಡಿದ್ದಾರೆ ವಿ ಹರಿಕೃಷ್ಣ.
7: ಎಡಬಟ್ಟಾಯ್ತು ತಲೆ ಕೆಟ್ಟ ಹೋಯ್ತು ಎಡಬಟ್.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಆದಿಚುಂಚನಗಿರಿ ಆರೋಗ್ಯವಾಣಿಯಲ್ಲಿ ಕೇಳಿ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್. ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆಸಿ ಲಕ್ಷ್ಮಯ್ಯ ಇವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ತಪ್ಪದೇ ಕೇಳಿ ಆದಿಚುಂಚನಗಿರಿ ಆರೋಗ್ಯವಾಣಿ ಇಂದು ಸಂಜೆ 5 ಗಂಟೆಗೆ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಎಂಟು ಗಂಟೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳ ಮಾಯಾಲೋಕ ಪ್ರಸಾರವಾಗಲಿದೆ. ರವಿ ಎನ್ಸಿ ಅವರಿಂದ ಕಾರ್ಯಕ್ರಮ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಪ್ರಕಾಶ್ ಕುಮಾರ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಿತೇಶ್ ಅವರು ಹಾಡಿರುವ ಯಕ್ಷ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಡಾ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು. ಸಂಗೀತ ನಿರ್ದೇಶನ ಅನೂಪ್ ಸೆರ್ಲಿನ್.

ರತೀಶ ಅವರ ಧ್ವನಿಯಲ್ಲಿ ಯಕ್ಷ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಸಖಿ ಸಹೇಲಿ ಕಾರ್ಯಕ್ರಮ ಮೂಡಿಬರುವುದು.

0: ಈಗ ಸಮಯ ಸರಿಯಾಗಿ 5:08. ಇದು ಆಕಾಶವಾಣಿ ಹಾಸನ 102.2 MHz. ಆತ್ಮೀಯ ಕೇಳುಗರಿಗೆಲ್ಲ ರಮ್ಯಶ್ರೀ ಬಿ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಹಾಸನ.
2: ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ.
3: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558579.
0: ಕೇಳುಗರೆಲ್ಲರಿಗೂ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್. ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆಸಿ ಲಕ್ಷ್ಮಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್.
4: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅನ್ನನಾಳ ಮತ್ತು ಹೊಟ್ಟೆಯ ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ಹಿರಿಯ ಕ್ಯಾನ್ಸರ್ ತಜ್ಞರಾಗಿರುವ ಡಾಕ್ಟರ್ ಕೆಸಿ ಲಕ್ಷ್ಮಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
5: ನಮಸ್ಕಾರ.
4: ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ.
5: ಧನ್ಯವಾದಗಳು
4: ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅನ್ನನಾಳಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಬರುವಂತಹ ಕ್ಯಾನ್ಸರ್ಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಕ್ಯಾನ್ಸರ್ ಅಂತಂದ್ರೆ ಅದಕ್ಕೆ ಕಾರಣದಿಂದ ಹಿಡಿದು ಚಿಕಿತ್ಸೆ ಏನೇನು ಲಭ್ಯ ಇದೆ ಅನ್ನೋದ್ರ ಬಗ್ಗೆ, ಅನ್ನನಾಳ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯ ಕ್ಯಾನ್ಸರ್ಗಳು ಬರುತ್ತೆ?
5: ಅನ್ನನಾಳ ಮತ್ತೆ ಹೊಟ್ಟೆ ಕ್ಯಾನ್ಸರ್ ಜಠರ ಅಂತ ಹೇಳ್ತೀವಲ್ಲ, ಎರಡೂ ಬೇರೆ ಬೇರೆ ಕ್ಯಾನ್ಸರ್ಗಳು ಇರ್ತದೆ. ಅನ್ನನಾಳದಲ್ಲಿ ಒಂದು ಟ್ಯೂಬ್ ಇದ್ದಂಗಿರುತ್ತೆ, ಕುತ್ತಿಗೆ ಅಂತ ಹಿಡಿದು ಜಠಕ್ಕೆ ಅಂದ್ರೆ ಅಬ್ಡಾಮೆ ಅಂತ ಹೇಳ್ತೀವಲ್ಲ, ಜಾಯಿನ್ ಆಗೋವರೆಗೂ ಒಂದು ಟ್ಯೂಬ್ ಇರುತ್ತೆ. ಅದು ಆ ಟ್ಯೂಬ್ ನ ಅನ್ನನಾಳ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಈಸೋಫಗಸ್ ಅಂತ ಹೇಳ್ತೀವಿ. ಈ ಅನ್ನನಾಳ ಕ್ಯಾನ್ಸರ್ಗಳು ಒಂದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮ ಅಂತ ಬರುತ್ತೆ, ಇನ್ನೊಂದು ಅಡಿನೋ ಕಾರ್ಸಿನೋಮ ಅಂತ ಬರುತ್ತೆ. ಈ ಎರಡೂ ಕ್ಯಾನ್ಸರ್ಗಳು ಮೊದಲನೇ ಹಂತದಲ್ಲಿ ಶುರುವಾಗಿರುವ ಸಮಯದಲ್ಲಿ ಯಾವುದೇ ಲಕ್ಷಣಗಳು ಇರುವುದಿಲ್ಲ ಅವರಿಗೆ. ಯಾಕೆಂದ್ರೆ ಇದು ಅನ್ನನಾಳ ಒಂದು ಟ್ಯೂಬ್ ಇದ್ದಾಗಿರೋದ್ರಿಂದ ಅದರದು ಮುಕ್ಕಾಲು ಭಾಗ ಮುಚ್ಚುವವರೆಗೂ ಯಾವುದೇ ಲಕ್ಷಣಗಳು

0: ಹೌದಿಲ್ಲ. ಅನ್ನನಾಳದಲ್ಲಿ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಬರೋದಿಲ್ಲ, ಕುತ್ತೆಯಿಂದ ಹಿಡಿದು ಕೆಳಗಡೆವರೆಗೂ ಬರುತ್ತೆ. ಕುತ್ತೆ ಹತ್ರ ಇರೋದ್ರಲ್ಲಿ ಮೇಲೆ ಬಂದ್ರೆ ಜನಕ್ಕೆ ಒಂದ್ ಸ್ವಲ್ಪ ನುಂಗೋದಕ್ಕೆ ಕಷ್ಟ ಆಗುತ್ತೆ, ಕೆಲವರಿಗೆ ನೋವು ಬರುತ್ತೆ. ಕೆಳಗಡೆ ಆದಾಗ ಅಬ್ಡಾಮೆನ್ ಹತ್ರ ಅಂತ ಹೇಳ್ತೀವಿ, ಅಂದ್ರೆ ಸೇರ್ಕೊಳ್ಳೋ ಜಾಗದಲ್ಲಿ ಬಂದ್ರೆ ತಿಂದಿದ್ದು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ತಿಂದಿದ್ದು ಸಾಯಂಕಾಲದವರೆಗೂ ಅದರಲ್ಲೇ ಇದ್ದು ಸಾಯಂಕಾಲ ವಾಂತಿ ಆಗುತ್ತೆ, ಈ ತರ ಲಕ್ಷಣ ಇರುತ್ತೆ. ಮೊದಲನೇ ಎರಡನೇ ಹಂತದಲ್ಲಿ ಈ ಕ್ಯಾನ್ಸರ್ಗೆ, ಹನ್ನಳದ ಕ್ಯಾನ್ಸರ್ಗೆ ಯಾವುದೇ ನೋವುಗಳು ಇರುವುದಿಲ್ಲ. ಅದಕ್ಕೋಸ್ಕರ ಹೆಚ್ಚಿನ ಜನಕ್ಕೆ ಯಾವುದೇ ಲಕ್ಷಣಗಳು ಇಲ್ಲದೆ ಇರೋದ್ರಿಂದ ಡಾಕ್ಟರ್ ಹತ್ರ ಹೋಗೋದಿಲ್ಲ, ಮತ್ತೆ ಏನು ಚಿಕಿತ್ಸೆನ ಮತ್ತೆ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದಿಲ್ಲ.
1: ಸರ್, ಏನೇನು ಕಾರಣಗಳಿರಬಹುದು ಇದು ಬರಲಿಕ್ಕೆ?
0: ಅನ್ನನಾಳದ ಕ್ಯಾನ್ಸರ್ಗೆ ಅಭ್ಯಾಸಗಳೇ ಮುಖ್ಯ ಕಾರಣಗಳಾಗ್ತವೆ. ಅಭ್ಯಾಸಗಳು ಅಂತ ಹೇಳಿದ್ರೆ ಅರ್ಧದ್ದು ತಿನ್ನೋದು, ಆಮೇಲೆ ತಂಬಾಕು ಪಿ ಸೇವಿಸೋದು, ಸಾರಾಯಿ ಎಂಡ ಮತ್ತೆ ಡ್ರಿಂಕ್ಸ್ ತಗೊಳ್ಳೋದ್ರಿಂದ ಬರುತ್ತೆ. ಎರಡನೇದಾಗಿ ಈ ಅನ್ನನಾಳದ ಕ್ಯಾನ್ಸರ್ ಒಮ್ಮೆ ಎಚ್ ಪೈಲರಿ ಇನ್ಫೆಕ್ಷನ್ ಅಂತ ಬರುತ್ತೆ, ಇದರಿಂದಲೂ ಅನ್ನನಾಳದ ಕ್ಯಾನ್ಸರ್ ಬರುತ್ತೆ. ಹೆಚ್ಚಿನದು ಅಂಶದಲ್ಲಿ ಕುಡಿಯೋದು ತಂಬಾಕು ಅತಿ ವಿರಳವಾಗಿ ಫ್ಯಾಮಿಲಿಯಲ್ಲಿ ಅಂತ ಒಂದು ಕ್ಯಾನ್ಸರ್ ಸಿಂಡ್ರೋಮ್ ಇರುತ್ತೆ, ಅದರಲ್ಲಿ ಬರಬಹುದು. ಇದು ತುಂಬಾ ಕಡಿಮೆ.
1: ಭಾರತದಲ್ಲಿ ಅನ್ನನಾಳದ ಕ್ಯಾನ್ಸರ್ ಹೆಚ್ಚಾಗ್ತಿದೆ ಅಂತ ಹೇಳ್ತಾರಲ್ಲ ಸರ್, ನಿಜನಾ?
0: ಹೌದು, ನಮ್ಮ ದೇಶದಲ್ಲಿ ಅನ್ನನಾಳದ ಕ್ಯಾನ್ಸರ್ ಮತ್ತೆ ಜಠರದ ಕ್ಯಾನ್ಸರ್, ಸ್ಟೊಮಕ್ ಕ್ಯಾನ್ಸರ್ ಬೇರೆ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಹೆಚ್ಚಿಗೆ ಇರುತ್ತೆ, ಆದ್ರೆ ಜಪಾನ್ ಮತ್ತು ಸೌತ್ ಕೊರಿಯಾಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತದೆ. ಹೆಚ್ಚಿನ ಅಂಶಗಳು ಜಾಸ್ತಿ ನಮ್ಗೆ ಸೌತ್ ಇಂಡಿಯಾದಲ್ಲಿ ಅನ್ನನಾಳದ ಕ್ಯಾನ್ಸರ್ ಮತ್ತು ಜಠರದ ಕ್ಯಾನ್ಸರ್ಗಳು ಹೆಚ್ಚಿಗೆ ಇರ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಹೆಚ್ಚಿಗೆ ಕರೆದಿದ್ದು, ಆಮೇಲೆ ನಮ್ಮಲ್ಲಿ ಕೆಲವರಿಗೆ ಈ ಜೋಳದ ರೊಟ್ಟಿ ಆಮೇಲೆ ರಾಗಿ ಇದರಲ್ಲಿ ಸೇವನೆ ಮಾಡೋದ್ರಿಂದ ಒಮ್ಮೊಮ್ಮೆ ಅದು ಫಂಗಸ್ ಅಂತ ಇರುತ್ತೆ, ಆ ಫಂಗಸ್ ಕಂಟಾಮಿನೇಷನ್ ಆಗಿದ್ರು ಇದು ಒಂದು ಕ್ಯಾನ್ಸರ್ಗೆ ಪ್ರಿಡಿಸ್ಪೋಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೆಚ್ಚು ನಾವು ಎಷ್ಟು ಆಹಾರ ಪದಾರ್ಥಗಳನ್ನು ಶೇಖರಿಸ್ತೀವಲ್ಲ, ಅತಿ ಶುದ್ಧವಾಗಿ ಶೇಖರಿಸಬೇಕು, ಮತ್ತೆ ಅದಕ್ಕೆ ಯಾವುದೇ ಒಂದು ಫಂಗಸ್ ಮತ್ತೆ ಇನ್ಫೆಕ್ಷನ್ ಬರದೇ ಇರುತ್ತ ನೋಡ್ಕೊಂಡ್ರೆ ತುಂಬಾ ಸಾಧ್ಯತೆ ಐತೆ. ನಮ್ಮ ಕರ್ನಾಟಕದಲ್ಲಿ ಈ ಹೆಚ್ಚಿನ ಜನ ಅಲ್ಲಿ ಜೋಳದ ರೊಟ್ಟಿ ಮತ್ತೆ ಖಾರದ ಪುಡಿ ಅಂದ್ರೆ ಮೆಣಸಿನ ಪುಡಿ, ಚಟ್ನಿ ಇದೆಲ್ಲ ತಿಂತಾರೆ. ಆಮೇಲೆ ಅವರಲ್ಲಿ ಹೆಚ್ಚಿಗೆ ಬಜ್ಜಿ ಮಾಡ್ಕೊಂಡು ತಿನ್ನುವಂತ ಅಭ್ಯಾಸಗಳು ಜಾಸ್ತಿ ಇದೆ ನಮ್ಮ ದಕ್ಷಿಣ ಕರ್ನಾಟಕ ಕಂಪೇರ್ ಮಾಡಿದ್ರೆ. ಹಾಗಾಗಿ ಅಲ್ಲಿನೂ ಹೆಚ್ಚಿಗೆ ಕ್ಯಾನ್ಸರ್ಗಳು ಇದೆ. ಆಮೇಲೆ ಅನ್ನಾಂಶಗಳು ಅಂದ್ರೆ ವೈಟಮಿನ್ ಅವುಗಳು ಕಡಿಮೆ ಇದ್ದಾಗ ಈ ಕ್ಯಾನ್ಸರ್ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಾಣುವಂತ ಸಾಧ್ಯತೆ ಹೆಚ್ಚಿಗಿದೆ.
1: ಈಗ ವಿಟಮಿನ್ಗಳ ಕೊರತೆಯಿಂದ ಸಹ ಈ ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಇನ್ನೊಂದು ಹೇಳಿದ್ರಿ, ನೀವು ಮಾತಾಡುವಾಗ ಎಚ್ ಪೈಲೋರಿ ಅಂತ ಒಂದು ಸೋಂಕಿದ್ದಾಗ್ಲೂ ಬರುತ್ತೆ, ಅದ್ಯಾಕೆ ಬರುತ್ತೆ ಸರ್?
0: ಅದು ನಮ್ಮಲ್ಲಿ ಈ ಇನ್ಫೆಕ್ಷನ್ ಏನಕ್ಕೆ ಅಂತಂದ್ರೆ ಇದುವರೆಗೂ ಸದ್ಯಕ್ಕೆ ಯಾವುದೇ ನಿರ್ದಿಷ್ಟವಾದ ಕಾರಣ ಇಲ್ಲ. ಇದು ನಮ್ಗೆ ಒಬ್ಬರಿಂದ ಒಬ್ಬರಿಗೆ ಮಾತಾಡುವಾಗ ಅದರಿಂದ ಉಸಿರು ಬಿಡ್ತೀವಲ್ಲ, ಆ ಉಸಿರಲ್ಲೂ ಹೊರಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಈ ಜೊಲ್ಲಿನ ಅಂಶಗಳು ಮತ್ತೆ ಅದು ಕಾಂಟಾಮಿನೇಟ್ ಆದಾಗ ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಒಬ್ಬರಿಂದ ಒಬ್ಬರಿಗೆ ಬರುವಂತ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಇದು ಯಾವುದೇ ರಕ್ತದ ಮೂಲಕ ಬರುವಂತ ಇನ್ಫೆಕ್ಷನ್ ಅಲ್ಲ.
1: ಬೇರೆ ಏನ್ ಕಾರಣಗಳಿರಬಹುದು ಸರ್, ಈಗ ಅನ್ನನಾಳಕ್ಕೆ ಮತ್ತು ಜಠರಕ್ಕೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ಗಳಲ್ಲಿ ಈ ಕಲುಷಿತ ನೀರಿನಿಂದ ಮಾಡಿರುವಂತಹ ಆಹಾರವನ್ನ ಬಳಸೋದ್ರಿಂದ, ಬೇಕರಿ ಪದಾರ್ಥಗಳನ್ನ ಹೆಚ್ಚಿಗೆ ಬಳಸೋದ್ರಿಂದ ಸಹ ಇದು ಆಗಬಹುದು ಅಂತ ಹೇಳ್ತಾರಲ್ಲ ಸರ್, ನಿಜಾನ?
0: ಅನ್ನನಾಳದ ಕ್ಯಾನ್ಸರ್ಗೆ ರಿಫೈನ್ಡ್ ಫುಡ್ ಅಂದ್ರೆ ಪ್ರೋಸೆಸ್ ಫುಡ್ ಅತಿ ಹೆಚ್ಚು ಕಾರಣ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೊಟ್ಟೆ ಕ್ಯಾನ್ಸರ್ಗೆ ಅಂದ್ರೆ ಜಠರದ ಕ್ಯಾನ್ಸರ್ಗೆ ಹೆಚ್ಚಿನ ಕಾರಣ ಆಗುವ ಸಾಧ್ಯತೆ ಹೆಚ್ಚಿಗೆ ಇದೆ. ಜಠರದ ಕ್ಯಾನ್ಸರ್ ಪ್ರಕೃತಿನೇ ಬೇರೆ ಇರ್ತದೆ ಅದರಲ್ಲಿ, ಯಾಕೆಂದ್ರೆ ಈಸೋಫೆಗಸ್ ಅಲ್ಲಿ ಹೆಚ್ಚಿನ ಹೊತ್ತು ನಾವೇನ್ ತಿಂತೀವಿ ಅದು ಉಳ್ಕೊಳ್ಳೋಲ್ಲ, ಅದು ಬರೀ ಇರಿಟೇಷನ್ ಮಾಡಿ ಕೆಳಗಡೆ ಹೋಗ್ಬಿಡುತ್ತೆ. ಆ ಹೊಟ್ಟೆನಲ್ಲಿ ಅದು ಸುಮಾರು 2-6 ಗಂಟೆವರೆಗೂ ಇರ್ತದೆ, ಅಂದ್ರೆ ಪಚನವಾಗುವವರೆಗೂ. ಆ ಪಚನ ಕ್ರಿಯೆ ಪರಿಸ್ಥಿತಿಯಲ್ಲಿ ಈ ಕಂಟಾಮಿನೇಂಟ್ಸ್ ಅಂತ ಹೇಳ್ತೀವಿ, ಕೆಮಿಕಲ್ಸ್ ಅಂತ ಹೇಳ್ತೀವಿ, ಅವೇನ್ ಇಟ್ಟಿರ್ತಾರಲ್ಲ ಅಂದ್ರೆ ಊಟದಲ್ಲಿ ಮಿಕ್ಸ್ ಆಗಿರುವಂತ ವಸ್ತುಗಳು ಅಂದ್ರೆ ದೇಹಕ್ಕೆ ಬೇಡದೇ ಆಗಿರುವಂತದ್ದು, ಅವು ಹೆಚ್ಚಿನ ಪ್ರಮಾಣ

0: ಹೆಚ್ಚಿಗೆ ಇರೋದ್ರಿಂದ ಈ ಸ್ಟೊಮಕ್ ಕ್ಯಾನ್ಸರ್ ಹೆಚ್ಚಿಗೆ ಬರುವಂತ ಸಾಧ್ಯತೆ ಇದೆ.
1: ಸರ್, ಈಗ ನೀವು ಆರಂಭಿಕ ಲಕ್ಷಣಗಳು ಇರೋದೇ ಇಲ್ಲ ಅಂತ ಹೇಳ್ತೀರಾ, ಮತ್ತೆ ಜನಕ್ಕೆ ಹೇಗೆ ಈಗ ಕೊನೆಯ ಸ್ಟೇಜ್ ಅಲ್ಲಿ ಅಥವಾ ಕ್ಯಾನ್ಸರ್ ಬಂದಾದ್ಮೇಲೆ ಗೊತ್ತಾಗೋದಾದ್ರೆ ಹೇಗೆ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು?
0: ಯಾವುದೇ ಗುಣಲಕ್ಷಣಗಳು ಮೊದಲನೇ ಹಂತದಲ್ಲಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನುಂಗೋದಕ್ಕೆ ಮತ್ತೆ ತೊಂದರೆ ಆಗುವಂತ ಕಾಣಿಸುತ್ತೆ, ಹಿಡ್ಕೊಂಡಂಗ ಆಗುತ್ತೆ ಅಂತ ಹೇಳ್ತಾರೆ, ಉಳಿತೆ ಬರುತ್ತೆ ಅಂತ ಹೇಳ್ತಾರೆ. ಅಂತ ಸಮಯದಲ್ಲಿ ಅವರು ವೈದ್ಯರ ಹತ್ರ ಹೋಗಿ ಎಂಡೋಸ್ಕೋಪಿ ಅಂತ ಮಾಡಿಸ್ಕೋಬೇಕು. ಆ ಪರೀಕ್ಷೆ ಮಾಡಿಸ್ಕೊಂಡ್ರೆ ಕಂಡಿಡಿ ಸಾಧ್ಯತೆ ಆಗುತ್ತೆ. ಬೇರೆ ಈ ಕೆಲವೊಮ್ಮೆ ಈ ಪೆಟ್ ಸ್ಕ್ಯಾನ್ ಮಾಡಿಸ್ತಾರೆ, ಅದರಲ್ಲೂ ಈ ಕ್ಯಾನ್ಸರ್ ಕಾಯಿಲೆ ಮತ್ತೆ ಕಂಡುಹಿಡಿಯೋದಕ್ಕೆ ಆಗುತ್ತೆ.
1: ಸರ್, ಈಗ ಗ್ಯಾಸ್ಟ್ರೈಟಿಸ್, ಎದೆ ಉರಿ, ಹುಳಿ ತೆಗು ಇವೆಲ್ಲ ಸಹಜವಾಗಿ ಏನಾದರೂ ಹೆಚ್ಚಿಗೆ ತಿಂದಾಗ ಅಥವಾ ಜೀರ್ಣ ಆಗದೆ ಇರುವಾಗ ಸಹಜವಾಗಿ ಕಾಣಿಸ್ಕೊಳ್ಳುವಂತಹ ಲಕ್ಷಣಗಳು, ಅದಕ್ಕೆ ಯಾವುದೋ ಗ್ಯಾಸ್ಟ್ರಿಕ್ ಮಾತ್ರೆಗಳು ಅದು ಇದು ತಗೊಂಡು ಕಡಿಮೆ ಆಗುತ್ತೆ. ಈಗ ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತವ್ರಿಗೆ ಭಯನೇ ಆಗ್ಬಿಡ್ಬೋದು, ಯಾಕಂದ್ರೆ ಒಂದು ಹುಳಿ ತೆಗು ಅನ್ನೋದು ಈಗ ಜಾಸ್ತಿ ಊಟ ಮಾಡಿದಾಗ ಅಥವಾ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಹೊರಗಡೆ ತಿಂದಾಗ ಕೆಲವ್ರಿಗೆ ಹೊರಗಡೆ ಆಹಾರ ಆಗಲ್ಲ, ಅವ್ರ ಎಲ್ಲರಿಗೂ ಈ ತರದ ಸಹಜವಾದಂತಹ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ ಆಗಿದೆ ಅಂತ ಹೇಳ್ಬಿಟ್ಟು ಮನೆ ಮದ್ದುಗಳನ್ನ ಅಥವಾ ಅವ್ರಿಗೆ ಗೊತ್ತಿರುವಂತಹ ಮಾತ್ರೆಗಳನ್ನ ತೆಗೆದುಕೊಂಡು ಕಡಿಮೆ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್?
0: ಈ ಯಾವುದೇ ಹುಳಿ ತೆಗೆ ಬರೋದಾಗ್ಲಿ, ರಿಗರ್ಜಿಸ್ಟ್ರೇಷನ್ ಅಂತ ಹೇಳ್ತೀವಲ್ಲ, ಹೊಟ್ಟೆ ನೋವು ಬರೋದಾಗ್ಲಿ ಒಂದು ವಾರದವರೆಗೂ ಇರಬಹುದು. ಆದ್ರೆ ಒಂದು ವಾರಕ್ಕಿಂತ ಹೆಚ್ಚಿಗೆ ಇತ್ತು ಅಂತ ಹೇಳಿದ್ರೆ ಇದು ಮಾಮೂಲಾಗಿ ಅಂದ್ರೆ ಊಟ ತಿಂಡಿ ಮತ್ತೆ ಏನು ತಿಂದಿದ್ದಕ್ಕೆ ಬಂದಿರೋದು ಆಗಿರೋ ಸಾಧ್ಯತೆ ಇಲ್ಲ. ಯಾವುದೇ ಲಕ್ಷಣಗಳು ಪದೇ ಪದೇ ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ಅಂದ್ರೆ ಯಾವುದೇ ವ್ಯಕ್ತಿ ಕಾಣಿಸ್ತಾ ಇದ್ರೆ ಅದು ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಇರ್ತದೆ. ಆಗ ನೀವು ಸೂಕ್ತ ವೈದ್ಯರ ಹತ್ರ ಸಲಹೆ ತಗೊಳ್ಳೋದು ತುಂಬಾ ಒಳ್ಳೇದು. ಯಾವ್ದು ಟೆಸ್ಟ್ಗಳು ಹೇಳ್ತಾರೋ ಅದು ಮಾಡಿಸ್ಕೊಳ್ಳೋದು ತುಂಬಾ ಸೂಕ್ತ. ಇಲ್ದಿದ್ರೆ ಜಾಸ್ತಿ ಆಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ, ಕೊನೆ ಹಂತದಲ್ಲಿ ಕ್ಯಾನ್ಸರ್ ಬಂದಿರೋದು ಗೊತ್ತಾಗ್ತದೆ. ಆಗ ಹೆಚ್ಚಿನ ಅಂಶದಲ್ಲಿ ಚಿಕಿತ್ಸೆಗೆ
2: ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆಯ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945555879.
1: ಸರ್, ನಮ್ಮ ವೈದ್ಯಕೀಯ ಕ್ಷೇತ್ರ ಕೂಡ ಸಾಕಷ್ಟು ಸಂಶೋಧನೆಗಳ ಮೂಲಕ ಬಹಳಷ್ಟು ಈಗ ಅಡ್ವಾನ್ಸ್ ಚಿಕಿತ್ಸೆಗಳು ಲಭ್ಯ ಇರುವುದರ ಮೂಲಕ ವರದಾನ ಆಗಿದೆ ಜನಕ್ಕೆ. ಈ ತರದ ಕ್ಯಾನ್ಸರ್ಗಳು ಬಂದಾಗ ಮೊದಲನೇ ಸ್ಟೇಜ್ ಅಲ್ಲಿ ಏನಾದ್ರು ಪತ್ತೆ ಆದ್ರೆ ಏನ್ ಚಿಕಿತ್ಸೆ ಇದೆ, ಅಥವಾ ಕೊನೆ ಸ್ಟೇಜ್ ಅಲ್ಲಿ ಪತ್ತೆ ಆದವ್ರಿಗೆ ಏನ್ ಚಿಕಿತ್ಸೆ ಇದೆ?
0: ಯಾವುದೇ ಕ್ಯಾನ್ಸರ್ ಮೊದಲನೇ ಹಂತದಲ್ಲಿ ಕಂಡಿಡಿದ್ರೆ ಎರಡನೇ ಹಂತದಲ್ಲಿ ಕಂಡಿಡಿದ್ರೆ ಸೂಕ್ತವಾದ ಚಿಕಿತ್ಸೆ ಕೊಟ್ರೆ ಅನ್ನನಾಳ ಮತ್ತು ಜಠರದ ಕ್ಯಾನ್ಸರ್ಗಳಿಗೆ ಸರ್ಜರಿ ಮಾಡಿ ಆಮೇಲೆ ಔಷಧಿಗಳು ಕೊಟ್ರೆ ಪರಿಪೂರ್ಣವಾಗಿ ವಾಸಿ ಆಗುತ್ತೆ.
1: ಇದು ಮೊದಲನೇ ಹಂತದಲ್ಲಿ
0: ಒಂದು ಎರಡರಲ್ಲಿ. ಮೂರನೇ ಹಂತದಲ್ಲಿ ಬಂದಾಗ ಮೊದಲು ಔಷಧಿ ಮತ್ತೆ ಒಂದನೇ ಹಂತಕ್ಕೆ ಅಂದ್ರೆ ಡೌನ್ ಸ್ಟೇಜ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಅಂದ್ರೆ ಸ್ಟೇಜ್ ಅನ್ನ ಕಡಿಮೆ ಮಾಡಿ ಆಗ್ಲೂ ಸರ್ಜರಿ ಮಾಡಿ ಉಳಿದ ಚಿಕಿತ್ಸೆಗಳನ್ನು ಕೊಟ್ರೆ ವಾಸಿ ಆಗುತ್ತೆ. ನಾಲ್ಕನೇ ಸ್ಟೇಜ್ ಅಲ್ಲಿ ನಾವ್ ಏನೇ ಮಾಡಿದ್ರು ಅದು ವಾಸಿ ಆಗದೆ ಇರುವಂತ ಪರಿಸ್ಥಿತಿ ಇರುತ್ತದೆ. ಬದುಕಿರೋ ದಿವಸ ಮುಂದಕ್ಕೆ ಹಾಕೊಂಡು ಹೋಗ್ಬೋದು ಅಷ್ಟೇ ಹೊರತು ಕ್ಯೂರ್ ಮಾಡಕ್ಕೆ ಸಾಧ್ಯತೆ ಇಲ್ಲ, ಪರಿಪೂರ್ಣ ವಾಸಿ ಮಾಡಿಕೊಡೋ ಸಾಧ್ಯತೆ ಕಡಿಮೆ.
1: ಯಾಕಂದ್ರೆ ಸರ್, ಇವತ್ತಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತಾರೆ. ಈ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ನೀವು ಹೇಳಿದ್ರಿ, ಕೆಲವು ಸರ್ತಿ ಆಹಾರ ಪದಾರ್ಥಗಳಿಂದ, ಫಂಗಸ್ ಇಂದ, ಇನ್ ಕೆಲವು ದುಶ್ಚಟಗಳಿಂದ ಇವೆಲ್ಲ ಕಾರಣಗಳಾಗ್ತಿವಿ. ಇದು ಯಾವ್ದು ಇಲ್ಲದೆ ಇರೋರ್ಗೂ ಸಹ ಕ್ಯಾನ್ಸರ್ ಬರುತ್ತಲ್ಲ ಸರ್, ಹೇಗೆ?
0: ಇದು ಹೆಚ್ಚಿಗೆ ಇರುವಂತ ಪ್ರಾಬ್ಲಮ್ ಜನರಲ್ಲಿ. ಇವಾಗ ಏನಾಗುತ್ತೆ ಅಂದ್ರೆ ನನಗೆ ಕುಡ್ದಿಲ್ಲ ತಿಂದಿಲ್ಲ ಮತ್ತೆ ಅಭ್ಯಾಸಗಳು ಚೆನ್ನಾಗಿರುತ್ತೆ ಆದ್ರೂ ನನಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮಲ್ಲಿ ಒಂದು ಜೀನ್ ಉಳಿರ್ತವೆ, ಅಂದ್ರೆ ಕ್ಯಾನ್ಸರ್ನ ಹೊರಗಡೆ ಹಾಕುವಂತ ಅಂದ್ರೆ ಕ್ಯಾನ್ಸರ್ ಸೆಲ್ ಉತ್ಪತ್ತಿಯಾದಾಗ ಅದನ್ನ ತಡೆಯುವಂತ ಶಕ್ತಿ ಇರುವಂತ ಜೀನ್ಸ್ ಉಳಿರ್ತದೆ, ಅದು ಈ ಕ್ಯಾಡರಿನ್ ಅಂತ ಹೇಳ್ತೀವಿ ಸ್ಟೊಮಕ್ ಅಲ್ಲಿ. ಇದು ಕೆಲಸ ಮಾಡಲ್ಲ ಅವಾಗ, ಅಂತ ಪರಿಸ್ಥಿತಿಯಲ್ಲಿ ಈ ಕ್ಯಾನ್ಸರ್ ಕಾಯಿಲೆ ಬರುತ್ತೆ. ಇನ್ನೊಂದು ಫೆಮಿಲಿಯಲ್ ಕ್ಯಾನ್ಸರ್ ಅಂತ ಅಂದ್ರೆ ಫ್ಯಾಮಿಲಿ ನಲ್ಲಿ ಅಂದ್ರೆ ಒಬ್ಬರಿಂದ ತಂದೆ ತಾಯಿ

0: ಆಮೇಲೆ ಅಕ್ಕ ತಂಗಿ ಈ ತರದವ್ರು ಯಾರಿಗಾದ್ರೂ ಕ್ಯಾನ್ಸರ್ ಇದ್ರೆ ಇವ್ರಿಗೂ ಸಹ ಈ ಜಠರದ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಅನ್ನನಾಳದ ಕ್ಯಾನ್ಸರ್ ಈ ತರ ಬರಲ್ಲ, ಪ್ರೋಸ್ಟೇಟ್ ಕ್ಯಾನ್ಸರ್ ಮಾತ್ರ ಈ ತರ ಫ್ಯಾಮಿಲಿಯಲ್ಲ ಮತ್ತೆ ಜೆನೆಟಿಕ್ ಮ್ಯುಟೇಷನ್ ಇರೋ ಆಲ್ಟ್ರೇಷನ್ ಆಗಿರೋ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಇನ್ನ ಸಂಶೋಧನೆಯಲ್ಲಿ ನಡೀತಾ ಇದೆ, ಮುಂದೆ ಒಂದು ದಿವಸ ಒಂದು ಸೂಕ್ತವಾದ ಉತ್ತರ ಸಿಗ್ಬಹುದು. ಆ ಸಮಯದಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ಬರದೇ ಇರೋದಕ್ಕೆ ಪಡೆಯುವಂತ ಔಷಧಿಗಳು ಬರಬಹುದು. ಸದ್ಯದಲ್ಲಿ ಅದು ಇಲ್ಲ, ಸದ್ಯದಲ್ಲಿ ಅದು ಇನ್ನ ಸಾಧ್ಯತೆ ಆಗಿಲ್ಲ.
1: ನೀವೇ ಹೇಳಿದ ಹಾಗೆ ಸರ್, ಇದನ್ನ ಮೊದಲ ಹಂತದಲ್ಲಿ ಪತ್ತೆ ಆದಾಗ ಇದಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆ ಇದೆ ಅಂತ ಹೇಳಿದ್ರಿ. ಆ ತರದ ಯಾವ ಟೆಸ್ಟ್ಗಳನ್ನ, ಏನೇನು ಲಕ್ಷಣಗಳು ಇರುವಂತವ್ರು ಮಾಡಿಸ್ಕೋಬೇಕು, ಯಾವ್ಯಾವ ಟೆಸ್ಟ್ಗಳಿದೆ ಮತ್ತೆ ಯಾವ ಲಕ್ಷಣ ಇರೋರು ಹೋಗಿ ವೈದ್ಯರನ್ನ ಕಾಣ್ಬೇಕು?
0: ಯಾವುದೇ ವ್ಯಕ್ತಿಗೆ ಎರಡು ವಾರದ ಮೇಲೆ ನುಂಗೋದಕ್ಕೆ ತೊಂದರೆ ಆಗೋದು, ಉಳಿತೆ ಬರುವಂತದ್ದು, ಹೊಟ್ಟೆ ನೋವು ಬರ್ತಾ ಇರುವಂತ ಪರಿಸ್ಥಿತಿ, ಹಿಂದಿದ್ದು ಜೀರ್ಣವಾಗದೇ ಇರುವಂತ ವ್ಯಕ್ತಿಗಳು ವೈದ್ಯರ ಹತ್ರ ಹೋಗಿ ಒಂದು ಎಂಡೋಸ್ಕೋಪಿ ಅಂತ ಮಾಡಿಸ್ಕೊಂಡು ಆ ಎಂಡೋಸ್ಕೋಪಿನಲ್ಲಿ ಏನಾದ್ರೂ ತೊಂದರೆಗಳಿದೆ ಅಂತ ಹೇಳಿದ್ರೆ ಅಲ್ಲಿಂದ ಮಾಪ್ಸದ ಪೀಸ್ ತೆಗಿತೀವಿ, ಬಯಾಪ್ಸಿ ಅಂತ ಹೇಳ್ತೀವಿ, ಅದನ್ನ ತೆಗೆದ್ಬಿಟ್ಟು ಪರೀಕ್ಷೆ ಕಳಿಸಿ ಕಾಯಿಲೆನ ಹಿಡಿಯಬಹುದು. ಇಸೋಫಿಗಸ್ಗೂ ಎಂಡೋಸ್ಕೋಪಿ ಮಾಡಬೇಕು, ಜಠರ ಕ್ಯಾನ್ಸರ್ ಮಾಡಬೇಕು, ಆ ಇದರಲ್ಲಿ ಬಯಾಪ್ಸಿ ತೆಗೆದು ಪರೀಕ್ಷೆ ಕಳಿಸಿಬಿಟ್ಟಾದ್ಮೇಲೆ ಕಾಯಿಲೆ ಕಂಡುಹಿಡಿಯಬಹುದು. ಈಗ ಒಂದಾದ್ರೂ ಬಂದಿದೆ ಪರಿಸ್ಥಿತಿ ಏನಂದ್ರೆ ಸರ್ಕ್ಯುಲೇಟಿಂಗ್ ಟ್ಯೂಮರ್ ಸೆಲ್ CTDNA ಟೆಸ್ಟಿಂಗ್ ಅಂತ, ಸರ್ಕ್ಯುಲೇಟಿಂಗ್ ಟ್ಯೂಮರ್ ಸೆಲ್ DNA ಬ್ಲಡ್ ಅಲ್ಲಿ ಮತ್ತೆ ಸಲೈವದಲ್ಲಿ ಒಂದು ನಿರ್ದಿಷ್ಟವಾದ ಕ್ಯಾನ್ಸರ್ಗಳನ್ನ ಪತ್ತೆ ಹೆಚ್ಚುವಂತ ಹೊಸ ಪದ್ಧತಿ ಬಂದಿದೆ. ಅದು ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡುವಂತ ಪರಿಸ್ಥಿತಿ ಇದೆ. ಇದು ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿನಲ್ಲೂ ಬಂದಿದೆ.
1: ಎಲ್ಲಾ ಕಡೆ ಮಾಡ್ತಾರೆ ಸರ್ ಈ ಟೆಸ್ಟ್?
0: ಇದು ಎಲ್ಲಾ ಕಡೆ ಇಲ್ಲ, ರಿಸರ್ಚ್ ಸೆಂಟರ್ಸ್ ನಲ್ಲಿ ಸದ್ಯದಲ್ಲಿ ಮಾಡ್ತಾರೆ.
1: ಭಾರತದಲ್ಲಿ ಎಲ್ಲೆಲ್ಲಿ ಇದೆ ಇದು?
0: ಹಾಸ್ಪಿಟಲ್
1: ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ?
0: ಕರ್ನಾಟಕದಲ್ಲಿ ಸದ್ಯದಲ್ಲಿ ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಟ್ಸ್ ಯಾವ್ದು ಇಲ್ಲ. ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಮಾಡ್ತಾ ಇದಾರೆ, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಅಲ್ಲಿ ಮಾಡ್ತಾ ಇದಾರೆ. ಆಮೇಲೆ ಕೆಲವು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಇನ್ನ ಅಷ್ಟೊಂದು ಕಂಪ್ಲೀಟ್ ಆಗೋದ ಮಾಹಿತಿ ನನಗೆ ಯಾವ್ದು ಸಿಕ್ಕಿಲ್ಲ. ಯಾವ್ದು ಪ್ರೈವೇಟ್ ಹಾಸ್ಪಿಟಲ್ ಮಾಡ್ತಾ ಇರೋದು ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. CTDNA ಬಗ್ಗೆ
1: ಆಮೇಲೆ ಸರ್ ಬೇರೆ ಟೆಸ್ಟ್ಗಳು,
0: ಎಂಡೋಸ್ಕೋಪಿ, ಬಯಾಪ್ಸಿ, ಅದಾದ್ಮೇಲೆ ಪೆಟ್ ಸಿಟಿ ಸ್ಕ್ಯಾನ್ ಮಾಡ್ತಾರೆ. ಪೆಟ್ ಸಿಟಿ ಅದು ನೋಡ ಎಲ್ಲೆಲ್ಲಿ ಇದೆ ಕಾಯಿಲೆ ಇದೆ ಅಂತ ಕಂಡುಹಿಡಿಯೋದಕ್ಕೆ. ಅದು ಅಂದ್ರೆ ಸ್ಟೇಜ್ ಅಂತ ಹೇಳ್ತೀವಲ್ಲ, ಎಲ್ಲಾ ಕ್ಯಾನ್ಸರ್ಗಳಲ್ಲೂ ಒಂದನೇ ಸ್ಟೇಜ್, ಎರಡನೇ ಸ್ಟೇಜ್, ಮೂರು, ನಾಲ್ಕು ಇರ್ತದೆ. ಈ ಸ್ಟೇಜ್ ಅನ್ನು ಕಂಡುಹಿಡಿಯೋದಕ್ಕೆ ಆ ಪೆಟ್ ಸಿಟಿ ಸ್ಕ್ಯಾನ್ ತುಂಬಾ ಉತ್ತಮವಾದ ಒಂದು ಟೆಸ್ಟ್ ಇರ್ತದೆ. ಇದನ್ನ ಮಾಡಲೇಬೇಕು ಪ್ರತಿಯೊಬ್ಬರು. ಇದ್ ಮಾಡಿ ಕಾಯಿಲೆ ಕಂಡುಹಿಡಿದಾದ್ಮೇಲೆ ಇದರಿಂದ ನಾವು ವ್ಯಕ್ತಿಗೆ ಸರ್ಜರಿ ಮಾಡೋ ಪರಿಸ್ಥಿತಿ ಇದೆಯೋ ಇಲ್ಲೋ ಅಂತ ಹೇಳ್ಬಹುದು. ಸರ್ಜರಿ ಮಾಡಕ್ಕಾಗದಲ್ಲೇ ಇದ್ದಾಗ ಅವ್ರಿಗೆ ಕೀಮೋಥೆರಪಿ ಕೊಟ್ಟು ಕೆಳ ಹಂತದಕ್ಕೆ ತಂದು ಸರ್ಜರಿ ಮಾಡಬಹುದು. ಇದ ಆದ್ಮೇಲೆ ಈಗ ಇಮ್ಯೂನೋಥೆರಪಿ ಮತ್ತು ಇಮ್ಯುನೋಥೆರಪಿ ಅಂತ ಬಂದಿದೆ. ಇದು ಈಗಿನ ದಿನದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕ್ಯಾನ್ಸರ್ ಗುಣಪಡಿಸುವಂತ ಸಾಧ್ಯತೆ.
1: ಏನು ಸರ್ ಅದು ಇಮ್ಯುನೋಥೆರಪಿ ಅಂದ್ರೆ? ಈಗ ಕೀಮೋ ಮತ್ತೆ ರೇಡಿಯೇಷನ್ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ, ಇಮ್ಯುನೋಥೆರಪಿ ಅಂದ್ರೆ ಏನು?
0: ಈ ಇಮ್ಯುನೋಥೆರಪಿ ಅಂತಂದ್ರೆ ನಮ್ಮಲ್ಲಿ ಒಂದು ಸೆಲ್ಸ್ಗಳಿರುತ್ತೆ, ಸಿ ಸೆಲ್ಸ್, NK ಸೆಲ್ಸ್, ಆಮೇಲೆ ಪ್ರೋಗ್ರಾಮ್ ಡೆತ್ ಲೈಗ್ಯಾಂಡ್ಸ್ ಅಂತ ದೇಹದಲ್ಲಿ ಇರುವಂತ ಒಂದು ಇವು ಸೆಲ್ಸ್ಗಳನ್ನ ಸರಿಯಾಗಿ ಮಾಡದಲ್ಲೇ ಇರುವಂತ ಒಂದು ಪರಿಸ್ಥಿತಿ ಬರುತ್ತೆ. ಈ ಸೆಲ್ಸ್ಗಳನ್ನೆಲ್ಲ ಕೆಲಸ ಮಾಡುವಂತದ್ದು ಆಕ್ಟಿವೇಟ್ ಮಾಡೋದಕ್ಕೆ ಈ ಹೊಸ ಇಮ್ಯುನೋಥೆರಪಿ ಕೊಡ್ತಾರೆ. ಅಂದ್ರೆ ಇವಾಗ ಮಕ್ಕಳಲ್ಲಿ ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತಡೆಗಟ್ಟೋದಕ್ಕೆ ಹೇಗೆ ವ್ಯಾಕ್ಸಿನ್ಸ್ ಬಂದಿದೆಯೋ ಅದೇ ಮಾದರಿಯಲ್ಲಿ ಇವನು ಸಹ ದೇಹದಲ್ಲಿ ಇರುವಂತ ವೈಟ್ ಆಗಿರುವಂತ ಸೆಲ್ಸ್ಗಳನ್ನ ಅಂದ್ರೆ ಕೆಲಸ ಮಾಡದಿರುವಂತದನ್ನ ಕೆಲಸ ಮಾಡೋದಕ್ಕೆ ಹಚ್ತದೆ. ಈ ಕೆಲಸ ಮಾಡಿದಾಗ ಅದರ ಪರಿಣಾಮ ಹೆಚ್ಚಿನ ರೀತಿಯಲ್ಲಿ ಕ್ಯಾನ್ಸರ್ ಸೆಲ್ ಮೇಲೆ ಎಫೆಕ್ಟ್ ಆಗಿ ಕಾಯಿಲೆ ಗುಣ ಆಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಬರೀ ಇಮ್ಯುನೋಥೆರಪಿ ಅಷ್ಟೇ ಪ್ರಯೋಜನ ಆಗಲ್ಲ, ಅದ್ರ ಜೊತೆಗೆ ಥೆರಪಿನ ತಗೋಬೇಕು, ರೇಡಿಯೋಥೆರಪಿನ ತಗೊಳ್ಬೇಕಾಗುತ್ತೆ.
2: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ

0: ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945555857.
1: ಈ ಎಲ್ಲಾ ಚಿಕಿತ್ಸೆಗಳು ಬಹಳ ದುಬಾರಿ ಅಂತ ಹೇಳ್ತಾರೆ ಸರ್. ಹೇಗೆ ದುಬಾರಿನಾ? ಇಮ್ಯುನೋಥೆರಪಿ ಇರ್ಬೋದು, ಕೀಮೋ, ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದು ಫ್ರೀ ಆಗಿ ಲಭ್ಯ ಇದೆ ಅಂತ ಅನ್ಕೊಳ್ತೀನಿ. ಕೀಮೋ ಮತ್ತೆ ರೇಡಿಯೋಥೆರಪಿ, ಇಮ್ಯುನೋಥೆರಪಿ ಎಲ್ಲ ಹೇಗೆ ಸರ್?
2: ಕೀಮೋಥೆರಪಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಫ್ರೀ ಆಗಿ ಲಭ್ಯವಾಗಿದೆ. ಸರ್ಜರಿ ಎಲ್ಲಾ ಆಸ್ಪತ್ರೆಗಳಲ್ಲೂ, ಗವರ್ಮೆಂಟ್ ಆಸ್ಪತ್ರೆಗಳಲ್ಲೂ ಫ್ರೀ ಆಗಿ ಮಾಡ್ತಾರೆ. ಆಮೇಲೆ ರೇಡಿಯೋಥೆರಪಿನೂ ಫ್ರೀ ಆಗಿ ಮಾಡ್ತಾರೆ. ಇಮ್ಯುನೋಥೆರಪಿ ಸದ್ಯದಲ್ಲಿ ಯಾವುದೇ ಆಸ್ಪತ್ರೆ, ಗವರ್ಮೆಂಟ್ ಆಸ್ಪತ್ರೆಗಳಾಗಲಿ ಫ್ರೀ ಆಗಿ ಸಿಗುದಿಲ್ಲ. ಇದು ತುಂಬಾ ದುಬಾರಿ. ಯಾಕಂದ್ರೆ ಯಾವುದೇ ಒಂದು ಇಮ್ಯುನೋಥೆರಪಿ ನೀವು ಅತಿ ಕಡಿಮೆ ತಗೊಂಡ್ರು ಒಂದೂವರೆ ಲಕ್ಷದ ಮೇಲೆ ಇರ್ತದೆ ಒಂದು ಸೈಕಲ್. ಅಂದ್ರೆ 14-21 ದಿವಸವರೆಗೂ ಕೊಡುವಂತ ಸೈಕಲ್ ಇರ್ತದೆ. ಅಂತದ್ದು ಒಂದ್ ವರ್ಷದವರೆಗೂ ಕೊಡೋಕಾಗ್ಬೇಕಾಗ್ತದೆ. ಇದು ತುಂಬಾ ಕಾಸ್ಟ್ಲಿ ಇರ್ತದೆ. ಹೊಸದಾಗಿ ಇವಾಗ ನಮ್ದು ಗೊತ್ತಿರೋದು ಒಂದು ಗುಲಿಂಗ್ ಆಬು, ಟಿಸಿಲಿಂಗ್ ಆಬು, ಕಮ್ಯುಲಿಂಗ್ ಆಬು, ಇವು ಯಾವ್ದೇ ತಗೊಂಡ್ರು 1.5-4 ಲಕ್ಷದವರೆಗೂ ಆಗತ್ತೆ ಒಂದ್ ಸೈಕಲ್ ಗೆ, ಒಂದ್ ಸರಿಗೆ. ತುಂಬಾ ಜಾಸ್ತಿ ದುಡ್ಡಿಂದು ಎಲ್ಲರೂ ಇದನ್ನ ಕೊಂಡ್ಕೊಳ್ಳುವಂತ ಸಾಧ್ಯತೆ ಕಡಿಮೆ ಆಗಲ್ಲ
1: ಸರ್. ಈಗ ಬೇರೆ ಬೇರೆ ಕಾರ್ಡುಗಳನ್ನ ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದಲೂ, ಮತ್ತೆ ಈಗ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಗಳೆಲ್ಲ ಇರುತ್ತೆ. ಅಂತವ್ರಿಗೆ ನಿಮ್ಮ ಆದಿಚುಂಚನಗಿರಿ ಆಸ್ಪತ್ರೆನಲ್ಲಿ ಏನಾದ್ರೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತಾ ಟ್ರೀಟ್ಮೆಂಟ್? ಇದಕ್ಕೆ
2: ಕ್ಯಾನ್ಸರ್ ಕೀಮೋಥೆರಪಿ ಉಚಿತವಾಗಿ ನಾವು ಈಗಾಗಲೇ ಒಂದು 5-6 ವರ್ಷದಿಂದಲೂ ಕೊಡ್ತಾ ಇದ್ದೀವಿ. ಇಮ್ಯುನೋಥೆರಪಿ ಇಲ್ಲ. ಆಮೇಲೆ ರೇಡಿಯೋಥೆರಪಿನೂ ಉಚಿತವಾಗಿ ಕೊಡಲಾಗುತ್ತೆ. ಯಾವುದೇ ಒಂದು ESI ಇರ್ಬೋದು, BPL ಕಾರ್ಡ್ ಇರ್ಬೋದು, ಇಲ್ಲ ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಈ ಎಲ್ಲಾ ಆರೋಗ್ಯ ಸಂಜೀವನಿ ಕಾರ್ಡ್ ಇರ್ಬೋದು, ಆಮೇಲೆ ಧರ್ಮಸ್ಥಳದವರದು ಕಾರ್ಡ್ಗಳಿರ್ಬೋದು, ಎಲ್ಲರಿಗೂ ಅವ್ರಿಗೆ ಫ್ರೀಯಾಗಿ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ.
1: ಸಿಗುತ್ತೆ. ಇಮ್ಯುನೋಥೆರಪಿಗೆ ಮಾತ್ರ ನೀವು ಪೇ ಮಾಡ್ಬೇಕು.
2: ಇಮ್ಯುನೋಥೆರಪಿ ಸಿಗೋದಿಲ್ಲ.
1: ಸಿಗೋದಿಲ್ಲ.
2: ಯಾವುದೇ ಒಂದು ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ ಸದ್ಯದಲ್ಲಿ ಯಾವುದೇ ಗವರ್ಮೆಂಟ್ ಸ್ಕೀಮ್ ಅಲ್ಲಿ ಸಿಗೋದಿಲ್ಲ. ಅವ್ರೇನಾದ್ರೂ ಪ್ರೈವೇಟ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಅವ್ರದ್ದು ಲಿಮಿಟ್ 10 ಲಕ್ಷದಷ್ಟು ಇದ್ರೆ ಸಿಗಬಹುದು.
1: ಸರ್, ಈಗ ಅನ್ನನಾಳ ಮತ್ತು ಜಠರಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರದಲ್ಲಿ ಆಗುವಂತಹ ವ್ಯತ್ಯಾಸಗಳು, ಮತ್ತೆ ಕೆಲವು ಸರ್ತಿ ಈ ಫಂಗಲ್ ಅಥವಾ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಈ ಎಲ್ಲದರಿಂದನೂ ಸಹ ಕ್ಯಾನ್ಸರ್ ಬರಬಹುದು, ಮತ್ತೆ ಯಾವುದೇ ಲಕ್ಷಣಗಳು ಇಲ್ಲದೆ ಬರುತ್ತೆ ಅಂತ ಹೇಳಿದ್ರಿ. ಈ ಎರಡೂ ಕ್ಯಾನ್ಸರ್ಗಳಿಂದ ದೂರ ಇರಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನ ಕ್ರಮವನ್ನ ಹೇಗೆ ರೂಪಿಸ್ಕೋಬೇಕು?
2: ಜೀವನ ಕ್ರಮ ರೂಪಿಸಬೇಕು ಅಂತಂದ್ರೆ ಆದಷ್ಟು ಹೆಚ್ಚಿಗೆ ಬಿಸಿ ಊಟ ಮಾಡಬೇಕು, ಹೆಚ್ಚಿನ ಸೊಪ್ಪು ತರಕಾರಿ ಹಣ್ಣುಗಳು ತಗೋಬೇಕು, ಕುಡಿಯೋ ಅಭ್ಯಾಸ ಇದ್ರೆ ನಿಲ್ಲಿಸ್ಬಿಡ್ಬೇಕು, ಆಮೇಲೆ ತಂಬಾಕು ಸೇವನೆ ಮಾಡಬಾರ್ದು, ಮತ್ತೆ ಹೆಚ್ಚಿನ ಅಂಶದಲ್ಲಿ ನೀರು ಕುಡಿತಾ ಇರ್ಬೇಕು, ಆರೋಗ್ಯ ಸುಧಾರಿಸ್ಕೊಳ್ಳುವಂತ ಎಕ್ಸರ್ಸೈಸ್ಗಳು ಮಾಡ್ಕೊಂಡಿದ್ರು ತುಂಬಾ ಒಳ್ಳೇದು. ಯೋಗ ಮೆಡಿಟೇಷನ್ ಅಂತ ಎಲ್ಲ ಹೇಳ್ತಾರೆ. ಯೋಗ ಮೆಡಿಟೇಷನ್ ಮಾಡಿದಾಗ ನಮ್ದು ಇಂಟರ್ನಲ್ ಇಮ್ಯೂನ್ ಮೆಕ್ಯಾನಿಸಮ್ ಇರೋದು ಆಕ್ಟಿವೇಟ್ ಆಗುತ್ತೆ. ಇದು ಒಂದ್ ಸ್ವಲ್ಪ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ಸಾಧ್ಯತೆ ಇದೆ.
1: ಇವಿಷ್ಟನ್ನ ಒಬ್ಬ ವ್ಯಕ್ತಿ ರೂಢಿಸ್ಕೋಬೇಕು. ಮತ್ತೇನಾದ್ರೂ ತೊಂದರೆಗಳಿದ್ರೆ ನೀವು ಹೇಳಿದಾಗ ಕ್ಯಾನ್ಸರ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಬೇಗ ಗೊತ್ತು ಮಾಡ್ಕೊಂಡ್ರೆ ಅದಕ್ಕೆ ಚಿಕಿತ್ಸೆ ಲಭ್ಯ ಇದೆ ಅಂತ ಹೇಳ್ತೀರಾ?
2: ಕ್ಯಾನ್ಸರ್ ಈಸ್ ಕ್ಯೂರಬಲ್. ಮೊದಲೇ ಏನ್ ಹೇಳ್ತಿದ್ರು, ಕ್ಯಾನ್ಸರ್ ಬಂದ್ರೆ ಮನುಷ್ಯ ಉಳ್ಕೊಳ್ಳೋದಿಲ್ಲ, ಮುಗೀತು ಕತೆ ಅಂತ ಹೇಳ್ತಿದ್ರು. ಈಗ ಅಂತ ಭಯ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದಷ್ಟು ಹೆಚ್ಚಿಗೆ ಪರೀಕ್ಷೆಗಳು ಮಾಡಿಸ್ಕೊಂಡು ಸೂಕ್ತವಾದ ವೈದ್ಯರ ಹತ್ರ ಹೋಗಿ ಸೂಕ್ತವಾದ ಚಿಕಿತ್ಸೆ ತಗೊಂಡ್ರೆ ಅವರು ಮೊದಲ ಪರಿಸ್ಥಿತಿಗೆ ಬಂದು ಎಲ್ಲಾ ಜನರಂತೆ ಅವರು ಜೀವನ ನಡೆಸಬಹುದು, ಬದುಕಬಹುದು. ಈಗ ಕ್ಯಾನ್ಸರ್ಗೆ ಹೆಚ್ಚಿಗೆ ಟ್ರೀಟ್ಮೆಂಟ್ಗಳು ಲಭ್ಯ ಇರೋದ್ರಿಂದ ಪೂರ್ಣವಾಗಿ ವಾಸಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ.
1: ಪೂರ್ಣವಾಗಿ ವಾಸಿ ಮಾಡಿಕೊಳ್ಳಬಹುದು ಅನ್ನುವಂತಹ ಆಶಾಭಾವನೆಯನ್ನ ವ್ಯಕ್ತಪಡಿಸಿದಿರಿ. ಇದೇ ಆಶಾಭಾವನೆಯೊಂದಿಗೆ ನಾವು ಕೂಡ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ ಸರ್. ಇಷ್ಟೊತ್ತು ಅನ್ನನಾಳ ಮತ್ತು ಜಠರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾನ್ಸರ್ ಯಾಕೆ ಬರುತ್ತೆ ಮತ್ತೆ ಏನೇನು ಚಿಕಿತ್ಸೆಗಳು ಇದೆ ಅನ್ನೋದ್ರ ಕುರಿತಂಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
2: ಧನ್ಯವಾದಗಳು.
1: ನಮಸ್ತೆ.
0: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬೀಜಿಂದ

0: ಗದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆಯ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558579.
1: ಇದುವರೆಗೂ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್ ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆಸಿ ಲಕ್ಷ್ಮಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್.
2: ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ವಿಜಿನಗರ, ನಾಗಮಂಗಲ. ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.

ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಇಂದಿನ ಸುರಗಿ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳ ಮಾಯಾಲೋಕ ಕುರಿತು ರವಿ ಎನ್ಸಿ ಅವರಿಂದ ಭಾಷಣ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಡವಾರ್.
2: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ. ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 MHz.
1: ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೆಸ, ಕಲ್ಲಂಗಡಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಚಿಕ್ಕಹಳುವಾರ ಗ್ರಾಮದ ಯುವ ಕೃಷಿಕ ಎಪಿ ಗುರುರಾಜ್ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.

0: ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಕನ್ನಡ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ: 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 0817. ನಮ್ಮ ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೀನಿ.
0: ಸರಸ್ವತಿ ತಿಮ್ಮಪ್ಪ ಅವರು, ಮೊದಲ ಕರೆ ನಿಮಗೆ ಸಿಕ್ಬಿಟ್ಟಿದೆ.
1: ಹೌದು ಮೇಡಮ್.
0: ಯಾವ ಗೀತೆ ಪ್ರಸಾರ ಮಾಡೋಣ?
1: ನನಗೆ ಎರಡು ಕನಸು ಚಿತ್ರದಿಂದ ಮೇಡಮ್. ಪೂಜಿಸಲೆಂದೆ ಹೂಗಳ ತಂದೆಯಿಂದ ಒಂದು ಹಾಡು ಉಂಟಲ್ಲ
0: ಮೇಡಮ್, ಆ ಗೀತೆ ಇಷ್ಟ ನಿಮಗೆ?
1: ಹೌದು ಮೇಡಮ್.
0: ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ ಈಗ. ಎಸ್ ಜಾನಕಿ ಅವರು ಈ ಗೀತೆನ ಹಾಡಿರೋದು, ಕೇಳಿ ನಿಮ್ಮ ಮೆಚ್ಚಿನ ಗೀತೆ.
1: ಥ್ಯಾಂಕ್ ಯು ಮೇಡಮ್. ನಮಸ್ತೆ.

0: ಕಾರ್ಯಕ್ರಮದ ಆರಂಭದಲ್ಲಿ ಒಳ್ಳೆಯ ಗೀತೆಯನ್ನ ಕೇಳಿದ್ರಲ್ವಾ ಕೇಳುಗರೆ? ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನಾವು ಬೇಲೂರಿಂದ, ಎಂಪಿ ಮಹಾಲಿಂಗಪ್ಪ ಅಂತ ಹೇಳ್ಬಿಟ್ಟು, ಕುವಂಪು ನಗರ ಬೇಲೂರಿನಿಂದ.
0: ಮಹಾಲಿಂಗಪ್ಪ ಅವರು?
1: ಹೌದು ಮೇಡಮ್.
0: ಯಾವ ಗೀತೆನ ಪ್ರಸಾರ ಮಾಡೋಣ
1: ಮೇಡಮ್? ಅಮರ ಶಿಲ್ಪಿ ಜಕಣಾಚಾರ್ಯ ಚಿತ್ರದಿಂದ ಸೆಲುವಾಂತ ಚೆನ್ನಿಗನೆ ನಲಿದಾಡು ಬಾ ಮೇಡಮ್.
0: ಪಿ ಸುಶೀಲ ಅವರು ಹಾಡಿರೋದು ಈ ಗೀತೆನ?
1: ಹೌದು ಮೇಡಮ್, ಹೌದು, ತುಂಬಾ ಚೆನ್ನಾಗಿದೆ.
0: ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ, ಕೇಳಿ.

0: ಮುಂದಿನ ಕರೆಯನ್ನ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಚಿತ್ರದುರ್ಗದಿಂದ ಮೇಡಮ್, ರೂಪಾ ಪಾಂಡುರಂಗರಾವ್.
0: ರೂಪಾ ಪಾಂಡುರಂಗ ಅವರು ಮಾತಾಡ್ತಾ ಇರೋದು?
1: ಹೌದು ಮೇಡಮ್.
0: ಯಾವ ಗೀತೆನ ಪ್ರಸಾರ ಮಾಡೋಣ
1: ಮೇಡಮ್? ಇವತ್ತು ಕಾದಂಬರಿ ಫಿಲಂ ಅಲ್ಲಿ ಕಾಡಿನೊಳಗೆ ಸಂಚಾರ ಅಂತ ಒಂದು ಹಾಡಿದೆ ಮೇಡಮ್, ಈ ಹಾಡು ಬೇಕಾಗಿತ್ತು.
0: ಖಂಡಿತ, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಈ ಗೀತೆಯನ್ನ ಹಾಡಿರೋದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಚಿತ್ರ. ಕೇಳಿ, ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ.
1: ಧನ್ಯವಾದ ಮೇಡಮ್.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ಈ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಗೀತೆಯನ್ನ ನೀವು ಕರೆ ಮಾಡಿ ಕೇಳಬಹುದು. ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ನಮಸ್ತೆ
1: ಮೇಡಮ್. ನಮಸ್ತೆ ಮೇಡಮ್, ನಾನು ಬೇಲೂರು ತಾಲೂಕು ಯಮುನಸಕೆರೆಯಿಂದ ದೊರೆಯಪ್ಪ ಅಂತ ಹೇಳಿ ಮೇಡಮ್.
0: ದೊರೆಯಪ್ಪ ಅವರು ಮಾತಾಡ್ತಾ ಇರೋದು?
1: ಹೌದು ಮೇಡಮ್.
0: ಯಾವ ಗೀತೆನ ಪ್ರಸಾರ ಮಾಡೋಣ
1: ಮೇಡಮ್? ಜೀವನದಿಯಿಂದ ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ ಒಂದು ಹಾಡಿದೆ ಮೇಡಮ್.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋದು.
1: ಹೌದು ಮೇಡಮ್.
0: ಖಂಡಿತ ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ, ಕೇಳಿ.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.

0: ಕಾರ್ಯಕ್ರಮದ ಕೊನೆಯ ಕರೆಯನ್ನ ನೋಡೋಣ. ನಮಸ್ತೆ.
1: ನಮಸ್ತೆ
0: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಚಂದ್ರಾಯಪಣದಿಂದ ಚನ್ನಕೇಶವ.
0: ಚನ್ನಕೇಶವ ಅವರು ಮಾತಾಡ್ತಾ ಇರೋದು. ಯಾವ ಗೀತೆ ಬೇಕಾಗಿತ್ತು? ಯಾವ ಗೀತೆ ಆ ಚಿತ್ರದಿಂದ?
1: ಮಾಣಿಕ್ಯ ವೀಣ.
0: ಹಾ, ಖಂಡಿತ. ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ ಕೇಳಿ. ಈ ಗೀತೆಯನ್ನು ಹಾಡಿರೋದು ಡಾಕ್ಟರ್ ರಾಜ್ಕುಮಾರ್.
1: ಹೌದು ಮೇಡಮ್. ಥ್ಯಾಂಕ್ ಯು.

0: ആകാശവാണി ഹാസന 102.2 മെഗാഹെർട്സ്. ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿ ರಂಗ. ಇದರಲ್ಲಿ ಕೆಸ, ಕಲ್ಲಂಗಡಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಚಿಕ್ಕಹಳುವಾರ ಗ್ರಾಮದ ಯುವ ಕೃಷಿಕ ಎಪಿ ಗುರುರಾಜ್ ಅವರೊಂದಿಗಿನ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಸುರಗಿ. ಕನ್ನಡ ಸಾಹಿತ್ಯದಲ್ಲಿ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳ ಮಾಯಾಲೋಕ ಕುರಿತು ರವಿ ಎನ್ಸಿ ಅವರಿಂದ ಭಾಷಣ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್. 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾ ಲೋಕದಲ್ಲಿ ಅಂತಾರಾಷ್ಟೀಯ ಅಥ್ಲೆಟಿ ಹಾಗೂ ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, 6:35, 6:50 ಹಾಗೂ 7:15 ಭಾವಗೀತೆಗಳನ್ನು ಕೇಳಬಹುದು, 6:45 ರೈತರಿಗೆ ಸಲಹೆ, 7:45 ಸವಿಗಾನ, 8:30 ಜನತರಂಗ. ಇದರಲ್ಲಿ ಗರಿಷ್ಠ ಸಮಾಜ ಸೇವಾ ಕಾರ್ಯಕ್ಕಾಗಿ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತರಾಗಿರುವ ಹಾಸನದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಹೆಚ್ ರಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. 9:00 ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಗಾದಿಗಮ್ಮತ್ತು ನೇರ ಫೋನ್ ಇನ್ ಕಾರ್ಯಕ್ರಮ. 10:30 ಹಲೋ ಗೆಳೆಯರೆ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. 11:00 ಫುಲ್ವಾರಿ ಗೀತೋಂಕಾಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಿಶನ್ ಮಹಾರಾಜ್ ಅವರ ತಬಲಾ ವಾದನವನ್ನು ಆಲಿಸಬಹುದು. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹಬಂಧ ಮತ್ತು ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳು. ನಿರ್ವಹಣೆ ಪಿಎಂ ಜಗದೀಶ್. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ, ಈ ಕುರಿತು ಡಾ ಶಂಕರ್ ತಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖಾದರ್. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ವಿಷಯ ಪಿಎಂ ವಿಕಸಿತ್ ಭಾರತ್ ಜಿರಾಮ್ ಜಿ ಮಿಷಿನ್. 1:20 ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ, 4:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಲೋ ಫರ್ಮಾಯಿಷ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇನ್ನು ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ, 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳು, ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ. ಇದರಲ್ಲಿ ಇನ್ಫೋಟೆಕ್ ಪ್ರಸ್ತುತಿ ಸ್ವರ್ಣಾದಾಸ್ ಮತ್ತು ಲಿಖಿತ ಎಂಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್. 9:30 ಬೆಂಗಳೂರು ಕೇಂದ್ರದಿಂದ ನಾಟಕ ಭವತಿ ಭಿಕ್ಷ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಆತ್ಮೀಯ ಕೇಳುಗರೆ, ಈಗ ಕೆಲವು ಪ್ರಕಟಣೆಗಳು. ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಕಾಳುಮೆಣಸು, ಅಡಿಕೆ ಮತ್ತು ದಾಳಿಂಬೆ ಬೆಳೆಗಳನ್ನು ವಿಮಾ ವ್ಯಾಪ್ತಿಗೆ ಒಳಪಡಿಸಿ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 15 ತಾರೀಖಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದೆ. ಇದೇ ಮಾದರಿಯಲ್ಲಿ ಮಾವಿನ ಬೆಳೆಗೆ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 31 ತಾರೀಖಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದ್ದು, ಆಸಕ್ತ ಕೃಷಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ವಿವಿಧ ಬೆಳೆಗಳಿಗೆ ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಅಲಸಂದೆ, ಅತ್ತಿ, ಆಲೂಗೆಡ್ಡೆ, ತೊಗರಿ, ಹುರಳಿ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್, ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು, ತಮ್ಮ ಸಮೀಪದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕ್ಗಳಿಂದ ಸೂಕ್ತ ಮಾಹಿತಿ ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಾಯಿಸಿ ಮಾಡಿಕೊಳ್ಳಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

0: ಈಗ ಸಮಯ ಸರಿಯಾಗಿ 6:15. ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಭಾವಗೀತೆಗಳು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
3: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
4: ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
7: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ BLOಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ECI ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
8: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
9: ಸಾಯಿ ಬಾಲ್.
10: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
11: ಏಕ ಪ್ರಕಾರ ಸೇ PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಸಾರವಾಗುತ್ತಿರುವ ಭಾವಗೀತೆ ಡಾ ಸೋಮಶೇಖರ್ ಇಮ್ರಾಪುರ್ ಅವರ ಸಾಹಿತ್ಯ, ಶ್ರೀನಿವಾಸ ಜೋಶಿ ಹಾಗೂ ಎಸ್ಎಫ್ ಗೋಜ್ನೂರು ಅವರ ಯುಗಳ ಧ್ವನಿಗಳಲ್ಲಿ ಈಗ ಕೇಳಿ.

ಈವರೆಗೆ ಭಾವಗೀತೆಗಳನ್ನ ಆಲಿಸಿದಿರಿ. ಸಮಯ ಆಗುತ್ತಲಿದೆ 6:30. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ ಮೂಡಿಬರುವುದು.

ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ವಿದ್ಯಾಭಟ್. ಪ್ರಿಯ ಶ್ರೋತೃಗಳೇ, ಮಹಾರಾಷ್ಟ್ರದ ಅಹಲ್ಯಾನಗರದಲ್ಲಿ ಜಾತಿ ಅನ್ನೋದೇ ನಿಧನವಾಗಿದೆ. ಅದೇನ್ ಹಿಂಗ್ ಹೇಳ್ತೀರಿ ಅನ್ನಬೇಡಿ, ಅದಕ್ಕೆ ಅದ್ನ ಜಾತಿ ಮುಕ್ತ ಗ್ರಾಮ ಅಂತ ಕರೀತಿರೋದು. ಈ ಹಳ್ಳಿ ಜಾತಿ ಮುಕ್ತ ಮಾಡಿದ್ದು ಸರ್ಕಾರ ಅಲ್ಲ, ಅಲ್ಲಿನ ಜನರು. ಯಾರಲ್ಲೂ ಮೇಲು ಕೀಳು ಅನ್ನೋದು ಇರಬಾರದು ಅಂತಲೇ ಹಳ್ಳಿ ಗ್ರಾಮ ಪಂಚಾಯಿತಿಲಿ ಎಲ್ಲಾ ಸೇರ್ಕೊಂಡು ಜಾತಿ ಅನ್ನೋ ಪದವನ್ನೇ ಕಿತ್ತು ಹಾಕ್ಬಿಟ್ಟಿದ್ದಾರೆ. ಮಾನವೀಯತೆಯೇ ನಮ್ಮ ಜಾತಿ ಅನ್ನೋದು ಊರೋರು ಮಾಡಿರುವ ಘೋಷಣೆ. ಇದು ದೇಶದಲ್ಲೇ ಮೊದಲಂತೆ. ಈ ಹಳ್ಳಿಲಿ ಯಾರು ಯಾರ ಮನೆ ಅಡುಗೆ ಮನೆಗೆ ಬೇಕಾದರೂ ಹೋಗಿ ಊಟ ತಿಂಡಿ ಮಾಡಬಹುದು, ಯಾರು ಯಾವ ಬಾವಿ ನೀರು ಬೇಕಾದರೂ ಕುಡಿಬಹುದು. ಎಲ್ಲಾ ಧರ್ಮದ ದೇವಸ್ಥಾನಗಳು ಇವೆ. ಎಲ್ಲರೂ ಎಲ್ಲಾ ದೇವಾಲಯಗಳಿಗೂ ಹೋಗ್ತಾರೆ. ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಸೇರಿ ಉಂಡು ತಿಂದು ಮಾಡೋದೇ ಈ ಊರಿನ ವಿಶೇಷ. ಸಮಾನತೆ ಭ್ರಾತೃತ್ವ ಅನ್ನೋ ಸಂವಿಧಾನದ ಪದವನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಈ ಊರಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ಅವುಗಳನ್ನ ಪ್ರತಿರೂಪದಲ್ಲಿ ನೋಡಬೇಕು ಅಂದ್ರೆ ಅಹಲ್ಯಾನಗರಕ್ಕೆ ಬರಬೇಕು. ಊರಿನ ಹಿರೇಕರಿಗೆ ಅಂಬೇಡ್ಕರ್, ಜ್ಯೋತಿರಾವ್ ಪುಲೆ, ಸಾಹು ಮಹಾರಾಜರ ವಿಚಾರಗಳು ಅಂದ್ರೆ ಪ್ರಾಣ. ಅದರಿಂದ ಪ್ರಭಾವಿತರಾಗಿದ್ದಾರೆ. ಒಂದು ಪಕ್ಷ ಎಲ್ಲಾ ಮೀರಿ ತಾರತಮ್ಯ ಏನಾದರೂ ಮಾಡಿಬಿಟ್ರಿ ಅಂತಲೇ ಊರಲ್ಲಿ ಸಿಸಿ ಕ್ಯಾಮೆರಾವನ್ನ ಹಾಕಿದ್ದಾರೆ. ಇದಕ್ಕೆ ಉಸ್ತುವಾರಿಗೆಂದೇ ಹಿರೀಕರು ಯುವಕರ ಸಮ್ಮಿಶ್ರ ದಂಡಿದೆ. ಈ ದಂಡು ಇದನ್ನ ಪರೀಕ್ಷೆ ಮಾಡ್ತಾ ಇರುತ್ತಂತೆ. ಅಹಲ್ಯಾನಗರದ ಮಂದಿ ಹೀಗೆಲ್ಲಾ ಮಾಡಿದ್ರೆ ನಮ್ಮ ಬೆಳಗಾವಿಯ ಡಾಕ್ಟರ್ ಮಾಧವ ಪ್ರಭು ಒಂದಷ್ಟು ಕೈಗಾರಿಕೋದ್ಯಮಿಗಳು ಪರಿಸರ ಪ್ರೇಮಿಗಳನ್ನ ಗುಡ್ಡೆ ಹಾಕೊಂಡು ಬಾವಿಗಳು ಕೆರೆಗಳು ಕಲ್ಯಾಣಿಗಳನ್ನ ಹುಡುಕಿ ಹುಡುಕಿ ಹೂಳೆತ್ತಿ ಜಲಬರ ನೀಗಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗಾವಿ ಸುತ್ತಮುತ್ತಲ 20 ಕೆರೆಗಳು 7-8 ಬಾವಿಗಳು ತುಂಬಿ ತುಳುಕ್ತಾ ಇವೆ. ಬೇಸಿಗೆ ಬಂದರೂ ಡಾಕ್ಟರ್ ಕೊಟ್ಟಿರೋ ಈ ಮೆಡಿಸಿನ್ನಿಂದ ನೀರ ಚಿಂತೆ ಇಲ್ಲದಂತಾಗಿದೆ. ಇವರಿಗೆ ಬೇರೆ ಕೆಲಸ ಇಲ್ವಾ ಅನ್ಬೇಡಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಅನ್ನೋ ದೊಡ್ಡ ಹೃದಯ ಇರೋರು ಇವರೆಲ್ಲ. ತಮಗೆ ಬಂದಿರೋ ಲಾಭದಲ್ಲಿ ಒಂದಷ್ಟು ಈ ನೀರ ಕೆಲಸಕ್ಕೆ ಹಾಕ್ತಿದ್ದಾರೆ. ಒಂದೂರಲ್ಲಿ ಒಂದು ಕೆರೆನೋ ಕಲ್ಯಾಣಿನೋ ಕೈಗೆತ್ತಿಕೊಂಡ್ರು ಅಂತಿಟ್ಕೊಳ್ಳಿ, A to Z ಇವರದೇ. ಎಲ್ಲೆಲ್ಲಿಂದಲೋ ಜನ ಬರ್ತಾರೆ, ಟ್ರ್ಯಾಕ್ಟ್ರು JCB ತರ್ತಾರೆ, ಪ್ಲಾಸ್ಟಿಕ್ ಬಾಟ್ಲು ಎತ್ತಾಕಿ ಒಳಚರಂಡಿ ನೀರು ಬರದಂಗೆ ಬಂದ್ ಮಾಡಿ ಹೂಳೆತ್ತಿ ಜಲಮೂಲನ ಬದುಕಿಸಿ ಮತ್ತೆ ಗ್ರಾಮ ಪಂಚಾಯಿತಿಗೋ ನಗರಸಭೆಗೋ ಬಿಟ್ಟು ಕೊಟ್ಬಿಡ್ತಾರೆ. ಬೆಳಗಾವಿ, ಧೋಬಿಘಾಟ್, ಸುಳಗ, ಗಜಪತಿ, ಮಣ್ಣಿಕೇರಿ, ಖಾನಾಪುರ, ಪ್ರಭುನಗರ, ಬಡೇಕೊಳ್ಳಮಠ, ಹೀಗೆ ಹಲವಾರು ಬಾವಿಗಳಿಗೆ ಮರುಜೀವ ಕೊಟ್ಟಿದ್ದಾರೆ. ಮತಗಾದ ಕಂಚವೀರ ನಗರದಲ್ಲಿರೋ 300 ವರ್ಷಗಳ ಹಳೆ ಬಾವಿನ ಸಂಪೂರ್ಣ ಕ್ಲೀನ್ ಮಾಡಿರೋದ್ರಿಂದ ಇವತ್ತು 3-4 ಕಿಲೋಮೀಟರ್ ಸುತ್ತಮುತ್ತ ಇರೋ ಬಾವಿಗಳಲ್ಲಿ ನೀರು ಬಂದಿದೆ. ಬಿರು ಬೇಸಿಗೆ ಹೊತ್ತಿನಲ್ಲೂ ಬಾವಿ ನೀರು ಜನರ ಗಂಟಲನ್ನ ನೆನೆಸ್ತಾ ಇತ್ತಂತೆ. ಸುಮಾರು 100 ಜನ ಸ್ವಯಂ ಸೇವಕರು ವಾಟರ್ ಟೀಮ್ನಲ್ಲಿ ಇದ್ದಾರಂತೆ. ಇದರ ಜೊತೆ ಜೊತೆಗೆ ಗಿಡ ನೆಡೋದು, ನಾಲೆ, ಕೋಟೆ, ಕಂದಕಗಳನ್ನ ಡೆವಲಪ್ ಮಾಡೋ ಉತ್ಸಾಹದಲ್ಲಿದ್ದಾರೆ. ಎಲ್ಲಾ ಕಡೆ ಇಂಥ ಟೀಮ್ ಇದ್ರೆ ನಮ್ಮಲ್ಲಿ ಎಲ್ಲೂ ಕೂಡ ಬರ ಅನ್ನೋದೇ ಕಾಲಿಡಲ್ಲ. ಕೃಷ್ಣ ಕೃಷ್ಣ, ಅದ್ಯಾಕೆ ಜನ್ಮಾಷ್ಟಮಿ ಅಲ್ಲ ಏನೂ ಅಲ್ಲ, ಈಗ ಕೃಷ್ಣ ನೆನಪಾದ್ನ ಅಂತೀರಾ? ಹೌದು, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಪುರಂದರದಾಸರು ಹೇಳಿದ್ದು ಚಿತ್ರದುರ್ಗದಲ್ಲಿ ಸುಳ್ಳಾಗಿಲ್ಲ ನೋಡಿ. ಇಲ್ಲಿ ಕೃಷ್ಣ ಕುಟುಂಬ ಅಂತಿದೆ. ದೇಹದ ಎಲ್ಲಾ ಅಂಗಾಂಗಗಳಿಗೆ ಚಿಕಿತ್ಸೆ ಕೊಡೋ ಡಾಕ್ಟರು ಒಂದೇ ಫ್ಯಾಮಿಲಿಯಲ್ಲಿದ್ದಾರೆ. ಬರೋಬ್ಬರಿ 60 ಮಂದಿ ಡಾಕ್ಟರ್ಗಳು ಇದರಲ್ಲಿ ಇದ್ದಾರೆ. ಅಂದ್ರೆ ಒಂದು ಹಾಸ್ಪಿಟಲ್ಗಾಗೂ ವೈದ್ಯರ ದಂಡು. ಕೃಷ್ಣ ಈ ಕುಟುಂಬದ ಹಿರೀಕರು. ಇವರಿಗೆ 14 ಜನ ಮಕ್ಕಳು. ಇದರಲ್ಲಿ ದೊಡ್ಡ ಮಗಳು ಆರ್.ಕೆ. ಸುಲೋಚನಾ ಅನ್ನೋರು MBBS ಮಾಡಿದ್ದೇ ಮಾಡಿದ್ದು. ಆಮೇಲೆ ಎಲ್ಲರೂ ಕೂಡ ಡಾಕ್ಟರ್ ಆಗೋಕೆ ಶುರು ಮಾಡಿದ್ರು. ಈಕೆ ಕೃಷ್ಣ ನರ್ಸಿಂಗ್ ಹೋಮ್ ಅಂತ ಶುರು ಮಾಡಿ ಅತಿ ಕಡಿಮೆ ಫೀಸಲ್ಲಿ ಬಡಬಗ್ಗರಿಗೆ ಚಿಕಿತ್ಸೆ ಕೊಡ್ತಿದ್ದಾರಂತೆ. ಹಾಗೆ ಕೃಷ್ಣ ಅವರ 13ನೇ ಮಗ ಸುರೇಶ್ ಡಾಕ್ಟರ್, ಅವರ ಹಿರಿ ಮಗ, ಅವರ ಪತ್ನಿ, 9ನೇ ಮಗಳು.

0: ಅವರ ಪತಿ ಎಲ್ಲಾ ವೈದ್ಯರು. 14ನೇ ಮಗಳು ಮಾತ್ರ ವೈದ್ಯ ಅಲ್ಲ, ಆದರೆ ಅವರ ಪತಿ ಡಾಕ್ಟರ್. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಡಾಕ್ಟರ್ಗಳ ಸಂಖ್ಯೆ 60 ಮುಟ್ಟುತ್ತೆ. ಹಾಗಾಗಿ ಅಪರೂಪದ ಡಾಕ್ಟರ್ ಫ್ಯಾಮಿಲಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ದೇಶದಲ್ಲಿ ಅತಿ ಹೆಚ್ಚು ಲಾಯರ್ಗಳನ್ನ ಹೊಂದಿರೋದು ಉತ್ತರ ಪ್ರದೇಶ. ಬರೋಬ್ಬರಿ 4 ಲಕ್ಷ ಲಾಯರ್ಗಳು ಇದ್ದಾರಂತೆ. ನೀವು ಉತ್ತರ ಪ್ರದೇಶದಲ್ಲಿ ನಿಂತು ಕಲ್ಲೇನಾದ್ರೂ ಎಸೆದ್ರೆ ಅದು ಹೋಗಿ ಬೀಳೋದು ಲಾಯರ್ ಮನೆ ಮೇಲೇನೆ. ಅಷ್ಟು ಮಂದಿ ಲಾಯರ್ಸ್. ಹಾಗಾದ್ರೆ ಕೇಸ್ಗಳು ಇನ್ನೆಷ್ಟಿರಬೇಡ? ಇನ್ನೊಂದು ವಿಚಾರ ಅಂದ್ರೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ನ್ಯಾಯಾಧೀಶರು ಅಂದ್ರೆ 109 ಮಂದಿ ಇರೋ ಕೋರ್ಟ್ ಇದ್ರೆ ಅದು ಅಲಹಾಬಾದ್ ಹೈಕೋರ್ಟ್ ಅಂತೆ. ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಪ್ರಸ್ತುತಿ ವಿದ್ಯಾಭಟ್, ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಹಾಸನ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಹೈಟೆಕ್ ಫರ್ನಿಚರ್ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3-ಡೋರ್ ಅಂಡ್ 2-ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಸಮಯಾಗುತ್ತಲಿದೆ 6:37. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
2: ನಮ್ಮನ್ನು ಪೊರೆವ ಭೂಮಿ ತಾಯಿ ನಮ್ಮಿದವರನ್ನು ಕೈಬಿಟ್ಟಿಲ್ಲ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002 ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಬೆಂಗಳೂರಿನಾಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೆ ಎಲ್ಲಾ ರೀತಿಯ ಮೂಲಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ದಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲವಿದ್ದು ಪ್ರತಿ ವರ್ಷ 1,50,000 ಇಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹೀಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029 ಒಳಗೆ 500 ಹೊಸ ಜಿಸಿಸಿಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟದ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸುವ ಸರ್ಕಾರ ಬದ್ದವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣಾ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ದಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ದಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ಸಭೆಗೂ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟಾರ್ಗೆಟ್ ಇಂಡಿಯಾದ ಬೆಂಗಳೂರು ಕ್ಯಾಂಪಸ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು ಶೇಕಡ 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಶೇಕಡ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡ 100% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002 ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಯನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರವೇ ನಡೆಯುತ್ತಿದ್ದು, ನಿಯಮಗಳು ಉಲ್ಲಂಘನೆಯಾದರೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಪಕ್ಷಗಳ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ನಡೆಸಲು ಚುನಾವಣಾ ಆಯೋಗಕ್ಕೆ ಸರ್ಕಾರ ಸಿಬ್ಬಂದಿ ನೀಡಿದೆಯೇ ಹೊರತು ಸರ್ಕಾರ ಯಾವುದೇ ಸೂಚನೆಗಳಲ್ಲೂ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಸರ್ಕಾರ ನಿಗದಿಪಡಿಸಿರುವ ಜಾಗದಲ್ಲಿ ಮೇಕೆದಾಟು ಯೋಜನೆ ಜಾರಿಯಾದರೆ 12,000 ಎಕರೆಯಷ್ಟು ಕಾಡು ಮುಳುಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. 5-6 ಲಕ್ಷ ಮರಗಳು ನಾಶವಾಗಲಿದ್ದು ಮೇಕೆದಾಟು ಯೋಜನೆಯನ್ನು ಶಿವನ ಸಮುದ್ರದಲ್ಲಿ ಮಾಡಿದರೆ ಪರಿಸರ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ರಾಮನಗರ ಮಳವಳ್ಳಿ ಭಾಗದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿದ್ದು, ಅಣೆಕಟ್ಟು ಕಟ್ಟಿದರೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಇನ್ನಷ್ಟು ಹೆಚ್ಚಾಗಲಿದೆ, ಪ್ರಾಣಿಗಳ ಆವಾಸ ಸ್ಥಾನ ಬದಲಾಗಿ ಸಮಸ್ಯೆ ಸೃಷ್ಟಿಯಾಗಲಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ.

0: ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಮಹತ್ವದ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯದಲ್ಲಿ ರೈತರು ಬರ ಮತ್ತು ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದು ಎಲ್ಲಾ ರೈತರಿಗೆ ಕನಿಷ್ಠ 50,000 ಸಾಲ ಮನ್ನಾವನ್ನು ತಕ್ಷಣವೇ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳೆಹಾನಿ ಸಮೀಕ್ಷೆಯನ್ನು ಸಮರೋಪಾದಿಯಲ್ಲಿ ಪೂರ್ಣಗೊಳಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲೇ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕರ್ನಾಟಕ ಮಾದರಿಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳು ಕುಡಿಯುವ ನೀರು, ರಸ್ತೆ ಅಭಿವೃದ್ದಿ ಮತ್ತು ಹಣಕಾಸು ನಿರ್ವಹಣೆಯ ಜೊತೆಗೆ ಶಾಂತಿಯ ವಾತಾವರಣ ನಿರ್ಮಿಸಲು ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯ 1,44,00,000 ಪುಟಗಳ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಈ ಖಜಾನೆಯಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಕೊಡಗಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವ ಪರಿಣಾಮ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಮೈತುಂಬಿ ಹರಿಯುತ್ತಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದ್ಗಂಗಾ, ದೂದ್ಗಂಗಾ ತುಂಬಿ ಹರಿಯುತ್ತಿವೆ. ಈ ನದಿಗಳಿಗೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಬೆಳಗಾವಿ ಮತ್ತು ಖಾನಾಪುರ ಪ್ರದೇಶದಲ್ಲಿಯೂ ನಿರಂತರ ಮಳೆಯಾಗುತ್ತಿದ್ದು ಈ ಭಾಗದ ಮಲಪ್ರಭಾ ನದಿ ತುಂಬಿ ಹರಿಯುತ್ತಿದೆ. ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿರುವ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 15 ತಾಲೂಕುಗಳ ಪೈಕಿ ಸುಮಾರು 10 ತಾಲೂಕುಗಳಲ್ಲಿ 200-400 ಮಿಲಿಮೀಟರ್ ಮಳೆಯಾಗಿದೆ. ವಿವಿಧ ಮೂಲಗಳಿಂದ ಹರಿದುಬರುತ್ತಿರುವ 1,00,000 ಕ್ಯೂಸೆಕ್ಸ್ ನೀರು ವಿವಿಧ ಜಲಾಶಯಗಳಲ್ಲಿ ಸಂಗ್ರಹವಾಗುತ್ತಿದ್ದು ಪ್ರಸ್ತುತ ಹಿಪ್ಪರಗಿ ಜಲಾಶಯದಲ್ಲಿ 1.7 ಟಿಎಂಸಿ ನೀರು ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
4: ಒಂದು 7 ಸೇತುವೆಗಳು ಮುಳುಗಿದ್ದಾವೆ. ನಾವಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ಇಟ್ಟಿದ್ದೀವಿ, ಬ್ಯಾರಿಕೇಡಿಂಗು ಮಾಡಿದ್ದೀವಿ, ಆಲ್ಟರ್ನೇಟ್ ರೂಟ್ಸ್ ನಾವು ಅಲ್ಲಿ ಐಡೆಂಟಿಫೈ ಮಾಡಿ ಓಪನ್ ಮಾಡಿದ್ವಿ. ಲಾಸ್ಟ್ ಇಯರ್ಗೆ ಹೋಲಿಸಿದ್ವಿ ಅಂದ್ರೆ ಲಾಸ್ಟ್ ಇಯರ್ 100 ಸೇತುವೆಗಳು ಇದೇ ರೀತಿ ತಾತ್ಕಾಲಿಕವಾಗಿ ಮುಳುಗೋಗಿದ್ದಾವೆ. ಈ ಸತಿ 7 ಆಗಿದ್ದಾವೆ. ಇದನ್ನು ಮಾನಿಟರ್ ಮಾಡ್ತಾರೆ. ಒಂದು 5 ಮನೆಗಳು, ಮಣ್ಣಿನ ಗೋಡೆ ಮನೆಗಳು ಮತ್ತೆ ಮರಗಳು ಬಿದ್ದುಬಿಟ್ಟು ಒಟ್ಟು ಪೂರ್ತಿ ಪ್ರಮಾಣದ ಹಾನಿ ಏನಿದೆ ಅದು 2 ಮನೆಗಳಾಗಿದ್ದಾವೆ. ಅಂಡ್ ಒಂದು 16 ಮನೆಗಳು ಭಾಗಶಃ ಹಾನಿಯಾಗಿದೆ. ಸೊ ಈ ಮಾಹಿತಿಯನ್ನು ನಾವು ಪ್ರತಿ ದಿವಸ ಕಲೆಕ್ಟ್ ಮಾಡ್ತಾ ಇದ್ದೀವಿ.
0: ದೇಶದಲ್ಲಿ ಎಲ್ನಿನೋದ ಸಂಭಾವ್ಯ ಪರಿಣಾಮವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೇಶದ ಹಲವಾರು ಭಾಗಗಳಲ್ಲಿ ಉತ್ತಮ ಮಳೆಯಾಗಿದ್ದು ಮಳೆ ಕೊರತೆಯಾಗಿರುವ ಜಿಲ್ಲೆಗಳ ಸಂಖ್ಯೆ 262ರಿಂದ 178ಕ್ಕೆ ಇಳಿದಿದೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಅವಲೋಕಿಸುತ್ತಿದೆ ಎಂದು ಹೇಳಿದ್ದಾರೆ. ಪ್ರಮುಖವಾಗಿ ಮಾನ್ಸೂನ್ ವಿಳಂಬವಾಗಿರುವುದರಿಂದ ಸೋಯಾಬೀನ್ ಮತ್ತು ಹತ್ತಿ ಬಿತ್ತನೆಯ ಮೇಲೆ ಪರಿಣಾಮ ಬೀರಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿ ನಡೆದಿದ್ದು ರಾಯಚೂರಿನ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರ ಬಸನಗೌಡ ನಿವಾಸ, ಕಚೇರಿ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದ ಒಟ್ಟು 7 ಸ್ಥಳಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 6,449 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡು ಹಾಗೂ

0: ಮೂರನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002 ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಒಳಗಿನ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಈಗ ಸಮಯ 6:50. ಇದು ಆಕಾಶವಾಣಿ ಹಾಸನ 102.2 MHz.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೆಸ, ಕಲ್ಲಂಗಡಿ ಹಾಗೂ ತೋಟಗಾರಿಕೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಚಿಕ್ಕ ಅಳುವಾರ ಗ್ರಾಮದ ಯುವ ಕೃಷಿಕ ಎಪಿ ಗುರುರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಚಿಕ್ಕ ಅಳುವಾರ ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಎಪಿ ಗುರುರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ಅತ್ಯಲ್ಪ ಕಡಿಮೆ ಜಮೀನಿದ್ರೂ ಕೂಡ ಅವರು ದೊಡ್ಡ ಪ್ರಮಾಣದಲ್ಲಿಯೇ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ, ಹೊರಗೆ ಈ ಜಮೀನನ್ನು ಲೀಸಿಗೆ ಅಥವಾ ಗುತ್ತಿಗೆಗೆ ಪಡೆದುಕೊಂಡು ಗುತ್ತಿಗೆ ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ. ಏನೆಲ್ಲ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಈ ಕೃಷಿಯನ್ನು ಅವರು ಹೇಗೆ ಲಾಭದಾಯಕವಾಗಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗುರುರಾಜ್.
2: ನಮಸ್ಕಾರ ಸರ್.
1: ಗುರುರಾಜ್ ಎಷ್ಟು ವಯಸ್ಸು?
2: ನನಗೆ 23.
1: 23 ವರ್ಷ.
2: 23
1: ವರ್ಷ. ಏನು ಓದಿದ್ರಿ ತಾವು?
2: ನಾನು SLC ಕಂಪ್ಲೀಟ್ ಆಗಿದೆ.
1: SLC ಕಂಪ್ಲೀಟ್ ಆಗಿ ಮುಂದಕ್ಕೆ ಓದ್ಲಿಲ್ವಾ?
2: ಮುಂದಕ್ಕೆ ಫಸ್ಟ್ ಇಯರ್ ಮಾಡಿದೆ ಅರ್ಧ, ಆಮೇಲೆ ಫ್ಲಾಪ್ ಮಾಡಿದೆ.
1: ಯಾಕೆ ಓದ್ಲಿಲ್ಲ ಮುಂದಕ್ಕೆ?
2: ವ್ಯವಸಾಯದ ಮೇಲೆ ಇಂಟ್ರೆಸ್ಟ್ ಆಯ್ತು, ಹಂಗಾಗಿ ಏನು ಎಜುಕೇಶನ್ ಮಾಡಲಿಲ್ಲ.
1: ವ್ಯವಸಾಯದ ಮೇಲೆ ಹೇಗೆ ನಿಮ್ಗೆ ಇಂಟ್ರೆಸ್ಟ್ ಆಗಿದ್ದು?
2: ವ್ಯವಸಾಯದ ಮೇಲೆ ಅಂದ್ರೆ ಸರ್, ಈಗ ನಮ್ಮನೇಲೂ ಗೇರ್ ಇತ್ತಿಲ್ಲ, ಜಮೀನ್ ನಮ್ಗೆ ಇದ್ದಿದೆ 1 ಎಕರೆ, ಹಾಗಾಗಿ ವ್ಯವಸಾಯ ಮಾಡೋಣ ಅಂತ ಅದ್ರ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಆಯ್ತು, ಹಂಗಾಗಿ ವ್ಯವಸಾಯದ ಕಡೆಗೆ ಒಲವು ಕೊಟ್ಟು
1: ಅದನ್ನ ಮುಂದುವರ್ಸ್ಕೊಂಡು ಬಂದ್ರಿ.
2: ಮುಂದುವರ್ಸ್ಕೊಂಡು
1: ಜಾಸ್ತಿ ಜಮೀನ್ ಇತ್ತ ನಿಮ್ಗೆ?
2: ಇಲ್ಲ ಸರ್, ಜಾಸ್ತಿ ಏನ್ ಜಮೀನ್ ಇತ್ತಿಲ್ಲ, 1 ಎಕರೆ ಇರೋದು.
1: 1 ಎಕರೆ. 1 ಎಕರೆ ಇದ್ರು ಹೆಂಗೆ ಕೃಷಿ ಮೇಲೆ ಅಷ್ಟೊಂದು ಪ್ರೀತಿ ನಿಮ್ಗೆ?
2: ನಮ್ಗೆ ಚಿಕ್ಕದಿಂದಲೂ ಕೃಷಿ ಮೇಲೆ ಭಾರಿ ಆಸಕ್ತಿ ಜಾಸ್ತಿ. ನಮ್ಮ ತಂದೆ ಮತ್ತೆ ನಮ್ಮ ಅಜ್ಜ ಎಲ್ಲ ಮಾಡ್ತಾ ಇದ್ರು, ಭಾರಿ ಆಸೆ ಜಾಸ್ತಿ, ಹಂಗಾಗಿ ಕೃಷಿ ಕಡೆಗೆ ಒಲವು ಜಾಸ್ತಿ ಆಯ್ತು. ಓದೋ ಕಡೆಗೆ ಗಮನ ಅಷ್ಟಕ್ಕಷ್ಟೇ, ಗಮನ ಅರಿನಿಲ್ಲ.
1: ಎಷ್ಟು ಜನ ಮಕ್ಕಳು ನೀವು?
2: ನಾವು 2 ಜನ ಸರ್.
1: 2 ಜನ ಮಕ್ಕಳು, ಇನ್ನೊಬ್ರು
2: ಅಕ್ಕ.
1: ಅಕ್ಕ. ನಿಮ್ಗೆ ಓದಿ ಅಂತೇಳಿ ಮನೆಯಲ್ಲಿ ಏನು ಒತ್ತಾಯ ಮಾಡಿಲ್ವಾ ತಂದೆ ತಾಯಿ?
2: ಒತ್ತಾಯ ಮಾಡಿದ್ರು ನಮ್ಮ ತಾತ, ಹಂಗ ನಾನು ಓದಕ್ ಹೋಗಿ ಇಂಟ್ರೆಸ್ಟ್ ಇಲ್ಲ ಅಂತ ಬೇಡಕ್ಕೆ ಬೇಡ ಅಂತ ಇದ್ ಮಾಡ್ಬಿಟ್ಟೆ ಸರ್.
1: ಬೇಡವೇ ಬೇಡ ಅಂತ ಅನ್ಕೊಂಡು ಕೃಷಿ ಮಾಡ್ಕೊಂಡು ಇದ್ಬಿಡೋಣ ಅಂತೇಳಿ ಶುರು ಮಾಡಿದ್ರಿ?
2: ಹೌದು ಸರ್.
1: ತಂದೆಯವರು ಏನೇನು ಕೃಷಿ ಮಾಡ್ತಾ ಇದ್ರು?
2: ತಂದೆಯವರು ಜೋಳ ಬೆಳಿತಾ ಇದ್ರು, ಮತ್ತೆ ಕೆಸ ಬೆಳಿತಾ ಇದ್ರು, ಶುಂಠಿ ಬೆಳಿತಾ ಇದ್ರು, ಅಷ್ಟೇನೇನು ಮಾಡ್ತಿರ್ಲಿಲ್ಲ ಅವರು.
1: ಈಗ ಕಡಿಮೆ ಜಮೀನ್ ಅಲ್ವಾ ಇದ್ದಿದ್ದು ನಿಮ್ಗೆ? 1 ಎಕರೆ ಅಲ್ವಾ ಇದ್ದಿದ್ದು?
2: ಹೌದು ಸರ್, 1 ಎಕರೆ ಇರೋದು.
1: 1 ಎಕರೆನಲ್ಲಿ ಏನೇನು ಬೆಳಿತೀರಿ
2: ಸರ್? ನಾವೀಗ 1 ಎಕರೆಯಲ್ಲಿ ತೆಂಗು ಮಾಡಿದೀವಿ, ಮತ್ತೆ ಅಡಿಕೆ ಮಾಡಿದೀವಿ, ಮತ್ತೆ ಕಾಫಿ ಮಾಡಿದೀವಿ, ಅದರೊಳಗಡೆ ಮಿಶ್ರ ಬೆಳೆ ಅದು ಇದು ಸಣ್ಣ ಪುಟ್ಟ ತರಕಾರಿ ಅದು ಇದು ಮಾಡ್ತೀವಿ.
1: ಈಗ ತೆಂಗಿನ ನೆರಳು ತೊಂದರೆ ಮಾಡೋದಿಲ್ವಾ ಕಾಫಿಗಾಗ್ಲಿ ಮತ್ತೆ ಬೇರೆ ತರಕಾರಿ ಬೆಳೆಗಳಿಗಾಗ್ಲಿ?
2: ಇಲ್ಲ ಸರ್, ಏನು ತೊಂದರೆ ಮಾಡಿಲ್ಲ ಇಲ್ಲಿವರೆಗೂ ನಮ್ಗೆ. ಈಗ ಮಾಡ್ತಾ ಇದೀವಿ, ಇವತ್ತವರೆಗೂ ಏನ್ ತೊಂದರೆ ಆಗಿಲ್ಲ. ಈಗ ತೆಂಗು ಮಾಡಿದೀವಿ, ಒಂದು 35 ಅಡಿ ತೆಂಗು ಮಾಡಿದೀವಿ. 35 ಅಡಿಯ ಮಧ್ಯದಲ್ಲಿ ಒಂದೇ ಒಂದ್ಸಲ ಅಡಿಕೆ ಮಾಡಿದೀವಿ, 10 ಅಡಿಗೆ ಒಂದೇ ಸಾಲು, 2 ಗಿಡದ ಮಧ್ಯೆ ಒಂದೇ ಸಾಲು ಮಾಡಿದೀವಿ. ಇನ್ನು ನೆಕ್ಸ್ಟ್ ಅದ್ರ ಮಧ್ಯಕ್ಕೆ ಈಗ ಕಾಫಿ ಮಾಡಿದೀವಿ. ಈಗ ಒಂದೊಂದು 10 ಅಡಿಗೆ ಒಂದೊಂದು ಕಾಫಿ ಮಾಡಿದೀವಿ, ರೋಬಸ್ಟಾ ಮಾಡಿದೀವಿ, 10 ಅಡಿಗೆ ಒಂದೊಂದು ಗಿಡ ಮಾತ್ರ ಮಾಡಿರೋದು.
1: ಈಗ 35 ಅಡಿಗೆ ಒಂದು ಗಿಡ ಹಾಕಿರೋದ್ರಿಂದ ತೆಂಗಿಂದ ನಿಮಗೆ ತೆಂಗಿನಿಂದ ಏನು ಸಮಸ್ಯೆ ಇಲ್ಲ ಅಲ್ವಾ?
2: ಇಲ್ಲ ಸರ್, ಯಾವುದೇ ಥರದ ಸಮಸ್ಯೆ ಇಲ್ಲ.
1: ಚೆನ್ನಾಗಿ ಗಾಳಿ ಬೆಳಕು ಎಲ್ಲವೂ ಚೆನ್ನಾಗಿ ಬಿಸಿಲೆಲ್ಲ ಬೀಳುತ್ತೆ, ಹಂಗಾಗಿ ಎಲ್ಲ ಬೆಳೆನೂ ಕೂಡ ಚೆನ್ನಾಗಿ ಬರುತ್ತೆ.
2: ಹೌದು ಸರ್, ಎಲ್ಲ ಬೆಳೆನೂ ಚೆನ್ನಾಗಿ ಬರುತ್ತೆ.
1: ತೆಂಗು ಎಷ್ಟು ವರ್ಷದ್ದು?
2: ತೆಂಗು ಒಂದು 5 ವರ್ಷಕ್ಕೆಲ್ಲ ಫಸಲು ಬಂದಿದೆ ನಮ್ದೀಗ. ಆಲ್ರೆಡಿ ಒಂದು 3/4% ಫಸಲು ಬಂದೈತೆ, ಇನ್ನೊಂದು 1/4% ಐತೆ ಸರ್ ಫಸಲು ಬರೋಕ್ಕೆ.
1: ಈಗ ಮೊದಲೆಲ್ಲ 7 ವರ್ಷ ಬೇಕು, 10 ವರ್ಷ ಬೇಕು ಅಂತೇಳಿ ಹೇಳರು. ಈಗ 4.5 ವರ್ಷಕ್ಕೇನೆ ತೆಂಗು ಫಸಲು ಕೊಡುತ್ತೆ. 5 ವರ್ಷಕ್ಕೆ ಫಸಲು ಕೊಡಬೇಕು ಅಂತ ಅಂದ್ರೆ ಹೆಂಗ್ ನೋಡ್ಕೋಬೇಕು ತೆಂಗಿನ ಗಿಡನ?
2: ಅದೇ ಸರ್, ತೆಂಗಿನ ಗಿಡ ಮುಖ್ಯವಾಗಿ ಏನು ಕೇಳೋದಿಲ್ಲ, ಅದು ಮುಖ್ಯವಾಗಿ ಕೇಳದೆ ನೀರು ಸರ್. ಅದು ಗೊಬ್ಬರಕ್ಕಿಂತ ಮೇನ್ ಬೇಕಾಗಿರೋದೇ ನೀರು, ಮುಖ್ಯವಾದ ಬೆಳೆಗೆ ಅದಕ್ಕೆ ಗೊಬ್ಬರ ಏನು ಕೇಳೋದಿಲ್ಲ, ಮೇನ್ ಬೇಕಾಗಿರೋದೇ ನೀರು. ಚೆನ್ನಾಗಿ ಫಸಲು ಬಂದಿದೆ ಸರ್ ನಮ್ದು. ಒಂದ್ 4 ವರ್ಷಕ್ಕೆಲ್ಲ ಒಂಬಳೆ ಹೊಡಿತು, 5ನೇ ವರ್ಷಕ್ಕೆಲ್ಲ ಸುಮಾರು ಫಸಲು ಕತ್ತ ಇದೆ, 1/2 ವರ್ಷಕ್ಕೆಲ್ಲ ನೀಟಾಗಿ ಬರುತ್ತೆ ಫಸಲು.
1: ನೀರೊಂದು ಚೆನ್ನಾಗಿ ನೋಡ್ಕೋತೀರಿ?
2: ಹೌದು ಸರ್, ನೀರು ಮೇನ್ ಬೇಕಾಗಿರೋದು.
1: ನೀರಿನ ವ್ಯವಸ್ಥೆ ಹೆಂಗೆ ನಿಮಗೆ?
2: ನಮ್ ಚಿಕ್ಕವರದಲ್ಲಿ ನೀರಿನ ವ್ಯವಸ್ಥೆನೆ ಸ್ವಲ್ಪ ಕಷ್ಟ. ಒಂದ್ 6 ಬೋರ್ವೆಲ್ ಹೊಡಿಸ್ತಾವ್, ಫೇಲ್ಯೂರ್ ಆಗಿತ್ತು. ಇರೋದ್ 1 ಎಕರೆ ಜಮೀನ್ಗೆ, ಈಗ 1 ಬೋರ್ವೆಲ್ ಮಾಡಿದೀವಿ. ಒಂದು 7ನೇ ಬೋರ್ವೆಲ್ ಚೆನ್ನಾಗಿ ಬರ್ತದೆ ಸರ್ ನೀರು, ಪರವಾಗಿಲ್ಲ. ಅಂದ್ರೆ ಜನಗೇನಿಲ್ಲ, ಒಂದು 1 ಜಟ್ ಹೊಡಿತೆ ಸರ್, ಸಣ್ಣ ಜಟ್ಟು. ಅದೇ 24x7 ನಮ್ಗೆ ಕರೆಂಟು, ಅದರಲ್ಲೇ ಮೇಂಟೈನ್ ಆಗ್ತೈತಿ.
1: ಅದರಲ್ಲೇ ಸಾಕಾಗ್ತಾ ಇದೆ. 1 ಎಕರೆಗೆ ಸಾಕಾಗುತ್ತಲ್ಲ ಸಾಮಾನ್ಯವಾಗಿ?
2: ಹೌದು ಸರ್, ಸಾಕಾಗುತ್ತೆ ಸಾಮಾನ್ಯವಾಗಿ. ಯಾಕೆಂದ್ರೆ ನಮ್ಗೆ 24 ಗಂಟೆ ಕರೆಂಟ್ ಇರೋದ್ರಿಂದ ಸಾಕು. ಒಂದು 10 μ ಹೊಡಿತೇವೆ ಸಣ್ಣವು, 24 ಗಂಟೆ ಹೊಡಿತೀವಲ್ಲ ಸರ್, ಕವರ್ ಆಗುತ್ತೆ.
1: ನಿಮ್ಗೆ ನಾಲೇ ಸೌಲಭ್ಯ ಎಲ್ಲ ಇಲ್ವಾ?
2: ಇಲ್ಲ ಸರ್, ನಾಲೇ ತರದ ಸೌಲಭ್ಯ ಏನಿಲ್ಲ. ಆತರ ಕೆರೆ ಕಟ್ಟೆಗಳು ಏನ್ ಸೌಲಭ್ಯ ಇಲ್ಲ ನಮ್ಗೆ. 1 ಎಕರೆ ಇರೋದು, ಅದಕ್ಕೂ ಇಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ನೀರು ತುಂಬುತ್ತೆ ಅಷ್ಟೇ.
1: ಹಂಗಾಗಿ ಬೋರ್ವೆಲ್ ಮಾಡಿಸ್ಕೊಂಡು ಅದರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ?
2: ಹೌದು ಸರ್, ಹೌದು.
1: ಅಡಿಕೆ ಚೆನ್ನಾಗಿದೆಯಾ ಗುರುರಾಜ್?
2: ಅಡಿಕೆ ಚೆನ್ನಾಗಿದೆ ಸರ್, ಈಗ ಒಂಬಳೆ ಹೊಡಿತಾ ಇದೆ, ಅದು ಚೆನ್ನಾಗಿದೆ ಅಡಿಕೆನು.
1: ಅಡಿಕೆ ಈಗ 1 ಸಾಲ ಹಾಕೊಂಡಿರೋದು ಭಾರಿ ಅನುಕೂಲ ಅಲ್ವಾ ನಿಮ್ಗೆ?
2: ಹೌದು ಸರ್, ಒಂದ್ ಸಲ ಹಾಕಿರೋದು ಅನುಕೂಲ ಅಂದ್ರೆ ಈಗ ತೆಂಗಿನ ಗಿಡಗೆ ಸುತ್ತ 5 ಅಡಿಗೂ 10 ಅಡಿಗೂ ಅಡಿಕೆ ಮಾಡ್ಬಿಟ್ರೆ ಅಡಿಕೆ ಗಿಡ ಮೇಲೆ ಹೋದ್ಮೇಲೆ ತೆಂಗು ಫಸ್ಲು ಡ್ರಾಪ್ ಆಗುತ್ತೆ. ಹಂಗಾಗಿ ನಾವು ಒಂದೊಂದೇ ಸಾಲ್ ಮಾಡಿದೀವಿ,
1: ಒಂದೊಂದೇ
2: ಸಾಲ್ ಮಾಡಿದೀವಿ.
1: ಹಂಗಾಗಿ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ.
2: ಹೌದು ಸರ್, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಒಂದ್ ಸಾಲ 35 ಗಿಡದಂಗೆ 2 ಸಾಲ್ಗೆ ಒಂದು 70 ಗಿಡ ಹಿಡ್ದೈತೆ ಅಷ್ಟೇ ಮಾಡಿರೋದು ಅಡಿಕೆ ಒಂದ್ ಎಕರೆಲಿ, ಜಾಸ್ತಿ ಮಾಡಿಲ್ಲ. ತೆಂಗು ಒಂದ್ 45 ಗಿಡ ಐತೆ.
1: ಕಾಫಿ ಹಾಕಿ ಎಷ್ಟು ವರ್ಷ ಆಯ್ತು
2: ಸರ್? ಕಾಫಿ ಈಗ ನಾಟಿ ಮಾಡಿರೋದು.
1: ಯಾಕೆ ಕಾಫಿ ಬೆಳಿಬೇಕು ಅಂತ?
2: ಕಾಫಿ ಅಂದ್ರೆ ಸರ್ ಈಗ ಅದ್ರೊಳಗೆ ಇನ್ನೇನು ಮಾಡಕ್ಕಾಗಲ್ಲ, ಅಡಿಕೆನು ಸ್ವಲ್ಪ ಕವರ್ ಆಯ್ತು, ತೆಂಗು ಸ್ವಲ್ಪ ಈಗ ಕವರ್ ಆಯ್ತು, ಇನ್ನೇನು ಬೆಳೆ ಮಾಡಕ್ಕಾಗಲ್ಲ ಅದ್ರಲ್ಲಿ. ಹೆಂಗೋ ಕಾಫಿ ಬೆಳ್ಕೊಂಡಿರ್ಲಿ ಅಂತ ನಾವು 30 ಅಡಿಗೆ ಗಿಡ ರೋಬಸ್ಟ್ ಮಾಡಿದೀವಿ. ಒಂದು 250 ಗಿಡ ಹಿಡ್ದೈತೆ.
1: 250 ಗಿಡ ಹಿಡ್ದಿದೆ. ಕಾಫಿ ಒಳ್ಳೆ ಬೆಲೆ ಇದೆಯಲ್ಲ, ಹಂಗಾಗಿ ಹಾಕಿದ್ರೆ?
2: ಹೌದು ಸರ್, ಕಾಫಿಗೊಂದು ಒಳ್ಳೆ ಉತ್ತಮವಾದ ಬೆಲೆ ಐತೆ. ಮತ್ ಮನೇಲಿ ಎಲ್ಲ ಇರ್ತಾರೆ, ಮನೇಲಿ ನಮ್ಮ ತಂದೆ ತಾಯಿ ಮನೇಲಿ ಇರೋದವರು, ಹಂಗಾಗಿ ಮಾಡ್ಕೋತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಕಾಫಿ ಮಾಡಿದೀವಿ.
1: ಕಾಫಿನೂ ಚೆನ್ನಾಗಿ ಬರ್ತಾ ಇದೆ.
2: ಹೌದು ಸರ್, ಕಾಫಿನೂ ಚೆನ್ನಾಗಿ ಬರುತ್ತೆ.
1: ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು?
2: ಅಡಿಕೆ ಹಾಕಿ ಈಗ ಒಂದು 3 ವರ್ಷ ಆಗಿದೆ ಸರ್, 3.5 ವರ್ಷ ಆಗಿದೆ. ಒಂಬಳೆ ಹೊಡಿತಿದೆ ಸರ್ ಈಗ.
1: ಹಂಗಾರೆ ಅಡಿಕೆನು ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದೀರಿ?
2: ಹೌದು ಸರ್, ಅಡಿಕೆನು ಚೆನ್ನಾಗಿ ನೋಡ್ಕೊಂಡಿದ್ದೀವಿ.
1: ಈಗ ತೆಂಗೇನ್ ಏನು ಕೇಳೋದಿಲ್ಲ, ಬರೀ ನೀರೊಂದು ಕೊಟ್ರೆ ಸಾಕು ಕಾಲ್ ಕಾಲಕ್ಕೆ ಅಂತ ಹೇಳಿದ್ರಿ, ಅಡಿಕೆನ ಹೆಂಗ ಆರೈಕೆ ಮಾಡುದು?
2: ಅಡಿಕೆಗೆ ಸರ್ ಗೊಬ್ಬರ ಬೇಕೇ ಬೇಕು, ನೀರ್ನು ಕೊಡ್ತಾ ಇದೀವಿ, ಗೊಬ್ಬರ ಮಾಡ್ಲೇಬೇಕು. ಅದಕ್ಕೆ ನಾವು ದನಿನ ಗೊಬ್ಬರ ಸ್ವಲ್ಪ ಜಾಸ್ತಿ ಹಾಕ್ತಿವಿ, ಮತ್ತೆ ಕೆಮಿಕಲ್ ಗೊಬ್ಬರನು ಹಾಕ್ತಿವಿ ಸರ್. ಅದಕ್ಕೆ DAP ಮತ್ತೆ 20-20 ಹಾಕ್ತಿವಿ, ಸುಫಲ ಹಾಕ್ತಿವಿ.
1: ಕೊಟ್ಟಿಗೆ ಗೊಬ್ಬರ ಈ ತರದ್ದೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವಾಗ ಹಾಕ್ತಿರಿ
2: ಸರ್? ಕೊಟ್ಟಿಗೆ ಗೊಬ್ಬರ ಒಂದೊಂದು ವರ್ಷಕ್ಕೆ ಒಂದ್ಸಲಿ ಹಾಕ್ರೆ ಸರ್, ನಮ್ದೇ ಸ್ವಂತ ದನ ಇದೆ, ಒಂದೊಂದ್ಸಲಿಗೆ 2 ಕುಕ್ಕೆ ಹಾಕ್ತಿವಿ ಸರ್.
1: 2 ಕುಕ್ಕೆ ಸಾಕಾಗತ್ತಲ್ವ ಒಂದ್ಸರಿಗೆ?
2: ಪ್ರತಿ ಗಿಡಕ್ಕೂ 2 ಕುಕ್ಕೆ ಹಾಕ್ತಿವಿ, ತೆಂಗುಗೂ ಹಾಕ್ತಿವಿ, ಅಡಿಕೆಗೂ ಹಾಕ್ತಿವಿ ಸರ್. ವರ್ಷಕ್ಕೆ 2 ಸಲಿನಾರ ಹಾಕಿ ಹಾಕ್ತಿವಿ, ಯಾಕಂದ್ರೆ ಸ್ವಂತ ದನ ಇದೆ, ಹಂಗಾಗಿ ನಮ್ಗೆ ಹಾಕಿ ಹೆಚ್ಚಾಗಿದ್ದ ಗೊಬ್ಬರನ ಮಾರಾಕ್ತಿವಿ.
1: ಈಗ ಒಂದಷ್ಟು ತರಕಾರಿ ಬೆಳೆನೂ ಮಾಡ್ಕೊಳ್ತೀವಿ ಅಂತ ಹೇಳಿದ್ರಿ, ಏನೇನ್ ತರಕಾರಿ ಬೆಳಿತೀರಿ
2: ಸರ್? ಈಗ ಸ್ವಲ್ಪ ತರಕಾರಿ ಈಗ ಸ್ವಲ್ಪ ಕಡಿಮೆ ಮಾಡಿದೀವಿ. ಮೊದಲು ಮೂಲಂಗಿ ಮತ್ತೆ ಬೀನ್ಸ್ ಜಾಸ್ತಿ ಬೆಳೀತಾ ಇದ್ದು, ಮೂಲಂಗಿ ಬೀನ್ಸ್ ಬೆಂಡೆ ಆಗ್ಲ ಬೆಳೀತಾ ಇದ್ದು, ಇನ್ನ ಈ ಮೊಟ್ಟೆಕಾಳು ಅಂತ ಬರುತ್ತೆ ಸರ್, ಅದನ್ನು ಅತಿ ಹೆಚ್ಚಾಗಿ ಬೆಳೀತಾ ಇದ್ದು. ಮೆಂತೆ ಮೆಣಸಿಗೆ ಬೆಳಿತೀವಿ ಈಗ ಸ್ವಲ್ಪ ಕಡಿಮೆ ಸರ್, ಯಾಕೆಂದ್ರೆ ನಮ್ಗೆ ಇರೋದೇ 1 ಎಕರೆ ಜಮೀನಲ್ಲಿ, ಈಗ ಹೊರಗಡೆ ಲೀಜು ಮಾಡ್ಕೋತೀವಿ ಆಗಲ್ಲ ಸರ್, ಹೊರಗಡೆ ಎಲ್ಲ ಮಾಡೋಕ್ಕಾಗಲ್ಲ, ಹಂಗಾಗಿ ಇರೋದೇ ಮಾಡಿದ್ರಲ್ಲೇ ಅಷ್ಟೇ, ಇನ್ನೇನು ಬೆಳೀತಾ ಇಲ್ಲ ಸರ್. ಈಗ ತರಕಾರಿ ಸ್ವಲ್ಪ ಕಡಿಮೆ ಈಗ.
1: ಈಗ ತರಕಾರಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕತ್ತೀರ ಗುರುರಾಜ್?
2: ಸರ್ ತರಕಾರಿ ಈಗ 1 ಎಕರೆಯಲ್ಲಿ ಎಲ್ಲಾ ತರ ತರಕಾರಿನು ಮಾಡುವ, ಬದನೆ ಅದು ಎಲ್ಲ ಹಾಕವು, ಯಾಕೆಂದ್ರೆ ಒಂದೇ ತರ ತರಕಾರಿ ಮಾಡಿದ್ರೆ ಬೆಲೆ ಸಿಕ್ಬೇಕಲ್ಲ ಸರ್. ಈಗ ಮೊಟ್ಟೆಕೋಸ್ ಸ್ವಲ್ಪ ಹಾಕವು, ಮತ್ತೆ ನೂಕೋಲ್ ಸ್ವಲ್ಪ ಹಾಕವು, ಮತ್ತೆ ಮೂಲಂಗಿ ಬೆಂಡೆ ಆಗ್ಲ, ಮತ್ತೆ ಬೀನಿಸು. ಈಗ ಅತಿ ಹೆಚ್ಚಾಗಿ ದುಡ್ಡಾಗಿದ್ದು ಅಂದ್ರೆ ನಮ್ಗೆ ಬೀನಿಸ್ ಅಲ್ಲೇ ಸರ್ ಜಾಸ್ತಿ, ಹರಿಕಟ್ ಅಂತ ಒಂದು ಬೀನ್ಸ್ ಬರೋದು, ಅದ್ರಲ್ಲಿ ಅತಿ ಹೆಚ್ಚಾಗಿ ಸ್ವಲ್ಪ ಲಾಭ ಕಾಣ್ತಿದ್ದೆ ಅದ್ರಲ್ಲಿ. ಇನ್ನದ್ ಬಿಟ್ರೆ ಬದ್ನೆಲೆಲ್ಲ ಏನು ಸಿಕ್ತಿರ್ಲಿಲ್ಲ ಸರ್.
1: ಏನೊಂದು 2-3 ಗುಂಟೆಗೆ ಹಾಕತ್ತಿದ್ರೆ ಹೆಂಗ ಹಾಕತ್ತಿದ್ರಿ?
2: ಹೌದು ಸರ್, ಎಲ್ಲ ಒಂದು 2-3, 1-5 ಗುಂಟೆ ಹಿಂಗೆಲ್ಲ ಸೇರಿಸಿ ಸ್ವಲ್ಪ ಎಲ್ಲ ತರ ಮಿಶ್ರ ಬೆಳೆ ಮಾಡವು ಸರ್. ಇರೋದು 1 ಎಕರೆಯಲ್ಲಿ ಎಲ್ಲ ತರ ಮಿಶ್ರ ಬೆಳೆ ಮಾಡ್ತಿದ್ವು.
1: ಈಗ ನಿಮ್ಮೂರಲ್ಲಿ ತರಕಾರಿ ಬೆಳೆದ್ರೆ ನಿಮ್ಗೆ ಮಾರಾಟ ಮಾಡೋದು ಹೆಂಗೆ
2: ಸರ್? ಈಗ ನಮ್ಮೂರಲ್ಲಿ ತರಕಾರಿ ಬೆಳೆದ್ರೆ ಈಗ ಅತಿ ಹೆಚ್ಚು ಬೆಲೆ ಇದ್ರೆ ಮನೆ ಹತ್ರಕ್ಕೆ ಬಂದು ತಗೊಂಡು ಹೋಗ್ತಾರೆ, ಅವರೇ ಬಂದು ತಗೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ಕಡಿಮೆ ಬೆಲೆ ಇದ್ರೆ ನಾವೇ ತಗೊಂಡೋಗಿ ಕೊಡ್ಬೇಕು, ಆ ತರ ಸಮಸ್ಯೆ ಆಗೋದು. ಮತ್ತೆ ಈಗ ಮನೆ ಹತ್ರ ಬರ್ಲಿಲ್ಲ ಅಂದ್ರೆ ನಾವು 4 ಗಂಟೆ ಹತ್ರಗೆಲ್ಲ ಬೈಕ್ ತಗೊಂಡು ಕುಶಾಲನಗರ ಹೋಗ್ಬೇಕಿತ್ತು, ಕೂಡ್ಗೆ ಹೋಗ್ಬೇಕಿತ್ತು, ಇಲ್ಲಾಂದ್ರೆ ರಾಮನಪುರ ಹೋಗ್ಬೇಕಿತ್ತು, ಇಲ್ಲ ಕೊಣನೂರು ಹೋಗ್ಬೇಕಿತ್ತು. ಹಂಗಾಗಿ ಮಳೆ ಇದ್ರು ಹೋಗ್ಲೇಬೇಕಲ್ಲ ಸರ್. ಈಗ ತರಕಾರಿ ಈಗ ಬಲ್ತು ಹೋದ್ರೆ ಸುಮ್ಮನೆ ವೇಸ್ಟ್ ಕೊಳ್ತೋಗುತ್ತೆ, ಹಂಗಾಗಿ ನಾವೇ ತಗೊಂಡೋಗಿ ಅದಕ್ಕೋಸ್ಕರ ತರಕಾರಿ ಬೆಳೆ ಬೇಡ ಅಂತ ನಿಲ್ಲಿಸ್ಬಿಡೋ ಸರ್. ಅದಕ್ಕಾಗಿ

0: ತರದ ಬೆಳೆ ಹಾಕೊಂಡು ಬೆಳೆದ್ಬಿಡೋದು.
1: ಅವ್ ಸರ್ ಒಂದೇ ಸಲ ಅಮೌಂಟ್ ಬರಂಗ್ ನೋಡ್ತಾರೆ, ಅಲ್ಲ ಚಿಲ್ಲರೆ ಯಾರು ಮಾಡೋದಿಲ್ಲ, ಈಗ ಸ್ವಲ್ಪ ಸ್ವಲ್ಪ ಜಮೀನ್ ಇರೋರು ಮಾತ್ರ ಮಾಡೋದು ಈಗ
0: ಮಾಡ್ತಾರೆ.
1: ಹಾ
0: ಈಗ 1 ಎಕರೆ ಜಮೀನ್ ಇತ್ತು ಗುರುರಾಜ್, ಕೃಷಿನೇ ಮಾಡ್ಬೇಕು ಅಂತ ಹೇಳಿ ಬಂದ್ರಿ, ಅದಕ್ಕೆ ಬೇರೆ ಹಾದಿನೂ ಕೂಡ ಕಣ್ಕಂಡ್ರಿ, ಆಯ್ತಾ? ಹೊರಗಡೆ ಒಂದಷ್ಟು ಗುತ್ತಿಗೆ ಮಾಡ್ಕೊಂಡು ಮಾಡೋದು ಅಂತ ಹೇಳಿ, ಈ ಹೊರಗಡೆ ಗುತ್ತಿಗೆ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮ್ಗೆ?
1: ಸರ್ ಈಗ ಎಲ್ಲ ಜನರೇಷನ್ ಇಂಪ್ರೂವ್ ಆಯ್ತಾ ಇದೆ, ಈಗ ನಮಗೂ ಅವ್ರ ತರನೇ ಜನರೇಷನ್ ಇಂಪ್ರೂವ್ ಆಗಬೇಕು ಅನ್ನೋದು ನಮಗೂ ಒಂಥರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲ ಬೆಳೆ ಮಾಡೋಣ ಅಂತ ನಮಗೂ ಒಂದು ಸ್ವಲ್ಪ ಆಸಕ್ತಿ ಹುಟ್ಟು ಸರ್, ಹೊರಗಡೆ ಮಾಡಿ ಮಾಡೋಣ ಅಂತ.
0: ಈಗ ಬೇರೆಯವ್ರು ಯಾರು ಮಾಡ್ತಾ ಇರೋದು ನೋಡಿ ಮಾಡ್ಬೇಕು ಅನ್ನಿಸ್ತಾ ಅಥವಾ ನಿಮ್ಗೆ ಅನ್ನಿಸ್ತಾ?
1: ಈಗ ನಮಗೆ ಅನಿಸೋ ಸರ್, ಈಗ ಬೇರೆ ಯಾರು ಮಾಡ್ತಾ ಇರ್ತಾರೆ, ಇವ್ರ ಕೆಲ್ಸಕ್ಕೆ ಬರೋಕೆ ನಾವೇ ಮಾಡಿದ್ರೆ ಹೆಂಗಿರ್ತದೆ ಅನ್ನೋದೊಂದು ಮನೋಭಾವನೆ ಹುಡ್ತು ನಮಗೂ. ಹಂಗಾಗಿ ನಾವು ಮಾಡ್ತೀವಿ ಸರ್.
0: ಯಾವಾಗ ಶುರು ಮಾಡಿದ್ರಿ ಈ ತರ ಹೊರಗಡೆ ಜಮೀನ್ ತಗೊಂಡು ಗುತ್ತಿಗೆ ಮಾಡೋದನ್ನ?
1: ಈ ಸರ್ ನಾನು ಹೆಚ್ಚು ಕಡಿಮೆ SLC ಇಂದ ಫಸ್ಟ್ ಇಯರ್ ಒಂದು ಅರ್ಧ ಮಾಡಿದೆ, ಎಕ್ಸಾಮ್ ಬರದೆ ಫಸ್ಟ್ ಇಯರ್ PUC ಎಕ್ಸಾಮ್ ಬರೀ ಹತ್ತಿರದಲ್ಲಿ ಇನ್ನೇನೊಂದು 2 ದಿವಸ ಇತ್ತು, ಅಷ್ಟೊತ್ತಿಗೆ ನಾನು ಹೋಗ್ಲಿಲ್ಲ. 1 ವರ್ಷ ನಮ್ಮ ಜಮೀನೇ ಮಾಡಿದೆ ಮೊದಲನೇ ವರ್ಷ, ಆಮೇಲೆ 2ನೇ ವರ್ಷದಿಂದ ಬೇರೆ ಕಡೆ ಜಮೀನು ಲೀಸಿಂಗ್ ಮಾಡ್ಕೊಳಕ್ ಮಾಡಿದೆ, ಸ್ಟಾರ್ಟ್ ಮಾಡಿದೆ ಸರ್.
0: ಸಾಮಾನ್ಯವಾಗಿ 1 ಎಕರೆ ಲೀಸಿಂಗ್ ಮಾಡ್ಕೊತೀರಿ
1: ಸರ್? ನಾವೀಗ ಮೊದಲನೇ ವರ್ಷ 1-2 ಎಕರೆ ಪಾರ್ಟ್ನರ್ ಅಲ್ಲಿ ಮಾಡಿದ್ದು ನಾನು ನಮ್ಮಣ್ಣ, ಆಮೇಲೆ ನೆಕ್ಸ್ಟ್ ಹಂತದಲ್ಲಿ ನಾನು ಒಬ್ಬನೇ ಮಾಡಿದೆ, ಆಮೇಲೆ ಪುನಃ ಹಂಗಂಗೆ ಹೋಯ್ತಾ ಪಾರ್ಟ್ನರ್ ಆಗಿ ಸಿಕ್ಕಿದ್ರೆ ಪಾರ್ಟ್ನರ್ ಆಗಿ ಮಾಡ್ತೀವಿ ಸರ್, ಇಲ್ಲಾಂದ್ರೆ ಒಬ್ಬನೇ ಸಿಕ್ಕರು ಒಬ್ಬನೇ ಮಾಡ್ತೀನಿ ಸರ್.
0: ಈಗ ಲೀಸಿಗೆ ಮಾಡೋದು ಅಂತ ಅಂದ್ರೆ ಹೆಂಗೆ, ಈಗ ಅವರು ಅವರೇ ಕೊಡ್ತಾರೋ ಜಮೀನ ಅಥವಾ ನೀವು ಹೋಗಿ ಕೇಳ್ತೀರಾ, ಆಮೇಲೆ ಎಷ್ಟು ಅದಕ್ಕೆ ನೀವು ಗುತ್ತಿಗೆ ಕೊಡ್ತೀರಾ, ಹೆಂಗೆ ಅದು?
1: ಇಲ್ಲ ಸರ್ ನಾವೇ ಹುಡುಕೊಂಡು ಹೋಗ್ತೀವಿ ಜಮೀನು, ಈಗ ನಾವು ಜಮೀನು ಹುಡ್ಕೋದೇನು ಒಂದೇ ದಿವಸ ಸಿಗಲ್ಲ ಸರ್, ಈಗ ಅಕ್ಕಪಕ್ಕದಲ್ಲಾದ್ರೆ ಒಂದೇ ದಿವಸ ಸಿಗುತ್ತೆ. ನಾವು ವಾರಗಟ್ಟಲೆ ಹುಡುಕಿದೀವಿ ಜಮೀನು, ತಿಂಗಳಾನ್ಗಟ್ಟಲೆ ಹುಡುಕಿದೀವಿ ಜಮೀನ, ಈಗ ನಮಗೆ ಬೆಳೆ ಬೆಳೆಯೋಕೆ ಸೂಕ್ತವಾದ ಬೆಳೆ ಬೇಕು ಸರ್. ಈಗ ಈಗ ಕೆಸ ಎಲ್ಲ 1 ವರ್ಷಕ್ಕೆ ಹಾಕಿದ್ರೆ ಪುನಃ ಮತ್ತೆ 1 ವರ್ಷಕ್ಕೆ ಹಾಕಕ್ಕಾಗಲ್ಲ, 1-3 ವರ್ಷನಾರ ಕಳಿಬೇಕು. ಹಂಗಾಗಿ ಹೊಸ ಜಮೀನು ಹುಡುಕ್ತೀವಿ, ಮತ್ತೆ ಶುಂಠಿಗಾದ್ರೂ ಅಷ್ಟೇನೆ, 1-5 ವರ್ಷನಾರ ಕಳೆದಿರ್ಬೇಕು, 5-6 ವರ್ಷ ಕಳೆದಿರೆ ನಮಗೆ ಸೂಕ್ತ ಅಂತ ಅನ್ಬಿಟ್ಟು ಹೊಸ ಜಮೀನು ಹುಡುಕ್ತೀವಿ. ಹಂಗಾಗಿ ತಿಂಗಳಾನ್ಗಟ್ಟಲೆ ಹುಡುಕಿರೋದು ಐತೆ ಸರ್ ನಾವು ಜಮೀನು. ಹೌದು ಸರ್.
0: ಸಾಮಾನ್ಯವಾಗಿ ಯಾರು ಲೀಸಿಗೆ ಕೊಡ ಅಂತವ್ರು?
1: ಈಗ ಸಾಮಾನ್ಯವಾಗಿ ಸರ್ ಈಗ ಏನು ಅಂದ್ರೆ ಅಪ್ಪರ ಜಮೀನಿರೋರು ಮಾಡಕ್ ಆಗಲ್ಲ, ಈಗ ಅವ್ರ ಏನಾರ ಕೆಲಸದ ಮೇಲೆ ಇರ್ತಾರೆ ಅಂತಾರೆ ಕೊಡೋದು ಸರ್. ಈಗ ನಮ್ಮಂತ ರೈತರುಗಳು ಯಾರು ಕೊಡಲ್ಲ ಸರ್,
0: ಮಾಡ್ಕೊಬಿಡ್ತಾರೆ
1: ಅವ್ರೇ ಏನಾದ್ರೂ ಮಾಡ್ಕೋತಾರೆ. ಈಗ ಸಾಮಾನ್ಯವಾಗಿ ಅಂದ್ರೆ ಕೆಲಸದ ಮೇಲೆ ಇರೋರು ಮತ್ತೆ ಅತಿ ಹೆಚ್ಚಾಗಿ ಜಮೀನ್ ಇರೋರಂತವ್ರು ಮತ್ತೆ ಅಕಸ್ಮಾತ್ ಮಾಡಿರಲ್ಲ ಅವ್ರ ಮನೇಲಿ, ಹಂಗಂತವ್ರು ಮಾತ್ರ ಜಮೀನ್ ಕೊಡೋದು.
0: ಈಗ ಗುತ್ತಿಗೆ ಅಂದ್ರೆ ಬೆಳೆ ಮೇಲೆ ಇಲ್ಲ ವರ್ಷದ ಲೆಕ್ಕದಲ್ಲಿ ತಗೋತೀರಾ ಹೆಂಗೆ?
1: ಇಲ್ಲ ಸರ್ ಬರೀ ಜಮೀನು ನೀರು ಮಾತ್ರ ಮಾತಾಡ್ಕೊಂತೀವಿ, ಅವ್ರಿಗೆ ಜಮೀನು ನೀರು ಮಾಡ್ಬಿಟ್ಟು ದುಡ್ಡು ಕೊಟ್ಬಿಡ್ತೀವಿ, ನಮಗೆ 1 ವರ್ಷದ ಗಂಟ ಟೈಮ್ ಇರುತ್ತೆ, ನಾವು ಜಮೀನು ಬೆಳ್ಕೊಂಡು ಅವ್ರಿಗೆ ಹೊಲ ಬಿಟ್ಬಿಟ್ಟು ಬರ್ತೀವಿ ಸರ್.
0: ಈಗ ನೀರಾವರಿ ವ್ಯವಸ್ಥೆ ಅವರೇ ಮಾಡಿರ್ಬೇಕು?
1: ಹೌದು ಸರ್, ನೀರಾವರಿ ಎಲ್ಲ ಅವ್ರದೆ, ಈಗ ನೀರು ನಾವೇನು ಹೊಸ್ದಾಗಿ ಬೋರ್ ಕೊರ್ಸೋಕ್ಕಾಗಲ್ಲ, ಎಲ್ಲ ನೀರಾವರಿ ವ್ಯವಸ್ಥೆ ಎಲ್ಲ ಅವ್ರದೆ
0: ಇರ್ತದೆ, ನೀರು ಎಲ್ಲ ಇರ್ತದೆ, ನೀವು ಅದು ಜಮೀನ್ ತಗೊಂಡು ನೀರು ಬಳಕೆ ಮಾಡ್ಕೊಂಡು ಮಾಡುವಂಥದ್ದು.
1: ಹೌದು ಸರ್, ಹೌದು ಸರ್.
0: 1 ವರ್ಷದಲ್ಲಿ ಸಾಮಾನ್ಯವಾಗಿ ಎಷ್ಟು ಬೆಳೆ ಮಾಡ್ತೀರಾ?
1: 1 ವರ್ಷದಲ್ಲಿ ಸರ್ 2 ಬೆಳೆ ಮಾಡ್ಕೊಬಹುದು, ಕೆಸ ಒಂದು 8 ತಿಂಗಳು ಕಿತ್ತರೆ ಇನ್ ಜೋಳ ಗಿಳ ಏನಾದ್ರು ಮಾಡ್ಬೋದು, ಸದ್ಯಕ್ಕೆ ಆಗ್ಲಿಲ್ಲ ಅಂದ್ರೆ 1 ಬೆಳೆ ವರ್ಷಕ್ಕೆ. ಹೌದು ಸರ್,
0: ವರ್ಷಕ್ಕೆ ಸಾಮಾನ್ಯವಾಗಿ 1 ಬೆಳೆ.
1: 1 ಬೆಳೆ ಅಂದ್ರೆ ಸರ್ ರೈಟ್ ಸಿಗುತ್ತಲ್ಲ, ರೈಟ್ ಬಗ್ಗೆ ನೋಡ್ಕೊಂಡು ಮಾಡ್ತೀವಿ, ರೈಟ್ ಏನಾದ್ರು ಜಾಸ್ತಿ ಸಿಕ್ತು ಅಂದ್ರೆ 2 ಬೆಳೆ ಮಾಡ್ಕೊಂತೀವಿ, ಇಲ್ಲ ಅಂದ್ರೆ 1 ಬೆಳೆ ಸರ್ ಕೆಸದ ಜೊತೆಗಾದ್ರೆ.
0: ಈಗ ಗುತ್ತಿಗೆ ಜಮೀನಲ್ಲಿ ಏನೇನ್ ಬೆಳಿತೀರಾ ಗುರುರಾಜ್ ನೀವು?
1: ಸರ್ ಗುತ್ತಿಗೆ ಜಮೀನಲ್ಲಿ ಮಾಡ್ಕೊಂಡ್ರೆ ಕಲ್ಲಂಗಡಿ ಬೆಳಿತೀವಿ, ನೆಕ್ಸ್ಟ್ ಕೆಸ ಬೆಳಿತೀವಿ, ಶುಂಠಿ ಬೆಳೆದಿದೀವಿ, ಜೋಳ, ಇನ್ನು ಅದ್ಬಿಟ್ರೆ ರಾಗಿ ಎಲ್ಲ ಕಡಿಮೆ ಸರ್ ಅಷ್ಟೇ ಬೆಳೆದಿದ್ದು. ಹೌದು ಸರ್.
0: ಶುಂಠಿ ಹೆಂಗ್ ಮಾಡ್ತೀರಾ ಹೇಳಿ?
1: ಶುಂಠಿ ಸರ್ ಎಕರೆಗೆ 50 ಸಾವಿರ ನಡೆಯುತ್ತೆ, 50-80 ಸಾವಿರ ಗಂಟಲು ಮಾಡ್ಕೊಂಡಿದೀವಿ. ಈ ಸಲ ಎಲ್ಲ 70-80 ಸಾವಿರ ಗಂಟ ನಡೀತೈತೆ, ಮಾಡ್ಕೊಂಡಿದೀವಿ. ಅದೇ 1 ವರ್ಷದ ಬೆಳೆ ಸರ್ ಅದನ್ನು, 1 ವರ್ಷ ಗಂಟ ಲೀಸಿಗೆ ಮಾಡ್ಕೋತೀವಿ, ಆಮೇಲೆ ಜಮೀನ್ ಬಿಟ್ಟು ಬರ್ತೀವಿ ಸರ್ ಅವ್ರಿಗೆ.
0: ಶುಂಠಿ ಯಾವ ತರ ಬೆಳಿತೀರಿ ಮತ್ತೆ ಯಾವ ಸಂದರ್ಭದಲ್ಲಿ ನಾಟಿ ಮಾಡೋದು ಅದ್ರ ಬಗ್ಗೆ ಎಲ್ಲ ಹೇಳಿ
1: ಸರ್. ಶುಂಠಿ February 15 ಮಾಡೋರು ಇದಾರೆ, March 15 ಮಾಡೋರು ಇದಾರೆ, ನಾವು ಒಟ್ಟಿನಲ್ಲಿ March End ಒಳಗೆ ನಾಟಿ ಮಾಡ್ತೀವಿ. ಇನ್ನ ಮಾಮೂಲಿ ವ್ಯವಸಾಯ ಮಾಡ್ತೀವಿ ಸರ್ ಅದಕ್ಕೆ. ಇನ್ನ ಅದು ಕಾಯಿಲದ ಬಗ್ಗೆ ನೋಡ್ಕೊಂಡು ಯಾವಾಗ ಕೀಳ್ಬೇಕು ಎತ್ತ ಏನು, ಇಲ್ಲ ಲಾಸ್ಟ್ ಗಂಟೆ ಬೀಜ ಗಂಟ್ಲು ಬಿಟ್ಕೊಳಕ್ಕೆ ಏನು ಎತ್ತ ಅಂತ ನೋಡ್ತೀವಿ ಸರ್.
0: ಬೀಜ ಎಲ್ಲ ಹೇಳ್ತೀರಿ
1: ಸರ್? ಬೀಜ ಎಲ್ಲ ನಮ್ದೇ ಚೆನ್ನಾಗಿದ್ರೆ ಬಿಟ್ಕೋತೀವಿ, ಇಲ್ಲಾಂದ್ರೆ ಯಾರು ಚೆನ್ನಾಗಿದೆ ಈಗ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹೇಳ್ತಾರಲ್ಲ ಅವ್ರು ಚೆನ್ನಾಗಿದೆ ಇವ್ರು ಚೆನ್ನಾಗಿದೆ ಅಂತ ನೋಡಿ ಹುಡಿಕೊಂಡೋಗಿ ತಗೋಬರ್ತೀವಿ ಸರ್. ಅದನ್ನು ಬೀಜನು 1-15 ದಿವಸ 20 ದಿವಸ ಗಂಟ್ಲು ಹುಡ್ಕೋದು ಅದು ಆಗುತ್ತೆ, ಇಲ್ಲ ನಮ್ದೇ ಚೆನ್ನಾಗಿದ್ರೆ ನಾಟಿ ಮಾಡ್ತೀವಿ, ಇಲ್ಲಾಂದ್ರೆ ಹೊರಗಡೆ ಹುಡುಕ್ತೀವಿ ಸರ್.
0: ಈಗ ಬೀಜದ್ದು ರೋಗರಹಿತವಾಗಿರ್ಬೇಕು, ರೋಗ ಇರಬಾರ್ದು ಅಂತ ಎಲ್ಲ ಹೇಳ್ತಾ ಇರ್ತಾರೆ, ಅದೆಲ್ಲಾನು ಹೆಂಗೆ ಪತ್ತೆ ಮಾಡ್ತೀರಿ ನೀವು?
1: ಹೌದು ಸರ್, ರೋಗರಹಿತಾಗಿ ಇರಬೇಕು. ನಾವು ಈಗ ಶುಂಠಿ ಯಾರು ಚೆನ್ನಾಗಿದೆ ಅದನ್ನ ಶುಂಠಿ ಹಸರಾಗಿದ್ದಾಗಲೇ 1-3 ತಿಂಗಳು ಇನ್ನೊಂದು 3 ತಿಂಗಳು ಕಂದು ಬೀಳುತ್ತೆ ಅನ್ನೋದಕ್ಕಿಂತ ಮುಂಚೆನೆ ನಾವು ನೋಡ್ಕೊಂಡು ಬಿಟ್ಕೊಂಡಿರ್ಬೇಕು ಸರ್ ಶುಂಠಿನ. ಅವ್ರಿಗೆ ಅಡ್ವಾನ್ಸ್ ಕೊಟ್ಕೊಂಡಾದ್ರೂ ಆಯ್ತು, ಇಲ್ಲ ನೋಡ್ಕೊಂಡಾದ್ರೂ ಬಿಟ್ಕೊಂಡಿರ್ಬೇಕು ಸರ್.
0: ನೀವು ಸಾಮಾನ್ಯವಾಗಿ ಬೀಜ ಹೊರಗಡೆ ಕೊಡಬೇಕು ಅಂತಂದ್ರೆ ಯಾವ ಕಡೆ ತರ್ತೀರಿ
1: ಸರ್? ನಾವು ಸಾಮಾನ್ಯವಾಗಿ ಬೀಜ ಹೊರಗಡೆ ಕೊಡ್ಬೇಕು ಅಂದ್ರೆ ಈ ಕಡೆ ಹಾಸನ ಸೈಡ್ ಹೋಗ್ಬಿಡ್ತೀವಿ ಸರ್, ಹಾಸನ ಮಶ್ಲೆ ಹೊಸಳ್ಳಿ ಸೈಡ್ ಅಲ್ಲೆಲ್ಲ ತಂದ್ಬಿಡ್ತೀವಿ. ಆ ಕಡೆ ಸ್ವಲ್ಪ ಶುಂಠಿ ಚೆನ್ನಾಗಿ ಬೆಳೀತಾರೆ, ಆರ್ಗಾನಿಕಲ್ ಮಾಡಿರ್ತಾರೆ ಅದರಲ್ಲೂ, ಆರ್ಗಾನಿಕಲ್ ಮಾಡಿರೋ ಶುಂಠಿ ಇರುತ್ತೆ, ಚೆನ್ನಾಗಿರುತ್ತೆ, ಅದನ್ನು ತಂದಿದೀವಿ ಸರ್. ಈಗ ಕೆಮಿಕಲ್ಗಿಂತ ಆರ್ಗಾನಿಕ್ತೆ ಸ್ವಲ್ಪ ಜಾಸ್ತಿ ತಂದು ಹಾಕಿರೋದು ನಾವು, ಈಗ 1-2 ವರ್ಷದಿಂದ ನಮ್ದೇ ಮಾಡ್ತಿದೀವಿ ಸರ್ ನಾಟಿನ.
0: ನೀವೇ ಮಾಡ್ಕೊಂಡಿದ್ದು ಅದರಲ್ಲೇ ಬೀಜ ಮಾಡ್ಕೊಂಡು ಅದನ್ನೇ ಮಾಡ್ಬಿಡ್ತೀರಿ?
1: ಹೌದು ಸರ್, ಅದನ್ನೇ ಮಾಡ್ತಿದ್ವಿ.
0: ಈಗ 70-80 ಸಾವಿರ ಎಕರೆಗೆ ಅಂತ

0: ಅಂದ್ರೆ ತುಂಬಾ ದುಬಾರಿ ಆಗ್ಲಿಲ್ವಾ ಗುತ್ತಿಗೆಗೆ?
1: ದುಬಾರಿ ಆಯ್ತು ಸರ್, ಈಗ ಅದಕ್ಕಿಂತ ಕಡಿಮೆ ಯಾರು ಕೊಡಲ್ಲ ಸರ್. ಈಗ ಅದ್ರ ತಕ್ಕಾಗೆ ಬೆಲೆ ಸಿಕ್ಕರು ಪರವಾಗಿಲ್ಲ, ಸಿಕ್ಕನಿಲ್ಲ ಅಂದ್ರೆ ಲಾಸು ಆಯ್ತದೆ ಲಾಭನೂ ಆಯ್ತದೆ, ವ್ಯವಸಾಯದಲ್ಲಿ ಇಷ್ಟೇ ಗಳಿಗೆ ಅಂತ ಹೇಳಕ್ಕಾಗಲ್ಲ ಸರ್.
0: ಈಗ ಈ ವರ್ಷ ನೀವು ಮಾಡ್ಕೊಂಡಿರೋದು ಎಷ್ಟು ಕೊಟ್ಟಿದ್ದೀರಿ?
1: ಈ ಸಲ ನಾವು ಮಾಡ್ಕೊಂಡಿರೋದು 50,000 ಕೊಟ್ಟಿದ್ದೀವಿ ಸರ್.
0: 50,000.
1: 50,000 ಕೊಟ್ಟಿದ್ದೀವಿ ಅಂದ್ರೆ ಜಾಸ್ತಿ ಟೈಮ್ ಆಗಿಲ್ಲ, ಒಂದು 4 ವರ್ಷ ಆಗಿದೆ ಮಾಡ್ಕೊಂಡಿದ್ದೀವಿ ಸರ್.
0: ಈಗ ಈ 1 ವರ್ಷದವರೆಗೂ ನಿಮಗೆ ವಾಯ್ದೆ ಇರುತ್ತೆ.
1: ಹೌದು ಸರ್, 1 ವರ್ಷದವರೆಗೂ ಆ ವಾಯ್ದೆ ಇರುತ್ತೆ.
0: ಈ ಕೆಸ ನಮ್ಮ ಕಡೆ ಏನು ಬೆಳೀತಾ ಇದ್ದಂಥ ಒಂದು ಬೆಳೆ ಅಲ್ಲ, ಆದರೆ ಇತ್ತೀಚೆಗೆ ಸ್ವಲ್ಪ ಕೆಸ ಜಾಸ್ತಿ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೆಸದ ಬೆಳೆ ಬಗ್ಗೆ ಒಂದಷ್ಟು ಹೇಳಿ, ಯಾವಾಗ ನಾಟಿ ಮಾಡಬೇಕು, ಹೆಂಗೆ ನಾಟಿ ಮಾಡೋವಂಥದ್ದು, ಏನೇನು ಆರೈಕೆ ಮಾಡಬೇಕು ಅಂತ ಹೇಳಿ.
1: ಅದೇ ಸರ್, ಈಗ ಕೆಸದ್ದು ಅಂದ್ರೆ ಪ್ಲೈನ್ ಹೊಲ ಆದ್ರೆ ವ್ಯವಸಾಯ ಮಾಡಕ್ ಚಂದ, ಈಗ ನೆರಳಾದ್ರೆ ಸ್ವಲ್ಪ ಕಷ್ಟ,
0: ಕಷ್ಟ ಬರೋದಿಲ್ಲ.
1: ಬರೋದಿಲ್ಲ, ಕಡಿಮೆ ಇಳುವರಿ, ಮತ್ತೆ ಜಾಗ, ಈಗ ನಾವು ತೆಂಗಿನ ತೋಟ ಮಾಡಿದೀವಿ, ಸ್ವಲ್ಪ ಜಾಗ ಎಲ್ಲ ವೇಸ್ಟ್ ಆಗುತ್ತೆ, ಮತ್ತೆ ನೆರಳಲ್ಲಿ ಇಳುವರಿ ಕಡಿಮೆ, ಸ್ವಲ್ಪ ಕಷ್ಟ ತೆಂಗಿನ ತೋಟದಲ್ಲಿ ಮಾಡೋಕ್ಕಾದ್ರೂ. ಈಗ ಮಾಡೋಂತಾರೆ ಸರ್, ಈಗ ಅದು ಈಗ ಶುಂಠಿಗಾದ್ರೆ ಇಂಥ ಟೈಮಲ್ಲೇ ಮಾಡ್ಬೇಕು ಅನ್ನೋದೊಂದು ಎಕ್ಸಾಕ್ಟ್ ಐತೆ. ಈಗ ಕೆಸಕ್ಕೆಲ್ಲ ಅಂಥ ಟೈಮಲ್ಲೇ ಮಾಡ್ಬೇಕು ಇಂಥ ಟೈಮಲ್ಲೇ ಮಾಡ್ಬೇಕು ಅನ್ನೋದು ಏನಿಲ್ಲ, ಯಾವಾಗ ಬೇಕಾದ್ರೂ ಬೆಳಿಬೋದು ಸರ್ ಅದನ್ನ. ಈಗ ಶುಂಠಿ ನಾವು ಇನ್ ಜನವರಿಲಿ ಹಾಕ್ಬೇಕು ಅನ್ನೋದು ಒಂದು ಇದೈತೆ, ಅದು ಯಾವಾಗ ಬೇಕಾದ್ರೂ ಬೆಳಿಬೋದು ಕೆಸನ. ಅದು ಇಳುವರಿ ಮೇಲೆ ಹೋಗುತ್ತೆ. ಅದು ಡಿಸೆಂಬರ್ ಹಾಕರು ಇದ್ದಾರೆ, ನವೆಂಬರ್ ಹಾಕರು ಇದ್ದಾರೆ, ಸೆಪ್ಟೆಂಬರ್ ಹಾಕರು ಇದ್ದಾರೆ, ಮತ್ತೆ ಮಾರ್ಚ್ ಹಾಕರು ಇದ್ದಾರೆ.
0: ವರ್ಷದ ಎಲ್ಲಾ ಕಾಲದಲ್ಲೂ ಎಲ್ಲಾ ತಿಂಗಳಲ್ಲೂ ನಾಟಿ ಮಾಡಬಹುದು?
1: ಹೌದು ಸರ್, ವರ್ಷದ ಎಲ್ಲಾ ಕಾಲದಲ್ಲೂ ನಾಟಿ ಮಾಡ್ತಾರೆ ಸರ್. ನಮಗ್ ತಿಳಿದಿರೋ ಪ್ರಕಾರ ಎಲ್ಲಾ ಟೈಮಲ್ಲೂ ಮಾಡ್ತಾರೆ ಕೆಸನ.
0: ಕೆಸದ್ದು ಬಿತ್ತನೆ ಬೀಜ ಎಲ್ಲ ಎಲ್ಲಿ ತರ್ತೀರಿ?
1: ಸರ್ ಬಿತ್ತನೆ ಬೀಜ ಎಲ್ಲ ಅದೆಲ್ಲ ನಾವು ಆಲ್ಮೋಸ್ಟ್ ಅದಕ್ಕೂ ಕಾಯಿಲೆ ಏನೋ ಇದ್ದೇ ಇರುತ್ತೆ, ಆಲ್ಮೋಸ್ಟ್ ನಾವೆಲ್ಲೂ ಹೊರಗಡೆ ತಂದಿಲ್ಲ, ನಮ್ದೇ ಇರುತ್ತೆ, ನಮ್ದ್ರಲ್ಲೇ ಮಾಡ್ತೀವಿ ಸರ್ ನಾವು ಯಾವಾಗ್ಲೂ.
0: ಹೆಂಗೆ ಅದು ಬಿತ್ತನೆ ಮಾಡೋದು? ಈಗ ಏನು ಗೆಡ್ಡೆ ಹಾಕ್ಬೇಕೋ, ಬೀಜ ಇರುತ್ತೋ, ಹೆಂಗೆ ಅದ್ರ ಬಗ್ಗೆ ಹೇಳಿ.
1: ಸರ್ ಕೆಲವರು ಗೆಡ್ಡೆ ಹಾಕ್ತಾರೆ, ಕೆಲವರು ಅದರಲ್ಲೇ ಬೆಳೆದಂತ ಕೆಸದ ಗೋಲಿ ಅಂತ ಇರುತ್ತೆ, ಅದನ್ನ ಮಾಡ್ತೀವಿ ಕೆಲವರಿಗೆ. ಅದನ್ನ ನಾವೆಲ್ಲ ಗೋಲಿನೇ ಮಾಡೋದು ಆಲ್ಮೋಸ್ಟ್, ಫಸ್ಟ್ ಗೆಡ್ಡೆ ಮಾಡ್ತಿದ್ವಿ ನಾವು, ಈಗೆಲ್ಲ ಗೋಲಿನ ಹೆಸರು ಮಾಡೋದು. ಅದರಲ್ಲಿ ತುಂಬಾ ಇಳುವರಿ ಬರುತ್ತೆ, ಮತ್ತೆ ಗಿಡನು ಸಾಯೋದು ಕಡಿಮೆ.
0: ಈಗ ಗೆಡ್ಡೆ ಏನು ಕತ್ತರಿಸ್ಬಿಟ್ಟು ಹಾಕ್ಬೋದಲ್ವಾ ಅದನ್ನ?
1: ಹೌದು ಸರ್, ಕತ್ತರಿಸ್ಬಿಟ್ಟು ಹಾಕೋದು.
0: ಆಲೂಗಡ್ಡೆ ಹಾಕ್ತಿವಲ್ಲ ಆ ತರ ಕತ್ತರಿಸ್ಬಿಟ್ಟು ಹಾಕ್ಬೋದು.
1: ಹೌದು ಸರ್, ಆಲೂಗಡ್ಡೆ ಕತ್ತರಿಸ್ತೀವಲ್ಲ ಅದ್ರ ಕತ್ತರಿಸ್ ಹಾಕೋದು.
0: ಈ ಗಡ್ಡೆಗಿಂತಲೂ ಗೋಲಿನೇ ಬಾರಿ ಒಳ್ಳೇದು ಅಂತೀರಾ?
1: ಅಂದ್ರೆ ಗೆಡ್ಡೆ ಹಾಕರೆ ಸರ್ ತಕ್ಷಣ ನೀರ್ ಮಾಡ್ಬೇಕು, ಗೋಲಿ ಹಾಕರೆ ಒಂದ್ 4 ದಿವಸ ನೀರ್ ಹೊಡೆದಿಲ್ಲ ಅಂದ್ರೂ ತಡೆಯುತ್ತೆ, ಹಂಗಾಗಿ ಗೋಲಿನೇ ಮಾಡ್ತೀವಿ ಸರ್ ನಾವು. ಯಾಕೆಂದ್ರೆ ಈಗ ಹೊರಗಡೆ ಹೋಗಿ ಮಾಡಿದ್ರೆ ಟೈಮಿಂಗ್ಸ್ ಕರೆಂಟು, ನೀರ್ ಸ್ವಲ್ಪ ಸಮಸ್ಯೆ ಆಗಿರುತ್ತೆ, ಹಂಗಾಗಿ ಗೋಲಿನೇ ಮಾಡ್ತೀವಿ ಸರ್.
0: ಗೋಲಿ ಅಂದ್ರೆ ಅದು ಗೆಡ್ಡೆಲ್ಲ ಬರೋಂಥದ್ದಲ್ವಾ?
1: ಹೌದು ಸರ್, ಗೆಡ್ಡೆಲ್ಲ ಬರೋಂಥದ್ದು
0: ಸಣ್ಣಗಿರುತ್ತೆ.
1: ಸಣ್ಣಗಿರುತ್ತೆ, ಮಾರಾಟ ಮಾಡದಂತ ಗೋಲಿನ ನಾವೇ ತೆಗೆದು ಮಡಿಕೋತೀವಿ, ಮಾರಕ್ ಹೋಗೋದಿಲ್ಲ, ಅದನ್ನೇ ಹಾಕ್ತೀವಿ ಸರ್.
0: ಅದ್ರಲ್ಲಿ ಏನು ಇಂಥ ತಳಿ ಅಂತ ತಳಿ ಅಂತ ಇದೆಯಾ, ಅಥವಾ ಯಾವ್ದು ಹಾಕಿದ್ರು ನಡೀತದೆ?
1: ಇಲ್ಲ ಸರ್, ಯಾವ್ದು ಹಾಕಿದ್ರು ನಡೆಯುತ್ತೆ.
0: ಈಗ ಅದು ನಾಟಿ ಮಾಡಿದ್ಮೇಲೆ ಏನೇನು ಕೆಲಸ ಮಾಡ್ಬೇಕು ಅದಕ್ಕೆ?
1: ಸರ್ ನಾಟಿ ಮಾಡಿದೊಂದು 25 ದಿವಸದಿಂದ 30 ದಿವಸಕ್ಕೆ ಕಳೆನಾಶಕ ಮಾಡ್ತೀವಿ, 30 ದಿವಸಗಂಟ್ಲು ಹೋಗಲ್ಲ, 25 ದಿವಸಕ್ಕೆಲ್ಲ ಕಳೆನಾಶಕ ಮಾಡ್ತೀವಿ. ಅದಾದ ನಂತರ ಒಂದು 2-2.5 ತಿಂಗಳಿಗೆ ಗೊಬ್ಬರ ಕೊಟ್ಟು ಮಣ್ಣು ಗುಡಿಸ್ತೀವಿ. ಆ ಮಣ್ಣು ಕೂಡಿಸಿ ಒಂದು 15 ದಿವಸ 20 ದಿವಸ ಆದ್ಮೇಲೆ ನುಜಿ ಕಳೆ ಬರುತ್ತೆ, ಕಳೆ ಬಂದ್ಮೇಲೆ ಕಳೆನಾಶಕ ಮಾಡ್ತೀವಿ. ಕಳೆನಾಶಕ ಮಾಡಿ ಇನ್ನು ಕೆಸ ಬೆಳವಣಿಗೆ ನೋಡ್ಕೋತೀವಿ. ಪುನಃ ಒಂದೊಂದ್ಸಲ ಗೊಬ್ಬರ ಕೊಡೋದವ್ರು ಕೊಡ್ತಾರೆ, ಕೆಲವರು ಕೊಡ್ತಾರೆ, ಕೆಲವರು ಕೊಡಲ್ಲ. ಇನ್ನು ಅಷ್ಟೇ ಸರ್, ಅದಕ್ಕೆ ಇನ್ನ ಕೈ ಬಿಟ್ಬಿಡ್ತೀವಿ. ಇನ್ನ ಅದನ್ನ ಬರೀ ನೀರ್ ಹೊಡೆಯೋದಷ್ಟೇ ಸರ್. ಇನ್ನೇನಿದ್ರು ಬೆಳೆ ಬಂದ್ಮೇಲೆ ಕಿತ್ ಮಾರ ಅಂತದ್ದು.
0: ನಾಟಿ ಮಾಡಿದ್ಮೇಲೆ ಏನೊಂದು 2-2.5 ತಿಂಗಳು ಅಷ್ಟೇ ಕೆಲಸ?
1: ನಾಟಿ ಮಾಡಾದ್ಮೇಲೆ ಒಂದ್ 2.5 ತಿಂಗಳ ಗಂಟ ಇರುತ್ತೆ ಸರ್ ಕೆಲಸ. ಹೌದು ಸರ್, ಇರುತ್ತೆ,
0: ಮಣ್ಣು ಕೊಡೋದು, ಕಳೆ ತೆಗೆಯೋದು, ಈ ತರದವೆಲ್ಲ ಇರುತ್ತೆ.
1: ಹೌದು ಸರ್, 3-4 ತಿಂಗಳ ಗಂಟ ಸ್ವಲ್ಪ ಕಷ್ಟನೇ. ಹೌದು ಸರ್.
0: ಅದಕ್ಕೆ ಆಗಾಗ ಮೇಲ್ಗೊಬ್ಬರ ಈ ತರದ್ದೆಲ್ಲ?
1: ಮೇಲ್ಗೊಬ್ಬರ ಅಂದ್ರೆ ಸರ್ ನಾಟಿ ಮಾಡಿ ಒಂದು ಕಳೆನಾಶಕ ಹೊಡೆದ್ಮೇಲೆ ಒಂದ್ಸಲ 1 ಟ್ರಿಪ್ ಗೊಬ್ಬರ ಕೊಡ್ತಾರೆ, ಅದಾದ ನಂತರ ಮಣ್ಣು ಗುಡಿಸ್ಬೇಕಾದ್ರೆ ಒಂದ್ಸಲ ಕೊಡ್ತಾರೆ, ಇನ್ನು ಅದಾದ ನಂತರ ಒಂದು 5-6 ತಿಂಗಳಿಗೆ ಒಂದ್ಸಲ ಕೊಡ್ತಾರೆ ಸರ್. ಅಷ್ಟೇನೆ, ಮುಗೀತು.
0: ಈಗ ಅದಕ್ಕೇನು ರೋಗ ರುಜಿನ ಈ ತರದ್ದೆಲ್ಲ ಬರೋದಿಲ್ವಾ?
1: ಇದೆ ಸರ್, ರೋಗ ಇದೆ, ರೋಗ ಬರುತ್ತೆ ಅದನ್ನು. ಈಗ ಅದನ್ನು ಒಂದ್ 1 ವರ್ಷ ಹಾಕಿದ್ಮೇಲೆ 3 ವರ್ಷ ಹಾಕಂಗಿಲ್ಲ ಬೆಳೆನ, ಒಂದು ಜಮೀನಿಗೆ 1 ವರ್ಷ ಹಾಕಿದ್ಮೇಲೆ 3 ವರ್ಷ ಮಾಡೋದಿಲ್ಲ, ಶುಂಠಿ ತರ. ಅದು ಸ್ವಲ್ಪ ಕಾಯಿಲೆ ಅನ್ನೋದು ಬರುತ್ತೆ, ಕಾಯಿಲೆ ಬಂದ್ರೆ ಅದು ನಿಲ್ಲಲ್ಲ ಸರ್, ಶುಂಠಿ ಸ್ವಲ್ಪ ಕಾಯಿಲೆ ಬಂದ್ರೆ ನಿಲ್ಸಾರ ಮಾಡ್ಬೋದು. ಇದು 3 ತಿಂಗಳಿಗೆಲ್ಲ ಕಾಯಿಲೆ ಬಂದ್ರೆ ಏನು ಮಾಡೋಕ್ಕಾಗಿಲ್ಲ, ಶುಂಠಿ ಕಿತ್ತಾರ ಕೊಟ್ಬಿಡ್ಬೋದು, ಅದನ್ನ ಕೀಳಕ್ಕೋಗಲ್ಲ, ಏನು ಆಗೋದಿಲ್ಲ. ಮಿನಿಮಮ್
0: ಏನ್ ಕರ್ಗೋಗ್ಬಿಡುತ್ತೆ?
1: ಕರ್ಗೋಗೋದಿಲ್ಲ ಸರ್, ಗಿಡ ಹಂಗೆ ಸತ್ತಿ ಪುನಃ ಹುಟ್ಟುತ್ತೆ, ಅದ್ರಲ್ಲಿ ಏನು ಗೆಂಡೆ ಇರೋದಿಲ್ಲ, ಅದು ಹೋದ ಲೆಕ್ಕಾಚಾರನೇ. ಈ ಶುಂಠಿ ಆದ್ರೆ ಕಿತ್ ಕೊಡ್ಬೋದು, ಇದು ಕಿತ್ ಕೊಡಕ್ಕಾಗಲ್ಲ ಸರ್.
0: ಬಲ್ತಿರ್ಬೇಕಲ್ಲ ಅದು.
1: ಹೌದು ಸರ್, ಬಲ್ತಿರ್ಬೇಕು, ಗೆಡ್ಡೆ ಬಂದಿರೋದಿಲ್ಲ. ಶುಂಠಿ ಆದ್ರೆ ಒಂದೊಂದು 1/4 ಕೆಜಿನಾರ ಇರ್ತದೆ, ಒಂದು 1/4 ಕೆಜಿನಾರ ಇದ್ದೇ ಇರ್ತದೆ. ಹೌದು ಸರ್, 3-4 ತಿಂಗಳಿಗೆ ಒಂದೊಂದು 1/4 ಕೆಜಿನಾರ ಸಿಗುತ್ತೆ, ಇದ್ರಲ್ಲಿ ಏನು ಸಿಗಲ್ಲ ಕೆಸಿನಲ್ಲಿ.
0: ಏನೇನು ರೋಗಗಳು ಬರ್ತವೆ ಕೆಸಕ್ಕೆ?
1: ಕೆಸಕ್ಕೆ ಏನಿಲ್ಲ ಸರ್, ಒಂದು ಗಿಡ ಚೆನ್ನಾಗಿರುತ್ತೆ ಹಂಗೆ ಹಳದಿ ಬಂದು ಸತ್ತೋಗುತ್ತೆ. ಅಷ್ಟೇ ಸರ್, ಇನ್ನೇನು ಕಾಯಿಲೆ ಅದರಲ್ಲಿ, ಅದ್ರ ಬಗ್ಗೆ ಏನಷ್ಟೇ ನಮಗೆ ಗೊತ್ತಿರೋದು, ಇನ್ನಷ್ಟೇ ಸರ್, ಅದರಲ್ಲಿ ಏನು ಬರಲ್ಲ.
0: ಈಗ ಅದು ಕೊಯ್ಲು ಮಾಡಬೇಕು ಅಂತ ಅಂತಂದ್ರೆ ಎಷ್ಟು ತಿಂಗಳಾಗಬೇಕು?
1: ಅದೇ ಸರ್, ಒಂದು 8 ತಿಂಗಳಾಗಬೇಕು ಸರ್.
0: 8 ತಿಂಗಳಾಗಬೇಕು?
1: 8 ತಿಂಗಳು ಬೇಕು, 8 ತಿಂಗಳ ಮೇಲೆ.
0: ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಕೆಜಿ ಸಿಗುತ್ತೆ?
1: ಅದು ತರಾವರಿ ಬೆಳೆದಿರೋರು ಇದ್ದಾರೆ ಸರ್. ಈಗ ಒಂದೊಂದು ಗಿಡದಲ್ಲಿ 2 ಕೆಜಿ 3 ಕೆಜಿ 1 ಕೆಜಿ ಹಿಂಗೆಲ್ಲ 1/2 ಕೆಜಿನು ಬಂದಿರೋದೈತೆ. ಅದರಲ್ಲಿ ಅವರೇಜ್ ಮಾಡೋಕ್ಕೆ ಆಗಲ್ಲ ಸರ್.
0: ಚೆನ್ನಾಗಿ ಬೆಳೆದ್ರೆ ಎಷ್ಟು ಬರ್ಬೋದು?
1: ಚೆನ್ನಾಗಿ ಬೆಳೆದ್ರೆ ಬರುತ್ತೆ ಸರ್, ಒಂದು 3-4 ಕೆಜಿ ಗಂಟ.
0: 3-4 ಕೆಜಿ ಬರುತ್ತೆ.
1: ಹೌದು ಸರ್.
0: ಕೇಳೋದು ಇದೆಲ್ಲ ಸ್ವಲ್ಪ ಕಷ್ಟವಾ ಅಥವಾ ಸುಲಭವಾ ಹೆಂಗೆ?
1: ಇಲ್ಲ ಸರ್ ಅವರೇ ರೇಟ್ ಮಾತಾಡ್ಕೊಂಡು ಅವರೇ ಕಿತ್ಕೊಂಡು ಹೋಗ್ತಾರೆ, ನಮ್ಗೇನಾದ್ರಲ್ಲ ಅದ್ರದ್ದೇನು ಸಮಸ್ಯೆ ಬರಲ್ಲ. ಕೆಸ ಚೆನ್ನಾಗಿದ್ರೆ ಅವರೇ ಕಿತ್ಕೊಂಡು ಹೋಗ್ತಾರೆ, ಕೆಸ ಚೆನ್ನಾಗಿಲ್ಲ ಅಂದ್ರೆ ನಾವೇ ಕಿತ್ಕೊಡ್ಬೇಕಾಯ್ತದೆ. ಆ ತರ ಸರ್ ಅವರು ಲಾಭದಾಯಕ ನೋಡ್ತಾರಲ್ಲ, ಚೆನ್ನಾಗಿದ್ರೆ ಅವರೇ ಕಿತ್ಕೊಂಡು ಹೋಗ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ನಾವು ಕಿತ್ಕೊಡ್ಬೇಕಾಗುತ್ತೆ.
0: ಯಾರು ತಗೊಳ್ತಾರೆ ಜಾಸ್ತಿ ಅದನ್ನ?
1: ಅದರಲ್ಲಿ ನಮ್ಮೂರವರೇ ವ್ಯಾಪಾರ ಮಾಡ್ತಾರೆ, ಕೇರಳ ಸೈಡ್ ಜಾಸ್ತಿ ಹೋಗುದೆ ಸರ್, ಅದು ಕೇರಳದ ಸೈಡ್ ಜಾಸ್ತಿ ಹೋಗುದು.
0: ಇಲ್ಲಿ ಯಾರು ಜಾಸ್ತಿ ಬಳಕೆ ಮಾಡೋದಿಲ್ಲ ಅಲ್ವಾ?
1: ಇಲ್ಲ ಸರ್ ಇಲ್ಲಿ ಜಾಸ್ತಿ, ನಮ್ಮಲ್ಲಿ ಯಾರು ಬಳಕೆ ಮಾಡಲ್ಲ, ಕೇರಳ ಸೈಡ್ ಜಾಸ್ತಿ, ಸ್ವಲ್ಪ ಬಳಕೆ ಜಾಸ್ತಿ.
0: ಇಲ್ಲಿ ಬಳಕೆ ಮಾಡೋದಿಲ್ಲ ಆದ್ರೂ ಯಾವ ಧೈರ್ಯದ ಮೇಲೆ ಬೆಳಿತೀರಿ?
1: ಧೈರ್ಯದ ಮೇಲೆ ಅಂದ್ರೆ ಸರ್ ಆ ಕಡೆ ಕೇರಳದಾರ ಸ್ವಲ್ಪ ಜಾಸ್ತಿ ತಿನ್ನೋದು, ಆ ಧೈರ್ಯದ ಮೇಲೆ ಬೆಳೆಯೋದು, ಹಂಗಾಗಿ ಆ ಕಡೆನೇ ಜಾಸ್ತಿ ಸರ್ ಹೋಗೋದು.
0: ಆ ಕಡೆ ಜಾಸ್ತಿ,
1: ಆ ಕಡೆನೇ ಜಾಸ್ತಿ ಗೆಡ್ಡೆ ಗೆಣಸು ಎಲ್ಲ ಹೋಗೋದೆಲ್ಲ ಜಾಸ್ತಿ ಕೇರಳನೇ ಸರ್, ಕೇರಳ ತಮಿಳ್ನಾಡು ಸೈಡ್ ಜಾಸ್ತಿ.
0: ಅಲ್ಲಿಂದ ಬಂದು ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗ್ತಾರೆ, ಅಥವಾ ಇಲ್ಲಿ ನಮ್ಮ ಭಾಗದವರು ಕೂಡ ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗಿ ಕೊಟ್ಬರ್ತಾರೆ
1: ಸರ್? ಅಲ್ಲಿಂದ ಬರೋದು ಕಡಿಮೆ, ನಮ್ಮ ಭಾಗದಿಂದ ಅಲ್ಲಿಗೆ ತಗೊಂಡೋಗಿ ಕೊಡೋರು ಜಾಸ್ತಿ, ಬ್ರೋಕರ್ಗಳು ಇರ್ತಾರಲ್ಲ ಅವ್ರು ಕೊಡೋರು ಜಾಸ್ತಿ, ಅಲ್ಲಿಂದ ಬರೋದು ಭಾರಿ ಕಡಿಮೆ.
0: ಸಾಮಾನ್ಯವಾಗಿ ಕೆಸಕ್ಕೆ ಏನು ರೇಟ್ ಇರುತ್ತೆ?
1: ಸಾಮಾನ್ಯವಾಗಿ ಇರುತ್ತೆ ಸರ್, ಒಂದು ಈ ವರ್ಷ ಎಲ್ಲ ಬರೀ 18 ರೂಪಾಯಿ ಇತ್ತು, ಒಂದು 25 ರೂಪಾಯಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸರ್.
0: ಎಷ್ಟು ರೇಟ್ ಸಿಕ್ಕಿದ್ರೆ ನಿಮಗೆ ಲಾಸ್ ಆಗೋದಿಲ್ಲ?
1: ಸಿಕ್ಬೇಕು ಸರ್ ಒಂದು 35-40 ರೂಪಾಯಿ ನಾರು ಸಿಕ್ಬೇಕು, ಲಾಸ್ ಆಗ್ಬಾರ್ದು ಅಂದ್ರೆ.
0: 35-40 ಸಿಕ್ಕಿದ್ರೆ ಒಳ್ಳೆ ಬೆಲೆ ಅಲ್ವಾ ಅದು?
1: ಹೌದು ಸರ್ ಒಳ್ಳೆ ಬೆಲೆ, ಅದು ಅದೇ ಒಳ್ಳೆ ಬೆಲೆ, 35-40 ರೂಪಾಯಿ ನಾರು ಸಿಕ್ಕೇ ಸಿಕ್ಬೇಕು ಸರ್ ಅವರೇಜ್.
0: ಪ್ರತಿ ಕೆಜಿಗೆ?
1: ಪ್ರತಿ ಕೆಜಿಗೆ. ಹೌದು ಸರ್.
0: ಒಂದು ಎಕರೆನಲ್ಲಿ ಸಾಮಾನ್ಯವಾಗಿ ಎಷ್ಟು ಟನ್ ಬೆಳಿಬಹುದು
1: ಸರ್? ಒಂದ್ ಎಕರೆಗೆ 10-12 ಟನ್ ಗಂಟಲು ಬೆಳೆದಿರೋ ಅವರೇ. ಈಗ ಮೊದ್ಲು ತರ ಇಳುವರಿ ಬೀಳ್ತಾ ಇಲ್ಲ, ಈಗೇನು ಜಾಸ್ತಿ ಬೀಳೋದು ಅಂದ್ರೆ 6 ಟನ್ ಬೀಳುತ್ತೆ ಸರ್, 5-6 ಟನ್ ಜಾಸ್ತಿ ಈಗ ಬೀಳ್ತಿರೋದು. ಅಷ್ಟು ಮೊದ್ಲು ಎಲ್ಲ 10 ಟನ್ ಅಂತೂ ಬಿದ್ದೆ ಬೀಳೋದು, ಈಗೆಲ್ಲ ಕಡಿಮೆ ಸರ್. ಈಗ
0: ಹೆಚ್ಚು ಏನು ಇಳುವರಿ ಬರ್ತಾ ಇಲ್ಲ?
1: ಹೌದು ಸರ್, ಹೆಚ್ಚು ಇಳುವರಿ ಬರ್ತಾ ಇಲ್ಲ. ಐತಿ
0: ಅಂದ್ರೆ ಪದೇ ಪದೇ ಅಲ್ಲೇ ಬೆಳಿತಾ ಇರೋದ್ರಿಂದ ಆತರ ಸಮಸ್ಯೆ ಅಂತೀರಾ?
1: ಪದೇ ಪದೇ ಅಂತಲ್ಲ ಸರ್, ಈಗ ಟೈಮಿಗೆ ಸರಿಯಾಗಿ ಮಳೆ ಆಗೋದು, ಮೊದ್ಲೆಲ್ಲ ಜಾಸ್ತಿ ಕಳೆನಾಶಕ ಎಲ್ಲ ಸಿಂಪಡಣೆ ಮಾಡ್ತಿರ್ಲಿಲ್ಲ, ಈಗೆಲ್ಲ ಜಾಸ್ತಿ ಇದೆಲ್ಲ, ಔಷಧಿ ಎಲ್ಲ ಜಾಸ್ತಿ ಅಲ್ವಾ ಸರ್, ಹಂಗಾಗಿ ಕಡಿಮೆ ಇಳುವರಿ ಸರ್ ಈಗ ಇತ್ತೀಚೆಗೆ.
0: ಕೆಸಕ್ಕೆ ನೀರಾವರಿ ಇರ್ಲೇಬೇಕಾ?
1: ಹೌದು ಸರ್, ನೀರಾವರಿ ಬೇಕೇ ಬೇಕು, ನೀರಾವರಿ ಇಲ್ಲ ಅಂದ್ರೆ ಅದು ಬೆಳೆನೆ ಮಾಡಕ್ಕಾಗಲ್ಲ, ಆಗಲ್ಲ ಸರ್, ಆಗಲ್ಲ.
0: ಯಾಕೆಂತಂದ್ರೆ ಮಳೆ ಹೋಯ್ತು ಅಂತ ಅಂದ್ರೆ ನೀರ್ ಕೊಡಂಗಿರ್ಬೇಕು ತಕ್ಷಣ, ನಾವು
1: ಇರ್ಲೇಬೇಕು ತಕ್ಷಣ, ನೀರ್ ಕೊಡಂಗ ಇರ್ಲೇಬೇಕು ಸರ್.
0: ಈಗ ಮಳೆನೇ ಇಲ್ಲ ಅಂತ ಅಂದ್ರೆ ಎಷ್ಟು ದಿವಸಕ್ಕೊಂದ್ಸರಿ ನೀರ್ ಕೊಡ್ಬೇಕಾಗ್ತದಕ್ಕೆ?
1: ಮಳೆನೇ ಇಲ್ಲ ಅಂದ್ರೆ ಸರ್ ವಾರಕ್ಕೆ 2 ಸಲ ಬೇಕೇ ಬೇಕು ಸರ್, ವಾರಕ್ಕೆ 2-3 ದ ಬೇಕೇ ಬೇಕು ನೀರು. ಹೌದು ಸರ್, ನೀರಾವರಿ ಬೇಕೇ ಬೇಕು.
0: ಈಗ ಅದ್ರದ್ದು ಎಲೆ ಎಲ್ಲ ಉಳ್ಕೊಳತ್ತಲ್ಲ, ಅದನ್ನೆಲ್ಲ ಏನ್ ಮಾಡ್ತೀರಾ ಆಮೇಲೆ ಕಿತ್ಮೇಲೆ?
1: ರೋಟ್ರಿ ಮಾಡ್ತೀವಿ ಸರ್, ಪೂರ್ತಿ ರೋಟ್ರಿ ಹೊಡೆದ್ಬಿಡ್ತೀವಿ, ಎಲ್ಲ ಗೊಬ್ಬರ ಆಗುತ್ತೆ ಸರ್.
0: ಎಲೆ ಏನು ಯಾರು ಬಳಕೆ ಮಾಡೋದಿಲ್ವಾ?
1: ಇಲ್ಲ ಸರ್, ಯಾರು ಬಳಕೆ ಮಾಡಲ್ಲ, ಗೊಬ್ಬರ ಆಗುತ್ತೆ ಸರ್, ಚೆನ್ನಾಗಿ ಗೊಬ್ಬರ ಆಗುತ್ತೆ,
0: ಒಳ್ಳೆ ಗೊಬ್ಬರ ಆಗುತ್ತೆ,
1: ಒಳ್ಳೆ ಗೊಬ್ಬರ ಆಗುತ್ತೆ.
0: ಈಗ ಅಲ್ಲಿ ಕಿತ್ಬಿಟ್ಟು ಗೆಡ್ಡೆ ಅಷ್ಟೇ ಕತ್ತರಿಸ್ಕೊಂಡು ಉಳಿದಿದ್ದು ಬಿಟ್ಟು ಹೋಗ್ಬಿಡ್ತಾರಲ್ಲೇ?
1: ಹೌದು ಸರ್, ಅಷ್ಟೇ, ಇನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ, ಇನ್ನೂ ರೋಟ್ರಿ ಮಾಡಿ ಎರಡನೇ ಬೆಳೆ ಮಾಡೋದಾರು ಮಾಡ್ತೀವಿ, ಇಲ್ಲ ಅಂದ್ರೆ ಹಂಗೆ ಒಣಗಕ್ಕಾದ್ರೂ ಬಿಟ್ಟರು ನಡೆಯುತ್ತೆ. ಹಾಂ ಸರ್,
0: ಕಳೆದ ವರ್ಷ ಬಾರಿ ಕಡಿಮೆ ಆಯ್ತು ಬೆಲೆ ಅಂತ ಅಂದ್ರೆ ಲಾಸ್ ಆಯ್ತಾ?
1: ಅದೇ ಸರ್, ಕಳೆದ ವರ್ಷ ಬಾರಿ ಬೆಲೆ ಕಡಿಮೆ ಆಯ್ತು, ಲಾಸ್ಟ್ ಲಾಸ್ಟ್ಗೆ ನಾವೆಲ್ಲ ಮೊದ್ಲೇ ಕಿತ್ತಿದ್ದು, ಬಾರಿ ಕಡಿಮೆ ಆಯ್ತು. ಎಷ್ಟೋ ಜನ ಈ ವರ್ಷ ಕಡಿಮೆ ಮಾಡಿದಾರೆ ಬೆಳೆನ, ಅದನ್ನ ಕಳೆದ ವರ್ಷ ಲಾಸ್ ಆಗಿರೋದ್ ನೋಡಿ ಈ ವರ್ಷ ಕಡಿಮೆ ಮಾಡಿದಾರೆ ಸರ್.
0: ನೀವೆಷ್ಟು ಹಾಕಿದ್ರೆ ಈ ಸರಿ?
1: ಈ ಸರಿ ನಾವ್ ಒಂದ್ ಜೊತೆಲಿ ಒಂದು 18 ಎಕರೆ ಮಾಡಿದೀವಿ.
0: 18 ಎಕರೆ ಮಾಡಿದ್ರಿ?
1: 2 ಜನ ಪಾರ್ಟ್ನರ್ ಆಗಿ ಮಾಡಿದೀವಿ ಸರ್, ನಾನು ಮತ್ತೆ ನಮ್ಮ ಮಾವ ಮಾಡಿದೀವಿ ಇಬ್ಬರು ಸೇರಿ.
0: ಈಗ ಯಾವ ಹಂತಲ್ಲಿದೆ ಬೆಳೆ?
1: ಬೆಳೆ ಚೆನ್ನಾಗಿದೆ ಸರ್, ಈಗ ಒಂದು 6 ತಿಂಗಳಾಗಿದೆ, ಒಂದ್ ಬ್ಯಾಚ್ಗೊಂದು 6.5 ತಿಂಗಳಾಗಿದೆ, ಇನ್ನೊಂದ್ ಬ್ಯಾಚ್ಗೊಂದು 5 ತಿಂಗಳಾಗಿದೆ ಸರ್.
0: ಈ ಕಲ್ಲಂಗಡಿ ಯಾವಲ್ಲಿಂದ ಬೆಳಿತೀರಾ ಗುರುರಾಜ್?
1: ಕಲ್ಲಂಗಡಿ ಒಂದ್ 3-4 ವರ್ಷ ಆಯ್ತು ಸರ್ ಬೆಳೆ ಹಿಡಿದು, ಕಲ್ಲಂಗಡಿ ಒಂದ್ 3-4 ವರ್ಷದಿಂದ ಮಾಡ್ತಿದೀವಿ ಸರ್.
0: ಯಾಕೆ ಬೆಳಿಬೇಕು ಅನ್ನಿಸ್ತು ಕಲ್ಲಂಗಡಿ?
1: ಕಲ್ಲಂಗಡಿ ಸರ್ ಅದು ಸ್ವಲ್ಪ ಖರ್ಚು ಜಾಸ್ತಿ, ಆದಾಯ ಏನು ಹಾಗೆ ಇದೆ, ಮತ್ತೆ ಕಡಿಮೆ ಅವಧಿ ಬೆಳೆ ಸರ್ ಅದು. ಕರೆಕ್ಟ್ ಆಗಿ ನಾಟಿ ಮಾಡೋ ಒಂದು 2 ತಿಂಗಳಿಗೆಲ್ಲ ಬಂದ್ಬಿಡುತ್ತೆ. 2 ತಿಂಗಳಿಗೆ ಬಂದ್ಬಿಡುತ್ತೆ ಸರ್, ನಾಟಿ ಮಾಡೋದು ಒಂದ್ 2 ತಿಂಗಳಿಗೆ ಬಂದ್ಬಿಡುತ್ತೆ.
0: ಸಾಮಾನ್ಯವಾಗಿ ಈ ಭಾಗದಲ್ಲಿ ಕಡಿಮೆ ಅಲ್ವಾ ಬೆಳೆಯೋದು ಕಲ್ಲಂಗಡಿನ?
1: ಹೌದು ಸರ್, ಈ ಭಾಗದಲ್ಲಿ ಸ್ವಲ್ಪ ಕಡಿಮೆನೇ, ಈಗ ಇತ್ತೀಚೆಗೆ ಸ್ವಲ್ಪ ಇಲ್ಲೂ ಜಾಸ್ತಿ ಆಗಿದ್ದಾರೆ ಇತ್ತೀಚೆಗೆ, ಮೊದ್ಲೆಲ್ಲ ಕಡಿಮೆ ಬೆಳೀತಿದ್ರು, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಸರ್.
0: ಈಗ ಇಲ್ಲೆಲ್ಲ ಓಪನ್ ಲ್ಯಾಂಡ್ ಎಲ್ಲ ಸಿಗುತ್ತೆ ನಿಮಗೆ ಮಾಡ್ಲಿಕ್ಕೆ?
1: ಹೌದು ಸರ್, ಕಲ್ಲಂಗಡಿ ಬೆಳೆಯಕ್ಕೆ ಓಪನ್ ಲ್ಯಾಂಡೇ ಬೇಕು, ಮರ ಇದ್ರೆ ಆಗಲ್ಲ, ಓಪನ್ ಲ್ಯಾಂಡೇ ಬೇಕು ಸರ್. ಅದ್ ಕತ್ತಿ ಸೂರ್ಯನ ಶಾಖ ಎಷ್ಟು ಬೀಳುತ್ತೆ ಅಷ್ಟು ಇಳುವರಿ ಜಾಸ್ತಿ ಸರ್.
0: ಕಲ್ಲಂಗಡಿನ ಯಾವಾಗ ನಾಟಿ ಮಾಡಬೇಕು ಮತ್ತೆ ಏನೇನು ಆರೈಕೆ ಮಾಡಬೇಕು ಅಂತ ಹೇಳಿ
1: ಸರ್. ಕಲ್ಲಂಗಡಿನ ನಾಟಿ ಮಾಡೋದು ಅಂದ್ರೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲೆಲ್ಲ ಮಾಡ್ತೀವಿ, ಮಳೆ ಸಿಕ್ಬಿಟ್ರೆ ಹೋಗುತ್ತೆ.
0: ಬೀಜ ಹಾಕ್ಬೇಕಲ್ವಾ?
1: ಇಲ್ಲ ಸರ್, ನಾವು ನರ್ಸರಿಗೆ ಬೀಜ ಕೊಟ್ಟು ಅಲ್ಲಿಂದ ಟ್ರೈ ಸಸಿ ತಂದು ನಾಟಿ ಮಾಡೋದು ಸರ್ ನಾವು. ಈಗ ಮಲ್ಚಿಂಗ್ ಶೀಟ್ ಎಲ್ಲ ಹಾಸಿ ಅದಕ್ಕೆಲ್ಲ ಡ್ರಿಪ್ ಎಲ್ಲ ಮಾಡಿ, ಆಮೇಲೆ ನಂತರ ಡ್ರಿಪ್ ಮಾಡೋದಕ್ಕಿಂತ ಮುಂಚೆ ಬೆಡ್ಗೆಲ್ಲ ಗೊಬ್ಬರ ಹಾಕಿ ಸಸಿ ನಾಟಿ ಮಾಡಿ ಮಾಡೋದು.
0: ಆಮೇಲೆ ಆರೈಕೆ ಮಾಡ್ಬೇಕು ಅದಕ್ಕೆ?
1: ಅದಕ್ಕೆ ಸರ್ ವಾಟರ್ ಸಾಯಲ್ ಗೊಬ್ಬರನೇ ಹಾಕ್ಬೇಕು, ನೀನ್ ಅದ್ಬಿಟ್ರೆ ಯಾವ ತರ ಆಗಲ್ಲ. ಬೆಡ್ಗೆ ಮಾಮೂಲಿ ಗೊಬ್ಬರ ಹಾಕ್ತಿವಿ 20-20, DAP ಪೊಟಾಸ್ ಈ ತರದ ಹಾಕ್ತಿವಿ. ನಂತರ ಒಳಗಡೆ ಪೈಪ್ ಹಾಕಿರ್ತೀವಲ್ಲ, ಡ್ರಿಪ್ ಮಾಡಿರ್ತೀವಲ್ಲ, ಅದಕ್ಕೆ ವಾಟರ್ ಸಾಯಬಲ್ ಗೊಬ್ಬರನೇ ಹಾಕ್ಬೇಕು, ನೀನ್ ಅದ್ಬಿಟ್ರೆ ಬೇರೆ ತರದ ಏನೂ ಆಗಲ್ಲ. ಮತ್ತೆ ಔಷಧಿ ಸಿಂಪಡಣೆ ಮಾಡ್ತೀವಿ ಸರ್ ಅದಕ್ಕೆ.
0: ಈ ಹರಳು ಗೊಬ್ಬರ ಹಾಕಿದ್ರೆ ತಗೊಳ್ಳೋದಿಲ್ವಾ ಅದು?
1: ಇಲ್ಲ ಸರ್, ತಗೊಳಲ್ಲ, ಫಸ್ಟ್ ಮಾಡ್ತೀವಿ ಹರಳು ಗೊಬ್ಬರ ಹಾಕಿರ್ತೀವಿ, ತಗೋತದೆ ನಿಧಾನಕ್ಕೆ. ವಾಟರ್ ಸಾಯಬಲ್ಲೇ ಬೇಕು ಸರ್ ಮೇನ್, ಬೇಕಾಗಿರೋದು ವಾಟರ್ ಸಾಯಬಲ್.
0: ಅದ್ ಕೊಟ್ರೆ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ?
1: ಹೌದು ಸರ್, ಅದ್ ಕೊಟ್ರೆ ಚೆನ್ನಾಗಿ ಗ್ರೋತ್ ಆಗಿರೋದು. ಹ್ಮ್ ಸರ್.
0: ಆಮೇಲೆ ಅದಕ್ಕೇನಾದ್ರೂ ಪರಾಗಸ್ಪರ್ಶ ಆತರದೆಲ್ಲ ಮಾಡ್ಬೇಕಾ ಇಲ್ಲ ಅದೇ ಆಗುತ್ತಾ?
1: ಇಲ್ಲ ಸರ್ ಜೇನ್ ಪೆಟ್ಟಿಗೆ ತಂದು ಮಡಗಬೇಕು ಪರಾಗಸ್ಪರ್ಶ ಟೈಮಲ್ಲಿ, ಅಕಸ್ಮಾತ್ ಆ ಪಕ್ಕದಲ್ಲೇ ಸ್ವಲ್ಪ ಕಾಡ್ ತರ ಇದ್ರೆ ಆರಾಮಾಗಿ ಆಗುತ್ತೆ ಪರಾಗಸ್ಪರ್ಶ. ನಾವ್ ಇಲ್ಲಿವರೆಗೆ ಏನ್ ಜೇನ್ ಪೆಟ್ಟಿಗೆ ಮಡಗಿಲ್ಲ, ಅದೇ ತನ್ನಾಗೆ ವಾತಾವರಣಕ್ಕೆ ಸೆಟ್ ಆಗಿ ಬಂದಿದೆ ಸರ್.
0: ಎರಡು ತಿಂಗಳಿಗೆಲ್ಲ ಬೆಳೆ ಬಂದ್ಬಿಡುತ್ತೆ?
1: ಹೌದು ಸರ್, ಎರಡು ತಿಂಗಳಿಗೆಲ್ಲ ಬರುತ್ತೆ.
0: ಎಷ್ಟು ಎಕರೆಗೆ ಹಾಕಿದ್ರಿ ಕಳೆದ ಸರಿ?
1: ಸರ್ ಮೊದಲನೇ ವರ್ಷ ಒಂದು ಎಕರೆಗೆ ಮಾಡಿದ್ದು ನಾನು ನಮ್ಮ ಅಣ್ಣ.

0: ಅದಾದ ನಂತರ ಒಂದು 2ನೇ ವರ್ಷದಲ್ಲಿ ನಾನೊಂದು 3 ಎಕರೆ ನಾನು ಒಬ್ಬನೇ ಮಾಡಿದ್ದೆ. ಅದಾದ ನಂತರ ಪಾರ್ಟ್ನರಾಗಿ ಒಂದು 2 ಎಕರೆ ಮಾಡಿದ್ದು ಕಳೆದ ವರ್ಷ. ಅದಾದ ನಂತರ ಪುನಃ ಒಂದು 2 ಎಕರೆ ಸಪ್ರೇಟಾಗಿ ನಾನು ಮಾಡಿದ್ದೆ. ಪುನಃ 1 ಎಕರೆಗೆ ಮಾಡಿದೆ, ಸ್ವಲ್ಪ ಮಳೆಗೆ ಸಿಕ್ಕಿ ಆನ್ಕಲ್ ಎಲ್ಲ ಬಿದ್ದು ಹೋಗ್ಬಿಡ್ತು. 1 ಎಕರೆ ಕಳೆದ ವರ್ಷ ಭಾರಿ ಲಾಸ್ ಆಗ್ಬಿಡ್ತು.
1: ಲಾಸ್ ಆಯ್ತು.
0: ಹ್ಞೂ, ಒಂದು 2 ಎಕರೆ ಮಾಡಿದ್ದು ಸ್ವಲ್ಪ ಲಾಸ್ ಆಗ್ಬಿಡ್ತು ಸರ್ ಕಳೆದ ವರ್ಷ. ಹ್ಞೂ.
1: ಈಗ ಕಲ್ಲಂಗಡಿಗೆ ಸ್ವಲ್ಪ ಖರ್ಚು ಜಾಸ್ತಿ ಅಂದ್ರಲ್ಲ, ಏನೇನು ಖರ್ಚು ಬರುತ್ತೆ?
0: ಕಲ್ಲಂಗಡಿ ಬೇಕು ಸರ್, ಈಗ ಹೊಸದಾಗಿ ಮಾಡ್ತೀನಿ ಅಂದ್ರೆ 1 ಲಕ್ಷ ಬೇಕೇ ಬೇಕು ಸರ್. 1 ಲಕ್ಷ ಬೇಕೇ ಬೇಕು
1: 1 ಎಕರೆಗೆ.
0: ಒಂದು ಎಕರೆಗೆ 1 ಲಕ್ಷ ಬೇಕು ಸರ್. ಹ್ಞೂ.
1: ಏನು ಖರ್ಚು ಬರುತ್ತೆ ಹೇಳಿ?
0: ಅದೇ ಸರ್, ವಾಟರ್ ಸಾಹೇಬಲ್ ಗೊಬ್ಬರಕ್ಕೆ 25 ಕೆಜಿ ಬ್ಯಾಗಿಗೆ 3.5 ರಿಂದ 4.5
1: ಸಾವಿರ
0: 5,000 ಗಂಟೆ ಇದ್ದೇ ಇರುತ್ತೆ, ಬರೀ 25 ಕೆಜಿ ಬ್ಯಾಗಿ ಒಂದು ಬ್ಯಾಗಿ. ಅಂಥದ್ದು ಸುಮಾರು ಬಿಡಬೇಕು. ಒಂದು ಬ್ಯಾಗು ಈಗ 19L ಅಂತ ಬರುತ್ತೆ, ಅದು ಪ್ರತಿ 1 ಎಕರೆಗೆ 2 ಬ್ಯಾಗ್ ಬಿಡಬೇಕು. 1261 ಅದು 2 ಬ್ಯಾಗು, 13045 ಅದು 2 ಬ್ಯಾಗು, 5234 ಅದು 2 ಬ್ಯಾಗು, 0050 ಅದು 2 ಬ್ಯಾಗು, ಮತ್ತೆ ಸ್ಪ್ರೇ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸರ್ ಅದ್ರದ್ದು. ಹ್ಞೂ, ಎಲ್ಲ ಕಾಸ್ಟ್ಲಿನೇ. ಆದಾಯನು ಹಂಗೆ ಇದೆ, ಖರ್ಚು ಹಂಗೆ ಇದೆ. ಹೌದು ಸರ್.
1: ಏನು ಬೆಲೆ ಸಿಗುತ್ತೆ?
0: ಬೆಲೆ ಒಂದು 10 ರೂಪಾಯಿ ಸಿಕ್ಕರು ಲಾಸ್ ಬರಲ್ಲ ಸರ್, ಒಂದು 12 ರೂಪಾಯಿ ಸಿಕ್ಬೇಕು. ಮತ್ತೆ ಪ್ರತಿ ಎಕರೆಗೆ 10 ರೂಪಾಯಿ ಸಿಕ್ಕಿದ್ರು ಪ್ರತಿ ಎಕರೆಗೆ ಒಂದು 25 ಟನ್ ಆದ್ರೂ ಬೀಳ್ಬೇಕು ಸರ್, ಒಂದು 20 ಟನ್ ಆದ್ರೂ ಬೀಳ್ಬೇಕು, ಇಲ್ಲಾಂದ್ರೆ ಲಾಸೇ ಸರ್. ಹ್ಞೂ,
1: ಆ ಥರ ಬರುತ್ತಲ್ವಾ ಇಲ್ಲಿ?
0: ಬರುತ್ತೆ ಸರ್. ಕೆಲವರು ಬೆಳೆದಿರೋ ಅವರೇ, ಕೆಲವರು ಹೊಟ್ಟನ್ ಬೆಳೆದಿರೋರು ಅವರೇ. ಈಗ ನಮಗೆ ಕಳೆದ ವರ್ಷ ಬರೀ 15 ಟನ್ ಬೀಳ್ತು, ನಮಗೂ ಲಾಸ್ ಅನ್ನೋದು ಕಂಡು ಬಂತು. ಅಂದ್ರೆ ಕ್ಲಾಸ್ ಅಂದ್ರೆ ಸ್ವಲ್ಪ ಏನೋ ಮಾಡಿದ್ಕೆ ಒಂದು 50,000 ಸಿಕ್ತು ಸರ್ ಅಷ್ಟೇ.
1: ಹ್ಞೂ, 50,000 ಅಷ್ಟೇ ಸಿಕ್ತು.
0: ಹೌದು ಸರ್, ಅಷ್ಟೇ ಸಿಕ್ಕಿದ್ದು.
1: ಮತ್ತೆ ಈ ಸರನ್ನು ಹಾಕ್ತೀರಾ?
0: ಹೌದು ಸರ್, ಈ ಸರಿನೂ ಹಾಕೋಣ ಅಂತ 1 ಎಕರೆ ಮಾಡಿದೀವಿ. ಅದರಲ್ಲೂ ಜೋಳ ಹಾಕ್ತಿದೀವಿ, ಈಗ ಅದಕ್ಕೆ ಸೈಲೇಜ್ ಮಾಡ್ಬಿಟ್ಟು ಬೇಗ ಮಾಡಕ್ಕೆ ಅಂತ ಮಾಡಿದೀವಿ ಸರ್ ಈ ಸಲ.
1: ದನಕರುಗಳು ಎಷ್ಟು ಸಾಕೊಂಡಿದ್ರ ಗುರು?
0: ದನಕರುಗಳು ಒಂದು 2-3 ಇದೆ ಸರ್ ಅಷ್ಟೇ.
1: 2-3 ಇದೆ. ಸಾಕು ಅಂತ ಅಷ್ಟೇ
0: ಅಷ್ಟೇ ಅಷ್ಟೇ ಸರ್.
1: ಯಾರು ನೋಡ್ಕೋತಾರ ಅದನ್ನ?
0: ಈ ನಮ್ಮ ತಂದೆ ತಾಯಿ ನೋಡ್ಕೋತಾರೆ, ಮನೆ ಹತ್ರನೇ ಇರೋದು, ಕಟಾಕ್ ಹುಲ್ಲು ಹಾಕ್ತೀವಿ ಸರ್ ಅಷ್ಟೇ.
1: ಈಗ ಓದ್ಲಿಲ್ಲ ಮಾಡ್ಲಿಲ್ಲ ಅನ್ನೋ ತರದೇನ್ ಕೊರಗೆ ಏನಿಲ್ಲ ಅಲ್ವಾ?
0: ಇಲ್ಲ ಸರ್, ಆ ತರದೇನ್ ಕೊರಗೆ ಏನಿಲ್ಲ.
1: ಕೃಷಿ ಮಾಡ್ಕೊಂಡು ಅದರಲ್ಲೇ ಖುಷಿಯಾಗಿದ್ದೀರ?
0: ಅದರಲ್ಲೇ ಖುಷಿಯಾಗಿದ್ದೀವಿ ಸರ್, ಕೃಷಿ ಮಾಡ್ಕೊಂಡು ಅದರಲ್ಲೇ ಆರಾಮಾಗಿದ್ದೀವಿ. ಸರ್,
1: ಒಳ್ಳೆ ಸಂಪಾದನೆ ಮಾಡ್ಬೋದ?
0: ಸಂಪಾದನೆ ಆಗುತ್ತೆ, ಲಾಸ್ ಆಗುತ್ತೆ, ಲಾಭವೂ ಆಗುತ್ತೆ, ಈಗ ಯಾರಿಗೂ ಹೇಳಕ್ ಆಗೋದಿಲ್ಲ. ಕೃಷಿ ಅಂದ್ಮೇಲೆ ಏನು ಮಾಡಕ್ಕಾಗಿಲ್ಲ ಸರ್, 1 ವರ್ಷ ದುಡ್ಡು ಆಯ್ತದೆ, 1 ವರ್ಷ ಹೋಯ್ತದೆ, ಏನು ಮಾಡಕ್ಕಾಗಲ್ಲ ಸರ್.
1: ಅನ್ಸರ್ಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು.
0: ಹೌದು ಸರ್, ಅನ್ಸರ್ಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಷ್ಟೇ.
1: ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರ ಗುರು ಕೃಷಿ ಬಗ್ಗೆ?
0: ಕೃಷಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಕೃಷಿ ಒಂದು ಲಾಭದಾಯಕ ಆದಾಯನೇ ಇದೆ. ಕೃಷಿಲಿ ಮಾಡ್ಬೋದು ಸರ್, ಕೃಷಿ ಅದ್ರ ಬಗ್ಗೆ ಏನಿಲ್ಲ. ಅಂದ್ರೆ ಒಂದು ಅಮೌಂಟ್ ನೋಡ್ಬೇಕು ಅಂದ್ರೆ ವರ್ಷ ಗಂಟೆ ಮಾಡ್ಬೇಕು ಸರ್. ಹೌದು. ಹೌದು ಸರ್,
1: ನಿರಂತರವಾಗಿ ಮಾಡ್ತಾ ಇರ್ಬೇಕು.
0: ನಿರಂತರವಾಗಿ ಮಾಡ್ತಾ,
1: ಆದಾಯ ಬರುತ್ತೋ ಬಿಡುತ್ತೋ ಅದಕ್ಕೆ ಮಾಡ್ತಾ ಇರ್ಬೇಕು.
0: ಹೌದು ಸರ್, ಮಾಡ್ತಾನೆ ಇರ್ಬೇಕು. ಆದಾಯ ಬರೋದು ಬಿಡೋದು 2ನೇ ಪ್ರಶ್ನೆ. ನಿರಂತರವಾಗಿ ಮಾಡ್ಲೇಬೇಕು.
1: ನಿರಂತರವಾಗಿ ಮಾಡ್ತಾ ಇದ್ರೆ ಒಂದಷ್ಟು ಯಾವತ್ತಾರ ಒಂದ್ಸರಿ ಅಥವಾ ಯಾವ್ದಾರ ಒಂದು ಬೆಳೆನಲ್ಲಿ ನಮಗೆ ಕೈ ಹಿಡಿಯುತ್ತೆ.
0: ಹೌದು ಸರ್, ಹೌದು ಸರ್, ಹೌದು ಸರ್.
1: ಗುರು ನಿಮ್ಮ ಫೋನ್ ನಂಬರ್ ಹೇಳಿ ನಮ್ಮ ಕೇಳುಗರಿಗೋಸ್ಕರ.
0: 810-50-96-821.
1: ಇನ್ನೊಂದ್ಸರಿ ಹೇಳಿ.
0: 810-50-96-821.
1: ಒಳ್ಳೆಯದು ಗುರು, ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಬಹಳ ಸೊಗಸಾಗಿ ಹಂಚಿಕೊಂಡ್ರಿ. ಚಿಕ್ಕ ವಯಸ್ಸಾದರೂ ಕೂಡ ದೊಡ್ಡ ಅನುಭವ ನಿಮಗೆ ಇದೆ ಕೃಷಿಯಲ್ಲಿ. ಕಡಿಮೆ ಭೂಮಿ ಇದ್ದರೂ ಕೂಡ ಕೃಷಿಯನ್ನೇ ಮಾಡಬೇಕು ಅಂಥೇಳಿ ಗುತ್ತಿಗೆ ಜಮೀನನ್ನು ಪಡ್ಕೊಂಡು ತಾವು ಮಾಡ್ತಾ ಇದ್ದೀರಿ, ಯಶಸ್ಸನ್ನು ಕೂಡ ಸಾಧಿಸಿದಿರಿ. ನಿಮ್ಮ ಬದುಕು ಚೆನ್ನಾಗಿ ಆಗಲಿ, ಕೃಷಿಯಲ್ಲಿ ಒಳ್ಳೆ ಯಶಸ್ಸು ಸಿಗಲಿ. ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ಕೆಸ, ಕಲ್ಲಂಗಡಿ ಹಾಗೂ ತೋಟಗಾರಿಕೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಚಿಕ್ಕ ಅಳುವಾರ ಗ್ರಾಮದ ಯುವ ಕೃಷಿಕ ಎಪಿ ಗುರುರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವಿಕೆ ಕುರಿತಂತೆ ಮಾಹಿತಿಯನ್ನ ನೋಡೋಣ. ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿದ ಸಿಪ್ಪೆಯನ್ನು ಹಿಂಡಿ ಅಂಥೇಳಿ ಕರೀತಾರೆ. ಎಣ್ಣೆ ಹಿಂಡಿಗಳ ಉಪಯೋಗ ತುಂಬಾ ಇದೆ. ಇವುಗಳನ್ನು ಗೊಬ್ಬರವಾಗಿ, ಮಾನವನ ಹಾಗೂ ಪ್ರಾಣಿಗಳ ಆಹಾರಕ್ಕಾಗಿ, ಅಂಟು ಹಾಗೂ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಮತ್ತು ಕೈಗಾರಿಕೆಯಲ್ಲಿಯೂ ಸಹ ಇದನ್ನ ಬಳಸ್ತಾರೆ. ಆದುದರಿಂದ ಹಿಂಡಿಗಳು ಮಾನವನ

ದಿನನಿತ್ಯದ ಬಳಕೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತವೆ. ಹಿಂಡಿಗಳನ್ನ ಎರಡು ವಿಧಗಳಾಗಿ ವಿಂಗಡಣೆಯನ್ನ ಮಾಡಬಹುದು. ಅವುಗಳಲ್ಲಿ ನೆಲಗಡಲೆ, ಸೋಯಾ ಅವರೆ, ಸೂರ್ಯಕಾಂತಿ, ಸಾಸಿವೆ, ಕುಸುಬೆ, ಎಳ್ಳು, ಹುಚ್ಚೆಳ್ಳು ಹಾಗೂ ತೆಂಗಿನಕಾಯಿ ಹಿಂಡಿಗಳನ್ನ ಅಡುಗೆ ಹಾಗೂ ಪಶುಗಳ ಆಹಾರವಾಗಿ ಬಳಕೆಯಾಗುವ ಪದಾರ್ಥಗಳಾಗಿವೆ. ಇನ್ನು ಹರಳು, ಹೊಂಗೆ, ಬೇವು, ಹಿಪ್ಪೆ ಮುಂತಾದವು. ಇವುಗಳಿಂದ ತಯಾರಾಗುವ ಹಿಂಡಿಗಳನ್ನು ಗೊಬ್ಬರವನ್ನಾಗಿ ಮಾತ್ರ ಬಳಕೆಯನ್ನ ಮಾಡಬಹುದು. ಹಿಂಡಿಗಳ ಮಹತ್ವದತ್ತ ಒಂದು ಇಣುಕು ನೋಟ. ಯಾವುದೇ ಬೆಳೆಯ ಬೀಜವು ಉತ್ತಮವಾಗಿ ಮೊಳೆತು ಸಸಿಯಾಗಿ ಬೆಳೆಯಲು ಬೇಕಾಗಬಹುದಾದ ಎಲ್ಲಾ ಪೋಷಕಾಂಶಗಳು ಬೀಜಗಳಲ್ಲಿ ಹೇರಳವಾಗಿ ಇರುತ್ತವೆ. ಆದುದರಿಂದ ಹಿಂಡಿಗಳಲ್ಲೂ ಸಹ ಸಸ್ಯಗಳಿಗೆ ಬೇಕಾಗುವ ಎಲ್ಲಾ ರೀತಿಯ ಪೋಷಕಾಂಶಗಳು ಸಮತೋಲನ ಪ್ರಮಾಣದಲ್ಲಿ ಇರುತ್ತವೆ. ಹಿಂಡಿಗಳಲ್ಲಿ ಬೇರೆಲ್ಲಾ ಪೋಷಕಾಂಶಗಳು ಇದ್ದಾಗ್ಯೂ ಸಹ ಅದರಲ್ಲಿರಬಹುದಾದ ಸಾರಜನಕವೇ ಪ್ರಧಾನವಾದದ್ದು. ಯಾಕೆಂತಂದ್ರೆ ಸಾರಜನಕವು ಸಾವಯವ ರೂಪದಿಂದ ಕೂಡಿದ್ದು ಅದು ಬೆಳೆಗಳಿಗೆ ಬೇಗನೆ ದೊರಕುವ ರೂಪದಲ್ಲಿರುತ್ತೆ. ಅದರ ಬಿಡುಗಡೆಯೂ ಸಹ ನಿರಂತರವಾಗಿದ್ದು ಬೆಳೆಯ ಪೂರ್ಣ ಅವಧಿಯವರೆಗೂ ಕೂಡ ದೊರಕ್ತಾ ಇರುತ್ತೆ. ಹಿಂಡಿಗಳನ್ನು ನೇರವಾಗಿ ಭೂಮಿಗೆ ಹಾಕುವುದರಿಂದ ತೆಂಗು, ದ್ರಾಕ್ಷಿ, ಹಿಪ್ಪುನೇರಳೆ, ಬಾಳೆ, ಟೊಮ್ಯಾಟೋ ಮತ್ತಿತರ ಬೆಳೆಗಳಲ್ಲಿ ಬೆಳವಣಿಗೆಯು ಹೆಚ್ಚಾಗಿ ಸಸಿಗಳು ಸಮೃದ್ಧವಾಗಿ ಬೆಳೆದು ಅಧಿಕವಾದಂತಹ ಇಳುವರಿಯನ್ನ ನೀಡಿರುವುದು ಕಂಡುಬಂದಿದೆ. ಅಲ್ಲದೆ ಹಿಂಡಿಗಳನ್ನು ಬಳಸಿದ ಬೆಳೆಗಳಲ್ಲಿ ಜಂತುಗಳ ಬಾಧೆ ಅಂತಂದ್ರೆ ನೆಮಟೋಡ್ಸ್ಗಳ ಬಾಧೆ ಕಡಿಮೆ ಅಂಥೇಳಿ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಬೇವು ಮತ್ತು ಹೊಂಗೆ ಹಿಂಡಿಗಳು ಜಂತು ಹುಳುಗಳನ್ನ ಹತೋಟಿ ಮಾಡುವಲ್ಲಿ ಇತರೆ ಹಿಂಡಿಗಳಿಗಿಂತ ಹೆಚ್ಚು ಸಮರ್ಥವನ್ನ ಹೊಂದಿವೆ. ಈ ಹಿಂಡಿಗಳ ಬಳಕೆಯಿಂದ ಜಂತುಗಳು ಮೊಟ್ಟೆಗಳಿಂದ ಹೊರಬರುವುದು ಕಡಿಮೆಯಾಗುತ್ತದೆ. ಅಲ್ಲದೆ ಹೊರಬಂದ ಮರಿಗಳು ಬಹು ಬೇಗನೆ ಸಾಯುತ್ತವೆ. ಇದರಿಂದ ಸಸ್ಯಗಳ ಬೇರುಗಳಲ್ಲಿ ಉಂಟಾಗುವ ಗಂಟುಗಳ ಸಂಖ್ಯೆ ಮತ್ತು ಪ್ರಮಾಣವು ಕಡಿಮೆ ಆಗುತ್ತೆ. ಇದರಿಂದ ಸಸ್ಯಗಳ ಬೇರುಗಳು ಭೂಮಿಯಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೆಚ್ಚು ಸಮರ್ಥವಾಗಿ ಹೀರಿ ಹುಲುಸಾಗಿ ಬೆಳೆಯುತ್ತವೆ. ಎಣ್ಣೆ ಹಿಂಡಿಗಳು ಸಾವಯವ ಗೊಬ್ಬರಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬಳಕೆಯಾದರೂ ಸಹ ಅವು ಮಣ್ಣಿನಲ್ಲಿರುವ ಅನೇಕ ರೀತಿಯ ಉಪಯುಕ್ತ ಜೀವಿಗಳಾದ ಎರೆಹುಳು, ರೈಸೋಬಿಯಂ, ಅಜೋಸ್ಪೈರಲಂ, ಅಜಟೋಬ್ಯಾಕ್ಟರ್ ಮುಂತಾದ ಸೂಕ್ಷ್ಮ ಜೀವಿಗಳಿಗೆ ಆಹಾರವನ್ನ ಒದಗಿಸುವುದರಿಂದ ಮಣ್ಣಿನಲ್ಲಿ ಈ ಜೀವಿಗಳ ಸಂಖ್ಯೆಯು ವೃದ್ಧಿಯಾಗುತ್ತದೆ. ಇದರಿಂದ ಬೆಳೆಗಳು ಉತ್ತಮವಾಗಿ ಬೆಳವಣಿಗೆಯಾಗಲು ಸಹಕಾರಿಯಾಗುತ್ತೆ. ಅಲ್ಲದೆ ಹಿಂಡಿ ಗೊಬ್ಬರಗಳನ್ನು ನಿರಂತರವಾಗಿ ಬಳಸೋದ್ರಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳು ಉತ್ತಮಗೊಳ್ಳುತ್ತವೆ. ಹಿಂಡಿಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಅಂಶಗಳ ಜೊತೆಗೆ ಬೆಳೆಗಳಿಗೆ ಬೇಕಾಗಬಹುದಾದ ಲಘು ಪೋಷಕಾಂಶಗಳಾದಂತಹ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ, ಸತು, ಬೋರಾನ್, ಮಾಲಿಬ್ಡಿನಮ್ ಮುಂತಾದವುಗಳು ಸಹ ಇರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆಯು ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದ್ದು ಹಿಂಡಿಗಳ ಬಳಕೆಯಿಂದ ಈ ಕೊರತೆಯನ್ನ ನೀಗಿಸಬಹುದು. ಅಲ್ಲದೆ ಬೆಳೆಗಳ ಉತ್ಪಾದಕತೆಯನ್ನೂ ಸಹ ಹೆಚ್ಚಿಸಬಹುದು. ಆದ್ದರಿಂದ ನಮ್ಮ ರೈತರು ತಮ್ಮ ಸುತ್ತಮುತ್ತ ಲಭ್ಯವಿರುವ ಎಣ್ಣೆ ಕಾಳುಗಳ ಹಿಂಡಿಗಳನ್ನ ಬಳಕೆ ಮಾಡಿಕೊಂಡು ತಮ್ಮ ಬೆಳೆಗಳ ಇಳುವರಿಯನ್ನ ಹೆಚ್ಚು ಮಾಡ್ಕೋಬಹುದಾಗಿದೆ. ಇನ್ನು ಬೇವಿನ ಹಿಂಡಿ ಮತ್ತು ಅದನ್ನ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋ ಕುರಿತಂತೆ ಮಾಹಿತಿ. ಬೇವಿನ ಹಿಂಡಿಯನ್ನು ಉತ್ತಮ ಸಾವಯವ ಗೊಬ್ಬರವಾಗಿ ಉಪಯೋಗವನ್ನ ಮಾಡಬಹುದು. ಈ ಹಿಂಡಿಯಲ್ಲಿ ಪ್ರತಿಶತ 5.2-5.3% ಸಾರಜನಕ, 1-1.5% ರಂಜಕ ಮತ್ತು 1.3-1.4% ಪೊಟ್ಯಾಶ್ನ ಅಂಶ ಇರುತ್ತೆ. ಇದನ್ನ ಬಳಸಿದಾಗ ಬೆಳೆಗೆ ಬೇಕಾಗಬಹುದಾದಂತಹ ಪೋಷಕಾಂಶಗಳು ದೊರಕೋದಲ್ಲದೆ ಗಿಡದ ಬೇರು ಕಡಿಯುವ ಕೀಟಗಳು ಮತ್ತು ಗೆಡ್ಡೆ ಗೆಣಸುಗಳನ್ನು ಕೊರೆಯುವ ಕೀಟಗಳನ್ನ ಹತೋಟಿಯಲ್ಲಿ ಇಡಬಹುದು. ಮಣ್ಣಿನಲ್ಲಿ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುವಂತಹ ಕೆಲವು ಕೀಟಗಳನ್ನು ನಿಯಂತ್ರಿಸಲು ಹಾಗೂ ಸಸ್ಯಗಳ ಬೇರುಗಳಿಗೆ

0: ಹಾನಿ ಮಾಡಿ ಅದರ ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತಹ ಜಂತುಗಳು ಅಂತಂದ್ರೆ ನೆಮಟೋಡ್ಸ್ಗಳನ್ನ ತಡೆಹಿಡಿಯಲು ಬೇವಿನ ಹಿಂಡಿಯನ್ನ ಬಳಸಬಹುದಾಗಿದೆ. ಬೇವಿನ ಹಿಂಡಿಯ ಬಳಕೆಯಿಂದ ಕಂಡು ಬಂದಂತಹ ಉತ್ತಮ ಫಲಿತಾಂಶಗಳು ಹೇಗಿದೆ? ಬೇವಿನ ಹಿಂಡಿಯನ್ನ ಬಳಸಿದಾಗ ಹತ್ತಿಯಲ್ಲಿ ಶೇಕಡ 37% ಮತ್ತು ಭತ್ತದಲ್ಲಿ ಶೇಕಡ 19% ಅಧಿಕ ಇಳುವರಿ ಬರುವುದು ಕಂಡುಬಂದಿದೆ. ಬೇವಿನ ಹಿಂಡಿಯನ್ನು ಅರಣ್ಯ ಸಸಿಮಡಿಗಳಲ್ಲಿ ಬಳಸಿದಾಗ ಅವುಗಳ ಬೆಳವಣಿಗೆಯು ತೀವ್ರಗತಿಯಲ್ಲಿ ಹೆಚ್ಚಾಗಿರುವುದು ಕಂಡುಬಂದಿದೆ. ಹಿಪ್ಪು ನೇರಳೆ ಬೆಳೆಗೆ ಹೆಕ್ಟೇರಿಗೆ 2 kg ಆಲ್ಡಿಕಾರ್ಪ್ ಹಾಗೂ 1 ಟನ್ ಬೇವಿನ ಹಿಂಡಿಯನ್ನು 4 ಸಮಕಂತುಗಳಲ್ಲಿ ಬಳಸೋದ್ರಿಂದ ಜಂತುಗಳ ಬಾಧೆಯನ್ನ ನಿಯಂತ್ರಿಸಬಹುದು ಎಂಬುದಾಗಿ ಸಂಶೋಧನೆಗಳಿಂದ ತಿಳಿದುಬಂದಿದೆ. ಇನ್ನು ಬೇವಿನ ಹಿಂಡಿ ಲೇಪಿತ ರಸಗೊಬ್ಬರಗಳ ಕುರಿತ ವಿಚಾರವನ್ನ ನೋಡೋದಾದರೆ ಬೇವಿನ ಹಿಂಡಿ ಲೇಪಿತ ಯೂರಿಯಾ ಹಾಗೂ ಹರಳು ರೂಪದ ಮಿಶ್ರಣ ರಸಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಕಂಡುಬರುತ್ತವೆ. ಇವುಗಳ ಬಳಕೆಯಿಂದಾಗಿ ಸಾರಜನಕದ ಪೂರ್ಣ ಪ್ರಯೋಜನದ ಜೊತೆಗೆ ರೋಗ ಮತ್ತು ಕೀಟಾದಿಗಳ ಬಾಧೆಯನ್ನ ತಕ್ಕ ಮಟ್ಟಿಗೆ ನಿಯಂತ್ರಿಸಬಹುದು. ಯೂರಿಯಾವನ್ನು ಬೇವಿನ ಹಿಂಡಿಯಿಂದ ಲೇಪಿಸಿ ಭತ್ತದ ಬೆಳೆಯಲ್ಲಿ ಉಪಯೋಗ ಮಾಡುವುದರಿಂದ ಸಾರಜನಕದ ಬಳಕೆ ಸಮರ್ಥವಾಗುವುದರ ಜೊತೆಗೆ ಪ್ರತಿ ಹೆಕ್ಟೇರ್ಗೆ 6 ಕ್ವಿಂಟಾಲ್ ಅಧಿಕ ಇಳುವರಿ ದೊರೆಯುತ್ತೆ ಮತ್ತು ಯೂರಿಯಾದ ಬಳಕೆಯಲ್ಲಿ ಸುಮಾರು 40 kg ಕಡಿತವನ್ನು ಕೂಡ ಮಾಡಬಹುದಾಗಿದೆ. ರೈತ ಬಾಂಧವರೇ, ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಿಸಾನ್ ಕಾಲ್ ಸೆಂಟರ್ನ ಉಚಿತ ದೂರವಾಣಿ ಸಂಖ್ಯೆ 1800 180 1551 ಇಲ್ಲವೇ ರೈತ ಸಹಾಯವಾಣಿ ಸಂಖ್ಯೆ 1800 4253 5353 ಈ ಸಂಖ್ಯೆಗೆ ಶುಲ್ಕರಹಿತ ಕರೆಯನ್ನ ಮಾಡಬಹುದು. ಗಮನಿಸ್ಕೊಳ್ಳಿ, ಹೆಚ್ಚಿನ ಮಾಹಿತಿಗಾಗಿ ಕಿಸಾನ್ ಕಾಲ್ ಸೆಂಟರ್ 1800 1800 1551 ಇಲ್ಲವೇ ರೈತ ಸಹಾಯವಾಣಿ ಸಂಖ್ಯೆ 1800 4253 5353 ಈ ಸಂಖ್ಯೆಗೆ ಶುಲ್ಕರಹಿತವಾಗಿ ಕರೆಯನ್ನು ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ರೈತ ಬಾಂಧವರೇ, ಇದುವರೆಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವಿಕೆ ಕುರಿತಂತೆ ಮಾಹಿತಿಯನ್ನ ಕೇಳಿದ್ರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ಕೃಷಿಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
5: ಹೈಟೆಕ್ ಫರ್ನಿಚರ್ ನಿಂದ 35,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
6: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
7: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
8: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
7: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
9: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ

0: ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳು. ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಆಕಾಶವಾಣಿ ಹಾಸನ. ಸಮಯಾಗುತ್ತಲಿದೆ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥ ಎಂದಿದೆ ಮಹಾಭಾರತ.
1: ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ವಾರ್ತೆಗಳ ವಿವರಗಳು. ತಮ್ಮ 3 ದೇಶಗಳ ಅಧಿಕೃತ ಪ್ರವಾಸದ 2ನೇ ಚರಣದ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಭೇಟಿಗಾಗಿ ಇಂದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ತಲುಪಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋಣಿ ಆಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉಭಯ ದೇಶಗಳ ಪ್ರಧಾನಿಗಳ ನಡುವೆ ನಡೆಯಲಿರುವ ಈ ದ್ವಿಪಕ್ಷೀಯ ಮಾತುಕತೆಯು ಹಲವು ಪ್ರಮುಖ ವಲಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ನಿರೀಕ್ಷೆಯಿದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಭಾಗವಹಿಸಿ ಎರಡೂ ದೇಶಗಳ ಉನ್ನತ ಉದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಭಾರತ ಆಸ್ಟ್ರೇಲಿಯಾ ಬಾಂಧವ್ಯದ ಪ್ರಬಲ ಶಕ್ತಿಯಾಗಿರುವ ಅಲ್ಲಿನ ಅನಿವಾಸಿ ಭಾರತೀಯರ ಸಮುದಾಯದ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ಎಲ್ನಿನೋದಿಂದ ಉಂಟಾಗಬಹುದಾದ ಸವಾಲುಗಳನ್ನು ಎದುರಿಸಲು ಕೇಂದ್ರ ಸರ್ಕಾರವು ಈ ವರ್ಷದ ಏಪ್ರಿಲ್ನಿಂದಲೇ ಅಗತ್ಯ ಸಿದ್ದತೆಗಳನ್ನು ಆರಂಭಿಸಿದೆ. ಕೇಂದ್ರ ಕೃಷಿ ಸಚಿವ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಸಂಭವನೀಯ ಎಲ್ನಿನೋ ಪರಿಣಾಮದ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ನಿನೋ ನಿಗಾ ಘಟಕ, ಬೆಳೆ ಹವಾಮಾನ ವೀಕ್ಷಣಾ ಗುಂಪು, ರಾಜ್ಯ ನಿಯಂತ್ರಣ ಕೊಠಡಿಗಳು ಹಾಗೂ ನೋಡಲ್ ಅಧಿಕಾರಿಗಳ ಮೂಲಕ ಬಿತ್ತನೆ, ಬೆಳೆ ಮತ್ತು ಮಾರುಕಟ್ಟೆ ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಳೆದ 3-4 ದಿನಗಳಲ್ಲಿ ಹಲವು ರಾಜ್ಯಗಳಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಮಳೆ ಕೊರತೆ ಎದುರಿಸುತ್ತಿರುವ ಜಿಲ್ಲೆಗಳ ಸಂಖ್ಯೆ 262ರಿಂದ 178ಕ್ಕೆ ಇಳಿದಿದೆ ಎಂದು ಸಚಿವರು ಹೇಳಿದರು. ಕಳೆದ ವರ್ಷ ಇದೇ ಅವಧಿಯಲ್ಲಿ 442 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆದಿದ್ದರೆ ನಿನ್ನೆಯವರೆಗೆ ಸುಮಾರು 351 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಭಾರೀ ಮಳೆ, ಪ್ರವಾಹ ಪರಿಸ್ಥಿತಿ ಹಾಗೂ ಭೂಕುಸಿತದಿಂದ ಬಾಧಿತವಾಗಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಮಹಾರಾಷ್ಟದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಅವರೊಂದಿಗೆ ಮಾತನಾಡಿ ಸಚಿವರು ಪರಿಸ್ಥಿತಿ ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಹಕಾರ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗುಜರಾತ್ನಲ್ಲಿ ಭಾರೀ ಮಳೆ ಹಾಗೂ ಜಲಾವೃತ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರೊಂದಿಗೆ ಗೃಹ ಸಚಿವರು ಮಾತುಕತೆ ನಡೆಸಿದ್ದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಸಂಪೂರ್ಣ ನೆರವು ದೊರೆಯಲಿದೆ ಎಂದು ಭರವಸೆ ನೀಡಿದ್ದಾರೆ. ವಯನಾಡಿನ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದ ಸಚಿವ ಅಮಿತ್ ಶಾ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿರುವುದಾಗಿ ಭರವಸೆ ನೀಡಿದ್ದು ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ತಿಳಿಸಿದ್ದಾರೆ. ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸೌಲಭ್ಯಗಳು, ಭದ್ರತಾ ವ್ಯವಸ್ಥೆ ಹಾಗೂ ವಲಸೆ ಪ್ರಕ್ರಿಯೆಗಳ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಉನ್ನತ ಮಟ್ಟದ ಪರಿಶೀಲನೆ ನಡೆಸಿದರು. ಮಾನವ ಸಂಪನ್ಮೂಲ ವೆಚ್ಚ ತಗ್ಗಿಸಲು ದೇಶದ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಹಂತ ಹಂತವಾಗಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ರಿಟರ್ನ್ ಸಿಸ್ಟಮ್ ಅಳವಡಿಸುವಂತೆ ಮತ್ತು ಹೊಸ ನಿಲ್ದಾಣಗಳಿಗೂ ಇದನ್ನು ಕಡ್ಡಾಯಗೊಳಿಸಲು ನಿಯಮ ರೂಪಿಸುವಂತೆ ಅಮಿತ್ ಶಾ ನಿರ್ದೇಶಿಸಿದರು. ಭದ್ರತಾ ಮಾನದಂಡಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಹಂತದಲ್ಲಿರುವ 21 ಮತ್ತು ಇನ್ನುಳಿದ 41 ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ದಟ್ಟಣೆಯ ಆಧಾರದ ಮೇಲೆ ಆದ್ಯತೆಯ ಮೇರೆಗೆ ಕಾಮಗಾರಿ ಕೈಗೊಳ್ಳಲು ಸೂಚಿಸಲಾಯಿತು. ಪ್ರಯಾಣಿಕರು ಮತ್ತು ವಿಮಾನಗಳ ಸಂಚಾರಕ್ಕೆ ಅನುಗುಣವಾಗಿ ಏರೋ ಬ್ರಿಡ್ಜ್ಗಳ ಸಂಖ್ಯೆಯನ್ನು ನಿಗದಿಪಡಿಸಲು ಹಾಗೂ ಪ್ರಸ್ತುತ 16 ಪ್ರಮುಖ ನಿಲ್ದಾಣಗಳಲ್ಲಿರುವ ಬ್ಯಾಗೇಜ್ ಡ್ರಾಪ್ ಸೌಲಭ್ಯವನ್ನು ದಟ್ಟಣೆ ಹೆಚ್ಚಿರುವ ಇತರೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಿಗೂ ವಿಸ್ತರಿಸಲು ಸಚಿವಾಲಯಕ್ಕೆ ತಿಳಿಸಲಾಯಿತು. ವಲಸೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು 2026ರ ವೇಳೆಗೆ ಎಲ್ಲಾ ರಾಜ್ಯಗಳ ರಾಜಧಾನಿಗಳಲ್ಲಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗಳನ್ನು ಕಾರ್ಯಗತಗೊಳಿಸಲು ಸಚಿವರು ಗಡುವು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಐಸಿಸ್ ಮತ್ತು AQIS ಭಯೋತ್ಪಾದನಾ ಸಂಘಟನೆಗಳ ಸಿದ್ದಾಂತಗಳಿಂದ ಪ್ರೇರಿತರಾಗಿ ಆನ್ಲೈನ್ ಮೂಲಕ ಯುವಕರನ್ನು ಉಗ್ರವಾದಕ್ಕೆ ಸೆಳೆಯುತ್ತಿದ್ದ ಜಾಲಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಇಂದು ದೇಶಾದ್ಯಂತ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಹಿಂಸಾತ್ಮಕ ಜಿಹಾದ್ ಮೂಲಕ ದೇಶ ವಿರೋಧಿ ಚಟುವಟಿಕೆ ನಡೆಸಲು ಸಂಚು ರೂಪಿಸಿದ್ದ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ ಮತ್ತು ದೆಹಲಿ ಸೇರಿದಂತೆ ಒಟ್ಟು 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ದಾಳಿ ನಡೆದಿದೆ. ಕಾರ್ಯಾಚರಣೆಯ ವೇಳೆ ಪ್ರಮುಖ ಡಿಜಿಟಲ್ ಉಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಇವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಇದುವರೆಗೆ ಒಬ್ಬ ಅಪ್ರಾಪ್ತ ಸೇರಿದಂತೆ ಒಟ್ಟು 12 ಜನರನ್ನು ಬಂಧಿಸಿದೆ. ಮಾರ್ಚ್ ತಿಂಗಳಿನಲ್ಲಿ ವಿಜಯವಾಡ ಪೊಲೀಸರು ಮುಖ್ಯ ಆರೋಪಿ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಲಭ್ಯವಾದ ಆಕ್ಷೇಪಾರ್ಹ ದಾಖಲೆಗಳ ಆಧಾರದ ಮೇಲೆ ಪ್ರಕರಣದ ಅಂತಾರಾಜ್ಯ ಹಾಗೂ ಅಂತಾರಾಷ್ಟೀಯ ಸಂಪರ್ಕಗಳನ್ನು ಭೇದಿಸಲು ಮೇ ತಿಂಗಳಿನಲ್ಲಿ ಎನ್ಐಎ ಈ ತನಿಖೆಯನ್ನು ಕೈಗೊತ್ತಿಕೊಂಡಿತ್ತು. ಬಂಧಿತರು ವಿದೇಶಿ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದು ಆನ್ಲೈನ್ ವೇದಿಕೆಗಳ ಮೂಲಕ ಉಗ್ರಗಾಮಿ ಸಿದ್ದಾಂತದ ಪ್ರಚಾರದಲ್ಲಿ ತೊಡಗಿದ್ದರು ಎಂದು ತಿಳಿದುಬಂದಿದ್ದು ತನಿಖೆ ಮುಂದುವರೆದಿದೆ. 19 ಆಸನಗಳ ಸರಸ್ MK2 ವಿಮಾನದ ವಿನ್ಯಾಸ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ ಎನ್ಎಎಲ್ಗೆ ಕೇಂದ್ರ ನಾಗರಿಕ ಸಚಿವ ರಾಮಮೋಹನ್ ನಾಯ್ಡು ಅಭಿನಂದನೆ ಸಲ್ಲಿಸಿದ್ದಾರೆ. ದೇಶದ ಮೊದಲ ಸ್ವದೇಶಿ ಲಘು ಸಾರಿಗೆ ವಿಮಾನವಾಗಿರುವ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನು ಬಲಪಡಿಸಲಿದ್ದು ಮೇಡ್ ಇನ್ ಇಂಡಿಯಾ ವಿಮಾನಗಳ ಮೂಲಕ ದೂರದ ವಾಯುನೆಲೆಯನ್ನು ಸಂಪರ್ಕಿಸುವ ಉಡಾನ್ ಯೋಜನೆಗೆ ವೇಗ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಮೂಲಸೌಕರ್ಯ ಯೋಜನೆಯನ್ನು ಪ್ರಕಟಿಸಿದ ಸಚಿವರು ವಾರಾಣಸಿ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ನಲ್ಲಿ ಸಕ್ರಿಯ ರನ್ವೇ ಅಡಿಯಲ್ಲಿ ದೇಶದ ಮೊದಲ ಷಟ್ಪಥ ಕೆಳಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. 450 ಮೀಟರ್ ಉದ್ದದ ಈ ಕೆಳಸೇತುವೆ ಮೇಲ್ಭಾಗದಲ್ಲಿ ವಿಮಾನಗಳು ಚಲಿಸುತ್ತಿದ್ದರೂ ಕೆಳಭಾಗದಲ್ಲಿ ರಸ್ತೆ ಸಂಚಾರವು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ಸಾಗಲು ಅನುವು ಮಾಡಿಕೊಡುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಹಾಗೂ ಗಲ್ಫ್ ದೇಶಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿಬಿಎಸ್ಇ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡುವುದು ಸೇರಿದಂತೆ ವಿವಿಧ ಪರಿಹಾರಗಳನ್ನು ಕೋರಿ ಸಲ್ಲಿಕೆಯಾಗಿರುವ ರಿಟ್ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಹಾಗೂ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ಕೆವಿ ವಿಶ್ವನಾಥನ್ ಮತ್ತು ಅಲೋಕ್ ಅರಾದೆ ಅವರನ್ನೊಳಗೊಂಡ ಪೀಠ ಈ ಆದೇಶ ನೀಡಿದೆ. 2026ರ ಬೋರ್ಡ್ ಪರೀಕ್ಷೆಯ ಅವಧಿಯಲ್ಲಿ ಪ್ರಾದೇಶಿಕ ಯುದ್ದದ ಹಿನ್ನೆಲೆಯಲ್ಲಿ ಉಂಟಾದ ತೀವ್ರ ವ್ಯತ್ಯಯಗಳು ಹಾಗೂ ಮಾನಸಿಕ ಒತ್ತಡದಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷ ನಷ್ಟವಾಗದಂತೆ ರಕ್ಷಿಸಲು ಸರ್ವೋಚ್ಚ ನ್ಯಾಯಾಲಯ ತುರ್ತು ಹಸ್ತಕ್ಷೇಪವನ್ನು ಅರ್ಜಿಯಲ್ಲಿ ಕೋರಲಾಗಿದೆ. ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಭಾರತೀಯ ಮಾನದಂಡಗಳ ಸಂಸ್ಥೆ ಬಿಐಎಸ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿ ಬೆಂಗಳೂರಿನಲ್ಲಿ ನಡೆಯಲಿರುವ ಬ್ರಿಕ್ಸ್ ರಾಷ್ಟಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯ ಸಿದ್ದಾಂತಗಳನ್ನು ಅವಲೋಕಿಸಿದರು. ಪ್ರಸಕ್ತ 2026ರ 8ನೇ ಆವೃತ್ತಿಯ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಕ್ರೀಡಾಕೂಟ ದೇಶದ ಯುವಕರು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತೊಂದು ಅತ್ಯುತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡಲಿದೆ. ದೇಶದ ಗ್ರಾಮೀಣ ಹಾಗೂ ತಳಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಪರಿಕಲ್ಪನೆಯೊಂದಿಗೆ ಈ ಕ್ರೀಡಾ ಉಪಕ್ರಮವನ್ನು ಮುನ್ನಡೆಸಲಾಗುತ್ತದೆ ಎಂದು ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.

0: ಮತ್ತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಸಮಯವನ್ನು ಹೊಂದಿಸಿಕೊಳ್ಳಿ. ಈಗ ಸಮಯ 7:15. ಇದು ಆಕಾಶವಾಣಿ ಹಾಸನ 102.2 MHz. ಕನ್ನಡ ಚಿತ್ರಗೀತೆಗಳು ಆರಂಭದಲ್ಲಿ ಆಲಿಸೋಣ. ಅಮೃತಧಾರೆ ಚಿತ್ರದ ಗೀತೆಯನ್ನ ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಂದ, ಸಂಗೀತ ನೀಡಿದ್ದಾರೆ ಮನುಮೂರ್ತಿ, ಗೀತೆಯ ಗಾಯನ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯ ಆಚಾರ್ಯ.

ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಗೀತೆ ರಂಗ ಎಸ್ಎಸ್ಎಲ್ಸಿ ಚಿತ್ರದಿಂದ, ರಚನೆ ವಿ ನಾಗೇಂದ್ರ ಪ್ರಸಾದ್ ಅವರಿಂದ, ರಾಗ ಸಂಯೋಜನೆ ಸಂದೀಪ್ ಚೌಟ, ಗೀತೆಯನ್ನು ಹಾಡಿರೋದು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಾ.

ಕಾರ್ಯಕ್ರಮದ ಕೊನೆಯ ಗೀತೆ ಸಿಬಿಐ ಶಂಕರ್ ಚಿತ್ರದ್ದು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರಿಂದ ಗೀತೆಯನ್ನು ಹಾಡಿರುವುದು ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರಾ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಮತ್ತಷ್ಟು ಕನ್ನಡ ಚಿತ್ರಗೀತೆಗಳನ್ನು ಇಂದು ರಾತ್ರಿ 10 ಗಂಟೆಗೆ ಮಧುರಗಾನ ಕಾರ್ಯಕ್ರಮದಲ್ಲೂ ಕೇಳಬಹುದು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ.

0: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಸುರಗಿ ಸಾಹಿತ್ಯಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳ ಮಾಯಾಲೋಕ ಕುರಿತು ರವಿ ಎನ್ಸಿ ಇವರಿಂದ ಭಾಷಣವನ್ನ ಕೇಳೋಣ.
1: ಆತ್ಮಕಥೆ ಹೊಸಗನ್ನಡ ಸಾಹಿತ್ಯದ ಒಂದು ಪರಿಣಾಮಕಾರಿಯಾದ ಅಭಿವ್ಯಕ್ತಿಯ ಪ್ರಕಾರ. ಬೇರೆ ಎಲ್ಲ ಸಾಹಿತ್ಯ ಪ್ರಕಾರಗಳಿಗಿಂತ ಈ ಆತ್ಮಕಥೆಯ ರಚನೆಯ ಕೆಲಸ ಸೃಜನಶೀಲತೆಗೆ ಬಹುದೊಡ್ಡ ಸವಾಲಿನ ಕೆಲಸ ಅಂಥೇಳಿ ನನಗೆ ಅನಿಸ್ತದೆ. ಯಾಕಂದರೆ ಅಲ್ಲಿ ಫಿಕ್ಷನ್ ಇಲ್ಲ, ಕೇವಲ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಅನ್ವಯ ಮಾಡಿಕೊಂಡು ಬರಿಬೇಕು ಎಂಬುದು ಮಾತ್ರ ಸಮಸ್ಯೆ ಅಲ್ಲ. ಲೇಖಕ ತನ್ನ ಬದುಕಿನಿಂದ ತಾನು ಒಂದು ನಿರ್ದಿಷ್ಟ ದೂರದಲ್ಲಿ ಹೊರ ನಿಂತುಕೊಂಡು ಒಂದು ಉದಾತ್ತವಾದ ಸಮತೋಲನ ದೃಷ್ಟಿಯಲ್ಲಿ ತನ್ನನ್ನು ಮತ್ತೆ ತನ್ನ ಬದುಕನ್ನು ಮರು ನಿರ್ವಚನಕ್ಕೆ ಒಳಪಡಿಸಬೇಕಾದಂತಹ ಒಂದು ಪರಿಶ್ರಮದಾಯಕವಾದ ಕೆಲಸ ಈ ಆತ್ಮಕಥೆಯ ರಚನೆಯ ಕೆಲಸ. ಡಾಕ್ಟರ್ ವಿನಯ ಒಕ್ಕುಂದ ಒಂದ್ ಕಡೆ ಹೇಳ್ತಾರೆ, ಈ ಆತ್ಮಕಥೆ ರಚನೆಯ ಕೆಲಸ ಹೇಗೆಂದ್ರೆ ಒಂದು ರೀತಿಯ ಹಿಂಗಾಲಿನ ನಡಿಗೆ ಇದ್ದಂತೆ, ಅದು ಕಷ್ಟದಾಯಕ. ಅದರಲ್ಲೂ ಈ ಆತ್ಮಕಥೆಯ ರಚನೆಯ ಕೆಲಸ ಮಹಿಳೆಯರದ್ದಾದರೆ ಅದು ಇನ್ನೂ ಹೆಚ್ಚಿನ ತ್ರಾಸದಾಯಕ ಅಂತೇಳಿ ಅಂತಾರೆ. ಯಾಕೆಂದ್ರೆ ಮಹಿಳೆ ಮತ್ತು ಆತ್ಮಕಥೆ ಎನ್ನುವ ಈ ಪದ ಜೋಡಣೆಯೇ ಕೆಲವೊಮ್ಮೆ ಅಸಂಗತವಾಗಿ ಕಾಣ್ತದೆ. ಯಾಕೆಂದ್ರೆ ಮೊದಲು ಆಕೆ ತಾನು ಈ ಸಮಾಜದಲ್ಲಿ ಹೆಣ್ಣಾಗಿ ನಿಂತಿರುವುದು ಮತ್ತೆ ಈಗ ಆತ್ಮಕಥೆಯ ರಚನೆಯಲ್ಲಿ ತನ್ನ ಬಗ್ಗೆ ತಾನು ಹೇಳಿಕೊಳ್ಳುವುದು, ಇದು ಕೂಡ ಕಷ್ಟದಾಯಕವಾದ ಕೆಲಸ. ಯಾಕೆಂದ್ರೆ ಹೆಣ್ಣಿಗೆ ಮಾತು ಎಂಬುದು ನಿಷಿದ್ಧವಾದ ಜಗತ್ತು ನಮ್ಮದಾಗಿತ್ತು. ಮಾತು ಮಾತ್ರ ಅಲ್ಲ, ಸ್ವತಂತ್ರವಾಗಿ ಆಲೋಚನೆ ಮಾಡುವಂತ ಸ್ವಾತಂತ್ರ್ಯನು ಕೂಡ ನಮ್ಮ ಸಮಾಜದಲ್ಲಿ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡ ರಂಗಭೂಮಿಯ ಕಲಾವಿದೆಯರು ತಮ್ಮ ಅನುಭವಗಳನ್ನ ಆತ್ಮಕಥೆಯ ಸ್ವರೂಪದಲ್ಲಿ ಹಂಚಿಕೊಂಡಿದ್ದಾರೆ ಅನ್ನೋದೇ ಒಂದು ರೀತಿಯ ಸೋಜಿಗದ ಕೆಲಸ. ಯಾಕೆಂದ್ರೆ ಅಲ್ಲಿ ಹೆಚ್ಚು ಹೆಣ್ಮಕ್ಳು ಓದ್ಕೊಂಡವರು ಇಲ್ಲ. ಬಹುತೇಕ ರಂಗನಟಿಯರಿಗೆ ಸಿಕ್ಕಿರುವುದು ಪ್ರಾಥಮಿಕ ವಿದ್ಯಾಭ್ಯಾಸ ಮಾತ್ರ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಜೀವನದ ಅನುಭವಗಳನ್ನ ದಾಖಲಿಸುತ್ತಿದ್ದಾರೆ ಎಂಬುದೇ ಒಂದು ರೀತಿಯ ವಿಶೇಷವಾದ ವಿಸ್ಮಯಕ್ಕೆ ಕಾರಣ ಆಗ್ತದೆ. ಯಾಕೆಂದ್ರೆ ಇಡೀ ಮಹಿಳಾ ಆತ್ಮಕಥೆಗಳ ಒಟ್ಟು ನಕಾಶೆಯಲ್ಲಿ ಈ ರಂಗಭೂಮಿಯ ಕಲಾವಿದೆಯರ ಆತ್ಮಕಥೆಗಳು ಸ್ವಲ್ಪ ವಿಭಿನ್ನವಾಗಿ ನಿಲ್ತಾವೆ. ಯಾಕೆಂದ್ರೆ ಅವರಿಗೆ ಒದಗಿ ಬಂದಂತ ಸಂಸ್ಕಾರ, ಅವರಿಗೆ ಸಿಕ್ಕಂತ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ನಾವು ಈ ಮಾತನ್ನ ಯೋಚನೆ ಮಾಡಬೇಕಾಗ್ತದೆ. ಕನ್ನಡ ರಂಗಭೂಮಿಯಲ್ಲಿ ವೃತ್ತಿ ರಂಗಭೂಮಿ ಮತ್ತೆ ಹವ್ಯಾಸಿ ರಂಗಭೂಮಿಗಳು ಎರಡರಲ್ಲೂ ಕೂಡ ಇಂದು ಸಾಕಷ್ಟು ಮಹಿಳೆಯರು ದುಡಿತಿದ್ದಾರೆ. ಕೇವಲ ಸಾಹಿತಿಗಳು ಅಥವಾ ಲೇಖಕರ ಆತ್ಮಕಥೆಗಳೇ ಹೆಚ್ಚಾಗಿ ಬಂದಿರುವುದರಿಂದ ಅವುಗಳಿಗೆ ಒಂದು ವಿಶಿಷ್ಟವಾದ ಸಂವೇದನೆ ಇರುತ್ತದೆ. ಹಾಗಾಗಿ ಅವು ಓದುಗರ ವಲಯದಲ್ಲಿ ಮಹತ್ವದಾಗಿ ಗುರುತಿಸಲ್ಪಡ್ತವೆ. ಆದರೆ ಸಾಹಿತ್ಯೇತರ ವ್ಯಕ್ತಿಗಳು ಕೂಡ ಕೆಲವರು ತಮ್ಮ ಆತ್ಮಕಥೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲೂ ಕೂಡ ವೈವಿಧ್ಯಮಯವಾದ ಅಧ್ಯಯನದ ಸಾಮಗ್ರಿ, ವಿಶಿಷ್ಟವಾದ ಸಂವೇದನೆಗಳು ಇರ್ತವೆ. ಹಾಗೆ ಅದೇ ಮಾತನ್ನ ಮುಂದುವರಿಸಿ ಈ ಮಾತನ್ನ ಕನ್ನಡ ರಂಗಭೂಮಿ ಮಹಿಳೆಯರಿಗೆ ಅನ್ವಯಿಸುವುದಾದ್ರೆ, ಕರ್ನಾಟಕದ ರಂಗಭೂಮಿ ಚರಿತ್ರೆಗೆ ಶತಮಾನಗಳಷ್ಟು ದೀರ್ಘ ಇತಿಹಾಸ ಇದೆ. ಅನೇಕ ನಟನಟಿಯರು ಬದುಕಿನ ಏರಿಳಿತಗಳನ್ನ ಅಲ್ಲಿ ಅನುಭವಿಸಿದ್ದಾರೆ. ಬಹುಶಃ ಎಲ್ಲ ಕಲಾವಿದೆಯರ ಬದುಕಿನ ಅಭಿವ್ಯಕ್ತಿಯೇ ಹಿಂದೆ ವ್ಯಕ್ತಿಗತವಾದ ಅನೇಕ ಕತೆ ವ್ಯಥೆಗಳು ದಟ್ಟವಾಗಿರ್ತವೆ. ಯಾವುದೇ ರಂಗಕಲಾವಿದೆಯರ ಆತ್ಮಕಥೆಯನ್ನ ಓದುವಾಗ ಅದು ಕೇವಲ ಆ ಕಲಾವಿದೆಯೊಬ್ಬಳ ಆತ್ಮ

ಆಗುತ್ತೆ ಮಾತ್ರ ಆಗಿರದೆ ಎಲ್ಲ ರಂಗಭೂಮಿ ಕಲಾವಿದೆಯರ ಬದುಕಿನ ಕಥೆಯೂ ಕೂಡ ಇದೇ ಆಗಿದೆ ಅನ್ನಿಸ್ತದೆ. ಇಡೀ ಮಹಿಳಾ ಆತ್ಮಕಥೆಗಳ ಚರಿತ್ರನಲ್ಲೇ ಆ ಅಂಶವನ್ನು ನಾವು ಗುರುತಿಸಬಹುದು. ರಂಗ ಕಲಾವಿದೆಯರ ಆತ್ಮಕಥೆಗಳು ಕೇವಲ ಅವರೊಬ್ಬರ ಆತ್ಮಕಥನವಾಗಿ ಉಳಿಯದೆ ಒಟ್ಟು ಕನ್ನಡ ರಂಗಭೂಮಿ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ತನ್ನನ್ನು ಅಭಿವ್ಯಕ್ತಿಸಿಕೊಂಡಿರುವ ಕ್ರಮದ ಸಂಕಥನಗಳಾಗಿಯೂ ಕೂಡ ಅವು ಮೂಡಿಬರ್ತವೆ. ರಂಗಭೂಮಿ ಕಲಾವಿದೆಯರಲ್ಲಿ ಹೆಚ್ಚಿನವರು ಅನಕ್ಷರಸ್ಥರಾಗಿರೋದ್ರಿಂದ ತಮ್ಮ ಆತ್ಮಕಥೆಗಳನ್ನು ತಾವೇ ಬರೆದಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಬರೀದೇ ಇರುವಾಗ ಅವರ ಜೀವನದ ಅನುಭವಗಳು ಅವರೊಂದಿಗೆ ಕಣ್ಮರೆಯಾಗ್ತವೆ. ಆದರೆ ಅದೃಷ್ಟವಶಾತ್ ಕೆಲವು ಕಲಾವಿದೆಯರ ಆತ್ಮಕಥೆಗಳು ನಿರೂಪಕರ ನೆರವಿನಿಂದ ದಾಖಲಾಗಿ ನಿಂತಿದೆ. ಮಳವಳ್ಳಿ ಸುಂದರಂನವರ ಆತ್ಮಕಥೆ ಅಭಿನಯ ವಿಶಾರದೆ, ಬಿ ಜಯಮ್ಮನವರ ಆತ್ಮಕಥೆ ಅಭಿನೇತ್ರಿ, ಚಿಂದೋಡಿ ಲೀಲರವರ ಆತ್ಮಕಥೆ ಚಿಂದೋಡಿ ಲೀಲಾ, ಅನ್ಪೂರ್ಣ ಸಾಗರರ ಆತ್ಮಕಥೆ ನನ್ನ ಬದುಕಿನ ಪುಟಗಳಿಂದ, ಪಂಡ್ರಿ ಬಾಯಿಯವರ ಆತ್ಮಕಥೆ ಅಮ್ಮ, ಆರ್ ನಾಗರತ್ನಮ್ಮನವರ ಆತ್ಮಕಥೆ ಜೀವನವೆಂಬುದು ನಾಟಕವಲ್ಲ ಇದೇ ಬೇರೆ ಆಟ ಎಂಬುದು, ಭಾರ್ಗವಿ ನಾರಾಯಣರವರ ಆತ್ಮಕಥೆ ನಾನು ಭಾರ್ಗವಿ, ಉಮಾಶ್ರೀವರ ಆತ್ಮಕಥೆ ಬೆಂಕಿ ಬೆಡಗು, ಮಾಲ್ತಿಶ್ರೀ ಮೈಸೂರು ಅವರ ಆತ್ಮಕಥೆ ತೆರೆ ಸರಿಯಿತು, ಮಂಜಮ್ಮ ಜೋಗ್ತಿಯವರ ಆತ್ಮಕಥೆ ಮಂಜಮ್ಮ ಜೋಗತಿ. ಹಿರಿಯ ನಟಿ, ಮೂಲತಃ ಗುಬ್ಬಿ ಕಂಪನಿಯಲ್ಲಿದ್ದು ನಂತರ ಮರಾಠಿ ಚಲನಚಿತ್ರ ಕ್ಷೇತ್ರದಲ್ಲಿ ಅದ್ಭುತವಾದ ಯಶಸ್ಸನ್ನು ಸಾಧಿಸಿದಂಥವರು ಶಾಂತಾ ಹುಬ್ಳೀಕರ, ಇವರ ಆತ್ಮಕಥೆ ನಾಳಿನ ಚಿಂತ್ಯಾಕ. ಬಿ ಜಯಶ್ರೀಯವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೇಗೂಡೆ, ಪ್ರೇಮಾ ಕಾರಂತರ ಸೋಲಿಸಬೇಡ ಗೆಲಿಸಯ್ಯ, ಮರಿಯಂನಳ್ಳಿ ಕೆ ನಾಗರತ್ನಂನವರ ಆತ್ಮಕಥೆ ಮರಿಯಂನಳ್ಳಿ ರಂಗಸಿರಿ ಎಂಬುದು, ಹಾಗೆ ಗಿರ್ಜಾ ಲೋಕೇಶ್ವರವರ ಆತ್ಮಕಥೆ ಗಿರ್ಜಾ ಪರಸಂಗ. ಇದಿಷ್ಟು ಆತ್ಮಕಥೆಗಳ ಜೊತೆಗೆ ಆತ್ಮಕಥೆಯ ಮಾದರಿಯಲ್ಲೇ ರಚನೆಯಾಗಿರುವಂಥದ್ದು, ಬಹುಶಃ ಅದನ್ನು ಜೀವನ ಚರಿತ್ರೆಯ ರೀತಿಯಲ್ಲಿ ದಾಖಲಾಗಿರುವ ಕೃತಿಗಳು ಅಂತ ಅನ್ಬೋದು. ರಂಗನಟಿ ಜಿ ಎನ್ ಅಂಜನೇಯಿ ದೇವಿ, ರಂಗ ಅಭಿನೇತ್ರಿ ರಹಿಮಾನವ್ವ ಕಲ್ಮನಿ, ಪ್ರಮೀಳಾ ಗುಡೂರು, ಕಲ್ಪನಾರವರ ಆತ್ಮಕಥೆ ಕಲ್ಪನಾ ವಿಲಾಸ, ಗಾನ ಕೋಗಿಲೆ ಅನುಪಮ ಅಭಿನೇತ್ರಿ ಸುಭದ್ರಮ್ಮ ಮನ್ಸೂರು, ಇಂಥವರ ಕೃತಿಗಳನ್ನು ಕೂಡ ನಾನು ಪ್ರಾಸಂಗಿಕವಾಗಿ ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೇನೆ. ನೋಡಿ, ಇಷ್ಟು ಆತ್ಮಕಥೆಗಳ ಪಟ್ಟಿಯಲ್ಲಿ ಕಲಾವಿದೆಯರಾದ ಅನ್ಪೂರ್ಣ ಸಾಗರ, ಮಾಲ್ತಿ ಮೈಸೂರು, ಗಿರ್ಜಾ ಲೋಕೇಶ್, ಬೆಂಗಳೂರಿನ ಆರ್ ನಾಗರತ್ನಮ್ಮ, ಉಮಾಶ್ರೀ, ಹಿರಿಯ ನಟಿ ಪಂಡ್ರಿಬಾಯಿ, ಬಿ ಜಯಶ್ರೀ, ಮಳವಳ್ಳಿ ಸುಂದರಮ್ಮ, ಮರಿಯಂನಳ್ಳಿ ನಾಗರತ್ನಮ್ಮ, ಚಿಂದೋಡಿ ಲೀಲಾ, ಹಿರಿಯ ನಟಿ ಬಿ ಜಯಮ್ಮ ಇವರೆಲ್ಲರ ಆತ್ಮಕಥೆಗಳು ನಿರೂಪಕರ ನೆರವಿನಿಂದ ದಾಖಲಾಗಿರುವಂಥದ್ದು. ಮೊದಲಿನಲ್ಲೂ ಇತಿಹಾಸವನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ದೇ ಕಡಿಮೆ. ಅಸಂಖ್ಯ ರಂಗಕಲಾವಿದೆಯರ ಬದುಕು ಇತಿಹಾಸ ಪುಟಗಳಲ್ಲಿ ಸೇರಿ ಕಾಲ ಕಳೆದಂತೆ ಮಸುಕ್ಕಾಗುತ್ತಾ ಹೋಗಿರುವುದು ಸಹಜ. ಈಗಲಾದರೂ ಕೂಡ ನಾವು ಲಭ್ಯವಿರುವ ಅವರ ವಿವರಗಳನ್ನು ಸಂಗ್ರಹಿಸಿ ಅವರ ಬದುಕಿನ ವರ್ಣಮಯ ನೆನಪುಗಳನ್ನು ಇತಿಹಾಸದ ಅರ್ಥಪೂರ್ಣ ಪುಟಗಳನ್ನಾಗಿ ಪರಿವರ್ತಿಸಲು ಯೋಚಿಸಬೇಕಾದ್ದು ತೀರಾ ಅಗತ್ಯ ಆಗಿದೆ. ಕರ್ನಾಟಕ ರಂಗಭೂಮಿಯ ಚರಿತ್ರೆಯಲ್ಲಿ ಹೀಗೆ ಅನೇಕ ರಂಗಕಲಾವಿದೆಯರು ತಮ್ಮ ಅನುಭವ ಮತ್ತು ವೃತ್ತಿಯಲ್ಲಿನ ಅನಿಸಿಕೆಗಳನ್ನು ಹಂಚಿಕೊಂಡಿರುವುದೇ ಬಹಳ ಅಪರೂಪ. ಇಂಥ ಸಮಯದಲ್ಲಿ ಕೆಲವು ಕಲಾವಿದೆಯರಾದರೂ ಕೂಡ ತಮ್ಮ ಆತ್ಮಕಥೆಗಳನ್ನು ನಿರೂಪಕರ ನೆರವಿನಿಂದ ದಾಖಲಿಸಿ, ಕೆಲವರು ಸ್ವತಃ ದಾಖಲಿಸುವ ಮೂಲಕ ಈ ಕೊರತೆಯನ್ನು ಸ್ವಲ್ಪ ಮಟ್ಟಿಗಾದರೂ ತುಂಬಿದ್ದಾರೆ ಎನ್ನುವುದೇ ಸಂತೋಷದ ವಿಷಯ. ಒಬ್ಬೊಬ್ಬ ಕಲಾವಿದೆಯರ ಆತ್ಮಕಥೆಗಳು ಕೂಡ ವಿಶಿಷ್ಟ, ವಿಭಿನ್ನ, ವಿಶೇಷ ಅನುಭವ ಹೆಪ್ಪುಗಟ್ಟಿರುವಂಥದ್ದು. ಸ್ತ್ರೀ ಸಂವೇದನೆಯು ಪುರುಷ ಸಂವೇದನೆಗಿಂತಲೂ ವಿಭಿನ್ನ. ಬಹುಶಃ ಕವಿತೆ, ಕತೆ, ಕಾದಂಬರಿ ಪ್ರಕಾರಗಳಲ್ಲಿ ಓರ್ವ ಮಹಿಳೆ ತನ್ನನ್ನು ತಾನು ಅಭಿವ್ಯಕ್ತಿಸಿಕೊಳ್ಳುವುದಕ್ಕೂ ಆತ್ಮಕಥೆ ಬರೆಯುವುದಕ್ಕೂ ವ್ಯತ್ಯಾಸ ಇದೆ. ನೋಡಿ, ಅನೇಕ ಜನರಿಗೆ ರಂಗನಟಿಯರು ಕೇವಲ ತೆರೆಯ ಮೇಲೆ ನಟನೆ ಮಾಡುವ ಕಲಾವಿದೆಯರಾಗೆ ಕಂಡಿರುತ್ತಾರೆ. ಆದರೆ ತೆರೆಯ ಹಿಂದೆ ಅವರು ಇಡೀ ಕಂಪನಿಯನ್ನು ಕಟ್ಟುವ, ಕಂಪನಿ ಮಾಲೀಕರಿಗೆ ಹೆಗಲು ಕೊಟ್ಟು ದುಡಿದಿರುವಂಥ ವಿವರಗಳನ್ನು ದಾಖಲಿಸ್ತಾರೆ. ಕನ್ನಡ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳು ಕಲಾಸಕ್ತರಿಗೆ ಅಧ್ಯಯನ ಯೋಗ್ಯ ಗ್ರಂಥಗಳಾಗಿದೆ. ಸುಮಾರು ಅರ್ಧ ಶತಮಾನಗಳ ಕಾಲ ಅಥವಾ ಆಯಾ ಕಾಲಘಟ್ಟದ ರಂಗಭೂಮಿಯ ಸ್ವರೂಪ ಸ್ಥಿತಿಗಳನ್ನು ಇವು ಪರಿಚಯ ಮಾಡಿಕೊಡ್ತವೆ. ಕನ್ನಡ ರಂಗಭೂಮಿಯ ವಸ್ತುವನ್ನು ಅಧ್ಯಯನ ಮಾಡುವವರಿಗೆ ಉಪಯುಕ್ತ ಆಕರ ಗ್ರಂಥಗಳಾಗಿ ನಿಂತಿದ್ದಾವೆ. ಉದಾಹರಣೆ, ಮಳವಳ್ಳಿ ಸುಂದರಂನವರ ಅಭಿನಯ ವಿಶಾರದ ಕೃತಿ ಇದೆಯಲ್ಲ, ಅದು ಮೈಸೂರು ಭಾಗದ ರಂಗಭೂಮಿಯ ಚರಿತ್ರೆಯನ್ನ ದಾಖಲಿಸ್ತದೆ. ಹಾಗೆ ಬಿ ಜಯಮ್ಮನವರ ಕೃತಿ, ಬಿ ಜಯಶ್ರೀಯವರ ಕಣ್ಣಾಮುಚ್ಚೆ ಕಾಡೇಗೂಡೆ ಎನ್ನುವ ಕೃತಿಗಳಿದೆಯಲ್ಲ, ಇದು ತಮ್ಮ ಆತ್ಮಕಥೆಯನ್ನು ಹೇಳ್ತಾ ಹೇಳ್ತಾ ಪರೋಕ್ಷವಾಗಿ ಗುಬ್ಬಿ ಕಂಪನಿಯ ಇತಿಹಾಸವನ್ನು ಕಟ್ಕೊಡುತ್ತದೆ ಓದುಗರಿಗೆ. ಅನೇಕ ರಂಗ ಕಲಾವಿದೆಯರು ರಂಗಭೂಮಿ ಒಳಗಿನ ಶೋಷಣೆಗಳನ್ನು ನೇರವಾಗಿ ಹೇಳದೆ ಆ ಬಗ್ಗೆ ದಿವ್ಯ ಮೌನವನ್ನು ವಹಿಸಿದ್ದಾರೆ. ಆದರೆ ಅವರು ಹೆಚ್ಚು ಓದ್ಕೊಂಡವರಲ್ಲ. ಅವರಿಗಿದ್ದಂತಹ ಪರಿಮಿತಿಯಲ್ಲಿ ಇಷ್ಟು ಬರಿಲಿಕ್ಕೆ ಸಾಧ್ಯ ಆಗಿದ್ದೇ ಹೆಚ್ಚು ಅಂತೇಳಿ ಅನ್ನಿಸ್ತದೆ. ಕಲಾವಿದೆ ಅನ್ನಪೂರ್ಣ ಸಾಗರರು ಅವರ ಆತ್ಮಕಥೆ ನನ್ನ ಬದುಕಿನ ಪುಟಗಳಿಂದ ಎನ್ನುವ

ಕೃತಿಯಲ್ಲಿ ಕೆಲವು ಘಟನೆಗಳನ್ನ ಹೇಳ್ತಾರೆ. ಈ ಕೃತಿಯಲ್ಲಿ ಕೆಲ ಘಟನೆಗಳನ್ನ ನಾನು ಹೇಳಿಲ್ಲ, ಯಾಕಂದ್ರೆ ಅದು ಕೆಲವರಿಗೆ ನೋವುಂಟು ಮಾಡಬಹುದು ಅಂತ ಹೇಳ್ತಾ ಮೌನ ವಹಿಸಿದ್ದಾರೆ. ಮತ್ತೊಂದು ಮಹತ್ವದ ಅಂಶ ನಾನು ಗಮನಿಸಿದ್ದು, ಇದೇ ಅನ್ನಪೂರ್ಣಸಾಗರರು ತಮ್ಮ ಕೃತಿಯಲ್ಲಿ ಹೇಳ್ಕೊತಾರೆ, ಎಂತ ಗಟ್ಟಿಯಾಗಿ ಘಂಟಾಘೋಷವಾಗಿ ಹೇಳ್ಕೊತಾರೆ ಅಂದ್ರೆ, ನಾನು ಸದ್ಗುಣ ಸಂಪನ್ನೆ ಅಂತ ಹೇಳ್ಕೊಳ್ಳಾರೆ, ನನ್ನಲ್ಲಿಯೂ ಕೂಡ ದೌರ್ಬಲ್ಯಗಳಿದೆ. ತಿಳಿದೋ ಅಥವಾ ತಿಳಿಯದೆಯೋ ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ಆದರೆ ಆ ತಪ್ಪುಗಳಿಂದ ಮತ್ತೊಬ್ಬರಿಗೆ ಹಾನಿಯಾಗಿಲ್ಲ. ನನ್ನನ್ನು ನಾನು ಹಾಳು ಮಾಡಿಕೊಂಡಿದ್ದೇನೆ. ನಾನು ಮಾಡಿದ ಕೆಲವು ತಪ್ಪುಗಳಿಂದ ನನ್ನ ಶಕ್ತಿ, ನನ್ನ ರಕ್ತ, ನನ್ನ ಯೌವನವನ್ನು ಕಳ್ಕೊಂಡಿದ್ದೇನೆ. ನಾನು ಎಚ್ಚರವಾದಾಗ ಕಾಲ ಮಿಂಚಿ ಹೋಗಿತ್ತು ಎಂದು ಅತ್ಯಂತ ಗಟ್ಟಿಯಾಗಿ ತಮ್ಮ ಕೃತಿಯಲ್ಲಿ ತಾವು ಮಾಡಿರುವ ವೈಯಕ್ತಿಕ ಬದುಕಿನ ತಪ್ಪುಗಳನ್ನು ದಾಖಲಿಸ್ತಾರೆ. ಆತ್ಮಕತೆ ಅಂದರೆ ಹೀಗೇ ಇರಬೇಕಲ್ವಾ? ಆತ್ಮವಂಚನೆ ಇಲ್ಲದೆ ಗಟ್ಟಿಯಾಗಿ ಹೇಳ್ಕೋಬೇಕು. ಹೀಗೆ ಒಬ್ಬರು ಕಲಾವಿದರು ಹೇಳಿಕೊಳ್ಳುವ ಮೂಲಕ ಆತ್ಮಕತೆ ರಚನೆಯ ಉದ್ದೇಶವನ್ನು ಸಾಬೀತುಪಡಿಸಿದ್ದಾರೆ. ಮತ್ತೊಂದು ಕನ್ನಡ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳ ಬಹುದೊಡ್ಡ ಗುಣ ಅಂತ ಏನು ಅಂದರೆ, ತಮಗೆ ಅನ್ಯಾಯ ಮಾಡಿರುವವರನ್ನ ಕ್ಷಮಿಸುವ ಉದಾರತೆಯನ್ನು ತೋರಿಸಿರುವುದನ್ನು ದಾಖಲಿಸ್ತಾರೆ. ದರ್ಪ ದೌರ್ಜನ್ಯ ತೋರಿದವರಿಗೆ ದಯೆ ತೋರಿಸಿದ್ದಾರೆ. ತಮ್ಮನ್ನು ನಂಬಿಸಿ ಬದುಕಿನಲ್ಲಿ ಮೋಸ ಮಾಡಿದವ್ರಿಗೂ ಕೂಡ ನಗೆ ಸೂಸಿ ಕ್ಷಮಿಸಿದ್ದಾರೆ. ತಾವು ನಂಬಿದ ರಂಗದ ಬಗ್ಗೆ ಯಾವುದೇ ಋಣಾತ್ಮಕ ಭಾವನೆಗಳಿಲ್ಲದೆ ರಂಗಭೂಮಿಯ ಬದುಕಿನ ಎಲ್ಲ ಸಾಧ್ಯತೆ ಮತ್ತು ಸವಾಲುಗಳನ್ನು ಅತ್ಯಂತ ಪ್ರೀತಿಯಿಂದ ಧೈರ್ಯವಾಗಿ ಎದುರಿಸಿರುವುದು ಅವರ ಬದುಕಿನ ಧನಾತ್ಮಕ ಅಂಶ ಅಂತೇಳಿ ನಾವು ಅನ್ಕೋಬಹುದು. ಈ ಕಲಾವಿದೆಯರ ಬಾಲ್ಯವನ್ನ ಯೌವನವನ್ನ ಕಸಿದುಕೊಂಡ ಕೆಲವು ಕಹಿ ಪ್ರಸಂಗಗಳು ಅವರ ಬದುಕಿನಲ್ಲಿ ನಡೆದಿದ್ರು ಕೂಡ ಕೇವಲ ಆರ್ಥಿಕ ಲಾಭವನ್ನಷ್ಟೇ ಗಮನಿಸದೆ ಕಲೆಯ ಮೇಲಿನ ಪ್ರೀತಿಯನ್ನ ಅವರು ಒಂದು ಮೌಲ್ಯವಾಗಿ ಸ್ವೀಕರಿಸಿ ಬದುಕಿರುವುದನ್ನ ಅವರ ಆತ್ಮಕಥೆಗಳು ನಮಗೆ ಕಟ್ಕೊಡ್ತಾವೆ. ಅವರು ಹಿಂದೂ ಕೂಡ ಜೀವನ ಪ್ರೀತಿಯನ್ನು ಕಳ್ಕೊಂಡವರಲ್ಲ. ಮತ್ತೊಂದು, ಬಹುತೇಕ ರಂಗ ಕಲಾವಿದೆಯರು ತಮ್ಮ ಸಾಮರ್ಥ್ಯಗಳಿಗೆ ಮೀರಿದಂತೆ ತಮ್ಮ ಕೌಟುಂಬಿಕ ಜವಾಬ್ದಾರಿಯನ್ನು ಹೊತ್ತವರು. ಅನೇಕ ದುರಂತಗಳಲ್ಲಿಯೂ ಕೂಡ ಅಂಜದೆ ಭದ್ರವಾಗಿ ಕುಟುಂಬದ ಹಿತಾಸಕ್ತಿಗಾಗಿಯೇ ಮಾತ್ರ ನೆಲೆ ನಿಂತವರು. ಅಂದರೆ ತಮ್ಮ ವೈಯಕ್ತಿಕ ಬದುಕಿನ ಹಿತಾಸಕ್ತಿಯನ್ನು ಪಕ್ಕಕ್ಕೆ ತಳ್ಳಿದ್ದಾರೆ. ಎಷ್ಟೇ ಕೈ ಸೋತರೂ ಕೂಡ ದಡ ಸೇರುವ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ತಮ್ಮ ಗುರಿಯನ್ನು ತಲುಪಿದವರು ಎನ್ನುವ ವಿವರಗಳು ನಮಗೆ ಮೌಲ್ಯವನ್ನು ತೋರಿಸ್ತವೆ. ಅವರ್ಯಾರೂ ಕೂಡ ತಮ್ಮ ಒಬ್ಬರ ಒಳಿತನ್ನ ಸುಖವನ್ನ ಬಯಸಿದವರಲ್ಲ. ಅನೇಕರು ತಮ್ಮ ಸ್ವಂತ ಮದುವೆಯ ಸುಖವನ್ನ ತ್ಯಾಗ ಮಾಡಿ ಕೇವಲ ಕುಟುಂಬದ ಹಿತಾಸಕ್ತಿಗಾಗಿಯೇ ವಿರಾಗಿಣಿಯಂತೆ ಸನ್ಯಾಸಿಯರಂತೆ ಬದುಕಿದ್ದಾರೆ. ರಂಗಭೂಮಿಯಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಸದಾ ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಎಡತಾಕುತ್ತಾ ತಮ್ಮೊಳಗಿನ ಕಲಾವಿದೆಯನ್ನ ಸಾಯ್ಲಿಕ್ಕೆ ಬಿಡದೆ ಅದ್ಭುತವಾಗಿ ಕಲಾರಾಧನೆ ಮಾಡಿದ್ದಾರೆ. ಅಂದ್ರೆ ಆಸಕ್ತಿ ತಾಳಿದರೆ ಸಾಮಾನ್ಯರು ಕೂಡ ಎತ್ತರದ ರಂಗ ಕಲಾವಿದೆಯರಾಗಿ ಬೆಳೆಯಬಹುದು, ನಿಲ್ಲಬಹುದು ಎನ್ನುವುದಕ್ಕೆ ಸಾಕ್ಷಿಯಾಗಿ ಅವರ ಬದುಕಿನ ವಿವರಗಳು ಮೂಡಿ ಬರ್ತವೆ. ನಮಗೆ ರಂಗಭೂಮಿಯಲ್ಲಿ ರಂಗದ ಮೇಲಿನ ಬಣ್ಣ ಬಣ್ಣದ ಮಾಯಾಲೋಕ ಮಾತ್ರ ಕಾಡುತ್ತದೆ, ಆದರೆ ತೆರೆಯ ಹಿಂದಿನ ಅವರ ಬದುಕಿನ ಕಟುವಾಸ್ತವಗಳೇನು ಎಂಬುದನ್ನು ಅವರ ಕೃತಿಗಳು ಪರಿಚಯಿಸ್ತವೆ. ನನ್ನ ಬದುಕಿನಲ್ಲಿ ಒದಗಿದ ಕಹಿ ಪ್ರಸಂಗಗಳಿಂದ ಬಣ್ಣದ ಬದುಕಿಗೆ ಕೊನೆಯ ನಮಸ್ಕಾರ ಹಾಕಬೇಕೆಂದು ತೀರ್ಮಾನಿಸಿದ್ದೇ, ಆದರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೆ ಬಣ್ಣದ ಬದುಕಿನಲ್ಲಿ ಸಾಗಿದ್ದೇನೆ ಎನ್ನುತ್ತಾರೆ ಹಿರಿಯ ಕಲಾವಿದೆ ಮಳವಳ್ಳಿ ಸುಂದರಮ್ಮ. ಮಾಲ್ತಿ ಮೈಸೂರು ತಮಗೆ ಜನಿಸಿದಂಥ ಎಳೆಯ ಮಗುವಿಗೆ ಆರೈಕೆ ಮಾಡಲಾಗದೆ ಮಗು ಕಾಯಿಲೆ ಬಂದು ತೀರ್ಕೊಂಡಿದ್ದನ್ನು ತಮ್ಮ ಕೃತಿಯಲ್ಲಿ ದಾಖಲಿಸ್ತಾರೆ. ಅನೇಕ ತಾಯಂದಿರು ತಮ್ಮ ಮಾದರಿ ತಾಯ್ತನ ತಪ್ಪಿಸಿದ್ದಕ್ಕಾಗಿ ಹಪಹಪಿಸಿದ್ದಾರೆ. ಕೆಲವು ಸಾರ್ತಿ ಸ್ಟೇಜ್ ಮೇಲೆ ಇರ್ತಾರೆ, ಮಗು ಅಳ್ತಾ ಇರುತ್ತೆ, ಹಾಲು ಕುಡಿಸ್ಲಿಕ್ಕಾಗೋದಿಲ್ಲ, ಯಾಕೆಂದ್ರೆ ತಾವು ಆಗ ತೊಟ್ಟಿರುವುದು ಪುರುಷ ವೇಷ. ಮತ್ತೊಬ್ರು ರಹಿಮಾನವ ಕಲ್ಮನಿ ಅಂತೇಳಿ ಕುಕನೂರ್ನವರು, ತಾನು ಮಗು ಹಡದ ಮೂರನೇ ದಿನಕ್ಕೆ ಹೋಗಿ ಪಾತ್ರ ಮಾಡುವಂತ ಅನಿವಾರ್ಯತೆ ಇರ್ತದೆ ಅವ್ರಿಗೆ. ನಾಟಕದ ಕ್ಯಾಂಪ್ ನಡೆಯುವಾಗ ಮಗುವಿಗೆ ಹಾಲು ಕೊಡಿಸದೆ ಇದ್ದಿದ್ರಿಂದ ಕೂಸು ಸತ್ತಿರ್ತದೆ. ನಾಟಕ ಶುರುವಾಗಿರ್ತದೆ, ನಾಟಕ ಮುಗಿಸುವವರೆಗೆ ಆ ಸಾವಿನ ವಿಷಯವನ್ನು ಪ್ರಸ್ತಾಪ ಮಾಡೋದಿಲ್ಲ. ಸೈಡ್ ವಿಂಗ್ನಲ್ಲಿ ಮಗುವಿನ ಶವವನ್ನು ಇಟ್ಟು ನಾಟಕ ಮುಗಿದ ಮೇಲೆ ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡದ ವಿವರಗಳನ್ನು ಅಲ್ಲಿ ದಾಖಲಿಸ್ತಾರೆ. ಮತ್ತೊಂದು ಸಾರ್ತಿ ತುಂಬು ಗರ್ಭಿಣಿ ತಾರಾಮತಿ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹೆರಿಗೆಗೆ ಅಂತೇಳಿ ರಜಾ ಹಾಕೋಂಗಿಲ್ಲ, ನಾಟಕ ಅಭಿನಯಿಸ್ತಾ ಅಭಿನಯಿಸ್ತೇ ಆಕೆಗೆ ಸುಸ್ತಾಗತ್ತೆ. ಗ್ರೀನ್ ರೂಮ್ನಲ್ಲಿ ಹೋಗಿ ಆ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಅವರ ಮಗ ಬಾಬಣ್ಣ ಆ ತಾರಾಮತಿಯ ಪಾತ್ರವನ್ನು ಮುಂದುವರೆಸ್ತಾರೆ. ಇಂಥ ಅನೇಕ ಹಸಿ ಹಸಿಯಾದ ವಿವರಗಳು ಅವರ ಕೃತಿನಲ್ಲಿ ದಾಖಲಾಗಿದ್ದಾವೆ. ರಂಗದ ಮೇಲೆ ಬಣ್ಣ ಹಚ್ಚಿಕೊಂಡು ಕಾಣುವ ವೈಭವ ಅವರ ಬದುಕಿನಲ್ಲಿಲ್ಲ. ಈ ಉತ್ಸಾಹ, ಈ ಯೌವನ, ಈ ಸಹಜ ಆಕರ್ಷಣೆಗಳು ಎಲ್ಲ ಕಾಲಕ್ಕೂ ಕೊನೆಯವರೆಗೆ ಅವರಿಗೆ ಆಸರೆಯಾಗಿ ನಿಂತಿಲ್ಲ. ಯೌವನ ಇರುವವರೆಗೆ ನಾಯಕಿಯ ಪಟ್ಟ ಸಿಗ್ತದೆ, ಕಡೆಗೆ ವಯಸ್ಸಾದಂತೆ ಪೋಷಕ ಪಾತ್ರಗಳಿಗೆ ಹೊಂದ್ಕೊಳ್ಬೇಕು. ಆಗ ಸಂಬಳದಲ್ಲಿ ಮತ್ತೆ ಕಂಪನಿಯಲ್ಲಿ ಇದ್ದಂಥ ಸ್ಥಾನಮಾನಗಳು ಕುಸಿತಾವೆ, ಇದರಿಂದ ಕಂಗಾಲಾಗ್ತಾರೆ. ತಮ್ಮ ಕಣ್ಣೆದುರಿಗೆ ಮತ್ತೊಬ್ಬಳು ನಾಯಕಿ ತನ್ನ ಸ್ಥಾನವನ್ನು ತುಂಬುವುದನ್ನು ನೋಡಿ ಹಪಹಪಿಸಿದ್ದಾರೆ. ತಮ್ಮ ಜೀವನದುದ್ದಕ್ಕೂ ನಿರಂತರ ಅಲೆಮಾರಿಗಳಂತೆ ಬದುಕಿದ್ದಾರೆ. ತಮ್ಮ ಮಕ್ಕಳಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸದಾ ವೃತ್ತಿರಂಗ ನಟಿಯರು ಒಂದು ಊರಿನ ಕ್ಯಾಂಪ್ನಿಂದ ಮತ್ತೊಂದು ಊರಿಗೆ ಅಲಿಯಬೇಕಂತ ಪ್ರಸಂಗ ಇರ್ತದೆ. ತಮ್ಮ ಮಕ್ಕಳನ್ನು ಅನಿವಾರ್ಯವಾಗಿ ಸಂಬಂಧಿಕರ ಸ್ನೇಹಿತರ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸ್ಬೇಕಂತ ತುರ್ತು ಇರ್ತದೆ. ಮಾತ್ರ ಅಲ್ಲ, ತಮ್ಮ ನಿವೃತ್ತಿಯ ದಿನಗಳಿಗೆ ಸರಿಯಾದ ಆರ್ಥಿಕ ಯೋಜನೆಗಳನ್ನು ಅವರು ರೂಪಿಸಿಕೊಂಡಿಲ್ಲ. ಕಲಾಲೋಕದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂಥ ಶಾಂತಾ

0: ಸಿಕ್ಕರ್ ಎನ್ನುವ ಕಲಾವಿದೆ ತಮ್ಮ ಕೊನೆಯ ದಿನಗಳನ್ನು ವಸಾಯಿ ಎನ್ನುವ ಪ್ರದೇಶದಲ್ಲಿ, ಒಂದು ಅನಾಥಾಶ್ರಮದಲ್ಲಿ ಅಜ್ಞಾತವಾಗಿ ಕಳೀತಾರೆ. ಯಾಕೆಂದರೆ ನಾಟಕ ಮತ್ತು ಸಿನಿಮಾಗಳಲ್ಲಿ ಕಾಣಲಾಗದ, ಊಹೆಗೂ ಮೀರಿದ ದುರಂತ ಅನೇಕ ಕಲಾವಿದೆಯರ ಬದುಕಿನಲ್ಲಿದೆ. ಆಕೆ ಕಡೆಗೆ ಹೇಳುವಂಥ ಒಂದು ಮಾತು, ನನಗೆ ಪುನರ್ಜನ್ಮ ಅನ್ನೋದಿದ್ರೆ ಮತ್ತೊಮ್ಮೆ ಕಲಾವಿದೆಯಾಗೇ ಹುಟ್ಟುತ್ತೀನಿ. ಯಾಕೆಂದರೆ ಕಲಾವಿದೆಯಾಗಿ ನನಗೆ ಈ ಸಮಾಜ ಬೇಕಾದಷ್ಟನ್ನು ತುಂಬಿಕೊಟ್ಟಿದೆ. ಅವರ ಋಣವನ್ನು ನಾನು ತೀರಿಸಲಿಕ್ಕೆ ಮತ್ತೆ ಹುಟ್ಟಿ ಬರ್ತೀನಿ ಕಲಾವಿದೆಯಾಗಿ ಅಂತೇಳಿ ದಾಖಲಿಸ್ತಾರೆ. ಅವರ ಜೀವನ ಪ್ರೀತಿಯನ್ನು ನಾವು ಗಮನಿಸಬೇಕು. ಅನೇಕ ಕಲಾವಿದೆಯರಿಗೆ ಅನಾರೋಗ್ಯ ಪೀಡಿತರಾದಾಗ ಕಂಪನಿಗಳವರ ಸಹಾಯಹಸ್ತಕ್ಕೆ ಬಂದಿಲ್ಲ, ವೃದ್ಧಾಪ್ಯದ ದಿನಗಳಲ್ಲಿ ಸವಾಲುಗಳನ್ನು ಎದುರಿಸಿದ್ದಾರೆ. ಮಳವಳ್ಳಿ ಸುಂದರಂನವರು ದೀರ್ಘಕಾಲ ಕಲಾ ಸೇವೆ ಮಾಡಿಯೂ ಕಡೆಗೆ ಆರ್ಥಿಕ ಭದ್ರತೆ ಇಲ್ಲದೆ ಕಂಗಲಾಗಿರುವುದನ್ನು ದಾಖಲಿಸ್ತಾರೆ. ಕಲೆಯ ಹೆಸರಿನಿಂದ ಹಸಿವು ನೀಗಲಾರದು ಎನ್ನುವ ಸತ್ಯ ಅವರಿಗೆ ಅರಿವಾದಾಗ ಆತಂಕಕ್ಕೆ ಒಳಗಾಗಿದ್ದಾರೆ. ನೋಡಿ, ಕಲೆ ಮಾತ್ರ ಗೊತ್ತೀಕೆ, ಕಲೆಯನ್ನು ಬಿಟ್ಟು ಬದುಕಿನ ಇತರ ಮಾರ್ಗಗಳು ಅವ್ರು ಯಾರಿಗೂ ಗೊತ್ತಿಲ್ಲ. ರಹಿಮಾನವ್ವ ಕಲ್ಮನಿ ಅಂತವರು ಒಂದು ಕಾಲದಲ್ಲಿ 8 ಕಾರ್ ಇಟ್ಕೊಂಡು ಬದುಕಿದ್ದವರು. ಅವ್ರದೇ ಸ್ವಂತ ನಾಟಕದ ಕಂಪನಿ ಇತ್ತು. ಕಡೆಗೆ ಎಲ್ಲವನ್ನು ಕಳ್ಕೊಂಡು ಮಕ್ಕಳು ತೀರ್ಕೊಳ್ತಾರೆ. ಅವ್ರ ಮಕ್ಕಳು ತೀರ್ಕೊಂಡಾಗ ಅವ್ರನ್ನ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಅವ್ರ ಕೈಯಲ್ಲಿ ಕಾಸಿರೋದಿಲ್ಲ. ಮನೆಯಲ್ಲಿದ್ದಂಥ ಪಾತ್ರಗಳನ್ನು ಅಡವಿಟ್ಟು ಮಕ್ಕಳ ಶವವನ್ನು ನೋಡ್ಲಿಕ್ಕೆ ಹೋಗ್ತಾರೆ. ತಮ್ಮ ಜೀವನ ಪೂರ್ತಿ ಎದುರಾದಂಥ ಅಭದ್ರತೆಯನ್ನು ತಮ್ಮ ಅಭಿನಯದ ಮೂಲಕವೇ ಮರಿಲಿಕ್ಕೆ ಪ್ರಯತ್ನಿಸಿದ್ದಾರೆ. ತಮ್ಮ ಬದುಕಿನಲ್ಲಿ ಉಂಟಾದ ಶೂನ್ಯವನ್ನು ಕಲೆಯ ಮೂಲಕ ತುಂಬಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ರಂಗಭೂಮಿಯಲ್ಲಿ ರಂಗದ ಮೇಲೆ ಎಲ್ಲರನ್ನು ಕಲೆಯ ಮೂಲಕ ನಗಿಸುವ ಜೀವಗಳು ಕೊನೆಗಾಲದಲ್ಲಿ ಒಂಟಿತನದಿಂದ ದುಃಖಿಸುವ ವಿವರಗಳು ಅವರ ಕೃತಿಗಳಲ್ಲಿ ಸಿಗ್ತವೆ. ಇನ್ನು ರಂಗಭೂಮಿಯೊಂದಿಗೆ ಧಾರಾವಾಹಿ ಕ್ಷೇತ್ರದಲ್ಲಿ ಅಭಿನಯಿಸಿರುವಂಥ ಕೆಲವು ನಟಿಯರಿದ್ದಾರೆ. ಮಾಲತಿ ಮೈಸೂರು, ಹಾಗೆ ಭಾರ್ಗವಿ ನಾರಾಯಣ್ ಅವರು. ಪುರುಷ ಪ್ರಧಾನ ಸಮಾಜದಲ್ಲಿ ಕಲಾವಿದೆ ಒಬ್ಬಳು ಒಂಟಿಯಾಗಿ ನಿಂತು ಸೆಣಸಾಡಿ ತನ್ನ ಬದುಕನ್ನು ಕಟ್ಕೊಳ್ಳೋದಷ್ಟು ಸುಲಭ ಅಲ್ಲ. ಅವರು ಅನುಭವಿಸಿದ ತಲ್ಲಣಗಳು, ಸಮಾಜದ ಸಂಶಯ ದೃಷ್ಟಿ, ಕೆಲವೊಮ್ಮೆ ಅವರ ರೂಪವೇ ಅವರಿಗೆ ಶಾಪವಾಗಿ ಅವರು ಕ್ಯಾಂಪ್ಗಳಿಗೆ ಹೋದಾಗ ಅನುಭವಿಸಿದಂಥ ತೊಂದರೆಗಳು, ಇವುಗಳಿಂದ ಪಾರಾದಂಥ ಬಗೆಯನ್ನು ಹೇಳಿರುವುದನ್ನು ಗಮನಿಸಿದ್ರೆ ಮುಂದಿನ ತಲೆಮಾರಿಗೆ ಇವು ಅರಿವಿನ ಕಥನಗಳಾಗಿ ನಿಲ್ತಾವೆ. ಅನ್ನಪೂರ್ಣ ಸಾಗರ್ ಅಂತ ಕಲಾವಿದರೊಬ್ಬರು ಧೈರ್ಯ ಮಾಡಿ ರಂಗಭೂಮಿಯ ಒಳಗಿನ ಕೆಲವು ಶೋಷಣೆಗಳನ್ನು ಯಾವುದೇ ಆರೋಪ ಪ್ರತ್ಯಾರೋಪಗಳಿಲ್ಲದೆ ತಣ್ಣಗಿನ ದಾಟಿಯಲ್ಲಿ ಚಿತ್ರಿಸ್ತಾರೆ. ಇವು ಆ ಆತ್ಮಕಥೆಗಳ ಘನತೆಯನ್ನು ಹೆಚ್ಚಿಸುತ್ತದೆ. ಮತ್ತೊಂದು ಈ ರಂಗ ಕಲಾವಿದರ ಆತ್ಮಕಥೆಗಳಲ್ಲಿರುವಂಥ ಗುಣ ಏನು ಅಂತಂದರೆ ಸ್ವಾಯತ್ತತೆಯ ಶೋಧ. ಅಂದರೆ ತಾನು ಯಾರು, ತಾನು ಏಕೆ ಹೀಗಿದ್ದೀನಿ, ತನ್ನ ಅಸ್ಮಿತೆ ಏನು ಅನ್ನೋದನ್ನು ಹೇಳ್ತಾ ಅಲ್ಲಿಗೆ ವಿರಮಿಸದೆ ನಾನು ನಡೆಯಬೇಕಾದ ಮುಂದಿನ ದಾರಿ ಯಾವುದು ಎಂಬ ಪ್ರಶ್ನೆಗಳನ್ನು ಕೇಳಿಕೊಂಡ ಪ್ರಜ್ಞಾವಂತಿಕೆಯ ಚಹರೆಗಳು ಈ ಎಲ್ಲ ಕಲಾವಿದೆಯರ ಆತ್ಮಕಥೆಗಳಲ್ಲಿ ಇದ್ದಾವೆ. ಬಹುತೇಕ ರಂಗ ಕಲಾವಿದರ ಆತ್ಮಕಥೆಗಳು ಆತ್ಮಹತ್ಯೆಯ ಕಥೆಗಳನ್ನು ಮತ್ತೆ ಮತ್ತೆ ಹೇಳ್ತಾವೆ. ಆತ್ಮಹತ್ಯೆ ಅನ್ನೋದು ತುಂಬ ಸಲೀಸು, ತುಂಬ ಸರಳ ಎಂಬಂತೆ ಅನೇಕರು ಸಾವಿನ ಹತ್ತಿರಕ್ಕೆ ಹೋಗಿ ಬರ್ತಾರೆ. ಆದರೆ ಅವರನ್ನು ಆ ಕ್ಷಣ ಉಳಿಸಿದ್ದು ಅವರ ಕುಟುಂಬದ ಜವಾಬ್ದಾರಿಗಳು ಮತ್ತು ಅವರು ಹೆತ್ತಂಥ ಎಳೆಯ ಮಕ್ಕಳ ಭವಿಷ್ಯಕ್ಕಾಗಿ ಆ ದಾರಿಯಿಂದ ಪಾರಾಗಿ ಹೊರಬರ್ತಿದ್ದಾರೆ. ನೋಡಿ, ಈ ಧೀಮಂತಿಕೆ ಎಂಬುದು ಇದು ಮಹಿಳೆಯರ ಮನಸ್ಥಿತಿಗೆ ಮಾತ್ರ ಸಾಧ್ಯ. ಇಂಥ ಮನಸ್ಥಿತಿಯನ್ನು ಕೂಡ ನಾವು ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳಲ್ಲಿ ಗುರುತಿಸಬಹುದು. ಎಲ್ಲ ಕಲಾವಿದರ ಆತ್ಮಕಥೆಗಳಲ್ಲಿ ಪದೇ ಪದೇ ನಾವು ಗಮನಿಸಬೇಕಾದಂಥ ಮತ್ತೊಂದು ಅಂಶ ಅಂದರೆ ತಾನು ಬಾಳಬೇಕು, ತನ್ನ ಬದುಕನ್ನು ಪ್ರೀತಿಸಬೇಕು ಎಂಬುದು. ಹೌದು, ಆತ್ಮಹತ್ಯೆ ನಿರ್ಧಾರ ಮಾಡಿದ್ದಾರೆ, ಅದು ಆ ಕ್ಷಣದ ನಿರ್ಧಾರ, ಬೇಸರ ಮಾತ್ರ. ಹಾಗಾಗಿ ಇದು ಬದುಕಿನ ಹಲವು ನೆಲೆಗಳನ್ನು ಈ ಕೃತಿಗಳು ಶೋಧಿಸ್ತವೆ. ಬಹಳ ಪ್ರಾಮಾಣಿಕವಾಗಿ ಯಾವುದೇ ಆರೋಪ ಪ್ರತ್ಯಾರೋಪಗಳಿಲ್ಲದೆ ತನ್ನನ್ನು ಆರೋಪಿಸಿದ ಕುಟುಂಬವನ್ನೂ ಸಮಾಜವನ್ನೂ ಕೂಡ ಸ್ವೀಕರಿಸಿದ ಎಲ್ಲವನ್ನು ಮರು ನಿರ್ವಚನಕ್ಕೆ ಒಡ್ಡಿಕೊಳ್ಳುವ ಸ್ಥಿತಿಯಲ್ಲಿ ಈ ಆತ್ಮಕಥೆಗಳು ಮುಂದುವರಿತಾವೆ. ಯಾವುದೇ ರಂಗ ಕಲಾವಿದರ ಆತ್ಮಕಥೆಗಳು ತನ್ನನ್ನು ತಾನು ವೈಭವೀಕರಿಸಿಕೊಳ್ಳಬೇಕೆಂಬ ಯಾವುದೇ ಪ್ರಯತ್ನಗಳಿಲ್ಲ, ಯಾವುದೇ ಹುನ್ನಾರಗಳಿಲ್ಲದ ಮನಸ್ಥಿತಿಯಲ್ಲಿ ಇವು ಚಿತ್ರಿತ ಆಗ್ತವೆ. ಹಾಗಾಗಿ ಎಲ್ಲ ಆತ್ಮಕಥೆಗಳ ಶಕ್ತಿ ಇದು ಅನ್ನೋದನ್ನು ನಾವು ಗುರುತಿಸ್ತೀವಿ. ಹೆಣ್ಣಿನ ಅಸ್ಮಿತೆಯನ್ನು ಶೋಧಿಸುವ ಗುಣ ಇಲ್ಲಿದೆ. ಈ ಎಲ್ಲ ಆತ್ಮಕಥೆಗಳು ಜೀವನದಲ್ಲಿ ಗೆದ್ದಂಥವರ ಕಥೆಗಳಲ್ಲ. ಜೀವನದಲ್ಲಿ ಪದೇ ಪದೇ ಸೋಲುಂಡು, ಸೋಲಿನ ಜೊತೆಗೆ ಬದುಕನ್ನು ಕಟ್ಟಿಕೊಂಡು ಗಟ್ಟಿಯಾಗಿ ನಿಲ್ಲಬೇಕು ಎನ್ನುವ ಮೌಲ್ಯವನ್ನು ಓದುಗರಿಗೆ ಇವು ಸಾರ್ತವೆ. ಇವರ ಆತ್ಮಕಥೆಗಳ ವಿವರಗಳನ್ನು ಗಮನಿಸಿದಾಗ ಇವರ ಬದುಕಿನಲ್ಲಿ ಬೆಲ್ಲಕ್ಕಿಂತ ಬೇವಿನ ಅಂಶಗಳೇ, ಅಂದರೆ ಕಹಿಯ ಅಂಶಗಳೇ ಹೆಚ್ಚಾಗಿ ವ್ಯಾಪಿಸಿದ್ದಾರೆ. ಅದರ ನಡುವೆಯೂ ಕೂಡ ರಂಗ ಬದುಕಿನ ಎಲ್ಲ ಸಾಧ್ಯತೆಗಳನ್ನು, ಸವಾಲುಗಳನ್ನು ಪ್ರೀತಿಸಿದ್ದಾರೆ. ಇದು ಇವರ ಬದುಕಿನ ಧನಾತ್ಮಕ ಅಂಶ. ಸ್ವಾಭಿಮಾನದಿಂದ ಬದುಕುವ ಅನೇಕ ಸಾಧ್ಯತೆಗಳು ಈ ಸಮಾಜದಲ್ಲಿ ಇದ್ದಾವೆ. ಆದರೆ ಸಾಧಿಸಲಿಕ್ಕೆ ಸ್ವಲ್ಪ ಸಹನೆ ಬೇಕು, ತಾಳ್ಮೆ ಬೇಕು, ಧೈರ್ಯ ಬೇಕು, ಎದೆಗಾರಿಕೆ ಬೇಕು ಎನ್ನುವ ಧನಾತ್ಮಕ ನಿಲುವನ್ನು ಪ್ರಸ್ತುತ ಮಹಿಳೆಯರಿಗೆ ಸಾರಿ ಹೇಳ್ತಾವೆ. ಉಮಾಶ್ರೀ ಅಂತ ಕಲಾವಿದೆ, ಆದರೆ ನಂತರವೂ ಕೂಡ ತಾವು ದೊಡ್ಡ ಸ್ಥಾನವನ್ನು ಅಲಂಕರಿಸ್ತಾರೆ. ಮಂತ್ರಿಗಳಾಗಿ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ. ಆದರೆ ತಮ್ಮ ಕರ್ತವ್ಯ ಪ್ರಜ್ಞೆಯಿಂದ ಹಿಂದೆ ಬೀಳಲಿಲ್ಲ ಅವರು. ನಂತರವೂ ಕೂಡ ತಮ್ಮ ಸಂಸಾರಕ್ಕೆ ಸಲ್ಲಬೇಕಾದಂಥ ಸೇವೆಯನ್ನ ಸಹಾಯವನ್ನ ನಿರಂತರವಾಗಿ ಚಾಚ್ತಾರೆ. ಆ ಮೂಲಕ ಏನ್ ಹೇಳ್ತಾರೆ ಅಂದ್ರೆ, ಮಹಿಳೆಯರ ಬದುಕು ಯಾವತ್ತೂ ಕೂಡ ಕಟ್ಟುವ ಕ್ರಿಯೆ, ಕೆಡಿಸೋದಲ್ಲ ಎಂಬ ಮೌಲ್ಯವನ್ನ ನಮಗೆ ಅವರ ಆತ್ಮಕಥೆಗಳಲ್ಲಿ ಸಾರಿ ಹೇಳ್ತಾರೆ. ಒಟ್ಟಾರೆ ಕನ್ನಡದ ಮಹಿಳಾ ಆತ್ಮಕಥೆಗಳ ನಕಾಶೆಯಲ್ಲಿ ಈ ಕನ್ನಡ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳು ಸಾಕ್ತಾನೆ ಮಹಿಳೆಯ ಧ್ವನಿಯನ್ನೇ ಹೇಳ್ತಾ ಸ್ವಲ್ಪ ಮಟ್ಟಿಗೆ ಸೂಚ್ಯವಾಗಿ ಕೆಲವು ವಿಷಯಗಳಲ್ಲಿ ನಿರ್ಣಾಯಕವಾಗಿ ಬೇರೆನೇ ಹಾಕ್ತವೆ. ಯಾಕೆಂದರೆ ಬೇರೆ ಆತ್ಮಕಥೆಯನ್ನು ಬರೆಯುವಂಥ ಹೆಣ್ಮಕ್ಳಿಗೆ ಸಿಕ್ಕಂಥ ಸಾಮಾಜಿಕ ಅವಕಾಶಗಳು ಇವರಿಗೆ ಸಿಕ್ಕಿಲ್ಲ. ಇವರಿಗೆ ಬದುಕಿನಲ್ಲಿ ಒದಗಿದ ಹಿನ್ನೆಲೆ, ಎದುರಾದಂಥ ಸವಾಲುಗಳು, ಇವುಗಳ ಜೊತೆ ಜೊತೆನೆ ಗುದ್ದಾಡಿಕೊಂಡು ಜೀವನದಲ್ಲಿ ಕಂಡುಕೊಂಡ ಸಾರ್ಥಕತೆ, ಇವುಗಳೆಲ್ಲ ಬೇರೆನೇ ಆಗ್ತವೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಬಹುತೇಕ ರಂಗ ಕಲಾವಿದೆಯರಿಗೆ ಕಲೆಯಲ್ಲದ ಒಂದು ಸಾರ್ವಜನಿಕ ಬದುಕು ಅನ್ನೋದಿದೆ. ಉದಾಹರಣೆ ಮರಿಯಮ್ನಳ್ಳಿ ನಾಗರತ್ನಮ್ಮ, ಅವರ ಕಲಾ ಸೇವೆಯ ಮೂಲಕ ಹೆಚ್ಚು ಜನರಿಗೆ ಪರಿಚಯ ಆಗ್ತಾರೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ, ನಂತರ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನೋಡಿ ಅವರಿಗೆ ಒದಗಿ ಬಂದಂಥ ಅವಕಾಶಗಳನ್ನು ಗಮನಿಸಿ. ರಹಿಮಾನವ ಕಲ್ಮನಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ದುಡಿತಾರೆ, ಸಾರ್ವಜನಿಕರ ಪ್ರೀತಿ ವಿಶ್ವಾಸ ನಂಬಿಕೆಗಳಿಗೆ ಇವರು ಪಾತ್ರರಾಗ್ತಾರೆ, ಹಾಗಾಗಿ ಚುನಾವಣೆಗಳಲ್ಲಿ ಆಯ್ಕೆಗೊಳ್ತಾರೆ. ಚಿಂದೋಡಿ ಲೀಲಾ ಎನ್ನುವ ಕಲಾವಿದೆ ಮೊದಲ ಬಾರಿಗೆ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಹತ್ತರವಾದ ಸೇವೆಯನ್ನು ಸಲ್ಲಿಸ್ತಾರೆ. ಗುಬ್ಬಿ ಕಂಪನಿಯ ಮೇರು ನಟಿ ಬಿ ಜಯಮ್ಮ ಅವರು 1980ರಿಂದ 1986ರವರೆಗೆ ರಾಜ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗೆ ಬಿ ಜಯಶ್ರೀಯವರು ಪಾರ್ಲಿಮೆಂಟಿನ ರಾಜ್ಯಸಭೆಗೆ ನೇಮಕಗೊಂಡು ಸೇವೆ ಸಲ್ಲಿಸ್ತಾರೆ. ಇವರೆಲ್ಲರ ಕಲೆಯಲ್ಲದ ಸಾರ್ವಜನಿಕ ಬದುಕು ಅಧ್ಯಯನಕ್ಕೆ ಯೋಗ್ಯವಾಗಿದೆ, ಈ ಬಗ್ಗೆ ಬಿಡಿ ಬಿಡಿ ಸಂಶೋಧನೆಗಳು ಆಗಬೇಕು ಎನ್ನುವ ಅಂಶವನ್ನು ಅವರ ಆತ್ಮಕಥೆಗಳು ಪ್ರಸ್ತಾಪ ಮಾಡುತ್ತವೆ. ಅನೇಕ ರಂಗನಟಿಯರು ತಾವೇ ಸ್ವತಃ ನಾಟಕ ಕಂಪನಿಗಳನ್ನು ಕಟ್ಟಿ ಮುನ್ನಡೆಸ್ತಾರೆ. ಬಹುಶಃ ರಂಗಭೂಮಿಯಲ್ಲಿ ಸ್ತ್ರೀ ಕಾಲೂರ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಬಹಳ ತಡವಾಗಿ, ಬಹಳಷ್ಟು ವರ್ಷಗಳ ಕಾಲ ಹೆಣ್ಣುಮಕ್ಕಳಿಗೆ ರಂಗಭೂಮಿಯಲ್ಲಿ ನಟಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅದಕ್ಕೆ ಬಂಡಾಯದ ಸ್ವರೂಪವಾಗಿ ಅನೇಕ ನಟಿಯರು ನಾಟಕದ ಕಂಪನಿಗಳನ್ನು ಕಟ್ಟಿ ಕಲಾವಿದರನ್ನ ನೇಮಕ ಮಾಡಿಕೊಂಡು ಮಹತ್ತರವಾದ ಪಾತ್ರಗಳನ್ನು ಅಭಿನಯಿಸುವ ಮೂಲಕ ಸಾಧನೆಯನ್ನು ಮಾಡ್ತಾರೆ. ಅಂದರೆ ಬಂಡಾಯದ ಬೀಜವನ್ನು ಒಳಗಿಟ್ಕೊಂಡೇ ಕೆಲಸ ಮಾಡಿದ್ದಾವೆ ಅಂತೇಳಿ ಅನ್ನಿಸ್ತದೆ. ಪುರುಷ ಮಾಲೀಕರು ನಿರ್ವಹಿಸುವ ರೀತಿಗಿಂತಲೂ ಭಿನ್ನ ರೀತಿಯಲ್ಲಿ ಈ ಮಹಿಳೆಯರು ನಿರ್ವಹಣೆ ಮಾಡ್ತಾರೆ. ಅಲ್ಲಿ ಹೆಚ್ಚು ಮಾನವೀಯ ಅಂಶಗಳಿಗೆ ಒತ್ತನ್ನು ಕೊಡ್ತಾರೆ. ತಿಂಗಳಿಗೆ ಪೇಮೆಂಟ್ ಕೊಡುವ ಬದಲು ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, ಕೆಲವೊಮ್ಮೆ ಆ ದಿನದ ಪೇಮೆಂಟನ್ನು ಅವತ್ತೇ ಕೊಡುವ ಮೂಲಕ ಅವರಿಗೆ ಕೈತುಂಬ ಹಣವನ್ನು ಸಂಪನ್ನ ಮಾಡಿಕುವ ದಾರಿಯನ್ನು ಕೊಡ್ತಾರೆ. ದುಡ್ಡಿದ್ದಾಗ ಪೇಮೆಂಟ್ ಕೊಡ್ತಾರೆ, ದುಡ್ಡಿಲ್ಲದೆ ಇರುವಂಥ ಸಂದರ್ಭಗಳಲ್ಲಿ ಕೇವಲ ಪುರಿ ಚರ್ಮರಿತಿರುವಂಥ ವಿವರಗಳನ್ನು ಕೂಡ ದಾಖಲಿಸ್ತಾರೆ. ಹಾಗಾಗಿ ಈ ಕಂಪನಿಗಳನ್ನು ಕಟ್ಟಿ ಮುನ್ನಡೆಸಿರುವಂತಹ ಈ ರಂಗ ಕಲಾವಿದೆಯರ ಬದುಕಿನ ವಿವರಗಳಿದ್ದಾವಲ್ಲ, ಅವುಗಳನ್ನು ವಿಶೇಷವಾದ ದೃಷ್ಟಿನಲ್ಲಿ ರಂಗಭೂಮಿಯ ಚರಿತ್ರೆಯನ್ನು ಕಟ್ಟುವಾಗ ಆ ನೆಲೆಯಲ್ಲೂ ಕೂಡ ಯೋಚನೆ ಮಾಡಬೇಕು, ಗಮನಿಸಬೇಕು ಎನ್ನುವ ಒತ್ತಾಯವನ್ನು ಇವು ತರ್ತಾವೆ. ಇವುಗಳಲ್ಲದೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹಾಗೂ ಕರ್ನಾಟಕದ ಏಕೀಕರಣ ಚಳವಳಿಯ ಸಂದರ್ಭದಲ್ಲಿ ಕಲಾವಿದೆಯರು ತಮ್ಮನ್ನು ಪರೋಕ್ಷವಾಗಿ ತೊಡಗಿಸಿಕೊಂಡಿರುವಂಥ ವಿವರಗಳನ್ನು ಪ್ರಾಸಂಗಿಕವಾಗಿ ದಾಖಲಿಸ್ತಾರೆ. ಧನ್ಯವಾದಗಳು.
1: ಸುರಗಿಯಲ್ಲಿ ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳ ಮಾಯಾಲೋಕ ಕುರಿತು ರವಿ ಎನ್ಸಿ ಇವರಿಂದ ಭಾಷಣವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

ಆತ್ಮೀಯ ಕೇಳುಗರೆ, ಈಗ ಕೇಳೋಣ ಡಿವಿ ಗುಂಡಪ್ಪ ಅವರ ರಚನೆಯ ಒಂದು ಭಾವಗೀತೆಯನ್ನ. ಹಾಡಿರೋದು ಡಾಕ್ಟರ್ ರೋಹಿಣಿ ಮೋಹನ್.

ಡಿ ವಿ ಗುಂಡಪ್ಪ ಅವರ ರಚನೆಯ ಒಂದು ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ಕೇಳೋಣ ಗಝಲ್ಸ್. ಆರಂಭದಲ್ಲಿ ಪಂಕಜ್ ಕೆ ರಾಜ್ದಾನ್ ಅವರ ರಚನೆಯ ಗಝಲ್, ಹಾಡಿದ್ದಾರೆ ಮನ್ಹರ್ ಉದಾಸ್.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪ್ರಶಾಂತ್ ವಾಸ್ಲಾ ಅವರ ರಚನೆಯ ಗಜಲ್, ಹಾಡಿದ್ದಾರೆ ಭೂಪಿಂದರ್ ಸಿಂಗ್.

ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 8:45. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
2: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ ಬಿಎಂ ಶ್ರೀನಿವಾಸ್ ಜೊತೆಗೆ ಸಂವಾದ.
1: ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಬಹುಮುಖ ಕ್ರೀಡಾ ಪ್ರತಿಭೆ. ಬಹುಮುಖ ಅಂತಂದ್ರೆ ಬಹಳಷ್ಟು ಕ್ರೀಡೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಬೀರಮಾನಹಳ್ಳಿ ಶ್ರೀನಿವಾಸ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಶ್ರೀನಿವಾಸ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಥ್ಯಾಂಕ್ ಯು.
1: ನೀವು ಅಂತರ್

0: ಅಂತಾರಾಷ್ಟೀಯ ಅಥ್ಲೀಟ್, ಸೈಕಲಿಸ್ಟ್, ಕುಸ್ತಿಪಟು. ನಿವೃತ್ತಿಯ ನಂತರ ಕ್ರೀಡಾಸಕ್ತರಿಗೆ ಉಚಿತವಾಗಿ ಕೋಚಿಂಗ್ ಕೂಡ ಮಾಡ್ತಾ ಇದ್ದೀರಿ. ಹಲವು ಕ್ರೀಡೆಯಲ್ಲಿ ಆಸಕ್ತಿ ಬೆಳೀಲಿಕ್ಕೆ ಕಾರಣ ಏನು, ಹಾಗೆ ನಿಮ್ಮ ಹಿನ್ನೆಲೆಯ ಕುರಿತಾಗಿ ಹೇಳಿ.
1: ಮೊದಲನೇದಾಗಿ ನನ್ನ ಜನ್ಮದಾತರಾದಂತಹ ಇಸ್ಕೋಲ್ ಮುನಿಯಪ್ಪ ಮತ್ತು ಗಂಗಮ್ಮ ಅವರನ್ನ ನಾವು ಸ್ಮರಿಸುತ್ತಾ ಕ್ರೀಡೆ ನನಗೆ ಗೊತ್ತಿಲ್ಲದಂಗೆ ನನ್ನ ಹೆಗಲೇರಿಕೊಂಡಿತು.
0: ನಿಮ್ಮ ಮನೆಯಲ್ಲಿ ಯಾರಾದರೂ ಕ್ರೀಡಾಪಟು ಇದ್ರಾ?
1: ಇಲ್ಲ ಮೇಡಮ್ ಜಿ, ನನ್ನ ಮನೆಯಲ್ಲಿ ತಂದೆಯವರು ಸರ್ಕಾರಿ ನೌಕರಾಗಿದ್ರು. ಸೊ ಆಕ್ಚುಲಿ ನಮ್ಮ ತಂದೆಯವರು ನನ್ನ ಗ್ರಾಮದ ಮೊದಲನೇ SSLC ಪಾಸ್ ಮಾಡಿದ ವ್ಯಕ್ತಿ, ಜೊತೆಗೆ ಅವರೇ ನಮ್ಮ ಗ್ರಾಮದ ಪ್ರಥಮ ಸರ್ಕಾರಿ ನೌಕರ. ಮತ್ತೆ ಆಧ್ಯಾತ್ಮದಲ್ಲಿ ಬಹಳಷ್ಟು ಆಸಕ್ತಿ ಮತ್ತು ನಂಬಿದಂತವರು, ಮತ್ತೆ ಅವರಿಗೆ ದೈವಭಕ್ತಿ ಬಹಳಷ್ಟಿತ್ತು. ಹರಿಕಥೆ ಕಲಾವಿದರಾಗಿದ್ರು ಕೂಡ ಅವರು. ಸೊ ಅವರು ಜೀವಿತಾವಧಿ ಇರೋವರೆಗೂ ಕೂಡ ಅವರು ಕಲಾವಿದರಾಗಿ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಮನೆಯಲ್ಲಿ ಕ್ರೀಡೆಗೆ ಅವಕಾಶವೇ ಇಲ್ಲ. ಯಾಕಂತಂದ್ರೆ ಅಕ್ಷರ ಮತ್ತು ಆಧ್ಯಾತ್ಮ ಇವೆರಡರ ಒಂದಿಗೆ ಜೀವನ ನಡೀತಾ ಇದ್ದಿದ್ದು. 5 ಜನ ತಮ್ಮಂದ್ರು, ನಾವು 6 ಜನ ಇದೀವಿ. ಯಾರಿಗೂ ಕ್ರೀಡಾಸಕ್ತಿ ಇಲ್ಲ. ಕೈತೋಟ ಮಾಡ್ತಾ ಇದೀವಿ ಮನೆ ಹತ್ರ. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಕುಂಟೆ ಇತ್ತು. ಆ ಕುಂಟೆಯಲ್ಲಿ ನೀರು ತಗೊಂಡ್ಬರ್ಬೇಕು. ನಮ್ಮ ತಾಯಿಯವರು ಕಂಡೀಷನ್ ಮಾಡೋರು, ಪ್ರತಿ ದಿವಸ ನೀರು ಹಾಕ್ಲೇಬೇಕಾಗಿತ್ತು. ಇದು 73-72 ಆಸ್ಪಾಸ್ ಅಲ್ಲಿ. ಸೊ ಆಗ 3-4 ಕ್ಲಾಸ್ ಇದ್ದೆ. ಆ 2 ಬಿಂದಿಗೆ ತಗೊಂಡೋಗಿ ಮಡಕೆ ಕುಡಿಕೆಗಳು ಬರ್ತಾ ಇದ್ವು, ತಗೊಂಡೋಗಿ ತಗೊಂಡ್ಬರ್ಬೇಕಾಯ್ತು. ಒಂದು 10-20 ಬಾರಿ ಎತ್ಕೊಂಡು ನೀರು ಹಾಕ್ಬೇಕಾಗಿತ್ತು. ಬೇಗ ಬೇಗ ಮುಗಿಸ್ಬಿಡೋ ಉದ್ದೇಶಕ್ಕೆ ಓಡೋಡಿ ಹೋಗಿ ತಗೊಂಬಂದು ಹಾಕ್ಬಿಡೋದು. ಆ ಮೂಲಕ ಓಟ ನನಗೆ ಗೊತ್ತಿಲ್ಲದೆ ಕಡ್ಡಾಯವಾಗಿ ಮನಸ್ಸಿಲ್ಲದೆ ನಾನು ಆ ಕೆಲಸ ಮಾಡ್ತಾ ಇದ್ದೆ. ಬೇಗ ಮುಗಿಸೋಣ, ಬೇಗ ಮುಗಿಸೋಣ, ಆಟ ಆಡಕ್ಕೆ ಹೋಗೋಣ ಅಂತ ಹೇಳಿ. ಸೊ ಆತರ ಓಟ ಕೈತೋಟದ ಮೂಲಕ ನೀರು ಹಾಕುವ ಮೂಲಕ ಓಟ ನನಗೆ ಸೇರ್ಕೊಂತು.
0: ಅಂದ್ರೆ ನಿಮ್ಮ ಕೆಲಸವೇ ಬುನಾದಿ ಅಂತ ಹೇಳಬಹುದು, ಕ್ರೀಡಾಸಕ್ತಿ ಬೆಳೀಲಿಕ್ಕೆ.
1: ಹೌದೌದೌದು.
0: ಕೋಲಾರದ ಹತ್ರ ಒಂದು ಚಿಕ್ಕ ಹಳ್ಳಿ, ಬೀರ್ಮಾನ್ ಹಳ್ಳಿ ಅಂತ. ಹಳ್ಳಿಗಳಲ್ಲಿ ಆಟ ಆಡ್ತಾ ಇರ್ತಾರೆ, ಈ ಚಿನ್ನಿ ದಾಂಡ ಆಗಿರ್ಬೋದು, ಖೋಖೋ, ಕಬಡ್ಡಿ, ಕುಂಟೆಬಿಲ್ಲೆ, ಇಂಥವೆಲ್ಲ ಆಟ ಆಡ್ತಾ ಇರ್ತಾರೆ. ಆ ಆಸಕ್ತಿ ಇತ್ತ ನಿಮ್ಗೆ?
1: ಆಕ್ಚುಲಿ ನಾನೊಂದು ಪುಸ್ತಕ ಬರಿತಾ ಇದ್ದೀನಿ, ಬಂಗಾರದ ಹೆಜ್ಜೆಗಳು ಅಂತೇಳಿ. ಅದರಲ್ಲಿ ನಾವು 70ರ ದಶಕದಲ್ಲಿ ಏನೇನು ಆಟಗಳಾಡಿದ್ವೋ ಇವತ್ತು ಸಂಪೂರ್ಣವಾಗಿ ಅವು ನಶಿಸೋದಿವೋ ಅದ್ರ ಹೆಸರುಗಳು ಗೊತ್ತಿಲ್ಲ. ತಾವ್ ಅದನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ, ಆ ಮೂಲಕ ಹೇಳ್ತೀವಿ ನಾವು ಆಡಿರೋ ಆಟಗಳು: ಪೂಲ್ ಜಿಮ್ ಆಟ, ಸೂರ್ ಚೆಂಜಾಟ, ಲಗೋರಿ, ಅಚ್ಚಂಕಾಯಿ, ಕೋತಿ ಕೊಂಬೆ ಅಂತಂದ್ರೆ ಮರಕೋತಿ ಆಟ ಅಂತ ಕರಿತೀವಲ್ಲ, ಗೋಲಿ ಆಟ, ಕಿಸುಕುರುಗಲ್ಲು, ಬೇಂದಂತೆ, ಲೆಕ್ಕವಿಲ್ಲದಷ್ಟು.
0: ಮೊಬೈಲ್ ಬಂದಿರೋದ್ರಿಂದ ಈ ದೇಸಿ ಕ್ರೀಡೆಗಳು ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು.
1: ಮುಖ್ಯವಾಗಿ ಧಾರಾಳವಾಗಿ ಹೇಳ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಹೆಂಗಿದೆ ನೋಡಿ, 70ರ ದಶಕದಲ್ಲಿ ವೈಜ್ಞಾನಿಕ ಚಿಂತನೆಗಳು ಇಲ್ಲದೆ ಇರುವಾಗ ಕ್ರೀಡೆಗೆ ಯಾವ ತರ ಒತ್ತು ಅಂತಂದ್ರೆ, ಬೆಳಗಿಂದ ಸಂಜೆವರೆಗೂ ಗ್ರಾಮೀಣ ಏನವರು ನಾವು ಜನ ಇದ್ವಲ್ಲ ಅವರೆಲ್ಲ ಕೂಡ ಸಂಜೆ ಬಂದು ಕ್ರೀಡೆಗಳನ್ನ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ.
0: ಅಂದ್ರೆ ಅವಾಗೆಲ್ಲ ಟಿವಿ ಇರಲಿಲ್ಲ ಮನೆಯಲ್ಲಿ. ಒಂದು ಮನರಂಜನೆಗೆ ಬೇಕು ಅಂತಂದ್ರೆ ಆಟಗಳು, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಯಕ್ಷಗಾನ ಇರ್ಬೋದು, ದೊಡ್ಡಾಟ, ಸಣ್ಣಾಟ ಇವೆಲ್ಲವನ್ನು ಮಾಡ್ತಿದ್ರು ಹಳ್ಳಿ ಭಾಗದಲ್ಲಿ.
1: ಹೌದು, ಅವುಗಳ ಜೊತೆಲ್ಲ ನಾವು ಬೆಳೆದ್ವಿ. ಯಾಕಂದ್ರೆ ನನ್ನ ಊರಿಗೆ ವಿದ್ಯುತ್ ಶಕ್ತಿ ಅಂದ್ರೆ ಕರೆಂಟ್ ಬಂದಿದ್ದು 1963 ಇಸ್ವಿಯಲ್ಲಿ. ನಾವು ಹುಟ್ಟಿರೋದು 1966, ಅಂದ್ರೆ ಸುಮಾರು 9 ವರ್ಷಗಳು ನಾವು ಕತ್ತಲಲ್ಲೇ. ಕತ್ತಲು ಮತ್ತು ಬೆಳಕಿನ ಎರಡೂ ಸಂಬಂಧ ಗೊತ್ತಿರುವಂತ ಅದೃಷ್ಟವಂತರು ನಾವು.
0: ಅದೃಷ್ಟವಂತರೇ ಅಂತ ಹೇಳಬೇಕು, ಯಾಕಂದ್ರೆ ಈಗ ಬೆಳಕಿನಲ್ಲಿ ನಾವು ಬದುಕ್ತಾ ಇರೋದು, ಹೊರಗಿನ ಪ್ರಭಾವಗಳು ನಮ್ಮ ಮೇಲೆ ಬಹಳಷ್ಟು ಬೀಳ್ತಾ ಇದೆ. ಸೊ ಆ ಒಂದು ಕಾಲದಲ್ಲಿ ಬಹಳ ಮಣ್ಣಿಗೆ ಹತ್ತಿರವಾಗಿದ್ವಿ ನಾವೆಲ್ಲ.
1: ನಿಜ,
0: ಆರೋಗ್ಯನೂ ಬಹಳ ಚೆನ್ನಾಗಿತ್ತು. ಕ್ರೀಡಾಸಕ್ತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಇವೆಲ್ಲ ಸಮೃದ್ಧವಾಗಿತ್ತು ನಮ್ಮಲ್ಲಿ.
1: ಈಗಿನ ನನ್ನೂರಲ್ಲಿ ನಾವು ನೋಡ್ತಾ ಇರೋದು ಮಣ್ಣಿನ ಸಂಪರ್ಕವೇ ಕಡಿದುಕೊಳ್ತಾ ಇರೋ ಸಮಾಜ. ಚಪ್ಪಲಿ ಇಲ್ದಿದ್ದು ನಾವು ಆಚೆ ಹೋಗ್ತಾ ಇಲ್ಲ. ಈಗಿನ ನನ್ನೂರಲ್ಲಿ ನಾನೊಬ್ಬನೇ ಚಪ್ಪಲಿ ಇಲ್ದೆ ಈಗಲೂ ಓಡಾಡ್ತಾ ಇದ್ದೀನಿ. ಸೊ ಅದಕ್ಕೆ ನನ್ನನ್ನು ಕೇಳ್ತಾರೆ, ಏ ಅಣ್ಣ ಚಪ್ಪಲಿ ಇಲ್ಲ ಓಡಾಡ್ತಾ ಇದೆ, ಹಾಗೆ ಹೇಗೆ ಅಂತೇಳಿ. ಸೊ ಆ ಸತ್ಯ ಮತ್ತು ವಾಸ್ತವತೆ ಎಷ್ಟು ಚೆನ್ನಾಗಿ ನಶಿಸಿ ಹೋಗ್ತಾ ಇದೆ ಅಂತಂದ್ರೆ, ಮಣ್ಣಿನ ಸಂಪರ್ಕವಿಲ್ಲದೇನೆ ನಾವು ಬಹಳಷ್ಟು ಆರೋಗ್ಯ ಸಮಸ್ಯೆ ಸಿಗಾಕೊಳ್ಳುವಂತ ಅವಕಾಶಗಳು ಬಹಳಷ್ಟಿದಾವೆ. ಭೂತಾಯಿ ನಮ್ಗೆಲ್ಲವನ್ನು ಕೊಟ್ಟಿದೆ, ಭೂಮಿ ಮೇಲೆ ನಡೆದ್ರೆ ತಾಕು, ನನ್ನ ತಾಯಿ ಅಲ್ವೇ. ಎಲ್ಲವನ್ನೂ ಸಹಿಸಿ ನಮ್ಮನ್ನು ಬದುಕಿಸುವಂತ ಏಕೈಕ ತಾಯಿ ಅಂದ್ರೆ ಭೂತಾಯಿ. ನಮಗೆ 100 ವರ್ಷ ಸಂತೋಷವಾಗಿ ಜೀವನ ಮಾಡಪ್ಪ ಅಂತ ಹೇಳಿರೋದು ಆ ತಾಯಿನೇ. ನಾವು ಅದನ್ನ ಬಿಟ್ಟು ಬಂದಿರೋದ್ರಿಂದ ಸಮಸ್ಯೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಷ್ಟೇ.
0: ನಾವೆಲ್ಲ ಓಡುವಾಗ ಅಥವಾ ಏನೋ ಆಟ ಆಡುವಾಗ ಬಿದ್ರೆ ಸೀದಾ ನಮ್ಮ ಭೂತಾಯಿ ಮಡಿಲಿಗೆ ಬೀಳ್ತಿದ್ವಿ. ಆಕೆನೇ ಸಲಹೋದಲ್ವಾ ನಮ್ಮನ್ನ?
1: ನಿಜ ನಿಜ ನಿಜ. ಬಹಳಷ್ಟು ಸರಿ ಸೈಕ್ಲಿಂಗ್ ಮಾಡುವಾಗ ತಂದೆ ಅವರದೇ ನಮ್ಮೂರಲ್ಲಿ ಮೊದಲನೇ ಸೈಕಲ್, ಅದು ಸೆಕೆಂಡ್ ಹ್ಯಾಂಡ್ ಸೈಕಲ್. ಆ ಸೈಕಲ್ ಇಟ್ಟರೆ ಸಾವುಕಾರ, ಅದ್ರಲ್ಲಿ ನಾವು ಕತ್ರಿ ತುಳಿತಾ ಇದ್ವಿ. ಈಗ ಸೈಜ್ ಸೈಕಲ್ ಏನು ಇಲ್ಲ, ಒದ್ದಿದ 22-inch ಸೈಕಲ್ ಅಷ್ಟೇ ಇದ್ದಿದ್ದಲ್ವಾ. ಬಹಳಷ್ಟು ಸಾರಿ ಬಿದ್ದು ಮೊಣಕಾಲ ಹೊಡ್ಕೊಂಡ್ರೆ ತಾಯಿ ಹೊಡಿತಾರೆ ಮನೆಗೆ ಹೋದ್ರೆ, ಯಾಕೆ ಹೊಡ್ಕೊಂಡೆ ಅಂತ. ಗಾಯದ ಮೇಲೆ ಮಣ್ಣು ಸುರಿದ್ಬಿಡೋದು, ಏನ್ ನೀವು ಭೂತಾಯಿ ಸಲಿಸ್ತಾರೆ, ಬರೀ ಮಣ್ಣಾಕಿರ್ ಸಾಕು, ಹಂಗೆ ಗಾಯವಾಸಿ ಆಗ್ಬಿಡ್ತಾ ಇತ್ತು. ತುಂಬಾ ಒಳ್ಳೆ ನೆನಪುಗಳನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ. ನಾವು ಭೂಮಿ ಅಡಿಗೆ, ಎಸ್, ನೆಲ ಸಂಸ್ಕೃತಿ ಮತ್ತು ಭೂಮಿ ಅಡಿಗೆ ನಾವು ಮತ್ತೆ ಹೋಗ್ಬೇಕಾಗ್ತದೆ.

0: ಇಲ್ಲ ಅಂದ್ರೆ ಸಮಸ್ಯೆಗಳನ್ನ ನಾವು ತುಂಬಾ
1: ಬೇಕಾದಷ್ಟು
0: ತಂದ್ಕೊಂಡಿದ್ದೀವಿ.
1: ಹಾಗಾಗಿ ನಿಮ್ಗೆ ಕ್ರೀಡಾಸಕ್ತಿ ಬೆಳೀತು ಅಂತ ಹೇಳಿದ್ರಿ ನೀವು.
0: ಓಟದ್ದು
1: ಓಟದ್ದಾಯ್ತು. ನೀವೇನೋ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರಿ, ಮನೆಯಲ್ಲಿ ಪಾಲಕರು ಒಪ್ಪಿದ್ರ ಅದ್ರ ಬಗ್ಗೆ?
0: ಇಂದಿಗೂ ಒಪ್ಪಲಿಲ್ಲ.
1: ಯಾಕೆ? ಒಳ್ಳೆ ಹವ್ಯಾಸ ಅಲ್ಲ.
0: ಯಾಕಂದ್ರೆ ನಮ್ಮ ತಂದೆ ಅವರಿಗೆ ಆಧ್ಯಾತ್ಮ ಮತ್ತು ಕಲೆ ಬಿಟ್ರೆ ಅವ್ರಿಗೆ ಕ್ರೀಡೆಯಲ್ಲಿ ಲವಲೇಶವೂ ಅವರಿಗೆ ಆಸಕ್ತಿ ಇಲ್ಲ. ಅದರಿಂದಾನೆ ನಾನು ಇದುವರೆಗೂ ಕೂಡ ನಮ್ಮ ತಂದೆಯವರಾಗ್ಲಿ ಕುಟುಂಬದೊಂದಿಗೆ ಯಾವುದೇ ನನಗೆ ಸಪೋರ್ಟ್ ಸಿಗ್ಲಿಲ್ಲ. ಅಂದಿನ ಕಾಲದಲ್ಲಿ ಕಾಲೇಜು ಹೈಸ್ಕೂಲ್ ಪಿರಿಯಡ್ ಎಲ್ಲರೂ ಕೂಡ ನಾವು ವೈಯಕ್ತಿಕವಾಗಿ ನಾನು ಹೋಗ್ತಾ ಇದ್ದೆ, ನನಗಿಷ್ಟ ಹೋಗೋಣ ಗೆಲ್ಲೋಣ. ಅದೇ ರೀತಿ ಹೈಸ್ಕೂಲ್ ಅಲ್ಲೆಲ್ಲ ಸ್ಪರ್ಧೆ ಮಾಡುವಾಗ, ಯಾವುದೋ ಒಂದು ಇಂಟರ್ ಸೆಕ್ಷನ್ ಸ್ಪರ್ಧೆ ಮಾಡುವಾಗ ನಮ್ಮಲ್ಲಿ ಆಗಿದ್ದು ಬರೀ ಎರಡು ಜೊತೆ ಬಟ್ಟೆ, ಚಪ್ಪಲಿ ಇಲ್ಲ, ಹೈಸ್ಕೂಲ್ ಬರುವಾಗ ಯೂನಿಫಾರ್ಮ್ ಏನೂ ಇಲ್ಲ ಅನ್ಕೊಳ್ರೆ. ಸೊ ಬರೋದೇ ಒಂದು ಕಷ್ಟ ಅನಿಸ್ತಾ ಇತ್ತಾಗ, ಅಂತ ಸಂದರ್ಭದಲ್ಲಿ ಇಂಟರ್ ಸೆಕ್ಷನ್ ಮ್ಯಾಚ್ ನಡೆಯುವಾಗ ಒಂದ್ ದಿವಸ ನಾನು ಓಟಕ್ಕೆ ಸೇರ್ಕೊಂಡ್ಬಿಟ್ಟೆ. ಸೇರದಲ್ಲಿ ನಾನು ಬರಿಗಾಲಲ್ಲಿ ಓಡ್ತಾ ಇದ್ದೀನಿ. ಸಿ ನಗರ ಮಕ್ಕಳು ಅವರೆಲ್ಲ ಕೂಡ ಶೂಗಳಲ್ಲೇ ಓಡ್ತಾ ಇದಾರೆ, ಎಗಲ್ ಮೇಲ್ ಟೋಲು ಅಂತೇಳಿ ಹಳ್ಳಿ ಜನಗಳನ್ನ ಅಂದು ಚೇಡಿಸ್ತಾ ಇದ್ರು. ಅಯ್ಯೋ ಚಮಟಿ ಓಡೋ ಓಡೋ ಓಡೋ ಅಂತೇಳಿ ಪಟಾಪಟಿ ನಿಕ್ಕರಲ್ಲಿ ಓಡ್ತಾ ಇದ್ರೆ ನನಗೆ ಕೀಳರ್ಮೆ, ಇವೆಲ್ಲ ಹಿಂಗ ಎಂತಾರಲ್ಲ ಅಂತೇಳಿ ಗೆದ್ರೂ ಕೂಡ ಸಮಾಜ ನಮ್ಮನ್ನ, ಅಂದ್ರೆ ಹಳ್ಳಿಯವ್ರನ್ನ ಮತ್ತೆ ನಮಗೆ ಶೂ ಇರ್ಲೇಬೇಕೇನೋ ಅನ್ನೋ ಒಂದ್ ಇದು ಬೇಕು ಬೇಕು ಅಂತ. ಸೊ ಹಂಗಾಗಿ ನಮ್ಮಲ್ಲಿ ಶೂ ಇಲ್ವಲ್ಲ, ಯಾಕಂದ್ರೆ ನನ್ನ ತಂದೆ ನಾನು ತೆಗೆದುಕೊಡೋದಿಲ್ಲ, ಕೇಳಲೇ ಇಲ್ಲ, ಅವ್ರು ನನ್ನ ಕಡೆ ನೋಡಲೇ ಇಲ್ಲ.
1: ಶಿಕ್ಷಣ ಕಲೀಲಿ ಇಲ್ಲ ಕಲಾವಿದನಾಗ್ಲಿ ಅನ್ನೋ ಆಸೆ ಇತ್ತೇನು?
0: ಅದಕ್ಕಿಂತ ಏನೋ ಅವ್ರ ವೈಯಕ್ತಿಕ ವಿಚಾರಗಳಲ್ಲಿ ಅವರು ದೈವದತ್ತದಿಂದ ಮಾತನಾಡೋರು ಪ್ರತಿಯೊಂದಕ್ಕೂ ಕೂಡ. ದೇವರು ನಮ್ಮನ್ನ ಹ್ಯಾಗ ಉಳಿಸ್ಬೇಕು, ಹ್ಯಾಗ ಬೆಳೆಸಬೇಕು, ಹ್ಯಾಗ ಮುಗಿಸ್ಬೇಕು ಅನ್ನೋದು ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ಯಾವತ್ತೂ ಕೂಡ ನಮ್ಗೆ ಯಾವ್ದ್ರ ಮಹತ್ವನ ಹೀಗಾಗಬೇಕಂತ ಹೇಳಲೇ ಇಲ್ಲ ಅವರು. ಯಾಕಂದ್ರೆ ನನ್ನ ಊರಿಗೆ ಅಧಿಕೃತವಾಗಿ ಅಕ್ಷರದ ಜ್ಯೋತಿಯನ್ನ ತಂದವರು ನಮ್ಮ ತಂದೆಯವರು. SSLC ಮಾರ್ಕ್ಸ್ ಕಾರ್ಡ್ ತಗೊಂಡ್ಬಂದು ನನ್ನೂರಿಗೆ ಕೊಟ್ಟ ಮಹಾನುಭಾವ. ಹಂಗ ಅವರಿಗೆ ಶಿಕ್ಷಣದಲ್ಲಿ ಸಾಯೋವರೆಗೂ ಆಸಕ್ತಿ, ಮತ್ತೆ ನಾವೆಲ್ಲರೂ ಅದರಲ್ಲೇ ಬದುಕ್ತಾ ಇದೀವಿ. ಬೇಸ್ಮೆಂಟ್ ಇತ್ತಾದ್ರೆ ಕ್ರೀಡೆಯಲ್ಲಿ ಮಾತ್ರ ಇಲ್ಲ, ನಮಗೆ ಇದು ಹೆಗಲೇರ್ಕೊಂತು, ಸೈಕಲ್ ಹವ್ಯಾಸಕ್ಕೆ ಬಂತು, ಮನರಂಜನೆಗೆ ಸೈಕಲ್ ಬಂತು. ಓಟ ಅನ್ನೋದು ನನ್ನ ತಾಯಿಯವರ ಕಂಡೀಷನ್, ಕೈ ತೋಟ ಮಾಡೋ ಮೂಲಕ ಬೇಗ ಬೇಗ ನೀರ್ ಹಾಕ್ಬೇಕು ಅನ್ನೋ ಉದ್ದೇಶಕ್ಕೆ ಓಟ ನನ್ನ ಜೊತೆಲಿ ಸೇರ್ಕೊಂಡು, ಇವೆರಡು ನನ್ನ ಹೆಗಲಿಗೆ ನನಗೆ ಗೊತ್ತಿಲ್ಲದೆ ಬಂದು ಸೇರ್ಕೊಂಡ್ಬಿಟ್ವು. ಅವ್ ನನ್ನನ್ನು ಬಿಡಲೇ ಇಲ್ಲ, ಇಲ್ಲಿವರೆಗೂ ತಂದು ಕೂಡಿಸಿದ್ದಾವೆ.
1: ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರನ್ನರ್ ಆಗಿ ಹಲವು ದೇಶಗಳನ್ನ ಸುತ್ತಿದ್ದೀರಿ. ನಿಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಯಾವುದು, ಅದಕ್ಕೆ ಹೇಗೆ ಆಯ್ಕೆ ಆದ್ರಿ?
0: ಓಟಕ್ಕೆ ಪ್ರಮುಖ ವೇದಿಕೆ ಸಿದ್ಧತೆ ಆಗಿದ್ದೆ 2008. ಮೂಲತಃ ನಾನು ಕುಸ್ತಿಪಟು,
1: ಕುಸ್ತಿ ಓಟಕ್ಕಿಂತ ಮುಂಚೆ ಕುಸ್ತಿಪಟು. ನೀವು
0: ಗರಡಿ ಮನೆ
1: ಮನೆಗೆ
0: ಹೋಗ್ತಿದ್ದೀರಿ?
1: ಗರಡಿ ಮನೆ
0: ಪಕ್ಕದೂರಲ್ಲಿತ್ತು. ಆಕ್ಚುಲಿ ನಾವು ಕಾಲೇಜ್ ಡೇಸ್ ಬಂದಾಗ ನಮ್ಮ ಹಾಸ್ಟೆಲ್ಸ್ ಅಲ್ಲಿ ಗರಡಿ ಮನೆಗಳಿದ್ದು ಮೇಡಮ್ ಕುಸ್ತಿಗೆ. ಯಾಕಂದ್ರೆ ಹೈಸ್ಕೂಲ್ ಅಲ್ಲಿ ನಾನು ಓಡಕ್ ಹೋದಾಗ ಯಾವಾಗ ಈ ಜನ ನನ್ನ HMT ಅಂತಂದ್ರು, ಮತ್ತೆ ಶೂ ಇರ್ಬೇಕು ಅಂತ ನಾನೇ ಕಂಡೀಷನ್ ಮಾಡ್ಕೊಂಡ್ಬಿಟ್ಟೆ. ನನಗೆ ಕ್ರೀಡಾಪಟು ಹೋಗ್ಬೇಕಂತ ಆಸೆ. ಶೂ ಇಲ್ದಿದ್ ಕ್ರೀಡೆ ಯಾವುದು? ಯಾಕಂದ್ರೆ ನಮ್ಮ ಮನೇಲಿ ಏನು ಕೇಳಬಾರ್ದು ನನಗೆ ಯಾವ್ದು ಅಂತಂದಾಗ ಕುಸ್ತಿ. ಅಲ್ಲಿ ಬರೀ ಒಂದ್ ಲಂಗೋಟ್ ಇದ್ರೆ ಸಾಕಾಗ್ತದೆ, ಶೂ ಬೇಕಾಗಿಲ್ಲ, ಒಂದು ಇಲ್ಲ, ಇದು ಕೊಟ್ಬಿಡೋಣ. ನಾನು ಗರಡಿ ಮನೆ ಕಡೆ ಹೊರಟೆ.
1: ಎಷ್ಟೇ ವಯಸ್ಸು?
0: SSLC ಅಂದ್ರೆ 16-17 ವರ್ಷ. 16-17 ವರ್ಷ SSLC ಮುಗಿದ ನಂತರ ಕಾಲೇಜ್ ಡೇಸ್ ಫಸ್ಟ್ ಪಿ ಸಿ ಬಂದ ತಕ್ಷಣ ಗರಡಿ ಮನೆಗೆ ಹೊರಟಿದ್ವಿ. ಸೊ ಅಲ್ಲಿ 500-500 ಬಸ್ಕಿ ಮಾಡ್ತಾ ಇದ್ವಿ. ಅಂದ್ರೆ ಬಹಳಷ್ಟು ದೇಹ ದಂಡನೆ. ಅದ್ ಆಕ್ಚುಲಿ ನನಗೆ ದಂಡನೆ ಅನಿಸ್ತಾ ಇಲ್ಲ, ನನ್ಗಿಷ್ಟ ಅಲ್ವಾ. ಕಾಯಕದಲ್ಲಿ ಯಾವತ್ತು ಕೂಡ ರಾಜಿ ಮಾಡ್ಕೊಳ್ಳಿಲ್ಲ, ಅದು ತುಂಬಾ ನಮ್ಮನ್ನ ಆಸ್ವಾದನೆ ಮಾಡೋ ತರನೇ ಬಂತದ್ದು.
1: ಗರಡಿ ಮನೆಗೆ ಹೋದ್ರು ನಿಮ್ಗೆ ಅಲ್ಲಿ ಒಬ್ರು ಉಸ್ತಾದ್ ಇರ್ತಾರೆ, ಅವ್ರು ನಿಮ್ಗೆ ಹೇಳ್ಬೇಕು. ಆಮೇಲೆ ವಿಶೇಷವಾಗಿ ಕುಸ್ತಿಪಟು ಆಗ್ಬೇಕಂದ್ರೆ ಹಾಲು, ಹೈನು, ಮೊಳಕೆ ಕಾಳುಗಳು, ಡ್ರೈ ಫ್ರೂಟ್ಸ್ ಇವೆಲ್ಲ ಬೇಕು ಅಂತ ಹೇಳ್ತಾರೆ. ಇದಕ್ಕೂ ಖರ್ಚಿದ್ದೇ ಇರ್ತದೆ.
0: ಆಕ್ಚುಲಿ ಡ್ರೈ ಫ್ರೂಟ್ಸ್ ಅನ್ನೋದು ನಮಗೆ 90 ಅಥವಾ 2000 ಈ ಕಡೆಗೆ ಬಂತು. ಸೊ ಆಗ ಹಾಸ್ಟೆಲ್ ಏನಾಗ್ತಾ ಇತ್ತು ಅಂದ್ರೆ ನಮ್ಮನ್ನು ವಿಶೇಷವಾಗಿ ನೋಡ್ತಾ ಇದ್ರು. ಕರ್ನಲ್ ನಾರಾಯಣ ಸ್ವಾಮಿ ಅಂತೇಳಿ ಅವ್ರು ನನಗೆ ಗುರು, ಕುಸ್ತಿ ಗುರು. ಹಾಸ್ಟೆಲಲ್ಲಿ ವಿಶೇಷವಾಗಿ ಹಾಲು ಎಲ್ಲ ಹೆಚ್ಚಾಗಿ ಕೊಡೋರು, ಎಲ್ಲರೂ ಗ್ಲಾಸ್ ಕೊಡೋರು, ನನಗೊಂದು ಅಷ್ಟು ಹೆಚ್ಚಾಗಿ ಪ್ರಯಾರಿಟಿ ಕೇಳಿದ್ರೆ ಕೊಡೋರು ಅವರು. ಸ್ವಚ್ಛಂದವಾದ ತರಕಾರಿ, ಒಳ್ಳೆ ಮುದ್ದೆ ಊಟ, ಕೋಲಾರ, ಸೊ ಹಾಲು, ಅದು ಇದು ಕೊಡ್ತಾ ಇದ್ರು. ಅವೇ ಬಹಳಷ್ಟು ಸಾಕಾಗ್ತಾ ಇತ್ತು.
1: ಹಾಗಾದ್ರೆ ಕುಸ್ತಿಪಟುವಾಗಿ ಮೊದಲಿಗೆ ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದ ಅಥ್ಲೀಟ್ ಆಗಿ ಹೋದ್ರ?
0: ಕುಸ್ತಿಪಟುವಾಗಿ ಯೂನಿವರ್ಸಿಟಿ ಲೆವೆಲ್, ಕಾಲೇಜ್ ಮಟ್ಟದಲ್ಲಿ ಮಾತ್ರ ನಾನು ಕುಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದಾದ ನಂತರ ಆಗಾಗಲೇ ಡಿಗ್ರಿ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ವಿ. 90 ದೈ ಶಿಕ್ಷಣ ತರಬೇತಿ ಚಿಕ್ಕಬಳ್ಳಾಪುರದಲ್ಲಿ, ನನ್ನ ಫ್ರೆಂಡ್ಸ್ ಎಲ್ಲ TCS ಹೊರಟ್ರು. ಸೊ ನಾನು ಒಬ್ಬನಿಗೇನೆ ಹಾಸ್ಟೆಲಲ್ಲಿ, ಯಾಕಂದ್ರೆ ನಾನು ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಮಾಡ್ಬೇಕು, ನನಗಿದೆ ಆಸಕ್ತಿ. ಹಂಗ ಚಿಕ್ಕಬಳ್ಳಾಪುರಕ್ಕೆ ನಾನು ಕನಸುಗಳೊಂದಿಗೆ ಒಬ್ಬ ದೈ ಶಿಕ್ಷಕನ ಆಗಬೇಕು, ಆ ಮೂಲಕ ನಾವು ಸಮಾಜಕ್ಕೆ ಏನಾದರೂ ನೀಡಬೇಕು ಕ್ರೀಡೆಯಲ್ಲನ್ನೋ ಉದ್ದೇಶ ಇಟ್ಕೊಂಡು ಕನಸುಗಳು ಹೊತ್ಕೊಂಡು ಹೊರಟೆ ಚಿಕ್ಕಬಳ್ಳಾಪುರಕ್ಕೆ. ಒಬ್ಬನೇ ಹೊರಟಿದ್ದು. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ SP ಕಾಗಲೆ ಅಂತ ಪ್ರಿನ್ಸಿಪಾಲ್ ಅವರು ನನ್ನ ಒಂದು ವರ್ಷ ಅಭಿಮಾನದಿಂದ ನನ್ನನ್ನ ಸಾಕಿ ಸಲಹಿ ಶಿಕ್ಷಣ ಕೊಟ್ಟರು.
1: ಅಲ್ಲಿ
0: BCOM ಡಿಗ್ರಿ ಗ್ರಾಜುಯೇಷನ್ ಮಾಡ್ಕೊಂಡಿದ್ದೀನಿ, ಆಮೇಲೆ CPED ಮಾಡ್ಕೊಂಡೆ ಚಿಕ್ಕಬಳ್ಳಾಪುರದಲ್ಲಿ. ಅದಾದ ನಂತರ ನಾವು ವೃತ್ತಿಗೆ ಬರ್ತೀವಿ. ನಾನು ಓಟದ ಕಡೆ ಒಲವು ಮಾಡಿಕೊಂಡೆ, ಯಾಕಂತಂದ್ರೆ ಕುಸ್ತಿ ಮಾಡಬೇಕು ಅಂತಂದ್ರೆ

0: ನಮ್ ಗರಡಿ ಮನೆ ಬೇಕಾಗ್ತದೆ. ಓಟಕ್ಕೆ ಗರಡಿ ಮನೆ ಬೇಡ. ಸಮಾಜಕ್ಕೆ ನಾವು ಓಟದಿಂದ ಏನಾದರೂ ನೀಡಬಹುದು. ಜೊತೆಗೆ ಈ ಎರಡೂ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂತ ಓಟ ನಮ್ಮನ್ನು 100 ವರ್ಷ ಬದುಕಿಸ್ತದೆ.
1: ನೀವು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲೆಲ್ಲ ಭಾಗವಹಿಸಿ ಪದಕಗಳನ್ನ ತಂದ್ರಲ್ಲ, ಸೊ ನೀವು ಮೊದಲಿಗೆ ಯಾವ ದೇಶಕ್ಕೆ ಹೋಗಿದ್ರಿ?
0: ಮೊದಲನೇದಾಗಿ ನಮ್ಮ ಓಟ ಪ್ರಾರಂಭ ಆಯ್ತು 2008ರಲ್ಲಿ. ನಾನು ಸ್ಪರ್ಧೆಗೆ ಸುಮಾರು 1-4 ವರ್ಷ ಓಟನ ಅಭ್ಯಾಸ ಮಾಡ್ತಾ 2008ರಲ್ಲಿ ಹೊಸಕೋಟೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಪ್ರವೇಶ ಮಾಡ್ತೀವಿ. ಅದ್ ಹೆಂಗಿತ್ತಂತಂದ್ರೆ, ರಕ್ತದೊಂದಿಗಿನ ಸೋಲು ನಂದು. ಮೊದಲನೇ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಶೂ ಇತ್ತು, ಹರ್ಡಲ್ಸ್ ಹೋಗಿ ಎಡವಿ ಬಿದ್ದು ಮೊಣಕಾಲು ಹೊಡ್ಕೊಂಡು ರಕ್ತದೊಂದಿಗೆ ಸೋಲು. ನಾನು ಫಿನಿಶ್ ಮಾಡೋಷ್ಟೊಳಗ ಆ ಟ್ರ್ಯಾಕ್ ಅಲ್ಲಿ ಯಾರು ಇಲ್ಲ, ಎಲ್ಲ ಹೊರಟೋಗಿದ್ರು. ಘನವಾದ ಸೋಲು ಬಂದಿದೆ. ಅಂದೇ ಅಂದ್ಕೊಂಡಿದ್ದು ನಾವಿಲ್ಲೇ ನಿಲ್ಲಬೇಕು, ನಾವು ಗೆಲ್ಲಬೇಕು,
1: ವಿರೋಚಿತ ಸೋಲು ಅನ್ಬೋದು
0: ಡೆಫಿನೆಟ್ಲಿ. ಸೊ ಹಂಗಾಗಿ 2008ರಲ್ಲಿ ನಾವು ಪ್ರಾರಂಭ ಮಾಡಿದ್ದು ಓಟ. 2017ರವರೆಗೂ 7 ಬೀಳುಗಳು. 6 ವರ್ಷ ನನ್ನ ಕೈಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ 1 ಪದಕ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿರಂತರ 6 ವರ್ಷಗಳು ಸೋಲ್ ಅನುಭವಿಸಿ ಸೋಲ್ತಾ ಸೋಲ್ತಾ ನಾವು ಗಟ್ಟಿಗೊಂಡ್ವಿ. ಸೋಲು ಬಂದ ತಕ್ಷಣನೇ ಮತ್ತೆ 1/2 ಗಂಟೆ ಕೋಲಾರ ನಮ್ಮ ವಿಶ್ವೇಶ್ವರ ಕ್ರೀಡಾಂಗಣದಲ್ಲಿ ಹೆಚ್ಚು ಅಭ್ಯಾಸ ಶುರುವಾಯಿತು. ದೃಢತೆ ಬರ್ತಾ ಬರ್ತಾ ಬರ್ತಾ 2014ರಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಮೈಸೂರಲ್ಲಿ ಗೆಲ್ತೀವಿ. ಅದು ಗೆದ್ದ ನಂತರ 2017ರಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗ್ತೀನಿ. ಮಲೇಷ್ಯಾದಲ್ಲಿ ಮೊದಲನೇ ಅಂತಾರಾಷ್ಟ್ರೀಯ ಗೆಲುವು ಪಡ್ಕೊಂಡ್ ಬರ್ತೀವಿ. ನಮ್ಮ ಅಂದಿನ ಆರೋಗ್ಯ ಸಚಿವರಾಗಿರ್ತಕ್ಕಂತ ಮಾನ್ಯ ರಮೇಶ್ ಕುಮಾರ್ ಸರ್ ಅವರು ಕೋಲಾರ ಕ್ರೀಡಾಂಗಣದಲ್ಲಿ ನಮ್ಮನ್ನು ಸನ್ಮಾನಿಸ್ತಾರೆ. ಅಲ್ಲಿಗೆ ಒಂದು ರೀತಿಯ ಸಾರ್ಥಕತೆ ಭಾವನೆ ಬಂದಂತಾಯ್ತು. ಈ ತರ ನಮ್ಮ ಓಟ ಗೆಲುವಿನ ಹಾದಿ ಇಟ್ಕೊಳ್ತದೆ.
1: ಶ್ರೀನಿವಾಸ್ ಅವರೇ, ನೆನಪು ಮಾಡ್ಕೊಳ್ಳಿ, ಕೋಲಾರದ ಹತ್ರ ಬೀರಮಾನಹಳ್ಳಿಯ ಒಂದು ಚಿಕ್ಕ ಊರಿನಲ್ಲಿ ತೋಟಕ್ಕೆ ಓಡ್ತಾ ನೀರ್ ಹಾಕೋರು ಫ್ಲೈಟ್ ಹತ್ತಿ ಮಲೇಷ್ಯಾಕ್ ಹೋಗಿ ಅಲ್ಲಿಂದ ಪದಕವನ್ನ ತಂದ್ರಲ್ಲ, ಇಲ್ಲಿಂದ ಅಲ್ಲಿ ತನಕದ್ದು ಹಾದಿ ಹೇಗಿತ್ತು?
0: ತುಂಬಾ ರೋಚಕ. ಪಾಸ್ಪೋರ್ಟ್ ವೀಸಾ ಮಾಡಿಸೋವಾಗ್ಲೆ ಏನೋ ಒಂದು ರೋಚಕತೆ. ನಾನು ಆಕಾಶಕ್ಕೆ ಹಾರ್ತಾ ಇದ್ದೀನಲ್ವಾ, ವಿರೋಧಗಳ ನಡುವೆ ಇಡೀ ಕುಟುಂಬದ ಗಣನೆಗೆ ಇಲ್ಲದೆ ನನ್ನ ಕ್ರೀಡಾತನವನ್ನು ಜೀವಂತವಾಗಿ ಇಟ್ಕೊಂಡು ಇಲ್ಲಿವರೆಗೂ ಹೋಗ್ತಾ ಇದೀವಲ್ಲ ಅಂತೇಳಿ ತುಂಬಾ ಖುಷಿಯೊಂದಿಗೆ. ಆರ್ಥಿಕವಾಗಿ ಕಷ್ಟ ಇದ್ದದ್ದೆ, ಅದರ ಹಿನ್ನೆಲೆ ಹೇಳಿದ್ರು ಕೂಡ ತುಂಬಾ ಕಷ್ಟ ಅನಿಸ್ತದೆ. ಯಾಕಂತಂದ್ರೆ ಬಡ್ಡಿಗೆ ತಗೊಂಡು 5 ರೂಪಾಯಿ ಇಂಟ್ರೆಸ್ಟ್ ತಗೊಂಡು ನಾವು ಮಲೇಷ್ಯಾ ಹತ್ತಿದ್ದೀವಿ. ಸ್ವಲ್ಪ ರೂಪದಲ್ಲ, ಯಾಕಂದ್ರೆ ನನ್ನ ಕುಟುಂಬದಲ್ಲಿ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಜೊತೆಗೆ ಬಹಳಷ್ಟು ಸಾರಿ ಹುಚ್ಚಿಡಿದೆ ಇವನಿಗೆ, ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಕೂಡ ನನ್ನ ದಾರಿ ನಾನು ಬಿಡಲಿಲ್ಲ. ಬೆಳಿಗ್ಗೆ 4:45 ಎದ್ದೇಳೋದು, 5 ಗಂಟೆಗೆ ಸೈಕಲ್ ಎತ್ಕೊಂಡೆ. 400ರಿಂದ ಸುಮಾರು 8 ಕಿಲೋಮೀಟರ್ 10 ಕಿಲೋಮೀಟರ್ ಆಗ್ತದೆ. ನನ್ನ ಪಾಡಿಗೆ ನಾನು ಬರ್ತೀವಿ. ಅಂದಿನಿಂದ ಏನ್ ನಡೀತೋ ಈ ದಿವಸನೂ ಅದೇ ನಡೆದಿರ್ತದೆ. 4:45 ಎದ್ದೇಳೋದು, 5 ಗಂಟೆಗೆ ಮನೆ ಬಿಡ್ತೀವಿ. ಮಳೆ ಗಾಳಿ ಬಿಸಿಲು ಏನೇ ಇದ್ರು ನನಗೇನು ಅಡ್ಡಿ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಆ ವಿರೋಧಗಳ ನಡುವೆ ಹೋದಾಗ 13 ಜನ ಹೊಟ್ಟಿದೀವಿ ನಾವು. ನಮ್ಮ ಏರ್ ಟ್ರಾವೆಲ್ ಏಜೆನ್ಸಿ ಅವ್ರಿಗೆ ಹೇಳಿದೆ, ನಾನೇ ಲಾಸ್ಟ್ ಕ್ಯಾಂಡಿಡೇಟ್, ಪೇಮೆಂಟ್ ಮಾಡಿದ್ದು, ನಾನು ಗೆದ್ದು ಬರ್ತೀನಿ ಅಂತ. ನಾನು ಗೆಲ್ಲೋದಕ್ಕೆ ಹೋಗ್ತಾ ಇದ್ದೀನಿ, ಗೆದ್ದು ಬರ್ತೀನಿ ಅಂತ. ಗೆದ್ದು
1: ದೃಢ ವಿಶ್ವಾಸ ಇತ್ತು ಅವಾಗ,
0: ಪೂರ್ಣ ಪ್ರಮಾಣದ ದೃಢ ವಿಶ್ವಾಸ. ನಾನು ಆಗ್ಬೇಕು, ಆಗ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ. ನಾನೇ ಬಂದು ನೀವು ಸ್ವೀಟ್ ಕೊಡ್ತೀನಿ ನಾನು ಗೆದ್ದು ಅಂತ ತಗೊಂಡು ಸ್ವೀಟ್ ಕೊಟ್ಟಿದ್ದು. ಸೊ ಹಂಗಾಗಿ ಮೊದಲನೇ ಗೆಲುವು ಮತ್ತೆ ಆ ವೈಮಾನಿಕ ಯಾನ ತುಂಬಾ ಖುಷಿ ಕೊಡ್ತು. ಅದೇ ತರ ಬಾಯಲ್ಲಿ ತೇವನ್ನು ಹಾರಿಸ್ತು, ತಮಾಷೆಗೆ ಖರ್ಚಾಯ್ತು. ಮತ್ತೆ ಯಾನವು ಅದ್ರ ಬಗ್ಗೆ ಒಂದಷ್ಟು ಬರ್ಕೊಂಡಿದೀವಿ. ನಾನು ಕಂಡಂತೆ ಮಾಯಾವಿ ಮಲೇಷ್ಯಾ ಅಂತೇಳಿ.
1: ರಾಷ್ಟ್ರ ಮಟ್ಟದಲ್ಲಿ ನೀವು ಪದಕಗಳನ್ನ ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ರೆ ಸರ್ಕಾರದಿಂದ ಏನು ಸಹಾಯ ಇರ್ಲಿಲ್ವಾ?
0: ಇಲ್ಲ, ಕ್ರೀಡಾ ಇಲಾಖೆಯಿಂದ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಕ್ರೀಡಾಕೂಟಗಳಿಗೆ ಗೆದ್ದು ಬಂದ್ರೆ ನಮಗೆ ಹೋಗ್ ಬಂದ ಖರ್ಚು ಅವರು ಕೊಟ್ಟಿದ್ದಾರೆ. ಸರ್ಕಾರ ಸಹಾಯ ಮಾಡಿದೆ. ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪರಿಷತ್ತು, ಇಲಾಖಾಧಿಕಾರಿಗಳೆಲ್ಲ ನಮಗೆ ಸಹಕರಿಸಿದ್ದಾರೆ. ಸೊ ಅದರಲ್ಲಿ ಈಗಿರ್ತಕ್ಕಂತ ನಮ್ಮ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಮಾನ್ಯ ಡಾಕ್ಟರ್ MR ರವಿ ಸರ್ ಅವರಾಗ್ಬೋದು, ಮತ್ತೆ ಅಪರ ಜಿಲ್ಲಾಧಿಕಾರಿಗಳು ಮಂಗಳಮ್ಮ ಅಂತೇಳಿ, ಮತ್ತೆ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳು ಕೋಲಾರ ಜಿಲ್ಲೆ, ಮತ್ತೆ ಸುಬ್ಬು ಹೊಲೆಯರ್ ಆಗ್ಬೋದು, ಅಶೋಕ್ ಚಲವಾದಿ ಸರ್ ಜಾಯಿಂಟ್ ಡೈರೆಕ್ಟರ್ ಕರ್ನಾಟಕ. ಸೊ ಬಹಳಷ್ಟು ಜನ ಅಧಿಕಾರಿಗಳು ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬರೋದಕ್ಕೆ ಬಹಳಷ್ಟು ಮನಸ್ಸುಗಳು ಕೆಲಸ ಮಾಡಿದ್ದಾವೆ.
1: ಹಾಗೆ ಸರ್, ನೀವು ಮತ್ತೆ ಬೇರೆ ಬೇರೆ ದೇಶಗಳಿಗೂ ಹೋಗಿದ್ರಿ, ಆ ಕುರಿತಾಗಿ ಹೇಳಿ.
0: ರನ್ನಿಂಗ್ ಅಲ್ಲಿ ಮಲೇಷ್ಯಾ ಮೊದಲ ಸ್ಪರ್ಧಾ ದೇಶ. ಸೊ ಅಲ್ಲಿಂದ ಜಯಮಾಲೆಯೊಂದಿಗೆ ವಾಪಸ್ ಬಂದ ಮೇಲೆ ನಿರಂತರತೆಯಲ್ಲಿ ಶ್ರೀಲಂಕಾ ಹೋದ್ವಿ. ಅಲ್ಲಿ ಗೆಲುವಿಗೇನು ಸಮಸ್ಯೆ ಇಲ್ಲ, ಬರವಿಲ್ಲದ ಗೆಲುವುಗಳು. ಯಾಕಂದ್ರೆ 6 ವರ್ಷ ಎಂದು ನಾವು ನಿರಂತರ ಸೋತವು, ಅಂದೇ ಬಿಡಬೇಕಾಗಿತ್ತು. ಯಾವತ್ ಬಿಡ್ಲಿಲ್ಲೋ ಮತ್ತೆ ಅದು ಸೋಲ್ ನಮ್ಮನ್ನು ಕಾಡ್ಲೇ ಇಲ್ಲ. ಶ್ರೀಲಂಕಾ 2 ಬಾರಿ ಮಲೇಷ್ಯಾಗ ಹೋಗಿದ್ದಂತ. ಒಮ್ಮೆ ನೇಪಾಳಕ್ಕೆ ಹೋದ್ವಿ. ನೇಪಾಳದಲ್ಲಿ ಕುಸ್ತಿ ಸಹ ಮಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಪದಕವು ಜೊತೆಗೆ ಓಟ ಮತ್ತು ಕುಸ್ತಿ ಎರಡೂ ಪದಕಗಳನ್ನು ತಗೊಂಡಿದ್ದ ನನ್ನ ದೇಶಕ್ಕೆ ನನ್ನ ಕೈಲಾದ ಕ್ರೀಡಾತನದೊಂದಿಗೆ ಜಯಮಾಲೆಯನ್ನು ಅರ್ಪಿಸುವ ಜೊತೆ ಜೊತೆಗೆ ಅದನ್ನ ಕಡೆವರೆಗೂ ಜೀವಂತಿಕೆಯಲ್ಲಿ ಇಟ್ಕೊಳ್ಳುವಂತದ್ದೇ ನಮ್ಮ

0: ಬಿಡುತ್ತೆ.
1: ಈಗ ಸೈಕ್ಲಿಂಗ್ ಅಲ್ಲಿ ಟ್ರ್ಯಾಕ್, ರೋಡ್ ಮತ್ತೆ MTB ಇವೆಲ್ಲ ಇದೆ, ನಿಮ್ಮ ಒಂದು ಒಲವು ಯಾವ ಕಡೆ ಇತ್ತು ಅಂತ?
0: ಸೈಕ್ಲಿಂಗ್ ಅಲ್ಲಿ ಓಟ ಮತ್ತು ಕುಸ್ತಿಗೆ ಜೀವಂತಿಕೆ ಕೊಡ್ತಾ ಅಥವಾ ನೀಡ್ತಾ ಹೋದಂತೆಲ್ಲ ಸೈಕಲ್, ನಾನು ನಿನ್ ಜೊತೆಲಿ ಇದ್ದೀನಲ್ಲ, 73 ನಾನು ನಿನ್ ಜೊತೆಲಿದ್ದೀನಿ, ಮತ್ತೆ ನಿನ್ನ ಆನಂದಕ್ಕಾಗಿ ಸಂತೋಷಕ್ಕಾಗಿ ನನ್ನನ್ನು ಬಳಸಿ ಈಗ ಇಲ್ಲೋಗ್ತಾ, ನಾನೇನ್ ಮಾಡಿದೆ, ನನ್ನ ಯಾಕೆ ನೀನ್ ನೋಡ್ಲಿಲ್ಲ ಅಂತ ಮನಸ್ಸಲ್ಲಿ ಕಾಡ್ತಾ ಇರ್ತದೆ. ಸೊ ಅದಕ್ಕೆ ನಾನು ಸೈಕಲ್ಗೆ ಐರಾವತ ಮತ್ತು ನನ್ನ ಮೂಕ ನಾಯಕ ಅಂತ ಕರಿತೀನಿ. ಎಸ್, ನನ್ನ ಐರಾವತ ಇದು. ಇವನನ್ನು ಬಳಸ್ಬೇಕು ನಾವು, ಏನು ಬಳಸಕ್ ಸಾಧ್ಯವಾಗ್ತದೆ ಅಂತೇಳಿ ಸ್ಪರ್ಧೆಗೆ ಸೈಕಲ್ ನಾನು ನಾಸಿಕ್ ಅಲ್ಲಿ ಒಂದು ನ್ಯಾಷನಲ್ ಚಾಂಪಿಯನ್ಶಿಪ್ ಮಾಡ್ತೀವಿ, ನಾಸಿಕ್ ನ್ಯಾಷನಲ್ ಚಾಂಪಿಯನ್ ಫಸ್ಟ್ ಪ್ಲೇಸ್ ಮಾಡ್ತೀನಿ 100 ಕಿಲೋಮೀಟರ್ ಅಲ್ಲಿ.
1: ನೀವು ರೆಸ್ಲಿಂಗ್ ಅಲ್ಲಿ ಇಂಟರ್ನ್ಯಾಷನಲ್ ರೆಸ್ಲರ್ಸ್, ನಿಮ್ದು ಎಷ್ಟು ಕೆಜಿ ವಿಭಾಗ?
0: 52 ಕೆಜಿ ವಿಭಾಗ ಮೇಡಮ್. ಸೊ ಅದರಲ್ಲೇ ಮಾಡಿರುವಂತದ್ದು. ಗುರು ಮತ್ತು ಸ್ಪರ್ಧಾಳು ಎರಡು ನನ್ನಲ್ಲೇ ಬಂದವು, ಒಬ್ಬ ಶಿಕ್ಷಕ ಮತ್ತು ಒಬ್ಬ ಸ್ಪರ್ಧಾಳು ಎರಡನ್ನೂ ನಾನೇ ಜೀರ್ಣಿಸಿಕೊಂಡು ನಾನೇ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಉದ್ದೇಶ ಏನಂತಂದ್ರೆ ಬದ್ಧತೆ, ನಿಖರತೆ ಮತ್ತು ಏಕಾಗ್ರತೆ, ನಾವು ಮಾಡಲೇಬೇಕನ್ನೋ ಅಚಲ ವಿಶ್ವಾಸ ಇದ್ದರೆ ಮಾಡ್ಬಿಡ್ಬೋದಲ್ಲ ಅನ್ನೋ ಉದ್ದೇಶ.
1: ನೀವೊಬ್ಬ ಕ್ರೀಡಾಪಟು ಆಗಿ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಜಾಗೃತಿ ಮೂಡಿಸಲಿಕ್ಕೆ ಸೈಕಲ್ ರ್ಯಾಲಿಗಳನ್ನ ಮಾಡಿ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ರಿ, ಇದಕ್ಕೆ ಯಾರು ಪ್ರೇರಣೆ, ಹಾಗೆ ಯಾವ್ಯಾವ ಸಾಮಾಜಿಕ ಸಂದೇಶದೊಂದಿಗೆ ಎಲ್ಲೆಲ್ಲಿ ಸೈಕಲ್ ನಲ್ಲಿ ಕ್ರಮಿಸಿದ್ರಿ?
0: ಕ್ರೀಡೆಯನ್ನು ಸಮಾಜಮುಖಿಗೊಳಿಸಬೇಕು ಮತ್ತೆ ಕ್ರೀಡೆಯೊಂದಿಗೆ ನಾವು ಸಮಾಜಕ್ಕೆ ಏನಾದರೂ ನೀಡಬೇಕು. ಸೊ ಅದರ ಉದ್ದೇಶ ಏನಂತಂದ್ರೆ ಸಂಪಾದನೆಯ ಕೆಲವು ಭಾಗವನ್ನು ಸಮಾಜಕ್ಕೆ ದಾನವಾಗಿ ಕೊಡಬೇಕು, ಕಲಿತಿದ್ದನ್ನು ಸಂಪೂರ್ಣವಾಗಿ ಸಮಾಜಕ್ಕೆ ದಾರಿ ಏರಿಬೇಕು ಅನ್ನೋದು ಉದ್ದೇಶ. ಒಬ್ಬ ಕ್ರೀಡಾಪಟುವಾಗಿ ಸಮಾಜಕ್ಕೆ ನಾವು ಯಾವ ರೀತಿ ಸಹಕರಿಸಕ್ಕೆ ಮತ್ತು ನಮ್ಮಿಂದ ಏನ್ ಕೊಡಕ್ ಸಾಧ್ಯ ಆಗ್ತದೆ ಅಂತಂದವಾಗ 2016 ನನ್ನ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿಗಾಗಿ ಆಂಜನೇಯ ರೆಡ್ಡಿ ಸರ್ ಅವರೆಲ್ಲರೂ ಕೂಡ ಹೋರಾಟಗಳು ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ನನ್ನ ಜಿಲ್ಲೆಗೆ ನೀರಿಲ್ಲ ಅಂತಂದಾಗ ನಾನು ಏನಾದ್ರು ಮಾಡ್ಬೇಕಲ್ವಾ, ಆ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ ಈ ದೇಶದ ಪ್ರಧಾನಿಗಳಿಗೆ ಒಂದು ಮನವಿ ಕೊಡೋಣ, ನನ್ನ ಜಿಲ್ಲೆಗೆ ನೀರು ಕೊಡಿ ಅನ್ನೋ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ 2016 ಶಾಶ್ವತ ನೀರಾವರಿಗೆ ಆಗ್ರಹಿಸಿ ಸೈಕಲ್ ರ್ಯಾಲಿ ಮಾಡಿದ್ವಿ.
1: ಎಷ್ಟು ಕಿಲೋಮೀಟರ್?
0: ಹೆಚ್ಚು ಕಡಿಮೆ 5,000 ಕಿಲೋಮೀಟರ್ ಮಾಡಿದ್ವಿ. ಆಮೇಲೆ ಜಿಗ್ಜಾಗ್ ಹೋಗಿದ್ವಿ, ನಮ್ಗೆ ಸ್ಟ್ರೈಟ್ ಹೋದ್ರೆ ಕಡಿಮೆ ಆಗ್ತಾ ಇತ್ತು. ಹಾಗೆ ಅಂದ್ರೆ ರೋಡ್ ಮ್ಯಾಪ್ ಎಲ್ಲ ಮಾಡಿದ್ವಿ, ಎಲ್ಲೆಲ್ಲಿ ಹಾಲ್ಟಿಂಗ್ ಏನು ಎತ್ತ ಅಂತೇಳಿ. ಒಂದ್ ಕಡೆ ಕ್ರೀಡಾತನವನ್ನು ಉಳಿಸಿಕೊಂಡು ಒಬ್ಬ ಸ್ಪರ್ಧಿಯಾಗಿ ಉಳಿಸಿಕೊಂಡು ಇನ್ನೊಂದ್ ಕಡೆ ಸಮಾಜಮುಖಿ ಆಗ್ಬೇಕಾಗಿರೋದು ನಮ್ಮ ಧರ್ಮ ಮತ್ತು ಕರ್ಮ. ಅದಾದ ನಂತರ 2000
1: ಆ ವಿಷಯಗಳು ಈಗ ಸಾಮಾಜಿಕ ಒಂದು ಸಮಸ್ಯೆಗಳನ್ನ ಜನರಿಗೆ ವಿಶಿಷ್ಟ ರೀತಿಯಾಗಿ ತಲುಪಿಸೋದ್ರಿಂದ ಆ ಸಮಸ್ಯೆಗಳಿಗೆ ಎಲ್ಲಾದ್ರೂ ಪರಿಹಾರ ಸಿಗಬಹುದಾ ಅಂತ ನಿಮ್ಮ ಅಭಿಪ್ರಾಯ ಆಗಿತ್ತು, ಅದರಲ್ಲಿ ಯಶಸ್ವಿಯನ್ನು ಕೂಡ ಕಂಡ್ರಿ ನೀವು.
0: ಸಾಮಾಜಿಕ ಸಂದೇಶಗಳನ್ನು ಹೊತ್ತು 2022 ಕೋಲಾರದಿಂದ ಬೀದರ್ಗೆ ಒಂದು ಸೈಕಲ್ ರ್ಯಾಲಿ ಮಾಡ್ತೀನಿ. ಸೈಕಲ್ ಬಳಸಿ ಪರಿಸರ ಉಳಿಸಿ ಪ್ಲಾಸ್ಟಿಕ್ ತೇಸಿ ಅಂತೇಳಿ ಸಾಲುಮರದ ತಿಮ್ಮಕ್ಕ ಅವರ ನೆನಪಿನಾರ್ಥ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೋಲಾರದಿಂದ ಬೀದರ್ವರೆಗೂ 2,500 ಕಿಲೋಮೀಟರ್ ಅದು ಜಿಗ್ಜಾಗ್ ಮಾಡ್ತೀವಿ. ಸಮಾಜ ನಮಗೆ ಯಾವ ರೀತಿ ಪ್ರತಿಕ್ರಿಯಿಸ್ತದೆ ನನಗೆ ಗೊತ್ತಿಲ್ಲ, ನಾನು ಮಾಡಬೇಕಾಗಿರೋ ಕೆಲಸ ನಾವು ಮಾಡ್ತಾ ಹೋಗೋಣ. ಸೊ ಅದಾದ ನಂತರ 2023 ಸೌಹಾರ್ದ ಭಾರತಕ್ಕಾಗಿ ಸೈಕಲ್ ರ್ಯಾಲಿ ಅಂತೇಳಿ ಗೌತಮ ಬುದ್ಧರ ಸಂದೇಶಗಳೊಂದಿಗೆ ವಿಶ್ವಶಾಂತಿ ಮತ್ತು ಮಾನವ ಕುಲಕೋಟಿ ಜೀವಂತವಾಗಿರ್ಬೇಕಂದ್ರೆ ಶಾಂತಿ ಬೇಕಾಗ್ತದೆ ನಮ್ಗೆ. ಅದ ನಂತರ 24 ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತೇಳಿ ಕೋಲಾರದಿಂದ ಚೈತ್ಯ ಭೂಮಿಗೆ ಮಹಾರಾಷ್ಟ್ರ ಬಾಂಬೆಗೆ ಒಂದು ಸೈಕಲ್ ರ್ಯಾಲಿ, ಬಾಬಾ ಸಾಹೇಬರ ಗದ್ದುಗೆಗೆ ಒಂದು ಸೈಕಲ್ ರ್ಯಾಲಿ ಮಾಡ್ತೀವಿ. ಅದಾದ ನಂತರ 2025 ಸೈಕಲ್ಗೆ ಒಂದು ಅಂತಿಮತೆ ಕೊಡಬೇಕು, ಅದಕ್ಕೂ ಒಂದು ಶುಭ ಮುಹೂರ್ತದೊಂದಿಗೆ ನಿನಗೂ ಕೂಡ ಒಂದು ಸಲಾಮ್, ನಿನಗೂ ಕೂಡ ಒಂದು ವಿದಾಯ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ವಿಶ್ವ ದಾಖಲೆ ಮಾಡೋಣ ಅಂತೇಳಿ 2018 ಗೂಗಲ್ ಅಲ್ಲಿ ನೋಡಿದೆ ಮೇಡಮ್. ಪಂಜಾಬ್ ನಾನೊಬ್ಬ ಒಂದು ಸೈಕ್ಲಿಂಗ್ ಅಲ್ಲಿ ವಿಶ್ವ ದಾಖಲೆ ಮಾಡಿದ್ದಾನೆ. ನಾನು 18 ನೋಡಿದೆ ಅದನ್ನ. 12 ತಡೆರಹಿತ 202 ಕಿಲೋಮೀಟರ್ ಸೈಕ್ಲಿಂಗ್ ಇತ್ತು. ಅದನ್ನ ಹುಡುಕ್ತಾ ಒಂದ್ ದಿವಸ ನೋಡಿದೆ ನಾನು, ನಾವು ಮಾಡೋಣ ಇದನ್ನ ಅಂತೇಳಿ ಡಿಸೈಡ್ ಮಾಡ್ಕೊಂಡೆ. ಅದರಲ್ಲಿ ಸಮಸ್ಯೆ ಬರೋದೇನಂದ್ರೆ 12 ಸೈಕ್ಲಿಂಗ್ ಮೇಲೆ ಕೂತಿರ್ಬೇಕು ನಾನ್ ಸ್ಟಾಪ್
1: ನಿರಂತರವಾಗಿ ಊಟ ತಿಂಡಿ ಎಲ್ಲ ಬಿಟ್ಟು.
0: ಅದನ್ನ ಅಭ್ಯಾಸ ಮಾಡೋದೇ ಸವಾಲಿನ ಕೆಲಸ. 2018 2025 7 ಅದನ್ನೇ ಅಭ್ಯಾಸ ಮಾಡಿದ್ದೀವಿ. ಫ್ರೀ ಇದ್ದಾಗೆಲ್ಲ ವಾರಕ್ಕೆ 2 ಅಥವಾ 3 ಸೈಕಲ್ ಮೇಲೆ 12 ಕೂತಿರುವಂತಹ ಸವಾಲನ್ನು ಎದುರಿಸ್ತಾ 2025 12 202 ಕಿಲೋಮೀಟರ್ ಮಾಡಿದಾನೆ. ನಾವು 2025 ಮಾರ್ಚ್ ಅಲ್ಲಿ ಕೋಲಾರ ಆದಿಮದಿಂದ ಮೈಸೂರಿಗೆ 254 ಕಿಲೋಮೀಟರ್ 11:15 ಆ ವಿಶ್ವ ದಾಖಲೆ ಮಾಡಿದೆ. 45 ಮುಂಚಿತವಾಗಿನ 254 ಕಿಲೋಮೀಟರ್ ಕ್ರಮಿಸುವ ಮೂಲಕ ಒಂದು ವಿಶ್ವ ದಾಖಲೆಯನ್ನ ನನ್ನ ಬೀರ್ಮಾನಹಳ್ಳಿ ನನ್ನ ಗ್ರಾಮಕ್ಕೆ ತಗೊಂಡ್ಬಂದ್ವಿ.
1: ಅಭಿನಂದನೆಗಳು ಸರ್, ವಿಶ್ವ ದಾಖಲೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದೀರಿ.

0: ಸೈಕ್ಲಿಂಗ್ ವಿಶ್ವ ದಾಖಲೆಯೊಂದಿಗೆ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟು ನಮ್ಮ ಕ್ರೀಡಾತನಕ್ಕೆ ಗೌರವವಾದ ಸ್ಥಾನಮಾನ ಕೊಟ್ಟಂತವರು ನಮ್ಮ ಜಿಲ್ಲಾಧಿಕಾರಿಗಳು.
1: ಸರ್, ಈಗ ನೀವು ನಿರಂತರವಾಗಿ 5,000 ಕಿಲೋಮೀಟರ್ ಇವೆಲ್ಲ ಸೈಕ್ಲಿಂಗ್ ಮಾಡ್ತೀರಲ್ಲ ಸರ್, ಅವಾಗ ಪೆಡಲ್ ಮೇಲಿಟ್ಟು ಇಟ್ಟು ಕಾಲು ಪ್ರಾಬ್ಲಮ್ ಆಗಿರ್ತದೆ, ಹ್ಯಾಂಡಲ್ ಹಿಡ್ಕೊಂಡು ಕೈ ಸೆಳಿತದೆ, ಇವೆಲ್ಲ ನೀವು ಅನುಭವಿಸಿದಿರಲ್ಲ, ಅಂತ ಯಾತನೆಯಲ್ಲೂ ಕೂಡ ನೀವು ನಿಮ್ಮ ಒಂದು ಗುರಿಯನ್ನ ತಲುಪಿದ್ರಲ್ಲ, ಅದ್ರ ಕುರಿತಾಗಿ ಹೇಳಿ
0: ಸರ್. ವಿಶೇಷವಾಗಿ ವಿಶ್ವ ದಾಖಲೆ ಮಾಡುವಾಗ ನಾನು ರಾತ್ರಿನ ಆಯ್ಕೆ ಮಾಡ್ಕೊಂಡೆ ಮೇಡಮ್, ರಾತ್ರಿ 8 ಗಂಟೆಗೆ ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ಸೇರೋಣ ಅಂತ ಹೇಳಿ.
1: ಬಿಸಿಲು ಇರ್ತದೆ,
0: ಬಿಸಿಲು ಜೊತೆಗೆ ಯಾಕಂದ್ರೆ ನಾವು ಮಾರ್ಚ್ ಅಲ್ಲಿ ಮಾಡ್ತಾ ಇದೀವಿ, ಬಿಸಿಲು ಇರ್ತದೆ, ಜೊತೆಗೆ ನಾವು ಬೆಂಗಳೂರು ಮೇಲೆ ಹಾದು ಹೋಗೋದ್ರಿಂದ ಸ್ಟಾಪ್ ಬಂದ್ಬಿಡ್ತದೆ, ಬಿಸಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಟ್ರಾಫಿಕ್ ತಪ್ಸ್ಕೊಳ್ಳೋಕೆ ಮತ್ತು ಬಿಸಿಲು ತಪ್ಸ್ಕೊಳ್ಳೋಕೆ ರಾತ್ರಿನ ಆಯ್ಕೆ ಮಾಡಿ. ಸೊ ಇಡೀ ರಾತ್ರಿ ಹೋಗುವಾಗ ವೀಕ್ಷಕರು ಇಬ್ಬರು ಇರ್ತಾರೆ ಸಂಸ್ಥೆ ಕಡೆಯಿಂದ ಬಂದಿರ್ತಾರೆ. 3-3.5 ಗಂಟೆ ಹೆಚ್ಚು ಕಡಿಮೆ ನಾವು ಮಂಡ್ಯದಲ್ಲಿದ್ದೀವಿ. ಮಂಡ್ಯ ಬಿಟ್ಟು ಹೋಗುವಾಗ, ಮದ್ದೂರು ಮಂಡ್ಯ ಬಿಟ್ಟು ಹೋಗುವಾಗ ದೇಹ ಸಾಕಾಗ್ತಾ ಇದೆ, ನಿಲ್ಲಿಸ್ಬಿಡ್ತೀನಿ ಅಂತದೆ ಮನಸ್ಸು, ನನ್ನ ಕೈಲಿ ಆಗ್ತಾ ಇಲ್ಲ ನಿಲ್ಲಿಸ್ತೀನಿ ಅಂತದೆ. ಇನ್ನು ಬರೀ ಕೇವಲ 40 ಕಿಲೋಮೀಟರ್ ಇರ್ತದೆ, ಯಾಕೆ ಸಾಕಾಗಿರ್ತದೆ ಅಂದ್ರೆ 100 ಮೀಟರ್ ಓಡೋನ್ಗೆ ಫಿನಿಶಿಂಗ್ ಅಲ್ಲಿ 5 ಮೀಟರ್ ಕಷ್ಟ ಅನಿಸ್ತಾ ಇರ್ತದೆ. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದೆ ಅಂದ್ರೆ, ನನ್ನ ದೇಹಕ್ಕೆ ಇಷ್ಟು ದೂರ ಬಂದಿದ್ಯಾ, ದಯವಿಟ್ಟು
1: ಸಹಕಾರ ಕೊಡು,
0: ಕೊಡಪ್ಪ, ನಡೆಯಪ್ಪ, ಒಡ್ಬಿಡ ನಡೆಯಪ್ಪ, ಏನಾದ್ರೂ ಮಾಡಯ್ಯ, ಬಿಡ್ಬೇಡಪ್ಪ, ದಯವಿಟ್ಟು ನನ್ನ ಸಪೋರ್ಟ್ ಮಾಡಯ್ಯ ಅಂತ ಹೇಳಿ. ಅಂದ್ರೆ ಯಾವುದೇ ಒಂದು ಸ್ಪರ್ಧೆ ಮತ್ತು ಗೆಲುವಿನ ಸನಿಹಕ್ಕೆ ಹೋದಾಗ ಅಥವಾ ಗೆಲ್ಲಬೇಕಂತಂದ್ರೆ ದೇಹ ಮತ್ತು ಮನಸ್ಸುಗಳನ್ನ ಬೇರ್ಪಡಿಸಿಕೊಳ್ಬೇಕು, ಅವೆರಡೂ ಒಂದಾದ್ರೆ ಮ್ಯಾಚಪ್ ಆಗ್ತದೆ, ಅವು ಕೆಲಸ ಮಾಡೋದಿಲ್ಲ.
1: ಸಾಕಾಗಿರ್ತದೆ ದೇಹ ಬೇಡ ಸಾಕು ಅಂತ, ಮನಸ್ಸು ಇಲ್ಲ ಏನಾದ್ರೂ ಮಾಡ್ಬೇಕಲ್ಲ, ಗುರಿ ತಲುಪಬೇಕಂದ್ರೂ ಮಾಡ್ಲೇಬೇಕು, ಕಷ್ಟ ಪಡ್ಲೇಬೇಕು ಅಂತ. ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇತ್ತಂದ್ರೆ ಎಂತದೇ ದಾರಿಯನ್ನು ಸವಿಸ್ಬಿಡ್ಬಹುದು, ನಾವು
0: ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಮೈಸೂರಿಗೆ ಹೋದಾಗ ನಾವು ಏನು ಗುರುಮುಟ್ಟಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿದಾಗ ಈ ಎಲ್ಲ ಕಷ್ಟಗಳು ನಿವಾರಣೆ, ಒಂದು ವಿಶ್ವ ದಾಖಲೆ ಆಯ್ತಲ್ಲ. ಯಾಕಂದ್ರೆ ಅವೆಲ್ಲವೂ ಒಮ್ಮೊಮ್ಮೆ ಆಗಿ ಹೋಗ್ತಾವ ಅಷ್ಟೇ ಬದುಕಲ್ಲಿ. ಮತ್ತೆ ನಾನು ಹಿಂದೆ ತಿರುಗಿ ನೋಡಿದ್ರೆ ನಾನು ಇದು ಮಾಡಿದ್ನಲ್ಲ ಅನಿಸ್ತದೆ.
1: ಒಂದು 7-8 ವರ್ಷದ ಶ್ರಮ ಇತ್ತು ನಿಮಗೆ, ಒಂದು ಗುರಿ ಇತ್ತು, ಸೊ ಅದನ್ನ ತಲುಪಬೇಕಾದ್ರೆ ಎಷ್ಟೇ ಅಡೆತಡೆ ಬಂದ್ರು ಆತ್ಮವಿಶ್ವಾಸದಿಂದ ಅದನ್ನ ನೀವು ಸಾಧಿಸಿದ್ರಿ ಅಂತ ಹೇಳಬಹುದು. ನಿಮ್ಮ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಒಲಿದಿವೆ, ಪ್ರಮುಖವಾಗಿ ಒಂದೆರಡು ಹೇಳೋದಾದ್ರೆ.
0: ಅದೇ ವಿಶೇಷವಾಗಿ ನಮಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ 2025 ಬಂದಿರುವಂತದ್ದು, ಮತ್ತೆ ಅಂಬೇಡ್ಕರ್ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು, ಇವು ವಿಶೇಷ. ಜೊತೆಗೆ ಕೋಲಾರದ ಸಾಂಸ್ಕೃತಿಕ ನೆಲೆಗಟ್ಟು ಮತ್ತು ತುಂಬಾ ವಿಶೇಷತನವನ್ನು ಹೊಂದಿರತಕ್ಕಂತ ಆದಿಮ ಗದ್ದುಗೆ ಗೌರವ ಪ್ರಶಸ್ತಿ. ಅದರಲ್ಲಿ ವಿಶೇಷತನ ಅಂತಂದ್ರೆ ಪಿಚ್ಚಳ್ಳಿ ಶ್ರೀನಿವಾಸ್ ಅಂತ ಹೆಸರಾಂತ ಜನಪದ ಗಾಯಕರು ಕಲಾವಿದರು, ಮಾಜಿ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದಂತವರು. ಪಿಚ್ಚಳ್ಳಿ ಶ್ರೀನಿವಾಸ್, ಬೀರ್ಮಾನಳ್ಳಿ ಶ್ರೀನಿವಾಸ್ ಇಬ್ಬರಿಗೂ ಒಂದೇ ವೇದಿಕೆಯಲ್ಲಿ ಜನಪದ ಗಾಯಕರಾಗಿ ಗದ್ದುಗೆ ಗೌರವ ಪ್ರಶಸ್ತಿ, ಕ್ರೀಡಾಪಟುವಾಗಿ ಗದ್ದುಗೆ ಗೌರವ ಪ್ರಶಸ್ತಿ
1: ಕೊಟ್ಟರು.
0: ಇಬ್ರು ಶ್ರೀನಿವಾಸ್, ಇಬ್ರು ಪಿಚ್ಚಳ್ಳಿ ಮತ್ತು ಬೀರ್ಮಾನಳ್ಳಿ. ಮತ್ತೆ ಜೊತೆ ಜೊತೆಯಲ್ಲಿ ಅವರು ನಮಗಿಂತ 2 ವರ್ಷ ಮುಂದೆ ಓದ್ಕೊಂಡ್ ಬಂದರು, ಒಂದೇ ಹಾಸ್ಟೆಲ್ ಬಂದರು. ತುಂಬಾ ಖುಷಿ ಅನಿಸ್ತು ಅವ್ರ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ಳುವಂತ ವಿಚಾರ. ಸೊ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಇಂತ ಎಲ್ಲ ಪ್ರಶಸ್ತಿಗಳು ಬಂದಿದೆ ಮೇಡಮ್ ಜೀ.
1: ಸರ್, ಕೊನೆಯದಾಗಿ ಒಂದು ಪ್ರಶ್ನೆ, ನೀವೊಬ್ಬ ಯಶಸ್ವಿ ಕ್ರೀಡಾಪಟುವಾಗಿ ಹಾಗೂ ದೈಹಿಕ ಶಿಕ್ಷಕರಾಗಿ ನಮ್ಮ ಇಂದಿನ ಯುವ ಜನಾಂಗಕ್ಕೆ ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ?
0: ಸಮಾಜ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರೋ ಇಂತ ಸಂದರ್ಭದಲ್ಲಿ ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯ ಅಂತೇಳಿ ಒಂದು ಆರೋಗ್ಯ ಜಾಗೃತಿ ಅಭಿಯಾನವನ್ನು ಮಾಡಲಿಕ್ಕೆ ಏನ್ ಕೇಳ್ತಾ ಇದ್ರೆ ಇದಕ್ಕೆ ಉತ್ತರವಾಗಿ ಹೇಳುವಂತದ್ದು, ನೀವು ತುಂಬಾ ಸಂತೋಷದಿಂದ ಬದುಕಬೇಕಾದ್ರೆ ಈ ಸಣ್ಣ ಮಾರ್ಗವನ್ನು ಅನುಸರಿಸಬೇಕು. ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯದ ತಾತ್ಪರ್ಯ ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗದೆ, ಯಾವುದೇ ದುರಾಭ್ಯಾಸಗಳಿಲ್ಲದೆ ಪ್ರತಿ ದಿವಸ ಕನಿಷ್ಠ ಪಕ್ಷ 30 ನಿಮಿಷ ನೀವು ವ್ಯಾಯಾಮ ಅಥವಾ ದೇಹ ದಂಡನೆಯನ್ನು ಮಾಡಿದ್ದೇ ಆದಲ್ಲಿ ಇಂಥ ವಿಷಮ ಪರಿಸ್ಥಿತಿಯಲ್ಲೂ ಕೂಡ 100 ವರ್ಷ ಬದುಕುವಂತ ಅವಕಾಶಗಳಿದ್ದಾವೆ. ನನ್ನ ಜೀವಿತಾವಧಿ ಇರೋವರೆಗೂ ಕೂಡ ಆರೋಗ್ಯ ಜಾಗೃತಿ ಅಭಿಯಾನಗಳು ಮಾಡಬೇಕು. ಇದೇ ಒಬ್ಬ ಕ್ರೀಡಾಪಟುವಾಗಿ ನಾನು ಸಮಾಜಕ್ಕೆ ಕೊಡುವಂತ ಅತ್ಯುನ್ನತ ಕೊಡುಗೆ ನಾನು ಅನ್ಕೊಳ್ತೀನಿ. ಇದ್ದದ್ದನ್ನು ತಿನ್ನೋದು, ಇದ್ದಂಗಿರೋದು ಅಷ್ಟೇ, ಆರಾಮಾಗಿರ್ತೀವಿ, ಯಾವುದೇ ಖರ್ಚಾಕ ಅವಶ್ಯಕತೆ ಇಲ್ಲ, ದೇಹ ತುಂಬಾ ಸದೃಢವಾಗಿರ್ತದೆ. ಅದನ್ನ ನಾವು ಕೆಡಿಸ್ತೀವಿ ಬಿಟ್ರೆ ಅದು ಕೆಡೋದೇ ಇಲ್ಲ. ಅದಕ್ಕಿಷ್ಟೇ, ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗಬಾರ್ದು, ಯಾವುದೇ ದುರಾಭ್ಯಾಸ ಆಗೋದು ಬೇಕಾಗಿಲ್ಲ. ಮತ್ತೆ 1/2 ಗಂಟೆ ನೀವು ವ್ಯಾಯಾಮ ಮಾಡಿ, ಭೂಮಿ ಮೇಲೆ ಎಲ್ಲಾದ್ರೂ ಓಟ ನಡಿಗೆ ಏನೋ ಒಂದು ಒಟ್ಟಾಗಿ ಬೆವರು ಸುರಿಯುವಂತ ಕೆಲಸ ಆಗ್ಲಿ.
1: ಅಂದ್ರೆ ಬಾಹ್ಯ ಆಕರ್ಷಣೆಗಳನ್ನ ನಮ್ಮ ಹತ್ತಿರಕ್ಕೆ ಬರ್ಲಿಕ್ಕೆ ಕೊಡಬಾರದು,
0: ಬೇಕಾಗಿಲ್ಲ, ಆಕರ್ಷಣೆಗಳು ಬೇಡ. ಮತ್ತೆ ಇಂದಿನ ಸಮಾಜದಲ್ಲಿ ಕೊಳ್ಳುಬಾಕತನಕ್ಕೆ ನಾವೆಲ್ಲರೂ ಒಳಗಾಗಿದ್ದೀವಿ. ಆ ಕೊಳ್ಳುಬಾಕತನದಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಸಾಕಾಗ್ತದೆ, ಸಂತೋಷ ಜೀವನ ಮಾಡಬಹುದು. ಕೊಳ್ಳುಬಾಕತನ ಬಿಟ್ಟರು ಕೂಡ ಸಾಕನಿಸ್ತದೆ. ಅಂದ್ರೆ 70ರ ದಶಕದ ಹಿಂದೆ ಕಾಸಿಗೆ ತುಂಬಾ ಕಷ್ಟ ಇತ್ತು, ಆರೋಗ್ಯ ಸುಸ್ಥಿರವಾಗಿತ್ತು. ಈಗ ಬೇಕಾದಷ್ಟು ಕಾಸಿದೆ, ಆರೋಗ್ಯ ಇಲ್ಲ ನಮ್ಮಲ್ಲಿ.

0: ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ ಒಂದು ಗಾದೆ ಮಾತಿದೆ. ನಮಗ್ ಬೇಕು ಅಂದಾಗ ಸಿಗಲ್ಲ, ಅದು ಸಿಕ್ಕಾಗ ನಮಗ್ ಬೇಕಾಗಿರಲ್ಲ,
1: ಬೇಕಾಗಿರೋದಿಲ್ಲ. ಸಮಾಜ ಮತ್ತು ಯುವ ಜನಾಂಗ, ದಯವಿಟ್ಟು ಮತ್ತೊಮ್ಮೆ ಹೇಳೋದು, ನೀವು ಯಾವುದೇ ದುರಾಭ್ಯಾಸಗಳಿಗೆ ಒಳಪಡಬೇಡಿ. ನೀವು ಕ್ರೀಡಾತನವನ್ನ ಆವರಿಸಿಕೊಳ್ಳಿ, ಆಕರಿಸಿಕೊಳ್ಳಿ, ಆಹ್ವಾನಿಸಿಕೊಳ್ಳಿ. ಸಂತೋಷ ಜೀವನ ಮಾಡ್ತೀವಿ, ಅದಕ್ಕೆ ಕ್ರೀಡಾತನವೆಂದರೆ ಅದು ಸ್ವಚ್ಛ ಆರೋಗ್ಯದ ಸಿರಿತನ.
0: ನಾವು ನಿಮ್ ಜೊತೆಗೆ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಬಹುಮುಖ ಕ್ರೀಡಾ ಪ್ರತಿಭೆಯಾಗಿ ನಮ್ಮ ಯುವ ಜನರಿಗೆ ದಾರಿ ದೀಪ ಅಂತ ಹೇಳ್ಬೋದು ನೀವೊಬ್ರು. ನಿಮ್ಮ ಪ್ರೇರಣಾದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ಸ್ಫೂರ್ತಿದಾಯಕವಾಗಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
1: ಆಕಾಶವಾಣಿ ಅವರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಇಡೀ ಆಕಾಶವಾಣಿ ಕುಟುಂಬಕ್ಕೆ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ.
0: ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಾ?
1: ತುಂಬಾ ತುಂಬಾ, 73 ಅಷ್ಟೇನೆ, ಇಲ್ಲಿವರೆಗೂ ಕೂಡ ನನ್ನ ಮನೆ ರೇಡಿಯೋ ಇದೆ, ನಾವು ಅದನ್ನ ಬಿಡೋದೇ ಇಲ್ಲ. ಯಾಕಂದ್ರೆ ನನ್ನೂರಿನ ಚೇರ್ಮನ್ ಮನೆ ಹತ್ರ ನಾವು ವಾರ್ತೆಗಳು ಕೇಳಿಕೊಂಡು ಕೂತ್ಕೊಳ್ತಾ ಇದ್ದಿದ್ದು
0: ಚಿಕ್ಕವರಿದ್ದಾಗ.
1: ಹೌದೌದು, ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇನೆ, ಆಸುಗಳು ಇನ್ನೂ ಐತೆ ಮೇಡಮ್ಜಿ, ಅದನ್ನ ನಾವು ಬಿಡೋಂಗೇ ಇಲ್ಲ. ಆಕಾಶವಾಣಿ ಮತ್ತೆ ದೂರದರ್ಶನ ಯಾರು ನೋಡ್ತಾ ಇರ್ತಾರೋ ಅವ್ರು ಸರಳತನದಲ್ಲೇ ಇರ್ತಾರೆ, ಅದೇ ಸತ್ಯ.
0: ಆಡಂಬರ ಅನ್ನೋದಿರಲ್ಲ ಮಾಧ್ಯಮದಲ್ಲಿ. ನಮ್ಮ ಆಕಾಶವಾಣಿ ಹಳ್ಳಿಗರ ಮನವನ್ನು ಮುಟ್ಟಿ ಸಹಜೀವನ ನಡೆಸುವಂತದ್ದು ಅಂತ ಹೇಳ್ಬೋದು.
1: ಬದುಕಿನ ಅವಿಭಾಜ್ಯ ಅಂಗ. ಕೃಷಿಕರಿಗೆ ಕೃಷಿರಂಗ ಕೊಡ್ತೀರಿ, ಯುವಕರಿಗೆ ಯುವಾಣಿ ಕೊಡ್ತೀರಿ, ಅದಕ್ಕಾಗಿ ಆಕಾಶವಾಣಿ ಅವರಿಗೆ ನನ್ನ ಧನ್ಯವಾದಗಳು. ಮತ್ತೊಮ್ಮೆ ಧನ್ಯವಾದ.
0: ಚಿಕ್ಕಂದಿರ್ತಾ ಆಕಾಶವಾಣಿಯನ್ನ ಕೇಳಿದ್ರಿ, ಈಗ ನಿಮ್ಮ ಮಾತುಗಳನ್ನ
1: ಆಕಾಶವಾಣಿ ಬಿತ್ತರಿಸ್ತಾ ಇದ್ದೀವಿ,
0: ಬೇರೆಯವರು ಕೇಳಿ ಸ್ಫೂರ್ತಿ ಪಡೀತಾರೆ.
1: ಹೌದು, ತುಂಬಾ ಖುಷಿ ಅನಿಸ್ತದೆ ಮೇಡಮ್.
2: ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ ಬಿಎಂ ಶ್ರೀನಿವಾಸ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ತಂಪಾದ ಸಮಯದಲ್ಲಿ ಇಂಪಾದ ಗೀತೆಗಳನ್ನು ಕೇಳುವ ಮಧುರಗಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಕೇಳೋಣ ಯಾರಿವನು ಚಿತ್ರದ ಒಂದು ಸುಮಧುರವಾದ ಗೀತೆಯನ್ನ. ರಾಗ ಸಂಯೋಜನೆ ಮಾಡಿರೋದು ರಾಜನ್ ನಾಗೇಂದ್ರ, ಗೀತೆಯನ್ನ ಹಾಡಿರೋದು ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

ಮುಂದೆ ಕೇಳಲಿರುವ ಗೀತೆ ಮೂರು ಜನ್ಮ ಚಿತ್ರದ್ದು. ಸಾಹಿತ್ಯ ದೊಡ್ಡರಂಗೇಗೌಡ ಅವರದು. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಈ ಮನಮೋಹಕ ಗೀತೆಯ ಗಾಯನ ಪಿ ಸುಶೀಲ ಮತ್ತು ಎಸ್ ಜಾನಕಿ ಅವರಿಂದ.

ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಮನಸ್ಸಿಗೆ ಮುದ ನೀಡುವ ಪದಗಳಲ್ಲಿ ಕಾವ್ಯವನ್ನ, ಸ್ವರಗಳಲ್ಲಿ ಮಾಧುರ್ಯವನ್ನ ಹೊತ್ತಿರುವ ಜ್ವಾಲಾಮುಖಿ ಚಿತ್ರದ ಗೀತೆ ಈಗ ನಿಮ್ಮ ಮುಂದೆ. ಅದ್ಭುತ ಸಾಹಿತ್ಯ, ಮನಮೋಹಕ ಸಂಗೀತ ಮತ್ತು ಸುಮಧುರ ಗಾಯನ ಈ ಗೀತೆಯಲ್ಲಿದೆ. ಸಾಹಿತ್ಯ ಚಿ ಉದಯಶಂಕರ್ ಅವರಿದ್ದ, ಸಂಗೀತ ನೀಡಿರೋದು ಎಂ ರಂಗರಾವ್, ಈ ಸುಮಧುರವಾದ ಗೀತೆಯನ್ನು ಹಾಡಿರೋದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಬೆಂಗಳೂರು ಲತಾ.

ಮುಂದೆ ಕೇಳಲಿರುವ ಹಾಡು ದಿಗ್ವಿಜಯ ಚಿತ್ರದ್ದು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ ಅವರಿಂದ, ಗೀತೆಯ ಗಾಯನ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜೈರಾಮ್. ಕೇಳಿ ಈ ಅಮರ ಗೀತೆಯನ್ನು.

ಇನ್ನು ಮುಂದೆ ಆಲಿಸಿ ವಿಷ್ಣು ವಿಜಯ ಚಿತ್ರದ ಗೀತೆಯನ್ನ. ರಾಗ ಸಂಯೋಜನೆ ಜತಿನ್ ಲಲಿತ್ ಅವರಿಂದ ಗೀತೆಯನ್ನ ಹಾಡಿರುವುದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್.

ಮಧುರಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಬರುವ ಅಂದದ ಅರಮನೆ ಚಿತ್ರದ ಒಂದು ಸುಮಧುರ ಗೀತೆ ನಿಮಗಾಗಿ ಎಸ್ ಜಾನಕಿ ಮತ್ತು ಜಯಚಂದ್ರನ್ ಅವರ ಸುಮಧುರ ಧ್ವನಿಯಲ್ಲಿ ಕೇಳಿಬರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್ ಅವರಿಂದ.

ಸುಮಧುರ ಗೀತೆಗಳ ಸವಿಯನ್ನ ನಿಮ್ಮೊಂದಿಗೆ ಹಂಚಿಕೊಂಡ ಮಧುರಗಾನ ಕಾರ್ಯಕ್ರಮ ಈವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ, ಸಮಯಾಗುತ್ತಲಿದೆ 10:30. ಮುಂದಿನ ಕಾರ್ಯಕ್ರಮ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಗಾತಾ ಚಲ್.